ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು ಹಾಗೂ ಮುಂಜಾನೆಯ ನಮಸ್ಕಾರಗಳು. ಪ್ರಿಯ ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೇ, ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 19 ತಾರೀಕು. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿಯೋಣ. ಬೆಳಗ್ಗೆ 6:54 ಕರುಣಾಳು ಬಾಬೆಳಿಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ ಕಾರ್ಯಕ್ರಮ, 7:35 ವಾರ್ತೆಗಳು, 7:45 ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾಸ್ವನಾದ ಕಾರ್ಯಕ್ರಮ, 8:45 ನಂಗಕಾಡು ನಂಗಜನ ಕಾರ್ಯಕ್ರಮ, 9:20 ಆರೋಗ್ಯದಂಗಳ ಕಾರ್ಯಕ್ರಮ, 9:50 ವಿಶೇಷ ಸಂದರ್ಶನ ಕಾರ್ಯಕ್ರಮ, 10:20 ಗಾನ ಗಂಧರ್ವ ಕಾರ್ಯಕ್ರಮ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸಿ ಕಾರ್ಯಕ್ರಮ ಹಾಗೂ 11:40 ಈ ದಿನದ ವಿಶೇಷ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೆಳಗರಿ, ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಇದು ಬಹಳ ಅದ್ಭುತವಾದ ಘಟನೆ ಸ್ನೇಹಿತರೆ. ಬಹಳ ವರ್ಷಗಳ ಹಿಂದೆ ಅಮೆರಿಕ ಶಿಕಾಗೋ ಪ್ರಾಂತ್ಯದಲ್ಲಿ ಅಲ್ ಕ್ಯಾಪೋನ್ ಅಂತೊಬ್ಬ ವ್ಯಕ್ತಿ ಇದ್ದ. ತನ್ನ ಬಿಗಿ ಮುಷ್ಟಿಯಲ್ಲಿ ಇಡೀ ಪ್ರಾಂತ್ಯವನ್ನು ಹಿಡ್ಕೊಂಡಿದ್ದ. ಪರಮ ನೀಚಾತ, ತನ್ನ ದೌರ್ಜನ್ಯದಿಂದ ಇಡೀ ಪ್ರದೇಶವನ್ನು ಹೆದರಿಸಿಬಿಟ್ಟಿದ್ದ. ಮಾದಕ ದ್ರವ್ಯಗಳ ಸಾಗಾಣಿಕೆ, ವೈಶಾಟನೆ, ಕುಡಿತದ ಅಂಗಡಿಗಳ ನಿರಾತಂಕವಾಗಿ ನಡೆಸ್ಕೋತ ಅನಭಿಷಕ್ತ ಚಕ್ರವರ್ತಿ ಇದ್ದಂಗಿದ್ದವನು. ಅವನು ಕೆಟ್ಟ ಕೆಲಸಕ್ಕೆ ಯಾರಾದರೂ ಸಹಾಯ ಮಾಡಬೇಕಲ್ಲ, ಅವನ ವ್ಯವಹಾರಗಳ ಸರಿಯಾಗಿ ನಡೆಯುವಂತೆ ಮತ್ತು ಆತ ಯಾವುದೂ ಪೊಲೀಸರ ಕೈಗೆ ಸಿಕ್ಕಿ ಹಾಕ್ಕೊಳ್ಳಾರ್ದಂಗೆ ನೋಡ್ಕೊಂಡಿದ್ದವನು ಬಹಳ ಪ್ರಖ್ಯಾತನಾದಂಥ ವಕೀಲ. ಅವನ ಹೆಸರು ಈಸಿ ಎಡ್ಡಿ ಅಂತ. ಎಡ್ಡಿ ಬಹಳ ಚತುರ ವಕೀಲ ಅವನು. ಅವನ ಮಾತಿನ ವೈಖರಿ ಅದ್ಭುತವಾದದ್ದು. ಕಾಯ್ದೆ ಜ್ಞಾನ ಯಾರಿಗಾದರೂ ಆಶ್ಚರ್ಯ ಬರುವಂಥದ್ದು. ಅಲ್ ಕ್ಯಾಪೋನ್ ಏನೇ ಮಾಡಿಕೊಳ್ಳಿ, ಅವನು ಎಂಥ ತೊಂದರೆ ತಂದು ಹಾಕ್ಕೊಂಡಿದ್ರು ಕೂಡ ಅದಕ್ಕೊಂದು ಸರಿಯಾಗಿ ಕಾಯ್ದೆ ವ್ಯವಸ್ಥೆ ಮಾಡಿ ಎಡ್ಡಿ ಅವನು ಬಿಡುಗಡೆ ಮಾಡ್ತಿದ್ದ. ಅಲ್ ಕ್ಯಾಪೋನ್ ಜೈಲಲ್ಲಿ ಇರದೇ ಇರೋದಕ್ಕೆ ಎಡ್ಡಿನೇ ಕಾರಣ. ಅದಕ್ಕೆ ಕ್ಯಾಪೋನ್ ಎಡ್ಡಿಗೆ ಸಾಕಷ್ಟು ಹಣ ಕೊಡ್ತಿದ್ದ. ಹಣ ಮಾತ್ರ ಅಲ್ಲ, ಅವನು ಏನು ಕೇಳಿದ್ರು ತಕ್ಷಣ ಸಿಗ್ತಿತ್ತು. ನಂಬಲಿಕ್ಕಿಲ್ಲ ಸ್ನೇಹಿತರೆ, ಆಗಿನ ಕಾಲದಲ್ಲಿ ಸುಮಾರು 20 ಎಕರೆಯಷ್ಟು ವಿಶಾಲವಾದ ಪ್ರದೇಶದಲ್ಲಿ ಅವನಿಗೊಂದು ಭಾರಿ ಅರಮನೆ ಅಂತ ಮನೆ ಇತ್ತು. ಆ ಪ್ರದೇಶದಲ್ಲಿ ಯಾರಿಗೂ ಪ್ರವೇಶ ಇರಲಿಲ್ಲ, ಯಾರೂ ಹೋಗಂಗಿಲ್ಲ ಪ್ರದೇಶದಲ್ಲಿ. ಮನೆಯಲ್ಲಿ ಬೇಕಾದಷ್ಟು ಆಳು ಕಾಳು, ಪ್ರಪಂಚದ ಮೂಲೆ ಮೂಲೆಗಳಿಂದ ಸುಂದರವಾದ ವಸ್ತುಗಳು ಮನೆಯನ್ನು ತುಂಬಿಟ್ಟಿತು. ಶಿಕಾಗೋ ಪ್ರಾಂತ್ಯದಲ್ಲಿ ಆಗುತ್ತಿರುವಂಥ ಅನ್ಯಾಯದ ಕಲ್ಪನೆಯೇ ಇಲ್ಲ ಅನ್ನೋ ಹಾಗೆ ತನ್ನ ಸುಖ ಸಾಮ್ರಾಜ್ಯದಲ್ಲಿ ಎಡ್ಡಿ ಮುಳುಗಿ ಹೋಗಿದ್ದ. ತನ್ನ ಸುಖದ ವಿನ ಇನ್ಯಾವುದೂ ಮುಖ್ಯ ಆಗಿರಲಿಲ್ಲ ಅವನು. ಎಡ್ಡಿಗೆ ಏನು ಚಿಂತೆ ಇದ್ದರೂ ತನ್ನ ಮಗನ ಬಗ್ಗೆ ಮಾತ್ರ. ಒಬ್ಬನೇ ಮಗ, ಬಹಳ ಒಳ್ಳೆ ಮಗ, ಅವನ ಚಿಂತನೆಗಳು ಒಳ್ಳೆಯದು. ಮಗನಿಗೋಸ್ಕರ ಎಡ್ಡಿ ಏನು ಮಾಡೋದಾದರೂ ತಯಾರಿದ್ದ. ಎಷ್ಟು ಹಣ ಆದರೂ ಅಡ್ಡಿ ಇಲ್ಲ, ಒಳ್ಳೆ ಚೆನ್ನಾಗಿರಲಿ ಮಗ ಅಂತ. ಒಳ್ಳೆ ಶಿಕ್ಷಣ, ಕಾರು ಎಲ್ಲ ವ್ಯವಸ್ಥೆ ಮಾಡಿದ್ದ. ತಾನು ಪಾಪ ಕೃತ್ಯಗಳಲ್ಲಿ ಭಾಗವಹಿಸಿದ್ರೂ ಮಗನಿಗೆ ಕೆಟ್ಟ ಕೆಲಸ ಮಾಡು ಅಂತ ಹೇಳಿಲ್ಲ ಪುಣ್ಯಕ್ಕೆ. ಒಂದು ದಿವಸ ಅವನಿಗೆ ಅರಿವಾಯಿತು, ಎಷ್ಟು ದರ್ಪ ಇದ್ದರೆ ಏನಂತೆ, ಎರಡನ್ನು ಮಾತ್ರ ಮಕ್ಕಳಿಗೆ ಕೊಡೋದು ಅಸಾಧ್ಯ ಅನಿಸ್ಬಿಡ್ತು. ಒಂದು, ತಾನು ಮಗನಿಗೆ ಮಾದರಿಯಾದ ಜೀವನ ತೋರಿಸ್ಲಿಲ್ಲ ಅಂತ. ಇದೊಂದು ಘಟನೆ ಆಗ್ತದೆ, ಬಹಳ ಚಂದ ಘಟನೆ ಅದು. ಮಗುವಿನ ಶಾಲೆಯಲ್ಲಿ ವಾರ್ಷಿಕೋತ್ಸವ, ಮಗ ಬಂದು ಹೇಳಿದ, ಅಪ್ಪ ನಾಳೆ ನಮ್ಮ ಶಾಲೆ ವಾರ್ಷಿಕೋತ್ಸವ ಅಂತ. ಗೊತ್ತು ಗೊತ್ತು, ನನಗೆ ಆಮಂತ್ರಣ ಬಂದಿದೆ, ಬರ್ತೀನಿ ಅಂದ. ಆ ಮಗು ಏನು ಹೇಳಬೇಕು ಗೊತ್ತಾ, ಅಪ್ಪ ನಿನಗೆ ಆಮಂತ್ರಣ ಬಂದಿದೆ ಅಂತ ಗೊತ್ತಿದೆ, ಅದು ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ದಯವಿಟ್ಟು ನಮ್ಮ ಶಾಲೆಗೆ ಬರಬೇಡ ನಾಳೆ ನೀನು. ಬರಬೇಡ ಯಾಕೆ ಅಪ್ಪ? ನಿನಗೆ ಗೊತ್ತಿಲ್ಲ ಹೊರಗಡೆ ನಿನ್ನ ಬಗ್ಗೆ ಜನ ಹೇಗೆ ಮಾತಾಡ್ತಾರೆ ಅಂತ. ದುಷ್ಟ, ನೀಚ, ಅಲ್ ಕ್ಯಾಪೋನನ ಶಿಷ್ಯ ಅಂತಾರೆ, ನಾನು ನೆನೆಸ್ಕೊಂಡ್ರೆ ಭಯ ಆಗತ್ತೆ. ನೀನು ಬಂದರೆ, ನಾನು ನಿನ್ನ ಮಗ ಅಂತ ಗೊತ್ತಾದರೆ ನನಗೆ ಅಸಹ್ಯ ಅನಿಸುತ್ತಪ್ಪ, ನೀನು ಬರಬೇಡ ದಯವಿಟ್ಟು ಅಂದ. ಜೀವನದಲ್ಲಿ ಬಹುದೊಡ್ಡ ಶಾಪ ಅಂದರೆ ಸ್ನೇಹಿತರೆ, ನಿಮ್ಮ ಮಕ್ಕಳು ನಿಮ್ಮನ್ನು ದ್ವೇಷ ಮಾಡುವಂಥದ್ದು. ಯಾರನ್ನು ನಿಮ್ಮ ಪ್ರತಿಮೂರ್ತಿ ಅಂತ ಬೆಳೆಸಿದಿರೋ, ಪ್ರೀತಿಯಿಂದ ಬೆಳೆಸಿದ್ರೋ, ಅವರಪ್ಪ ನೀನು ಕಂಡ್ರೆ ಆಗಲ್ಲ, ಅಮ್ಮ ನೀನು ಕಂಡ್ರೆ ಆಗಲ್ಲ ಅಂತ ಅನ್ನೋದಾದರೆ ಅದರಂಥ ಘೋರ ಶಾಪ ಇನ್ಯಾವುದೂ ಇಲ್ಲ ಅನಿಸ್ಬಿಡ್ತು. ಅವನಿಗೆ ಅನಿಸ್ತು, ಛೇ, ನಾನು ಮಗನಿಗೆ ಮಾದರಿಯಾದ ಜೀವನ ನಡೆದು ತೋರಿಸ್ಲಿಲ್ಲ ಅಂದ್ಕೊಂಡ. ತನ್ನ ಕೆಟ್ಟ ಕರಿ ನೆರಳು ಮಗನ ಮೇಲೆ ಬೀಳೋದು ಬೇಡ ಅನಿಸ್ತು. ಅವನೇನು ಮಾಡ್ದೆ ಗೊತ್ತಾ, ಒಂದು ತೀರ್ಮಾನ ಮಾಡ್ದೆ, ಸೀದಾ ಹೋದ. ಈ ಅಲ್ ಕ್ಯಾಪೋನ್ ಮಾಡಿದಂಥ ಪಾಪ ಕರ್ಮಗಳದೆಲ್ಲ ಎಲ್ಲ ಇದ್ದಾವಲ್ಲ ಅವನ ಕಡೆ, ಕಾಗದ ಪತ್ರ ಎಲ್ಲ ಇದ್ದಾವಲ್ಲ, ಎಲ್ಲ ತೊಗೊಂಡು ಹೋಗಿ ಅಜ್ಜಿ ಬಂದು ಕೊಟ್ಬಿಟ್ಟ. ಇವನು ಹಾಕಿ ಶಿಕ್ಷೆಗೆ ಇವನ್ನ, ಇವನ 3 ಸಲ ಜೀವಾವಧಿ ಕೊಟ್ಟರು ಸಾಲೋದಿಲ್ಲ, ಅಷ್ಟು ತಪ್ಪು ಮಾಡಿದ್ದಾನೆ ಇವನು ಅಂತ ಎಲ್ಲ ಕೊಟ್ಟ. ತಕ್ಷಣ ಅಲ್ ಕ್ಯಾಪೋನ್ ಹಿಡಿದು ಜೈಲಿಗೆ ಹಾಕ್ಬಿಟ್ರು. ಜನರಿಗೆ ಕಷ್ಟ ಪರಂಪರೆ ನಿಂತು ಅಂತ ಅನಿಸುತ್ತೆ. ಆದರೆ ತಿಳ್ಕೋಬೇಕು, ಈ ನೀಚರನ್ನ ಜೊತೆ ಇದ್ದಾಗ ನಿಮ್ಮ ಶಿಕ್ಷೆ ಬೆಂದೇ ಬರ್ತದೆ. ಯಾವಾಗಿದ್ದು ಅಲ್ ಕ್ಯಾಪೋನನ್ನು ಜೈಲಿಗೆ ಹಾಕಿದ ಮರುದಿವಸ ಅವನ ಶಿಷ್ಯರಿರ್ತಾರಲ್ಲ ಹಿಂಬಾಲಕರು, ಒಬ್ಬ ಶಿಕಾಗೋದ ರಸ್ತೆಯಲ್ಲಿ ನಿರ್ದಯವಾಗಿ ಎಡ್ಡಿನ ಗುಂಡು ಹಾಕಿ ಕೊಂದ. ಪೊಲೀಸರು ದೇಹ ತಗೊಂಡು ಹೋದರು ಎಡ್ಡಿದು. ಅವನ ಪರ್ಸ್ ತೆಗೆದು ನೋಡಿದಾಗ

ಸಣ್ಣ ಕಾಗದ ಇತ್ತಂತೆ. ಬಹಳ ಚೆಂದ ಬರೆದಿದ್ದಾನು ಎಡ್ಡಿ, ಈಸಿ ಎಡ್ಡಿ. ದಯವಿಟ್ಟು ಸ್ನೇಹಿತರೆ, ನಾನು ಸೋತಲ್ಲಿ ನೀವು ಸೋಲಬೇಡಿ. ಮಕ್ಕಳಿಗಾಗಿ ಹಣ ಅಂತಸ್ತು ಮಾಡಬೇಡಿ. ಅವ್ರು ನಿಮ್ಮ ಬಗ್ಗೆ ಹೆಮ್ಮೆ ಬರುವಂಥ ಆದರ್ಶದ ಕೆಲಸ ನಡೆಸಿ. ನಿಮ್ಮ ಬಗ್ಗೆ ದ್ವೇಷ ಬರದ ಹಾಗೆ ನೋಡ್ಕೊಳ್ಳಿ. ಅದಕ್ಕಿಂತ ದೊಡ್ಡ ಕಾಣಿಕೆಯನ್ನು ಮಕ್ಕಳಿಗೆ ಯಾರೂ ಕೊಡಬೇಡಿ ಅಂತ ಕೊಡೋಕ್ಕಾಗಲ್ಲ ಅಂತ ಬರ್ತಿದ್ದ. ಎಂಥ ಸತ್ಯದ ಮಾತಲ್ಲ. ಮಕ್ಕಳು ಏನಾಗಬೇಕು, ಹೇಗಿರಬೇಕು ಅಂತ ಬಯಸ್ತೇವೋ ಮೊದಲು ನಾವು ಹಾಗಿರೋಕ್ಕೆ ಪ್ರಯತ್ನ ಮಾಡಬೇಕು. ಮಕ್ಕಳು ಖಂಡಿತವಾಗಿ ನಾವು ಹೇಳಿದಂತೆ ಮಾಡಲ್ಲ, ನಾವು ನಡೆದಂತೆ ನಡೀತಾರೆ. ಆದ್ದರಿಂದ ನಾನು ಮಾದರಿಯಾದ ಜೀವನ ನಡೆಸದೆ ಹೋದರೆ ಮಾದರಿಯಾದ ಮಕ್ಕಳನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ.

0: ಇದುವರೆಗೂ ಕರುನಾಳು ಬಾಬಳಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಗುರುರಾಜ್ ಕರ್ಜಗಿರವರು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 19/8/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ದೀಪಶ್ರೀ ರವರು ವಾಕ್ ಭಾಷಾ ಶ್ರವಣ ತಜ್ಞರು, ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಮಣಿ. ಮುಖ್ಯಾಂಶಗಳು. ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಕರ್ನಾಟಕದ ಅಭಿವೃದ್ಧಿ ಸಾಧ್ಯ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಸಹಕಾರ ಬ್ಯಾಂಕುಗಳಿಂದ ರೈತರಿಗೆ ಸಾಲ ವಿತರಣೆಗೆ ಕ್ರಮ, ಸಚಿವ ಲಕ್ಷ್ಮಣ ಸವದಿ. ರಾಜ್ಯದ ಅಲ್ಪಸಂಖ್ಯಾತರ ವಸತಿ ನಿಲಯಗಳಿಗೆ ಮೂಲಸೌಕರ್ಯ ಬಲವರ್ಧನೆ, ಸಚಿವ ಯುಟಿ ಖಾದರ್. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸರ್ಕಾರ ಅಗತ್ಯ ಕ್ರಮ, ಸಚಿವ ರುದ್ರಪ್ಪ ಮನಪಲ್ಲಮಣಿ. ಈಗ ವಾರ್ತೆಗಳ ವಿವರ. ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಕರ್ನಾಟಕವನ್ನು ದೇಶದಲ್ಲಿ ಶಕ್ತಿಯುತ ರಾಜ್ಯವನ್ನಾಗಿ ರೂಪಿಸಲು ಸಾಧ್ಯ. ಆದ್ದರಿಂದ ನಾಡಿನ ಎಲ್ಲ ಜ್ವಲಂತ ಸಮಸ್ಯೆಗಳಿಗೆ ಎಲ್ಲರೂ ಸೇರಿ ರಚನಾತ್ಮಕ ಪರಿಹಾರ ಕಂಡುಕೊಳ್ಳಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸಭೆಯ ಚರ್ಚೆಯ ಸಮಯದಲ್ಲಿ ಮಾತನಾಡಿದ ಅವರು, ಇಡೀ ದೇಶದಲ್ಲಿ ರಾಜಸ್ಥಾನದ ಬಳಿಕ ಅತಿ ಹೆಚ್ಚು ಒಣಭೂಮಿ ಇರುವ ರಾಜ್ಯ ಕರ್ನಾಟಕ. ಆದ್ದರಿಂದ ರೈತರ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಮಾರ್ಗದರ್ಶನ ನೀಡಲು ಸರ್ಕಾರ ಮುಂದಾಗಿದೆ ಎಂದರು. ನಮ್ಮ ಯುವ ಜನತೆಯಲ್ಲಿ ಅಗಾಧವಾದ ಪ್ರತಿಭೆ ಇದೆ, ಅದನ್ನು ಕಾಪಾಡಬೇಕು, ಅವರ ಭವಿಷ್ಯಕ್ಕಾಗಿ ಶ್ರಮಿಸಬೇಕು ಎಂದ ಅವರು, ರಾಜ್ಯದ 350 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಪ್ರವಾಸೋದ್ಯಮಕ್ಕೆ ಬಳಸಿಕೊಳ್ಳಲಾಗುತ್ತಿದ್ದು ಇದಕ್ಕಾಗಿ ಪ್ರತ್ಯೇಕ ಪ್ರವಾಸೋದ್ಯಮ ನೀತಿ ರೂಪಿಸಲಾಗುತ್ತಿದೆ ಎಂದು ತಿಳಿಸಿದರು.

0: ಚುಕ್ಕೆ ಗುರುತಿನ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವರು, ರಾಜ್ಯದಲ್ಲಿ 6091 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, 249 ಪಟ್ಟಣ ಸಹಕಾರ ಬ್ಯಾಂಕುಗಳು, 5017 ಸೌಹಾರ್ದ ಸಹಕಾರ ಸಂಘಗಳು ಹಾಗೂ 21 ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ನಂತರ ಪರಿಷತ್ ಸದಸ್ಯ ಮಧು ಜಿ ಬಾಂದೇಗೌಡ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರಾಜ್ಯದಲ್ಲಿಯೇ ಅತ್ಯಂತ ಹೆಚ್ಚು ಬೆಳೆ ಸಾಲ ಪಡೆದ ಜಿಲ್ಲೆಯಾಗಿ ಬೆಳಗಾವಿ ಹೊರಹೊಮ್ಮಿದ್ದು, ಮತ್ತೊಂದೆಡೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಸಾಲ ವಿತರಣೆಯಾಗಿದೆ ಎಂದು ತಿಳಿಸಿದರು. ರೈತರಿಗೆ ಆರ್ಥಿಕ ನೆರವು ನೀಡುವ ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬಡ್ಡಿ ಸಹಾಯಧನ ಯೋಜನೆಯನ್ನು ಜಾರಿಗೊಳಿಸಿವೆ. ರೈತರು ಪಡೆಯುವ ಬೆಳೆ ಸಾಲ ಹಾಗೂ ಪಶು ಸಂಗೋಪನೆ ಮತ್ತು ಮೀನುಗಾರಿಕೆಗೆ ಪಡೆಯುವ ದುಡಿಯುವ ಬಂಡವಾಳ ಸಾಲ ಒಟ್ಟಾಗಿ ಎರಡೂ ಸೇರಿ ಗರಿಷ್ಠ 5 ಲಕ್ಷ ರೂಪಾಯಿವರೆಗಿನ ನಿಗದಿತ 1 ವರ್ಷದ ಅವಧಿಯೊಳಗೆ ಮರುಪಾವತಿಸಿದರೆ ಶೂನ್ಯ ಬಡ್ಡಿದರ ಅನ್ವಯವಾಗುತ್ತದೆ. 5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಸಾಲಗಳಿಗೆ ಸಹಕಾರ ಸಂಸ್ಥೆಗಳು ವಿಧಿಸುವ ಸಾಮಾನ್ಯ ಬಡ್ಡಿದರ ಅನ್ವಯವಾಗುತ್ತದೆ ಎಂದು ತಿಳಿಸಿದರು. ನಿಗದಿತ ಅವಧಿಯಲ್ಲಿ ಸಾಲ ಮರುಪಾವತಿಸುವ ರೈತರ ಪರವಾಗಿ ರಾಜ್ಯ ಸರ್ಕಾರದಿಂದ 6% ಬಡ್ಡಿ ಸಹಾಯಧನ ದೊರೆಯಲಿದ್ದು, ಕೇಂದ್ರ ಸರ್ಕಾರದಿಂದ 3% ಪ್ರೋತ್ಸಾಹ ಧನ ದೊರೆಯಲಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಒಟ್ಟು 405 ವಸತಿ ನಿಲಯಗಳು ಕಾರ್ಯನಿರ್ವಹಿಸುತ್ತಿದ್ದು, ಒಟ್ಟು 31,575 ಮಂಜೂರಾದ ಸಂಖ್ಯಾಬಲದೊಂದಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಮೂಲ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಪ್ರಶ್ನೋತ್ತರ ಕಲಾಪದ ವೇಳೆ ಪರಿಷತ್ ಸದಸ್ಯ ಕೆ ಅಬ್ದುಲ್ ಜಬ್ಬಾರ್ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ರಾಜ್ಯದ ವಿದ್ಯಾರ್ಥಿ ನಿಲಯಗಳ ಸ್ಥಿತಿಗತಿ ಹಾಗೂ ಒದಗಿಸಲಾಗುತ್ತಿರುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು. ಕಳೆದ 3 ವರ್ಷಗಳಲ್ಲಿ ವಸತಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಒಟ್ಟು 29,54,00,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೊಠಡಿಗಳನ್ನು ಹಂಚಿಕೆ ಮಾಡುವಾಗ ವಸತಿ ನಿಲಯದ ಕೊಠಡಿಯ ವಿಸ್ತೀರ್ಣ ಹಾಗೂ ಸ್ಥಳಾವಕಾಶದ ಆಧಾರದ ಮೇಲೆ ಕೊಠಡಿಗಳ ಹಂಚಿಕೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಿದೆ. ಸದ್ಯ ಈ ಹಿಂದೆ ಕರೆಯಲಾಗಿದ್ದ ಹರಾಜು ಪ್ರಕ್ರಿಯೆಗೆ ತಡೆಯಾಗಿದ್ದು, ಪರಿಷ್ಕೃತ ಟೆಂಡರ್ ಮೂಲಕ ಶೀಘ್ರ ಪುನರಾರಂಭ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ರುದ್ರಪ್ಪ ಮಾನಪ್ಪ ಲಮಾಣಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಪ್ರಶ್ನೋತ್ತರ ಕಲಾಪದ ವೇಳೆ ಡಾ ಚಂದ್ರಶೇಖರ ಬಸವರಾಜ ಪಾಟೀಲ್ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರೈತರು ಹಾಗೂ ಕಾರ್ಮಿಕರ ಹಿತರಕ್ಷಣೆಗೆ ಸರ್ಕಾರ ಬದ್ದವಾಗಿದೆ. ಖಾಸಗಿ ಗುತ್ತಿಗೆ ಷರತ್ತು ಸರಳೀಕರಣಗೊಳಿಸಿ ಶೀಘ್ರವೇ ಮರು ಟೆಂಡರ್ ಪ್ರಕ್ರಿಯೆಗೆ ಚಾಲನೆ ನೀಡಲಾಗುವುದು ಎಂದರು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ರೈತರ ಜೀವನಾಡಿಯಾಗಿರುವ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಎದುರಿಸುತ್ತಿರುವ ತೀವ್ರ ಆರ್ಥಿಕ ಸಂಕಷ್ಟವನ್ನು ಬಗೆಹರಿಸಿ ಕಾರ್ಖಾನೆಯನ್ನು ಶೀಘ್ರದಲ್ಲೇ ಪುನರಾರಂಭಿಸಲು ರಾಜ್ಯ ಸರ್ಕಾರವು ಕ್ರಿಯಾ ಯೋಜನೆಯನ್ನು ರೂಪಿಸಿದೆ ಎಂದು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ತುಮಕೂರನ್ನು ಕರ್ನಾಟಕದ ಹೊಸ ಕೈಗಾರಿಕಾ ನೆಲೆಯಾಗಿ ನಿರ್ಮಿಸಲಾಗುತ್ತಿದೆ. ತುಮಕೂರಿನಲ್ಲಿ 1,736 ಎಕರೆ ಭೂಮಿಯನ್ನು ಕೈಗಾರಿಕೆ ಅಭಿವೃದ್ಧಿಗಾಗಿ ಮೀಸಲಿಡಲಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, 7,000 ಕೋಟಿ ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಲಾಗಿದ್ದು, ಇದರಿಂದಾಗಿ 88,000ಕ್ಕೂ ಅಧಿಕ ಉದ್ಯೋಗ ಸೃಷ್ಟಿಯಾಗುತ್ತಿವೆ. 300 ಎಕರೆಯಲ್ಲಿ ಜಪಾನ್ ಟೌನ್ಶಿಪ್ ನಿರ್ಮಾಣಗೊಳ್ಳುತ್ತಿದ್ದರೆ 200 ಎಕರೆಯನ್ನು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಮೀಸಲಿರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ತಿಪಟೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಬಿಜೆಪಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದ್ದ ಬಿಸಿ ನಾಗೇಶ್ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 67 ವರ್ಷ ವಯಸ್ಸಾಗಿತ್ತು. ಅಪಾರ ಬಂಧು ಬಳಗ ಹಾಗೂ ಅಭಿಮಾನಿಗಳನ್ನು ಅಗಲಿದ್ದಾರೆ. 2008

0: ಮೊದಲ ಬಾರಿಗೆ ತಿಪಟೂರು ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ ಅವರು 2013 ಚುನಾವಣೆಯಲ್ಲಿ ಸೋಲು ಅನುಭವಿಸಿದರು. ನಂತರ ರಾಜಕೀಯವಾಗಿ ಮತ್ತೆ ಸಂಘಟಿಸಿಕೊಂಡು 2018 ಬಿಜೆಪಿಯಿಂದ ಸ್ಪರ್ಧಿಸಿ ತಿಪಟೂರು ಕ್ಷೇತ್ರದಿಂದ ಪುನರಾಯ್ಕೆಯಾಗಿ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಮಾಜಿ ಸಚಿವ ಹಾಗೂ ಹಿರಿಯ ನಾಯಕರಾದ ಬಿಸಿ ನಾಗೇಶ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ಸಂತಾಪ ಸೂಚಿಸಿದ್ದು ಕಂಬನಿ ಮಿಡಿದಿದ್ದಾರೆ. ಸಚಿವರ ನಿಧನದ ಸುದ್ದಿ ತಿಳಿದು ತಮಗೆ ತೀವ್ರ ದುಃಖವಾಯಿತು. ಮೃತರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಹಾಗೂ ಅವರ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ಭಗವಂತ ಅವರ ಕುಟುಂಬ ವರ್ಗದವರಿಗೆ ಮತ್ತು ಅಭಿಮಾನಿಗಳಿಗೆ ಕರುಣಿಸಲಿ ಎಂದು ಪ್ರಾರ್ಥಿಸಿದ್ದಾರೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬಿಸಿ ನಾಗೇಶ್ ಅವರು ಶಿಕ್ಷಣ ಸಚಿವರಾಗಿ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿ ಸಂತಾಪ ಸೂಚಿಸಿದ್ದಾರೆ. ಶಾಸಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಸುಗಮ ಸಂಚಾರ ಹಾಗೂ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ರಾಷ್ಟೀಯ ಹೆದ್ದಾರಿಯ ಬಾಕಿ ಇರುವ ಸರ್ವಿಸ್ ರಸ್ತೆ ಮತ್ತು ಇತರೆ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಅನುವು ಮಾಡಿಕೊಡಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಉಡುಪಿಯಲ್ಲಿ ರಾಷ್ಟೀಯ ಹೆದ್ದಾರಿ 66 ಸಂಬಂಧಿಸಿದಂತೆ ಸರ್ವಿಸ್ ರಸ್ತೆ, ಮೇಲ್ಸೇತುವೆ ಸೇರಿದಂತೆ ವಿವಿಧ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಷ್ಟೀಯ ಹೆದ್ದಾರಿಯ ಕೆಲವು ಕಡೆಗಳಲ್ಲಿ ಇನ್ನೂ ಸರ್ವಿಸ್ ರಸ್ತೆ ನಿರ್ಮಾಣ ಕಾಮಗಾರಿ ಪ್ರಾರಂಭಿಸಿಲ್ಲ. ಸರ್ವಿಸ್ ರಸ್ತೆ ನಿರ್ಮಾಣ ಮಾಡುವಾಗ ಕಾಮಗಾರಿಗಳ ಗುಣಮಟ್ಟ ಹಾಗೂ ಸಂಚಾರ ಸುರಕ್ಷತಾ ಕ್ರಮಗಳನ್ನು ಕಾಯ್ದುಕೊಳ್ಳುವುದರೊಂದಿಗೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಎಂದು ನಿರ್ದೇಶನ ನೀಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಉದ್ದೇಶವು ಅರ್ಹ ಫಲಾನುಭವಿಗಳಿಗೆ ತಲುಪುವಂತೆ ಅಧಿಕಾರಿಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉತ್ತರ ಕನ್ನಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ನಿರೂಪಣಾಧಿಕಾರಿ ಮಾದೇವಪ್ಪ ಹೇಳಿದ್ದಾರೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಾಬ್ ಕಾರ್ಡ್ ವಿತರಣೆ ಮೇಳದ ಅಂಗವಾಗಿ ಕೂಲಿ ಕಾರ್ಮಿಕರ ಮನೆ ಮನೆ ಭೇಟಿ ಅಭಿಯಾನ ಜರುಗಿತು. ರಾಜ್ಯದ ಯುವಜನತೆಯಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸುವ ಬೃಹತ್ ಉದ್ದೇಶದಿಂದ ಗ್ರಾಮ ಪಂಚಾಯಿತಿ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳ ರಚನೆಗೆ ವಿಜಯನಗರ ಜಿಲ್ಲೆಯಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಕರ್ನಾಟಕದ ಅಭಿವೃದ್ಧಿ ಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಸಹಕಾರ ಬ್ಯಾಂಕುಗಳಿಂದ ರೈತರಿಗೆ ಸಾಲ ವಿತರಣೆಗೆ ಕ್ರಮ, ಸಚಿವ ಲಕ್ಷ್ಮಣ ಸವದಿ. ರಾಜ್ಯದ ಅಲ್ಪಸಂಖ್ಯಾತರ ವಸತಿ ನಿಲಯಗಳಿಗೆ ಮೂಲ ಸೌಕರ್ಯ ಬಲವರ್ಧನೆ, ಸಚಿವ ಯುಟಿ ಖಾದರ್. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸರ್ಕಾರ ಅಗತ್ಯ ಕ್ರಮ, ಸಚಿವ ರುದ್ರಪ್ಪ ಮಾನಪ್ಪಲಮಾಣಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ನಮ್ಮ ಬಾಂಗುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 111 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
5: ಸಚ್ಚಿದಾನಂದಂಗಳು
6: ಆತ್ಮಸ್ವಭಾವರಸ
5: ಬಚ್ಚಿಡುವುದು ಅದನು

0: ಜೀವಿತೆಯ ಮಾಯಿಕತೆ
1: ಜೀವಿತೆಯ ಮಾಯಿಕತೆ
0: ಇಕ್ಷುವೋಲ್ ಜೀವ
1: ಇಕ್ಷುವೋಲ್ ಜೀವ
0: ಗಾಣದವೋಲ್ ಜಗನ್ಮಾಯೆ
1: ಗಾಣದವೋಲ್ ಜಗನ್ಮಾಯೆ
0: ನಿಚ್ಚವಿಳೆ ಆಲೆಮನೆ ಮಂಕುತಿಮ್ಮ
1: ನಿಚ್ಚವಿಳೆ ಆಲೆಮನೆ ಮಂಕುತಿಮ್ಮ.
0: ಸೊ ಸತ್ ಚಿತ್ ಆನಂದ ಅಂದರೆ ಏನು ಅನ್ನೋದನ್ನು ಸ್ಥೂಲವಾಗಿ ಪರಿಚಯ ಮಾಡಿಕೊಂಡ ನಂತರ, ಈ ಸಚ್ಚಿದಾನಂದಗಳು ಏಕೀಭೂತವಾಗಿರುವಂತಹ ನಮ್ಮ ಮೂಲ ಸ್ವರೂಪ ನಮಗೆ ಯಾಕೆ ಕಾಣಿಸ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ ಬರುತ್ತೆ. ಸೊ ಆನಂದ ಅನ್ನೋದು ಆತ್ಮಗುಣವೇ ನಿಜವಾದರೆ ಆ ಆನಂದದ ಅನುಭವ ನಮಗೆ ಸದಾಕಾಲ ಆಗ್ತಾ ಇರಬೇಕಲ್ವಾ? ಅಂದರೆ ಸದಾಕಾಲ ಆಗಲ್ಲ, ಆಗೊಮ್ಮೆ ಈಗೊಮ್ಮೆ ಕಾಣಿಸಿದ್ರೆ ನಮ್ಮ ಅದೃಷ್ಟ, ಇಲ್ಲದೋದ್ರೆ ಬರೀ ನಿತ್ಯದ ಗೋಳಾಟದಲ್ಲೇ ನಾವು ಮುಳುಗೋಗಿರ್ತೀವಿ. ಅದು ಸಿಕ್ಕಲಿಲ್ಲ, ಇದು ಸಿಕ್ಕಲಿಲ್ಲ, ಅದು ಬೇಕಾಗಿತ್ತು, ಇದು ಬೇಕಾಗಿತ್ತು, ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು. ಸೊ ಇದಕ್ಕೆ ಕೊನೆ ಮೊದಲಿಲ್ಲ, ನಾವು ಆ ಜಂಜಾಟದಲ್ಲೇ ಸಿಕ್ಕಾಕೊಂಡು ಬಿಟ್ಟಿರ್ತೀವಿ. ಆದರೆ ಆತ್ಮದ ಸ್ವಭಾವವನ್ನು, ಆತ್ಮದ ಒಳಗಿರುವಂತಹ ಈ ರಸವನ್ನು ನಮ್ಮ ಕಂಡು ಹಿಡ್ಕೊಳ್ಳೋಕೆ ಆಗದೇ ಇರೋ ರೀತಿಯಲ್ಲಿ ಅದನ್ನು ಮರೆಮಾಚಿರೋಂಥ ಇನ್ನೊಂದಿದೆ ಅನ್ನೋದನ್ನು ನಾವು ಮುಂಚೆನೂ ಕೇಳಿದ್ವಿ. ಯಾ ಮಾ ಸ ಮಾಯಾ ಅಂತ, ಯಾವುದು ಇಲ್ಲವೋ ಯಾವುದು ಅಲ್ಲವೋ ಅದು ತೋರಿಸ್ಕೊಳ್ತಾ ಇದೆ. ಹಾಗಾಗಿ ಆ ತೋರಿಕೆಯೇ ನಮ್ಮ ಗಮನವನ್ನೆಲ್ಲ ಸೆಳ್ಕೊಂಡ್ಬಿಟ್ಟಿರೋದ್ರಿಂದ ಮೂಲ ಅಸ್ತಿತ್ವದ ಕಡೆ ನಾವು ನಮ್ಮ ಗಮನವನ್ನು ಕೊಡ್ತಾ ಇಲ್ಲ. ಸೊ ಇದು ಇಲ್ಲಿ ನಮಗೆ ನಾವು ತಿಳ್ಕೊಳ್ಬೇಕಾಗಿರೋಂಥ ಅಂಶ. ಯಾವುದೋ ಒಂದು ವಸ್ತು ಇದೆ, ಆ ವಸ್ತುವಿನ ಮೇಲೆ ಒಂದು ಮುಸುಕು ಹಾಕ್ಬಿಟ್ಟಿದ್ದೀವಿ ಅಂತಂದರೆ ನಮಗೆ ಕಾಣೋದು ಬರೀ ಮುಸುಕು, ಅದರ ಒಳಗಡೆ ಏನಿದೆ ಅಂತ ನಮಗೆ ಗೊತ್ತಿರಲ್ಲ. ಯಾವಾಗಿರುವವರೆಗೂ ಗೊತ್ತಿರಲ್ಲ, ಆ ಮುಸುಕನ್ನು ತೆಗೆಯೋವರೆಗೂ ಒಳಗೇನಿದೆ ಅಂತ ನಮಗೆ ಗೊತ್ತಿಲ್ಲ. ಆ ಒಳಗೇನಿದೆ ಅಂತ ನಾವು ತಿಳ್ಕೋಬೇಕಾದ್ರೆ ಮುಸುಕನ್ನು ತೆಗಿಬೇಕು. ನನಗೆ ಹಲವಾರು ವರ್ಷಗಳ ಹಿಂದೆ ಇದೇ ಕ್ಷೇತ್ರದಲ್ಲಿ ವೈದ್ಯನ ಕೆಲಸ ಮಾಡ್ತಿದ್ದಾಗ ಕೆಲವು ಸ್ವಾರಸ್ಯಕರವಾದಂಥ ಅನುಭವಗಳಾಗಿತ್ತು. ಬ್ರಹ್ಮಗಿರಿ ಕೆಂಚನಹಳ್ಳಿಯಲ್ಲಿ ನಮ್ಮ ಸಣ್ಣ ಕ್ಲಿನಿಕ್ಕಲ್ಲಿ ನಾವು ಕೆಲಸ ಮಾಡ್ತಿದ್ದಾಗ ಆ ಕ್ಷೇತ್ರದಲ್ಲಿ ಬೋರೆದೇವರು ಮುಂಟಿ ಅಂತೆಲ್ಲ ಹೇಳ್ತೀವಲ್ಲ, ಆ ಕ್ಷೇತ್ರದಿಂದ ಕೆಲವು ಬಹಳ ವಯಸ್ಸಾದಂಥ ಮಹಿಳೆಯರು ಬರ್ತಾಯಿದ್ರು, ಮುದುಕಿಯರು, ಅಜ್ಜಿಯರು. ಸೊ ಆಗ ಬಹಳ ಆತ್ಮೀಯತೆಯಿಂದ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದದ್ರಿಂದ ಅವರು ಭಾಳ ಹತ್ತಿರದವರಾಗಿದ್ದರು, ಪ್ರತಿ ಸರ್ತಿ ಬರೋರು. ಅವರು ಬಂದಾಗ ಅವಾಗಿನ ಕಾಲದಲ್ಲಿ ಕಣ್ಣಿನ ಆಪರೇಷನ್ ಆಗ್ತಾಯಿತ್ತು, ಕಣ್ಣಿನ ಕ್ಯಾಂಪ್ಸ್ ಆಗ್ತಾಯಿತ್ತು. ಕಣ್ಣಿನ ಆಪರೇಷನ್ನು ಇವಾಗಿನ ರೀತಿ ಆಗ್ತಾ ಇರಲಿಲ್ಲ, ಇವಾಗಾದರೆ ಲೆನ್ಸ್ ಹಾಕ್ಬಿಡ್ತಾರೆ ಒಳಗಡೆ. ಆವಾಗಿನ ಕಾಲದಲ್ಲಿ ಲೆನ್ಸ್ ಹಾಕ್ತಾ ಇರಲಿಲ್ಲ, ಬರೀ ಇದು ಕ್ಯಾಟರಾಕ್ಟನ್ನ ಮಾತ್ರ ತೆಗೆದುಬಿಟ್ಟು ಇಷ್ಟು ದಪ್ಪ ಕನ್ನಡಕ ಕೊಡೋರು. ಸೊ ಈ ನನ್ನ ಪೇಷಂಟ್ಸ್, ನನ್ನ ಅಜ್ಜಿಯರಿಗೆ ಈ ರೀತಿ ಆಪರೇಷನ್ ಆಗಿತ್ತು. ಇಬ್ಬರು ಬರೋರು, ಇಬ್ಬರೂ ಕೂಡ ಎಷ್ಟಿಷ್ಟು ದಪ್ಪ ಕನ್ನಡಕ ಹಾಕ್ಕೊಂಡಿದ್ರು. ಬರೋರು ಪೇಷಂಟ್ಸ್ ಕೆಂಚನಹಳ್ಳಿ ಆಸ್ಪತ್ರೆಗೆ ಬಂದು, ಸರ್ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ. ನಾನು ಹೌದೇನೋ ಅಂತ, ಕಣ್ಣನ್ನು ಏನಾದರೂ ತೊಂದರೆ ಇದೆಯಾ ಅಂತ ಕಣ್ಣನ್ನು ನೋಡಿದಾಗ ಕಣ್ಣಿನಲ್ಲೇನೂ ತೊಂದರೆ ಕಾಣಿಸ್ತಾ ಇರಲಿಲ್ಲ. ಅಂದರೆ ಅವ್ರ ದೃಷ್ಟಿ ಮಾಂದ್ಯತೆ ಇದೆ, ಯಾಕೆ ಆ ಲೆನ್ಸನ್ನೇ ತೆಗೆದುಬಿಟ್ಟಿದ್ದಾರೆ, ಆದರೆ ಕಣ್ಣೆಲ್ಲ ಚೆನ್ನಾಗಿದೆ. ಕಣ್ಣೆಲ್ಲ ಚೆನ್ನಾಗಿದೆಯಲ್ಲಮ್ಮ ಅಂತಂದರೆ ಅವ್ರಿಗೆ ಸಮಾಧಾನ ಆಗ್ತಾ ಇರಲಿಲ್ಲ. ಅದಕ್ಕೆ ನಾವು ಯಾವುದಾದ್ರೂ ಒಂದು ಡ್ರಾಪ್ ಹಾಕಬೇಕು. ಡ್ರಾಪ್ ಹಾಕಿದಾಗ ಓ ಪರವಾಗಿಲ್ಲ ಸರ್ ಈಗ ಅಂತ ಅನ್ನೋರು. ಆಮೇಲೆ ನಾನು ಹಾಗೆ ಯೋಚನೆ ಮಾಡ್ತಾ ಕನ್ನಡಕವನ್ನು ನೋಡಿದೆ. ಆ ಕನ್ನಡಕವನ್ನು ಅವರು ಫ್ರೇಮ್ ಹಿಡ್ಕೊಂಡು ತೆಗೆಯೋದಕ್ಕಿಂತ ಆ ಗ್ಲಾಸ್ನ ಹಿಡ್ಕೊಂಡು ಕೈಯಿಂದ ತೆಗೆಯೋರು. ಸೊ ಹಾಗಾಗಿ ಆ ಗ್ಲಾಸಿನ ಮೇಲೆ ಇವ್ರ ಕೈ ಬೆರಳಿನ ಅಚ್ಚೆ ತುಂಬೋಗಿತ್ತು, ಸಾಕಷ್ಟು ಕೊಳೆ ಕೂತ್ಕೊಂಡ್ಬಿಟ್ಟಿತ್ತು. ಸೊ ನಾನೇನು ಮಾಡ್ತಿದ್ದೆ, ಆ ಗ್ಲಾಸನ್ನು ಸೋಪ್ ನೀರು ಹಾಕಿ ಚೆನ್ನಾಗಿ ತೊಳೆದು ಸರಿಯಾದ ಬಟ್ಟೆಯಲ್ಲಿ ಒರೆಸಿ ಇವಾಗ ಹಾಕ್ಕೊಳ್ಳಿ ಅಂತ ಕೊಡ್ತಾ ಇದ್ದೆ. ಅವ್ರು ಹಾಕ್ಕೊಂಡ ತಕ್ಷಣ, ಓ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್ ಅಂತ. ಸೊ ಅವ್ರ ಮನಸ್ಸಿನಲ್ಲಿ ಏನಾಗೋಯ್ತು, ಕೆಂಚನಹಳ್ಳಿ ಆಸ್ಪತ್ರೆಗೆ ಬಂದು ಡಾಕ್ಟ್ರ್ ಕೈಲಿ ಡ್ರಾಪ್ಸ್ ಹಾಕಿಸ್ಕೊಂಡು ಅವ್ರೇನೋ ಕನ್ನಡಕಕ್ಕೆ ಮಾಡಿದರೆ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಂಥ ಭ್ರಮೆ. ಪಾಪ ಅವರು ನಡ್ಕೊಂಡು ಬರಬೇಕಾಗಿತ್ತು ಅಲ್ಲಿಂದ, ಅಲ್ಲಿಂದ ಬರೋದು ಕಷ್ಟ ಇರ್ತಿತ್ತು. ಸೊ ನಾನು ಅವ್ರಿಗೆ ಸುಮ್ಮನೆ ಹಾಗೆ ನೇರವಾಗಿ ಹೇಳ್ತಾ ಇದ್ದೆ, ಅಯ್ಯೋ ಏನಿಲ್ಲ ಏನಿಲ್ಲ ಅಂತ. ಅವ್ರಿಗೆ ಒಪ್ತಾನೇ ಇರಲಿಲ್ಲ. ಅವರು ಅವ್ರ ಮನಸ್ಸಿನಲ್ಲಿ ಏನಪ್ಪ ಅಂತಂದರೆ, ಡಾಕ್ಟ್ರು ನನಗೋಸ್ಕರ ಏನೋ ಮಾಡಿಕೊಡ್ತಾ ಇದ್ದಾರೆ, ಅದಕ್ಕೆ ನನ್ನ ಕಣ್ಣು ಚೆನ್ನಾಗಾಗ್ತಾ ಇದೆ. ಈ ಥರ ಸುಮಾರು ದಿನ ನಡೀತು. ಆಮೇಲೆ ನಾನು ನಿಧಾನವಾಗಿ ಅವ್ರಿಗೆ ಪ್ರತಿಯೊಂದು ಹೆಜ್ಜೆಯನ್ನು ವಿವರಿಸ್ತಾ, ಇವಾಗ ನಿಮ್ಮ ಕಣ್ಣು ಚೆನ್ನಾಗಿದೆ, ಆದರೂ ಸುಮ್ಮನೆ ಡ್ರಾಪ್ಸ್ ಆಗ್ತಾ ಇದ್ದೀನಿ ಅಂತ ಹೇಳಿ.

ಈ ಕನ್ನಡಕ ನೋಡಿ ಇಲ್ಲಿ ತುಂಬಾ ಕಸ ಕೂತಿದೆ, ಅದನ್ನ ಈ ತರ ಒರೆಸ್ತಾ ಇದ್ದೀನಿ ಅಂತ ಅವ್ರಿಗೆ ಹೇಳ್ತಾ ಅವ್ರ ಎದುರಿಗೆ ಅದನ್ನೆಲ್ಲ ಮಾಡಿ ಅವ್ರಿಗೆ ಕೊಡೋದಕ್ಕೆ ಶುರು ಮಾಡಿದೆ. ಆಗ ಅವ್ರಿಗೆ ನಿಧಾನಕ್ಕೆ ಅರ್ಥ ಆಯ್ತು, ಕಣ್ಣಿನ ಶಕ್ತಿಯಲ್ಲಿ ಏನೋ ಏರ್ಪೇರು ಆಗ್ತಾ ಇಲ್ಲ, ಹೊರಗಡೆ ಇರೋ ಕನ್ನಡಕದಲ್ಲಿ ತೊಂದರೆ ಇದೆ. ಆಮೇಲೆ ನಿಧಾನಕ್ಕೆ ಅವ್ರಿಗೆ ಗೊತ್ತಾಯ್ತು, ಓ ಈ ಕೆಲಸವನ್ನು ನಾನೂ ಕೂಡ ಮಾಡ್ಕೊಳ್ಬಲ್ಲೆ ಅಂತ. ಸೊ ಪ್ರಾರಂಭದ ಹಂತದಲ್ಲಿ ಅವ್ರಿಗಿದ್ದಂಥ ಭ್ರಮೆ ಏನು, ನನಗೇನೋ ತೊಂದರೆ ಆಗ್ಬಿಟ್ಟಿದೆ, ನನಗೇನು ಪ್ರಪಂಚ ಕಾಣಿಸ್ತಾನೇ ಇಲ್ಲ, ಅದು ನಾನು ಸರಿ ಮಾಡ್ಕೊಳ್ಬೇಕು, ಇನ್ಯಾರೋ ಬಂದು ಸರಿ ಮಾಡಬೇಕು, ಇನ್ಯಾರೋ ಬಂದು ಸರಿ ಮಾಡಬೇಕು ಅನ್ನೋ ಹಂತದಿಂದ ಅವ್ರಿಗೆ ಏನು ತಪ್ಪಾಗಿದೆ, ಏನು ಕುಂದಿದೆ ಅನ್ನೋದು ಅರ್ಥವಾಗಿ ಅದನ್ನು ನಾನೇ ಮಾಡ್ಕೊಳ್ಬಹುದು ಅನ್ನೋ ಅರಿವಾದಾಗ ಅನಂತರದ ದಿನಗಳಲ್ಲಿ ಅವ್ರು ಕನ್ನಡಕವನ್ನು ಚೆನ್ನಾಗಿ ನೋಡ್ಕೋತಾರೆ, ನೋಡ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ರು, ಅವ್ರಿಗೆ ಇದ್ದಿದ್ರಲ್ಲಿ ಚೆನ್ನಾಗಿ ಕಾಣೋದಕ್ಕೆ ಪ್ರಾರಂಭ ಆಯಿತು. ಈ ಉದಾಹರಣೆ ನಾನು ಯಾಕೆ ಕೊಟ್ಟೆ ಅಂತಂದರೆ, ಹೊರಗಿನ ಪ್ರಪಂಚವನ್ನು ನಾವು ಯಾವಾಗಲೂ ಕೂಡ ಕನ್ನಡಕಗಳನ್ನು ಹಾಕ್ಕೊಂಡೇ ನೋಡೋದು, ಆ ದೃಷ್ಟಿ ನಮಗೆ ಸರಿಯಾಗಿರಬೇಕು. ಆ ದೃಷ್ಟಿ ಸರಿ ಇಲ್ಲ ಅಂತಂದರೆ ಎಲ್ಲವೂ ಮಸುಕು ಮಸುಕಾಗೇ ಕಾಣುತ್ತೆ. ಸೊ ಒಂದು ನಮ್ಮ ದೃಷ್ಟಿಯ ಶಕ್ತಿ ಅದು ಚೆನ್ನಾಗಿರಬೇಕು. ಹೊರಗಿನ ಪ್ರಪಂಚದ ಮೇಲೆ, ಪ್ರಪಂಚದಲ್ಲಿರೋ ವಸ್ತುಗಳ ಮೇಲೆ ಬೆಳಕು ಚೆನ್ನಾಗಿ ಬೀಳಬೇಕು. ಸೊ ಅಂತಃಶಕ್ತಿ, ಹೊರಗಿನ ಪರಿಸ್ಥಿತಿ, ಸೊ ಇವೆರಡೂ ಕೂಡ ಏಕಕಾಲಕ್ಕೆ ಸರಿಯಾದಾಗ ನಮಗೆ ಹೊರಗಿರೋ ವಸ್ತುಗಳು ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗೆ ನಾವು ನಮ್ಮಲ್ಲಿರೋಂಥ ಸತ್ ಚಿತ್ ಆನಂದದ ಸ್ವರೂಪದ ರಸದ ಅನುಭವವನ್ನು ಪಡ್ಕೊಳ್ಬೇಕು ಅಂತಂದರೆ, ಒಂದು ನಮ್ಮ ಕಣ್ಣುಗಳು ಸರಿಯಾಗಬೇಕು, ಎರಡನೇದು ನಮ್ಮ ಕನ್ನಡಕ ಕ್ಲೀನ್ ಆಗಬೇಕು, ಮೂರನೇದು ಅವೆರಡನ್ನು ಉಪಯೋಗಿಸ್ಕೊಂಡು ನಾವು ನೋಡಿ ಅರ್ಥ ಮಾಡ್ಕೊಳ್ಳೋವಂಥ ವಿಧಾನ ಸರಿ ಹೋಗಬೇಕು. ಈ ಮೂರು ಒಟ್ಟಿಗೆ ಆದಾಗ ನಮಗೆ ಸಚ್ಚಿದಾನಂದ ಘನ ಅಲ್ಲಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾದರೆ ಇದನ್ನು ನಮಗೆ ತಿಳಿಯಪಡಿಸುವಂತಹ ಪ್ರಕ್ರಿಯೆ ಯಾವುದು ಅಂತಂದರೆ, ಡಿ ವಿ ಜಿಯವರು ಹೇಳ್ತಾರೆ, ಅದೇ ನಿತ್ಯ ಜೀವನ. ಅದು ಹೇಗಪ್ಪ ಅಂದರೆ, ನಾವು ಗಾಣವನ್ನು ನೋಡಿದ್ದೀವಿ, ಗಾಣದಲ್ಲಿ ಕಬ್ಬನ್ನ ಗಾಣದ ಅದು ಸುತ್ತಾ ಇರುತ್ತಲ್ಲ, ಎರಡು ಕಬ್ಬಿಣದ ಇದು ಸುತ್ತಾ ಇರುತ್ತೆ, ಅದರ ಮಧ್ಯದಲ್ಲಿ ಕಬ್ಬಿನ ಜಲ್ಲೆಯನ್ನು ನಾವಿಟ್ಟಾಗ ಕಬ್ಬಿಣ ಜಲ್ಲೆ ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿ ಅದರೊಳಗಡೆ ಇರೋವಂಥ ರಸ ಆಚೆ ಬರುತ್ತೆ. ಗಾಣದೊಳಗಡೆ ನಾನು ಹೋಗಲ್ಲ ಅಂತ ಕಬ್ಬು ನಿಂತಿದ್ರೆ ಕಬ್ಬಿನ ರಸ ಯಾರಿಗೂ ಸಿಕ್ಕಲ್ಲ. ಕಬ್ಬಿನ ರಸ ಸಿಕ್ಕಬೇಕು ಅಂತಂದರೆ ಗಾಣಕ್ಕೆ ತನ್ನನ್ನು ತಾನು ಒಡ್ಕೊಳ್ಳೇಬೇಕು. ಸೊ ಹಾಗೆ ನಿತ್ಯ ಇಳೆ, ನಮ್ಮ ನಿತ್ಯ ಜೀವನ ಭೂಮಿಯಲ್ಲಿ ಏನು ನಡೀತಾ ಇದೆಯೋ ಅದೇ ಒಂದು ಆಲೆಮನೆ. ಆ ಆಲೆಮನೆಯಲ್ಲಿ ಒಂದು ಗಾಣದ ಒಂದು ಯಂತ್ರ ಇದೆ. ಆ ಗಾಣದ ಯಂತ್ರ ಏನಪ್ಪ ಅಂದರೆ ಅದೇ ಮಾಯೆ, ಅದೇ ನಮಗೆ ತಪ್ಪಾಗಿ ಗೋಚರವಾಗ್ತಾ ಇರುವಂಥ ನಿತ್ಯ ಜೀವನದ ಪರಿಸ್ಥಿತಿಗಳು. ನಮ್ಮ ಪ್ರತಿಯೊಬ್ಬರ ಜೀವವೂ ಕೂಡ ಒಂದು ಕಬ್ಬಿನ ಜಲ್ಲೆ. ಸೊ ನಮ್ಮ ಕಬ್ಬಿನ ಜಲ್ಲೆಯಂತಹ ಜೀವ ಮಾಯೆಯ ಗಾಣದ ಒಳಗಡೆಗೆ ಹೋಗಿ ಅದರಿಂದ ಹಿಂಡಿಸ್ಕೊಂಡಾಗ ಮಾತ್ರ ನಮಗೆ ಆ ರಸದ ಅನುಭವ ಆಗುತ್ತೆ. ಸೊ ಹಾಗಾಗಿ ಕಷ್ಟಗಳು ಎದುರಾದಾಗ ಇದರಿಂದ ಬಿಟ್ಟು ಎಲ್ಲೋ ನಾನು ಓಡೋಗ್ಬಿಟ್ರೆ ನನಗೆಲ್ಲ ಒಂದು ರೀತಿಯ ಜ್ಞಾನೋದಯವಾಗಿಬಿಡುತ್ತೆ ಅನ್ನೋಂಥ ಭ್ರಮೆಯಲ್ಲಿ ಎಷ್ಟೋ ಜನ ಇರ್ತೀವಿ ನಾವು. ಯಾಕಪ್ಪ ಈ ಕಷ್ಟ ಇದೆಲ್ಲ ಬಿಟ್ಟು ಹೊಟ್ಟೋಗೋಣ ಅಂತ. ಬಿಟ್ಟು ಹೊಟ್ಟೋಗೋಣ ಅನ್ನೋದು ಎಷ್ಟೋ ಸರ್ತಿ ಕೇವಲ ಜಾಗ ಬಿಟ್ಟು ಹೋಗೋದು ಅಂತಲ್ಲದೆ ನಮ್ಮ ಜೀವನೇ ನಾವು ತಗೊಳ್ಬೇಕು ಅನ್ನೋಂಥ ಒಂದು ನಿರಾಶಾದಾಯಕ ಸ್ಥಿತಿಗೂ ನಾವು ಹೊರಟೋಗಿರ್ತೀವಿ ಅಲ್ವಾ. ಆದರೆ ಆ ಥರ ಓಡೋಗೋದು ಯಾವ ರೀತಿಯ ಪರಿಹಾರವನ್ನೂ ನಮಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದರ ಬದಲಿಗೆ ಈ ಆಲೆ ಮನೆಯಲ್ಲಿ ನಾನಿದ್ದೀನಿ, ಒಂದು ಗಾಣ ಇದೆ, ಆ ಗಾಣದಲ್ಲಿ ನನ್ನನ್ನು ನಾನು ಒಡ್ಕೊಳ್ತೀನಿ, ಆಗ ಎಷ್ಟೇ ಕಷ್ಟ ಬರಲಿ ಅದರಿಂದ ಸಿಕ್ಕುವಂಥದ್ದು ಸಿಹಿಯಾದಂಥ ರಸವೇ ಅನ್ನೋದನ್ನು ನಾನು ತಿಳ್ಕೊಳ್ಬೇಕು. ಕಬ್ಬನ್ನು ನಾವು ಹಿಂಡಿದಾಗ ಕಹಿಯಾದಂಥ ದ್ರವ ಆಚೆ ಬರಲ್ಲ, ಯಾವ ಕಬ್ಬಾದರೂ ಸರಿ ಅದರಿಂದ ಬರುವಂಥದ್ದು ಸಿಹಿಯಾದಂತಹ ಒಂದು ರಸವೇ. ಸೊ ಹಾಗೆ ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ವಿಧಿ ನಮಗೆ ಉತ್ತಮವಾದಂಥ ರೀತಿಯಲ್ಲಿಯೇ ಪಾಠಗಳನ್ನು ಕಲಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಸೊ ಅದು ಪರಿಪಕ್ವತೆ ಕಡೆಗೆ ನಮ್ಮನ್ನು ತಕ್ಕೊಂಡು ಹೋಗುತ್ತೆ. ಆಗ ಆ ಮುಸುಕು ತೆಗೆದಂತೆ ಆಗುತ್ತೆ, ಕನ್ನಡಕ ಒರೆಸಿದಂತೆ ಆಗುತ್ತೆ, ಸಚ್ಚಿದಾನಂದ ಘನದ

0: ಸ್ವರೂಪ ನಮಗೆ ಗೋಚರವಾಗುತ್ತೆ. ಇದನ್ನು ನಾವು ನೆನಪಿಟ್ಕೊಳ್ಬೇಕು.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 111 ಕುರಿತ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಪುಸ್ತಕ ಓದುವ ಹವ್ಯಾಸ, ಬದುಕಿಗೊಂದು ದಾರಿದೀಪ ಎಂಬ ವಿಷಯವನ್ನು ಕುರಿತ ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ರವರು.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಪುಸ್ತಕ ಓದುವ ಹವ್ಯಾಸ ಬದುಕಿಗೊಂದು ದಾರಿದೀಪ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಇಂದಿನ ಆಧುನಿಕತೆ ಎಂಬುದು ಹಲವು ತಲ್ಲಣಗಳ ಕಾಲ, ಕೃತಕ ಬುದ್ಧಿಮತ್ತೆ ಯುಗ. ಈ ಸಂದರ್ಭದಲ್ಲಿ ಮನುಷ್ಯನು ಸಂವೇದನಶೀಲತೆಯ ಪೊರೆಯನ್ನು ಕಳಚಿಕೊಂಡು ಯಾಂತ್ರಿಕತೆಯ ಮೋಹದ ಬಲೆಯಲ್ಲಿ ಸಿಕ್ಕಿಕೊಂಡು ದಿನೇ ದಿನೇ ಕುಬ್ಜನಾಗುತ್ತಿದ್ದಾನೆ. ಅಲ್ಲದೆ ಯಾವುದು ಸೃಜನಶೀಲತೆ ಇಲ್ಲದೆ ನಿಂತ ನೀರಾಗುತ್ತಿದ್ದು ಮನುಷ್ಯ ಸಹಜವಾಗಿರುವ ಕುತೂಹಲ ಮತ್ತು ಕಾಳಜಿ ಎರಡರಿಂದ ದೂರವಾಗುತ್ತಿದ್ದಾನೆ. ಇಂದಿನ ಮಕ್ಕಳು ಮತ್ತು ಯುವ ಪೀಳಿಗೆ ಪುಸ್ತಕ ಓದುವ ಸಂಸ್ಕೃತಿಯಿಂದ ವಿಮುಖರಾಗುತ್ತಿದ್ದು ಬದುಕಿನ ಪ್ರತಿ ಕ್ಷಣವು ಗ್ಯಾಜೆಟ್ ಲೋಕದಲ್ಲಿ ಮಿಂದೇಳುತ್ತಿದ್ದಾರೆ. ಪುಸ್ತಕವೆಂದರೆ ಕೇವಲ ಕಾಗದದ ಹಾಳೆಗಳಲ್ಲ, ಅವುಗಳು ಅನುಭವಗಳ ಜ್ಞಾನ ಮತ್ತು ಜೀವನದ ಪಾಠಗಳ ಹಾಗರ. ಪುಸ್ತಕಗಳು ಬರೀ ಜ್ಞಾನ ಭಂಡಾರವಲ್ಲ, ಅವು ಯುವಕರಿಗೆ ಮತ್ತು ಮಕ್ಕಳಿಗೆ ಸ್ಫೂರ್ತಿ ತುಂಬಿ ತಮ್ಮನ್ನು ತಾವು ಅರಿತುಕೊಳ್ಳುವಂತೆ ಮಾಡಿ ಉತ್ತಮ ಬದುಕಿಗೆ ಮಾರ್ಗದರ್ಶನ ನೀಡುವ ದಾರಿದೀಪಗಳಾಗಿವೆ. ಓದಿದ ಓದು ತಾ ಮೇದ ಕಬ್ಬಿನ ಸಿಪ್ಪೆ, ಓದಿನ ಹೊಡಲ ನರಿದಿಹರೆ ಸಿಪ್ಪೆ, ಕಬ್ಬಾದಂತೆ ಕಾಣ ಸರ್ವಜ್ಞ. ಈ ವಚನದ ನುಡಿಯಂತೆ ಓದಿದ ಒಡಲನ್ನು ಹರಿತರೆ ಸಿಪ್ಪೆಯು ಕೂಡ ಕಬ್ಬಿನಂತೆ ಸಿಹಿಯಾಗುತ್ತದೆ. ನಮ್ಮ ನಾಡಿನಲ್ಲಿ ಬರಹಗಾರರಿಗೆ ಏನು ಕೊರತೆ ಇಲ್ಲ. ಆದರೆ ಓದುಗ ಸಹೃದಯನು ದಿನೇ ದಿನೇ ಓದಿನ ಸಂಸ್ಕೃತಿಯಿಂದ ದೂರ ಸರಿಯುತ್ತಿದ್ದು ಪುಸ್ತಕ ಪ್ರೀತಿ ಸೊರಗುತ್ತಿದೆ. ಪ್ರಾಚೀನ ಕವಿ ಜನ್ನನು ಹೇಳುವಂತೆ, ಕಟ್ಟಿಯುಮೇಣ್ ಮಾಲೆಗಾರನ ಪೊಸ, ಬಾಸಿಗಂ ಮುಡಿಯುವ ಭೋಗಿಗಳಿದೆ ಬಾಡಿ ಹೋಗುದೆ ಎನ್ನುವಂತೆ ಸಾಹಿತ್ಯವು ಸಹ ಹೃದಯ ಓದುಗರಿಲ್ಲದೆ ಬಾಡಿ ಹೋಗುತ್ತಿದೆ. ಪುಸ್ತಕವೆಂದರೆ ಕೇವಲ ಕಾಗದದ ಹಾಳೆಗಳಲ್ಲ, ಅವುಗಳು ಅನುಭವದ ಜ್ಞಾನ ಮತ್ತು ಜೀವನದ ಪಾಠಗಳ ಹಾಗರ. ಹೊಸ ಪ್ರಪಂಚದ ಬಾಗಿಲುಗಳು ಅವುಗಳಾಗಿದೆ. ಪುಸ್ತಕಗಳು ನಮಗೆ ಉತ್ತಮ ಸಂಗಾತಿಗಳು ಹೌದು. ಹೊಸ ಜಗತ್ತಿನ ಕಿಟಕಿಗಳಂತಿದ್ದು ಮನುಷ್ಯನ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ರೋಮನ್ ಶ್ರೇಷ್ಠ ತತ್ವಜ್ಞಾನಿ ಸಿಸಿರೋ ಹೀಗೆ ಅಂದಿದ್ದಾನೆ, ಗ್ರಂಥವಿಲ್ಲದ ಕೋಣೆ ಆತ್ಮವಿಲ್ಲದ ದೇಹವಿದ್ದಂತೆ. ಪುಸ್ತಕಗಳು ಜ್ಞಾನದ ಖಜಾನೆ, ನಮ್ಮ ಕಲ್ಪನಾ ಶಕ್ತಿ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ಹೆಚ್ಚಿಸುತ್ತವೆ. ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡುವುದಲ್ಲದೆ ಸಂವಹನ ಕೌಶಲಗಳನ್ನು ಸುಧಾರಿಸುತ್ತದೆ.
1: ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನುಡಿಯಂತೆ, ಆಹಾರವು ನಿಮ್ಮನ್ನು ಜೀವಂತವಾಗಿಸಿದರೆ ಪುಸ್ತಕವು ಹೇಗೆ ಜೀವಿಸಬೇಕೆಂದು ಕಲಿಸುತ್ತದೆ ಎಂದು ಹೇಳಿದ್ದಲ್ಲದೆ ಜ್ಞಾನದ ಮೂಲಗಳೆಂದು ಪರಿಗಣಿಸಿದ್ದಾರೆ. ಮುಂಬೈನ ರಾಜಗೃಹ ಮನೆಯಲ್ಲಿದ್ದಾಗ ಸುಮಾರು 50,000 ಪುಸ್ತಕಗಳನ್ನು ಸಂಗ್ರಹಿಸಿದ್ದರಂತೆ. ಇದು ಅಂಬೇಡ್ಕರ್ ಅವರ ಪುಸ್ತಕ ಪ್ರೇಮವನ್ನು ಸೂಚಿಸುತ್ತದೆ. ಇಂದಿನ ಓದುಗ ನಾಳೆಯ ನಾಯಕ ಎಂಬಂತೆ ಪುಸ್ತಕಗಳು ಮೆದುಳಿಗೆ ಉತ್ತಮ ಆಹಾರಗಳು. ಓದು ಆಲೋಚನೆಗಳ ದಿಕ್ಕನ್ನು ಬದಲಿಸಿ ಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸಲು ಸಹಾಯ ಮಾಡುತ್ತವೆ. ಇದರಿಂದಾಗಿ ಮನುಷ್ಯನಲ್ಲಿ ಪರ್ಯಾಯ ದೃಷ್ಟಿಕೋನ ಒಳನೋಟಗಳು ಲಭಿಸುವಂತೆ ಮಾಡಿ ವ್ಯಕ್ತಿಯ ಭವಿಷ್ಯದ ದಿಕ್ಸೂಚಿಗಳಾಗಿ ಮಾರ್ಗದರ್ಶನ ನೀಡುತ್ತವೆ. ದೇಶ ಸುತ್ತು ಕೋಶ ಓದು ಎಂಬ ಗಾದೆ ಮಾತಿನಂತೆ ಇಡೀ ಪ್ರಪಂಚ ಸುತ್ತುವುದು ಅಸಾಧ್ಯ. ಆದರೆ ಪುಸ್ತಕದ ಮೂಲಕ ಇಡೀ ಜಗತ್ತಿನ ಪರಿಚಯ ಮಾಡಿಕೊಳ್ಳಬಹುದಾಗಿದೆ.

ಪುಸ್ತಕ ಓದುವುದರಿಂದ ಭಾಷೆ, ಸಾಹಿತ್ಯ, ಆಚಾರ ವಿಚಾರಗಳ ಪರಿಚಯವಾಗುತ್ತದೆ. ಇತಿಹಾಸ ತಿಳಿಯದವನು ಇತಿಹಾಸ ಸೃಷ್ಟಿಸಲಾರ ಎಂಬಂತೆ ಭೂತ ಮತ್ತು ಭವಿಷ್ಯತ್ತಿನ ವಿಚಾರಗಳನ್ನು ತಿಳಿದುಕೊಳ್ಳಲು ಪುಸ್ತಕಗಳು ಸಹಾಯಕವಾಗುತ್ತವೆ. ಇತಿಹಾಸ, ಭೂಗೋಳ, ರಾಜಕೀಯ, ತತ್ವಶಾಸ್ತ್ರ, ಮೀಮಾಂಸೆ, ವೇದ, ಉಪನಿಷತ್ತು, ಭಗವದ್ಗೀತೆ, ಆತ್ಮಕಥೆ, ಜೀವನ ಚರಿತ್ರೆ, ಹೀಗೆ ಒಂದೊಂದು ಪುಸ್ತಕಗಳು ಒಂದೊಂದು ವಿಚಾರವನ್ನು ತಿಳಿಸುತ್ತಾ ಜ್ಞಾನ ವಿಸ್ತಾರ ಮಾಡುತ್ತವೆ. ಇಂತಹ ಪುಸ್ತಕಗಳನ್ನು ಓದುವುದರಿಂದ ಮನಸ್ಸು ಪ್ರಫುಲ್ಲಗೊಂಡು ಹೊಸ ಶುದ್ಧ ಭಂಡಾರ ನಮ್ಮನ್ನು ಆವರಿಸಿಕೊಳ್ಳುತ್ತದೆ ಮತ್ತು ವಾಸ್ತವಿಕತೆಯ ಪರಿಚಯ ಉಂಟಾಗುತ್ತದೆ. ಆದರೆ ಇಂದು ಓದುಗರ ಸಂಖ್ಯೆ ದಿನೇ ದಿನೇ ಗಣನೀಯವಾಗಿ ಕುಸಿತ ಕಾಣುತ್ತಿದೆ. ಗ್ರಂಥಾಲಯಗಳು ಓದುಗರಿಲ್ಲದೆ ಸೊರಗುತ್ತಿದ್ದು ಪುಸ್ತಕಗಳು ಪ್ರದರ್ಶನಕ್ಕೆ ಇಟ್ಟು ವಸ್ತುಗಳಂತೆ ಕಾಣುತ್ತಿದ್ದು ಓದುಗ ಸಹೃದಯನಿಲ್ಲದೆ ಕಪಾಟಿನಲ್ಲಿ ನೋವಿನಿಂದ ನಲುಗುತ್ತಿವೆ. ಒಂದು ಪುಸ್ತಕಕ್ಕೆ ಮೌಲ್ಯ ಬರಬೇಕಾದರೆ ಅದಕ್ಕೆ ಓದುಗ ಸಹೃದಯನಿರಲೇಬೇಕು. ಆದಿಕವಿ ಪಂಪನು ಹೇಳುವಂತೆ ಸಹೃದಯನ ಇಲ್ಲದಿದ್ದರೆ ಕೋಗಿಲೆ ಸ್ವರ ಅರಣ್ಯದೊಳು ಹೇಗೈದಂತೆ. ಅರಣ್ಯದೊಳು ಕೋಗಿಲೆ ಇಂಪಾಗಿ ಹಾಡಿದರೆ ಅದನ್ನು ಕೇಳಿಸಿಕೊಳ್ಳುವರಾರು. ಕವಿ ಹೃದಯ ಕಾವ್ಯವಾಗಿ ಹರಿದು ಸಹೃದಯನ ಹೃದಯದಲ್ಲಿ ನೆಲೆಸಿದಾಗಲೇ ಕಾವ್ಯಕ್ಕೆ ಸಾರ್ಥಕತೆ ದೊರೆಯುತ್ತದೆ. ಇಂದಿನ ಮಕ್ಕಳು ಮತ್ತು ಯುವ ಜನತೆಯಲ್ಲಿ ಓದುವ ಸಂಸ್ಕೃತಿ ಬೆಳೆಸಬೇಕಿದೆ. ಮನೆಯಲ್ಲಿ ಹಿರಿಯರು ಟಿವಿ ಮತ್ತು ಮಾಧ್ಯಮಗಳಿಂದ ದೂರವಿದ್ದು ತಾವು ಪುಸ್ತಕ ಓದುವುದರ ಮೂಲಕ ಮಕ್ಕಳಿಗೆ ಮಾರ್ಗದರ್ಶನ ನೀಡಬೇಕು. ಮನೆಯಲ್ಲಿ ಚಿಕ್ಕದಾದ ಗ್ರಂಥಾಲಯವನ್ನು ನಿರ್ಮಿಸುವುದರ ಮೂಲಕ ಪುಸ್ತಕ ಪ್ರೇಮವನ್ನು ಬೆಳೆಸಬೇಕಿದೆ. ಶಾಲಾ ಕಾಲೇಜುಗಳಲ್ಲಿ ಆಕರ್ಷಕ ಗ್ರಂಥಾಲಯಗಳನ್ನು ಸ್ಥಾಪಿಸುವುದರ ಮೂಲಕ ಓದಿನತ್ತ ಸೆಳೆಯುವಂತೆ ಮಾಡಬೇಕಿದೆ. ಸ್ವಾಮಿ ವಿವೇಕಾನಂದರ ನುಡಿಗಳಂತೆ ಪುಸ್ತಕಗಳು ಬರೀ ಜ್ಞಾನ ಭಂಡಾರವಲ್ಲ, ಅವು ಯುವಕರಿಗೆ ಮತ್ತು ಮಕ್ಕಳಿಗೆ ಸ್ಫೂರ್ತಿ ತುಂಬಿ ತಮ್ಮನ್ನು ತಾವು ಅರಿತುಕೊಳ್ಳುವಂತೆ ಮಾಡಿ ಉತ್ತಮ ಬದುಕಿಗೆ ಮಾರ್ಗದರ್ಶನ ನೀಡುವ ದಾರಿದೀಪಗಳಾಗಿವೆ. ಆದ್ದರಿಂದ ಎಲ್ಲರನ್ನು ನಿರಂತರ ಅಧ್ಯಯನಶೀಲತೆ ಗುಣಗಳು ಹಾಸುವಕ್ಕಾಗಿ ಬರಲಿ. ಈ ಮೂಲಕ ಪುಸ್ತಕ ಪ್ರೀತಿ ಮತ್ತು ಓದುವ ಸಂಸ್ಕೃತಿ ವೃದ್ಧಿಸಲಿ ಎಂಬುದೇ ಸದಾಶಯವಾಗಿದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಪುಸ್ತಕ ಓದುವ ಹವ್ಯಾಸ ಬದುಕಿಗೊಂದು ದಾರಿದೀಪ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಪರೀಕ್ಷಾ ತಂಡ ಪುನರ್ರಚಿಸಿದ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ, ನೂತನ ಪರಿಣಿತರ ಸೇರ್ಪಡೆ, ತನಿಖಾ ವ್ಯವಸ್ಥೆಯ ಬಲವರ್ಧನೆ. ಪಿಎನ್ಜಿ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸೆಪ್ಟೆಂಬರ್ 1 ಜಾರಿ. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಬದ್ಧತೆ ಪುನರುಚ್ಚರಿಸಿದ ಸದಸ್ಯ ರಾಷ್ಟ್ರಗಳು. ಭಾರತ ಜಪಾನ್ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ, ಬಂಡವಾಳ ಹೂಡಿಕೆಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಆಹ್ವಾನ. ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್, ಇಂದು ಭಾರತ ಪಾಕಿಸ್ತಾನ ಹಣಾಹಣಿ. ವಾರ್ತೆಗಳ ವಿವರ: ಸ್ಪರ್ಧಾತ್ಮಕ ಹಾಗೂ ಪ್ರವೇಶ ಪರೀಕ್ಷೆಗಳ ಪಾರದರ್ಶಕತೆ ಮತ್ತು ಭದ್ರತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ಪರೀಕ್ಷಾ ತಂಡವನ್ನು ಸಂಪೂರ್ಣವಾಗಿ ಪುನರ್ರಚಿಸಿದೆ. ಈ ಕ್ರಮದ ಭಾಗವಾಗಿ ಹಳೆಯ 600 ಪರಿಣತರನ್ನು ಪಟ್ಟಿಯಿಂದ ಕೈಬಿಡಲಾಗಿದ್ದು, ಹೊಸ ಪರಿಣತರನ್ನು ಸಂಸ್ಥೆಗೆ ಸೇರ್ಪಡೆಗೊಳಿಸಲಾಗಿದೆ. ಪರೀಕ್ಷಾ ಪ್ರಶ್ನೆಪತ್ರಿಕೆಗಳ ಕೂಲಂಕುಷ ಪರಿಶೀಲನೆಗಾಗಿ 4 ಹಂತದ ತನಿಖಾ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುವುದು ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಜೊತೆಗೆ ಮುಂಬರುವ 2-3 ವಾರಗಳಲ್ಲಿ ಎನ್ಟಿಎ ಸಂಸ್ಥೆಗೆ 20-25 ನೂತನ ಅಧಿಕಾರಿಗಳನ್ನು ನಿಯೋಜಿಸಿಕೊಳ್ಳಲಾಗುವುದು, ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಎನ್ಟಿಎ ಕಚೇರಿಗಳನ್ನು ಹೊಸ ಆವರಣಕ್ಕೆ ಸ್ಥಳಾಂತರಿಸಲಾಗುತ್ತಿದ್ದು, ಅಲ್ಲಿ ಸಿಐಎಸ್ಎಫ್ ಪಡೆಯನ್ನು ಭದ್ರತೆಗೆ ನಿಯೋಜಿಸಲಾಗುವುದು. ಪರೀಕ್ಷೆಗಳನ್ನು ಯಾವುದೇ ಅಡೆತಡೆಗಳಿಲ್ಲದೆ ಸುಗಮವಾಗಿ ನಡೆಸುವುದು ಹಾಗೂ ಅಗತ್ಯ ಭದ್ರತಾ ಮತ್ತು ಮೂಲಸೌಕರ್ಯ

0: ಆಸ್ಪತ್ರೆಯ ಸೌಲಭ್ಯಗಳನ್ನು ತಕ್ಷಣವೇ ಒದಗಿಸುವಂತೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನೀಡಿದ್ದ ಸ್ಪಷ್ಟ ನಿರ್ದೇಶನದ ಮೇರೆಗೆ ಎನ್ಟಿಎ ಈ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ದೇಶದ ಪ್ರತಿಯೊಂದು ಮನೆಗೂ ಸ್ವಚ್ಛ ಹಾಗೂ ಕೈಗೆಟಕುವ ದರದಲ್ಲಿ ನಳೀಕೃತ ನೈಸರ್ಗಿಕ ಅನಿಲ ಪಿಎನ್ಜಿ ಪೂರೈಸುವ ಪಿಎನ್ಜಿ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದ್ದು, ಇದು ಮುಂದಿನ ತಿಂಗಳ 1ರಿಂದ ಜಾರಿಗೆ ಬರಲಿದೆ. ಪ್ರಸ್ತುತ ದೇಶದಲ್ಲಿ 1.74 ಕೋಟಿ ಗೃಹ ಬಳಕೆಯ ಪಿಎನ್ಜಿ ಸಂಪರ್ಕಗಳಿದ್ದು, ಈ ಹೊಸ ಯೋಜನೆಯು ನಗರ ಅನಿಲ ವಿತರಣಾ ಸಂಸ್ಥೆ ಸಿಜಿಡಿಗಳ ಮೂಲಕ ಹೊಸ ಪ್ರದೇಶಗಳಿಗೆ ಜಾಲವನ್ನು ವಿಸ್ತರಿಸಲು ಪ್ರೋತ್ಸಾಹ ನೀಡಲಿದೆ. 6 ತಿಂಗಳ ಅವಧಿಯಲ್ಲಿ 2 ಹಂತಗಳಲ್ಲಿ ಅನುಷ್ಠಾನಗೊಳ್ಳಲಿರುವ ಈ ಯೋಜನೆಯಡಿ ಸಕ್ರಿಯಗೊಳಿಸುವ ಪ್ರತಿಯೊಂದು ಹೆಚ್ಚುವರಿ ಗೃಹ ಬಳಕೆಯ ಸಂಪರ್ಕಕ್ಕೆ ಸಿಜಿಡಿ ಸಂಸ್ಥೆಗಳಿಗೆ 200 ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ ಎಸ್ಸಿಎಂನಷ್ಟು ಕಡಿಮೆ ಬೆಲೆಯ ದೇಶೀಯ ಅನಿಲವನ್ನು ಹೆಚ್ಚುವರಿಯಾಗಿ ಹಂಚಿಕೆ ಮಾಡಲಾಗುತ್ತದೆ. ಇದರಿಂದ ಸಂಸ್ಥೆಗಳ ಅನಿಲ ಖರೀದಿ ವೆಚ್ಚ ತಗ್ಗಲಿದ್ದು, ಸಾರ್ವಜನಿಕರಿಗೆ ಸುರಕ್ಷಿತ ಅಡುಗೆ ಅನಿಲ ಸೇವೆಯು ಮತ್ತಷ್ಟು ವೇಗವಾಗಿ ತಲುಪಲಿದೆ. ಪರಿಸರ ಸಂರಕ್ಷಣೆ ಹಾಗೂ ಸುಸ್ಥಿರ ಅಭಿವೃದ್ಧಿಯ ಕ್ಷೇತ್ರದಲ್ಲಿ ತಮ್ಮ ನಡುವಿನ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಬ್ರಿಕ್ಸ್ ಒಕ್ಕೂಟದ ರಾಷ್ಟಗಳು ಪುನರುಚ್ಚರಿಸಿವೆ. ನವದೆಹಲಿಯಲ್ಲಿ ಮುಕ್ತಾಯಗೊಂಡ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯ ಅಂತ್ಯದಲ್ಲಿ ಅಂಗೀಕರಿಸಲಾದ ಜಂಟಿ ಹೇಳಿಕೆಯಲ್ಲಿ 2030 ಸುಸ್ಥಿರ ಅಭಿವೃದ್ಧಿ ಕಾರ್ಯಸೂಚಿ, ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಚೌಕಟ್ಟು ಒಪ್ಪಂದ ಹಾಗೂ ಪ್ಯಾರಿಸ್ ಒಪ್ಪಂದದ ಪೂರ್ಣ ಹಾಗೂ ಪರಿಣಾಮಕಾರಿ ಅನುಷ್ಠಾನವನ್ನು ಮುನ್ನಡೆಸಲು ಬ್ರಿಕ್ಸ್ ದೇಶಗಳು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿವೆ. ಅಭಿವೃದ್ಧಿಶೀಲ ರಾಷ್ಟಗಳು ಎದುರಿಸುತ್ತಿರುವ ಪರಿಸರ ಮತ್ತು ಹವಾಮಾನ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಅಗತ್ಯ ಆರ್ಥಿಕ ನೆರವು ದೊರೆಯುವುದು ಸೇರಿದಂತೆ ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವುದು ಅತ್ಯಗತ್ಯ ಎಂದು ಈ ದೇಶಗಳು ಸಭೆಯಲ್ಲಿ ಪ್ರತಿಪಾದಿಸಿವೆ. ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಅವರು 2 ದಿನಗಳ ಭೇಟಿಗಾಗಿ ತಮಿಳುನಾಡಿಗೆ ತೆರಳಲಿದ್ದು, ಚೆನ್ನೈ ಸಮೀಪದ ಕೋವಳಂನಲ್ಲಿ ನಾಳೆ ಆಯೋಜಿಸಲಾಗಿರುವ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ತಮಿಳುನಾಡು, ಕೇರಳಂ, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಹಾಗೂ ಉನ್ನತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಜಾರ್ಖಂಡ್ ಸರ್ಕಾರ 44 ನೇಮಕಾತಿ ಪರೀಕ್ಷೆಗಳನ್ನು ರದ್ದುಗೊಳಿಸಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ 8 ಅಧಿಸೂಚನೆಗಳನ್ನು ಹೊರಡಿಸಿ ಈ ನಿರ್ಧಾರ ಪ್ರಕಟಿಸಿದೆ. 2014ರಿಂದ ಜಾರ್ಖಂಡ್ ಲೋಕಸೇವಾ ಆಯೋಗ ಹಾಗೂ ಹೊರಗುತ್ತಿಗೆ ಸಂಸ್ಥೆ ಟಿಎಸ್ಆರ್ ಡೇಟಾ ಪ್ರೊಸೆಸಿಂಗ್ ಪ್ರೈವೇಟ್ ಲಿಮಿಟೆಡ್ ನಡೆಸಿದ ಪರೀಕ್ಷೆಗಳು ಇದರಲ್ಲಿ ಸೇರಿವೆ. ಪ್ರಕರಣಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯ ರಚಿಸುವಂತೆ ಹೈಕೋರ್ಟ್ಗೆ ಮನವಿ ಮಾಡಲು ಸರ್ಕಾರ ನಿರ್ಧರಿಸಿದೆ. ಜಾರ್ಖಂಡ್ ಲೋಕಸೇವಾ ಆಯೋಗದಲ್ಲಿ ಆಂತರಿಕ ಜಾಗೃತ ದಳ ರಚಿಸಲಾಗುವುದು. ಸುಧಾರಣೆಗಳ ಕುರಿತು ಸಮಿತಿಯು 2 ತಿಂಗಳಲ್ಲಿ ವರದಿ ಸಲ್ಲಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಜಪಾನ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವು ಅತ್ಯಂತ ಪ್ರಮುಖ ಹಾಗೂ ಆಳವಾದ ಸಂಬಂಧವನ್ನು ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಜಪಾನಿನ ನಿಯೋಗವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂಡೋ ಪೆಸಿಫಿಕ್ ವಲಯದ ಶಾಂತಿ, ಪ್ರಗತಿ ಮತ್ತು ಸಮೃದ್ಧಿಯ ಜಂಟಿ ಆಶಯದೊಂದಿಗೆ ಉಭಯ ದೇಶಗಳ ಬಾಂಧವ್ಯ ಸದೃಢವಾಗಿ ಬೆಳೆದಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಭಾರತದಲ್ಲಿ ತಮ್ಮ ಹೂಡಿಕೆಗಳನ್ನು ಮತ್ತಷ್ಟು ವಿಸ್ತರಿಸುವಂತೆ ಜಪಾನಿ ಉದ್ಯಮಿಗಳಿಗೆ ಆಹ್ವಾನ ನೀಡಿದರು. 2025-26 ಹಣಕಾಸು ವರ್ಷದಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ $27.5 ಶತಕೋಟಿ ತಲುಪಿದ್ದು, ಭಾರತದಲ್ಲಿ ನೇರ ವಿದೇಶಿ ಹೂಡಿಕೆ ಮಾಡುತ್ತಿರುವ ದೇಶಗಳಲ್ಲಿ ಜಪಾನ್ 5ನೇ ಅತಿದೊಡ್ಡ ಮೂಲವಾಗಿದೆ ಎಂದರು. ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆ, ದೆಹಲಿ ಅಹಮದಾಬಾದ್, ಬೆಂಗಳೂರು ಹಾಗೂ ಚೆನ್ನೈ ಮೆಟ್ರೋ ಯೋಜನೆಗಳು ಮತ್ತು 8 ರಾಜ್ಯಗಳಲ್ಲಿ ವ್ಯಾಪಿಸಿರುವ 11 ಜಪಾನಿ ಕೈಗಾರಿಕಾ ಟೌನ್ಶಿಪ್ಗಳು ಈ ಯಶಸ್ವಿ ಸಹಭಾಗಿತ್ವಕ್ಕೆ ಸ್ಪಷ್ಟ ನಿರ್ದೇಶನಗಳಿವೆ ಎಂದು ಸಚಿವರು ವಿವರಿಸಿದ್ದಾರೆ.

0: 2025-26 ಹಣಕಾಸು ವರ್ಷದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸಾಲ ವಿತರಣೆಯಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿವೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ಬ್ಯಾಂಕುಗಳ ಒಟ್ಟು ಬಾಕಿ ಸಾಲದ ಪ್ರಮಾಣ ಶೇಕಡಾ 10.3% ಹೆಚ್ಚಳ ಕಂಡು 5.78 ಲಕ್ಷ ಕೋಟಿ ರೂಪಾಯಿಗಳನ್ನು ದಾಟಿದೆ. ಒಟ್ಟು ಸಾಲದಲ್ಲಿ ಕೃಷಿ ಮತ್ತು ಸಂಯೋಜಿತ ಚಟುವಟಿಕೆಗಳ ಪಾಲು ಶೇಕಡಾ 77% ಇದ್ದು 3.78 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಹೊಂದಿದೆ. ಇನ್ನು ಎಂಎಸ್ಎಂಇ ವಲಯಕ್ಕೆ ಸುಮಾರು 67,000 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ. ಇಂಡಿಯಾ ರೇಟಿಂಗ್ಸ್ ಅಂಡ್ ರಿಸರ್ಚ್ ಇಂಡ್ರಾ ಸಂಸ್ಥೆಯು 2026-27 ಆರ್ಥಿಕ ವರ್ಷಕ್ಕೆ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಜಿಡಿಪಿಯ ಬೆಳವಣಿಗೆ ದರದ ಅಂದಾಜನ್ನು ಶೇಕಡಾ 6.7% ಶೇಕಡಾ 6.8% ಹೆಚ್ಚಿಸಿದೆ. ಆದರೂ ಎಲ್ಲಿನೋ ಹವಾಮಾನ ವೈಪರೀತ್ಯ ಹಾಗೂ ಜಾಗತಿಕ ರಾಜಕೀಯ ಉದ್ವಿಗ್ನತೆಗಳು ಆರ್ಥಿಕ ಪ್ರಗತಿಯ ವೇಗಕ್ಕೆ ತಡೆಯೊಡ್ಡಬಹುದು ಎಂದು ಸಂಸ್ಥೆ ಎಚ್ಚರಿಸಿದೆ. ಇರಾನ್ ಒಪ್ಪಂದಕ್ಕೆ ಸಿದ್ದವಾಗುವವರೆಗೆ ಆ ದೇಶದೊಂದಿಗೆ ಮಾತುಕತೆ ನಡೆಸುವುದನ್ನು ತಡೆ ಹಿಡಿಯುವಂತೆ ತಮ್ಮ ಸಮಾಲೋಚನಾ ತಂಡಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೂಚಿಸಿದ್ದಾರೆ. ಇರಾನ್ ಜೊತೆಗೆ ರಾಜತಾಂತ್ರಿಕ ಮಾತುಕತೆ ನಡೆಸುವ ವಿಚಾರದಲ್ಲಿ ಅಮೆರಿಕ ಆಡಳಿತದೊಳಗೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಎಂದು ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ಸಿರಿಯ ವಾಯುವ್ಯ ಇಡ್ಲಿಬ್ ಪ್ರಾಂತ್ಯದಲ್ಲಿ ಅಬು ದಹೂರ್ ವಾಯುನೆಲೆಯ ಮೇಲೆ ಇಸ್ರೇಲ್ ವಾಯುದಾಳಿ ನಡೆಸಿದೆ. ವಾಯುನೆಲೆಯಲ್ಲಿ ಟರ್ಕಿ ಸೇನೆಯನ್ನು ನಿಯೋಜಿಸುವುದನ್ನು ತಡೆಯುವ ಉದ್ದೇಶದಿಂದ ಈ ದಾಳಿ ನಡೆಸಲಾಗಿದೆ ಎಂದು ಇಸ್ರೇಲ್ ತಿಳಿಸಿದೆ. ರನ್ವೇ ಮೇಲೆ 8 ದಾಳಿಗಳು ನಡೆದಿದ್ದು ವಾಯುನೆಲೆಗೆ ಹಾನಿಯಾಗಿದ್ದರೂ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಭದ್ರತಾ ವಿಚಾರದಲ್ಲಿ ಒಪ್ಪಿಕೊಂಡಿದ್ದ ಯಥಾಸ್ಥಿತಿಯನ್ನು ಸಿರಿಯಾ ಉಲ್ಲಂಘಿಸುವ ಹಂತದಲ್ಲಿದೆ ಎಂದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಕಚೇರಿ ತಿಳಿಸಿದೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ನಲ್ಲಿ ಭಾರತ ಇಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಡಿ ಗುಂಪಿನ ಈ ನಿರ್ಣಾಯಕ ಪಂದ್ಯದಲ್ಲಿ ಎರಡು ತಂಡಗಳು ಮುಂದಿನ ಸುತ್ತಿಗೆ ಅರ್ಹತೆ ಪಡೆಯುವ ಗುರಿ ಹೊಂದಿದೆ. ಎರಡು ಪಂದ್ಯಗಳಿಂದ 3 ಅಂಕ ಹೊಂದಿರುವ ಭಾರತ ಮುಂದಿನ ಹಂತ ತಲುಪಲು ಕನಿಷ್ಠ ಡ್ರಾ ಸಾಧಿಸಬೇಕಾಗಿದೆ. ಭಾರತ ತನ್ನ ಮೊದಲ ಪಂದ್ಯದಲ್ಲಿ ವೆಲ್ಸ್ ತಂಡವನ್ನು 3-1 ಸೋಲಿಸಿತ್ತು. ನಂತರ ವಿಶ್ವದ 3 ಶ್ರೇಯಾಂಕದ ಇಂಗ್ಲೆಂಡ್ ವಿರುದ್ಧ 2-4 ಸೋಲು ಕಂಡಿತ್ತು. ಪಾಕಿಸ್ತಾನ 2 ಪಂದ್ಯಗಳಿಂದ ಕೇವಲ 1 ಅಂಕ ಗಳಿಸಿದೆ. ಇದೇ ವೇಳೆ ಭಾರತ ಮಹಿಳಾ ತಂಡ ದಕ್ಷಿಣ ಆಫ್ರಿಕಾವನ್ನು 6-1 ಸೋಲಿಸಿದೆ. ಈ ಗೆಲುವಿನೊಂದಿಗೆ ಭಾರತ ಡಿ ಗುಂಪಿನಲ್ಲಿ 4 ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಆಟಗಾರರು ಉತ್ತಮ ಪ್ರದರ್ಶನ ಮುಂದುವರೆಸಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷ್ಯ ಸೇನ್ ಆಸ್ಟ್ರಿಯಾದ ಕಾಲಿನ್ಸ್ ಫಿಲಿಮನ್ ಅವರನ್ನು ಮಣಿಸಿ 2 ಸುತ್ತಿಗೆ ಪ್ರವೇಶಿಸಿದ್ದಾರೆ. ನಂತರದ 2 ಸೆಟ್ ಮಹಿಳೆಯರ ಡಬಲ್ಸ್ನಲ್ಲಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಅಮೆರಿಕದ ಲಾರೆನ್ ಲ್ಯಾಮ್ ಮತ್ತು ಅಲಿಸನ್ ಲೀ ಜೋಡಿಯನ್ನು ನೇರ ಸೆಟ್ಗಳಿಂದ ಸೋಲಿಸಿ ಪ್ರೀಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಉನ್ನತಿ ಹೂಡಾ ಕೂಡ 2 ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರೀಕ್ಷಾ ತಂಡ ಪುನರ್ರಚಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ, ನೂತನ ಪರಿಣಿತರ ಸೇರ್ಪಡೆ, ತನಿಖಾ ವ್ಯವಸ್ಥೆಯ ಬಲವರ್ಧನೆ. ಪಿಎನ್ಜಿ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸೆಪ್ಟೆಂಬರ್ 1 ಜಾರಿ. 12 ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಬದ್ಧತೆ ಪುನರುಚ್ಚರಿಸಿದ ಸದಸ್ಯ ರಾಷ್ಟಗಳು. ಭಾರತ ಜಪಾನ್ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ, ಬಂಡವಾಳ ಹೂಡಿಕೆಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಆಹ್ವಾನ. ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್, ಇಂದು ಭಾರತ ಪಾಕಿಸ್ತಾನ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ನಮ್ಮ ಬಾಂಧುಲಿ ಕೇಂದ್ರದಿಂದ ಇನ್ನು ಮುಂದೆ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಅನುಭವ ಕುರಿತು ಎಚ್ಡಿ ಕೋಟೆ ತಾಲೂಕಿನ ಕೆಎಡ್ತೋರೆ ಗ್ರಾಮದ ಶ್ರೀಮತಿ ದಾಕ್ಷಾಯಣಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
3: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
2: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
3: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
2: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
3: ದಿವ್ಯಾಂಗ ದೀಪ್ತಿ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಡಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ಡಿ ಕೋಟೆ ತಾಲೂಕಿನ ಕೆಎಡ್ತೋರೆ ಗ್ರಾಮದ ಶ್ರೀಮತಿ ದಾಕ್ಷಾಯಣಿರವರು. ಕೇಳುಗರೆ, ಇವರ ಒಂದು ಮಗುವಿನ ಒಂದು ಬೆಳವಣಿಗೆ

0: ಕುರಿತು ಅವರಿಂದಲೂ ಒಂದಷ್ಟು ವಿಚಾರಗಳನ್ನ ಹಾಗೆ ಅವರ ಒಂದು ಸಮಸ್ಯೆ ಬಗ್ಗೆ ಇವತ್ತು ಅವರ ಒಂದು ಮಾಹಿತಿಯನ್ನ ತಿಳಿದು ಬರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಮೊದಲಿಗೆ ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಮ ಪರಿಚಯವಾಗಿ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡ್ಕೊಡಿ ಮೇಡಮ್. ಎಲ್ಲಿಯವರು, ಯಾವೂರು?
1: ನನ್ನ ಸ್ವಂತ ಅವರು ಪ್ರಿಯಾಪಟ್ಟಣ ತಾಲೂಕು ಬೂತ್ನಳ್ಳಿ ಅಂತೇಳಿ. ನಾನು ಮದುವೆ ಆಗಿರೋದು ಹೆಚ್ ಡಿ ಕೋಟೆ ತಾಲೂಕು ಕೇಡ್ತೋರೆಗೆ. ಮದುವೆ ಆಗಿದ್ದು 2010, ಇವನು ಹುಟ್ಟಿದ್ದು 2011 ಹುಟ್ಟಿದ್ದು ಪಾಪು. ಅವನು ಹುಟ್ಟಿದ್ದು 3 ಮಂತ್ ಕರೆಂಟ ತುಂಬ ದಪ್ಪ ಇದ್ದ, ಹಾಗಾಗಿ ಅವನ ಬೆಳವಣಿಗೆ ತುಂಬ ಚೆನ್ನಾಗಿದ್ದಾನೆ ಅಂತ ನಾವು ತಿಳ್ಕೊಂಡ್ವಿ. 3 ತಿಂಗಳಾದ್ಮೇಲೆ ಹಸ್ಬೆಂಡ್ ಬಂದರು ನೋಡೋಕೆ ಅಂತ. ನೋಡಕ್ ಬಂದಾಗ ಪಾಪು ಕೈಯಲ್ಲಿ ಏನು ಹಿಡ್ಕೊಳ್ತಿರ್ಲಿಲ್ಲ, ನಿಲ್ತಿರ್ಲಿಲ್ಲ. ಹಂಗಂದಾಗ ರೀ ತುಂಬ ದಪ್ಪ ಅವನಲ್ಲ, ಅದಕ್ಕಿರ್ಬೋದು, ನೀವು 3 ತಿಂಗಳಿಂದ ನೋಡಕ್ ಬರ್ದೇನೆ ಇವಾಗ ಬಂದಿದ್ದೀರಲ್ಲ ಅಂತೇಳಿ ಅವ್ರ ಜೊತೆ ನಾನೇ ಕೋಪ ಮಾಡ್ಕೊಂಡೆ. ಕೋಪ ಮಾಡ್ಕೊಂಡೆ, ಇಲ್ಲ ಕಡೆ ಇವ್ನಿಗೇನೋ ತೊಂದರೆ ಐತೆ ಅಂದ್ರು. ಸರಿ ಬಿಡಿ, ದಪ್ಪ ಅವನಲ್ಲ, ಅದಕ್ಕೆ ನೀವೇನು ಹುಟ್ಟಿದಂಗೆ ಎದ್ದು ನಿಂತ್ಕೋತೀರ ಅಂದ್ಬಿಟ್ಟು ನಾನೇ ಅವ್ರ ಜೊತೆ ರೇಗಿ ಸುಮ್ಮನೆ ಆದೆ. ಅಲ್ಲಿಂದ ಒಂದು 9 ಮಂತ್ ಆದ್ಮೇಲೆ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದ್ಮೇಲೆ ಅವು ಇಲ್ಲಿ ಅವ್ರು ತಂಗಿದಿರಲ್ಲ ಹೇಳಿದ್ರು, ಅಣ್ಣ ನೀವು ಎಲ್ಲ ಮಕ್ಕಳನ್ನು ಸಾಕಿದ್ದೀರಾ, ನಿನ್ನ ಮಗನ ಹಿಂಗೆ ಆಗೋನೆಲ್ಲ ಎಲ್ಲರೂ ಕರ್ಕೊಂಡೋಗಿ ತೋರಿಸು ಅಂತ. ನಾವು ಮೈಸೂರು ಬಾಪಟ್ ಹತ್ರ ಹೋದ್ವಿ. ಹೋದಾಗ ಅಲ್ಲಿ ಹೇಳಿದ್ರು, ನೀನೇನು ತಾಯಿಯೋ ಕತ್ತೆ ಮತ್ತು ಅವನಿಗೆ ಇಮ್ಮಸು ಸೇರ್ಸಮ್ಮ ಅಂದರು. ಹಂಗಂತಿದ್ದಂಗೆ ನಂಗೆ ತುಂಬ ದುಃಖ ಬಂತು. ಇವನೇನು ಡಾಕ್ಟ್ರೋ ನಾಯಿನೋ ಕತ್ತೇನೋ ಅಂತ ಅವನಿಗೇನೆ ಬೈಕೊಂಡು ನನ್ನ ಪಡೆದನ್ನು ಕಡೆದು ಬಂದೆ. ಕಡೆದು ಬಂದು JSS ಹಾಸ್ಪಿಟ್ಲಿಗೆ ತೋರಿಸಿದ್ವಿ ಶಶಿಕಲಾ ಮ್ಯಾಮ್ ಅಂತೇಳಿ. ಅವರು ಈ ಥರ ಆಗೈತೆ ಮಗುಗೆ, ಈ ಥರ ಟ್ರೀಟ್ಮೆಂಟ್ ಮಾಡಿಸಿ ಅಂತೇಳಿ ಶಶಿಕಲಾ ಮ್ಯಾಮು ಎಲ್ಲ ಥರ ವಿವರವಾಗಿ ಹೇಳ್ಕೊಟ್ರು. ಅಷ್ಟು ನಿಧಾನವಾಗಿ ನನಗೆ ಅವ್ರು ಹೇಳ್ಕೊಡ್ಲಿಲ್ಲ. ಏಕದು ನೋಡ್ತಿದ್ದಂಗೆ ತೊಗೊಂಡು ಹಿಮಾಸ್ಕಬಂದು ನೀ ತಾಯಿಯೋ ಕತ್ತೇನೋ ಅಂತೇಳಿ ನನಗೆ ಬೈದರು. ಬೈದ್ಮೇಲೆ ಇವನೇನು ಡಾಕ್ಟರ್, ಇವನು ಡಾಕ್ಟರ್ ಆಗಿದ್ದು ಈ ಥರ ಹೇಳ್ತಿದ್ದ ಅಂದ್ರೆ ನಮ್ಮನೆ ಹತ್ರ ನಾನು ಜಗಳ ಕತ್ಕೊಂಡು ಬಂದು JSS ಅಲ್ಲಿ ತೋರಿಸಿದ್ವಿ. ಅಲ್ಲೊಂದು 6 ತಿಂಗಳು ತೋರಿಸಿದ್ವಿ. ಅದಾದ್ಮೇಲೆ ಸ್ವಿಚ್ ಎಂಡಿಯರಿಂಗ್ ಹೋದ್ವಿ. ಸ್ವಿಚ್ ಎಂಡಿಯರಿಂಗಲ್ಲಿ ಫಿಸಿಯೋಥೆರಪಿ ಎಲ್ಲ ಮಾಡಿಸ್ತಾ ಇದ್ವಿ. ಫಿಸಿಯೋಥೆರಪಿ ಎಲ್ಲ ಒಂದು 2 ವರ್ಷ ತನಕ ಮಾಡಿಸಿದ್ವಿ. ಕುಟೀರ ಮಾಡ್ಕೊಂಡು ಅಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲೇ ಇದ್ವಿ. ಅಲ್ಲಿಂದ ಬೆಂಗಳೂರು ಹಿಮಾನ್ಸ್ ಕರ್ಕೊಂಡೋದ್ವಿ. ಹಿಮಾನ್ಸ್ಗೆ ಹೋದಾಗ ಅಲ್ಲ ಮಣ್ಣ ಅಂದ, ಏನು ಬೆಳಗ್ಗೆ 4 ಗಂಟೆಯಿಂದನೇ ಬಂದು ಕ್ಯೂವಲ್ಲಿ ನಿಂತಿದ್ದೀರಾ, ಇಲ್ಲೇನಕ್ಕೆ ಏನು ಇಲ್ಲದೆ ನೋಡೋ ಹತ್ರ ಕ್ಯೂವಾಗ ಕರ್ಕೊಂಡ್ಬಂದು ನಿಲ್ಸಿದ್ಯಾ ನನ್ನ ಮಗನ, ಬಂದು ಪ್ರೈವೇಟ್ಗೆ ತೋರಿಸೋಣ ಅಂತೇಳಿ ಪ್ರೇರಣಾ ಹಾಸ್ಪಿಟ್ಲ್ ಅಂತ ಕರ್ಕೊಂಡು. ಒಂದ್ಸಲ ಹೋಗ್ಬೇಕಂದ್ರೆ ಅಲ್ಲಿಗೆ 25,000 ರೂಪಾಯಿ ಬೇಕು ನಮಗೆ. ಫಸ್ಟ್ದು ನಮ್ಮ ಅಣ್ಣನೇ ನೋಡ್ಕೊಂಡ, ಬಾ ನಿನ್ ದುಡ್ಡಿಲ್ಲ ಅಂತಿಲ್ಲ, ಬಾ ನಾನೇ ಕರ್ಕೊಂಡೋಗಿ ತೋರಿಸ್ತೀನಿ ಅಂತ ಓದ್ವಿ, ತೋರಿಸ್ಕೊಂಡ್ವಿ. ಅಲ್ಲೆಲ್ಲ ನೋಡಿದ್ವಿ, ಒಂದು ಸ್ಕ್ಯಾನು, ಕಿವಿ, ಹಿಯರ್ ಟೆಸ್ಟು, ಎಲ್ಲ ಥರ ಟೆಸ್ಟ್ ಮಾಡಿಸಿದ್ರು. ಮಾಡಿಸಾದ್ಮೇಲೆ ಒಂದು ಸಿರಪ್ ಬರೀ 190 ರೂಪಾಯಿ ಸಿರಪ್ಗೆ ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ಬೇಕಿತ್ತು. ಅದಾದಮೇಲೆ ಸರಿಯಾಗಿ ಅವರು ಅಲ್ಲೇ ಅದೇ ಥರ ಹೇಳಿದ್ರು, ಏನು ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾನೆ, ಫಿಸಿಯೋಥೆರಪಿ ಎಕ್ಸಸೈಸ್ ಎಲ್ಲ ಮಾಡಿಸಿ ಮಾಡಿಸಿ ಅಂತ. ಅದಾದ್ಮೇಲೆ ಮತ್ತೆ ನಾವು ಈ ಕಡೆ ಕೊಡಗಿನ ಕಡೆ ಸುಳ್ಯಾಗ ಹೋದ್ವಿ. ಸುಳ್ಯದಲ್ಲಿ ಒಂದು 1 ವರ್ಷ 6 ತಿಂಗಳ ತನಕ ಅಲ್ಲೂ ತೋರಿಸಿದ್ವಿ. ಅಲ್ಲೂ ತೋರಿಸ್ಕೊಂಡು ಅಲ್ಲೂ ಎಲ್ಲ ಥರ ಅವನು ಕೈಕಲ್ತವಿಂದ ಅವನು ಯೂರಿನ್ ಜಾಗತ್ತೋಯಿಂದ ಎಲ್ಲ ಟೆಸ್ಟ್ ಮಾಡಿದ್ರು. ನೆಕ್ಸ್ಟ್ ಜನ್ರೇಷನ್ ಮಗು ಆಗುತ್ತೋ ಇಲ್ವೋ ಎಲ್ಲ ಥರ ಟೆಸ್ಟ್ ಮಾಡಿದ್ರು. ಅವಾಗ ಅವನು ಏನಾದರೂ 1.5 ವರ್ಷದ ಮಗು, ಅವಾಗ ಎಲ್ಲ ಥರ ಟೆಸ್ಟ್ ಮಾಡಿದ್ಮೇಲೆ ಎಲ್ಲ ಥರ ರೆಸ್ಪಾನ್ಸ್ ಮಾಡ್ತಾ ಇದ್ದ. ಆಮೇಲೆ ಮಾಡ್ಸಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ಸಲ ಅಲ್ಲಿ ತೋರಿಸಿದ್ವಿ. ಅಲ್ಲಿಂದ ಮತ್ತೆ ಬಂದ್ವಿ ಮನೆಗೆ, ಮತ್ತೆ ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರಿಗೆ ಹೋದಾಗ ಅಲ್ಲಿ ಸ್ಕ್ಯಾನ್ ಎಲ್ಲ ಮಾಡಿಬಿಟ್ಟಿದ್ದು. ಡೆಲಿವರಿ ಟೈಮಲ್ಲಿ ಮೇನ್ ನರಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗದೇ ಜಾಮ್ ಆಗಿರೋದಿದ್ದು, ಹೋಗಿ ನೀವು ಡೈರೆಕ್ಟಾಗಿ ಡಾಕ್ಟ್ರ್ ಮೇಲೆ ಕೇಸ್ ಹಾಕ್ಬೋದು, ಹಾಕಿ ಅಂದ್ಬಿಟ್ಟು CD-Cassette ರಿಪೋರ್ಟ್ ಮಾಡಿಸ್ಕೊಟ್ರು. ಆಮೇಲೆ ಇವ್ರಿಗೆ ಇವ್ರಂದ್ರು ಬೇಡ ಬಿಡು, ನಮ್ಮ ನಿಮ್ಮ ಜೊತೆ ಹುಟ್ಟಿದ ಮಕ್ಕಳೆಲ್ಲ ಚೆನ್ನಾಗವ್ರೆ, ನಮ್ಮ ಮನೆ ಬರೋಕೆ ಹಿಂಗೆ ಆಗೈತೆ ಬಿಡು ಅಂತ ನೋಡ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಆದ್ವಿ ಅಷ್ಟೇ. ಅದಾದ್ಮೇಲೆ ಮಾಮೂಲಿ ಮೈಸೂರಲ್ಲಿ ಫಿಸಿಯೋಥೆರಪಿ ಮಾಡಿಸ್ಕೊಂಡಿದ್ವಿ. ಆಮೇಲೆ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅತ್ತೆಗೆ ಆಪ್ರೇಷನ್ ಆಯಿತು, ನಮ್ಮ ಮನೆಯವ್ರಿಗೆ ಆಪ್ರೇಷನ್ ಆಯಿತು. ಇವನು ತೋರಿಸ್ತಾ ಇರ್ಬೇಕಾದ್ರೆ ನಮ್ಮ ಮನೆಯವ್ರು 2 ಸಲ ಆಪ್ರೇಷನ್ಗಳಾದ್ವಿ. ಇವನು ಇನ್ನು 3.5 ವರ್ಷ 4 ವರ್ಷ ಆಗಿದ್ದಾಗ ಇನ್ನೂ ಹಾಲು ಬಿಡಿಸಿರ್ಲಿಲ್ಲ, ನಾನು ಊಟ ಏನೂ ತಿಂತಿರ್ಲಿಲ್ಲ. ನಾವು ಸ್ಪೀಚ್ ಅಂಡ್ ಹಿಯರಿಂಗ್ ಇರಬೇಕಾದ್ರೆ ಎಲ್ಲರೂ ಹೇಳೋರು, ಊಟ ತಿನ್ನಿಸು ಅವನು ಅನ್ನನೇ ತಿನ್ನಲ್ವಲ್ಲ ಅಂತ. ನಾವು ಯಾವಾಗಲೂ ಚಿಕ್ಕ ಪಾಪದ್ದು ಸರಿ ಮಾಡ್ತೀವಲ್ಲ ಅದೇ ತಿನ್ನಿಸ್ತಾ ಇದ್ವಿ. ಅವಾಗ ಒಬ್ಬರು ಮಾದೇವಿ ಅಕ್ಕ ಅಂತಿದ್ರು, ಅವರು ತೀರೋದ್ರು. ಅವರು ಬೇಳೆ ಸಾರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಬೇಳೆ ಸಾಂಬಾರು ಮಾಡಿ ತಿಳಿ ಸಾರು ಮಾಡಿ ಅನ್ನ ಕೊಟ್ಟಿದ್ರು. ಆ ದೇವಸ್ಥಾನ ಪ್ರಸಾದ ಆದ್ರೆ ಮಾತ್ರ ತಿಂತಿದ್ದ, ಅದೇ ಥರ ನಾವು ಎಷ್ಟೇ ಟ್ರೈ ಮಾಡಿದ್ರು ತಿಂತಿರ್ಲಿಲ್ಲ. ಮತ್ತು ಟೋಲ್ಗೇಟಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ, ಅಲ್ಲಿ ಬರೀ ಸ್ವಲ್ಪ ಸ್ವಲ್ಪ ಅಂದ್ರೆ 1-2 ಸ್ಪೂನ್ ಆಗೋದು ಇಲ್ಲ, ಅಷ್ಟೇ ಅಷ್ಟು ಬೆಲ್ದನ ಕೊಡ್ತಿದ್ರು. ಆ ಬೆಲ್ದನ ತಿಂದ್ರೆ ಮಾತ್ರ ತಿಂತಿದ್ದ, ಅದೇ ಥರ ಮನೆ ರೂಮಲ್ಲಿ ಬೆಲ್ದನ ಮಾಡಿದ್ರೆ ತಿಂತಿರ್ಲಿಲ್ಲ. ನಾವು ಎಲ್ಲ ಥರ ಟ್ರೈ ಮಾಡಿದ್ವಿ. ಆಮೇಲೆ ಆ ದೇವಸ್ಥಾನದವ್ರಿಗೆ ಹೇಳ್ಕೊಂಡ್ವಿ, ಸರ್ ನಾವು ಇಲ್ಲಿಂದ ಹೋಗೋ ತನಕ ಸ್ವಲ್ಪ ಸ್ವಲ್ಪ ಜಾಸ್ತಿ ಕೊಡಿ, ನಮ್ಮ ಪಾಪು ತಿಂತಾನೆ ಅಂತ. ಅವರು ಎಲ್ಲ ಕೊಡ್ತಿದ್ರು, ತಿನ್ನಿಸ್ಕೊಬಂದ್ವಿ. ಅವನು 5 ವರ್ಷದ ತನಕ ಅನ್ನ ಅಂತ ತಿಂದಿಲ್ಲ, 5 ವರ್ಷದ ಮೇಲೆ ಅನ್ನ ಅಂತ ತಿಂದಿದ್ದ ಅವನು. ಹಂಗಾಗಿ ಆಮೇಲೆ ಲಾಸ್ಟ್ಗೆ ಅವರಿಗೆಲ್ಲ ಆಪ್ರೇಷನ್ ಆಯಿತು. ಅವನ ಕೈಲಿ ಆಗಲ್ಲ, ಬದುಕಕ್ಕಾಗಲ್ಲ, ಅವ್ನು ನೋಡಿದ್ರೆ ಹೆಂಗೆ, ನಾನು ನೋಡಿದ್ರೆ ಹೆಂಗೆ, ನಿನಗೂ ಸಿಜರಿನ್ ಆಗೈತೆ, ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ ಅಂತೇಳಿ ಟ್ರೈನ್ ಹತ್ರ ಹೋಗಿ ತಲೆ ಕೊಟ್ಟು ಮಲಗಿದ್ವಿ. ಮಲಗಿರ್ಬೇಕಾದ್ರೆ ಇವನೇ ಹೇಳಿದ್ದು, ಅಮ್ಮ ನಂಗೆ ನಂಗೆ ಅಂತೇಳಿ ಒಂದ್ ಎರಡು ಮೂರು ಏಟ್ ಹೊಡೆದ ಹೊಡೆದಾದ್ಮೇಲೆ ನನ್ನ ಮಗ ಬದುಕಬೇಕು ಅಂತವ್ರೆ, ನಾನು ಕೂಲಿ ಮಾಡಿ ನಿಮ್ಮನ್ನು ಸಾಕ್ತೀನಿ, ಬನ್ನಿ ನನ್ನ ಮಗನ ನೋಡ್ಕೊಂಡಿರಿ ಇವ್ರಿ

0: ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ಕರ್ಕೊಂಡ್ಬಂದು ಒಂದ ಸ್ವಲ್ಪ ದಿನ ಆದ್ಮೇಲೆ ಮಗಳು ಹುಟ್ಟಲೊಂದು. ಮಾಮೂಲಿ ಆರೋಗ್ಯ ಸಮಸ್ಯೆಗಳಿದೆ, ಜೀವನ ಸಾಗಿಸ್ತಾ ಇದ್ದೀವಿ. ನಾವು ತಿಳ್ಕೊಂಡಿರೋ ದೇವರಂತೂ ಪ್ರತ್ಯಕ್ಷವಾಗಿ ನೋಡೋಕ್ಕಾಗಲ್ಲ, ಇವರೇ ನಮ್ಮ ಪಾಲಕ ದೇವರು ಅಂತೇಳಿ ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ.
1: ವಿಶೇಷ ಮಕ್ಕಳು ದೇವರ ಪ್ರತಿರೂಪ ಅಂತಾರೆ. ಈ ನಿಟ್ಟಿನಲ್ಲಿ ಅವನನ್ನ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ಅವನ ಮೂಲಕ ನಿಮ್ಮ ತೃಪ್ತಿಯನ್ನ ನೋಡ್ತಿರೋದು ನಿಮಗೂ ಖುಷಿ ಆಗ್ತಿದೆ. ಮನೇಲಿ ಯಾರ್ಯಾರು ಇದ್ದೀರಿ ಮೇಡಮ್ ನೀವು?
0: ಈಗ ಒಟ್ಟಿಗೆ ನಾವು ನಮ್ಮ ಅತ್ತೆ, ನಮ್ಮ ಯಜಮಾನರು, ನನ್ನ ಮಗಳು, ನಾನು, ನಾ ಐದು ಜನ ಇದ್ದೀವಿ ಇವಾಗ ಅಚ್ಚು ಸೇರಿ.
1: ಅಚ್ಚಿಗೆ ಎಷ್ಟು ವಯಸ್ಸು?
0: ಅಚ್ಚು ಇವಾಗ ಜೂನ್ ಇಂದ 15 ವರ್ಷಕ್ಕೆ ಬಿದ್ದೈತೆ.
1: ಸಾಕಷ್ಟು ಆಸ್ಪತ್ರೆಗಳಿಗೆಲ್ಲ ಹೋದ್ರಿ, ತದನಂತರ ಅವನ ಒಂದು ವರ್ಷದಿಂದ ಈಗ 15 ವರ್ಷ ಅಂತ ಹೇಳಿದ್ರಿ, ಹೇಗಿತ್ತು ಅವನ ಹಂತ ಹಂತವಾದ ಬೆಳವಣಿಗೆ?
0: ಬೇರೆ ಕಡೆದವೆಲ್ಲ ತೋರಿಸ್ದಾಗ ಬರೀ ಫಿಸಿಯೋಥೆರಪಿ ಮಾಡಿಸಿ, ಇದನ್ನ ಮಾಡಿಸಿ, ಅದನ್ನ ಮಾಡಿಸಿ ಅಷ್ಟೇ ನಮ್ಗೆ ಹೇಳ್ಕೊಬಂದಿದ್ದು. ಆಮೇಲೆ ನಮಗೆ ಯಾರೋ ಸರ್ಗುರುದು ಹೇಳಿದ್ರು, ಸರ್ಗುರು ವಿವೇಕಾನಂದ ಹಾಸ್ಪಿಟ್ಲಿಗೆ ಹೋಗಿ ಇಂಥ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೋತವ್ರೆ ಅಂತ. ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ಪೂರ್ಣಿಮೆ ಮೊಮೆಂಟಲ್ಲಿ ಅವರು ಎಲ್ಲ ಸಪೋರ್ಟ್ ಹೇಳಿದ್ರು, ಈ ಥರ ಆದರೆ ಈ ಥರ ಆಗ್ತಾರೆ ಮಾಡಿ, ಇಂಥ ಮಕ್ಕಳಿಗೂ ಆಟ ಆಡ್ಸೋದು, ಫ್ರೇಜಸ್ ಗೆಲ್ಸೋದು, ಎಲ್ಲ ಥರ ಒಂದು ಟ್ರಿಪ್ ಕರ್ಕೊಂಡು ಹೋಗೋದು ಎಲ್ಲ ಥರ ಮಾಡಿದ್ರು. ಏನೇ ಆದರೂ ಅವ್ರು ರೆಡಿ ಆಗಲಿಲ್ಲ, ಎಲ್ಲರೂ ಪ್ರೋತ್ಸಾಹ ಕೊಟ್ಟರು. ಸರ್ಗುರು ವಿವೇಕಾನಂದ ಹಾಸ್ಪಿಟ್ಲಲ್ಲೂ ಚೆನ್ನಾಗಿ ನೋಡಿಕೊಂಡ್ರು, ನಮಗೆ ತುಂಬ ಇಷ್ಟ ಆಯಿತು ಅಲ್ಲಿ. ಅಲ್ಲಿಗೆ ಬೇರೆ ಕಡೆ ಎಲ್ಲ ಹೋದಾಗ ಬರೀ ಮೆಡಿಷನ್ ದುಡ್ಡು ಎಲ್ಲ ಖರ್ಚಾಯ್ತಿತ್ತು, ಬಟ್ ಇಲ್ಲೇನು ಅಷ್ಟೇನು ಅಮೌಂಟ್ ಏನು ಖರ್ಚಾಗಲಿಲ್ಲ. ಮಾಹಿತಿಗಳು ಚೆನ್ನಾಗಿ ಸಿಕ್ಕಿದ್ವಿ ಇಲ್ಲಿ. ನಾವು ಅನ್ಕೋತಿದ್ವಿ, ನಮ್ಮ ಮಗ ಒಬ್ಬನೇ ಹಿಂಗಾಗವನೆ ಅಂತ ನಾವು ಸಫರ್ ಮಾಡ್ತಿದ್ವಿ. ಆ ಟೈಮಲ್ಲಿ ಏನಾಯ್ತು ಅಂದರೆ ನಮ್ಮ ಥರನೇ ಕೇರಳಿಯನ್ಸು 4 ಮಕ್ಕಳು ಇದೇ ಥರ ಆಗಿದ್ರು. ಸ್ವಿಜರ್ಲೇರಿಂಗ್ ಇದ್ದಾಗ ನಿಮಗೆ ಬೇಕಾದ್ರೆ ಇನ್ನೊಂದು ಮಗು ಆಗುತ್ತೆ, ಈ ಮಗುಗೆ 5 ಲಕ್ಷ ಕೊಡ್ತೀವಿ ನಮಗೆ ಕೊಡಿ. ನಮ್ಮ ಮಗು ಫುಲ್ ಅವರು ಹನುಮಂತನ ರೂಪದಲ್ಲೇ ಇದ್ದಿದ್ದ 5 ಮಕ್ಕಳು. 5 ಮಕ್ಕಳಾದ್ರೂ ಅವರು ಒಂದೊಂದು ಮಗುಗೂ ಒಂದೊಂದು ಆಳು ಇರಿಸ್ಕೊಂಡಿದ್ರು. ಈ ಮಗು ಕೇಳ್ತೀವಿ, ಇವನು ಹಿಂಗಿದ್ರು ಪರವಾಗಿಲ್ಲ, ಕೊಡಿ ನೋಡೋಕೆ ಚೆನ್ನಾಗವನಲ್ಲ ಅಂತ ನಾವು ರೆಡಿ ಮಾಡ್ಕೋತೀವಿ ಅಂತ. ಆಮೇಲೆ ಇವರಂದ್ರು ಇಲ್ಲ ಇಲ್ಲ ನಾವು ಕೊಡಲ್ಲ, ನಮ್ಮ ಮಗು ನಮಗೆ ಇರಲಿ ಅಂತೇಳಿ ಕೊಡಲಿಲ್ಲ. ಹಂಗೆ ನಾವು ಬೇರೆಯವ್ರ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಮಗ ಬೆಸ್ಟ್.
1: ಈ ನಿಟ್ಟಿನಲ್ಲಿ ಯಾರೋ ಒಬ್ರು ಸಂಸ್ಥೆ ಬಗ್ಗೆ ಹೇಳಿದ್ರು, ಸಂಸ್ಥೆಗೆ ಹೋದ್ಮೇಲೆ ಯಾವ ತರ ಥೆರಪಿ ಅನ್ನೋದನ್ನ ಕೊಡಿಸ್ತಿದ್ರಿ?
0: ಸ್ಪೀಚ್ ಥೆರಪಿ ಕೊಡಿಸ್ತಿದ್ವಿ, ಮತ್ತೆ ಫಿಸಿಯೋಥೆರಪಿ ಮಾಡಿಸ್ತಿದ್ವಿ, ಮತ್ತೆ ಅಲ್ಲಿ ಕ್ಯಾಂಪ್ಗಳು ಇಡ್ತಿದ್ರು, ಆಯಿಲ್ ಮಸಾಜು ಅದು ಇದು ಕ್ಯಾಂಪ್ಗಳೆಲ್ಲ ಇಡ್ತಿದ್ವಿ. ಅಲ್ಲಿಗೂ ಎಲ್ಲ ಹೋಗ್ತಾ ಇದ್ವಿ. ಆಮೇಲೆ ನಮಗೂ ಎಲ್ಲ ಆಪರೇಷನ್ ಎಲ್ಲ ಆಯಿತು, ಎತ್ತಾಡೋಕ್ಕೆಲ್ಲ ಹಿಂಸೆ ಹೋಗೋಕ್ಕಾಗಲ್ಲ. ಆಮೇಲೆ ಅಮ್ಮನಿಗೆ ನಮ್ಮಮ್ಮಗೆ ಬ್ರೈನ್ ಸ್ಟ್ರೋಕು ಆಗಿ ಅವರು ಬದುಕೋದು ಹೆಚ್ಚಾಯಿತು. ಮತ್ತೆ ಅವ್ರಿಗೂ ಕಿಡ್ನಿ ಆಪ್ರೇಷನ್ ಎಲ್ಲ ಆಯಿತು. ಆಮೇಲೆ ಅಮ್ಮನೇನು ಹುಷಾರು ತಪ್ಪರು, ನಾನು ಹುಷಾರು ತಪ್ಪದೆ. ಈ ಸಮಸ್ಯೆಗಳಲ್ಲಿ ಅವನನ್ನು ಕರ್ಕೊಂಡು ಹೋಗೋದು ನಾವೇ ಕಮ್ಮಿ ಮಾಡಿದ್ವಿ. ಎತ್ತಾಡಿದ್ರೆ ನನಗೆ ಪೇನ್ ಬರೋದೆಲ್ಲ ಆಯ್ತಿತ್ತು. ಹಂಗಾಗಿ ಒಂದು 5-6 ವರ್ಷ ಅಲ್ಲಿಗೆ ತೋರಿಸಿದ್ವಿ. ಅದಾದ್ಮೇಲೆ ಈಗ ಒಂದು 5-6 ವರ್ಷ ನಿಮ್ಮ ಮನೇಲೆ ಇರಿಸಿದ್ದೀನಿ, ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ.
1: 5-6 ವರ್ಷಗಳಿಂದ ಥೆರಪಿಯನ್ನ ನಿಲ್ಲಿಸಿದಿರಿ?
0: ಬಟ್ ಅವನೀಗ ವಾರಕ್ಕೆ 2 ದಿನ ಜಮೀನ್ ಹತ್ರನಾರಾಗ್ಲಿ, ಇಲ್ಲ ಔಟ್ ಸೈಡ್ ಹೋಗ್ಲೇಬೇಕು, ಕೋಟೆಗಾದ್ರೂ ಸರಿ, ಹೊರಗಡೆ ಇಲ್ಲಿ ಕೆಳಗಡೆ ಬಸ್ ಸ್ಟ್ಯಾಂಡ್ ಹತ್ರನಾದ್ರೂ ಸರಿ, ಹಾಸ್ಪಿಟ್ಲಿಗೆ ಜ್ವರ ಏನಾದ್ರು ನಮ್ಮ ಕೈಲಿ ನೋಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದ್ರೆ ಮಾತ್ರ ಕರ್ಕೊಂಡು ಹೋಗ್ತೀವಿ. ಸಣ್ಣ ಪುಟ್ಟದಿದ್ರೆ ಇಲ್ಲೇ ಮನೇಲೇ ಮಾಡ್ಕೊಳ್ತೀವಿ, ಅದ್ ಬಿಟ್ರೆ ಇಲ್ಲಿ ಹೊರಗಡೆ ಸುತ್ತಾಡಿಸ್ತೀವಿ, ಮನೇಲಿ ಮಾತ್ರ ಇರಿಸಿದೀವಿ ಅಷ್ಟೆ. 5 ವರ್ಷ ಈಗ ಒಂದು 4-5 ವರ್ಷದ ಮನೇಲೆ ಇರೋದು.
1: ಈ ನಿಟ್ಟಿನಲ್ಲಿ ಈಗ ಥೆರಪಿನ ಎಷ್ಟು ವರ್ಷ ಕೊಡಿಸಿದ್ರಿ ನೀವು ಅವನಿಗೆ?
0: ನಾನು ಹೆಚ್ಚು ಕಮ್ಮಿ ಅವನಿಗೆ ಒಂದು 11 ವರ್ಷದ ತನಕ ಕೊಡಿಸಿದ್ದೀನಿ. ಇವಾಗ ಒಂದು 4-5 ವರ್ಷದಿಂದ ಇಲ್ಲ. ಆಮೇಲೆ ಮನೇಲೂ ಮಾಡ್ತಾ ಇದ್ವಿ. ಆಮೇಲೆ ಅವ್ನು ಮಾಡಕ್ ತಗೊಂಡ್ಮೇಲೆ ಗಾರೆ ಕಾಲು ಸ್ಟ್ರೈಟ್ ಬರುತ್ತೆ ಅಂತೇಳಿ ಗಾರೆ ಎಲ್ಲ ಸರ್ಗುರು ವಿವೇಕಾನಂದ ಹಾಸ್ಪಿಟ್ಲ್ ಕಡೆಯಿಂದನೇ ಗಾರೆಗಳೆಲ್ಲ ಹಾಕ್ಕೊಟ್ಟಿದ್ರು. ಅದು ಅವನಿಗೆ ನರ ಎಲ್ಲ ಟೈಟಾಗಿ ಹಿಡಿದಿದ್ರಿಂದ ಅವನಿಗೆ ತುಂಬ ಒಂದು ವಾರನೂ ಇರಲಿಲ್ಲ, ಅಳ್ತಾ ಇದ್ದಂದ್ಬಿಟ್ಟು ನಾವೇ ತೆಗೆಸ್ಬಿಟ್ವಿ. ತೆಗ್ಸಾದ್ಮೇಲೆ ಆಮೇಲೆ ಇವಾಗ ಇಲ್ಲೇ ಮನೇಲೆ ಇದು ಮಾಡಿಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೆ.
1: ಈಗ 1 ವರ್ಷ ಆಯಿತು, 2 ವರ್ಷ ಆಯಿತು, ಈಗ ಅಂತಂತವಾಗಿ ಈಗ ಯಾವ ಥರ ಬೆಳವಣಿಗೆ ಹೊಂದುತ್ತಾ ಬರ್ತಾ ಇದ್ದೀನಿ ಅಥವಾ ತೀರಾ ಕುಗ್ತಾ ಇದೆಯಾ, ಬೆಳವಣಿಗೆ ಆಗ್ತಾ ಇದ್ದಾನ?
0: ಬೆಳವಣಿಗೆ ತುಂಬ ಚೆನ್ನಾಗಿ ಬರ್ತೈತೆ, ಬಟ್ ಮಾತು ಎಲ್ಲ ಬರಕ್ಕೆ ಹೋಗುತ್ತೆ. ಬಟ್ ಒಬ್ಬರನ್ನ ಈಗ ಮನೆ ಹತ್ರ ನಮ್ಮವರು ನಮ್ಮವರಲ್ಲ, ಇವ್ರು ಬೇರೆಯವರು, ಇವ್ರು ಏನಕ್ಕೋ ಬೆಂದವರೇ, ಎಲ್ಲ ಗೊತ್ತಾಗುತ್ತೆ. ಬಟ್ ಎಲ್ಲ ಥರ ಬೆಳವಣಿಗೆನೂ ಐತೆ, ಬಟ್ ಕೈಯಲ್ಲೇನು ಹಿಡ್ಕೊಳ್ಳಲ್ಲ, ಏನು ತಿನ್ನಕ್ಕಾಗಲ್ಲ. ಒಂದು ಅವನಿಂದ ಅವ್ನು ನನಗೆ ಇಂಥದ್ದು ಬೇಕು ಅಂತಲೂ ಫಸ್ಟ್ ಆಫ್ ಆಲ್ ಅದನ್ನು ಕೇಳೋಕ್ಕಾಗಲ್ಲ. ಅವನಿಗೆ ಏನೇ ತಿನ್ನಬೇಕು, ಏನೇ ಉಣಿಸ್ಬೇಕಂದ್ರೆ ಎಲ್ಲ ನಾವೇ ಕೊಡ್ತೀವಿ. ಒಂದು ದಿನ ನಮ್ಗೆ ಹಸುವಾಗೈತೆ ಊಟ ಕೊಡಿ ಅಂತ ಅವ್ನು ಯಾವತ್ತೂ ಕೇಳಿಲ್ಲ. ಇಲ್ಲಿಗೆ 15 ವರ್ಷ ಬಿದ್ದೈತೆ, 15 ವರ್ಷದಿಂದ ಒಂದು ದಿನನೂ ಕೇಳಿಲ್ಲ. ಆ ಟೈಮಿಂಗ್ಸ್ ನಾವೇ ನೋಡ್ಕೊಳ್ತೀವಿ, ನಾನಾಗಲಿ ನಮ್ಮ ಅತ್ತೆ ಆಗಲಿ ಯಾರಾದರೂ ಸರಿ ಮನೇಲಿ, ನಾನು ನಮ್ಮ ಅತ್ತೆ ನನ್ನ ಮಗಳಾದರೂ ಸರಿ, ಇಲ್ಲ ನನ್ನ 4 ಮಕ್ಕಳು ಬಂದರೆ ಅವರಾದರೂ ಸರಿ, ಯಾರಾದರೂ ಸರಿ ಅವ್ನಿಗೆ ಒಂದು ಟೈಮಿಂಗ್ಸಿಗೆ ಊಟ ತಿನ್ನಿಸ್ಕೊಂಡು, ಇಲ್ಲ ನಾನು ವಾರಗಿತ್ತಿ ಬರ್ತಾಳೆ ಅವಳಾದ್ರೆ ಸರ್, ಅವ್ನ ಟೈಮಿಂಗ್ಸ್ಗೆ ಅವನು ಕೊಟ್ಬಿಡ್ತೀವಿ, ಅವ್ನು ಇಲ್ಲಿ ತನಕ ನಂಗೆ ಹೊಟ್ಟೆ ಹಸು ಐತೆ ಕೊಡಿ ಅಂತ ಅವ್ನು ಯಾವತ್ತೂ ಕೇಳಿಲ್ಲ.
1: ಅವ್ರ ಕೆಲಸಗಳನ್ನ ನೀವೇ ನೋಡ್ಕೋತಾ ಇದ್ದೀರಿ?
0: ಏನೇ ಒಂದು ಕೆಲಸ ನಮ್ದೇನೆ, ಒಂದು ಯೂರಿಂಗು, ಬಾತ್ರೂಮು, ಮುಖ ತೊಳ್ಸೋದೇ ಆಗಲಿ, ನಾವೇನಾದ್ರು ಪೌಡ್ರ್ ಹಾಕೋತಾವಳೆ, ತಂಗಿ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಪೌಡ್ರ್ ಹಾಕೋತಾವಳೆ ಅಂದ್ರೆ ಅವನಿಗೂ ಪೌಡ್ರ್ ಹಾಕ್ಬೇಕು, ಅವನಿಗೂ ಬಟ್ಟಿಡಬೇಕು, ಅವನಿಗೂ ತಲೆ ಬಚ್ಚಬೇಕು, ಅವಳೇನಾದ್ರು ಹೂ ಮಾಡ್ಕೊಂಡ್ರೆ ನನಗೂ ಬಡಿಸು ಅಂತ ಕೇಳ್ತಾನೆ.

0: ನಾನು ಪಾಪ ಅವಳು ಅವ್ರ ಅಣ್ಣಂಗೆ ಆದಷ್ಟು ಅವಳು ಸಪೋರ್ಟ್ ಮಾಡ್ಬಿಟ್ಟು ಹೋಗ್ತಾಳೆ.
1: ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆಯಾ
0: ಅವ್ನಿಗೆ? ಫ್ರೆಂಡ್ಸ್ ಏನು ಬಿಟ್ರೆ ಇನ್ನೇನು ಬರ್ತಾ ಇಲ್ಲ.
1: ಯುಡಿ ಐ ಡಿ ಕಾರ್ಡ್ ಎಲ್ಲ ಆಗಿದೆ. ಈ ನಿಟ್ಟಿನಲ್ಲಿ ಒಂದು ವಿಶೇಷ ಮಗುವನ್ನ ಸಾಕ್ಬೇಕಾದ್ರೆ ಮನೆಯವರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವ್ರ ಸಪೋರ್ಟ್ ಹೇಗಿದೆ ನಿಮ್ಗೆ?
0: ನಮ್ಮ ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ತುಂಬಾ ಚೆನ್ನಾಗೈತೆ ನಂಗೆ. ಒಬ್ಬರದು ಅಂತಲ್ಲ, ನಮ್ಮ ಚಿಕ್ಕ ಮಕ್ಕಳತ್ತವಿಂದ ನಮ್ಮ ಅತ್ತೆ, ನನ್ನ ಮೈದ, ನನ್ನ ನಾದಿ, ವಾರ್ಗಿಟ್ಟಿ, ಗಂಡಂತವಿಂದ, ಮಗಳತ್ತವಿಂದ ಎಲ್ಲರೂ ಸಪೋರ್ಟು ತುಂಬಾ ಚೆನ್ನಾಗೈತೆ ನಂಗೆ. ಹೌದು, ನಮ್ಮ ತಂದೆ ಇರೋದಂಗ, ನಮ್ಮ ತಂದೆ ತೀರೋ 4 ವರ್ಷ ಆಯಿತು, ಅದಕ್ಕಿಂತ ಮುಂಚೆ ಒಂದು 4-5 ವರ್ಷದ ಹಿಂದೆ ನನ್ನ ಮಗ ಎದ್ದು ಓಡಾಡ್ತಾನೆ ಅಂದ್ಬಿಟ್ಟು ಹೆಚ್ಚಿಗೆ ಒಂದು 5 ವರ್ಷ ನಮಗೋಸ್ಕರನೇ 25-30 ಸಾವಿರ ರೂಪಾಯಿ ಟ್ರಿಪ್ಪಿಗೆ ಹಾಕಿ 15 ದಿನ ನಮ್ಮ ಟ್ರಿಪ್ಪಿಗೆ ಕಳಿಸ್ತಿದ್ರು. ನನ್ನ ಮಗ ಯಾವ್ದಾದ್ರು ದೇವ್ರ ರೂಪದಲ್ಲಿ ಎದ್ದು ಓಡಾಡಿದ್ರೆ ಸಾಕು ಅಂತೇಳಿ, ಯಾವ ದೇವರೂ ಇಲ್ಲ, ಬಟ್ ನಮ್ಮ ಯಜಮಾನರು ಶಬರಿಮಲೆಗೂ 3 ವರ್ಷ ಕರ್ಕೊಂಡೋಗೋರು, ಎದ್ದು ಓಡಾಡ್ಬಿಡ್ತಾನೆ ನನ್ನ ಮಗ. ನಾ ಆಸೆಲಿ ಎದ್ದು ಓಡಾಡಿಲ್ಲ ಸದ್ಯಕ್ಕೆ, ಅವನು ಇರಷ್ಟಕ್ಕೆ ಚೆನ್ನಾಗಿ ಅವನೇ ಆರೋಗ್ಯವಾಗಿದೆ.
1: ಶಬರಿಮಲೆಗೂ ಕೂಡ ಅವ್ರು ಹೋಗಿದ್ದಾರೆ.
0: ಹೌದು, 3 ಸಲ ಹೋಗಿ ಬಂದಿದ್ದಾನೆ. ಅಯ್ಯಪ್ಪನ ದರ್ಶನ ಮಾಡಿಕೊಂಡು ಇವನ ನೋಡಿ ಅಲ್ಲಿ ಪೂಜಾರಿಗಳನ್ನೇ ಅಯ್ಯಪ್ಪನ ಪಾದದ ಹತ್ರ ಕಾಲ್ಗಡ್ಡೆ ಇರಿಸ್ಬಿಟ್ಟು ಮತ್ತೆ ಕೊಟ್ಟವ್ರಂತೆ. ಯಾರನ್ನೂ ಸೆಡದಾಗ ಅಯ್ಯಪ್ಪನ ಪಾದ ಹತ್ರ ಇಡ್ಸ್ಕೊಳ್ಳಲ್ವಂತೆ, ಕಾಲ್ಗಡ್ಡೆ ಇವನ ಇಟ್ಕೊಂಡು ಮತ್ತೆ ಹೊರಗಡೆ ಕೊಟ್ಟವ್ರಂತೆ. ಆದರೂ ಅಯ್ಯಪ್ಪನ ದರ್ಶನ ಆಗಿಲ್ಲ ಅವ್ರಿಗಿನ್ನ, ಎದ್ದೋಡಾಡೋ ಥರ ಶಕ್ತಿ ಕೊಟ್ಟಿಲ್ಲ.
1: ಈ ನಿಟ್ಟಿನಲ್ಲಿ ಅವರೇನಾದ್ರೂ ಶಿಕ್ಷಣ ವ್ಯವಸ್ಥೆ ತಗೋತಾ ಇದ್ದಾರೆ?
0: ಇವಾಗ 10th ಎಕ್ಸಾಮ್ ಬರೆಯಕ್ ಆಗಲ್ಲ ಅಂದ್ಬಿಟ್ಟು 9th ಹಾಕೊಂಡವ್ರೆ. ಬಟ್ ಸರ್ ಇವಾಗೆಲ್ಲ ಒಂದ್ಸಲ ಬಂದು ಮನೆ ಹತ್ರ ಬಂದು ಕೋಚಿಂಗ್ ತಗೊಳೋದ್ರು. ಇನ್ನು VRW ಥರದಲ್ಲಿ ಮಾದೇವಪ್ಪ ಅಂತ ಅವ್ರು ಅಣ್ಣೂರ್ ಅವ್ರ ಸರ್, ಅವ್ರು ಬಂದು ಅವಾಗ ಹೋಗ್ತಾ ಇರ್ತಾರೆ. ಅವ್ರು ಬಿಟ್ರೆ ಗೌರ್ಮೆಂಟ್ ಸ್ಕೂಲ್ ಅಣ್ಣೂರ್ ಸ್ಕೂಲ್ಗೆ ಹಾಕಿದ್ದೀವಿ, ಅವರು ಸರ್ಗಳು ಬಂದು ಮನೆ ಹತ್ರ ವಿಸಿಟ್ ಮಾಡ್ಬಿಟ್ಟು ಹೋಗ್ತಾರೆ.
1: ಅವ್ರ ಬೌದ್ಧಿಕ ಶಕ್ತಿ ಯಾವ ಥರ ಇದೆ?
0: ಅವನಿಗೆ ಅಂದರೆ ಕೈಯಲ್ಲೇನು ಹಿಡ್ಕೊಳ್ಳಲ್ಲ, ಮಾತು ಸರಿಯಾಗಿ ಬರಲ್ಲ. ಅಮ್ಮ, ಅಪ್ಪ, ತಂಗಿ, ಹೋಗು ಬಾ, ನಂಗೆ, ಲೋಕಿ, ಅಕ್ಕ, ಉಗ್ಗಿ, ಹೋಗು, ಇದಿಷ್ಟು ಪದ ಬಿಟ್ರೆ ಇನ್ಯಾವುದು ಬರಲ್ಲ ಅವನಿಗೆ. ನೆನಪಿರುತ್ತೆ ನಮ್ಮವ್ರು ಅವರೇ, ಇವ್ ನಮ್ಮ ರಿಲೇಷನ್ ಯಾರೇ ಬಂದ್ರು ಇಂಥವರೇ ಬಂದವರೇ ಅಂತ ಗೊತ್ತಾಗುತ್ತೆ. ನಮ್ಮ ರಿಲೇಷನ್ ಅಲ್ದೇ ಬೇರೆಯವರೇ ಬಂದ್ರೆ ಬೇರೆಯವರೇ ಬಂದವರೇ ಅಂತ ಹೇಳ್ತಾನೆ. ಈಗ ಫೈನಾನ್ಸ್ಗಳೇನಾದ್ರು ತಗೊಂಡಿರೋರು ಪದೇ ಪದೇ ಬಂದವ್ರಿ, ಫೈನಾನ್ಸ್ ಅವರೇ ಅಂತ ಗೊತ್ತು. ಈ ಭಿಕ್ಷಕದವ್ರು ಬಂದ್ರೆ ಅವರು ಅಂತ ಗೊತ್ತು. ಈ ತರಕಾರಿಯವ್ರು ಬಂದ್ರೆ ತರಕಾರಿಯವರು ಅಂತ ಗೊತ್ತು. ಎಲ್ಲ ತರ ಅಬ್ಸರ್ವೇಷನ್ ಚೆನ್ನಾಗೈತೆ ಅವ್ರಿಗೆ.
1: ಒಬ್ಬ ವಿಶೇಷ ಮಗುವಿನ ಸಾಕೋದು ತುಂಬಾ ಕಷ್ಟ. ಈ ನಿಟ್ಟಿನಲ್ಲಿ ಸಾಮಾಜಿಕ ಪರಿಸ್ಥಿತಿಗಳಿಂದ ಎದುರಾದ್ವಾ? ಈಗ ನೀವು ಥೆರಪಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತ ಏನು?
0: ಹೇಳ್ಬೇಕಂದ್ರೆ ಜನಗಳೇ ಅಂದವ್ರೆ, ಈ ಮಗು ಇರೋದಕ್ಕೆ ಈ ತರ ಆಡ್ತಾಳೆ, ಇನ್ನೇನಾರು ಚೆನ್ನಾಗಿರೋ ಮಗು ಎತ್ತಿದ್ರು ಇನ್ಯಾವ ತರ ಆಡ್ತಿದ್ಲು. ಅವರು ಮಕ್ಳು ಎತ್ತಿದ್ರು ಆ ಮಾತಂದವ್ರೆ ಮಗುವಂತವನೆ. ದೇವ್ರು ನನಗೆ ಕೊಟ್ಟಂಗೆ ಅವರು ಕೊಟ್ಟಿದ್ರೆ ಅವ್ರಿಗೂ ಗೊತ್ತಾಯ್ತಿತ್ತು. ದೇವರು ಚೆನ್ನಾಗಿರ್ಸೋನೆ ಇರ್ಲಿ ಅವರು, ದೇವ್ರು ನನಗೆ ಕೊಟ್ಟಂಗೆ ಬೇರೆಯವ್ರಿಗೆ ಕೊಡೋದು ಬೇಡ, ನನಗೆ ಕೊಟ್ಟು ನಾನೇ ಅನ್ಭವಿಸ್ತೀನಿ. ಅವ್ರು ಚೆನ್ನಾಗಿರೋರು ಆ ಥರ ಆಡ್ಕೊತಾರೆ, ಆಡ್ಕೊಳ್ಳಿ ಬಿಡಿ. ನನ್ನ ಗಂಡ ಒಬ್ರು ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ, ಅವ್ರು ಚೆನ್ನಾಗಿದೆ, ಚೆನ್ನಾಗಿ ನೋಡ್ಕೊಳತ್ತೆ.
1: ಟ್ರಾವೆಲಿಂಗ್ ಎಲ್ಲ ಮಾಡಬೇಕಾದ್ರೆ ಕಷ್ಟ ಆಗ್ತಿತ್ತು ಅವ್ನು ಎತ್ಕೊಂಡು ಹೋಗೋದು? ಯಾವ ಥರ ನೀವು ಆರ್ಥಿಕ ಪರಿಸ್ಥಿತಿ ತೀರಾ ಕಡಿಮೆ ಇರ್ತಿತ್ತು ಅಂತ ಹೇಳ್ತಿದ್ರಿ ನೀವು, ಯಾವ ಥರ ಮ್ಯಾನೇಜ್ ಮಾಡ್ತಿದ್ರಿ?
0: ಮ್ಯಾಮ್, ಬಸ್ಸಲ್ಲಿ ಹೋಗ್ಬೇಕಂದ್ರೆ ಈ ಕಡೆಯಿಂದ ಎತ್ಕೊಂಡು ಕರ್ಕೊಂಡು ಹೋಗಿ ಬಂದ್ರು, ಇನ್ನೆರಡು ದಿನ ನನಗೆ ಸೊಂಟ ನೋವು, ಬ್ಯಾಕ್ ಪೇನ್ ಬರ್ತಿತ್ತು. ಆಮೇಲೆ ಬೇಡ ಬಿಡು, ಆಮೇಲೆ ಹಸು ಸಹ ನಾವು ಜಮೀನ್ ಕೆಲಸ ಮಾಡೋದು, ಆಮೇಲೆ ಹಸುಗಳು ನೋಡ್ಕೊಂಡ್ರೆ ಬೆಳಿಗ್ಗೆ ಹೋದ್ರೆ ಸಂಜೆ ತನಕ ಇಬ್ರು ಅಲ್ಲೇ ಆಗ್ತಿತ್ತು. ಎಲ್ಲರೂ ಹೋದ್ರೆ ಕರ್ಕೊಂಡು ಹೋದ್ರೆ ಅವನ್ನ, ಆಮೇಲೆ ಇಬ್ರು ಗಾಡೀಲಿ ಹೋಗಿ ಗಾಡೀಲೇ ಬಂದ್ಬಿಡ್ತಿದ್ವಿ. ಆಮೇಲೆ ಏನಾರ ಜಾಸ್ತಿ, ಈಗ ಸಮಸ್ಯೆ ಏನಾಗಿದೆ ಅಂದ್ರೆ ಈಗ ನಮ್ಗೆ ಹುಲಿ ಕಟ ಜಾಸ್ತಿ ಇದೆ, ಜಮೀನ್ ಹತ್ರ ಹಸುಗಳು ಬಿಟ್ಟು ಬರಕ್ಕಾಗಲ್ಲ. ಬಟ್ ಇವನು ಒಬ್ಬರೇ ಕರ್ಕೊಂಡು ಹೋಗಕ್ಕಾಗಲ್ಲ, ಹತ್ತಿ ಇಳಿಯೋ ಟೈಮಲ್ಲಿ ಹೆಂಗಾದ್ರೂ ಎತ್ಕೊಂಡು ಹೋಗ್ಬೋದು, ಹತ್ಬೇಕಾದ್ರೆ ಇಳಿಬೇಕಾದ್ರೆ ಇವನು ಟೈಟ್ ಮಾಡಿ ಒಂದು ಸಲ ನಿಗಿರ್ಬಿಟ್ಟು ಹೆಡ್ಕೊಂಡು ಬಿಡ್ತಾನೆ. ಹಂಗಾಗಿ ಈಗ ಬಸ್ಸಲ್ಲೆಲ್ಲ ಕರ್ಕೊಂಡು ಹೋಗೋದು ರೇರು, ಯಾವಾಗಲೂ ಹೆಚ್ಚು ಕಮ್ಮಿ ಈಗ ಒಂದು 5-6 ವರ್ಷದಿಂದ ಬಸ್ಸಲ್ಲೇ ಬಿಟ್ಬಿಟ್ಟಿದ್ದೀವಿ. ಗಾಡೀಲಿ ಹೋಯ್ತೀವಿ, ಗಾಡೀಲಿ ಬರ್ತೀವಿ, ಇಲ್ಲಾಂದ್ರೆ ಯಾವ್ದಾದ್ರು ಕಾರ್ಗಳಿಗೆ ಹೇಳ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಬರ್ತೇವೆ.
1: ಈಗ ಥೆರಪಿ ಎಲ್ಲ ಮಾಡ್ತಿದ್ರಲ್ಲ ಅಲ್ಲಿ, ಅದನ್ನ ಬಂದು ಮನೇಲಿ ಅಭ್ಯಾಸ ಮಾಡಿಸಿದ್ರ ಸ್ಪಂದಿಸ್ತಿದ್ರ ಅವರು?
0: ಮಾಡಿಸ್ತಿದ್ವಿ, ಅದನ್ನೆಲ್ಲ ಮಾಡಿಸ್ತಿದ್ರು, ಅವನು ಸ್ಪಂದಿಸ್ತಿದ್ದ. ಬಟ್ ಎಲ್ಲ ಫುಲ್ ಫ್ರೀ ಆಗಿತ್ತು ಅವಾಗ್ಲೂ, ಅವ್ನ ಕೈ ಕಾಲ ಅಲ್ಲಿ ಸರ್ಗುರು ವಿವೇಕಾನಂದದಲ್ಲಿ ಹೇಳ್ಕೊಡ್ಲಿ, ಇನ್ನು ಸ್ಪೀಚ್ ಇರಂಗೆ ಎಲ್ಲೇ ಹೇಳ್ಕೊಟ್ರು ಅದೇ ತರ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಇವ್ರು ಮಾಡ್ತಾ ಇರ್ಬೇಕಾದ್ರೆ ನಾವುಗಳು ಆರೋಗ್ಯ ತಪ್ಪದ್ವಲ್ಲ, ಹಂಗಾಗಿ ನಾವು ಬಿಟ್ಬಿಟ್ವಿ. ಈಗ ಸ್ವಲ್ಪ ಟೈಟ್ನೆಸ್ ಐತೆ, ಈಗ ಮಾಡಕ್ ಹೋಯ್ತು ಅಂದ್ರೆ ಅಳ್ತಾನೆ, ಹಂಗಾಗಿ ಮಾಡ್ತಾ ಇಲ್ಲ ಅಷ್ಟೇ.
1: ಈ ನಿಟ್ಟಲ್ಲಿ ಈಗ ಒಬ್ಬ ವಿಶೇಷ ಮಗು ಇದೆ ಅಂತಂದ್ರೆ ಆ ಮನೆ ವಾತಾವರಣ ತುಂಬಾ ಅತ್ಯುತ್ತಮವಾಗಿರ್ಬೇಕು, ಪೂರಕವಾಗಿರ್ಬೇಕು. ಈ ನಿಟ್ಟಲ್ಲಿ ಅವನು ಪೂರಕವಾಗಿ ನಿಟ್ಟಿನಲ್ಲಿ ಯಾವ ತರ ನೀವು ಕ್ರಿಯೇಟ್ ಮಾಡ ಅಂದ್ರೆ ಬದಲಾವಣೆಯನ್ನ ಮಾಡ್ಕೊಂಡಿದ್ದೀರಾ?
0: ಮಮ್ಮಿ, ಇವಾಗ ಜಿಮ್ಮಿನಲ್ಲಿ ಆರಂಭ ಹಾಕಿದ್ರೆ ಪೂರ್ತಿ ಎಲ್ಲ ನಮ್ಗೆ ನವಿಲು, ಆನೆ, ಹಂದಿ, ಕಾಟಗಳೇ ಜಾಸ್ತಿ ಆಗೈತೆ. ಹಸುಗಳು ಸಾಕೊಂಡಿದ್ದೀವಿ, ಹಸುಗಳಿಂದನೇ ಜೀವನ ನಡೀತಾ ಇದೆ ನಮ್ದು. ಹಸುಗಳು ಮೇಯಿಸ್ಕೊಂಡು ಹಾಲು ತೆಗೆದು ಹಾಕೋದ್ರಿಂದನೇ ಜೀವನ ಎಲ್ಲರದನ್ನು. ಇನ್ನು ಅವರು ನಮ್ಮ ಮನೆಯವ್ರಿಗೂ ಬ್ಯಾಕ್ ಪೇನ್ ಆಪ್ರೇಷನ್ ಆಗಿರೋದ್ರಿಂದ ಮಗ ಗಾಡಿ ಕೆಲಸ ಮಾಡೋಕ್ಕಾಗಲ್ಲ. ಅತ್ತೆಗೆಲ್ಲ ಬ್ರೈನ್ ಸ್ಟ್ರೋಕ್ ಆಗೈತೆ, ಮಗು ನೋಡ್ಕೊಂಡು ಮನೇಲಿ ಇರ್ತಾರೆ. ನನಗೆ ಒಂದು 3 ಆಪ್ರೇಷನ್ ಆಗೈತೆ, ಆದ್ರೂ ಆದಷ್ಟು ನಮ್ಮ ಕೈಲಾದಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ.
1: ನೀವು ಮತ್ತೆ ನಿಮ್ಮ ಸಮಸ್ಯೆ ಟೈಮು ಅವನಿಗೆಲ್ಲ ಕಂಪ್ಲೀಟ್ ಆಗಿ ಕೊಡ್ಬೇಕು, ಇದ್ರ ಮಧ್ಯೆ ಫ್ಯಾಮಿಲಿ ಹೇಗೆಲ್ಲ ನಿಭಾಯಿಸ್ತಾ ಇದ್ದೀರಾ ನೀವು?
0: ಮಮ್ಮಿ ಇವಾಗ ಅತ್ತೆ ಸಪೋರ್ಟ್ ಇದೆ, ಗಂಡನ ಸಪೋರ್ಟ್ ಇದೆ, ಹಂಗಾಗಿ ಅಷ್ಟು ಕಂಡು ಬರ್ತದೆ.

0: ಇಲ್ಲ. ಮನೇಲಿ ಯಾರಾದ್ರೂ ಈಗ ನನಗೆ ಏನಾರು ಟೈಮ್ ಆಯ್ತು, ನಾನು ಏನಾರು ಕೆಲಸ ಮಾಡ್ತೇನೆ, ನನಗೆ ಆಗಲ್ಲ ಅಂದ್ರೆ ಅತ್ತೆ ಫುಲ್ ಸಪೋರ್ಟ್ ಜಾಸ್ತಿ, ಅತ್ತೆನೇ ನೋಡ್ಕೊಳ್ಳೋದು. ನಾನು ಹೊರಗಡೆ ಕೆಲಸ ಮಾಡ್ಕೊಂಬಂದ್ರೆ ನೈಟ್ ಅಡುಗೆನೂ ಸುಧಾ ನಾನು ಮಾಡಲ್ಲ, ನಮ್ಮ ಅತ್ತೆನೇ ಮಾಡಿ ನನಗೆ ಕೊಡ್ತಾರೆ. ಹಂಗಾಗಿ ಅತ್ತೆ ಇರೋದ್ರಿಂದ ಒಂದು ಸ್ವಲ್ಪ ಧೈರ್ಯ ಚೆನ್ನಾಗೈತೆ, ಮಾಡ್ಕೊಂಡು ಹೋಯ್ತೀರಿ ಅನ್ನೋದು.
1: ನಿಮ್ಮ ಬೆನ್ನೆಲುಬು ನಿಮ್ಮ ಅತ್ತೆಯಾಗಿ ನಿಂತಿರೋದ್ರಿಂದ ನಿಮ್ಗೆ ಆ ಒಂದು ಕಷ್ಟ ಅನ್ನೋದು ಕಾಣಿಸ್ತಾ ಇಲ್ಲ.
0: ಇಲ್ಲ ಈಗ ಏನಾರು ರಿಲೇಷನ್ ಮನೆಗೋ, ಇಲ್ಲ ಅವ್ರ ಮಗ ಒಬ್ರು ಮೈಸೂರಲ್ಲವ್ರೆ, ಮಗನ ಮನೆಗೋ ಮಗಳ ಮನೆಗೋ ಹೋದಾಗ ಎರಡು ಮೂರು ದಿನ ಒಂಥರ ವಿಚಿತ್ರ ಹುಚ್ಚಿರ್ದಂಗ ಆಗೋಗ್ಬಿಡುತ್ತೆ. ಇಲ್ಲಿ ಹಸುರು ಕರಿಬೇಕು, ಕಸ ಹಾಕ್ಬೇಕು. ನಮ್ಮ ಮನೆಯವರು ಬ್ಯಾಕ್ ಪೇನ್ ಆಪ್ರೇಷನ್ ಅಂದ್ರೆ ಜಾಸ್ತಿ ಕೆಲಸ ಮಾಡ್ಸಕ್ ಇಷ್ಟಪಡಲ್ಲ. ಅವರೆಲ್ಲರು ಹೋಯ್ತು ಅಂದ್ರೆ ಅವ್ರು ಬರೋಷ್ಟರಲ್ಲಿ ಆ ಕೆಲಸ ಮಾಡ್ಬೇಕು, ಅದ್ರ ಮಧ್ಯದಲ್ಲಿ ಹೊಲ್ದತ್ರ ಹೋಗ್ಬೇಕು, ಹಸುಗಳು ನೋಡ್ಬೇಕು. ಇಲ್ಲ ಹುಲ್ಲು ಕುಯ್ತು ಹಸುಗಳೇನಾದ್ರು ಮನೇಲೆ ಕಟ್ಟಾಕಿತ್ತು ಅಂದ್ರೆ ಗಾಡಿ ತಗೊಂಡು ಹುಲ್ಲು ತಗೊಂಡ್ಬರ್ಬೇಕು, ಅದನ್ನ ತಗೊಂಡು ಮನೇಲಿ ಹಾಕ್ಬೇಕು, ಮತ್ತೆ ಸಂಜೆ ಹಾಲು ಕರಿಬೇಕು, ಅಡುಗೆ ಮಾಡ್ಬೇಕು, ಮನೆ ಕೆಲಸ ಮಾಡ್ಬೇಕು, ಚಿಕ್ಕೋಳು ನೋಡ್ಕೋಬೇಕು, ಇವೆಲ್ಲ ಒಬ್ಬ ಅದ್ರ ಮಧ್ಯದಲ್ಲಿ ಇವನಂತೂ ಒಂದರಿಂದ ಒಂದೂವರೆ ಗಂಟೆ ಊಟಕ್ಕಂತೂ ಬಿಡ್ಲೇಬೇಕು ಅವ್ರಿಗೆ. ಎಷ್ಟೇ ಕೆಲಸ ಇದ್ರು ಒಂದು ಒಂದೂವರೆ ಗಂಟೆ ಬಿಡ್ಲೇಬೇಕು ಅವ್ರಿಗೆ ಊಟಕ್ಕೆ. ಬೇಗ ತಿನ್ನೋದು ಇಲ್ಲ, ಅದ್ರಲ್ಲಿ ಏನಾದ್ರು ಕೋಪ ಬಂತು ಬೇಗ ತಿನ್ಕೋ ಅಂದ್ರೆ ಇನ್ನೆರಡು ಗಂಟೆ ಮಾಡ್ತಾರೆ, ಹಠನೇ ಮಾಡ್ತಾನೆ, ತಿನ್ನೋದೇ ಇಲ್ಲ, ಹೋಗು ಹೋಗು ಅನ್ಕೊಂಡು ನಮ್ಗೆ ಹೊಡಿತಾನೆ ಅವಾಗ.
1: ಈ ನಿಟ್ಟಿನಲ್ಲಿ ಮ್ಯಾಮ್ ವಿಶೇಷ ಮಗುವನ್ನ ಕೆಲವರು ನೋಡ್ಕೊಳ್ದೆ ಬಿಟ್ಬಿಟ್ಟಿರ್ತಾರೆ, ಶಾಪ ಅಂತ ಕೆಲವ್ರು ಭಾವಿಸ್ತಾರೆ. ಈ ನಿಟ್ಟಿನಲ್ಲಿ ಅಂತ ಮಕ್ಳಿಗೆ ನೀವೇನ್ ಹೇಳ್ತೀರ ಮ್ಯಾಮ್?
0: ಮ್ಯಾಮ್ ಇವಾಗ ಹೇಳ್ಬೇಕಂದ್ರೆ ನಮ್ಮ ಅತ್ತೆ ಕಡೆದು ಸ್ವಲ್ಪ ದೂರದ ರಿಲೇಷನ್ ಅಲ್ಲೇ ಇದ್ದ ಮಗು, ಸ್ವಲ್ಪ ನಾನು ನೋಡಿಲ್ಲ ಆ ಪಾಪನ್ನ, ಮಂಕಿ ರೂಪದಲ್ಲಿದ್ದ ಅಂತೇಳಿ ಅವರೇ ಇಂಜೆಕ್ಷನ್ ಕೊಟ್ಟು ಸಾಯಿಸಿರೋದು ಆಯ್ತು ನಮ್ಮ ದೂರದ ರಿಲೇಷನ್ ಅತ್ತೆ ಕಡೆದು. ಅಂಥದ್ರಲ್ಲಿ ಅವ್ರು ಹೇಳ್ತಾರೆ, ಅವ್ರು ಈಗಲೂ ಹೇಳ್ತಾರೆ, ಅವರ ನೆಕ್ಸ್ಟ್ ಎರಡು ಮಕ್ಕಳೇನೋ ಮಾಡ್ಕೊಡೋರು ಆ ಮಗು ಇದಾದ್ಮೇಲೆ, ನಿಮ್ಮ ಮಗು ಇನ್ನೂ ತನಕ ನೋಡ್ಕೊತಾ ಇದ್ದೀರಾ, ಅವನು ಮತ್ತು ಈ ಪಾಪು ಒಂದೇ ವರ್ಗ ಇದು ಅವಾಗ. ಆವಾಗ ನಿಮ್ಮ ಪಾಪು ಚೆನ್ನಾಗೈತೆ ಬಿಡಿ, ನಮ್ಮ ಪಾಪು ನೋಡೋಕ್ಕೆ ಆಯ್ತಿರ್ಲಿಲ್ಲ ಆಯ್ತಿರ್ಲಿಲ್ಲ ಅಂತ ಹೇಳಿದ್ರು. ಬಟ್ ಏನು ಹೇಳ್ಬೇಕಂದ್ರೆ ಬೇರೆ ಮಕ್ಕಳಿಗಿಂತ ನಮ್ಮ ಮಗ ಬೆಸ್ಟು, ದೇವ್ರು ಕೊಟ್ಟಿರೋದು. ನಾವ್ಯಾರಿಗೂ ಇದು ಮಾಡೋಕ್ಕಾಗಲ್ಲ, ಜನಗಳು ಸಾವಿರ ಅನ್ಬೋದು, ಸಾವಿರ ಹೇಳ್ಬೋದು, ಹೇಳೋರು ಬಂದ್ ಮಾಡಲ್ಲ, ಮಾತಾಡೋರು ಬಂದ್ ಮಾಡಲ್ಲ, ನೋಡೋರು ಮಾಡಲ್ಲ, ಆಡ್ಕೊಳ್ಳೋರು ಮಾಡಲ್ಲ, ಅನ್ನೋರು ಮಾಡಲ್ಲ. ನನ್ನ ಗಂಡ ಅನ್ಬೇಕು, ನಾನು ಮಾಡಬೇಕು, ಇವೆರಡೇ ನಮ್ಮಲ್ಲಿರೋದು. ನಮ್ಮಿಬ್ರು ನನ್ನ ಗಂಡ ಸಪೋರ್ಟ್ ನನಗೈತೆ, ನನ್ನ ಸಪೋರ್ಟ್ ನನ್ನ ಗಂಡಗೈತೆ. ಹಂಗಾಗಿ ಅತ್ತೆ ಮನೇಲಿ ನೋಡ್ಕೊಳ್ಳೋದ್ರೆ ನಾವು ಡೈಲಿ ಬೆಳಗ್ಗೆ ಹೋದ್ರೆ ಸಂಜೆ ಒಂದಿಂದ ಬರೋದು. ಇವತ್ತು ಏನೋ ಒಂದು ಸ್ವಲ್ಪ ಸೌಂಡ್ ಏನೋ ಹುಲಿದು ಸೌಂಡ್ ಆಯ್ತು ಅಂದ್ಬಿಟ್ಟು ಮನೆಗೆ ಬಂದಿದ್ದೀವಿ ಅಷ್ಟೇ, ಇಲ್ಲಾಂದ್ರೆ ನಾನು ಇವತ್ತು ನಿಮ್ಗೆ ಸಿಗ್ತಾನೂ ಇರಲಿಲ್ಲ, ಬಟ್ ಜಮೀನ್ ಹತ್ರನೇ ಇರ್ತಿದ್ದು.
1: ಈ ನಿಟ್ಟಿನಲ್ಲಿ ಮ್ಯಾಮ್ ವಿಶೇಷ ಮಕ್ಕಳು ದೇವರ ಪ್ರತಿರೂಪ ಅಂತ ಹೇಳ್ತಾರೆ, ಈ ನಿಟ್ಟಿನಲ್ಲಿ ನಿಮ್ಮ ಮಗನನ್ನ ನೋಡ್ಕೊಳ್ಳೋದು ನಿಮಗೆ ಕಷ್ಟ ಆಗ್ತಿದೆಯಾ?
0: ಕಷ್ಟ ಅಂತ ಆಗಿಲ್ಲ ಮ್ಯಾಮ್, ನನಗೆ ಕಷ್ಟ ಅಂತಾನೆ ಅನಿಸ್ತಾ ಇಲ್ಲ. ಒಟ್ಟಲ್ಲಿ ಅವನಿಂದ ಹೇಳ್ಬೇಕಂದ್ರೆ ನಾವು ಬದುಕ್ತಾ ಇದೀವಿ ಅಂತ ಅನ್ಕೋಬಹುದು ಅಷ್ಟೆ. ಅವನೇ ಏನಿವನ್ ಈಗ ಅವನಿಗೆ ಸಂಬಳ ಬರುತ್ತಲ್ಲ, ಫೆನ್ಸರ್ ಬರುತ್ತೆ, ಅದು ನನ್ನ ತಂಗಿಗೆ ಆ ಹೇಳಕ್ ಇಡು ಅಂತ ಹೇಳ್ತಾನೆ. ಅವ್ರ ತಂಗಿನ ಆ ಹೇಳಕ್ ಅದನ್ನ ಇಡ್ಬೇಕಂತ ನಾನು. ಮತ್ತೆ ಸರ್ಗುರು ವಿವೇಕಾನಂದೆಲ್ಲ ಫ್ರೇಜಸ್ ಎಲ್ಲ ಕೊಡ್ತಿದ್ರು ಅವಾಗ, ಆಟಕ್ಕೆಲ್ಲ ಕರ್ಕೊಂಡೋಗಿ ಆಟದಲ್ಲಿ ಗೆದ್ರೆ, ಏಯ್ ಏಯ್ ನಂಗ ನಂಗ ತಂಗಿ ಆ ಈ ತಂಗಿ ಆ ಹೇಳ್ತಾಳೆ ಅವಳಿಗೆ ರೀತಿ ಅಂದ್ರೆ, ಆಮೇಲೆ ಓದಿ ತಂಗಿ ಮದುವೆ ಮಾಡಿದ್ಮೇಲೆ ಕೊಡ್ಬೇಕಂದ್ರೆ ಹೂ ಹೂ ಅಂತ ಹೇಳ್ತಿದ್ದ. ಅವ್ನ ಪಾತ್ರೆಗಳು ಇಲ್ಲಿ ತಗ್ಗರಿಸ್ದ ಒಂದು ಬಿಟ್ಟು ನೋಡಿಲ್ಲ, ಎಲ್ಲ ನಂಗೆ ಇಟ್ಟಿದ್ದೀನಿ ಮ್ಯಾಮ್, ಅವ್ರು ಗೆದ್ದಿರೋದೆಲ್ಲ ಹಾಗೆ ಇಟ್ಟಿದ್ದೀನಿ ಬಾಕ್ಸಲ್ಲಿ.
1: ಸ್ಪೋರ್ಟ್ಸ್ ಎಲ್ಲ ಕಾಂಪೀಟ್ ಮಾಡ್ತಿದ್ರು
0: ಮಾಡ್ತಿದ್ವಿ.
1: ಈ ನಿಟ್ಟಿನಲ್ಲಿ ಮ್ಯಾಮ್ ಈಗ ಹಾಸ್ಪಿಟ್ಲ್ ಕಡೆಯಿಂದ ಏನಾದ್ರು ಅವ್ನಿಗೆ ಸಲಕರಣೆಗಳೇನಾದ್ರು ಸಿಕ್ಕಿದ್ಯಾ?
0: ಸಿಕ್ಕೈತೆ ಮ್ಯಾಮ್, ನನಗೆ ವೀಲ್ ಚೇರ್ ಸಿಕ್ಕೈತೆ, ಮತ್ತು ಆಟ ಸಾಮಾನುಗಳು ಸಿಕ್ಕೈತೆ, ವಾಟರ್ ಬೆಡ್ಗಳು ಸಿಕ್ಕೈತೆ, ಗೆಟರ್ ಸಿಕ್ಕೈತೆ, ಕಾಲ್ಗೆ ಶೂ ಸಿಕ್ಕೈತೆ, ಮತ್ತು ಕಾಲ್ಗೆ ಹಾಕೋ ಶೂ ಅದ್ರ ಜೊತೆ ಶೂ ಹಾಕೋದು ಅದು ಎಲ್ಲ ಸಿಕ್ಕೈತೆ ಮ್ಯಾಮ್. ನಿಮಗೆ
1: ಉಪಯೋಗ ಆಗ್ತಿತ್ತ ಅವ್ನ ಬೆಳವಣಿಗೆಗೆ ಅವೆಲ್ಲ?
0: ಆಗ್ತಿತ್ತು ಮ್ಯಾಮ್. ಹಾಕಿದ್ರೆ ಏನು ಗೊತ್ತಾ, ನಾ ಹಾಕ್ಬಿಟ್ರೆ ಸ್ವಲ್ಪ ತುಂಬ ಹೊತ್ತು ಸುಮ್ಮನೆ ಇರೋನು, ಆ ತೆಗೆದ ಮೇಲೆ ಕಾಲೆಲ್ಲ ಎಳೆದಾಡೋ ಹೊತ್ತಲ್ಲಿ ನೋವು ಬರ್ತಿತ್ತಲ್ಲ, ಅವಾಗ ತುಂಬ ಅಳ್ತಿದ್ದ. ನಮ್ಮ ಮನೇಲಿ ಬಿಡು ಅವ್ನು ಹಣೆ ಬರಂಗೈತೆ, ಸುಮ್ಮನೆ ಹಾಕಿ ಹಾಕಿ ಅವ್ನ ಮನಸ್ಸಿಗೆ ನೋವು ಮಾಡ್ತೀಯ, ಆಮೇಲೆ ಅವ್ನು ಏನಾದ್ರು ಹಠ ಮಾಡ್ತಾನೆ ಅದು ತತ್ತು ಅಂದ್ರೆ ಫುಲ್ ಸೈಲೆಂಟ್ ಆಗ್ಬಿಡ್ತಿದ್ದ, ಗುಂಬಚ್ಚಿ ಬರೀತಾರ ಸುಮ್ಮ ಅಳ್ಕೊಂಬಿಡೋನು. ನೀನು ಇದು ಹಾಕಿ ಹಾಕಿ ಅವನನ್ನು ಎದುರಿಸ್ತಾ ಇದೀಯಾ ಬಿಡು ಪಾಪ, ಅವ್ನ ಮನಸ್ಸಲ್ಲಿ ಏನಂತ ಯಾವ ಥರ ತಿಳ್ಕೊಂಡು, ಆಮೇಲೆ ಅವ್ನ ಮನಸ್ಸಲ್ಲಿ ತುಂಬ ರ್ಯಾಶ್ ಆಗ್ಬಿಡ್ತಾನೆ. ಎಷ್ಟೇ ಸಮಾಧಾನ ಮಾಡಿದ್ರು ಮಾಡೋಕ್ಕಾಗಲ್ಲ, ನೀನನ್ನು ಬೇರೆ ಥರ ತಿಳ್ಕೊಬಿಟ್ಟವನು ರ್ಯಾಶ್ ಮಾಡ್ಕೊಂಡು ಅವ್ನು ನಿನ್ನ ಕೆಟ್ಟೊಳಗೆ ತಿಳ್ಕೊತಾರೆ, ಬೇಡ ಬಿಟ್ಬಿಡು, ಅದ್ರಿಗೆ ಹಾಕೋದೆಲ್ಲ ಬಿಟ್ಬಿಟ್ರಿ.
1: ಅವನಿಗೆ ಸಿ ಪಿ ಸಮಸ್ಯೆ ಬಿಟ್ಟು ಇನ್ನೂ ಅದರ ಥರ ಏನಾದ್ರು ಸಮಸ್ಯೆ ಇದೆಯಾ? ಅವ್ನು
0: ಫಿಟ್ಸಿದೆ ಮ್ಯಾಮ್, ಅವನಿಗೆ ಅವನಿಗೆ ಆಯ್ತು ಮ್ಯಾಮ್, ಒಂದು 10 ವರ್ಷದಿಂದನೇ ಆಗೈತೆ.
1: ಚಿಕಿತ್ಸೆ ಏನಾದ್ರು ಕೊಡಿಸ್ತಾ ಇದ್ರೆ? ಏನು
0: ಕೊಡಿಸ್ತಾ ಇದೀವಿ ಮ್ಯಾಮ್, ನಿರಂತರವಾಗಿ ಕೊಡಿಸ್ತಾ ಇದೀವಿ, ಅದು ಕೊಡಿಸಿದ್ರು ಬರ್ತಾನೆ ಇದೆ.
1: ಈ ನಿಟ್ಟಲ್ಲಿ ಮ್ಯಾಮ್ ವಿಶೇಷ ಮಕ್ಕಳ ಪೋಷಕರಾಗಿ ನೀವು ಅವರನ್ನ ಇಷ್ಟು ಚೆನ್ನಾಗಿ ಗೈಡ್ಲೈನ್ಸ್ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಕೇರ್ ಮಾಡಿಕೊಂಡು ನೋಡ್ಕೊಂಡಿದ್ದೀರಾ, ಇತರೆ ಪೋಷಕರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಕೆಲವರು ನೋಡ್ಕೊಳ್ಳದೆ ಮೂಲೆ ಗುಂಪಾಗಿ ನಾಲ್ಕು ಗೋಡೆನೇ ಅವರ ಪ್ರಪಂಚ ಅಂತ ಮಾಡಿರ್ತಾರೆ, ಈ ನಿಟ್ಟಿನಲ್ಲಿ ಅಂಥ ಪೋಷಕರಿಗೆ ನೀವೇನು ಹೇಳ್ತೀರಾ?
0: ಅದು ಮಾಡೋದು ತಪ್ಪು ಮ್ಯಾಮ್, ಯಾರು ಬೇಕು ಅಂತ ಮಾಡ್ಕೊಳಕ್ ಹೋಗಲ್ಲ. ಅವ್ರವ್ರ ಹಣೆ ಬರ್ದಲ್ಲಿ ದೇವರು ಏನು ಬರೆದು ಕಳಿಸಿರ್ತಾರೆ ಅದು ಅಷ್ಟೇ ಇರೋದು. ಅಂಥ ಮಕ್ಕಳನ್ನ ಯಾರು ರೆಸ್ಪಾನ್ಸ್ ಮಾಡಿದರೆ ನೆಗ್ಲೆಷ್ ನೆಗ್ಲೆಕ್ಟಾಗಿ ನೋಡ್ಕೊಳ್ತಾರೆ ಅವರಿಗೆ ಭಗವಂತ

ಪಾಠ ಕಲಿಸ್ತಾರೆ ಮ್ಯಾಮ್. ದೇವರನ್ನಂತೂ ನಾವು ಪ್ರತ್ಯಕ್ಷವಾಗಿ ನೋಡಕ್ ಹೋಗಲ್ಲ. ಇವು ಇಂಥ ಮಕ್ಕಳು ಒಂದು ಬಾಯ್ಬಿಟ್ಟು ಮಾತಾಡಲ್ಲ, ಒಂದು ಏನು ಹೇಳ್ಕೊಳ್ಳಲ್ಲ, ಅವಕ್ಕೆ ತಿನ್ಬೇಕು ಅಂದ್ರೂ ಹೇಳ್ಕೊಳ್ಳಲ್ಲ, ನನಗೆ ಇಂಥ ವಸ್ತು ಬೇಕು ಅಂದ್ರೂ ಹೇಳ್ಕೊಳ್ಳಲ್ಲ. ನಾವಾದ್ರೂ ಅದು ಬೇಕು ಇದು ಬೇಕು, ನಾವು ಅಂಥದ್ದೇ ಹಾಕೋಬೇಕು, ನಮ್ಗೆ ಅಂಥದ್ದೇ ಬಟ್ಟೆ ಬೇಕು, ಅಂಥದ್ದೇ ಊಟ ಬೇಕು. ಈಗ ನಾನೇ ಹೇಳ್ತೀನಿ ನಮ್ಮ ಚಿಕ್ಕ ಮಗಳಿಗೆ, ಲಚ್ಚಿನಾಗ ಇದೇ ಬೇಕು ಬಾಕ್ಸ್ಗೆ ಅಂತೀಲ್ಲ, ಲಚ್ಚೋಣ ಏನು ಕೇಳ್ತಾರೆ, ನಾವು ಕೊಟ್ಟು ತಿನ್ನಿಸ್ತಾನೆ ತಾನೆ. ಆ ಥರ ಏನಾದ್ರು ನೀನು ಇದು ಮಾಡ್ತಾ ಇದೀವಲ್ಲ, ಚೆನ್ನಾಗಿ ನೋಡ್ಕೊತಾ ಇದೀವಲ್ಲ, ಅದು ಹಚ್ಚೋಣ ಥರ ಆದರೆ ಏನು ಮಾಡ್ತೀವಿ.

0: ಇಷ್ಟ ಆಗೈತೆ ಅಂತ ನಾವೆಲ್ಲ ತಿಂತೀವಿ, ಅವ್ರು ಏನು ಹೇಳ್ಕೊಳಲ್ಲ. ಅಂತ ಟೈಮಲ್ಲಿ ಅವನು ದೇವರು ಎಲ್ಲ ಮಕ್ಕಳು ಎಲ್ಲರೂ ಹೇಳ್ತಾರೆ ತಂದೆ ತಾಯಿನ ಮಕ್ಕಳು ನೋಡ್ಕೋಬೇಕು ಅಂತ. ದೇವರು ಮಕ್ಕಳನ್ನೇ ತಂದೆ ತಾಯಿ ನೋಡ್ಕೊಳ್ಳೋ ಥರ ಕೊಟ್ಟವ್ರೆ ಅಂದರೆ ಎಲ್ರಿಗೂ ಕೊಡಲ್ಲ, ನೂರಕ್ಕೊಬ್ರಿಗೆ ಕೊಡೋದು. ಅಂತೆ ಮಕ್ಕಳು ಇರೋರೆಲ್ಲ ಚೆನ್ನಾಗಿ ನೋಡ್ಕೋಬೇಕದು ಅಷ್ಟೇ ನಾನು ಹೇಳೋದು.
1: ವಿಶೇಷ ಮಕ್ಕಳು ದೇವರ ಪ್ರತಿರೂಪ, ಈ ನಿಟ್ಟಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಯಾವ ದೇವರ ಪೂಜೆನೂ ಅವಶ್ಯಕತೆ ಇಲ್ಲ, ಅವರೇ ಒಂದು ದೇವರು, ಅವರ ಪ್ರತಿರೂಪನೇ ನಮ್ಮ ಒಂದು ಖುಷಿಯಾಗಿರುತ್ತೆ ಅಂತ. ಈ ನಿಟ್ಟಲ್ಲಿ ತುಂಬ ಚೆನ್ನಾಗಿ ಸಾಕಷ್ಟು ಮಾಹಿತಿಯನ್ನು ನಿಮ್ಮ ಮಗನ ಬಗ್ಗೆ ಹಾಗೂ ನಿಮ್ಮ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ಥ್ಯಾಂಕ್ ಯು.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ. ವಿಶೇಷವಾಗಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಒಬ್ಬ ಪೋಷಕರ ಪಾತ್ರ ಎಷ್ಟೆಲ್ಲ ಅಗತ್ಯವಾಗಿರುತ್ತೆ, ಹಾಗೆ ಎಷ್ಟೆಲ್ಲ ಸಮಸ್ಯೆಯಿಂದ ಕೂಡಿರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ತಮ್ಮ ಮಾಹಿತಿಯನ್ನ ಹಂಚಿಕೊಂಡವರು ಹೆಚ್ ಡಿ ಕೋಟೆ ತಾಲೂಕಿನ ಕೇಳ್ತೊರೆ ಗ್ರಾಮದ ಶ್ರೀಮತಿ ದಾಕ್ಷಾಯಿಣಿಯವರು. ಇಲ್ಲಿಗೆ ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
2: ಇದುವರೆಗೂ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು ಹೆಚ್ ಡಿ ಕೋಟೆ ತಾಲೂಕಿನ ಕೆ ಎಡ್ತೊರೆ ಗ್ರಾಮದ ಶ್ರೀಮತಿ ದ್ರಾಕ್ಷಾಯಿಣಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಪುಣ್ಯಸ್ಮರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಸುಭಾಷ್ ಚಂದ್ರ ಬೋಸ್ ಭಾರತದ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು. ಬಂಗಾಳ ಪ್ರಾಂತ್ಯದ ಕಟಕ್ನಲ್ಲಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. ಅವರು ಕಲ್ಕತ್ತಾದಲ್ಲಿ ತತ್ವಶಾಸ್ತ್ರದಲ್ಲಿ ಪದವಿ ಪಡೆಯುವ ಮೂಲಕ ಶಿಕ್ಷಣ ಪಡೆದರು. ಸುಭಾಷ್ ಚಂದ್ರ ಬೋಸ್ ಅವರನ್ನು ಭಾರತೀಯ ನಾಗರಿಕ ಸೇವೆಗಳಿಗೆ ಆಯ್ಕೆ ಮಾಡಲಾಯಿತು. ಆದರೆ ಬ್ರಿಟಿಷ್ ಸರ್ಕಾರಕ್ಕೆ ಸೇವೆ ಸಲ್ಲಿಸಲು ಇಷ್ಟವಿಲ್ಲದ ಕಾರಣ ಸೇವೆಯನ್ನು ತೆಗೆದುಕೊಳ್ಳಲು ನಿರಾಕರಿಸಿದರು. ಬೋಸ್ 1921 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರತೊಡಗಿದರು. ಇವರು ಸ್ವರಾಜ್ ಎಂಬ ಪತ್ರಿಕೆಯನ್ನು ಸ್ಥಾಪಿಸಿದರು. ಇವರು ಅಖಿಲ ಭಾರತ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಮತ್ತು ಬಂಗಾಳ ರಾಜ್ಯ ಕಾಂಗ್ರೆಸ್ ಕಾರ್ಯದರ್ಶಿಯೂ ಆಗಿದ್ದರು. 1924 ಅವರು ಕಲ್ಕತ್ತಾದ ಮುನ್ಸಿಪಲ್ ಕಾರ್ಪೊರೇಷನ್ನ ಸಿಇಒ ಆದರು. 1930 ಅವರು ಕಲ್ಕತ್ತಾದ ಮೇಯರ್ ಕೂಡ ಆದರು. 1920-1942 ಭಾರತೀಯ ಸ್ವತಂತ್ರ ಚಳವಳಿಯನ್ನು ಒಳಗೊಂಡ ದಿ ಇಂಡಿಯನ್ ಸ್ಟ್ರಗಲ್ ಪುಸ್ತಕವನ್ನು ಬೋಸ್ ಬರೆದಿದ್ದರು. ಜೈ ಹಿಂದ್ ಎಂಬ ಪದವನ್ನು ಅವರು ಸೃಷ್ಟಿಸಿದರು. ಅವರು ವರ್ಚಸ್ಸು ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವವು ಅನೇಕ ಜನರನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರೇಪಿಸಿತು ಮತ್ತು ಇಂದಿಗೂ ಭಾರತಿಗೆ ಸ್ಫೂರ್ತಿ ನೀಡುತ್ತದೆ. ಇವರನ್ನ ಭಾರತದ ನೇತಾಜಿ ಎಂದು ಕರೆಯಲಾಗುತ್ತದೆ. ಬೋಸ್ ರವರ ಸಿದ್ಧಾಂತವು ಸಮಾಜವಾದ ಮತ್ತು ಎಡಪಂಥೀಯ ಸರ್ವಾಧಿಕಾರದ ಕಡೆಗೆ ವಾಲಿತು. ಅವರು 1939 ಕಾಂಗ್ರೆಸ್ನೊಳಗೆ ಒಂದು ಬಣವಾಗಿ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದರು. ಎರಡನೇ ಮಹಾಯುದ್ಧದ ಆರಂಭದಲ್ಲಿ ಭಾರತೀಯರನ್ನ ಯುದ್ಧಕ್ಕೆ ಇಳಿಯುವ ಮೊದಲು ಸರ್ಕಾರವು ಅವರೊಂದಿಗೆ ಸಮಾಲೋಚನೆಯಾಗಿದ್ದಕ್ಕೆ ಬೋಸ್ ರವರ ವಿರುದ್ಧ ಪ್ರತಿಭಟಿಸಿದರು. ಕರ್ನಾಟಕದ ಕಪ್ಪುಗುಳಿಯ ಸ್ಮಾರಕವನ್ನು ತೆಗೆದು ಕೋಲ್ಕತ್ತಾದಲ್ಲಿ ಪ್ರತಿಭಟನೆಗಳು ಆಯೋಜಿಸಿದಾಗ ಅವರನ್ನ ಬದಲಾಯಿಸಿತು. ಕೆಲವು ದಿನಗಳ ನಂತರ ಅವರನ್ನ ಬಿಡುಗಡೆ ಮಾಡಲಾಯಿತು, ಆದರೆ ಕಂಗಾಲಿನಲ್ಲಿ ಇರಿಸಲಾಗಿತ್ತು. ನಂತರ ಅವರು 1941 ದೇಶದಿಂದ ಆಫ್ಘಾನಿಸ್ತಾನ ಮತ್ತು ಸೋವಿಯತ್ ಒಕ್ಕೂಟದ ಮೂಲಕ ಜರ್ಮನಿಗೆ ತಪ್ಪಿಸಿಕೊಂಡರು. ಇವರು ಈ ಹಿಂದೆ ಯುರೋಪಿಗೆ ಪ್ರಯಾಣ ಬೆಳೆಸಿ ಭಾರತೀಯ ವಿದ್ಯಾರ್ಥಿಗಳು ಮತ್ತು ಯುರೋಪಿಯನ್ ರಾಜಕೀಯ ನಾಯಕರನ್ನ ಭೇಟಿಯಾಗಿದ್ದರು. ಜರ್ಮನಿಯಲ್ಲಿ ಅವರು

ಗಾಂಧೀಜಿ ನಾಯಕರನ್ನ ಭೇಟಿಯಾಗಿದ್ದಾಗ ಸ್ವತಂತ್ರ ಪಡೆಯಲು ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ನಡೆಸುವ ಆಶಯವನ್ನ ಹೊಂದಿದ್ರು. ಆಸ್ಕಿಸ್ ಶಕ್ತಿಗಳು ಅವರ ಶತ್ರುವಾದ ಬ್ರಿಟಿಷರ ವಿರುದ್ಧ ಇರುವುದರಿಂದ ಅವರೊಂದಿಗೆ ಸ್ನೇಹ ಬೆಳೆಸುವ ಆಶಯ ಹೊಂದಿದ್ರು. ಇವರು ಬ್ರಿಟಿಷ್ ಸೈನ್ಯದಲ್ಲಿದ್ದ ಸುಮಾರು 4,500 ಭಾರತೀಯ ಸೈನಿಕರಿಂದ ಇಂಡಿಯನ್ ಲೀಜನ್ ಅನ್ನ ಸ್ಥಾಪಿಸಿದರು ಮತ್ತು ಉತ್ತರ ಆಫ್ರಿಕಾದಿಂದ ಜರ್ಮನರನ್ನ ಅವರು ಸೆರೆ ಹಿಡಿದರು. ಜಪಾನ್ಗೆ ಬೋಸ್ ಆಗಮನವು ಜಪಾನಿನ ಸಹಾಯದಿಂದ ಮೊದಲು ರಚಿಸಲಾದ ಭಾರತೀಯ ರಾಷ್ಟ್ರೀಯ ಸೇನೆಯನ್ನ ಪುನರ್ಜೀವನಗೊಳಿಸಿತ್ತು. ಆಜಾದ್ ಹಿಂದ್ ಅಥವಾ ಸ್ವತಂತ್ರ ಭಾರತದ ತಾತ್ಕಾಲಿಕ ಸರ್ಕಾರವನ್ನ ಬೋಸ್ ಮುಖ್ಯಸ್ಥರಾಗಿ ಹೊಂದಿರುವ ದೇಶಭ್ರಷ್ಟ ಸರ್ಕಾರವನ್ನ ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಸಿಂಗಾಪುರದಲ್ಲಿತ್ತು. ಐಎನ್ಎ ಅದರ ಮಿಲಿಟರಿ ಆಗಿತ್ತು. ಬೋಸ್ ತಮ್ಮ ಉತ್ತೇಜಕ ಭಾಷಣಗಳಿಂದ ಸೈನಿಕರನ್ನ ಪ್ರೇರೇಪಿಸಿ ಅವರ ಪ್ರಸಿದ್ಧ ಲೇಖನವೆಂದರೆ ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ವಾಕ್ಯವನ್ನ ನೀಡಿದರು. ಈಶಾನ್ಯ ಭಾರತದ ಮೇಲಿನ ಜಪಾನ್ ಆಕ್ರಮಣದಲ್ಲಿ ಐಎನ್ಎ ಜಪಾನಿನ ಸೈನ್ಯವನ್ನು ಬೆಂಬಲಿಸಿತು ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಸಹ ನಿಯಂತ್ರಣಕ್ಕೆ ತೆಗೆದುಕೊಂಡು ಆದಾಗ್ಯೂ 1944ರಲ್ಲಿ ಕೋಹಿಮಾ ಮತ್ತು ಇಂಫಾಲ್ ಯುದ್ಧಗಳ ನಂತರ ಬ್ರಿಟಿಷ್ ಪಡೆಗಳಿಂದ ಅವರು ಹಿಮ್ಮೆಟ್ಟಬೇಕಾಯಿತು. 1945ರಲ್ಲಿ ಆಗಸ್ಟ್ 18ರಂದು ತೈವಾನ್ನಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಬೋಸ್ 3ನೇ ಹಂತದ ಸುಟ್ಟ ಗಾಯಗಳಿಂದ ನಿಧನರಾದರು. ಆದಾಗ್ಯೂ ಭಾರತದಲ್ಲಿ ಅನೇಕರು ಅವರು ನಿಧನರಾದರು ಎಂದು ನಂಬಲು ನಿರಾಕರಿಸಿದರು. ಫಿಂಗರ್ಸ್ ವರದಿ ಪ್ರಕಾರ ಶಾ ನವಾಜ್ ಸಮಿತಿ ಬೋಸ್ ತಲೈವಾನ್ನಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ನಿಧನರಾದರು ಎಂದು ತೀರ್ಮಾನಿಸಲಾಗಿದೆ. ಕೇಳುಗರ ಕೇಳಿದ್ರಲ್ಲ, ಇಷ್ಟು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಸುಭಾಷ್ ಚಂದ್ರ ಬೋಸ್ ಪುಣ್ಯ ಸ್ಮರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರಿ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಮುರಳಿ ಮನೋಹರ್ ರೆಡ್ಡಿ, ಶ್ರೀಮತಿ ನಾಗರತ್ನ, ಸುನೀತರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲಿದ್ದಾರೆ. ಇವರಿಗೆ ದೇವರು ಆಯುರಾರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
1: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 19/8/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇಂತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ದೀಪಶ್ರೀ ರವರು ವಾಕ್ ಭಾಷಾ ಶ್ರವಣ ತಜ್ಞರು, ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 50 ರೂಪಾಯಿ, ಪೆನ್ಸಿಲ್ ಬೀನ್ಸ್ 50 ರೂಪಾಯಿ, ಮೆಣಸಿನಕಾಯಿ 33 ರೂಪಾಯಿ, ಸೌತೆಕಾಯಿ 23 ರೂಪಾಯಿ, ಇಮ್ಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 14 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 21 ರೂಪಾಯಿ, ಪಡವಲಕಾಯಿ 23 ರೂಪಾಯಿ, ತೊಂಡೆಕಾಯಿ 31 ರೂಪಾಯಿ, ಹಾಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 21 ರೂಪಾಯಿ, ಪೈರ್ 43 ರೂಪಾಯಿ, ದಪ್ಪ ಮೆಣಸಿನಕಾಯಿ 30 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 24 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರಾತ್ರಿ ಹೊತ್ತು ಪ್ರಕಾಶಮಾನವಾಗಿ ಮಿನುಗುವ ಮಿಂಚುಹುಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಕುಮಾರಿ ಸ್ಫೂರ್ತಿರವರು.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರಾತ್ರಿ ಹೊತ್ತು ಪ್ರಕಾಶಮಾನವಾಗಿ ಮಿನುಗುವ ಮಿಂಚು ಹುಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸ್ನೇಹಿತರೆ, ಮೊದಲಿನ ಕಾಲದಲ್ಲಿ ನಾವು ಸಣ್ಣವರಿದ್ದಾಗ ಹಳ್ಳಿಗಳಲ್ಲಿ ಅಷ್ಟೊಂದು ವಿದ್ಯುತ್ ಅಂದರೆ ಕರೆಂಟ್ ವ್ಯವಸ್ಥೆ ಸರಿಯಾಗಿ ಇರುತ್ತಿರಲಿಲ್ಲ. ರಾತ್ರಿ ಹೊತ್ತು ಕರೆಂಟ್ ಓದು ಅಂದರೆ ಸಾಕು. ನಮ್ಮ ಅಜ್ಜಿ ನಮ್ಮನ್ನೆಲ್ಲ ಮನೆಯ ಅಂಗಳದಲ್ಲಿ ಕೂಡಿಸಿಕೊಂಡು ರಾಮಾಯಣ ಮಹಾಭಾರತ ಕಥೆ ಹೇಳಾಕ ಶುರು ಮಾಡ್ತಿದ್ವು. ಆ ಸಂದರ್ಭದಲ್ಲಿ ನಮ್ಮ ಕಣ್ಣ ಮುಂದೆ ಪ್ರಕಾಶಮಾನವಾಗಿ ಹೊಳೆಯುತ್ತಾ ಹುಳುಗಳು ಬರ್ತಿದ್ವು. ಅದೇ ಹುಳುಗಳನ್ನು ನಾವು ನೋಡುತ್ತಾ ಸಂತೋಷದಿಂದ ಒಂದೆರಡು ಮಾಹಿತಿಯನ್ನು ಮೆಲುಕು ಹಾಕುವುದನ್ನು ನೋಡುವುದಾದರೆ, ಲೈಟಿನ ಹುಳುವನ್ನು ಮಿಂಚು ಹುಳು ಎಂದು ಕರೆಯುತ್ತಾರೆ. ಇದು ಒಂದು ರೀತಿಯ ಝೀರೋ

ಮರುಭೂಮಿಯಾಗಿದೆ. ಪ್ರಪಂಚದ ಉಷ್ಣವಲಯದ ಮತ್ತು ಸಮಶೀತೋಷ್ಣ ಭಾಗಗಳಲ್ಲಿ 2000ಕ್ಕಿಂತ ಹೆಚ್ಚು ಜಾತಿಯ ಮಿಂಚುಹುಳುಗಳು ಕಂಡುಬರುತ್ತವೆ. ಮಿಂಚುಹುಳುಗಳು ಬೆಚ್ಚಗಿನ ಪ್ರದೇಶಗಳಿಗೆ ಆದ್ಯತೆ ನೀಡುತ್ತದೆ. ಕಾಡುಗಳು, ಹೊಲಗಳು ಮತ್ತು ಸರೋವರಗಳು, ನದಿಗಳು ಮತ್ತು ತೊರೆಗಳ ಬಳಿ ವಾಸಿಸುತ್ತವೆ. ಬೆಳಕಿನ ಮಾಲಿನ್ಯ ಅಂದರೆ ಕತ್ತಲೆಯ ಕೊರೆಯುವ ಸಾಮಾನ್ಯ ಸಂವಹನವನ್ನು ತಡೆಯುತ್ತದೆ ಮತ್ತು ಆವಾಸ ಸ್ಥಾನದ ನಾಶದಿಂದಾಗಿ ಕಾಡಿನಲ್ಲಿ ಮಿಂಚುಹುಳುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಹಲವಾರು ಜಾತಿಯ ಮಿಂಚುಹುಳುಗಳು ಈಗಾಗಲೇ ಅಳಿವಿನಂಚಿನಲ್ಲಿರುವ ಜಾತಿಗಳ ಪಟ್ಟಿಯಲ್ಲಿದೆ. ಮಿಂಚುಹುಳುಗಳು 0.2 ರಿಂದ 1 ಇಂಚು ಉದ್ದವನ್ನು ಹೊಂದಿದ್ದು ಹಳದಿ ಅಥವಾ ಕಿತ್ತಳೆ ಗುರುತುಗಳಿಂದ ಆವೃತವಾದ ಕಂದು ಅಥವಾ ಕಪ್ಪು ದೇಹವನ್ನು ಹೊಂದಿರುತ್ತವೆ. ಇವು ಒಂದು ಜೊತೆ ಚರ್ಮದ ಮುಂಭಾಗದ ರೆಕ್ಕೆಗಳನ್ನು ಹೊಂದಿವೆ. ಇದನ್ನು ಎಲಿಟ್ರಾ ಎಂದು ಕರೆಯಲಾಗುತ್ತದೆ. ಇದು ಪೊರೆಯ ರೆಕ್ಕೆಗಳು ಮತ್ತು ಮೃದುವಾದ ಚಪ್ಪಡಿ ದೇಹವನ್ನು ಒಳಗೊಂಡಿದೆ. ಕೆಲವು ಜಾತಿಯ ಮಿಂಚುಹುಳುಗಳ ಹೆಣ್ಣು ರೆಕ್ಕೆಗಳು ರೆಕ್ಕೆ ರಹಿತವಾಗಿರುತ್ತವೆ. ಬಹುತೇಕ ಜಾತಿಯ ಮಿಂಚುಹುಳುಗಳು ರಾತ್ರಿಯ ಸಮಯದಲ್ಲೂ ಸಕ್ರಿಯವಾಗಿದೆ. ಮಿಂಚುಹುಳುಗಳು ಲಾರ್ವಾ ಹಂತದಲ್ಲಿ ಬಸವನ ಹುಳು ಮತ್ತು ಇತರೆ ಹುಳುಗಳನ್ನು ತಿನ್ನುತ್ತದೆ. ವಯಸ್ಕ ಕೀಟಗಳು ಮಕರಂದ, ಪರಾಗ ಮತ್ತು ಇತರೆ ಹುಳುಗಳನ್ನು ತಿನ್ನುತ್ತದೆ. ಕೆಲವು ಜಾತಿಯ ಮಿಂಚುಹುಳುಗಳು ಅಂದರೆ ವಯಸ್ಕ ಕೀಟಗಳು ಬಾಯಿಯನ್ನು ಹೊಂದಿರುವುದಿಲ್ಲ ಮತ್ತು ಅವು ತಿನ್ನುವುದಿಲ್ಲ. ಆದರೆ ವಿಶೇಷವಾಗಿ ಪೋಟೋರಿಸ್ ಜಾತಿಯ ಹೆಣ್ಣು ಮಿಂಚುಹುಳುಗಳು ಸಾಮಾನ್ಯವಾಗಿ ಇತರೆ ತಳಿಗಳ ಗಂಡು ಹುಳುಗಳನ್ನು ತಿನ್ನುತ್ತವೆ. ಇವು ಮೊಟ್ಟೆಯ ಅಡಿಯಲ್ಲಿ ಆಮ್ಲಜನಕವನ್ನು ತೆಗೆದುಕೊಂಡು ಬೆಳಕನ್ನು ಉತ್ಪಾದಿಸುವ ಅಂಗಗಳಿವೆ. ಈ ಅದ್ಭುತ ಜೀವಿಗಳ ಪ್ರಕಾಶಮಾನವಾದ ಅಂಗಗಳನ್ನು ಲ್ಯಾಂಟನರ್ಸ್ ಎಂದು ಕರೆಯಲಾಗುತ್ತದೆ. ಈ ವಿಶೇಷ ಕೋಶಗಳ ಒಳಗೆ ಆಮ್ಲಜನಕವು ಲೂಸಿಫೆರನ್ ಎಂಬ ರಾಸಾಯನಿಕ ವಸ್ತುವಿನೊಂದಿಗೆ ಸಂಯೋಜನೆಯಾಗಿ ಯಾವುದೇ ಶಾಖವಿಲ್ಲದೆ ಬೆಳಕನ್ನು ಹೊರಸೂಸುತ್ತವೆ. ಮಿಂಚುಹುಳುಗಳು ಹಳದಿ, ತೆಳು ಕೆಂಪು ಅಥವಾ ಹಸಿರು ಬೆಳಕನ್ನು ಅಂದರೆ ಬಯೋಲುಮಿನೆನಸ್ ಎಂದು ಕರೆಯಲಾಗುವ ವಿದ್ಯುತ್ಮಾನ ಹೊರಸೂಸುತ್ತವೆ. ಗಂಡು ಹೆಣ್ಣುಗಳನ್ನು ಆಕರ್ಷಿಸಲು ಬೆಳಕನ್ನು ಹೊರಸೂಸುತ್ತದೆ. ಬೆಳಕಿನ ತೀವ್ರತೆ ಮತ್ತು ಮಿಂಚುಹುಳುಗಳ ಜಾತಿಯ ಆಧಾರದ ಮೇಲೆ ಅವಲಂಬಿತವಾಗಿರುತ್ತದೆ. ದೈನಂದಿನ ಜಾತಿಯ ಮಿಂಚುಹುಳುಗಳು ಬೆಳಕನ್ನು ಉತ್ಪಾದಿಸುವುದಿಲ್ಲ. ಮಿಂಚುಹುಳುಗಳು ಶೀತ ಬೆಳಕನ್ನು ಉತ್ಪಾದಿಸುತ್ತವೆ. ಮಿಂಚುಹುಳುಗಳು 100% ಬೆಳಕನ್ನು ಉತ್ಪಾದಿಸುತ್ತವೆ. ಇವು ಶಾಖವನ್ನು ಹೊರಸೂಸುವುದಿಲ್ಲ. ಮಿಂಚುಹುಳುಗಳು ಸಂಪೂರ್ಣ ರೂಪಾಂತರಕ್ಕೆ ಒಳಗಾಗುತ್ತವೆ. ಮೊಟ್ಟೆ, ಲಾರ್ವಾ, ಫ್ಯೂಫಾ ಮತ್ತು ವಯಸ್ಕ ಕೀಟ ಇವು ಎಲ್ಲ ಜೀವನದ ಹಂತಗಳನ್ನು ಬೆಳಕನ್ನು ಉತ್ಪಾದಿಸಲು ಸಮರ್ಥವಾಗಿರುತ್ತವೆ. ಗ್ಲೋಕೋಮರ್ಸ್ ಎಂದು ಕರೆಯಲ್ಪಡುವ ಲಾರ್ವಾಗಳು ಪರಭಕ್ಷಕಗಳನ್ನು ಹಿಮ್ಮೆಟ್ಟಿಸಲು ಬೆಳಕನ್ನು ಉತ್ಪಾದಿಸುತ್ತವೆ. ಅರ್ಥಾತ್ ಬೆಳಕು ಹೆಚ್ಚಿನ ಪರಭಕ್ಷಕಗಳನ್ನು ಬೆಚ್ಚಿ ಬೀಳಿಸುತ್ತದೆ. ನೀರಿನಲ್ಲಿ ಅಥವಾ ನೆಲದ ಅಡಿಯಲ್ಲಿ ವಾಸಿಸುವ ಮಿಂಚುಹುಳುಗಳು ಸಹ ಬೆಳಕನ್ನು ಉತ್ಪಾದಿಸಲು ಸಮರ್ಥವಾಗಿರುತ್ತದೆ. ಕೆಲವು ಲಾರ್ವಾಗಳು ಪರಭಕ್ಷಕಗಳ ವಿರುದ್ಧ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಕಹಿ, ರುಚಿಯಲ್ಲದ ಅಥವಾ ವಿಷಕಾರಿ ಪದಾರ್ಥಗಳಿಂದ ತುಂಬಿದ ರಕ್ತದ ಹನಿಗಳನ್ನು ಅಂದರೆ ಪ್ರಕ್ರಿಯೆಯನ್ನು ರಿಫ್ಲೆಕ್ಸ್ ರಕ್ತಸ್ರಾವ ಎಂದು ಕರೆಯಲಾಗುತ್ತದೆ, ಅಂದರೆ ಸ್ರವಿಸುತ್ತದೆ. ಮಿಂಚುಹುಳುಗಳು ಸಹ ತಮ್ಮ ರಕ್ತದಲ್ಲಿನ ಲೂಸಿಫೋಫಾರ್ಗಿನ ಎಂಬ ರಕ್ಷಣಾತ್ಮಕ ಸ್ಟೆರಾಯ್ಡನ್ನು ಹೊಂದಿರುತ್ತದೆ. ಪರಭಕ್ಷಕಗಳು ಇವುಗಳನ್ನು ತಿನ್ನುವಾಗ ಇವುಗಳ ಬಾಯಿಗೆ ಅಹಿತಕರ ರುಚಿ ಹತ್ತುತ್ತದೆ. ಈ ಅಹಿತಕರ ರುಚಿಯಿಂದ ಭವಿಷ್ಯದಲ್ಲಿ ಪರಭಕ್ಷಕಗಳು ಅವುಗಳ ಮೇಲೆ ಆಕ್ರಮಣ ಮಾಡುವುದನ್ನು ತಪ್ಪಿಸುತ್ತದೆ. ಮಿಂಚುಹುಳುಗಳು ಬಹುಪಾಲು ಕಪ್ಪೆಗಳಿಗೆ ನೆಚ್ಚಿನ ಆಹಾರವಾಗಿವೆ. ಕಪ್ಪೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಿಂಚುಹುಳುಗಳನ್ನು ಸೇವಿಸಿದ ನಂತರ ಅವು ಕೂಡ ಬೆಳಕನ್ನು ಹೊರಸೂಸುತ್ತದೆ. ಕೆಲವು ಏಷ್ಯಾದ ಮಿಂಚುಹುಳುಗಳು ಲಾರ್ವಾಗಳು ಕಿವಿರುಗಳನ್ನು ಹೊಂದಿರುತ್ತವೆ ಮತ್ತು ಅವು ನೀರಿನಲ್ಲಿ ವಾಸಿಸುತ್ತವೆ. ಹೆಚ್ಚಿನ ಇತರೆ ಮಿಂಚುಹುಳುಗಳು ನೆಲದಡಿಯಲ್ಲಿ ಅಥವಾ ಮರಗಳ ಮೇಲೆ ತಮ್ಮ ಜೀವನವನ್ನು ಕಳೆಯುತ್ತದೆ. ಮಿಂಚುಹುಳುಗಳ ಲಾರ್ವಾ ಹಂತವು ಒಂದು ಅಥವಾ ವಿರಳವಾಗಿ ಕೆಲವು ವರ್ಷಗಳವರೆಗೆ ಇರುತ್ತದೆ. ಲಾರ್ವಾಗಳು ಚಳಿಗಾಲದಲ್ಲಿ ಸ್ತಬ್ಧವಾಗಿರುತ್ತವೆ. ಹೆಚ್ಚು ಮಿಂಚುಹುಳುಗಳು ಸ್ವಲ್ಪ ಕಾಲ ಬದುಕುತ್ತವೆ. ಇವು ಸಂತಾನೋತ್ಪತ್ತಿಯನ್ನು ಪೂರ್ಣಗೊಳಿಸಿದ ತಕ್ಷಣ ಸಾಯುತ್ತದೆ. ಬೆಳಕಿನ ಉತ್ಪಾದನೆಗೆ ಬಳಸಲಾಗುವ ಲೂಸಿಫೆರಸ್ ಎಂಬ ಕಿಣ್ವವನ್ನು ವೈಜ್ಞಾನಿಕ ಅಥವಾ ವೈದ್ಯಕೀಯ ಪ್ರಯೋಗಗಳಲ್ಲಿ ಆಹಾರ ಸುರಕ್ಷತೆ ಪರೀಕ್ಷೆ ಮತ್ತು ನ್ಯಾಯಶಾಸ್ತ್ರದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಮಿಂಚುಹುಳುಗಳು ಕೇವಲ 2 ತಿಂಗಳ ಅಂದರೆ 61 ದಿನ ಜೀವಿತ ಅವಧಿಯನ್ನು ಹೊಂದಿದೆ. ಬೇಸಿಗೆಯಲ್ಲಿ ಮಾತ್ರ ಇವು ತಮ್ಮ ಜೀವನದ ಬಹುಪಾಲು

0: ಗಾದಿಯನ್ನು ಹುಡುಕುತ್ತವೆ. ಇದು ಸಂಭವಿಸಿದ ನಂತರ ಹೆಣ್ಣುಗಳು ತಮ್ಮ 500 ಮೊಟ್ಟೆಗಳನ್ನು ಇಟ್ಟು ಸಾಯುತ್ತವೆ. ಲಾರ್ವಾಗಳು ಮುಂದಿನ ವಸಂತ ಕಾಲದಲ್ಲಿ ಹೊರಹೊಮ್ಮುತ್ತವೆ ಮತ್ತು ಇವುಗಳ ಜೀವನ ಚಕ್ರವು ಪುನರಾವರ್ತನೆಯಾಗುತ್ತದೆ. ಮಿಂಚುಹುಳುಗಳು ವ್ಯಕ್ತಿಯ ಜೀವನ ಉಳಿಸಬಹುದು. ಇವುಗಳ ದೇಹದಲ್ಲಿ ಕಂಡುಬರುವ ಲೂಸಿಫೆರನ್ ದೇಹದಲ್ಲಿನ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಪತ್ತೆ ಹಚ್ಚಲು ಬಳಸಬಹುದೆಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಇದು ಕ್ಯಾನ್ಸರ್ ಔಷಧಿಗಳನ್ನು ಬಳಸುವಾಗ ಮುಖ್ಯವಾಗಿದೆ. ಆದಾಗ್ಯೂ ಇತ್ತೀಚೆಗೆ ವಿಜ್ಞಾನಿಗಳು ಸಿಂಥೆಟಿಕ್ಸ್ ಲೂಸಿಫೆರಸ್ ಅನ್ನು ಹೇಗೆ ರಚಿಸಬೇಕೆಂದು ಕಲಿತಿದ್ದಾರೆ. ಅಂದರೆ ವೈದ್ಯಕೀಯ ಉದ್ಯಮವು ಇನ್ನೂ ಮುಂದೆ ಈ ಬಯೋಲುಮಿನೆಸೆಂಟ್ ರಾಸಾಯನಿಕವನ್ನು ಮಿಂಚು ಹುಳುಗಳಿಂದ ಪಡೆಯುವ ಅಗತ್ಯವಿಲ್ಲ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರಾತ್ರಿ ಹೊತ್ತು ಪ್ರಕಾಶಮಾನವಾಗಿ ಮಿನುಗುವ ಮಿಂಚು ಹುಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.
1: ಕೇಳುವರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರಾತ್ರಿ ಹೊತ್ತು ಪ್ರಕಾಶಮಾನವಾಗಿ ಮಿನುಗುವ ಮಿಂಚು ಹುಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಗೀತಾಸ್ವನದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 27 ಮತ್ತು 28ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. 27ನೆಯ ಶ್ಲೋಕ. ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗ.

ಪಾರ್ಥ, ಈ ಎರಡು ಮಾರ್ಗಗಳನ್ನು ಅರಿತ ಯಾವ ಯೋಗಿಯೂ ಕೂಡ ಮೋಹವಶನಾಗುವುದಿಲ್ಲ. ಆದುದರಿಂದ ನೀನು ಯಾವಾಗಲೂ ಎಲ್ಲ ಕಾಲದಲ್ಲಿಯೂ ಯೋಗದಿಂದ ಕೂಡಿರಬೇಕು ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂತಂದರೆ ಯಾರೂ ಕೂಡ ಬರದೇ ಇರುವ ರೀತಿಯಲ್ಲಿ ನಾವು ಹೋಗಬೇಕೆಂದು ಆಶಿಸುವವರೋ, ಅವರು ತಮ್ಮ ಜೀವನವನ್ನು ಈ ರೀತಿಯಾಗಿ ರೂಢಿಸ್ಕೊಳ್ಬೇಕು. ತಮ್ಮ ಹೇಗಿರಬೇಕು, ತಮ್ಮ ಮನಸ್ಸನ್ನು ಪರಿಶುದ್ಧ ಮಾಡಿಕೊಳ್ಳಬೇಕು. ಅಲ್ಲಿ ಯಾವ ಆಸೆಯ ಸಂಸ್ಕಾರವೂ ಕೂಡ ಬೀಜ ರೂಪದಲ್ಲಿ ಇರದಂತೆ ನೋಡಿಕೊಳ್ಬೇಕು. ಅಂತ್ಯಕಾಲಕ್ಕೆ ಮನಸ್ಸು ಎಂಬುವಂಥದ್ದು ಸದಾ ಅಣಿಯಾಗಿರಬೇಕು. ಆ ಸಮಯ ಬಂದಾಗ ನಾವು ಅಣಿಯಾಗುವುದಕ್ಕೆ ತಯಾರಿರುವುದಿಲ್ಲ. ಅದು ಹೇಗಾಗತ್ತೆ ಅಂದರೆ, ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೋಡಲು ಹೋಗುವಂತೆ. ನಿಜವಾದ ಯೋಗಿ ಯಾವಾಗಲೂ ಕೂಡ ಯೋಗದಿಂದ ಕೂಡಿರ್ತಾನೆ. ಯಾವ ಸಮಯದಲ್ಲಿ ಮೃತ್ಯುವಿನ ಕರೆ ಬಂದರೂ ಕೂಡ ಅವನು ಗೊಣಗಾಡದೆ ಈ ಪ್ರಪಂಚವನ್ನು ತ್ಯಜಿಸುವುದಕ್ಕೆ ಸಿದ್ಧನಾಗಿರ್ತಾನೆ. ಅವನು ಈ ಪ್ರಪಂಚಕ್ಕೆ ಅಂಟಿಕೊಂಡಿಲ್ಲ. ಇರುವಾಗಲೇ ಅವನು ಎಲ್ಲವನ್ನು ಬಿಟ್ಟು ಸತ್ತಂತೆ ಇರುತ್ತಾನೆ. ಹಾಗಾಗಿ ಈ ಎರಡು ಮಾರ್ಗಗಳ ಬಗ್ಗೆ ಇಲ್ಲಿ ಸಾಧಕರ ಮನಸ್ಸಿನಲ್ಲಿ ಒಂದು ರೀತಿ ಗಲಾಟೆ ಆಗ್ತಾ ಇದ್ರೂ ಕೂಡ ನಿಜವಾದ ಸಾಧಕ ಅನ್ನುವಂಥವನು ಇದಕ್ಕೆಲ್ಲ ಹೆದರಿ ಕುಳಿತುಕೊಳ್ಳೋದಿಲ್ಲ. ಅವನು ಸದಾ ತನ್ನ ಸಾಧನೆಯ ಮಾರ್ಗದಲ್ಲಿಯೇ ಮುಂದುವರಿತಾ ಇರ್ತಾನೆ. ಅವನಿಗೆ ಫಲದ ಬಗ್ಗೆ ಸ್ವಲ್ಪವೂ ಕಾತರತೆ ಅನ್ನೋದಿಲ್ಲ. ಅಂದರೆ ತಾನು ಯೋಗಿಯಾಗಿರುವಂಥವನು, ಸಾಧನೆಯ ಹಾದಿಯಲ್ಲಿರುವಂಥವನು, ನಾನು ಉತ್ತರ ಮಾಸದಲ್ಲಿ ಸಾಯುಜ್ಯ ಹೊಂದುತ್ತೀನೋ ಇಲ್ಲ ಕೃಷ್ಣ ಪಕ್ಷದಲ್ಲಿ ಶುಕ್ಲ ಪಕ್ಷದಲ್ಲಿ ಸಾಯುಜ್ಯ ಹೊಂದುತ್ತೀನೋ ಅದ್ರ ಬಗ್ಗೆಯೂ ಕೂಡ ಏನು ಕಾತರತೆ ಇರೋದಿಲ್ಲ. ಹಾಗಾಗಿ ಪರಮಾತ್ಮ ಇಲ್ಲಿ ಅರ್ಜುನನಿಗೆ, ನೀನು ಆ ಯೋಗಿಯಂತೆಯೇ ಸದಾ ಯೋಗಯುಕ್ತನಾಗಿರು ಅಂತ ಹೇಳಿ ಉಪದೇಶಿಸ್ತಾ ಇದ್ದಾನೆ. ಇಲ್ಲಿ ನಿಜವಾದ ಯೋಗಿ ಯಾರು ಅಂತಂದರೆ, ತನ್ನ ಅನಾತ್ಮ ಸಂಬಂಧಗಳನ್ನೆಲ್ಲ ಪೂರ್ತಿಯಾಗಿ ಬಿಟ್ಟವನು ಎಂದರ್ಥ. ಸಂಕ್ಷೇಪವಾಗಿ ಹೇಳಬೇಕು ಅಂತಂದರೆ, ಈ ಅಧ್ಯಾಯದ ಉದ್ದಕ್ಕೂ ಪರಮಾತ್ಮನ ಸ್ಮರಣೆ ಮಾಡಿಕೊಂಡೇ ಅರ್ಜುನನು ತನ್ನ ಕೆಲಸಗಳನ್ನು ನಿರ್ವಹಿಸಬೇಕು. ಆ ರೀತಿ ಕೃಷ್ಣ ಉಪದೇಶ ಕೊಡ್ತಾ ಇದ್ದಾನೆ. ಹೀಗೆ ಯೋಗಿಯಾಗಿ ಬಾಳೋದ್ರಿಂದ, ಶ್ರೌತ ಮತ್ತು ಸ್ಮಾರ್ಥ ಕರ್ಮಗಳನ್ನು ಮಾಡೋದ್ರಿಂದ ಬರಬಹುದಾದ ಪುಣ್ಯವು ತಪ್ಪುದಲ್ಲ ಅಂಥೇಳಿ ಯಾರಾದರೂ ವಾದಿಸ್ಬೋದು. ಮುಂದಿನ ಶ್ಲೋಕದಲ್ಲಿ ಪರಮಾತ್ಮನೇ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಆ ಶ್ಲೋಕದ ಉತ್ತರ 28ನೆಯ ಶ್ಲೋಕ ಇಂತಿದೆ.

ಇದನ್ನು ತಿಳಿದಂತಹ ಯೋಗಿಯು ಶ್ರೌತ ಮತ್ತು ಸ್ಮಾರ್ಥ ಕರ್ಮಗಳನ್ನು ಮಾಡೋದ್ರಿಂದ ಬರುವಂತಹ ಪುಣ್ಯವನ್ನು ಅತಿಕ್ರಮಿಸಿ ಪರಮ ಪದವನ್ನು ಪಡೆಯುತ್ತಾನೆ ಅಂಥೇಳಿ ಹೇಳ್ತಾ ಇರುವಂಥದ್ದು. ಹಾಗಂದರೆ ಇದನ್ನು ಅರಿತವನು ಅಂದರೆ ಈ ಅಧ್ಯಾಯದಲ್ಲಿ ಹೇಳಿರುವಂಥ ವಿಷಯಗಳನ್ನೆಲ್ಲ ತಿಳಿದುಕೊಂಡು ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸಿ ಅವನಲ್ಲಿಯೇ ತನ್ಮಯನಾಗಿ ಯಾರು ಈ ಪ್ರಪಂಚವನ್ನು ತೊರೆಯುತ್ತಾರೋ ಅವನು ಎಂದರ್ಥ. ಈತ ವೇದವನ್ನು ಅಧ್ಯಯನ ಮಾಡಿದರೆ, ತಪಸ್ಸು ದಾನಾದಿಗಳನ್ನು ಮಾಡಿದರೆ ಬರುವಂಥ ಎಲ್ಲ ಪುಣ್ಯಗಳಿಗಿಂತಲೂ ಕೂಡ ಭಗವಂತನಲ್ಲಿಯೇ ಸದಾ ತನ್ಮಯನಾಗಿರುವಂಥದ್ದು ಶ್ರೇಷ್ಠವಾದ ಕಾರ್ಯ. ಯಜ್ಞ, ತಪಸ್ಸು, ದಾನ ಮುಂತಾದವುಗಳನ್ನು ಫಲಾಪೇಕ್ಷೆಯಿಂದ ಮಾಡಿದರೆ ಅದು ನಮ್ಮನ್ನು ಆಯಾ ಫಲಕ್ಕೆ ಕಟ್ಟಿಹಾಕುತ್ತೆ. ನಾವು ಆ ಫಲದ ಸುತ್ತಲೂ ಎತ್ತು ಗಾಣದ ಸುತ್ತ ಸುತ್ತುತ್ತಿರುವಂತೆ ಸುತ್ತುತ್ತಿರಬೇಕಾಗುತ್ತೆ. ಅನನ್ಯ ಚಿತ್ತನಾಗಿ ಭಗವಂತನನ್ನು ಧ್ಯಾನಿಸುವ ಯೋಗಿ ಇವುಗಳನ್ನು ಮೀರಿ ಹೋಗ್ತಾನೆ, ಭಗವಂತನ ಪರಮಸ್ಥಾನವನ್ನು ಪಡೆತಾನೆ. ಇನ್ನು ಯಾವ ಕರ್ಮ ಧರ್ಮ ನಿಯಮಗಳೂ ಇವನ ಮೇಲೆ ಪ್ರಪಂಚಕ್ಕೆ ಪುನಃ ಕರೆತರುವ ಸಮನ್ನನ್ನು ಜಾರಿ ಮಾಡಲಾರುವು. ಅಂದರೆ ಆತ್ಮಚಿಂತನೆಯಿಂದ ಪರಮ ಪುರುಷಾರ್ಥವಾದ ಮೋಕ್ಷವೇ ಲಭಿಸುತ್ತದೆ. ಆತ್ಮನನ್ನು ಕುರಿತಾದ ಧ್ಯಾನವನ್ನು ಯಾರು ಬೇಕಾದರೂ ಮಾಡಬಹುದು. ಇದಕ್ಕೆ ಸರಿಸಮಾನವಾದದ್ದು ಇನ್ನೊಂದಿಲ್ಲ. ಯಾಕೆ ಅಂದರೆ ಈ ಸಾಧನೆಗೆ ಸಿಗುವ ಫಲ ಅಪಾರವಾದುದು. ವೇದಾಧ್ಯಯನ, ಯಜ್ಞಯಾಗಗಳು, ದಾನ ಧರ್ಮಗಳೇ ಮುಂತಾದವುಗಳನ್ನು ಮಾಡೋದ್ರಿಂದ ಏನೆಲ್ಲ ಪುಣ್ಯ ಲಭಿಸುತ್ತೋ ಅವೆಲ್ಲವೂ ಕೂಡ ಆತ್ಮಚಿಂತನೆಯನ್ನು ಮಾಡುವವನಿಗೆ ಸಿಗುತ್ತದೆ. ಮಾತ್ರವಲ್ಲದೆ ಈ ಯೋಗಿಗೆ ಇನ್ನೂ ಹೆಚ್ಚಿನ ಆತ್ಯಂತಿಕ ಸುಖವೇ ದೊರೆಯುತ್ತದೆ ಅಂಥೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಧ್ಯಾನದ ಮೂಲಕ ಮನಸ್ಸು ಬುದ್ಧಿಯನ್ನು ಸುಲಭವಾಗಿ ಹತೋಟಿಯಲ್ಲಿಟ್ಕೊಳ್ಬಹುದು. ಅದಕ್ಕೆ ಸಾಕಷ್ಟು ವಿವೇಕ ಹಾಗೂ ವೈರಾಗ್ಯ ಅತ್ಯಗತ್ಯ. ನಿಜವಾದ ಯೋಗಿಯು ಧ್ಯಾನ ಮಾಡುತ್ತಾ ತನ್ನ ವಿವೇಕ ಹಾಗೂ ವೈರಾಗ್ಯವನ್ನು ಹೆಚ್ಚಿಸಿಕೊಳ್ತಾನೆ. ಇಂತಹ ಯೋಗಿಯು ತನ್ನ ಧ್ಯಾನದ ಮೂಲಕ ಆ ಪರಮ ಪುರುಷನನ್ನು ಪಡೆಯುತ್ತಾನೆ. ಆ ಮೂಲಕ ಪುನರ್ಜನ್ಮರಹಿತ ಮೋಕ್ಷವನ್ನು ಗಳಿಸುತ್ತಾನೆ. ಹಾಗಾಗಿ ಈ ಒಂದು ಕೃಷ್ಣಾರ್ಜುನನ ಸಂವಾದ ರೂಪದಲ್ಲಿರುವಂತಹ ಈ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರವನ್ನೊಳಗೊಂಡಂತಹ ಉಪನಿಷತ್ತೆಂಬ ಈ ಶ್ರೀ ಭಗವದ್ಗೀತೆಯಲ್ಲಿ ಅಕ್ಷರ ಪರಬ್ರಹ್ಮ ಯೋಗದ 8ನೆಯ ಅಧ್ಯಾಯ ಸಂಪನ್ನವಾಗಿರುವಂಥದ್ದು.

ಅಲ್ಲಿಗೆ ಅಕ್ಷರ ಪರಬ್ರಹ್ಮ ಯೋಗ ಎಂಬುವಂತಹ 8ನೆಯ ಅಧ್ಯಾಯ ಇಂದಿಗೆ ಸಂಪನ್ನವಾಯಿತು. ಈ ಒಂದು ಶ್ರಾವಣ ಮಾಸದಲ್ಲಿ ಉತ್ತರಾಯಣ ದಕ್ಷಿಣಾಯಣದ ಒಂದು ಮಹತ್ವವನ್ನು, ಶುಕ್ಲಪಕ್ಷ ಕೃಷ್ಣಪಕ್ಷ ಎಂಬ ಮಾತುಗಳನ್ನು ಸವಿಸ್ತಾರವಾಗಿ ನಾವು ತಿಳಿದುಕೊಂಡಿದ್ದೇವೆ. ಯಾವ ಸಮಯದಲ್ಲಿ ಸಾಯುಜ್ಯವನ್ನು ಹೊಂದಬೇಕು, ಯಾವ ಸಮಯದಲ್ಲಿ ಸಾಯುಜ್ಯ ಹೊಂದಿದರೆ ಏನಾಗುತ್ತೆ, ಸಾಯುಜ್ಯ ಅಥವಾ ಮರಣ ಎಂಬುವಂಥದ್ದು ನಾವು ಬರೆದಿಟ್ಟುಕೊಂಡು ಹೋಗುವಂಥದ್ದಲ್ಲ, ಆದರೆ ಯಾವ ಸಮಯದಲ್ಲಿ ಆದರೆ ಭಗವಂತ ಯಾವ ಸಮಯಕ್ಕೆ ನಮಗೆ ಅದನ್ನು ನಿಗದಿ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ನಮಗಿಲ್ಲಿ ಗೋಚರವಾಗುತ್ತೆ. ಆ ಮೂಲಕ ಬದುಕನ್ನು ನಾವು ಹೇಗೆ ಬದುಕಬೇಕು, ಆ ಮೂಲಕ ಭಗವಂತ ನಮಗೆ ಹೇಗೆ ವಿಧಿಯನ್ನು ಬರೆದಿಡ್ತಾನೆ ಅನ್ನುವಂಥದ್ದು ಕೂಡ ನಮಗೆ ಈ ಒಂದು ಶ್ಲೋಕದ ಮೂಲಕ ತಿಳಿಯುತ್ತೆ. ಹಾಗಾಗಿ ಈ ಶ್ಲೋಕವನ್ನು ನಾವು ಅರ್ಥೈಸಿಕೊಂಡು ಮುಂದೆ 9ನೆಯ ಅಧ್ಯಾಯ ಆಗಿರುವಂತಹ ರಾಜವಿದ್ಯಾ ರಾಜಗುಹ್ಯ ಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ರಾಜನ ವಿದ್ಯೆ ಅಂದರೆ ಪರಾಕ್ರಮದ ವಿದ್ಯೆ ಮೂಲಕ ಗುಪ್ತವಾಗಿರುವಂಥ ಹಲವಾರು ವಿಚಾರಗಳನ್ನು, ಬದುಕಿನ ವಿಚಾರಗಳನ್ನು ಕೃಷ್ಣ ಈ ಒಂದು ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಆ ಒಂದು ಮೂಲ ತತ್ವವನ್ನು ನಾವು ತಿಳಿದುಕೊಂಡು ಅದರಂತೆ ಬದುಕನ್ನು ಬಾಳೋಣ ಮತ್ತು ಆ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳೋಣ, ಆ ಮೂಲಕ ಭಗವಂತನಿಗೆ ಶರಣಾಗೋಣ.

0: ಹುಡುಗರಿ, ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ಹಾಡುಗಳ ಸಮಸ್ಯೆ ಕುರಿತು ಸಂವಾದ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪರವಾಗಿ ಸಂವಾದ ಕಾರ್ಯಕ್ರಮ ಆಗಮಿಸಿರುವಂತಹ ಮಹಿಳೆಯರನ್ನು ಮಹನೀಯರನ್ನು ಎಲ್ಲರನ್ನು ಸ್ವಾಗತಿಸ್ತಾ ಡಾಕ್ಟರ್ ಜೋರಂ ಆನಿಯಾ ಅವರು ಅರುಣಾಚಲ ಪ್ರದೇಶಕ್ಕೆ ಹೇಳಿದ್ದೀರಾ, ಉತ್ತರ ಪೂರ್ವ ಭಾರತದಲ್ಲಿ ಅಸ್ಸಾಂ ಮೇಘಾಲಯ ನಾಗಾಲ್ಯಾಂಡ್ ಇದೆಯಲ್ಲ ಅಲ್ಲಿ ಬರುತ್ತೆ. ಅರುಣಾಚಲ ಪ್ರದೇಶದವರು ಮೂಲತಃ, ಅವರು ಹಿಂದಿಯಲ್ಲಿ PhD ಮಾಡಿ ಡಾಕ್ಟರ್ ಅನಿಸ್ಕೊಂಡಿದ್ದಾರೆ. ಅವರು ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಪರ್ಟಿಕ್ಯುಲರ್ಲಿ ಗವರ್ನಮೆಂಟ್ ಆಫ್ ಅರುಣಾಚಲ ಪ್ರದೇಶದಲ್ಲಿ. ಅವರು ಒಬ್ಬ ದೊಡ್ಡ ಶಿಕ್ಷಣ ತಜ್ಞೆ, ರಿಸರ್ಚ್ ಮಾಡಿದ್ದಾರೆ ಸಾಕಷ್ಟು. ಹಾಗೆಯೇ ಈಗ ಅದರಲ್ಲೂ ಇಲ್ಲಿ ನಮ್ಮಲ್ಲಿ ಜೇನು ಕುರುಬ ಅಂತೆಲ್ಲ ಗಿರ್ಜನ ಬುಡಕಟ್ಟು ಜನಾಂಗದವರು ಇದ್ದಾರಲ್ಲ, ಅದೇ ರೀತಿ ಅಲ್ಲಿ ನಿಶಿ ಸಮುದಾಯ ಅಂತ ಇದೆ. ಅವರ ಕಲೆ ಸಂಸ್ಕೃತಿ ಸಂಪ್ರದಾಯಗಳನ್ನು ಪ್ರಿಸರ್ವ್ ಮಾಡೋದ್ರಲ್ಲಿ, ಸಂರಕ್ಷಿಸೋದ್ರಲ್ಲಿ, ಅದನ್ನು ಪ್ರಮೋಟ್ ಮಾಡೋದ್ರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಆ ಸಮುದಾಯದವರು ಕೂಡ, ನಿಶಿ ಸಮುದಾಯದಿಂದನೇ ಬಂದವರು, ಸಾಕಷ್ಟು ಆಸಕ್ತಿ ವಹಿಸಿ ಅದರಲ್ಲಿ ಅವರ ಒಂದು

0: ಪೀಳಿಗೆಗಳಿಂದ ತಲೆ ತಲಾಂತರದಿಂದ ಬಂದಿರುವಂತಹ ಜ್ಞಾನ ಸಂಪತ್ತೇನಿದೆ ಅದನ್ನ ಸಂರಕ್ಷಿಸೋದ್ರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಆರ್ ವಿ ಸರ್ ಜೊತೆ, ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವ್ರ ಜೊತೆ ಅವರು ನೀತಿ ಆಯೋಗದಲ್ಲಿ ಪೂರ್ಣ ಪ್ರಮಾಣದ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆ ಪರವಾಗಿ ಹಾರ್ಟಿಲಿ ವೆಲ್ಕಮ್ ಯು ಮ್ಯಾಮ್. ಜನಾಂಗದ ಮಹಿಳೆಯರೊಂದಿಗೆ ಬಹಳ ಒಳ್ಳೆಯ ರೀತಿ ಬೆರೆತು ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಹಾರ್ಟಿ ವೆಲ್ಕಮ್ ಟು ಯು ಮ್ಯಾಮ್. ಕೇಂದ್ರ ಸರ್ಕಾರದ ಗಿರಿಜನ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇರುವಂತಹ ಸಚಿವಾಲಯದಿಂದ ಗಣೇಶ್ ಅವರು ಬಂದಿದ್ದಾರೆ. ಅವರು ಮೂಲತಃ ಕೊಯಮತ್ತೂರಿನವರು, ಈಗ ದೆಹಲಿಯಲ್ಲಿ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಥವಾ ಗಿರಿಜನ ಸಚಿವಾಲಯದ ಡೆಪ್ಯೂಟಿ ಸೆಕ್ರೆಟರಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾರ್ಟಿಲಿ ವೆಲ್ಕಮ್ ಟು ಯು ಸರ್. ನಿಮಗೆಲ್ಲರೂ ತಿಳಿದಿರುವ ಹಾಗೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ಹಾಗೂ ನೀತಿ ಆಯೋಗದ ಪೂರ್ಣ ಪ್ರಮಾಣದ ಸದಸ್ಯರಾದಂತಹ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವರು ಮರಳಿ ನಿಮ್ಮೊಂದಿಗೆ ಸಂವಾದ ನಡೆಸಲು, ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಿಕ್ಕೆ ಇವತ್ತು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಸಂಸ್ಥೆಯ ಪರವಾಗಿ ನನ್ನ ಪರವಾಗಿ ಸ್ವಾಗತ. ಟ್ರೈಬಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ITBPಯಿಂದ ಆಗಮಿಸಿರುವಂತಹ ಹಾಗೂ ಮಾನ್ಯ ತಹಸೀಲ್ದಾರರು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರಿಗೂ, ಎಲ್ಲ ಅಧಿಕಾರಿ ವೃಂದದವರಿಗೆ ಸಂಸ್ಥೆಯ ಪರವಾಗಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ, ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಈ ವೇದಿಕೆಯನ್ನು ಸಂವಾದ ಕಾರ್ಯಕ್ರಮಕ್ಕೆ ತೆರವು ಮಾಡಿಕೊಡ್ತಾ ಇದ್ದೀನಿ. ನಮಸ್ಕಾರ.
1: ಈಗ ನೀತಿ ಆಯೋಗ ಬಗ್ಗೆ ಒಂದು 5 ಮಿನಿಟ್ಸ್ ಸರ್ ನೀವು ಬ್ರೀಫಿಂಗ್ ಕೊಟ್ಟರೆ ಎಕ್ಸಾಕ್ಟ್ಲಿ ನೀವು ಏನು ಮಾಡ್ತೀರಾ ಅಂತ, ಯಾಕಂದ್ರೆ ನಮ್ಮ ಜನಗಳಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಸೊ ಅದನ್ನು ತಕ್ಕಂತ ಅವರು
0: ಎಲ್ರಿಗೂ ನಮಸ್ಕಾರ. ಭಾಳ ಸಂತೋಷ ಆಗುತ್ತೆ. ಬೆಳಗ್ಗೆಯಿಂದ ನಾನು ಬಸವನಗಿರಿ ಸೊಳ್ಳೆಪುರದಲ್ಲಿ ಏಕಲವ್ಯ ಶಾಲೆ, ಭಾಳ ದುಃಖ ಆಯಿತು. ಏಕಲವ್ಯ ಶಾಲೆ ಹೋದಾಗ ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವಂಥ ಶಾಲೆ ಸರ್ಕಾರದಿಂದ, ಅದರ ಅಲ್ಲಿ ಓದುವಂಥವರು ನಮ್ಮ ಮಕ್ಕಳು ಭಾಳ ಕಡಿಮೆ. 50% ನಮ್ಮ ಕೋಟೆ ತಾಲೂಕಿನ ಗಿರಿಜನ ಮಕ್ಕಳೇ ಆಗಿರಬೇಕಾಗಿರುವಂಥ ಶಾಲೆಯಲ್ಲಿ 10% ಇಲ್ಲ. ಸೊ ಇವುಗಳೆಲ್ಲ ಯುವಕರು ಅದ್ರ ಬಗ್ಗೆ ಕೆಲಸ ಮಾಡಬೇಕು. ಅಲ್ಲಿ ಬೋಧಿಸುವಂಥ ಶಿಕ್ಷಕರಾಗಲಿ ಅಡುಗೆ ಮಾಡುವಂಥವರು ಕೂಡ ನಮ್ಮೂರು ಯಾರು ಇರಲಿ, ಸ್ವಲ್ಪ ನೀವೆಲ್ಲ ಮನಸ್ಸಾಕಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಸಾಕಷ್ಟು ಜನಕ್ಕೆ ಬಿಡಿ. ಹಿಂದ್ಗಡೆ ಬಸವನಗಿರಿ ಆಡಿಯನವ್ರಿಗಾದ್ರೂ ಸ್ವಲ್ಪ ಅನುಕೂಲ ಆಗುತ್ತೆ, ಬಂದು ಕೆಲಸ ಮಾಡ್ತಾರೆ. ಬಟ್ ನನಗೆ ನೀತಿ ಆಯೋಗದ ಬಗ್ಗೆ ಪರಿಚಯಿಸಿ ಅಂತ ಡೆನಿಸ್ ಅವ್ರು ಹೇಳಿದ್ರು. ಹಿಂದೆ ನಮ್ಮ ರಾಷ್ಟ್ರದಲ್ಲಿ ವಾರ್ಷಿಕವಾಗಿ 5 ವರ್ಷಕ್ಕೆ ಪಂಚವಾರ್ಷಿಕ ಯೋಜನೆ ಅಂತ ಮಾಡುವಂಥ ಒಂದು ಯೋಜನಾ ಆಯೋಗ ಇತ್ತು. ಯೋಜನೆಗಳನ್ನು ರೂಪಿಸುವಂಥವ್ರು ಪ್ರಧಾನಮಂತ್ರಿಗಳು 2014ರಲ್ಲಿ ಅವ್ರ ಜವಾಬ್ದಾರಿಗಳನ್ನು ಸ್ವೀಕರಿಸಿದಾಗ ಆ ಸಂಸ್ಥೆ ಎಲ್ಲ ರಾಜ್ಯಗಳಿಗೂ ಹಣ ವಿಸ್ತರಿಸುವ ಜೊತೆಗೆ ದೇಶ ಯಾವ ರೀತಿಯಲ್ಲಿ ಪ್ರಗತಿ ಹೊಂದಬೇಕು ಅಂತ ತೀರ್ಮಾನಿಸುವಂಥ ಒಂದು ಎಲ್ಲವನ್ನು ಕೇಂದ್ರಿಸ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಆಗಿತ್ತು. ಅವರಿಗೆ ಮುಖ್ಯಮಂತ್ರಿ ಆಗಿದ್ದಾಗ ಭಾಳ ನೋವುಗಳು ಉಂಟಾಗುವಂಥ ಹಲವಾರು ಸನ್ನಿವೇಶಗಳಿರ್ತವೆ. ಆ ವ್ಯವಸ್ಥೆಯನ್ನು ರದ್ದುಪಡಿಸಿ ಅದರ ಸ್ಥಳಕ್ಕೆ ಆಳವಾಗಿ ಚಿಂತಿಸಿ ರಾಷ್ಟ್ರದ ಹಿತವನ್ನು ಯೋಚಿಸುವಂಥ ವ್ಯಕ್ತಿಗಳು ತುಂಬಿರ್ತಕ್ಕಂಥ ಸಂಸ್ಥೆ, ಅವರ ಅಡಿ ನೇರವಾಗಿ ಇಟ್ಕೊಳ್ಳುವಂಥ ಸಂಸ್ಥೆ. ಈಗ ನಮಗೆ ಪ್ರಧಾನಮಂತ್ರಿ ಒಬ್ಬರು ಕಾಣಿಸ್ತಾರೆ, ಅವರ ಜೊತೆಗೆ ಕೆಲಸ ಮಾಡುವಂಥ ಅವ್ರದ್ದೇ ಆದಂಥ ಸಚಿವ ಸಂಪುಟ ಇರುತ್ತೆ, ಅವ್ರುಗಳೆಲ್ಲ ಅವರು ಬೇರೆ ಬೇರೆ ಮಂತ್ರಾಲಯಗಳನ್ನು ನೋಡ್ಕೊಳ್ತಾರೆ. ಅಧಿಕಾರಿಗಳಾಗಿ ಅವರ ಅಡಿಯಲ್ಲಿ ಕೆಲಸ ಮಾಡುವಂಥ 3 ವಿಭಾಗಗಳು, ಬೇರೆ ಬೇರೆ ಭಿನ್ನ ಭಿನ್ನ ವಿಭಾಗಗಳಿವೆ. ಒಂದು, ಎಲ್ಲ ಅಧಿಕಾರಿಗಳನ್ನು ಉಸ್ತುವಾರಿ ಮಾಡುವಂಥ ಕ್ಯಾಬಿನೆಟ್ ಸೆಕ್ರೆಟರಿ ಅಂತ ಇರ್ತಾರೆ. ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಚೀಫ್ ಸೆಕ್ರೆಟರಿ ಅಂತ ಕರಿತೀವೋ, ಇಡೀ ದೇಶಕ್ಕೆ ಕ್ಯಾಬಿನೆಟ್ ಸೆಕ್ರೆಟರಿ ಅಂತ ಹೆಸರು. ಅವರು ಕೂಡ ಪ್ರಧಾನಮಂತ್ರಿ ಅಡಿಯಲ್ಲಿ, ಅವರ ಕಚೇರಿ ಕೂಡ ಅದರ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಎರಡನೇ ಕಚೇರಿ ಪ್ರಧಾನಮಂತ್ರಿಯ ಕಾರ್ಯಾಲಯವೇ, ಅಲ್ಲಿ ಕೂಡ ಇಡೀ ದೇಶವನ್ನು ನೋಡ್ಕೊಳ್ಳುವಂಥ ಅಧಿಕಾರಿಗಳು ಕೆಲಸ ಮಾಡ್ತಿರ್ತಾರೆ, ವಿಭಿನ್ನ ಜವಾಬ್ದಾರಿಗಳು ಹೊಂದಿರ್ತಾರೆ. ಅದೇ ರೀತಿ ನೀತಿ ಆಯೋಗ 3ನೇ ಸಂಸ್ಥೆ, ಇದು ನೇರವಾಗಿ ಪ್ರಧಾನಮಂತ್ರಿ ಅಡಿಯಲ್ಲಿ ಇರುವುದು. ಅಭಿವೃದ್ಧಿ ಹೇಗೆ ಹೊಂದಬೇಕು, 2047ನೇ ಇಸ್ವಿಯಲ್ಲಿ ನಮಗೆ 100 ವರ್ಷ ಸ್ವಾತಂತ್ರ್ಯ ಸ್ಥಿತಿ ಆಗುವಂಥ ವರ್ಷದಲ್ಲಿ ವಿಕಸಿತ ಭಾರತ ಹೇಗಿರಬೇಕು ಅನ್ನೋ ಕನಸನ್ನು ಕಂಡಿದ್ದ ಪ್ರಧಾನಮಂತ್ರಿಗಳು ಒಂದು ಅದ್ರ ಬಗ್ಗೆ ಒಂದು ದಾಖಲಿಸಬೇಕು ಅಂತೇಳಿ ನೀತಿ ಆಯೋಗಕ್ಕೆ ಜವಾಬ್ದಾರಿ ಕೊಟ್ಟು ಇದನ್ನು ಕಾರ್ಯರೂಪಕ್ಕೆ ತರಬೇಕು. ನೀತಿ ಅನ್ನೋದು ನಮಗೆಲ್ಲ ಗೊತ್ತಿದೆ, ನೀತಿ ಮಾಡುವಂಥದ್ದು ದೇಶಕ್ಕೆ. ಆದರೆ ಇಂಗ್ಲೀಷಲ್ಲಿ ಅದಕ್ಕೆ NITI ಅಂತ ಏನು ಬರಿತೀವಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಅಂದರೆ ಭಾರತವನ್ನು ಪರಿವರ್ತಿಸುವಂಥ ರಾಷ್ಟ್ರ ಹಂತದ ಸಂಸ್ಥೆ. ಸೊ ನಮ್ಮ ಜವಾಬ್ದಾರಿ ಇಡೀ ರಾಷ್ಟ್ರಕ್ಕೆ ಅನ್ವಯಿಸುತ್ತೆ. ಹೇಗೆ ಒಬ್ಬರು ಮುಖ್ಯಮಂತ್ರಿನೋ ಪ್ರಧಾನಮಂತ್ರಿನೋ ಹಲವಾರು ಮಂತ್ರಿಗಳಿಗೆ ಜವಾಬ್ದಾರಿಗಳನ್ನು ವಹಿಸ್ತಾರೋ, ಹಾಗೆ ನಮಗಳಿಗೂ ಜವಾಬ್ದಾರಿಗಳನ್ನು ವಹಿಸ್ತಾರೆ. ಈಗ ಮೇಡಮ್ ಅವರಿಗೆ ಪ್ರಾಥಮಿಕ ಶಿಕ್ಷಣ, ಅದರ ಜೊತೆಗೆ ಪ್ರವಾಸೋದ್ಯಮ, ಸಂಸ್ಕೃತಿ, ಯುವ ವಿಚಾರಗಳು ಹಾಗೂ ಕ್ರೀಡೆ ವಿಚಾರಗಳು, ಇಷ್ಟು ಅವ್ರಿಗೆ ಜವಾಬ್ದಾರಿ ವಹಿಸಿ ಈ ನಾರ್ತ್ ಈಸ್ಟ್ ಭಾಗಗಳಿರ್ತಕ್ಕಂಥ 8 ರಾಜ್ಯಗಳು ಕೂಡ ಅವರ ಉಸ್ತುವಾರಿಯಲ್ಲಿ, ಅದರ ಅಭಿವೃದ್ಧಿ ಕೂಡ ಅವರ ಜವಾಬ್ದಾರಿಯಲ್ಲಿರುತ್ತೆ. ಹಾಗೆ ನನಗೆ

0: ಇಡೀ ಸಾಮಾಜಿಕ ಕ್ಷೇತ್ರ, ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರ ಹೊರಪಡಿಸಿ ಸೋಷಿಯಲ್ ಜಸ್ಟಿಸ್ ಇರ್ಬೋದು, ಗಿರಿಜನ ಅಭಿವೃದ್ಧಿ ಇರ್ಬೋದು, ಪಂಚಾಯತ್ ರಾಜ್ ಇರ್ಬೋದು, ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ಕುಡಿಯುವ ನೀರಿರ್ಬೋದು, ಜಲಾಶಯಗಳಿರ್ಬೋದು, ಭೂಮಿ ವಿಚಾರಗಳಿರ್ಬೋದು, ಇದರ ಜೊತೆಗೆ ಮುಂದೆ ಯುವಕರಿಗೆ ಕೆಲಸ ಸಿಗುವಂಥದ್ದು ಎಂಪ್ಲಾಯ್ಮೆಂಟು, ಲೇಬರ್ ಅಂತ ಏನು ಕರಿತೀವಿ, ಕಾನೂನುಗಳಿರುತ್ತಲ್ಲ ಲೇಬರ್ ಕಾಯ್ದೆಗಳು ಮಾಡುವಂಥದ್ದು, ಮತ್ತು ಕೌಶಲ್ಯ ಮತ್ತು ಆಂಟರ್ಪ್ರಿನರ್ಶಿಪ್, ಸ್ವಲ್ಪ ಜಾಸ್ತಿ ಜವಾಬ್ದಾರಿಗಳನ್ನು ನಿರ್ಮಿಸಿ ಅದನ್ನು ಸಂಪಾದಿಸುವಂಥ ಜವಾಬ್ದಾರಿ ಅನ್ಕೋತಿದ್ದಾರೆ. ವಿಶೇಷವಾಗಿ ನಿಮ್ಗಳ ಜೊತೆಗೆ ನಾನು ಕೆಲಸ ಮಾಡಿದಂಥ ಸೌಭಾಗ್ಯ ಇದ್ದಿದ್ದರಿಂದ ಗಿರಿಜನ ಅಭಿವೃದ್ಧಿ ಬಗ್ಗೆ ನನಗೆ ಪ್ರಧಾನಮಂತ್ರಿ ವಿಶೇಷ ಗಮನ ಕೊಡೋಕ್ಕೆ ಹೇಳಿ ಮಾಡಿದ್ದರಿಂದ ಇವತ್ತು ನಾವು ಎಲ್ಲ ಕಡೆ ಪ್ರವಾಸ ಮಾಡ್ತೀವಿ ಇಡೀ ದೇಶದಲ್ಲಿ, ಮತ್ತು ರಾಜ್ಯಗಳನ್ನು ವಹಿಸ್ತಾರೆ. ನನಗೆ ಆಂಧ್ರ ಪ್ರದೇಶ, ಒಡಿಶಾ, ತಮಿಳುನಾಡು, ಪುದುಚೇರಿ ಮತ್ತು ಅಂಡಮಾನ್ ನಿಕೋಬಾರ್, ಅಂಡಮಾನ್ ನಿಕೋಬಾರಲ್ಲಿ ಕೂಡ ತುಂಬ ಗಿರಿಜನರಿಗೆ ಕೆಲಸ ಮಾಡುವಂಥದ್ದಿದೆ. ಅದಕ್ಕೆ ಆ ರಾಜ್ಯವನ್ನು ಆ ಯೂನಿಯನ್ ಟೆರಿಟರಿಯನ್ನು ವಹಿಸಿದ್ದಾರೆ. ಈಗ ನಾವೆಲ್ಲರೂ ಕೂಡ 3 ತಿಂಗಳಿಗೊಮ್ಮೆ, 4 ತಿಂಗಳಿಗೊಮ್ಮೆ ಪ್ರಧಾನಮಂತ್ರಿಗಳು ನಮ್ಮ ಜೊತೆಗೆ ಈಗಾಗಲೇ 3 ಸಲ ನಮ್ಮ ಜೊತೆಗೆ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಈ ನೀತಿ ಆಯೋಗದ ಕಾರ್ಯಕಾರಿ ಸಮಿತಿ, ಅದರ ಪ್ರಧಾನಿಗಳು ಹೇಗೆ ಚೇರ್ಮನ್ನು, ಒಬ್ಬರು ವೈಸ್ ಚೇರ್ಮನ್ ಅಂತ ಇರ್ತಾರೆ, ನಾವುಗಳೆಲ್ಲ ಮೆಂಬರ್ಸ್, ಪೂರ್ಣಾವಧಿ ಮೆಂಬರ್ಸ್. ಪ್ರತಿ ರಾಜ್ಯದ ಮುಖ್ಯಮಂತ್ರಿ ಕೂಡ ಅದಕ್ಕೆ ಮೆಂಬರು. ವರ್ಷಕ್ಕೊಮ್ಮೆ ಅವರೆಲ್ಲರೂ ಸೇರ್ತೀವಿ, ಒಂದು ವರ್ಷಕ್ಕೆ ದೇಶ ಹೇಗೆ ಏನೇನು ಮಾಡಬೇಕು ಅಂತ. ಆ ಮೀಟಿಂಗ್ ಜೂನ್ ತಿಂಗಳಿಗೆ ಇಟ್ಟನೇ ಆಯಿತು. ಅದರಲ್ಲಿ ಒಂದೊಂದು ರಾಜ್ಯದ ಅಭಿವೃದ್ಧಿ ಮತ್ತು ಅದರ ಅವಶ್ಯಕತೆಗಳೆಲ್ಲ ಆ ಮುಖ್ಯಮಂತ್ರಿಗಳು ಪ್ರಸ್ತಾವಿಸ್ತಾರೆ. ಸಂಬಂಧಪಟ್ಟ ರಾಜ್ಯ ಯಾರ ಹತ್ರ ಇರುತ್ತೋ ನಾವು ಅದ್ರ ಬಗ್ಗೆ ಗಮನ ಕೊಟ್ಟು ಅದ್ರ ಬಗ್ಗೆ ಕೆಲಸ ಮಾಡ್ತಾರೆ. ಸೊ ಇದೊಂದು ಕಿರು ಪರಿಚಯ. ಬಟ್ ಎಲ್ಲಕ್ಕಿಂತ ಜಾಸ್ತಿ ಭಾಳ ಗಮನ ಇಟ್ಟು ನೋಡ್ಕೋಬೇಕಿದ್ರೆ ಮುಂಚೆ ಥರ ಹಣ ಕೊಡುವಂಥ ಸಂಸ್ಥೆ ಅಲ್ಲ ನೀತಿ ಆಯೋಗ. ಸರ್ಕಾರಕ್ಕೆ ನೀತಿಗಳನ್ನು ತಿಳುವಳಿಕೆ ಕೊಡುವಂಥದ್ದು, ಅದಕ್ಕೆ ಬುದ್ಧಿ ಹೇಳುವಂಥದ್ದು, ಹೇಗೆ ಮಾಡ್ಬೋದು ಅಂತ ಹೇಳೋದು, ಮತ್ತು ಸರ್ಕಾರ ಮಾಡುವ ಕೆಲಸಗಳನ್ನು ಪರಿಶೀಲಿಸುವುದು, ಅದಕ್ಕೆ ಮೌಲ್ಯಮಾಪನ ಮಾಡುವುದು, ಮತ್ತು ವರದಿಗಳನ್ನು ಕೊಟ್ಟು. ಈಗ ಉದಾಹರಣೆಗೆ ಈಗ ಇವತ್ತು ನಾವು ಏಕಲವ್ಯ ಶಾಲೆಗೆ ಹೋಗಿದ್ವಿ, ನನಗೆ ಅದ್ರ ಬಗ್ಗೆ ಅತೃಪ್ತಿ ಉಂಟಾಗಿದೆ. ಒಂದೊಂದು ಮಗುಗೆ 147,000 ರೂಪಾಯಿ ಖರ್ಚು ಮಾಡ್ತೀವಿ ಕೇಂದ್ರ ಸರ್ಕಾರದಿಂದ. ನಮಗೆ ಕೊಡೋದು ಸರ್ಕಾರ 36,000 ರೂಪಾಯಿ, ಆದರೆ ಅಲ್ಲಿಗೆ 147,000 ರೂಪಾಯಿ ಕೊಡ್ತಾರೆ. ಆದರೆ 147,000 ರೂಪಾಯಿ ಎಷ್ಟು ಫಲ ಸಿಗ್ತಾ ಇದೆಯಾ, ಆ ಸಂದೇಹ ಇದ್ದಿದ್ದರಿಂದ ನಾನು ಇವತ್ತು ಒಂದು ಅದ್ರ ಬಗ್ಗೆ ಒಂದು ವರದಿ ಕೇಳಿದ್ದೇನೆ. ಹೇಗೆ ಏನು ಅಲ್ಲಿ ಎಷ್ಟು ಜನ ಮಕ್ಕಳು ಪಾಸ್ ಆದರು, ಎಲ್ಲೆಲ್ಲಿ ಹೋಗಿದ್ದಾರೆ, ನಿಜವಾದ ಗಿರಿಜನ ಮಕ್ಕಳು ಯಾರು, ಇದು ನಮ್ಗೆ ಎಲ್ರಿಗೂ ಗೊತ್ತಿದೆ. ನಾವೆಲ್ಲ ಹೋರಾಟ ಮಾಡಿದವ್ರೆ, ಹೊಸ ಹೊಸ ಪಂಗಡಗಳನ್ನು ದಿನದಿನ ಸೇರಿಸಿ ಈಗ ನಮ್ಮ ಮಕ್ಕಳಿಗೆ ಅವಕಾಶ ವಂಚಿತರಾಗಿದ್ದಾರೆ. ಇದ್ರ ಬಗ್ಗೆ, ಈ ಸಮಸ್ಯೆಗಳ ಬಗ್ಗೆ ಎಲ್ಲ ನಾವು ಸಂಶೋಧನೆ ನಡೆಸ್ಬೋದು, ಸ್ಟಡಿಗಳು ಮಾಡ್ಬೋದು, ಸರ್ಕಾರಕ್ಕೆ ವರದಿಯನ್ನು ನೀಡಿ ಸರ್ಕಾರದ ಒತ್ತಡ ತರ್ಬೋದು. ಈ ಥರ ಬದಲಾವಣೆ ಮಾಡಬೇಕಾಗತ್ತೆ. ನಾವು ನೇರವಾಗಿ ಪ್ರಧಾನಿಗಳಿಗೆ ವರ್ತಿಸುವುದರಿಂದ ಅದನ್ನು ಸ್ವಲ್ಪ ತಿಳುವಳಿಕೆ ಕೊಡುವಂಥದ್ದು ಮಾಡುವಂಥದ್ದು ಇಷ್ಟು ಸಾಕು ಅಂತ. ಈಗ ನೀವು
1: ಥ್ಯಾಂಕ್ ಯು ಸರ್. ಈಗ ಡೈರೆಕ್ಟ್ ನಾವು ಕ್ವೆಶನ್ ಶುರು ಮಾಡೋಣ, ಕ್ವೆಶನ್ ತಗೊಳಕ್ಕೆ ಶುರು ಮಾಡ್ತೀವಿ. ಕ್ವೆಶನ್ ಆನ್ಸರ್ಸ್ ಯಾವ್ಯಾವ ಸೆಕ್ಷನ್ಸ್ ಮತ್ತು ಸೆಕ್ಟರ್ ಹೇಳಿದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಡೈರೆಕ್ಟ್ ಆಗಿ ಕೇಳ್ಬೋದು.
2: ನಿಮ್ಗೆಲ್ಲರೂ ನಮಸ್ಕಾರ, ನನ್ನ ಹೆಸರು ವಿಜಯಕುಮಾರ್ ಅಂತ, ಬೆಟ್ಟಕುರುಬ ಪಂಗಡ ಕಮ್ಯುನಿಟಿ. ಸರ್, ಈಗ ನಮಗೆ ಬುಡಕಟ್ಟು ಅರಣ್ಯ ಕಾಯ್ದೆ 2006 ನಮಗೆ ಜಾರಿ ಆಯಿತು. ಇಲ್ಲಿಗೆ 22 ವರ್ಷ ಆಗಿದೆ, ಅದು 2 ಇಯರ್ ಆಗಿದೆ. ಅದು ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ನಮ್ಮದು ಹೆಚ್ಚಿನಕೋಟೆ ತಾಲೂಕಲ್ಲಿ ಏನೂ ಆಗಿಲ್ಲ. ಒಂದಷ್ಟು ಜನಕ್ಕೆ ಎ ಫಾರಮು, ಬಿ ಫಾರಮು, ಸಿ ಫಾರಮ್ ಹಕ್ಕುಪತ್ರ ಕೊಟ್ಟವ್ರೆ. ಎ ಫಾರಮ್ ಅಂದರೆ ವೈಯಕ್ತಿಕ ಹಕ್ಕುಪತ್ರ, ಬಿ ಫಾರಮ್ ಅಂದರೆ ಸಾಮುದಾಯಿಕ ಹಕ್ಕುಪತ್ರ, ಸಿ ಫಾರಮ್ ಅಂದರೆ ಕಾರ್ಡಿನ ಉತ್ಪನ್ನ ಕೊಟ್ಟವ್ರೆ ಫಾರೆಸ್ಟ್ ಏಟಾಗಿ. ಅದು ಈ ಸರ್ಕಾರಗಳು ಸರ್ಕಾರಕ್ಕೆ ಅದನ್ನು ಜವಾಬ್ದಾರಿ ಕೊಡದೇ ಎ ಬಿ ಸಿ ಫಾರಮ್ ಅಂದರೆ ಅರ್ಜಿ ಹಾಕ್ತಾರೆ. ಹಂಗೆ ಇತ್ತು, ನಾವೆಲ್ಲ ಎನ್ ಜಿ ಒಸ್ಗಳು ಸೇರಿಕೊಂಡೀಗ 4,800 ಜನ ವೈಯಕ್ತಿಕ ಅದನ್ನ ಕೊಟ್ಟಿದ್ದೀವಿ. ಈಗ ಅದು ಎಲ್ಲ ಪಿ ಡಿ ಎಫ್ಸಲ್ಲಿ ಹಂಗೆ ಇದೆ, 8 ವರ್ಷ ಆಯಿತು. ಮತ್ತು ಆಗ್ತಾ ಬಂದಿದ್ದು 2006 8 ವರ್ಷ ಆಗಿದೆ. ಆಗಿದೆ ನಮಗೆ ಒಂದು ಸರ್ಕಾರ ಅದನ್ನು ಮಾಡಬೇಕು ಅಂತ ಒಂದು ನಿಗದಿತ ಒಂದು ಆದೇಶ ಆದರೆ ಬೇಗ ತುರ್ತಾಗಿ ಎಲ್ಲ ಆಗುತ್ತೆ ಅಂತ ನಮಗೆ ಪ್ರಶ್ನೆ ಕೇಳ್ತಿದ್ದೀನಿ.
3: The thing is that I think that FRA Act is not very silent about the timeline. Timeline is not mentioned in the Act at all. That means there are 3 committees. Forest Rights Committee is there, and then there is a sub-division level committee, and then there is a district level committee. So all these committees, the process has to happen. If it happens without any problem, it should be done within 6 months. Because there is an appeal period of 90 days for the district sub-divisional committee, which can be placed for DLC. Similarly, there is an appeal period for the FRC also. So the entire process should not take more than 6 to 9 months. But having said that, this is ideal, but the Rights Act does not mention about any timeline within which it has to be disposed. But this thing has been representation from all over the country has received in the ministry. So we are looking forward to it, like.

0: because it has to have an go through as an amendment only. If we do not amend the act, then it does not have any sense.
1: ಅವ್ರು ಹೇಳಿದ ಹಾಗೆ ಇದಕ್ಕೆ ಒರಿಜಿನಲ್ ಆಕ್ಟ್ ಅಲ್ಲಿ ಸಮಯ ಅವಧಿಗಳನ್ನು ನಿಗದಿಪಡಿಸಿಲ್ಲ, ಅದರಿಂದಲೇ ಇಷ್ಟ ಆಗ್ತದೆ. ಸಾಧಾರಣವಾಗಿ ಎಲ್ಲ ಹಂತದಲ್ಲೂ ಸಮಯಕ್ಕಾಗಿದ್ರೆ 6 ತಿಂಗಳೊಳಗೆ ಆಗ್ತಾ ಇದೆ, ಬಟ್ ಕೆಲವು ರಾಜ್ಯಗಳಲ್ಲಿ ರಾಜಕೀಯ ಒತ್ತಡಗಳಿದ್ದು ಅಲ್ಲಿ ಆಗ್ತಾ ಇಲ್ಲ. ಬಟ್ ನಮ್ಮಲ್ಲಿ ಅದು ಸಮಸ್ಯೆ ಅಲ್ಲ, ಆಡಳಿತ ನಿರ್ಲಕ್ಷ್ಯತೆ ಅಂತ ಹೇಳ್ಬೋದು. ಅದನ್ನು ರಾಜ್ಯಕ್ಕೆ ಅವರು ಸೂಚನೆ ಕೊಡೋದನ್ನ ಕೊಡ್ತಾರೆ. ಅದ್ರ ಜೊತೆಗೆ ನಾನು ಒಂದು ಉನ್ನತ ಮಟ್ಟದ ಕಾರ್ಯದರ್ಶಿಗಳನ್ನು ಕರೆಸಿ ಚರ್ಚೆನ ಮಾಡ್ತೀನಿ. ಎಲ್ಲೆಲ್ಲಿ ಯಾವ್ಯಾವ ನಾನು ಒಂದು ರಾಜ್ಯ ಅಥವಾ ಒಂದು ಜಾಗ ಅಂತ ನಾನು ನೋಡ್ಲಿಕ್ಕೆ ಆಗೋದಿಲ್ಲ, ಇಡೀ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಈ ಥರ ತಡೆ ಆಗ್ತಾ ಇದೆ ಅಂತ ಒಂದು ಪತ್ತೆ ಹಚ್ಚಿ ಎಲ್ಲ ರಾಜ್ಯಗಳಿಗೂ ಫಸ್ಟ್ ಹೇಳುವಂಥದ್ದು. ಅದ್ರ ಜೊತೆಗೆ ಬಹುಶಃ ಮಂತ್ರಿಗಳಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಇದನ್ನು ಈ ತಿದ್ದುಪಡಿ ಮಾಡಬಹುದ ಕಾಯ್ದೆಯನ್ನು ಅಂತ ಅವರಿಗೆ ಚರ್ಚೆ ಮಾಡಿ ಮಾಡಲಿಕ್ಕೆ ರಾಜಕೀಯ ಹಾಗೂ ಧೈರ್ಯ ಇದ್ದರೆ ಅದು. ಯಾಕಂದರೆ ಆ್ಯಕ್ಟನ್ನು ಫಾರೆಸ್ಟ್ ರೈಟ್ ಆ್ಯಕ್ಟನ್ನು ಮುಟ್ಲಿಕ್ಕೆ ಎಲ್ಲರೂ ಎದುರ್ತಾ ಇದ್ದಾರೆ, ಈಗ ಕೆಲಸನೂ ಆಗ್ತಿಲ್ಲ, ಅದು ಹೆದರ್ತಾ ಇದ್ದಾರೆ. ಆ ಪ್ರಶ್ನೆ ರಾಜಕೀಯವಾಗಿ ಮತ್ತು ಆಡಳಿತವಾಗಿ ಆಗತ್ತಂತ ಪರಿಶೀಲನೆ ಮಾಡಿ ನಾನೇ ಅದನ್ನು ಒಂದ್ಸಲ ರಿವ್ಯೂ ಮಾಡಿ.
2: ಕಾಡಿಗೆ ಹೋಗಕ್ಕಾಯ್ತಲ್ಲ, ಮನರ ಉತ್ಪನ್ನ ತಗೊಳಕ್ಕಾಯ್ತಾಯಿಲ್ಲ, ಅಲ್ಲಿ ಕಾಡು ಪೂಜೆ ಮಾಡೋಕ್ಕಾಯ್ತಾಯಿಲ್ಲ, ಸ್ಮಶಾನ ಕಾರ್ಯ ಮಾಡೋಕ್ಕಾಯ್ತಾಯಿಲ್ಲ, ತುಂಬ ಸ್ಟ್ರಗಲ್ ಇದೆ. ಕೇಸ್ ಮೇಲೆ ಕೇಸ್ ಆಯ್ತಾವ ಹೇಳ್ಬಿಡ ಸರ್.
1: ಫಸ್ಟು ಕರ್ನಾಟಕಕ್ಕೆ ಅವ್ರು ಮಾತಾಡಿ, ವಾಪಸ್ ಡೆಲ್ಲಿಗೆ ಹೋದ್ಮೇಲೆ ಕಾರ್ಯದರ್ಶಿ ಇವ್ರು ಮಾತಾಡೋಕ್ಕಾಗಲ್ಲ, ಕಾರ್ಯದರ್ಶಿನೇ ಮಾತಾಡಬೇಕು, ಮುಖ್ಯ ಕಾರ್ಯದರ್ಶಿಗೆ ಮಾತಾಡಲಿ. ಕರ್ನಾಟಕದ ಹಂತದಲ್ಲಿ ತಕ್ಷಣ ಸ್ವಲ್ಪ ನೀವು ಇದನ್ನು ಇಷ್ಟು ದಿನ ಮಾಡಿ ತಪ್ಪು ಅಂತ ಹೇಳಿ ಸ್ವಲ್ಪ ಬಿಸಿ ತಾಕಿಸ್ತೀವಿ. ಅದ್ರ ಜೊತೆಗೆ ನಾನು ಇಡೀ ದೇಶದ್ದು ಒಂದ್ಸಲ ರಿವ್ಯೂ ಮಾಡ್ತೇನೆ.
3: ನಮಸ್ಕಾರ, ನನ್ನ ಹೆಸರು ನಟರಾಜ್ ಅಂತ ಹೇಳಿ. ವಿಜಯ್ ಕುಮಾರ್ ಅವರು ಮಾತಾಡಿದ ವಿಷಯ ಪೂರಕವಾಗಿ ಯಾರು ಆಡಿ ಅರಣ್ಯಕ್ಕೂ ಸಮಿತಿಯಿಂದ ಅರ್ಜಿ ಸಲ್ಲಿಸ್ತಾರೋ ಅವ್ರಿಗೆ ಆಡಿ ಸಮಿತಿ ಮತ್ತೆ ಉಪ ವಿಭಾಗ ಸಮಿತಿ ಮತ್ತೆ ಜಿಲ್ಲಾ ಮಟ್ಟ ಸಮಿತಿನಲ್ಲಿ 90 ದಿನದೊಳಗಡೆ ಅವರ ಹಕ್ಕುಪತ್ರ ಸರಿಯಾಗಿದ್ರೆ, ಅವ್ರ ದಾಖಲೆಗಳು ಕೊಟ್ಟಿದ್ದು ಸರಿಯಾಗಿದ್ರೆ ಅವ್ರಿಗೆ ಹಕ್ಕುಪತ್ರಗಳನ್ನ ವಿತರಣೆ ಮಾಡಬೇಕು ಅಂತ ಕಾಯ್ದೆ ಒಳಗಡೆ ಇದೆ. 8 ವರ್ಷ ಆದರೂ ಮಾಡಿಲ್ಲ ಅನ್ನೋದು ಒಂದು. ಮತ್ತೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಯಾರು ಅರ್ಜಿ ಸಲ್ಲಿಸ್ತಾರೋ ಅವ್ರಿಗೆ ಉಪ ವಿಭಾಗಕ್ಕೆ ಅರ್ಜಿ ಹೋದ್ರೆ ಅಲ್ಲಿ ಒಬ್ಬ ಗಾರ್ಡ್ ಮಾತು ಅಥವಾ ಫಾರೆಸ್ಟರ್ ಮಾತನ್ನ ಕೇಳ್ಕೊಂಡು ಅಲ್ಲಿ ಕಾಯ್ದೆ ಒಳಗಡೆ ಏನ್ ಹೇಳ್ತದೆ ಅಂದ್ರೆ 2005 ಡಿಸೆಂಬರ್ 13 ಹಿಂದಿನ 2 ದಾಖಲೆಗಳು ಅಂತ ತಿಳ್ತದೆ ಕಾಯ್ದೆ ಒಳಗಡೆ. ಆದ್ರೆ ಅಲ್ಲಿ ಮಾತಾಡುವ ಉಪವಿಭಾಗ ಮಟ್ಟದಲ್ಲಿ ಅವರು ಏನ್ ತೀರ್ಮಾನ ಮಾಡ್ತಾರೆ ಅಂದ್ರೆ ಆ ಅರ್ಜಿದಾರ 2005 ಗೆ 18 ವರ್ಷ ಆಗಿಲ್ಲ ಅಂತಂತೇಳಿ ಇಲ್ಲದೆ ಹೋದಂತ ಸೃಷ್ಟಿ ಮಾಡಿ ಇವತ್ತು ವಾಪಸ್ ಕಳಿಸಿರೋ ಅಂತದನ್ನ ನಾವು ಕಾಣ್ತೀವಿ. ಅದ್ರ ಜೊತೆಗೆ ಈ ಕಾಯ್ದೆ ಒಳಗಡೆ ನಾವು ಸಾಕಷ್ಟು ಎಲ್ಲರೂ ಇದನ್ನ ಓದಂತ ಸಂದರ್ಭದಲ್ಲಿ ಬದಲಾವಣೆ ಆಗ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಒಂದು ಅದೊಂದು ಬದಲಾವಣೆ ಆಗ್ಬೇಕು, ಎರಡನೇದು ಅಲ್ಲಿ ಅನುಭವ ಇರಬೇಕು ಅಂತಂತ ಕೇಳ್ಬಿಟ್ಟಿದ್ದಾರೆ. ಕಾಡು ಒಳಗಡೆ ಅನುಭವ ಇರ್ಬೇಕು. ಇವ್ರು ಅನುಭವ ಮಾಡಕ್ಕ ಫಾರೆಸ್ಟ್ನವರೇ ಬಿಟ್ಟಿಲ್ವಲ್ಲ, ಅಲ್ಲಿ ಮನೆ ಕಟ್ಟಗಳಕ್ಕೂ ಬಿಟ್ಟಿಲ್ಲ, ಇನ್ನು ಅನುಭವ ಅಂತ ಎಲ್ಲಿದೆ ಅನ್ನುವಂಥದ್ದು ಎರಡನೇದು. ಮೂರನೇದು ಅವರು 1 ಎಕರೆ 2 ಎಕರೆಗೆ ಬೆಳೆಗಳನ್ನ ಬೆಳೆದಿದ್ರು ಸಹ ಇಲಾಖೆಯವರು ನಮ್ಗೆ ಏನು ಬಹಳಷ್ಟು ಬೇಸರ ಆಗ್ತಾ ಇರೋದು ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ಫಾರೆಸ್ಟ್ನವ್ರ ಮೇಲೆ ಬಹಳ ಬೇಸರ ಆಗ್ತಾ ಇರೋದು, ಯಾಕಂದ್ರೆ ಇವರು ಪುಸ್ತಕ ಓದಲ್ಲ ಕಾನೂನನ್ನ, ಅವರು ಓದ ಅವ್ರು ತಿರ್ಚಾಲ್ತ ಪ್ರಯತ್ನಗಳನ್ನ ಮಾಡ್ತಾವ್ರ, ಇವರು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಈ ತಾಲೂಕಲ್ಲಿ ಬಹಳಷ್ಟು ಗಿರಿಜನರು ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂತ ಹೇಳ್ತಾ ಇದ್ದೀನಿ ಅಂದ್ರೆ GPS ಮಾಡಕ್ ಹೋದಂತ ಸಂದರ್ಭದಲ್ಲಿ ಅನುಭವ ಇದೆ ಅಂತ 1 ಎಕರೆ 2 ಎಕರೆ ಅವ್ರದ್ದು ಅನುಭವದಲ್ಲಿದ್ರೆ ಇವರು ಅವನು ಮನೆ ಕಟ್ಟಗಳಕ್ಕೆ ಎಷ್ಟಿದೆಯೋ ಅಷ್ಟನ್ನೇ GPS ಮಾಡಿ ಅವನಿಗೆ ಹಕ್ಕುಪತ್ರ ಕೊಡ್ತಾರೆ. 1 ಕುಂಟೆ ಕೊಟ್ಬಿಟ್ಟು ವ್ಯವಸಾಯ ಮತ್ತು ನಿವೇಶನಕ್ಕಾಗಿ ಅಂದ್ಬಿಟ್ಟು ಹಕ್ಕು ಪತ್ರ ಕೊಡ್ತಾರೆ, ಅದು ಸಹ ಬದಲಾವಣೆ ಆಗಬೇಕು. ಅದ್ರ ಜೊತೆಗೆ ನಮ್ಮಲ್ಲಿ 2014 ಡಾಕ್ಟರ್ ಮುಜಫರ್ ಅಸಾದಿಯವರ ವರದಿ ಪ್ರಕಾರ 3418 ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸ್ಕೊಡ್ಬೇಕು ಅಂತ ಹೈಕೋರ್ಟ್ ಮಾನ್ಯ ಮಾಡಿದ್ರು ಸಹ ಇವತ್ತಿನವರೆಗೂ ಜಾಗ ಗುರುತಿಸಿಲ್ಲ, ಏನು ಮಾಡದೇ ಇರುವಂತದ್ದು ನಮಗೆ ಈ ಆದಿವಾಸಿಗಳಿಗೆ ತುಂಬಾ ನೋವಾಗಿದೆ. ಮತ್ತೆ ನಮ್ಮ ಆರ್ ಬಾಲಸುಬ್ರಹ್ಮಣ್ಯಂ ಸರ್ ಅವರು ಆ ನೀತಿ ಆಯೋಗದ ಅಧ್ಯಕ್ಷರಾಗಿರೋದ್ರಿಂದ ನಮ್ಗೆ ಇನ್ನೊಂದು ಬಲ ಬಂದಂಗೆ ಆಗಿದೆ ಅನ್ನುವಂಥದ್ದು. ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲೇ ಫಾರೆಸ್ಟ್ನವರು ಏನೇನೆಲ್ಲ ಮಾಡಿದ್ರು ಸಹ ಅವ್ರ ದುದ್ದಿಗೆಡದಲ್ಲೇ ಇವತ್ತು 154 ಜನ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಅಂದ್ರೆ ಕಾರಣಕರ್ತರು ಅವರೇ ಆಗಿದ್ದಾರೆ. ನಾವು ತಾವಿರೋದ್ರಿಂದ ಆಶಾವಾದಿಗಳಾಗಿರ್ತೀವಿ ಸರ್.
4: ಫಾರೆಸ್ಟ್ ರೈಟ್ ಆಕ್ಟ್ ಭಾರಿ ಮುಖ್ಯ ಆಗಿರೋದ್ರಿಂದ ನಾನೊಂದು 2 ಪಾಯಿಂಟ್ ಹೇಳಲೇಬೇಕು. ನಮ್ಮವರು 1972 ಬಂಡೀಪುರ ಮತ್ತೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಇಂದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಿಂದ ಹೊರಗಡೆ ಆಗ್ತಾಯಿತ್ತು. ಫಾರೆಸ್ಟ್ ರೈಟ್ ಆಕ್ಟ್ ಬಂದಿದ್ದು 2006. ಈಗ ಅನುಭವ ಹೆಂಗ್ ಬರುತ್ತೆ ನಮ್ದು ಅವಾಗಲೇ ಹೊರನಡೆದ ಮೇಲೆ ನಮ್ದು ಅನುಭವ ಅದಕ್ಕೆ
1: ಗ್ರಾಮ ಪಂಚಾಯತ್ ಯಾಕೆ ಗ್ರಾಮ ಪಂಚಾಯತ್ ಸದಸ್ಯರು ಇರ್ಬೇಕಲ್ಲ
5: ಇಲ್ಲ ಇಲ್ಲ

0: ಪಂಚಾಯತಿ ಮತ್ತು ಜಡ್ಪಿ ಆಗಲಿಲ್ಲ ಅಲ್ವಾ. ಸೊ 10 ಇಯರ್ಸ್ ಗ್ರಾಮ ಪಂಚಾಯತ್ ಬಿಡು, ನಮ್ಮ ಮೆಂಬರ್ಶಿಪ್ಗೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್. ಆಮೇಲೆ ಶಿಕ್ಷಣ ಸಮಸ್ಯೆನ ನಾನು ಮಾತಾಡ್ತೀವಿ. ನಾವು ಅರಣ್ಯ ಮೂಲ ಬುಡಕಟ್ಟುಗಳು ಕರ್ನಾಟಕದಲ್ಲಿ ಒಟ್ಟು ಅರಣ್ಯ ಫಾರೆಸ್ಟ್ ಬೇಸ್ಡ್ ಟೈಪ್ಸ್ 13 ಪಂಗಡಗಳಿದ್ದೀವಿ. ಭಾರಿ ಮುಖ್ಯವಾಗಿ ನಮಗೆ 1951 ಇಸ್ವಿಯಲ್ಲಿ ಆಶ್ರಮ ಶಾಲೆಗಳು ಪ್ರಾರಂಭವಾಗಿವೆ ನಮ್ಮ ಶಿಕ್ಷಣಕ್ಕೆ. ಇವತ್ತು ಆಶ್ರಮ ಶಾಲೆಗಳು ಇಂದಿಗೂ ಕೂಡ ನಡೀತಾ ಇವೆ. ಬಟ್ ಇವತ್ತು ಆಶ್ರಮ ಶಾಲೆಗಳಿಗೆ ರಾಜ್ಯ ಶಿಕ್ಷಣ ಪಾಲಿಸಿ ಒಳಗಡೆ ಇಲ್ಲ ಈ ಶಿಕ್ಷಣ ಸಂಸ್ಥೆಗಳು. ಭಾರಿ ಮುಖ್ಯವಾಗಿ ಇದನ್ನು ಮಾನಿಟರಿಂಗ್ ಮಾಡೋಕ್ಕೆ ಕ್ವಾಲಿಫೈಡ್ ಎಂಪ್ಲಾಯಿಗಳಿಲ್ಲ ಅದರಲ್ಲಿ. ಆಮೇಲೆ ಅದು ನಮಗೆ ಏನಾಗಿದೆ ಅಂದರೆ ನಮ್ಮ ಇಲಾಖೆಗೆ ಅದೊಂದು ಬಿಸ್ನೆಸ್ ಆಗಿದೆ, ವ್ಯಾಪಾರ ಆದ ಒಂದು ಸಂಸ್ಥೆಗಳು. ಅದೇ ರೀತಿ ಸರ್ ಈಗ ಹೇಳಿದ್ರೆ ನಮ್ಮ ಆಡಿ ಪಕ್ಕದಲ್ಲೇ ಸರ್ ನಾವೆಲ್ಲ ಹೋರಾಟ ಮಾಡಿ 20 ಎಕರೆ ನಮ್ಮ ಲ್ಯಾಂಡನ್ನು ಏಕಲವ್ಯ ಸಾಲಕ್ಕೆ ಕೊಟ್ಟಿದ್ದೀವಿ. ಅಲ್ಲಿ ಏನಾಗಿದೆ ಅಂದರೆ ಸರ್, ಏಕಲವ್ಯ ಶಾಲೆ ಕರ್ನಾಟಕದಲ್ಲಿ ಭಾರಿ ಮುಖ್ಯವಾಗಿ ಅರಣ್ಯ ವಾಸಿಗಳು ವಾಸ ಮಾಡೋ ಪ್ರದೇಶದಲ್ಲಿ 2 ಶಾಲೆಗಳಿದೆ ಏಕಲವ್ಯ ಶಾಲೆ. ಒಂದು ಚಾಮರಾಜನಗರ ಅನೂರಲ್ಲಿ, ಇನ್ನೊಂದು ನಮ್ಮ ಬಸವನಗಿರಿ ತ್ರಿಕೋಟೆ ತಾಲೂಕಲ್ಲಿ. ಇಲ್ಲಿ ನಮ್ಮ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಪಾಪ ಅವ್ರಿಗೆ ಗುಣಮಟ್ಟದ ಶಿಕ್ಷಣ ಇಲ್ಲ. ಅವರೆಲ್ಲಿ ಎಂಟ್ರೆನ್ಸ್ ಫೇಸ್ ಮಾಡಲಿಕ್ಕೆ ಅವರಿಗೆ ಟ್ರೈನಪ್ ಇಲ್ಲ. ಅವ್ರು ಹೆಂಗೆ ಎಂಟ್ರೆನ್ಸ್ ಬರೀತಾರೆ, ಹೆಂಗ್ ಪಾಸ್ ಆಗ್ತಾರೆ? ಈಗ ಪ್ರಿನ್ಸಿಪಲ್ ಯಾರೋ ಡೆಲ್ಲಿ ಅವರೇನೋ ಬಂದಿದ್ದಾರೆ ಪಾಪ, ಅವ್ರು ಏನ್ ಮಾಡ್ತಾರೆ, ಅವ್ರದ್ದು ರೂಲ್ಸ್ ಏನಿದೆ CBSE ಅದನ್ನು ಫಾಲೋ ಮಾಡ್ತಾರೆ. ಬಟ್ ಅವ್ರಿಗೆ ಅದನ್ನ ಸಡಿಲಿಕ್ಕೆ ಮಾಡೋ ಪವರೂ ಇಲ್ಲ. ಆ ಕಾರಣಕ್ಕೆ ನಂದೊಂದು ನೀತಿ ಆಯೋಗದ ಅಲ್ಲಿ ಭಾರತ ಸರ್ಕಾರಕ್ಕೆ ಒಂದು ಸಲಹೆ ತರಬೇಕು. ತಾವು ಏನಂದ್ರೆ ಅರಣ್ಯವಾಸಿಗಳಿಗೆ ಎಂಟ್ರೆನ್ಸ್ ಇಲ್ದಂಗೆ 1ನೇ ತರಗತಿಯಿಂದ ಅವ್ರಿಗೆ ಅಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆ ಶುರು ಮಾಡಿದ್ರೆ ಅವ್ರಿಗೆ ಉತ್ತಮವಾದ ಆ ಟೀಚರ್ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಮ್ಮ ಆಶ್ರಮ ಸ್ಕೂಲು ಮಕ್ಕಳು ಅಲ್ಲಿ ಅಕಸ್ಮಿಕ ಹೋಗಿ 8 ಮಕ್ಕಳು ಹೋಗಿದ್ದಾರೆ ಈ ಸರಿ, ನಾನೇ ಸೇರಿಸಿದ್ದೀನಿ. ಆ ಮಕ್ಕಳು ಏನ್ ಮಾಡ್ತಾರೆ ಅಲ್ಲಿ ಕನ್ನಡ ಮಾಧ್ಯಮದಲ್ಲಿ ಐ ಪಾಪ ಸರಿಯಾಗಿ ಗೊತ್ತಿಲ್ಲ ಏನೋ ಕಲ್ತು ಹೋಗೋರು, ಅಲ್ಲಿ ಇಂಗ್ಲಿಷ್ ಮೀಡಿಯಂದಲ್ಲಿ ಪಾಠ ಶುರುವಾದ್ರೆ ಅವ್ರಿಗೆ ಅಲ್ಲಿ ಇರಕ್ಕೆ ಆಗ್ತಾ ಇಲ್ಲ, ಕಾಂಪೌಂಡ್ ಹತ್ತಿ ಹೊರಗಡೆ ಕದ್ದು ಬರ್ತಾವ್ರೆ ಮಕ್ಕಳೆಲ್ಲ. ಅದಕ್ಕೆ ಆ ಶಿಕ್ಷಣ ಸಂಸ್ಥೆನೇ ಅಲ್ಲಿ ಆ ಒಂದು ನೀತಿಯಲ್ಲಿ ಬದಲಾವಣೆ ತಂದು ಅರಣ್ಯವಾಸಿ ಮಕ್ಕಳಿಗೆ ಅಲ್ಲಿ ಶಿಕ್ಷಣ ಪಡೀಲಿಕ್ಕೆ ಒಂದು ಉತ್ತಮವಾದ ಒಂದು ಅವಕಾಶನ ಮಾಡಿಕೊಡ್ಬೇಕನ್ನೋದು ನನ್ನ ಸಲಹೆ.
1: ಒಂದು ನಾನು ಇದಕ್ಕೆ ಆಶ್ವಾಸನೆ ನೀಡಬಹುದು, ನಾನು ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಏಕಲವ್ಯ ಶಾಲೆಗಳನ್ನು ಅದರ ನಡತೆ ಯಾರಿಗೆ ಅನುಕೂಲ ಆಗ್ತಾ ಇದೆ ಹೇಗೆ ಅದನ್ನು ಒಂದು ಪರಿಶೀಲನೆ ಮಾಡುವಂಥ ಹೋದ ತಕ್ಷಣ ಅದಕ್ಕೆ ನಾನು ಆದೇಶ ಹೊರಡಿಸ್ತೇನೆ. ಎರಡನೇದು, ಇಲ್ಲಿರುವ ನಮ್ಮ ಏಕಲವ್ಯ ಶಾಲೆ ಬಗ್ಗೆ ಸಂಪೂರ್ಣವಾಗಿ ಶುರು ಆದಾಗಿಂದ ಇವತ್ತು ಎಷ್ಟು ಮಕ್ಕಳು ಓದರು ಎಲ್ಲಿದ್ದಾರೆ ಅದನ್ನು ನಮ್ಮ ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೆಪ್ಯೂಟಿ ಡೈರೆಕ್ಟರ್ ಇದ್ದಾರೆ, ಅವರು ಅದನ್ನು ತಕ್ಷಣ ಆಗಲೇ ಆದೇಶ ಕೊಟ್ಟಿದ್ದಾರೆ, ಅದನ್ನು ಮಾಡಿ 2 ತಿಂಗಳೊಳಗೆ ವರದಿ ಕೊಡ್ತಾರೆ, ಅದನ್ನು ನೋಡಿಕೊಂಡು ಅದರ ಆಧಾರದ ಮೇಲೆ ನಾನು ಎಲ್ಲ ಮಾಡ್ತೇನೆ. 2 ಸಲಹೆಗಳು ನಾನು ಕೊಡೋದಾದರೆ ಆ ಸ್ಥಳೀಯ ಶಾಲೆ ಪ್ರಿನ್ಸಿಪಲ್ಗೆ ಮತ್ತು ಅಲ್ಲಿರ ಕನ್ಸಲ್ಟೆಂಟ್ಗೆ ವಿವರಿಸಿ ಹೇಳಿದ್ದೇವೆ. ನಮ್ಮ ಸೊಳ್ಳೆಪುರ ಸುತ್ತಮುತ್ತ ಯಾವ ಮಕ್ಕಳು ಅಲ್ಲಿ ಬರೋಕ್ಕೆ ಸಾಧ್ಯವೋ ಅವರಿಗೆ ಈ ವರ್ಷದಿಂದ ಈ ಪಾಠ ಶುರು ಮಾಡಿ ಕೇಂದ್ರ ಸರ್ಕಾರದಿಂದ ನೀವು ಬಳಸಬೇಡಿ ಅಂತ ಹೇಳೋದಿಲ್ಲ, ಪರೀಕ್ಷೆ ಬರೀಲಿಕ್ಕೆ ತಯಾರಿಸಿ ಅವ್ರನ್ನ. ಪ್ಲಸ್ ಈ ಪ್ರದೇಶದಲ್ಲಿರೋ ಮಕ್ಕಳಿಗೆ SVM ಶುರು ಮಾಡ್ತಾರೆ, ಅವರಿಗೆ ಟೆಸ್ಟ್ ರೆಡಿ ಮಾಡಲಿಕ್ಕೆ ಏಕಲವ್ಯ ಸ್ಕೂಲ್ ಟೆಕ್ಸ್ಟ್ ಬರೀಲಿ, ಅದೇ ಇಂಪಾರ್ಟೆಂಟ್. ನಾಳೆ ನಾವು ಆಮೇಲೆ ಹಿಂಗೆ ನಾವು ಕಡಿಸ್ಬೇಕು ಅಂತ ಹೇಳ್ತಾರೆ, ಅದ್ರ ಬಂದು ಟೆಸ್ಟ್ಗೆ ತಗೊಳ್ಳುವಂಥ ಸಾಮರ್ಥ್ಯ ಬೆಳೆಸೋದು ಮಾಡೋಣ. ಅಲ್ಲೂ ಅವ್ರು ಮಾಡೋಕ್ಕೆ ಹೇಳಿದ್ದೀವಿ, ಇಲ್ಲಿ ನಾವು ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ಮಾಡಿದ ಮೇಲೆ ಸ್ವಲ್ಪ ತಕ್ಷಣಕ್ಕೆ ತಾತ್ಕಾಲಿಕ ಪರೀಕ್ಷೆ ಬದಲಾವಣೆ ಆಗ್ತೀವಿ, ಅದು ಲಾಂಗ್ ಟರ್ಮಲ್ಲಿ ಎಲ್ಲ ಒಂದು ಸ್ಟಡಿ ಮಾಡಿದ ಮೇಲೆ ಅದ್ರ ಬಗ್ಗೆ ನಾನು ನಿಮ್ಮತ್ತ ನಿಮ್ಮ ಗಮನ ತರ್ತೀನಿ. ಏನು ಮಾಡ್ತಾ ಇದ್ದೀನಿ,
2: ಕರ್ನಾಟಕದಲ್ಲಿ 199 ಆಶ್ರಮ ಶಾಲೆ ಇದೆ, ಆದರೆ ಅಲ್ಲಿ ಅಡುಗೆಯವರಿಂದಾಗಲಿ ಮೇಸ್ಟ್ರಿಂದಾಗಲಿ ವಾರ್ಡರ್ಗಳಿಂದಾಗಲಿ ಅಲ್ಲಿ ನೌಕರರಿದ್ದಾರೆ, ಅವ್ರ್ಯಾರು ಪರ್ಮಿಟ್ ಅಲ್ಲ, ಅಲ್ಲಿ ನೌಕರ ನೇಮಕತೆ ಆಗಬೇಕು, CADR ಆಗಬೇಕು, ಅವರು SC ಆಗಿದೆ, SC ಆಗಿಲ್ಲ. ಹಂಗಾಗಿ ಅಲ್ಲಿ ಬರೋರು ಯಾರಂದ್ರೆ MLA ಬರೋರು, MP ಬರೋರು, ಒಬ್ಬರು 10 ಗಂಟೆ ಮೇಸ್ಟ್ರಿ ಕೆಲಸ ಅಂದರೆ 12 ಗಂಟೆ ಬರ್ತಾರೆ. ಈಗ ಅವರು ಟ್ರಬಲ್ ಆಗಿ ಎಲ್ಲಿ ನೋಡೋಕಾಯ್ತದೆ, ನಮ್ಮ ತಾಲೂಕಲ್ಲಿ 10 ಆಶ್ರಮ ಸಲ ಇದೆ, ಅವರು GP ವ್ಯವಸ್ಥೆ ಇಲ್ಲ, ಏನೂ ಇಲ್ಲ, ಎಲ್ಲಿ ಅವ್ರದ್ದು ಗಾಳಿ ಮಾಡೋಕ್ಕಾಗತ್ತೆ? ಹಂಗಾಗಿ ಅದು ನಿಮಗೆ CADR ಆದರೆ ಒಳ್ಳೇದದು, ನೌಕರಿ ನೇಮಕಾದ್ರೆ ಒಳ್ಳೇದು. ಅಲ್ಲಿ
3: ರೇಖೆಗಳದ್ದು ಮನೆಗಳಾಗಿದೆ ಸರ್, ಮನೆಗಳಾಗಿ ಇವಾಗೆಲ್ಲ ಫುಲ್ ಫಿನಿಶಿಂಗ್ ಆಗಿದೆ, ಆದ್ರೆ ನಮ್ಮ ಟ್ರೈಬಲ್ ಇನ್ಸ್ಪೆಕ್ಟರ್ಗಳು ಅಡಿಪಾಯದಿಂದ ಒಂದು ಸಲನು ವಿಸಿಟಿಂಗ್ ಮಾಡಿರ್ಬೋದು, ಇವಾಗ ಪೂರ್ಣ ಹಂತದಲ್ಲಿ ಎಲ್ಲಾನು ಮುಗ್ದೋಗಿದೆ, ಅದನ್ನ ಇವಾಗ ಬಂದು ಒಂದ್ಸಲ ವಿಸಿಟಿಂಗ್ ಮಾಡ್ಲಿ ಸರ್. ಈಗ ಆ ಕುಟುಂಬಗಳು ಸಂಸಾರ ಮಾಡ್ತಾ ಇದೆ, ಆ ಸಂಸಾರಗಳನ್ನ ಬಂದು ವಿಸಿಟಿಂಗ್ ಮಾಡ್ಲಿ. ಏನ್ ಸರ್ ಮನೆ ಕಟ್ಟಿದಾರು, ಮನೆ ಕಟ್ಟೋದು ಉದ್ದೇಶ ಆ ಮನೆಯಲ್ಲಿರೋ ಕುಟುಂಬಗಳು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಇವಾಗ ಮಳೆ ಬಂದ್ರೆ ಪೂರ್ಣ ಎಲ್ಲ ಸುರಿ.

0: ತರ ಆಗ್ತಾ ಇದೆ, ಕರೆಕ್ಟ್ ಆಗಿ ಸಂಪೂರ್ಣವಾಗಿ ಅದಕ್ಕೆ ಎಷ್ಟು ಸಿಮೆಂಟ್ ಹಾಕ್ಬೇಕು, ಎಷ್ಟು ಯಾವ ತರ ಕೆಲಸ ನಡೀತಾ ಇದೆ ಅಂತ ಯಾರು ಇದುವರೆಗೂ ವಿಸಿಟಿಂಗ್ ಮಾಡಿಲ್ಲ. ನಮಗ್ ಕೊಡೋ ಉದ್ದೇಶ ಏನು, ನೀವು ಮನೆ ಕೊಟ್ರೆ ನಾವು ಇನ್ನೂ ಒಂದ್ 10 ವರ್ಷ ಚೆನ್ನಾಗಿರ್ಬೇಕು ಅಂತ ಬಿಟ್ಟು ಈಗ 2 ವರ್ಷ 1 ವರ್ಷಕ್ಕೆ ನಾಶ ಆಗುವಂತ ಮನೆಗಳಿಗೆ ಏನಕ್ ಕೊಡ್ಬೇಕು, ಏನಕ್ 4.5 ಲಕ್ಷ ಖರ್ಚು ಮಾಡ್ಬೇಕು? ಇದನ್ನ ಇವ್ರು ಕರೆಕ್ಟ್ ಆಗಿ ವಿಸಿಟಿಂಗ್ ಮಾಡಿದ್ರೆ ಅದ ಆ ತರ ಕಳಪೆ ಕೆಲಸ ನಡೀತಾ ಇರ್ಲಿಲ್ಲ ಸರ್. ಇವಾಗ್ಲೂ ನಮ್ಮ JK ಮನೆಗಳಲ್ಲೂ ಸಂಪೂರ್ಣವಾಗಿ ಚಾವಣಿ ಎಲ್ಲ ನೆನೀತಾ ಇದೆ. ಯಾಕೆ ಸರ್ 4.5 ಲಕ್ಷ ಖರ್ಚು ಮಾಡ್ಬೇಕು ಅದಕ್ಕೆ?
1: ನಿಮ್ದು ಯಾವ ಯೋಜನೆ ಬಂದಿತ್ತು? PM ಜನ್ಮನಲ್ಲಿ ಬಂತ, ಆವಾಸ್ ಯೋಜನೆಯಲ್ಲಿ ಬಂತ, ಯಾವ್ದಲ್ಲಿ ಬಂತು
0: ಗೊತ್ತಿಲ್ಲ. ನಾನು
1: ಎರವಾದ ನನಗೆ ವಿಚಾರಿಸ್ಬಿಟ್ಟು ಹೇಳಿಪ್ಪ, ಮನೆಗಳು ಯಾವ್ಯಾವ ಯೋಜನೆಯಲ್ಲಿ ಬಂತು? ಒಂದು ಕೆಲಸ ಮಾಡಿ ವಿಜಯ್, ಈ ನಮ್ಮಲ್ಲಿ ಹಾಡಿಗಳಲ್ಲಿ ಎಷ್ಟು PVT ಜೀವನ ಮನೆಗಳು ಆಗ್ಬೇಕಾಯ್ತು, ಎಷ್ಟೆಷ್ಟು ಆಗಿದೆ ಅಂತ ಮಾಹಿತಿ ಕೊಡಿ. ನನಗೆ ಫೋಟೋ ಸಮೇತ ಕಳಿಸಿ, ಇಂಥ ಇಂಥದ್ದು ನಿಂತಿದೆ, ಇಂಥದ್ದು ಸೋರ್ತಾ ಇದೆ, ಇಂಥದ್ದು ಸಮಸ್ಯೆ ಇದೆ ಅಂತ ನಾನೊಂದು ಮಂತ್ರಾಲಯಕ್ಕೆ ನಾನು ಆದೇಶ ಕೊಡ್ತೇನೆ. ಅಟ್ಲೀಸ್ಟ್ ಪರಿಶೀಲಿಸಿ ಅದನ್ನು ಸರಿಪಡಿಸ್ಲಿಕ್ಕಾಗತ್ತೆ, ಉಪಯೋಗಿಸ್ಬೇಕಲ್ಲ. ಮತ್ತೆ ಅಂತ ಅಧಿಕಾರಿಗಳು ಬೇರೆ ಕೆಲವು ಸಮಸ್ಯೆಗಳಾಗಿದೆ, ಆಕ್ಷನ್ ತಗೊಳ್ಳಿ. ಸರಿಯಾದ ಮಾಹಿತಿ
0: ಸರ್. ಆಮೇಲೆ ನಮ್ಮ ಬೆಟ್ಟದುರ್ಗ ಸಮುದಾಯದವರು ಕಾಡೊಳಗೆ ಹೋಗಿ ಅವ್ರು ಏನು ನಿಧನ ಆದ್ರೆ ಅವ್ರು ಏನು ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಸರ್. ಆದ್ರೆ ನಮ್ಮ ಏನು ಬ್ರಹ್ಮಗಿರಿ ಆಡಿಲಿ ಎರವ ಸತ್ತೋದ್ರೆ ಅವ್ರ ಜಮೀನಲ್ಲೇ ಉಳ್ಬೇಕು ಸರ್. ಕೊಟ್ಟಿರೋದೇ ಜಮೀನು 1.5 ಎಕರೆ 3 ಎಕರೆ ಜಮೀನು ಕೊಟ್ಟಿದ್ರೆ ಎಷ್ಟು ಜನ ಸತ್ರು ಅಲ್ಲೇ ಉಳ್ಬೇಕು. ನಮ್ಮ JK ಅವರು ಸಮೇತ ಅಲ್ಲೇ ಮಾಡ್ಕೋಬೇಕು, ಯಾರಿಗೂ ಕಾಡಲ್ಲಿ ಜಾಗ ಇಲ್ಲ. ಇವಾಗ ನಾವು ಒಳ್ಳೆಕರಗ್ ಹೋದ್ರೆ ಒಳ್ಳೆಕರಲ್ಲಿ ಅಲ್ಲೊಂದಷ್ಟು ಜನ ಅಡ್ಡಾಕ್ ಬಿಡ್ತಾರೆ, ಇದ್ ಮಾಡ್ಬೇಡಿ ಅಂತ ಬಿಟ್ಟು. ಲಾಸ್ಟ್ ಒಂದು 5-6 ಜನ ಸತ್ತೋದಾಗ ತುಂಬಾ ಪಾಡ್ ಬಿದ್ದಿದೀವಿ ಸರ್. 10 ಗಂಟೆ ರಾತ್ರಿವರೆಗೂ ನಾವು ಏನ್ ಎಣ ಸುಡೋಕೆ 10-11 ಗಂಟೆವರೆಗೂ ಕಷ್ಟ ಬಿದ್ದಿದೀವಿ ಸರ್. ನಮ್ಮ ಮಹಿಳೆಯರಾಗಿ ಆ ಎಣ ಸುಡೋವರೆಗೂ ತುಂಬಾ ಕಷ್ಟ ಬಿದ್ದಿದೀವಿ. ಒಂದು ಸೌದೆ ಸಿಕ್ಕಲ್ಲ, ಅಲ್ಲಿ ಬಿಡೋದಕ್ಕೆ ಜಾಗ ಇಲ್ಲ. ಅಕ್ಕಪಕ್ಕದ ಏನ್ ನಾನ್ ಟ್ರೈಬಲ್ ಇದಾರೋ ಅವ್ರುಗಳು ನಮ್ಗೆ ಬಿಡ್ತಾ ಇಲ್ಲ. ದಯವಿಟ್ಟು ನಮಗೆ ಏನ್ ಎರವ ಮತ್ತೆ JK ಏನ್ ಸಮುದಾಯ ಇದೀವೋ ನಮಗೆ ಆ ಮತ್ತೆ ಬೆಟ್ಟಗೋರ್ವ ಸಮುದಾಯದವ್ರಿಗೂ ಏನು ಪ್ರಾಬ್ಲಮ್ ಮಾಡಂಗಿಲ್ಲ ಯಾರವರಿಗಿಲ್ಲ ಸರ್. ನಮಗೆ ತುಂಬಾ ಕಷ್ಟ ಆಗ್ತದೆ.
1: ಬೇಗೂರ್ ಹತ್ರ ಮಾಡ್ತಿದ್ದಲ್ಲ,
0: ಬೇಗೂರ್ ಹತ್ರ ಒಂದ್ ಕಡೆ ಇದೆ ಸರ್. ತುಂಬಾ ಬ್ರಹ್ಮಗಿರಿಯಿಂದ ಬೇಗೂರ್ ತುಂಬಾ ದೂರ ಆಗುತ್ತೆ ಸರ್. ಅದೂ ತುಂಬಾ ದೂರನೇ, ಬೇಗೂರವರೆಗೂ ತುಂಬಾ ದೂರನೇ, ಆದ್ರೆ ಬ್ರಹ್ಮಗಿರಿಯಿಂದ ಬೇಗೂರ್ ಹೋಗೋದಕ್ಕೆ ತುಂಬಾ ದೂರ ಆಗ್ಬಿಡುತ್ತೆ ಸರ್.
1: ಇದ್ಯಾಕೋ ನಮ್ಗಳ ಜೊತೆ ಚರ್ಚೆ ಮಾಡೋದಕ್ಕಿಂತ ನಮ್ಮ ಅಧಿಕಾರಿಗಳು ಕರ್ಕೊಂಡ್ಬಂದ್ರೆ ಚೆನ್ನಾಗಿರೋದು. ನನಗೆ ಒಂದು ಸಲಹೆ ಕೊಟ್ಟರು ಗಣೇಶನ್ ಅವರು, ಮುಂದಿನ ಸಲ ಬರುವಾಗ ಇಡೀ ಜಿಲ್ಲಾ ಅಧಿಕಾರಿಗಳೆಲ್ಲರನ್ನು ಕರ್ಕೊಂಡ್ಬರ್ತೀನಿ. DC ಅವ್ರ ಜೊತೆಗೆ ಯಾರ್ಯಾರು ಬರ್ತಾರೆ ಎಲ್ಲರನ್ನು ಕರ್ಕೊಂಡ್ಬಂದು ಒಂದು ಜನಸಮಾವೇಶ ಮಾಡಿ ಅಲ್ಲಿ ಎದುರುಗಡೆ ಕೇಳಿ, ಅವಾಗ ಏನು ನನ್ನ ಎದುರುಗಡೆ ಏನು ಉತ್ತರ ಕೊಡ್ತಾರೆ ನೋಡೋಣ. ನನಗೆ ಪ್ರಶ್ನೆ ಕೇಳಿ ಉಪಯೋಗ ಇಲ್ಲ, ಯಾಕಂದ್ರೆ ಇದು ಕಾರ್ಯಕ್ಕೆ ಬರುವಂಥದ್ದೆಲ್ಲ ಅವ್ರು ಸಲಿಕರು. ಸರ್, ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೇರಳ ಮಾದರಿಯಲ್ಲಿ ಉದ್ಯೋಗ ಖಾತ್ರಿ ಅವರು ತಿಂಗಳಿಗೆ ಒಂದು 30 ಡೇಸ್ ಕೂಡ ಕೆಲಸ ಕೊಡ್ತಾರೆ. ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಹೇಗಾಗಿದೆ ನಮ್ಮ ಪಂಚಾಯತಿ ಅಂತ ಹೇಳಿದ್ರೆ, ಜಾಬ್ ಕಾರ್ಡ್ ಈಗ ನಮ್ಮ ಜಮೀನಲ್ಲಿ ಒಂದು ಕೃಷಿ ಹೊಂಡ ಮಾಡಬೇಕು, ಅದಕ್ಕೆ ಮಾತ್ರ ಮಿಸ್ಡ್ ಆಗಿದೆ ಜಾಬ್ ಕಾರ್ಡು. ಜಾಬ್ ಕಾರ್ಡ್ಗಳು ನಮ್ಗೆ ಉದ್ಯೋಗ ಖಾತ್ರಿ ಕಾರ್ಡ್ಗಳು ಕೊಟ್ಟಿರ್ತಲ್ಲ, ಅದು ಬರೀ ನನ್ನ ಖುಷಿ. ಈಗ ನನ್ನ ಕೆಲಸ ಅಂದಾಗ ನನ್ಗೆ ಒಂದು 10 ಜಾಬ್ ಕಾರ್ಡ್ ಬೇಕು, ನಾನು ಕಲೆಕ್ಟ್ ಮಾಡ್ಕೋತೀನಿ, ನನ್ನ ಕೆಲಸ ಮುಗಿಸ್ತೀನಿ ವಾಪಸ್ ಕೊಟ್ಬಿಡ್ತೀನಿ. ಹಾಗಾಗಿದೆ ನಮ್ಮ ಈ ಕರ್ನಾಟಕದಲ್ಲಿ, ನಮ್ಮ ಪಂಚಾಯತ್ ಕೂಡ ಹತ್ರ ಆಗಿದೆ. ಅದು ಏಕೆ ನಾವು ಕೇರಳ ಮಾದರಿಯಲ್ಲಿ ನಮ್ಮಿಲ್ಲಿ ಹೆಸರಿಗೆಲ್ಲ ಒಂದು 200 ದಿನ ಕೆಲಸ ಕೊಡಬಾರ್ದು, ಅದು ಯಾಕೆ ತರಬಾರ್ದು ಅನ್ನೋದು ನನ್ನ ಪ್ರಶ್ನೆ ಸರ್.
2: ಈಗ ಹೊಸ ಕಾರ್ಯಕ್ರಮ ಬಂದಿರೋದ್ರಿಂದ, GRAMJI ಕಾರ್ಯಕ್ರಮ ಬಂದಿರೋದ್ರಿಂದ ನರೇಗಾ ಸ್ಥಳದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಈಗ ಶುರು ಆಗಿದೆ, ಒಂದು ತಿಂಗಳು ಲಾಂಚ್ ಆಯಿತು. ಆ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು ವಿಚಾರಗಳನ್ನು ಕವರ್ ಮಾಡಿ ಕೊಟ್ಟಿದೆ. ಮೊದಲು ಅದನ್ನು ಸ್ಟಡಿ ಮಾಡಿ, ನೀವು ಹಳೆ ನರೇಗಳನ್ನ ಮನಸ್ಸಲ್ಲಿಟ್ಕೊಂಡು ಮಾತಾಡಬೇಡ, ಸಾಕಷ್ಟು ದೀರ್ಘವಾಗಿ ಕೊಟ್ಟಿದೆ, ಅದರಲ್ಲೂ ಕವರ್ ಆಗಿಲ್ಲ ಅಂದ್ರೆ ಆಮೇಲೆ ಅದಕ್ಕೆ ನಾವು ತರೋಣ. ಬಟ್ ಈಗ ಸದ್ಯಕ್ಕೆ ಬಂದಿರೋದೇ 1 ತಿಂಗಳಾಯ್ತು, ಯಾರಿಗೂ ಅನುಭವವೇ ಇಲ್ಲ. ಅದು ಆ ಸ್ಟಡಿ ಮಾಡ್ಬಿಟ್ಟು ಅದ್ರಲ್ಲಿ ಏನು ಕೊಡ್ತಾ ಇದೆ ಹೇಳೋಣ.
3: ನಮಸ್ಕಾರ, ನನ್ನ ಹೆಸರು ವಸಂತಮ್ಮ, ಶ್ರೀಮಾರಮ್ಮ ಸ್ವಸಹಾಯ ಸಂಘ. ಈಗ ನಮ್ಮಲ್ಲಿ ನಾವು ಬೆಟ್ಟಕುರುಬ್ರೆ ಆಗಲಿ ಜೈನ್ ಕುರುಬ್ರೆ ಆಗಲಿ ಅರವಸೆ ಆಗಲಿ, ನಮ್ಮಲ್ಲಿ 2 ತಾಲೂಕಿನಿಂದ ಮನೆಗಳು ಬಂದು ಸಹ 70-60 ವರ್ಷ ಆಯಿತು. ಅದರಲ್ಲಿ ಮೈರಾಡ ಮನೆ ಸ್ವಲ್ಪ ಬಂದಿತ್ತು, ಅಲ್ಲಿಂದ ಆಶ್ರಯ ಯೋಜನೆ ಅಂತೇಳಿ ಸ್ವಲ್ಪ ಮನೆ, ಅಲ್ಲಿಂದ ಈಚೆಗೆ ನಮ್ಮ ಬೆಟ್ಟಕುರುಬ ಜನಾಂಗಕ್ಕೆ ಒಂದು ಮನೆ ಅನ್ನೋದೇ ಇಲ್ಲ ಸರ್. ಪಂಚಾಯತಿಯಿಂದ ಬರುತ್ತೆ ಸರ್ 1-2 ಮನೆ, ವರ್ಷಕ್ಕೆ 3-4, 1.5 ಲಕ್ಷ ಕೊಡ್ತಾರೆ ಸರ್. 1,60,000 ಈಗಲೂ ತಾರ್ಪಾಲ್ ಹಾಕೊಂಡು ಎಲ್ಲ ಅಡಿಗೂ ನೋಡಿದ್ದಾರೆ ಸರ್. ಈಗ ಅವರು ಅಲ್ಪ ಸ್ವಲ್ಪ ದುಡಿಮೆ ಮಾಡೋರು, ಜಮೀನ್ ಇರೋರು, ಹೆಂಗೋ ಕೈಯಿಂದ ಸ್ವಲ್ಪ ಬಂಡವಾಳ ಹಾಕಿ ಮನೆ ಕಟ್ಕೊಂಡವ್ರೆ. ಇನ್ನು ನಾವೆಲ್ಲ ಸೆಟ್ಟಲ್ಲೇ ಈಗಲೂ ತಾರ್ಪಾಲ್ ಹಾಕೊಂಡು ಜೀವನ ಮಾಡ್ತಾ ಇದ್ದೀವಿ. ಒಂದು ಶಿಕ್ಷಣ ಬಗ್ಗೆ ತಾವು ಮಾತಾಡಿದ್ರಿ, ಆಶ್ರಮ ಶಾಲೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಬಗ್ಗೆ ತಾವು ಮಾತಾಡಿದ್ರಿ. ಈಗ ಏಕಲವ್ಯ ಕಳಿಸಿದಾಗ ಯಾವುದು ಮಗು ಹಿಂಗಿಸ್ತಾರಲ್ಲ ಅಂತಂದ್ಬಿಟ್ಟು ಬಿದ್ದವ್ರು ಗೊತ್ತಂತೆ. ಅದೇ ಆಶ್ರಮ ಶಾಲೆಯಲ್ಲಿ ತಾವು ಸ್ವಲ್ಪ ಚೆನ್ನಾಗಿ ಓದಿರ ಟೀಚರ್ಸ್ನ ಟೀಚರ್ಸ್ ಮಾಡಿ ಟ್ರೈನಿಂಗ್ ಮಾಡಿ ಓದಿರ ಅಂತ ಅವ್ರನ್ನ ಸಮಾಜ ಕಲ್ಯಾಣ ಇಲಾಖೆ ಅವ್ರು ತಕೊಂಡಾಗ ಸಮಾಜ ಕಲ್ಯಾಣ ಇಲಾಖೆಗೂ ಒಂದು

0: ಮಕ್ಕಳುಗಳಿದೆ ಅಂತ. ಆದ್ರಿಂದ ಈಗ ಹೋದಾಗ ಅವರು ಇಂಗ್ಲಿಷ್ ಅಲ್ಲಿ ಮಾತಾಡೋಕ್ಕೂ ಬರಲ್ಲ. ಇಲ್ಲೇನಿದ್ರು ಸಿಡಿ ಅದಂಗಿಲ್ಲ, ನಾಲ್ಕು ಗಂಟೆ ಹೊಡಿ, ಸಂಬಳ ತಗೋ, ಊಟ ಮಾಡು, ಸರಿ. ಆ ದಯವಿಟ್ಟು ಸಹ ಈಗ ಬೇರೆ ಇರೋ ಮಕ್ಕಳು ಮೇಲ್ ಲೆವೆಲಲ್ಲಿ ಓದ್ಲಿ, ಆದಷ್ಟು ಈಗ ಏಕಲ್ಲೇ ಹೋಗ್ಬೇಕಾದ್ರೂ ಆಶ್ರಮ ಸಾಲಿಂದ ಹೋದಾಗ ಸ್ವಲ್ಪನಾದ್ರೂ ಒಂದು ಇಂಗ್ಲಿಷ್ ಮಟ್ಟಕ್ಕೆ ತೊಲ್ತಿದ್ರೆ ಅವಕ್ಕೂ ಸ್ವಲ್ಪ ಧೈರ್ಯ. ಅಲ್ಲಿ ಹೋದಾಗ ಅವ್ರು ಪುಷ್ ಪುಷ್ಟಾಗಿ ಇವ್ರು ಬಿದ್ದು ನೋಡ್ಬರ್ತಾರೆ ಯಾರಂತಿ. ಅದಾದ್ಬಾರ್ದು ಸಹ ಶಿಕ್ಷಣದಿಂದ ಅಕ್ಷರದಿಂದ ಫುಲ್ ವಂಚಿತರು ನಮ್ಮ ಟ್ರೈಬಲ್ ಮಕ್ಕಳು ಇನ್ನೂ ನಡೀತಾರೆ ಸಹ. ಅದಾಗ್ಬಾರ್ದು, ತಮ್ಮ ಒಂದು ಕೈ ಕೊಂಡಿಂದ ಕಾಲು ಕೊಂಡು ನಿಮ್ಮನ್ನು ದೇವರಂತ ನಂಬ್ಕೊಂಡಿವಿ ನಾವು ಟ್ರೈಬಲ್ಗಳು, ನೀವು ದೇವರಲ್ಲ, ನೀವು ಮನುಷ್ಯರಾಗಿ ನಮ್ಮನ್ನ ದೇವ್ರ ರೂಪದಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀವಿ. ಎಲ್ಲ ಮಕ್ಕಳಿಗೂ ನಮ್ಮ ಆದಿವಾಸಿಗಳಿಗೂ ಒಂದು ಒಳ್ಳೇದು ಮಾಡಂತ ಹೇಳ್ತೀವಿ. ನೀವು ನಿಮ್ಮ ಹೆಸರು ಇರೋವರೆಗೂ ನಾವು ಯಾವತ್ತೂ ನೆನಪತ್ತೀವಿ, ನೀವು ಅದೊಂದು ಒಳ್ಳೇದು ಮಾಡಿಕೊಡಿ ಸರ್. ನಮಸ್ಕಾರ.
1: ಇದುವರೆಗೂ ನಂಗಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ಹಾಡಿಗಳ ಸಮಸ್ಯೆ ಕುರಿತು ಸಂವಾದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911.
0: ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಉದ್ಯೋಗದಲ್ಲಿರುವ ತಾಯಿಯ ಸ್ತನ್ಯಪಾನ ಮಾಡಲು ಇರುವ ಸವಾಲುಗಳು ಹಾಗೂ ಮಾನಸಿಕ ಒತ್ತಡವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗ ಟೀರವರು.
3: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
4: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
5: ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ,
4: ಮಹಿಳೆಯರು,
5: ಮಕ್ಕಳು,
4: ಹಿರಿಯರು,
3: ಅದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
4: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50
3: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಉದ್ಯೋಗದಲ್ಲಿರುವ ತಾಯಂದಿರ ಸ್ತನ್ಯಪಾನದ ಸವಾಲುಗಳು ಮತ್ತು ಮಾನಸಿಕ ಆರೋಗ್ಯವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗರವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ನಮಸ್ತೆ.
2: ಮೇಡಮ್, ಕಳೆದ ಸಂಚಿಕೆಯಲ್ಲಿ ಸ್ತನ್ಯಪಾನ ಮಾಡುವ ತಾಯಿ ಆರೋಗ್ಯ, ಪೌಷ್ಟಿಕ ಆಹಾರ ಮತ್ತು ಕುಟುಂಬ ಮತ್ತು ಸಮಾಜದ ಬೆಂಬಲವನ್ನು ಕುರಿತು ನಾವು ಮಾತಾಡಿದ್ವಿ. ಹಾಗೆ ಈ ದಿನ ನಾವು ಮಾತನಾಡೋದಾದರೆ ಉದ್ಯೋಗದಲ್ಲಿ

0: ಕಂತ ತಾಯಂದಿರ ಒಂದು ಸ್ತನ್ಯಪಾನದ ಸವಾಲುಗಳು ಮತ್ತು ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಮಾತನಾಡಿದ್ರೆ, ಮೇಡಮ್ ಉದ್ಯೋಗದಲ್ಲಿ ಇರ್ತಕ್ಕಂಥ ತಾಯಂದಿರು ಆ ಸ್ತನ್ಯಪಾನವನ್ನು ಮುಂದುವರಿಸಲು ಎದುರಿಸ್ತಕ್ಕಂಥ ಒಂದು ಪ್ರಮುಖ ಸವಾಲುಗಳು ಯಾವುವು ಮೇಡಮ್? ಅವ್ರು ಹೇಗೆ ಒಂದು ಸ್ತನ್ಯಪಾನವನ್ನು ಮಾಡಿಸ್ಬೋದು ಮೇಡಮ್?
1: ಈಗ ಉದ್ಯೋಗದಲ್ಲಿ ಅಂತ ಹೇಳಿದರೆ ಆಲ್ರೆಡಿ ಇವರಿಗೆ ತಾಯಂದಿರಿಗೆ ಮನಸ್ಸಿನಲ್ಲಿ ಆಲ್ರೆಡಿ ಒಂದು ಏನೋ ಆತಂಕ ಗಾಬರಿ ಎಲ್ಲ ಇದ್ದೇ ಇರುತ್ತೆ. ಇನ್ನು ಉದ್ಯೋಗದಲ್ಲಿ ಅಂತ ಹೇಳಿದರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಮನೆಯಲ್ಲಿರುವಂಥ ತಾಯಂದಿರು 24 ಗಂಟೆ ಮಕ್ಳುಗಳ ಜೊತೆನೇ ಇರ್ತಾರೆ. ಸೊ ಅವರಿಗೆ ಆ ಮಗುನ ಬಿಟ್ಟು ಹೋಗೋ ಅಂತ ಆತಂಕ ಇರಲ್ಲ. ಈಗ ಮನೆಯಿಂದ ಕೆಲಸಕ್ಕೆ ಹೋಗಬೇಕು ಅನ್ನೋರಿಗೆ ಏನಿರುತ್ತೆ, ಈಗ ಮನೆಯಲ್ಲಿ ನಾನು ಮಗು ಬಿಟ್ಟು ಬಂದಿದ್ದೀನಿ, ಈಗ ಮಗುನ ಯಾರು ನೋಡ್ಕೊತಾರೆ, ಅಥವಾ ನೋಡ್ಕೊಳ್ತಿರೋರು ಚೆನ್ನಾಗಿ ನೋಡ್ಕೊಳ್ತಾರಾ, ಅಥವಾ ಮಗುಗೆ ಟೈಮಿಗೆ ಕರೆಕ್ಟಾಗಿ ಹಾಲು ಕೊಡೋಕ್ಕಾಗುತ್ತಾ, ನಾನು ಹಾಲು ಕೊಡಬೇಕು ಅಂದರೆ ಹಿಂಗೆ ಕುಡಿಸ್ಬೇಕು, ಮಗುನ ನನ್ನ ಜೊತೆಲಿ ಕರ್ಕೊಂಡು ಬರಬೇಕಾ, ಅಥವಾ ನಾನು ಮಗು ಹಾಲನ್ನ ಅಲ್ಲಿ ಇಟ್ಟು ಬರಬೇಕಾ, ಅದು ಇಟ್ಟು ಬರೋದಾದರೆ ನಾನು ಹೇಗೆ ಬರಬೇಕು, ಮತ್ತೆ ಅದನ್ನು ಯಾರು ಕುಡಿಸ್ತಾರೆ, ಇಷ್ಟೆಲ್ಲ ನಾನಾ ಥರದ ಅವ್ರಿಗೆ ಏನದು ಆಲೋಚನೆಗಳಿರುತ್ತೆ. ಸೊ ಇವೆಲ್ಲ ಅವರಿಗೆ ಈಗ ಕೆಲಸ ಜೊತೆಯಲ್ಲಿ ಕೆಲಸದ ಒತ್ತಡ ಕೂಡ, ಈಗ ಕೆಲಸದಲ್ಲಿ ಈಗ ಕೆಲಸ ಮಾಡೋರ ಹತ್ರ ಅವ್ರು ಹೇಳೋಕ್ಕಾಗಲ್ಲ ನನಗೆ ಈ ಥರ ಸಮಸ್ಯೆಗಳಿದೆ, ನನಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತಲೂ ಸಹ ಅವ್ರು ಹೇಳೋಕ್ಕಾಗಲ್ಲ. ಈಗ ಕೆಲಸದೂ ಒತ್ತಡ ಇರುತ್ತೆ, ಕೆಲಸದಲ್ಲಿ ಏನೋ ಅವ್ರಿಗೇನೋ ಮೀಟಿಂಗ್ ಇರುತ್ತೆ, ಈಗ ಜೊತೆಯಲ್ಲಿ ಅಲ್ಲಿ ಪಾಪ ನೋಡ್ಕೊಳ್ಳೋಂಥದ್ದು, ನಾನು ಇದನ್ನೆಲ್ಲ ಹೆಂಗೆ ಮಾಡಲಿ ಏನು ಮಾಡಲಿ ಅನ್ನೋ ಆ ಭಯ ಆತಂಕ ಇವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ, ಇವೆಲ್ಲ ಅವರ ದೈನಂದಿನ ಕಾರ್ಯದ ಮೇಲೂ ಕೂಡ, ಅಂದರೆ ಅವರು ದಿನನಿತ್ಯ ಮಾಡುವಂಥ ಚಟುವಟಿಕೆಗಳ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಸೊ ಆವಾಗ ಅವ್ರಿಗೆ ಕೆಲಸದಲ್ಲಿ ಈ ಕಡೆ ಆಸಕ್ತಿ ಮಾಡೋಕ್ಕಾಗಲ್ಲ ಕಂಪ್ಲೀಟಾಗಿ, ಈ ಕಡೆ ಎಲ್ಲ ಪಾಪ ನೋಡ್ಕೊಳ್ಳೋದಿಕ್ಕೂ ಆಗೋದಿಲ್ಲ, ಎರಡೂ ಮಾಡೋಕ್ಕಾಗಲ್ಲ, ಎರಡರಲ್ಲೂ ಗೊಂದಲ ಜಾಸ್ತಿ ಆಗುತ್ತೆ. ಸೊ ಇದು ದೈಹಿಕವಾಗಿ ಮಾನಸಿಕವಾಗಿ ಎರಡರಲ್ಲೂ ಕೂಡ ಕುಗ್ಗೋಗ್ತಾರೆ ಅವರು. ಸೊ ಅವಾಗ ಏನಾಗುತ್ತೆ, ನಿದ್ರಾಹೀನತೆ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ, ಗ್ಯಾಸ್ಟ್ರೈಟಿಸ್ ಸ್ಟಾರ್ಟ್ ಆಗುತ್ತೆ, ಊಟ ಸಮಯಕ್ಕೆ ಸರಿಯಾಗಿ ತಿನ್ನೋಕ್ಕಾಗಲ್ಲ. ಇನ್ನು ಮಗುಗೆ ಈಗ ಇಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಕರ್ಕೊಂಡು ಬಂದರೆ ನಾನು ಇಲ್ಲಿ ಎಲ್ಲಿ ಹಾಲು ಉಣಿಸ್ಲಿ ಅವರಿಗೆ? ಸೊ ಇಲ್ಲಿ ಮತ್ತೆ ಅವರಿಗೆ ಇಲ್ಲಿ ಇಲ್ಲಿ ಜಾಗ ಸಿಗುತ್ತಾ, ಅಂದರೆ ಪ್ರೈವೇಟ್ ಆಗಿರೋ ಪ್ಲೇಸ್ ಸಿಗುತ್ತಾ, ಆ ಪ್ಲೇಸಲ್ಲಿ ಸೇಫ್ಟಿ ಇರುತ್ತಾ, ಮತ್ತು ಅದು ಒಂದು ಭಯ ಇರುತ್ತೆ. ಮತ್ತು ಜನಗಳಲ್ಲಿ ಅಥವಾ ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಜನಗಳು ಏನು ಅಂದ್ಕೊಳ್ತಾರೆ, ಅದು ಒಂದು ಮನಸ್ಸಿನಲ್ಲಿ ಭಯ ಇರುತ್ತೆ. ಈ ಥರ ಅವ್ರಿಗೆ ಎಲ್ಲ ರೀತಿಯಂಥ ಸವಾಲುಗಳಿರುತ್ತೆ. ಸೊ ಇದು ಅವ್ರನ್ನ ಎರಡೂ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡರಲ್ಲೂ ಅವ್ರನ್ನ ಅಸ್ವಸ್ಥ ಮಾಡುತ್ತೆ. ಸೊ ಇಷ್ಟು ಸವಾಲು.
0: ಈಗ ಮೇಡಮ್, ಈಗ ತಾವು ಹೇಳಿದಂಗೆ ಈಗ ಕೆಲಸದ ಸ್ಥಳಗಳಲ್ಲಿ ಸ್ತನ್ಯಪಾನ ಮಾಡ್ತಕ್ಕಂಥ ತಾಯಂದಿರಿಗೆ ಯಾವ ರೀತಿಯ ಒಂದು ಸೌಲಭ್ಯಗಳು ಮತ್ತು ಬೆಂಬಲಗಳ ಒಂದು ವ್ಯವಸ್ಥೆ ಇರಬೇಕು ಮೇಡಮ್?
1: ಈಗ ಅವರಿಗೆ ಸೌಲಭ್ಯ ಅಂತ ಹೇಳಿದ್ರೆ ಅವರಿಗೆ ಅಂತ ಒಂದು ಅವರು ಪ್ರೈವೇಟ್ ಪ್ಲೇಸ್ ಅಂದರೆ ಒಂದು ಜಾಗ ಮಾಡಿಕೊಡಬೇಕು. ಆ ಜಾಗ ಸ್ವಚ್ಛವಾಗಿರಬೇಕು ಮತ್ತು ಸುರಕ್ಷಿತವಾಗಿ ಕೂಡ ಇರಬೇಕು. ಯಾಕಂದರೆ ಈಗ ತಾಯಿ ಅವರು ಹಾಲನ್ನ ಅಲ್ಲಿ ಮಗುನ ಕರ್ಕೊಂಡು ಬಂದು ಇದು ಮಾಡ್ತಾರೆ ಅಂತ ಹೇಳಿದ್ರೇ ಕೂಡ ಅದು ಸೇಫ್ಟಿ ಇರಬೇಕಲ್ಲ, ಮತ್ತು ಕ್ಲೀನ್ ಆಗಿರಬೇಕು. ಜಾಗ ಗಲೀಜಾಗಿದ್ದರೆ ಅದರಿಂದ ಸೋಂಕೆಲ್ಲ ಹರಡೋಕ್ಕೆ ಸಾಧ್ಯತೆ ಇರುತ್ತೆ. ಮತ್ತು ಇಲ್ಲ ಅವರು ಅದನ್ನು ಹಾಲನ್ನು ತೆಗೆದು ಅದನ್ನು ಇದು ಮಾಡಿ ಕೊಡ್ತಾರೆ ಅಂತ ಹೇಳಿದರೆ, ಸೊ ಅದಕ್ಕೂ ಕೂಡ ಅದು ಸೇಫ್ಟಿಯಾಗಿ ಇರಬೇಕಾಗತ್ತೆ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಇವಾಗ ಅವರಿಗೆ ಸಮಯ ಕೊಡಬೇಕು ಕೆಲಸ ಮಾಡೋದ್ರಲ್ಲಿ, ಒಂದಿಷ್ಟು ಸಮಯ ಅಂತ ಕೊಡಬೇಕು ಅವರು ಹೋಗಿ ಅದು ಹಾಲನ್ನ ಪಾಪುಗೆ ಕುಡಿಸಿ ಬರೋದಾಗಲಿ ಅಥವಾ ಹಾಲನ್ನ ತೆಗೆದುಕೊಟ್ಟು ಬರೋದಕ್ಕಾಗಲಿ ಇಷ್ಟು ವಿಶ್ರಾಂತಿ ಸಮಯ ಅಂತ ಕೊಡಬೇಕು. ಮತ್ತು ಕೆಲಸದ ಒತ್ತಡ ಸ್ವಲ್ಪ ಕಡಿಮೆ ಮಾಡಬೇಕು, ಕೆಲಸನೇ ಮಾಡಬಾರ್ದು ಅಂತ ಅಲ್ಲ, ಸ್ವಲ್ಪ ಆದಷ್ಟು ಒತ್ತಡ ಅಂತ ಇರೋವಂಥ ಕೆಲಸಗಳನ್ನ ಅವರು ಕಡಿಮೆ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಸಹೋದ್ಯೋಗಿಗಳು ಅವ್ರ ಜೊತೆ ಕೆಲಸ ಮಾಡೋರು ಕಡ ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು. ಮತ್ತು ಅವರೂ ಕೂಡ ಆಯಿತು ನಿಮ್ಗೆ ಈ ಥರ ತೊಂದರೆ ಇದೆ, ನಿಮ್ಮ ಮನೆಯಲ್ಲಿ ಈ ಥರ ಇದೆ, ಪಾಪು ನೋಡ್ಕೋಬೇಕಾಗುತ್ತೆ, ಆಯಿತು ಏನೋ ಒಂದು ಕೆಲಸ ಇದೆ ಅದನ್ನು ನಾವು ಇದು ಮಾಡ್ಕೋತೀವಿ, ನೀನು ಇದನ್ನು ಮಾಡು ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಬೆಂಬಲ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು, ಮತ್ತು ಅವ್ರ ಆತ್ಮವಿಶ್ವಾಸನ ಇದು ಮಾಡಬೇಕು. ಮತ್ತು ಅವ್ರಿಗೆ ಟೈಮಿಗೆ ಕರೆಕ್ಟಾಗಿ ಊಟಕ್ಕೆ ನೀರಿನ ಕುಡಿಯುವಂಥದ್ದು, ಅಥವಾ ಈಗ ಅವ್ರು ಕೆಲಸ ಮಾಡ್ತಿರ್ತಾರೆ ಏನು ಅವ್ರಿಗೆ ನಾರ್ಮಲ್ ಊಟ ಮಾಡೋಕ್ಕಾಗಲಿಲ್ಲ ಅಂದರು, ಹಣ್ಣುಗಳು ಅಥವಾ ಏನು ತರಕಾರಿಗಳು ಅಂಥದ್ದನ್ನ ಏನಾದರೂ ಒಂದು ಬಾಕ್ಸಲ್ಲಿ ಇಟ್ಕೊಂಡು ಅಲ್ಲೇ ಟೈಮಿಗೆ ಸ್ವಲ್ಪ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ತಿನ್ನಬೇಕು. ಅದಕ್ಕೆಲ್ಲ ಅಲ್ಲಿ ಯಾರಿರ್ತಾರೆ ಮೇಲಧಿಕಾರಿಗಳು, ಅವ್ರು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿಕೊಡ್ಬೇಕು, ಅಂದರೆ ಅವ್ರಿಗೆ ಪರ್ಮಿಷನ್ ಕೊಡಬೇಕು, ಆಯಿತು ನಿಮ್ಗೆ ಈ ಥರ ಇದೆ ನೀವು ಇದು ಮಾಡಿ ಅಂತ ಹೇಳಿ. ಅದನ್ನು ಬಿಟ್ಟು ನಿನಗೆ ಈಗ ತುಂಬ ಕಡೆ ನಾವು ಕೇಳ್ತೀವಿ ಮಾತುಗಳು, ನಿಮಗೆ ಮಗು ಮಾಡ್ಕೊಳ್ಳೋದಿತ್ತು, ಮಕ್ಕಳು ನೋಡ್ಕೊಳ್ಳೋ, ಕೆಲಸಕ್ಕೆ ಯಾಕೆ ಬರ್ತೀರಾ, ನೀವು ಮನೇಲೇ ಇದ್ಬಿಡಿ, ಆ ಥರ ಎಲ್ಲ ಟೀಕೆ ಮಾತುಗಳನ್ನ ಆಡಬಾರ್ದು. ಈಗ ಮಕ್ಕಳು ಮಾಡ್ಕೋತಾರೆ ಅಂದ ತಕ್ಷಣ ಅವ್ರು ಕೆಲಸ ಮಾಡಬಾರ್ದು ಅಂತ ಇಲ್ಲ. ಸೊ ಎರಡಕ್ಕೂ ಕೂಡ ಅವ್ರಿಗೆ ಅಂದ್ರೆ ಅವ್ರು ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದರೆ ಆಗುತ್ತೆ, ಆಗಲ್ಲ ಅಂತ ಆಗದಿರೋ ಅಂಥ ಕೆಲಸ ಅಲ್ಲ, ಬಟ್ ಸಪೋರ್ಟ್ ಬೇಕು. ಸಪೋರ್ಟ್ ಯಾರು ಮಾಡ್ತಿಲ್ಲ ಅಂತಂದಾಗ ಅವಾಗ ಅವ್ರಿಗೆ ಎರಡೂ ಕಡೆನೂ ಆಗಲ್ಲ, ಈ ಕಡೆ ಮಗನೂ ಅವ್ರು ನೋಡ್ಕೊಳಕ್ಕಾಗಲ್ಲ, ಈ ಕಡೆ ಕರೆಕ್ಟ್ ಆಗಿ ಕೆಲಸನೂ ಮಾಡೋಕ್ಕಾಗಲ್ಲ. ಅದೇ ಎಲ್ಲರೂ ಸ್ವಲ್ಪ ಅವ್ರಿಗೆ ಸಹಾಯ ಮಾಡ್ತಾ ಬಂದರೆ ಅವ್ರ ಕೆಲಸದಲ್ಲಿ ಅವ್ರು ಮಾಡುವಂಥ ಕೆಲಸದಲ್ಲೂ ಕೂಡ ಒಳ್ಳೆ ಇದು ಬರುತ್ತೆ, ಔಟ್ಪುಟ್ ಸಿಗುತ್ತೆ, ಮಗು ನೋಡ್ಕೊಳ್ಳೋದಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ.
0: ಈಗ ಒಂದು ವೇಳೆ ಮೇಡಮ್, ಈಗ ಅಂದರೆ ಹೆರಿಗೆ

0: ಸಂಜೆಯ ನಂತರ ಕೆಲಸಕ್ಕೆ ಮರಳತಕ್ಕಂತ ತಾಯಿಂದ್ರು ಮಗುವಿಗೆ ತಾಯಿ ಹಾಲನ್ನ ನೀಡೋದನ್ನ ಹೇಗೆ ಸಮತೋಲನವನ್ನ ಗೊಳಿಸಬಹುದು ಮೇಡಮ್?
1: ಇದರಲ್ಲಿ ಹೇಗೆ ಅಂದ್ರೆ ಇದರಲ್ಲಿ ಎರಡೂ ಆಗುತ್ತೆ. ಒಂದು ಕುಟುಂಬದವರು ಸಹ ಹೆಲ್ಪ್ ಮಾಡ್ಬೇಕು, ಮತ್ತೆ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಅವರು ಸಹ ಹೆಲ್ಪ್ ಮಾಡ್ಬೇಕು. ಸೊ ಕುಟುಂಬದಲ್ಲಿ ಏನ್ ಮಾಡ್ಬೇಕು, ತಾಯಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮಗುನ ನೋಡ್ಕೊಳ್ಳೋದಕ್ಕೆ ಅವರು ರೆಡಿ ಇರ್ಬೇಕು. ಮಗುನ ನೋಡ್ಕೊಳ್ಳೋದಾಗ್ಲಿ, ಅಥವಾ ತಾಯಿ ಇವಾಗ ಹಾಲು ತೆಗೆದು ಇಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ಮಗುಗೆ ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ಮಗುಗೆ ಹಾಲು ಕುಡಿಸುವಂಥದ್ದು, ಮತ್ತೆ ತಾಯಿಗೆ ಧೈರ್ಯ ಹೇಳುವಂಥದ್ದು, ಇಲ್ಲ ನಿನ್ ಕೆಲಸಕ್ಕೆ ಹೋಗು, ಮಗುಗೆ ಏನಾದ್ರೂ ತೊಂದರೆ ಇತ್ತಂದ್ರೆ ನಾವು ನೋಡ್ಕೋತೀವಿ, ನಾವು ಅದಕ್ಕೇನಾದ್ರೂ ಹಂಗೇನಾದ್ರೂ ಅಂದ್ರೆ ತಕ್ಷಣಕ್ಕೆ ವೈದ್ಯರ ಹತ್ರ ಕರ್ಕೊಂಡು ಹೋಗಿ ಅದನ್ನೆಲ್ಲ ನಾವು ಮಾಡ್ಕೋತೀವಿ. ನೀನ್ ಇಲ್ಲಿದನ್ನ ಯೋಚನೆ ಬಿಡು, ನಾವು ಇಲ್ಲಿದೆಲ್ಲ ನಾವು ನೋಡ್ಕೋತೀವಿ, ನೀನ್ ಕೆಲಸದ ಮೇಲೆ ಆರಾಮಾಗಿ ಇದನ್ನ ಮಾಡು. ಅವಾಗ ಅದೇ ನಾನು ಹಾಗೆ ಹೇಳ್ದಂಗೆ ಬಾಧ್ಯತೆನ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಸೊ ಅವರ ಮಗುವಿನ ತಂದೆ ಆಗ್ಲಿ ಅಥವಾ ಅಜ್ಜ ಅಜ್ಜಿ ಯಾರು ಇರ್ತಾರೆ ಮನೆಯಲ್ಲಿ, ಅಥವಾ ಅಕ್ಕ ತಮ್ಮ ಯಾರು ಇರ್ತಾರೆ, ಎಲ್ಲರೂ ತಾಯಿಗೆ ಸ್ವಲ್ಪ ಅವ್ರ ರೆಸ್ಪಾನ್ಸಿಬಿಲಿಟಿನ ಕಡಿಮೆ ಮಾಡಬೇಕು. ನೀನು ಕೆಲಸದ ಮೇಲೆ ಆಸಕ್ತಿ ಕೊಡು, ನಾವು ಇಲ್ಲಿ ಮಗುನ ನೋಡ್ಕೋತೀವಿ, ಮಗುಗೆ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅದನ್ನೆಲ್ಲ ನಾವು ವೈದ್ಯರ ಹತ್ರ ಕರ್ಕೊಂಡೋಗಿ ಇದು ಮಾಡ್ತೀವಿ, ನೀನು ಆರಾಮಾಗಿ ಊಟ ಮಾಡು, ಅವರಿಗೆ ಪೌಷ್ಟಿಕವಾದ ಆಹಾರನ ಕೊಡಬೇಕು, ಮತ್ತೆ ಅವರಿಗೆ ಸ್ವಲ್ಪ ವಿಶ್ರಾಂತಿ ಕರೆಕ್ಟಾಗಿ ನಿದ್ದೆ ಮಾಡೋದಕ್ಕೆ ಸಹಾಯ ಮಾಡಬೇಕು. ಈಗ ಕೆಲಸ ಮಾಡೋರು ಮನೆಯಿಂದ ಕೆಲಸಕ್ಕೆ ಹೋಗಿರ್ತಾರೆ, ಮನೆಯಿಂದ ಮತ್ತೆ ಬರ್ತಾರೆ ಮನೆಗೆ, ಮನೆಗೆ ಬಂದಾಗ ಅವ್ರಿಗೆ ಅಲ್ಲಿ ಕೆಲಸದ ಒತ್ತಡ ಇರುತ್ತೆ, ಅದರಿಂದ ಸ್ವಲ್ಪ ವಿಶ್ರಾಂತಿ ಮಾಡ್ಬೇಕಾದ ತಕ್ಷಣ ಮನೆಗೆ ಬಂದ ತಕ್ಷಣ ಮಗುನ ಅವ್ರ ಕೈಲಿ ಕೊಟ್ಬಿಡೋದಲ್ಲ, ನಾವಿಷ್ಟು ತನಕ ನೋಡ್ಕೊಂಡಿದ್ದೀವಿ ಇವಾಗ ನೀನ್ ನೋಡ್ಕೊ ಅಂತ ಒಂದು ಸ್ವಲ್ಪ ಅವ್ರಿಗೂ ಆರಾಮ ಮಾಡ್ಕೊಳ್ಳೋದಕ್ಕೆ ಒಂದು ಅವರ್ ಅಥವಾ 2 ಅವರ್ ಸಮಯ ಕೊಟ್ಟು ಆಮೇಲೆ ಮಗುನ ಅವ್ರ ಕೈಗೆ ಇದು ಮಾಡುವಂಥದ್ದು. ಮತ್ತೆ ನೈಟ್ ಟೈಮ್ ಕೂಡ ಈಗ ಯಾರಿಗೆ ಸ್ವಲ್ಪ ಬೆಳಗ್ಗೆ ಡ್ಯೂಟಿ ಎಲ್ಲಿ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳಿ, ಕೆಲವೊಮ್ಮೆ ಮಗುವಿನ ತಂದೆಗೆ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳಕ್ಕೆ ಅಂದ್ರೆ ಡ್ಯೂಟಿನ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅವ್ರಿಗೆ ಸಾಧ್ಯತೆ ಇರುತ್ತೆ. ಸೊ ಅವ್ರು ಅವಾಗ ಆ ಜವಾಬ್ದಾರಿನ ತಗೋಬೇಕು, ತಾಯಿಗೆ ಆಗೋದಿಲ್ಲ ಅಂತ ಹೇಳಿದಾಗ. ಮತ್ತೆ ಬೇರೆ ಯಾರು ಇರ್ತಾರೆ ಮನೆಯಲ್ಲಿ ಅವ್ರುಗಳು ನೈಟ್ ಟೈಮ್ ಸ್ವಲ್ಪ ಮಗುನ ನೋಡ್ಕೊಳ್ಳೋಂಥದ್ದು, ತಾಯಿಗೆ ಸ್ವಲ್ಪ ವಿಶ್ರಾಂತಿ ಮಾಡೋಕ್ಕೆ ಸಮಯ ಮಾಡಿಕೊಡ್ಬೇಕಾಗತ್ತೆ. ಇನ್ನು ಕೆಲಸಕ್ಕೆ ಬಂದಾಗ ಕೆಲಸದಲ್ಲೂ ಅಷ್ಟೇ, ಆಗಲೇ ಇಲ್ದಂಗೆ ಅವ್ರಿಗೆ ಒಂದು ಪ್ರೈವೇಟ್ ಪ್ಲೇಸ್ ಕೊಡಬೇಕು, ಅದು ಅದೇ ಸುರಕ್ಷಿತವಾಗಿ ಸ್ವಚ್ಛತೆ ಇರೋವಂಥದ್ದು. ಮತ್ತು ಈಗ ಕೆಲವೊಮ್ಮೆ ಏನಾಗಿರುತ್ತೆ, ಹಾಲನ್ನು ತುಂಬ ಕಾಲ ಹೊರಗಡೆ ಇರೋದಕ್ಕೆ ಆಗೋಲ್ಲ. ಸೊ ಸ್ವಲ್ಪ ರೆಫ್ರಿಜರೇಟ್ ಏನಾದರೂ ಮಾಡ್ತೀವಿ ಅದಕ್ಕೂ ಕೂಡ ಸ್ವಲ್ಪ ಅವಕಾಶ ಕೊಡಬೇಕು. ಮತ್ತು ಉದ್ಯೋಗಗಳು ಸಹೋದ್ಯೋಗಿಗಳೆಲ್ಲ ಸ್ವಲ್ಪ ಅವ್ರಿಗೆ ಬೆಂಬಲ ಕೊಡಬೇಕು. ಅಂದರೆ ಆಯಿತು, ನಿಮ್ಮ ಕೆಲಸದ ಒತ್ತಡ ಸ್ವಲ್ಪ ನಾವು ತೊಗೊಳ್ತೀವಿ, ನೀವು ಮಗುನ ಇದು ಮಾಡಿ ಅಂದರೆ ಮಗು ಒಂದು ಮಟ್ಟಕ್ಕೆ ಬರೋ ತನಕ ನಾವು ಇದು ಮಾಡ್ಕೋತೀವಿ. ಮತ್ತು ಮೇಲಧಿಕಾರಿಗಳು ಅಷ್ಟೇ, ಅವರಿಗೆ ಸ್ವಲ್ಪ ವಿಶ್ರಾಂತಿ ಸಮಯ ಅಥವಾ ರಜೆಗಳೆಲ್ಲ ಏನಿರುತ್ತೆ ಅದನ್ನು ಸ್ವಲ್ಪ ಅವ್ರಿಗೆ ಕರೆಕ್ಟ್ ಸಮಯಕ್ಕೆ ಕೂಡ ತಕ್ಕಂಥದ್ದು, ಅಥವಾ ನಾನು ನಿಮಗೆ ಸಂಬಳ ಕೊಡಲ್ಲ, ಸರಿ ನೀನು ರಜೆ ತಗೋ, ಆ ಥರ ಎಲ್ಲ ಅವ್ರಿಗೆ ಆತಂಕ ಪಡಿಸುವಂಥ ವಿಷಯಗಳನ್ನ ಇದು ಮಾಡದೇ ಇರೋವಂಥದ್ದು ಅಂಥದ್ದೆಲ್ಲ ಮಾಡಬೇಕಾಗತ್ತೆ. ಮತ್ತೆ ಕೆಲವು ಕಡೆ ಗೌರ್ಮೆಂಟ್ ಕಡೆಯಿಂದನೂ ಇದೆ, ಅಂದರೆ ಪಾಪುಗೆ ಕೂಡ ವ್ಯವಸ್ಥೆ ಮಾಡಿಕೊಡ್ಬೇಕು, ಅಂದರೆ ಮಗು ನೋಡ್ಕೊಳ್ಳೋದಕ್ಕೂ ಕೂಡ ಸಂಸ್ಥೆಗಳಲ್ಲಿ ವ್ಯವಸ್ಥೆ ಇರಬೇಕು ಅಂತ, ಡೇ ಕೇರ್ ಅಂತ ಹೇಳ್ತೀವಿ. ಅಂದರೆ ಈಗ ಆರು ತಿಂಗಳಿಂದ 6 ವರ್ಷದ ಮಕ್ಕಳುಗಳಿಗೆ ಏನಾದರೂ ತಾಯಂದಿರು ಕರ್ಕೊಂಡು ಬರ್ತೀವಿ, ನೋಡ್ಕೋತೀವಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಕೆಲವು ಸಂಸ್ಥೆಗಳಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೂಡ ಇದೆ. ಸೊ ಅದು ಸಾಧ್ಯವಾದರೆ ಸಂಸ್ಥೆಗಳಿಂದ ಅದನ್ನು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗ್ಬೋದು. ಸೊ ಇಂಥದ್ದೆಲ್ಲ ಮಾಡೋದ್ರಿಂದ ಅವರು ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯವಾಗುತ್ತೆ.
2: ಇದ್ರ ಜೊತೆಗೆ ಮೇಡಮ್, ಈಗ ಸ್ತನ್ಯಪಾನ ಮಾಡುವಂತಹ ಉದ್ಯೋಗದಲ್ಲಿರ್ತಕ್ಕಂಥವ್ರು, ಸ್ತನ್ಯಪಾನ ಮಾಡುವಂಥವ್ರಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಕ್ಕಂಥ ಒಂದು ಮಾನಸಿಕ ಆತಂಕ ಅಥವಾ ದಣಿವು, ಇವುಗಳು ಉಂಟಾಗೋದಕ್ಕೆ ಪ್ರಮುಖ ಕಾರಣಗಳೇನು? ಜೊತೆಗೆ ಈ ಥರ ಒಂದು ಮಾನಸಿಕ ಒತ್ತಡ ಇವುಗಳು ಮಗುವಿನ ಒಂದು ಬೆಳವಣಿಗೆ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರುತ್ತೆ ಮೇಡಮ್?
1: ಅದೇ ಈಗಾಗಲೇ ಹೇಳ್ದಂಗೆ ಯಾಕೆಲ್ಲ ಮಾನಸಿಕ ಒತ್ತಡ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಈಗ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋಂಥದ್ದು ಅಷ್ಟು ಈಸಿ ವಿಷಯ ಇರೋದಿಲ್ಲ. ಯಾಕಂದ್ರೆ ಮಗುನ ನೋಡ್ಕೊಳ್ಳೋಂಥದ್ದು ಕೂಡ ಅಂತ ಸುಲಭವಾದ ಕೆಲಸ ಏನಲ್ಲ. ಈಗ ಮಗುನ ನೋಡ್ಕೋಬೇಕು, ಮಗು ಹತ್ತಾಗೋದಕ್ಕೆ ಹಾಲು ಕುಡಿಸ್ಬೇಕು, ಮತ್ತೆ ಮಗುಗೆ ಏನಾದ್ರೂ ಸಮಸ್ಯೆ ಆಗ್ತಿದೆ ಅಂದ್ರೆ ಅದನ್ನ ವೈದ್ಯರ ಬಳಿ ಹೋಗಿ ಕರ್ಕೊಂಡೋಗಿ ತೋರಿಸ್ಬೇಕು, ಮತ್ತೆ ಅವ್ರು ಕೊಟ್ಟಿದ್ದ ಸಲಹೆಗಳನ್ನ ಪಾಲಿಸ್ಬೇಕು, ತಾಯಿ ಅವ್ರ ಆರೋಗ್ಯ ಕೂಡ ನೋಡ್ಕೋಬೇಕು, ಅದ್ರ ಜೊತೆಯಲ್ಲಿ ಅವ್ರು ಕೆಲಸ ಮಾಡಬೇಕು, ಕೆಲಸಕ್ಕೆ ಬರಬೇಕು, ಕೆಲಸದ ಅಲ್ಲಿ ಏನಿರುತ್ತೋ ಮೀಟಿಂಗ್ಗಳಿರ್ಬೋದು, ಅವ್ರ ವರ್ಕ್ ಇರ್ಬೋದು, ಅವ್ರದ್ದೇನೋ ಪ್ರಾಜೆಕ್ಟ್ಗಳಿರುತ್ತೆ ಅದನ್ನೆಲ್ಲ ಮಾಡಬೇಕು, ಅದ್ರ ಜೊತೆಗೆ ಮತ್ತೆ ಮನೆಗೆ ಹೋಗ್ಬೇಕು, ಮತ್ತೆ ಮನೆ ಕೆಲಸ, ಮಗು ನೋಡ್ಕೊಳ್ಳೋದು, ಇದೆಲ್ಲ ಅವ್ರ ಮೇಲೆ ಹೆಂಗಾಗುತ್ತೆ ಅಂದರೆ ಈಗ ಆಲ್ರೆಡಿ ಇರೋವಂಥ ಅವ್ರ ಮನಸ್ಸಲ್ಲಿ ಆಲ್ರೆಡಿ ಅವ್ರಿಗೆ ಖಿನ್ನತೆ ಇರುತ್ತೆ, ಸಣ್ಣದಾಗಿ ಭಯ ಇರುತ್ತೆ, ಒಂದು ಅಪರಾಧ ಭಾವನೆ ಇರುತ್ತೆ, ಅಯ್ಯೋ ನಾನೇನೋ ತಪ್ಪು ಮಾಡ್ತಿದ್ದೀನೇನೋ, ನಾನು ಕೆಲಸಕ್ಕೆ ಬರಬಾರ್ದಿತ್ತು ಅನಿಸುತ್ತೆ, ನಾನು ಮನೆಯಲ್ಲೇ ಇರಬೇಕಿತ್ತು, ಮಗು ನೋಡ್ಕೋಬೇಕಿತ್ತು ಅಂತ ಒಂದು ಇರುತ್ತೆ. ಸೊ ಇದು ಅದೆಲ್ಲ ಈಗ ಇದೆಲ್ಲ ನಾನು ಅವಾಗ ಈ ಥರ ಕೊಡಬೇಕು ವ್ಯವಸ್ಥೆ ಕೊಡಲಿಲ್ಲ ಅಂದಾಗ ಏನಾಗುತ್ತೆ, ಮನೆಯಲ್ಲಿ ಈಗ ಪತಿ ಆಗಲಿ ಅಥವಾ ಅಜ್ಜ ಅಜ್ಜಿ ಅಥವಾ ತಾಯಿದೇನೆ ತಂದೆ ತಾಯಿ ಆಗಲಿ ಅವ್ರುಗಳು ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿದಾಗ ಇವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಮನೇಲಿ ಯಾರು ಮಗು ನೋಡ್ಕೊಳ್ಳೋಕ್ಕಿಲ್ಲ ಅಂದಾಗ ಅವ್ರ ಕೆಲ್ಸಕ್ಕೆ ಬಂದಾಗ ಅವ್ರ ತಲೆ ಅಲ್ಲೇ ಇರುತ್ತೆ, ಅಯ್ಯೋ ಮಗುಗೆ ಏನಾಗ್ಬಿಡುತ್ತೋ ಏನ್ ಮಾಡೋದು ಅನ್ನೋದು ಒಂದು ಭಯ ಮನಸ್ಸಲ್ಲಿ ಅವ್ರಿಗೆ ಕಾಡ್ತಾನೆ ಇರುತ್ತೆ. ಆ ಭಯದಿಂದಲೇ ಅವ್ರಿಗೆ ಮನಸ್ಸಿನಲ್ಲಿ

0: ಅಪರಾಧ ಭಾವನೆ ಸ್ಟಾರ್ಟ್ ಆಗಿ, ಗಿಲ್ಟ್ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ, ಅಯ್ಯೋ ನಾನು ತಪ್ಪು ಮಾಡ್ತಿದ್ದೀನಿ, ನಾನು ಕೆಲ್ಸಕ್ಕೆ ಬರಬಾರ್ದು. ಸೊ ಇದರಿಂದ ಅವ್ರಿಗೆ ಏನಾಗುತ್ತೆ, ಅಯ್ಯೋ ನಾನು ಏನೂ ಮಾಡ್ತಿಲ್ಲ, ಈ ಕಡೆ ಕೆಲಸನೂ ಕರೆಕ್ಟಾಗಿ ಮಾಡ್ತಿಲ್ಲ, ಕೊನೆಗೆ ನನ್ನ ಮಗುನೂ ಕರೆಕ್ಟಾಗಿ ನೋಡ್ಕೊತೀನಿ, ಇದು ಲಾಸ್ಟಿಗೆ ನನಗೆ ಖಿನ್ನತೆ ಆಗಿ ಸ್ಟಾರ್ಟ್ ಆಗುತ್ತೆ, ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ, ಜೊತೆಲಿ ಆಂಗ್ಸೈಟಿನೂ ಸ್ಟಾರ್ಟ್ ಆಗುತ್ತೆ, ತುಂಬ ಆತಂಕಗಳು ಅಂತ ಇವೆಲ್ಲ ಕೊನೆಗೆ ತಾಯಿನ ಹೆಂಗೆ ಕನ್ವರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರ ದಿನನಿತ್ಯ ಕ್ರಿಯೆ ಚಟುವಟಿಕೆಗಳೇ ಕಡಿಮೆ ಆಗ್ತಾ ಬರುತ್ತೆ, ಅವರು ಐಸೋಲೇಟ್ ಅಂತಂದ್ರೆ ಒಬ್ಬರೇ ಇರಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಓ ನನ್ನ ಬಿಡು, ನನ್ನ ಕೈಲಿ ಏನೂ ಆಗ್ತಿಲ್ಲ, ನಾನು ಯಾರ ಜೊತೆ ಮಾತಾಡೋದು ಬೇಡ, ಏನೂ ಬಾಳೋದು ಬೇಡ, ನಾನು ಒಬ್ಬಳೇ ಎದ್ಬಿಡ್ತೀನಿ. ಆವಾಗ ಮಗುವಿನಲ್ಲಿ ಕೂಡ ಸಂಬಂಧ ಏನು ಇರಬೇಕಿತ್ತು ಅದು ಚೆನ್ನಾಗಿ ಇರೋದಿಲ್ಲ. ಸೊ ಇದು ಮಗುವಿನ ಮಾನಸಿಕ ಸ್ಥಿತಿ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಸೊ ತಾಯಿ ಮಾನಸಿಕ ಸ್ಥಿತಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಮಗುವಿನ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ಸೊ ತಾಯಿ ಮಾನಸಿಕ ಸ್ಥಿತಿ ಹಾಗೆ ಸರಿ ಹೋಗೋಕ್ಕೆ ಆಗಲ್ಲ. ಈಗ ಕುಟುಂಬದಲ್ಲಿ ಎಲ್ಲ ಚೆನ್ನಾಗಿ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ, ಎಲ್ಲ ಇದು ಮಾಡ್ತಿದ್ದಾರೆ ಪಾಪು ನೋಡ್ಕೊಳ್ಳೋದಕ್ಕೆ, ಅಥವಾ ತಾಯಿ ಆರೋಗ್ಯ ಅದ ಕಡೆ ಎಲ್ಲ ಗಮನ ಕೊಡ್ತಿದ್ದಾರೆ ಅಂತ ಅಂದಾಗ ಅವರು ಚೆನ್ನಾಗಿರೋಕ್ಕೆ ಸಾಧ್ಯ. ಜೊತೆಯಲ್ಲಿ ಕೆಲಸದಲ್ಲಿನೂ ಕೂಡ ಅನ್ನೆಸೆಸರಿ ಸುಮ್ಮನೆ ಅವ್ರ ಮೇಲೆ ಜಾಸ್ತಿ, ಈಗ ಅವ್ರು ಇಷ್ಟು ದಿನ ಲೀವ್ ತೊಗೊಂಡಿದ್ದಾರೆ ಬಂದರು ಅಂತೇಳಿ ಸುಮ್ಮನೆ ಅವ್ರ ತಲೆ ಮೇಲೆ ಎಲ್ಲ ಕೆಲಸ ಹಾಕುವಂಥದ್ದು ಆ ಥರ ಎಲ್ಲ ಮಾಡಬಾರ್ದು. ಮತ್ತು ಸುಮ್ಮನೆ ಟೀಕೆ ಟೀಕೆ ಮಾಡಿ ಮಾತಾಡುವಂಥದ್ದು ಅಂಥದ್ದನ್ನೆಲ್ಲ ಆದಷ್ಟು ಕಡಿಮೆ ಮಾಡಬೇಕು. ಸೊ ನಾವೇನೀಗ ಈ ಥರ ರೇಡಿಯೋ ಪ್ರೋಗ್ರಾಮ್ಗಳು ಮಾಡ್ತಿದ್ದೀವಿ ಅಥವಾ ಟಿ ವಿಯಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಥವಾ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಜಾಲತಾಣಗಳಲ್ಲೆಲ್ಲ ಏನೆಲ್ಲ ಹಾಕ್ತಾರೆ ಅವೆಲ್ಲ ಸುಮ್ಮನೆ ಆಗ್ತಿರೋವಂಥದ್ದೆಲ್ಲ, ಜನರಲ್ಲಿ ಜಾಗೃತಿ ಮೂಡಿಸಿ ಹಳೆಯದೆಲ್ಲ ಏನೆಲ್ಲ ಮಾಡ್ತಿದ್ರು ಅದನ್ನೆಲ್ಲ ನಿಲ್ಲಿಸಿ ತಾಯಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ. ಸೊ ಅವರಲ್ಲಿನೂ ಆತ್ಮವಿಶ್ವಾಸ ಜಾಸ್ತಿ ಮಾಡಿ, ಅವರಲ್ಲಿ ಧೈರ್ಯ ಜಾಸ್ತಿ ಮಾಡಿ, ಅವ್ರಿಗೆ ಮಗುನ ಮತ್ತೆ ಕೆಲಸನ ನೋಡ್ಕೊಳ್ಳೋಂಥದ್ದು ಕೆಲಸ ಮಾಡೋಂಥದ್ದು ಎರಡಕ್ಕೂ ಕೂಡ ಅವರಲ್ಲಿ ಮಾಡುವಂಥ ಶಕ್ತಿ ಇದೆ ಅಂತ ಹೇಳಿ ಅವ್ರನ್ನ ಹುರಿದುಂಬಿಸ್ಬೇಕು. ಸೊ ಅದು ಇಂಪಾರ್ಟೆಂಟ್.
1: ಇದ್ರ ಜೊತೆಗೆ ಮೇಡಮ್, ಈಗ ಉದ್ಯೋಗಕ್ಕೆ ಹೋಗ್ತಕ್ಕಂಥ ತಾಯಿಂದರು ಈಗ ತಾಯಿಯ ಹಾಲನ್ನು ಹೆಂಡಿ ಸಂಗ್ರಹಿಸ್ತಕ್ಕಂಥ ಒಂದು ಸರಿಯಾದ ವಿಧಾನಗಳು ಯಾವುವು? ಈ ಕೆಲಸಕ್ಕೆ ಹೋಗುವಂತಹ ತಾಯಿಂದರಿಗೆ ಇದು ಎಷ್ಟು ಸಹಾಯಕ ಆಗಬಹುದು ಮೇಡಮ್?
0: ಅಂದರೆ ಈಗ ವಿಧಾನಗಳು ಅಂತ ಹೇಳಿದ್ರೆ, ಈಗ ತಾಯಿಯಿಂದ ಈಗ ನಾವೇ ಒಂದು ಊಟ ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಸ್ವಚ್ಛತೆ ಇರಬೇಕಲ್ವಾ? ನಾವು ಅದನ್ನು ಕ್ಲೀನ್ ಮಾಡಿ ಮತ್ತೆ ಅದನ್ನು ನೀರಲ್ಲಿ ಕುದಿಸಿ ಮತ್ತೆ ಅದನ್ನು ತಿಂತೀವಿ. ಈಗ ನಾವು ಮಗುವಿಗೆ ಹಾಲು ಕೊಡಿಸ್ತಿದ್ದೀವಿ ಅಂತ ಹೇಳಿದರೆ, ಈಗ ತಾಯಿ ಅದನ್ನು ಸಂಗ್ರಹಣೆ ಮಾಡಿ ಕೊಡಬೇಕಂದ್ರೆ ಅಷ್ಟು ಸ್ವಚ್ಛತೆ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಕ್ಕೆ ನಾನು ಅವಾಗ ಹೇಳಿದ್ದು, ಅವರಿಗೆ ಸ್ವಚ್ಛತೆ ಮತ್ತು ಸುರಕ್ಷಿತವಾದ ಜಾಗವನ್ನು ಕೊಡಬೇಕಾಗತ್ತೆ. ಯಾಕಂದರೆ ಪ್ರೈವಸಿ ಕೂಡ ಇಂಪಾರ್ಟೆಂಟ್. ಈಗ ಅವ್ರಿಗೆ ಈಗ ಸುತ್ತಮುತ್ತ ಎಲ್ಲ ಜನಗಳಿರ್ತಾರೆ, ಯಾವುದೋ ಒಂದು ಕಡೆ ಕುತ್ಕೊಂಡಿನೋ ಅಲ್ಲಿ ಕುತ್ಕೊಂಡು ತೆಕ್ಕೊಟ್ಬಿಡು ಅಂತ ಹೇಳೋಕ್ಕೆ ಬರಲ್ಲ. ಯಾಕಂದರೆ ಅವ್ರಿಗೂ ಮನಸ್ಸಿನಲ್ಲಿ ಭಯ ಅನ್ನೋದಿರುತ್ತಲ್ವಾ, ಮತ್ತು ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ, ಅಯ್ಯೋ ನಾನು ಇಲ್ಲಿ ಹಿಂಗೆ ಕೊಡ್ಲಪ್ಪ ಏನು ಮಾಡಲಿ ಅಂತ ಹೇಳಿ. ಸೊ ಹಂಗಾಗಿ ಅವ್ರಿಗೆ ಒಂದು ಸೇಫ್ಟಿ ಪ್ಲೇಸ್ ಅಂದರೆ ಸುರಕ್ಷಿತ ಜಾಗ ಕೊಡಬೇಕು. ಮತ್ತು ನೆಕ್ಸ್ಟ್ ಏನಂತಂದರೆ ಕ್ಲೀನ್ಲಿನೆಸ್ ಅಂದರೆ ಸ್ವಚ್ಛತೆ ಇರಬೇಕು. ಅವರು ಅದು ಒಂದು ಕಂಟೈನರ್ ಅಂತ ಹೇಳ್ತೀವಿ, ಆದಷ್ಟು ಸ್ಟೀಲ್ ಕಂಟೈನರ್ ಬಳಸಿದ್ರೆ ಒಳ್ಳೆಯದು ಪ್ಲಾಸ್ಟಿಕ್ಗಿಂತ. ಸೊ ಸ್ಟೀಲಿಂದು ಅದು ಚೆನ್ನಾಗಿ ಸ್ವಚ್ಛವಾಗಿರುವಂಥದ್ದು. ಮತ್ತು ಅವ್ರ ಕೈನ ತೊಳಿಬೇಕು ಫಸ್ಟು, ಕೈಯೆಲ್ಲ ನೀಟಾಗಿ ಸೋಪ್ ಹಾಕಿ ನೀಟಾಗಿ ತೊಳೆದು, ಮತ್ತು ಸ್ತನಗಳನ್ನೂ ಕೂಡ ಈಗ ಕೆಲಸ ಮಾಡ್ತಿರ್ತಾರೆ ಬೇವಿರ್ತಾರೆ ತುಂಬ ಫುಲ್ಲು, ಸೊ ಸ್ತನಗಳನ್ನು ಕೂಡ ಕ್ಲೀನ್ ಮಾಡಿ ಮತ್ತೆ ಅದನ್ನ ಇಲ್ಲ ಅವರು ಕೈಯಿಂದ ತೆಗಿಬಹುದು, ಇಲ್ಲ ಬ್ರೆಸ್ಟ್ ಪಂಪ್ಸ್ ಅಂತ ಸಿಗುತ್ತೆ ಎಲ್ಲಾ ಮೆಡಿಕಲ್ ಸ್ಟೋರ್ ಗಳಲ್ಲೂ ಸಿಗುತ್ತೆ, ಬ್ರೆಸ್ಟ್ ಪಂಪ್ ನ ಹಾಕಿ ಅದನ್ನ ತೆಗೆದು ಸ್ಟೀಲ್ ಕಂಟೈನರ್ ಒಳಗಡೆ ಹಾಕಿ ಅದನ್ನ ಹಾಗೆ ಇಡ್ಬೋದು ಒಂದು 4-5 ಗಂಟೆ ಆದ್ರೆ. ಅದಕ್ಕಿಂತ ಜಾಸ್ತಿ ಆಗ್ತಿದೆ ಅಂದ್ರೆ ಅದನ್ನ ರೆಫ್ರಿಜಿರೇಟರ್ ಮಾಡ್ಬೇಕಾಗತ್ತೆ, ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಡ್ಬೇಕಾಗ್ಬೋದು. ಸೊ ಇವೆಲ್ಲ ಅವ್ರಿಗೆ, ಸೊ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಆ ಭಯ ಆತಂಕ, ಸೊ ಅವ್ರಿಗೂ ಅವಾಗ ಧೈರ್ಯ ಬರುತ್ತೆ. ಸೊ ನಾನೀಗ ಮನೇಲಿ ಇಲ್ಲ ಅಂತ ಹೇಳಿದ್ರು ಪಾಪುಗೆ ಟೈಮ್ಗೆ ಸರಿಯಾಗಿ ನನ್ನ ಹಾಲೇ ಹೋಗುತ್ತೆ, ಮಗುಗೆ ಏನು ಹೊರ್ಕಡೆಯಿಂದ ಹಾಲು ಕೊಡೋಂಥ ಪರಿಸ್ಥಿತಿ ಬರಲ್ಲ. ಸೊ ಆ ಭಯ ಅನ್ನೋದು ಕಡಿಮೆ ಆಗುತ್ತೆ. ಮತ್ತು ಇದ್ರ ಜೊತೆಗೆ ಇದನ್ನು ಅಲ್ಲಿ ಕುಡ್ಸೋ ಅಂಥವ್ರಿಗೇನೆ ಕೂಡ ಹೇಳ್ಕೊಡ್ಬೇಕು, ಇದನ್ನು ಹೇಗೆ ಪಾಪುಗೆ ಕುಡಿಸ್ಬೇಕು, ಮತ್ತು ಇದನ್ನು ಹೇಗೆ ಸ್ವಚ್ಛವಾಗಿ ಅದನ್ನು ಇಟ್ಕೋಬೇಕು, ಅದು ಅಲ್ಲಿ ಮನೆಯಲ್ಲಿರೋರ್ಗು ಕೂಡ ಗೊತ್ತಿರಬೇಕು, ಇದು ಮನೆ ಅವ್ರಿಗೂ ಗೊತ್ತಿರಬೇಕು, ಮತ್ತು ಇಲ್ಲಿ ಅವ್ರ ಜೊತೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಟ್ರೆ ಅದು ಕೂಡ ಒಳ್ಳೆಯದು. ಇದೆಲ್ಲ ಮಾಡೋದ್ರಿಂದ ತಾಯಿಗೆ ಸ್ವಲ್ಪ ಒಂದು ಚೆನ್ನಾಗಿ ಶಾಂತಿಕರ ವಾತಾವರಣ ಇರುತ್ತೆ. ಸೊ ಅವಾಗ ಅವ್ರು ಕೆಲಸ ಮಾಡೋದಕ್ಕೂ ಕೂಡ ಏನು ತೊಂದರೆ ಆಗೋದಿಲ್ಲ.
1: ಮೇಡಮ್, ಈಗ ತಾವು ಮೊದ್ಲು ಮಾತನಾಡ್ತಾ ಕೂಡ ಹೇಳಿದ್ರೆ ಅಂದ್ರೆ ಹೆರಿಗೆ ನಂತರ ಸಾಮಾನ್ಯವಾಗಿ ತಾಯಿಂದರಲ್ಲಿ ಕೆಲವು ಖಿನ್ನತೆ ಡಿಪ್ರೆಷನ್ ಗಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳಿದ್ರೆ, ಸೊ ಈ ತರದ ಸಮಸ್ಯೆಗಳು ಅಥವಾ ಈ ತರದ ಲಕ್ಷಣಗಳು ಕಂಡಾಗ ಯಾವಾಗ ವೈದ್ಯರನ್ನ ಸಂಪರ್ಕ ಮಾಡಬೇಕಾಗುತ್ತೆ ಮೇಡಮ್?
0: ಸೊ ಈ ತಕ್ಷಣ ಸಮಸ್ಯೆ ಕಾಣಿಸಿದ ತಕ್ಷಣ ಅದನ್ನ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ನಾವು ಎಲ್ಲ ತಾಯಂದಿರಿಗೂ ಹೇಳಲ್ಲ, ಯಾಕಂದ್ರೆ ಎಲ್ಲ ಮೊದಲನೇ ತಾಯಂದಿರಾಗ್ಲಿ ಅಥವಾ ಎರಡನೇ ತಾಯಂದಿರಲಿ ಯಾವೇ ತಾಯಂದಿರಾದ್ರೂ ಹುಟ್ಟಿದ ತಕ್ಷಣ ಅವರಿಗೆ ಸ್ವಲ್ಪ ಪ್ರಮಾಣಕ್ಕೆ ಭಯ ಆತಂಕ ಅನ್ನೋದು ಇದ್ದೇ ಇರುತ್ತೆ. ಅಯ್ಯೋ ಈ ಪಾಪು ಹುಟ್ಟಿದೆ, ಪಾಪುಗೆ ಏನು ಮಾಡ್ಬೇಕಪ್ಪ, ಹಾಲು ಬರುತ್ತಾ ನನಗೆ ಚೆನ್ನಾಗಿ, ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ಚೆನ್ನಾಗಿ ಬಂದಿತ್ತು, ಎರಡನೇ ಪ್ರೆಗ್ನೆನ್ಸಿಯಲ್ಲಿ ಬರುತ್ತಾ ಇಲ್ವಾ, ಆ ಥರದೆಲ್ಲ ಸಣ್ಣ ಪುಟ್ಟ ಭಯಗಳಿರುತ್ತೆ. ಯಾವಾಗ ಈ ಭಯ ಆತಂಕಕ್ಕೆ ಬದಲಾವಣೆ ಆಗಿ ಯಾವಾಗ ಅವ್ರನ್ನ ದಿನನಿತ್ಯದ ಕೆಲಸಗಳನ್ನ ಮಾಡೋದಕ್ಕೆ ಅದು ತೊಂದರೆ ಉಂಟು ಮಾಡುತ್ತೋ ಅಥವಾ ಅವ್ರ

0: ಅವ್ರಿಗೆ ಅಂದರೆ ಈಗ ಸ್ವಯಂ ಅವರು ಏನೋ ಮನಸ್ಸಿನಲ್ಲಿ ನನಗೆ ನಾನೇನೋ ಮಾಡ್ಕೋಬೇಕು ಅನ್ನೋ ಭಾವನೆಗಳು ಯಾವಾಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಅದನ್ನು ನಾವು ಡೇಂಜರ್ ಸೈನ್ಸ್ ಅಂತ ಹೇಳ್ತೀವಿ. ಆ ಸಮಸ್ಯೆಗಳು ಕಾಣಿಸ್ಕೊಂಡಾಗ ಅದನ್ನು ನಾವು ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳೋವಂಥದ್ದು. ಹಂಗಂತ ಭಯ ಇರೋ ಎಲ್ಲ ತಾಯಂದಿರ್ಗು ನಾವು ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳಲ್ಲ. ಇವಾಗ ಹಿಂಗೆ ಅದಂದರೆ ಆ ಥರ ಸಮಸ್ಯೆಗಳನ್ನ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ರೆ, ಈಗ ಅವ್ರ ಮುಂಚೆಯಿಂದ ಕೆಲವು ಚಟುವಟಿಕೆಗಳನ್ನ ಯಾವಾಗೂ ಚೆನ್ನಾಗಿ ಮಾಡ್ತಿರ್ತಾರೆ, ಈಗ ಸಡನ್ನಾಗಿ ಆ ಕೆಲಸ ಮಾಡೋದ್ರಲ್ಲಿ ಅವರಿಗೆ ಆಸಕ್ತಿ ಕಡಿಮೆ ಆಗಿಬಿಡುತ್ತೆ, ಇಲ್ಲ ಅವ್ರು ಆ ಕೆಲಸದ ಕಡೆ ಗಮನನೇ ಕೊಡೋದಿಲ್ಲ, ಅಥವಾ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಲ್ಲ, ನನಗೆ ಹೊಟ್ಟೆ ಹಶ್ವಾಗ್ತಿಲ್ಲ, ನಂಗೆ ಊಟ ಬೇಡ ಅಂತ ಹೇಳ್ತಾರೆ, ಇಲ್ಲ ತೀವ್ರವಾಗಿ ನಿದ್ದೆ ಮಾಡುವಂಥದ್ದು, ಯಾವಾಗ ನೋಡಿದ್ರೂ ನಿದ್ದೆ ಮಾಡ್ತಿರ್ತಾರೆ, ಮಗುನ ನೋಡ್ಕೊಳ್ಳಲ್ಲ, ಮಗುಗೆ ಒಂದು ಹಾಲು ಕುಡಿಸ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಇರಲ್ಲ, ಅಥವಾ ತುಂಬ ನಿದ್ದೆ ಕಡಿಮೆ ಮಾಡುವಂಥದ್ದಂದ್ರೆ ಯಾವಾಗೂ ಗಾಬರಿ ಆತಂಕ, ನನ್ನ ಮಗುಗೆ ಯಾರೋ ಏನೋ ಮಾಡಿಬಿಡ್ತಾರೆ, ನನಗೆ ಯಾರೋ ಏನೋ ಮಾಡಿಬಿಡ್ತಾರೆ, ನನ್ನ ಮಗುನ ಯಾರೋ ನನ್ನಿಂದ ದೂರ ಪಡಿಸ್ಬಿಡ್ತಾರೆ ಅಥವಾ ತೊಗೊಂಡೋಗ್ಬಿಡ್ತಾರೆ ಅಥವಾ ನನ್ನ ಮಗುನ ಯಾರೋ ನನ್ನ ಸಾಯಿಸ್ಬಿಡ್ತಾರೆ, ಆ ಥರ ಎಲ್ಲ ಇಲ್ದೇ ಇರೋ ಅಂತ ಥಾಟ್ಸ್ಗಳು ಭಯ ಅಂದ್ರೆ ಸಣ್ಣ ಅದು ಆಕ್ಚುಲಿ ಏನು ಇರೋದಿಲ್ಲ, ಇಲ್ದೇ ಇರೋ ತಾನಾಗೆ ಮನಸ್ಸಿನಲ್ಲಿ ಅವ್ರು ಉತ್ಪತ್ತೆ ಮಾಡಿ ಗಾಬರಿ ಪಟ್ಕೊಂತಾರೆ. ಅಥವಾ ಸಣ್ಣ ಪುಟ್ಟ ವಿಷಯಗಳಿಗೂ ತುಂಬಾ ಮನಸ್ತಾಪ ಮಾಡ್ಕೊಳ್ಳೋಂಥದ್ದು, ಕಿರಿಕಿರಿ ಮಾಡ್ಕೊಳ್ಳೋಂಥದ್ದು, ಮನೆಯವರಿಂದ ತುಂಬಾ ದೂರ ಹೋಗ್ಬಿಡೋದು, ನೀವ್ಯಾರೋ ನನ್ನ ಮಾತಾಡಿಸ್ಬೇಡಿ, ನನ್ನ ಇದು ಮಾಡಿಬಿಡಿ ಅಂತ ರೂಮಲ್ಲಿ ಹೋಗಿ ಒಂದೇ ಕಡೆ ಬಾಗಿಲಾಕಿ ಸುಮ್ಮನೆ ಕುತ್ಕೊಳ್ಳೋಂಥದ್ದು, ಇವೆಲ್ಲ ಸಮಸ್ಯೆಗಳು ಯಾವಾಗ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೋ ಅದನ್ನೆಲ್ಲ ನಿರ್ಲಕ್ಷ್ಯ ಮಾಡಬಾರ್ದು. ಏನೋ ಅಯ್ಯೋ ಬಿಡು ಇವರು ಏನೋ ಆಗಿದೆ ಏನೂ ಇಲ್ಲ ಅಂತೇಳಿ ನಿರ್ಲಕ್ಷ್ಯ ಮಾಡಿ ಬಿಟ್ಟಾಗ ಏನಾಗುತ್ತೆ, ಅದು ಲಾಸ್ಟ್ಗೆ ಈಗ ಅವ್ರಿಗೆ ಅವರು ಏನೋ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಅಥವಾ ಮಗುಗೆ ಏನೋ ಮಾಡೋ ಅಂಥ ಪರಿಸ್ಥಿತಿ ಕೂಡ ಬರೋ ಸಾಧ್ಯತೆಗಳಿರುತ್ತೆ. ಸೊ ಈ ಥರ ಸಮಸ್ಯೆಗಳು ಬರ್ತಿದೆ ಅಂತ ಅಂದಾಗ ತಕ್ಷಣಕ್ಕೆ ವೈದ್ಯರಿಗೆ ಕರ್ಕೊಂಬಂದು ತೋರಿಸ್ಬೇಕಾಗುತ್ತೆ. ಆಗ ವೈದ್ಯರು ಅದನ್ನ ಪರೀಕ್ಷೆ ಮಾಡಿ ಅದು ಸಾಮಾನ್ಯವಾಗಿ ಕಂಡು ಬರೋಂಥದ್ದ ಅಥವಾ ಅವರು ಆಲ್ರೆಡಿ ಅದು ಖಿನ್ನತೆ ಸ್ಥಿತಿಗೆ ಹೋಗಿದ್ದಾರಾ, ಮೆಡಿಸಿನ್ಸ್ ಬೇಕಾಗುತ್ತಾ, ಅಥವಾ ಬರೀ ಕೌನ್ಸಿಲಿಂಗಲ್ಲೇ ಹೆಲ್ಪ್ ಆಗುತ್ತಾ ಏನು ಅಂತ ಹೇಳಿ ಅವರಿಗೆ ಸಹಾಯ ಮಾಡ್ತಾರೆ. ಈಗ ಎಷ್ಟೊಂದು ಕಡೆ ಸಹಾಯ ಕೇಂದ್ರಗಳು ಕೂಡ ಇದೆ. ಸೊ ತುಂಬಾ ಈ ತರ ಮಾನಸಿಕ ತೊಂದರೆಗಳು ಕಂಡು ಬರ್ತಿರೋದ್ರಿಂದ ಅದಕ್ಕೆಲ್ಲ ಸಹಾಯ ಕೇಂದ್ರಗಳಿದೆ. ಸೊ ಅಲ್ಲಿಗೆ ತಕ್ಷಣಕ್ಕೆ ಹೋಗಿ ಅವರು ಯಾರು ಪಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅವರು ವೈದ್ಯರ ಹತ್ರ ಬರೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ಮನೆ ಪಕ್ಕ ಅಥವಾ ಈ ತರ ಯಾರು ಅವ್ರಿಗೆ ಸಹಾಯ ಮಾಡುವಂತ ಗೊತ್ತಿರುತ್ತೆ ಅವ್ರಿಗೆ, ಇಂಥವ್ರ ಹತ್ರ ಹೋದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಫಸ್ಟ್ ಸ್ಟೆಪ್ ಇನ್ ಯಾವುದೇ ನಾವು ಈ ತರ ಪ್ರಾಬ್ಲಮ್ಸ್ ಅಲ್ಲೂ ಫಸ್ಟ್ ಸ್ಟೆಪ್ ಇಸ್ ಆಸ್ಕಿಂಗ್ ಫಾರ್ ಹೆಲ್ಪ್ ಅಂತ ಹೇಳ್ತೀವಿ. ಸೊ ಅದು ತುಂಬಾ ಇಂಪಾರ್ಟೆಂಟ್, ಸಹಾಯ ಕೇಳೋ ಅಂಥದ್ದು. ಅವ್ರು ಸಹಾಯ ಕೇಳ್ತಿದ್ದಾರೆ ಅಂದ್ರೆ ಅವ್ರ ಮನಸ್ಸಲ್ಲಿ ಆಲ್ರೆಡಿ ಅವ್ರಿಗೆ ಗೊತ್ತಾಗಿದೆ ನನಗೆ ಸಮಸ್ಯೆ ಇದೆ, ನಂಗೆ ಇದರಿಂದ ಆಚೆ ಬರಬೇಕು ಅಂತ ಅವ್ರ ಮನಸ್ಸಲ್ಲಿ ಇದೆ ಅಂತ ಹೇಳಿದ್ರೆ ದಟ್ ಇಸ್ ಎ ವೆರಿ ಗುಡ್ ಸೈನ್ ಫಾರ್ ರಿಕವರಿ ಅಂತ ಹೇಳ್ತೀನಿ.
1: ಮೇಡಮ್, ತುಂಬ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್. ಈಗ ಉದ್ಯೋಗದಲ್ಲಿರ್ತಕ್ಕಂಥ ಒಂದು ಸ್ಥಾಯಿಂದರಿಗೆ ಸ್ತನ್ಯಪಾನ ಮಾಡಬೇಕಾದ್ರೆ ಏನೇನು ಸವಾಲುಗಳು ಬರುತ್ತೆ, ಜೊತೆಗೆ ಮಾನಸಿಕ ಆರೋಗ್ಯದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್. ಮೇಡಮ್, ಕೊನೆಯದಾಗಿ ಉದ್ಯೋಗದಲ್ಲಿ ಇರುವ ಅಥವಾ ಸ್ತನ್ಯಪಾನ ಮಾಡುವಂತಹ ತಾಯಿಂದರಿಗೆ ಹಾಗೂ ಅವರ ಕುಟುಂಬಗಳಿಗೆ ಪ್ರಮುಖವಾಗಿ ತಾವು ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಲಹೆಗಳು ಅಥವಾ ಸಂದೇಶ ಏನು ಮೇಡಮ್ ಕೊನೆಯದಾಗಿ?
0: ಕೊನೆಯ ಸಂದೇಶ ಅಂತ ಹೇಳಿದ್ರೆ, ತಾಯಿಗೆ ಆದಷ್ಟು ಅವ್ರದ್ದು ಆತ್ಮವಿಶ್ವಾಸನ ಜಾಸ್ತಿ ಮಾಡಿ, ಅದನ್ನು ಕುಗ್ಗಿಸ್ಬೇಡಿ. ನೀನು ಕರೆಕ್ಟಾಗಿ ಪಾಪುಗೆ ಹಾಲು ಕುಡಿಸ್ತಿಲ್ಲ, ನೀನು ಕರೆಕ್ಟಾಗಿ ಪಾಪು ನೋಡ್ಕೊತಿಲ್ಲ, ನಿಂದ ಪಾಪು ಹಳ್ತಿದೆ, ನೀನು ಯಾವಾಗೂ ಹಳಿಸ್ತೀಯ ಪಾಪುನ, ಆ ಥರ ಎಲ್ಲ ಹೇಳೋದಲ್ಲ. ತಾ ಮಗು ಹುಟ್ಟಿದ ತಕ್ಷಣ ಹಳತ್ತೆ, ಯಾಕಂದರೆ ಮಗುಗೆ ಏನೇ ಆದರೂ ಅದು ಅದು ಹೊರಗಡೆ ಹಾಕೋದು ಹಳೋದ್ರ ಮೂಲಕನೇ. ಸೊ ಅದಕ್ಕೆ ತಾಯಿಗೂ ಏನೂ ಸಂಬಂಧ ಇರೋಲ್ಲ. ಸೊ ಆದರೆ ಟೀಕೆ ಮಾಡಿ ಮಾತಾಡೋದ್ ಬದಲು ಅವ್ರ ಜೊತೆ ತಾಳ್ಮೆಯಿಂದ ವರ್ತಿಸಿ, ಅವ್ರಿಗೆ ಆತಂಕ ಪಡಿಸ್ಬೇಡಿ, ಭಯ ಪಡಿಸ್ಬೇಡಿ. ಅವ್ರಿಗೆ ಎಷ್ಟು ಆಗುತ್ತೋ ನಿಮ್ಮ ಕಡೆಯಿಂದ ಪ್ರೋತ್ಸಾಹ ಕೊಡಿ, ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಅಂದರೆ ಶಾಂತಿಯುತ ವಾತಾವರಣ ಕಲ್ಪಿಸ್ಕೊಡಿ. ಸೊ ಇದೆಲ್ಲ ನೀವು ಮಾಡೋದ್ರಿಂದ ಅವರಲ್ಲಿನೂ ಒಂದು ಧೈರ್ಯ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ, ಅದರಿಂದ ಅವರು ಅವರನ್ನು ಸಹ ಚೆನ್ನಾಗಿ ನೋಡ್ಕೊಳ್ತಾರೆ, ಅವರ ಆರೋಗ್ಯ ಸಹ ಚೆನ್ನಾಗಿರುತ್ತೆ. ಸೊ ಅವರು ಉದ್ಯೋಗಕ್ಕೆ ಹೋದರೆ ಅವ್ರ ಕೆಲಸ ಮಾಡುವಂಥದ್ದು ಕೆಲಸದಲ್ಲಿನೂ ಕೂಡ ಅವರಿಗೆ ಕ್ರಿಯಾಶೀಲತೆ ಇರುತ್ತೆ, ಮತ್ತು ಮಗುನ ನೋಡ್ಕೊಳ್ಳೋದ್ರಲ್ಲಿನೂ ಕೂಡ ಚೆನ್ನಾಗಿ ಇದು ಮಾಡ್ತಾರೆ. ಸೊ ಆವಾಗ ತಾಯಿ ಮಗುನ ಬಾಂಧ್ಯತೆ ಕೂಡ ಚೆನ್ನಾಗಿರುತ್ತೆ. ಬಂಧನ ಚೆನ್ನಾಗಿದ್ದಾಗ ಮಗುವಿನ ಮಾನಸಿಕ ಸ್ಥಿತಿ, ದೈಹಿಕ ಸ್ಥಿತಿ ಅದೂ ಕೂಡ ಚೆನ್ನಾಗಿರುತ್ತೆ. ಸೊ ಎಲ್ಲನೂ ಒಂದು ಇದೆ ಅಂತ ಅಂದಾಗ ಕುಟುಂಬದಲ್ಲಿನೂ ಕೂಡ ಸಂತೋಷ ಇರುತ್ತೆ. ಸೊ ಅದು ಸಮಾಜದ ಮೇಲೂ ಕೂಡ ಪ್ರಭಾವ ಬೀರುತ್ತೆ.
1: ತುಂಬ ಧನ್ಯವಾದಗಳು ಮೇಡಮ್, ತುಂಬ ಉಪಯುಕ್ತದ ಮಾಹಿತಿಗಳು ಮತ್ತು ಸಲಹೆಗಳನ್ನು ತಾವು ತಿಳಿಸ್ಕೊಟ್ರಿ. ಆ ಉದ್ಯೋಗದಲ್ಲಿರ್ತಕ್ಕಂಥ ತಾಯಂದ್ರೆ ಹೇಗೆ ಸ್ತನ್ಯಪಾನಗಳನ್ನು ಮಾಡಿಸ್ಬೇಕು, ಜೊತೆಗೆ ಅವರ ಒಂದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕುಟುಂಬದವರು ಅವರಿಗೆ ಯಾವ ರೀತಿ ಒಂದು ಸಹಕಾರವನ್ನು ನೀಡಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದಾರೆ ಮೇಡಮ್. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬಿರುವುದಿದ್ದ ಧನ್ಯವಾದಗಳನ್ನು ತಿಳಿಸ್ತದೆ ಮೇಡಮ್.
0: ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಉದ್ಯೋಗದಲ್ಲಿರುವ ತಾಯಂದಿರು ಸ್ತನ್ಯಪಾನದ ಸವಾಲುಗಳು ಹಾಗೂ ಮಾನಸಿಕ ಆರೋಗ್ಯವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗರ್ ಅವರು. ಇದು ಇವತ್ತಿನ ಕಾರ್ಯಕ್ರಮ, ಮತ್ತೆ ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.

0: ಮಾನಸಿಕ
1: ದೈಹಿಕ
0: ಸಾಮಾಜಿಕ ಸುಸ್ಥಿತಿ
1: ಮಹಿಳೆಯರು
0: ಮಕ್ಕಳು
1: ಹಿರಿಯರು
0: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
1: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
0: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ
2: ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಉದ್ಯೋಗದಲ್ಲಿರುವ ತಾಯಿಯ ಸ್ತನ್ಯಪಾನ ಮಾಡಲು ಇರುವ ಸವಾಲುಗಳು ಹಾಗೂ ಮಾನಸಿಕ ಒತ್ತಡವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗ ಟೀರವರು.

ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ VRLC ಕೆಂಚನಳ್ಳಿ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವ ಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಮೈಸೂರಿನ ವಾಜಮಂಗಲ ಗ್ರಾಮದ ಶ್ರೀ ಮದನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ವಿಶೇಷ

0: ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರು ತಾಲೂಕಿನ ವಾಜಮಂಗ್ಲ ಗ್ರಾಮದ ಶ್ರೀಯುತ ಮದನ್ರವರು. ಇವರು ಕಳೆದ ಕೆಲವು ತಿಂಗಳ ಹಿಂದೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದಿದ್ದಾರೆ. ಇವರು ITI ಶಿಕ್ಷಣವನ್ನು ಪಡೆದಿದ್ದು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಯಾವುದಾದ್ರು ಕೌಶಲ್ಯ ಆಧಾರಿತ ತರಬೇತಿಯನ್ನು ಪಡೆದು ಒಂದು ಸ್ವಉದ್ಯೋಗವನ್ನು ಮಾಡುವ ನಿಟ್ಟಿನಲ್ಲಿ ಈ ನಮ್ಮ ಕೇಂದ್ರಕ್ಕೆ ಬಂದು ಈ ಒಂದು ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಈ ವಿಷಯದಲ್ಲಿ ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಈ ಕ್ಷೇತ್ರದಲ್ಲಿ ಒಂದು ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ. ಅವರ ಈ ಒಟ್ಟಾರೆ ತರಬೇತಿಯ ಅನುಭವ ಹಾಗೂ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಈ ತರಬೇತಿಯನ್ನು ಪಡ್ಕೊಂಡಿರುವಂಥದ್ದು ಒಂದು ಸ್ವಉದ್ಯೋಗ ಮಾಡೋ ನಿಟ್ಟಿನಲ್ಲಿ ಆಗಿರ್ಬೋದು, ತಮ್ಮ ಒಂದು ಭವಿಷ್ಯವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಎಷ್ಟೆಲ್ಲ ಸಹಕಾರಿಯಾಗಿದೆ ಅನ್ನೋದು ಕುರಿತು ತಮ್ಮ ಯಶೋಗಾಥೆಯ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮದನವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ. ನಮಸ್ಕಾರ. ಮೊದಲಿಗೆ ತಮ್ಮ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡಿ.
1: ಸರ್, ನನ್ನ ಹೆಸರು ಮದನ್ ಎಚ್ಡಿ ಅಂತ. ನಾವು ಮೈಸೂರು ಜಿಲ್ಲೆ ಉರಣ ಹೋಬಳಿ ವಾಜಮಂಗ್ಲ ಅಂದ್ರೆ ಇಲ್ಲೇ ITI ಮಾಡ್ತಿದ್ದೆ ನಾನು, ಎಜುಕೇಶನ್ ಮಾಡ್ತಿದ್ದೆ ITI. ನಾನು ITI ಮಾಡ್ತಾ ಇದ್ದಾಗ ಇನ್ಕಂಪ್ಲೀಟ್ ಆಗೋಯ್ತು. ಇನ್ಕಂಪ್ಲೀಟ್ ಆದಾಗ ನಾನು ಮನೇಲೇ ಇದ್ದೆ. ಮನೇಲೆ ಇದ್ದಾಗ ನಮ್ಮ ಫ್ರೆಂಡು ಇದೇ ತರ ನನ್ಗೆ ಈ ತರ ಕೋರ್ಸ್ ಐತೆ, ಇದ್ರ ಕಡೆ ಹೋಗದ ಬಾ ಒಂದ್ಸರಿ ವಿಸಿಟ್ ಮಾಡದ ಅಂತಂದಿದ್ರು ಸರ್. ಹಂಗಾಗಿ ನಾನು ಇದೆಲ್ಲ ಇರಲ್ಲ, ನೀನು ಸುಮ್ನೆ ಹೇಳ್ತಾ ಇದ್ದೀನಿ ಅಂತ ನಾನು ಅನ್ಕೊಂಡಿದ್ದೆ. ಆಮೇಲೆ ಎಲ್ಲ ಫೋಟೋ ಎಲ್ಲ ಕಳಿಸ್ತಾರೆ ನಿಮ್ದು ಸಂಸ್ಥೆ ಇದು ಅದೆಲ್ಲ ನೋಡಿದ್ನಲ್ಲ, ನನ್ಗೆ ಒಂದು ಕಾನ್ಫಿಡೆಂಟ್ ಬಂತು. ಓ, ಇದೆಲ್ಲ ಈ ತರ ಟ್ರೈನಿಂಗ್ ಆಯ್ತಾ, ಉಚಿತ ತರಬೇತಿ. ಉಚಿತ ಅಂದ್ರೆ ಎಲ್ಲರ ತಲೆಯಲ್ಲಿ ಬರೋದು ಏನಂದ್ರೆ ಕಾಮನ್ ಆಗಿ ಕೇರ್ಲೆಸ್ ಏನೇ ಆದ್ರೂ ಅಷ್ಟು ಇದಿರಲ್ಲ ಅನ್ನೋ ರೀತಿ ತರನೇ ಎಲ್ಲರ ರೀತಿನೇ ಇರುತ್ತೆ. ಹಂಗೆ ನಾನು ಅನ್ಕೊಂಡು ಮಾಡಿದೆ, ವಿಸಿಟ್ ಮಾಡಿದೆ ನಿಮ್ಮ ಇದಕ್ಕೆ ಸಂಸ್ಥೆಗೆ ವಿಸಿಟ್ ಮಾಡಿದೆ. ವಿಸಿಟ್ ಮಾಡಿದಾಗ ನನ್ಗೂ ಅನ್ನಿಸ್ತು ಏನಿಲ್ಲ, ಕೇರ್ಲೆಸ್ ಆ ತರ ಇರಲ್ಲ, ಮಾಮೂಲಿ ಎಲ್ಲಾ ತರನೇ ಸೌಲಭ್ಯ, ನಾವು ಅಮೌಂಟ್ ಕೊಟ್ಟಿದ್ರು ಈ ತರ ಸೌಲಭ್ಯ ಇಲ್ಲ ಅನ್ನೋ ರೀತಿ ತರ ಅನ್ನಿಸ್ತು ನನ್ಗೆ. ಹೋಯ್ತಾ ಹೋಯ್ತಾ ಆ ತರ ಅನ್ನಿಸ್ತು. ಆಮೇಲೆ ಅದು ಒಂದು ನಮ್ ಫ್ರೆಂಡ್ ಇನ್ವೈಟ್ ಮಾಡಿದ್ರಲ್ಲ, ಅವರು ಏನಿಲ್ಲ ಚೆನ್ನಾಗೈತೆ ಸಂಸ್ಥೆ ಅನ್ಬಿಟ್ಟು ನಾವು ಅವರಿಬ್ರು ಅಟೆಂಡ್ ಮಾಡಿದೆ. ಅಟೆಂಡ್ ಮಾಡಿ ಕ್ಲಾಸ್ ಇದ್ ಮಾಡ್ದು, ತರಬೇತಿನೂ ತಗೊಂಡು ಚೆನ್ನಾಗಿ ಅನುಕೂಲ ಇದೈತೆ. ಅಲ್ಲಿ
0: ತಮ್ಮ ವಯಸ್ಸೆಷ್ಟು ಪ್ರಸ್ತುತ ಮದನ್ ಅವರೇ?
1: ಸರ್, ನನ್ನ ಇವಾಗ ಬಂದು 20 ವರ್ಷ ಆಗಿದೆ.
0: ನಮ್ದು ಶಿಕ್ಷಣ ಏನಾಗಿತ್ತು? SSLC ಮತ್ತೆ PUC ಎರಡು ಮಾಡಿ ITI ಮಾಡಿದ್ದು ಅಥವಾ SSLC ಮುಗಿಸಿ?
1: ಹೌದು, SSLC ಮಾಡಿದೆ. SSLC ಮತ್ತೆ PUC ಮಾಡ್ಬಿಟ್ಟು PUC ಬೇಸಿಕ್ ಮೇಲೆ ಹೋದೆ. ITI ಒಂದ್ ವರ್ಷ ಮಾಡಿದೆ, ಆಮೇಲೆ ಇನ್ಕಂಪ್ಲೀಟ್ ಆಗೋಯ್ತು. ಹಾಗಾಗಿ ಮನೇಲೆ ಕುಂತಿದ್ಮೇಲ ಅವಾಗ ಇದೇ ತರ ಆಫರ್ ಐತೆ ಈ ತರ ಸಂಸ್ಥೆಯಲ್ಲಿ ಅಂತ ಹಂಗೆ ಫ್ರೆಂಡ್ ಕಳಿಸಿದ್ರು.
0: ತಮ್ಗೆ ಉನ್ನತ ಶಿಕ್ಷಣ ಮಾಡ್ಬೇಕು, ಪದವಿ ಸ್ನಾತಕೋತ್ತರ ಪದವಿ ಶಿಕ್ಷಣ ಪಡ್ಕೋಬೇಕು ಅಥವಾ ತಮ್ಮ ಈ ಒಂದು ತಾಂತ್ರಿಕ ಶಿಕ್ಷಣದಲ್ಲಿ ITI ಡಿಪ್ಲೊಮಾ ಮಾಡ್ಬೇಕು ಅಂತ ಅನಿಸ್ತಿಲ್ವಾ? ಅದರಲ್ಲೇನಾದ್ರೂ ಮುಂದೆ ಓದಿ ಮುಂದೆ ಯಾವ್ದಾರ ಒಂದು ಉದ್ಯೋಗ ಮಾಡ್ಬೇಕು ಅಂತ ತಮ್ಗೆ ಅನಿಸ್ತಿಲ್ವಾ? ಯಾಕೆ ಶಿಕ್ಷಣವನ್ನ ಅರ್ಧಕ್ಕೆ ನಿಲ್ಸಿದ್ರಿ?
1: ಅದು ಒಂದು ಅಂದ್ರೆ ಓದಕ್ಕೆ ಇಂಟ್ರೆಸ್ಟ್ ಇತ್ತು. ಇನ್ ಕೇಸ್ ನಾವು ಇದೆಲ್ಲ ಮನೆ ಪ್ರಾಬ್ಲಮ್ ಇಂದ ನಾನು ಹೋಗ್ಲಿಲ್ಲ. ಹಂಗಾಗಿ ಇನ್ಕಂಪ್ಲೀಟ್ ಆಗೋಯ್ತಲ್ಲ ಮನೇಲಿದ್ನಲ್ಲ, ಹಂಗಾಗಿ ನಮ್ಮ ಫ್ರೆಂಡು ಈ ತರ ಆಯ್ತು ನೋಡು, ಸುಮ್ನೆ ಯಾಕೆ ಮನೇಲಿ ಕುಂತಿದ್ಯಾ, ಏನಾದ್ರು ಒಂದು ಬಿಸ್ನೆಸ್ ಏನಾದ್ರು ಮಾಡ್ಬೋದಲ್ಲ ತಿಳಿದಿಳ್ಕಂಡ್ರೆ, ಒಂದು ನಾವು ಒಂದು ಸಂಸ್ಥೆಯಲ್ಲಿ ಟ್ರೈನಿಂಗ್ ಏನಾದ್ರು ತಗೊಂಡ್ರೆ ಅಂತ ಅಂತ ಆಪರ್ಚುನಿಟಿ ಬಂತು. ಹಂಗಾಗಿ ವಿಸಿಟ್ ಮಾಡಿದೆ ಸರ್ ನಿಮ್ಮ ಇದಕ್ಕೆ.
0: ITI ಅದಕ್ಕೆ ನಿಲ್ಸಿ ಎಷ್ಟು ತಿಂಗಳ ಕಾಲ ಅಥವಾ ಮನೇಲಿ ಇದ್ರಿ? ಆ ಸಮಯದಲ್ಲಿ ಏನೇನು ಕೆಲಸ ಮಾಡ್ತಾ ಇದ್ರಿ?
1: ಸರ್, ನಾನು ಎಷ್ಟು ಒಂದು 6 ತಿಂಗಳಾಗಿತ್ತು ಸರ್ ITI ಬಿಟ್ಟು. ನಾನು ITI ಬಿಟ್ಟು ನಮ್ಮ ಅದೇ ಅವಾಗ್ಲೇ ನಮ್ಮ ಮನೇನು ಇದ್ ಮಾಡ್ತಿದ್ರು, ಕಟ್ತಿದ್ರು ಸರ್
0: ಮನೆ ಕೆಲಸ,
1: ಅಲ್ಲೇ ಮನೆ ಕೆಲಸ ಮಾಡ್ತಿದ್ರು. ಹಾಗಾಗಿ ಅಲ್ಲೇ ಮನೆಯಲ್ಲೇ ವರ್ಕ್ ಮಾಡ್ಕೊಂಡು ಸಣ್ಣ ಪುಟ್ಟ ನಮ್ಮ ಅಣ್ಣವ್ರ ಜೊತೆ ಇದ್ರೆ ಕೆಲಸ ಹೋಗಿದ್ದು, ಇಲ್ಲಾಂದ್ರೆ ಮನೇಲೆ ಇರ್ತಿದ್ದೆ. ಹಂಗಾಗಿ ತಿಳ್ಕೊಂಡೆ ನಮ್ ಫ್ರೆಂಡ್ ಇದೇ ತರ ಹೊರಗಡೆ ಸಿಕ್ಕಿ ಪರಿಚಯ ಆಗಿ ಅವರು ಹಿಂಗ್ ಬೆಳೆಸಿದ್ರು ಸರ್.
0: ಹಾಗಾದ್ರೆ ತಾವು ಈ ರೀತಿ ITI ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿರ್ತೀರಾ, ಮನೆಯಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತೀರಾ, ತದನಂತರ ತಮ್ಮ ಸ್ನೇಹಿತನ ಸಲಹೆ ಮೇರೆಗೆ ನಿಮ್ಮ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದು ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಂಡು ಇದರಲ್ಲೇ ಒಂದು ಸ್ವಉದ್ಯೋಗ ಮಾಡ್ಕೋಬೇಕು ಅಂತ ತಮ್ಮ ಮನೆಯವರಿಗೆ ಯಾವ ರೀತಿ ಒಪ್ಪಿಸಿದ್ರಿ? ಅವರು ತರಬೇತಿಯನ್ನ ಪಡ್ಕೊಳ್ಳಿಕ್ಕೆ ತಮ್ಮನ್ನ ಕಳಿಸ್ಕೊಳ್ಳಿಕ್ಕೆ ಯಾವ ರೀತಿ ಅನುಮತಿ ಕೊಟ್ರು?
1: ಸರ್, ಅದೊಂದು ಹಂಗೆ ನಾನು ಹಿಂಗೆ ಹೇಳ್ದೆ ಮಾಮೂಲಿ ನಮ್ ಫ್ರೆಂಡ್ ಹೇಳಿದ್ರಲ್ಲ ಅದೇ ತರ ನಾನು ಮನೇಲಿ ಹೇಳ್ದೆ, ಈ ತರ ಐತೆ ತರಬೇತಿ ಹಿಂಗ್ ಹೋಗ್ಬೇಕು. ಒಂದು ತಿಂಗಳು ಕಂಟಿನ್ಯೂಸ್ ಆಗೈತೆ, ಅಲ್ಲೇ ಇದ್ದೆ ಎಜುಕೇಶನ್ ಮಾಡ್ಬೇಕದು ಟ್ರೈನಿಂಗ್ ತಗೊಳ್ಬೇಕು ಅಂತ ಹೇಳಿದೆ. ಅವರು ಈ ತರ ಎಲ್ಲ ಇಲ್ಲಿ ಅಲ್ಲಿ ಗಂಟ ಹೋಗಕ್ಕಾಗತ್ತ, ನಾವು ಇಲ್ಲಿ ಇರೋದು ಆ ಸಂಸ್ಥೆ ಇರೋದೇ ಬೇರೆ ಕಡೆ, ಅಲ್ಲೋಗಿ ನಾವು ಟ್ರೈನಿಂಗ್ ತಗೊಳಕಾಗತ್ತ ಅಂತ ಅವ್ರು ಬೇಡ ಬೇಡ ಅಂತಾನೆ ಅಂದ್ರು. ನಾನು ನನ್ ಮನ್ಸಲ್ಲಿ ಏನಿತ್ತು ಅಂದ್ರೆ ಒಂದು ಏನೋ ಒಂದು ಕ್ಯೂರಿಯಾಸಿಟಿ ಅಂದ್ರೆ ಕಲ್ತ್ ಕೇಳ್ತಕೊಂಡ್ರೆ ನನ್ನ ಲೈಫ್ ಮುಂದೆ ಅದ್ರಿಂದ ಏನಾದ್ರು ಚೇಂಜ್ ಆಗ್ಬೋದು

0: ಅನ್ನೋ ರೀತಿ ತರ ನಾನು ಮೂವ್ ಮಾಡಿದೆ ಅವ್ರು ಕೇಳ್ಬಿಟ್ಟು. ಅವರು ಬೇಡ ಬೇಡ ಅಂತ ನಿಂತಂದ್ರೆ ನಾನು ಸರಿ ಅದೆಲ್ಲ ಒಪ್ಪಿಸ್ಬಿಟ್ಟು ಮನೆಯಲ್ಲ ಒಪ್ಪಿಸ್ಬಿಟ್ಟು ನಾನು ಮೂವ್ ಮಾಡ್ಕೊ ಬಂದೆ ಸಂಸ್ಥೆಗೆ. ಮೂವ್ ಮಾಡ್ಕೊ ಬಂದ್ಮೇಲೆ ಅವರು ಸರಿ ಆಯ್ತು ಹುಷಾರಾಗಿ ಮಾಡು ಏನಾದ್ರು ಒಳ್ಳೇದಾಯ್ತು ಅಂದ್ರೆ ಇನ್ ಕೇಸ್ ಮುಂದೆ ನೀನೇ ಮಾಡೆ ಓನಾಗೆ ಅಂತ ರೀತಿ ತರ ಅವರು ನನಗೆ ಧೈರ್ಯ ಕೊಟ್ರು ಸರ್.
1: ಈಗ ತಾವು ಎಸ್ ಎಸ್ ಎಲ್ ಸಿ ಶಿಕ್ಷಣ ಮಾಡಿದ್ರಿ ಮತ್ತೆ ಪಿ ಯು ಸಿ ಶಿಕ್ಷಣವನ್ನು ಮಾಡಿದ್ರಿ, ಈ ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆದಂತ ಸಂದರ್ಭದಲ್ಲಿ ಅದಕ್ಕೂ ಕೂಡ ತಾವು ಭಾಗವಹಿಸ್ತಾ ಇದ್ರ?
0: ಇಲ್ಲ ಸರ್, ಅದಕ್ಕೇನು ಅಷ್ಟು ಫೋಕಸ್ ಇರಲಿಲ್ಲ ನನಗೆ. ನನಗೇನು ಫೋಕಸ್ ಇದ್ದಂದ್ರೆ ಐ ಟಿ ಇನ್ಕಂಪ್ಲೀಟ್ ಆದ್ಮೇಲೆ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಉಂಟಾಯ್ತು ಸರ್. ಆಮೇಲೆ ನನಗೆ ನೀವು ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಹೋಗ್ತು. ಓನ್ ಆಗಿ ಏನೋ ನನ್ನ ಕೈ ಚಿಕ್ಕದಾಗೆ ಮಾಡ್ಕೋಗೋದ ಹೊರಗಡೆ ಅವ್ರಿವ್ರ ಕಡೆ ಹೋಗೋದ್ಕಿಂತ ನಮ್ಮದೇ ಒಂದು ಕೂಲಿ ಆದ್ರೂ ಸರಿನೇ ನಮ್ಮದೇ ಓನ್ ಆಗಿ ಮಾಡೋದ ಅನ್ನೋ ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ ನನಗೆ. ಅವಾಗ್ಲಿದ್ದಾಗ್ಲೇ ಇವರು ಇದೇ ತರ ನನ್ಗೆ ಇನ್ಫಾರ್ಮೇಶನ್ ಕೊಟ್ಬಿಟ್ರಲ್ಲ, ಇನ್ನು ಒಂಥರ ಭರವಸೆ ಬಂದಂಗ ಆಯ್ತು. ಹೌದು, ಅವಾಗ ಬೇರೆ ಕಡೆ ಆದ್ರೂ ನಾವು ಅವ್ರು ಒಂದ್ ವರ್ಷ ಗಂಟೆ ಗೇಯ್ಬೇಕು ಅವ್ರತ ಕೇಳಿಸ್ಕೊಂಡು ಕಲ್ತಿ ಅವ್ರತ ನಾವು ಬಿಸ್ನೆಸ್ ಮಾಡಗಂಟ ಟೈಮ್ ತುಂಬಾನೇ ಲಾಂಗ್ ಆಗುತ್ತೆ. ಈ ತರ ಒಂದು ಶಾರ್ಟ್ ಟೈಮ್ ಅಲ್ಲಿ ಕಲಿಬೇಕಂದ್ರೆ ಬಿಸ್ನೆಸ್ ಇದೇ ತರ ಒಂದು ಟ್ರೈನಿಂಗ್ ಗಳು ಸೂಕ್ತ ಅಂತ ನನ್ಗೆ ಅನ್ಸುತ್ತೆ.
1: ಹಾಗಿದ್ರೆ ತಾವು ತಮ್ಮ ವಾಜಮಂಗ್ಲಾ ಗ್ರಾಮದಿಂದ ನಮ್ಮ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ತಾವು ಬಂದಂತ ಸಂದರ್ಭದಲ್ಲಿ ಆರಂಭದ ದಿನಗಳು ಹೇಗಿತ್ತು?
0: ಸ್ಟಾರ್ಟಿಂಗ್ ಒಂಥರ ಭಯನೇ ಇತ್ತು, ಯಾಕಂದ್ರೆ ಅದು ಒಂದು ಇದ್ರಲ್ಲೇ ಇರುತ್ತಂತೆ ಪ್ಲೇಸ್, ಇದ್ರಲ್ಲಿ ಇದ್ದಿದ್ದು ಒಳಗಡೆ ತರ ಅರಣ್ಯ ಪ್ರದೇಶ ತರ ಇತ್ತು. ಹಂಗಾಗಿ ಒಂಥರ ಭಯನೇ ಆಗಿತ್ತು ನಮ್ಗೆ. ಇಲ್ಲಿ ಹೆಂಗಪ್ಪ ಇರೋದು ಒಬ್ರೇ ಅಂದ್ರೆ, ನಾವು ಹೊರಗಡೆಯಿಂದ ಬಂದಿರೋರು, ನಾನು ನಮ್ ಫ್ರೆಂಡ್ ಹಿಂಗೆ ಇನ್ನೊಬ್ರು ಟೆನ್ಶನ್ ತರ ಇದ್ ಮಾಡ್ಕೊಂಡ್ ಹೆಂಗ ಇರೋದು ಅಂತ ನನ್ಗೆ ಭಯ ಇತ್ತು. ಆಮೇಲೆ ಹೋಯ್ತಾ ಹೋಯ್ತಾ ಒಂದ್ ಎರಡ್ ದಿನ ಮೂರ್ ದಿನ ಆಗ್ತದಂಗೆ ಒಬ್ಬೊಬ್ರಾಗಿ ನಾವು ಇಲ್ಲೇ ಅಕ್ಕಪಕ್ಕದವರು ಕೆಂಚನಹಳ್ಳಿ ಇದ್ರಿಂದನೇ ಇರೋರು ಅಂತ ಅಂದ್ಬಿಟ್ಟು ಅವರು ಒಬ್ಬೊಬ್ರು ಫ್ರೆಂಡ್ಸ್ ಆಗಿದ್ರು ಸರ್. ಆಮೇಲೆ ಟ್ರೈನ್ ಸರ್ ಆಮೇಲೆ ಹೋಯ್ತಾ ಹೋಯ್ತಾ ಅವ್ರು ನಾವು ಸಸಿಧರ ಸರ್ ಅಂದ್ಬಿಟ್ಟು ಅವರು ಪರಿಚಯ ಆದ್ರು, ನಮ್ಗೆ ಎಲ್ಲ ಇದ್ ಮಾಡಿದ್ರು ಸರ್, ಹೆಲ್ಪ್ ಮಾಡ್ಕೊಟ್ರು. ಹೋಯ್ತಾ ಹೋಯ್ತಾ ಇವರೆಲ್ಲ ಫ್ರೆಂಡ್ಸ್ ಮಾಮೂಲಿ ಕ್ಯಾಜುವಲ್ ಆಗಿ ಮಾತಾಡಿ ಅಂತ ರೀತಿ ತರ ಇದ್ರು ಸರ್.
1: ಈಗ ತಮಗೆ ಈ ಮೊಬೈಲ್ ರಿಪೇರಿ ಆಗಿರ್ಬೋದು ಸಂಬಂಧಪಟ್ಟಂತ ಈ ಪ್ರತಿಯೊಂದು ವಿಷಯ ಕೂಡ ತಮಗೆ ಹೊಸದು, ಹೊಸದಾಗಿ ತಾವು ಕಲಿತಾರೆ ಅಂತದ್ದು. ಆದ್ರೆ ಐಟಿಐದಲ್ಲಿ ತಾವು ಪಡೆದಿದ್ದಂತ ಶಿಕ್ಷಣವೇ ಬೇರೆ, ಇಲ್ಲಿ ಮೊಬೈಲ್ ರಿಪೇರಿ ತರಬೇತಿಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಕಲಿಯುವಂತ ಪ್ರತಿಯೊಂದು ವಿಷಯಗಳು ತಮಗೆ ಹೊಸತನ ಆಗಿರುತ್ತೆ. ತಮ್ಗೆ ಈ ಮೊಬೈಲ್ ರಿಪೇರಿ ಬಗ್ಗೆ, ಈ ಮೊಬೈಲ್ಗಳ ಬಗ್ಗೆ ಬೇಸಿಕ್ ಆಗಿ ಪ್ರಾಥಮಿಕ ಹಂತದಿಂದ ಯಾವ ರೀತಿ ತಮ್ಗೆ ಕಲಿಸ್ತಾ ಬಂದ್ರು?
0: ಬೇಸಿಕ್ ಆಗಿ ಕಲಿಬೇಕಂದ್ರೆ ಆಕ್ಚುಲಿ ನಾವ್ ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ನನಗೆ ನಾಲೆಡ್ಜೇ ಇಲ್ಲ. ಮೊಬೈಲ್ ಅಂದ್ರೆ ನನ್ ಮೊಬೈಲ್ ಆದ್ರೂ ನಾನು ಹೊರಗಡೆನೆ ಸರ್ವಿಸ್ ಮಾಡ್ಕೊತಿದ್ದು. ಹೇಳೋದಂದ್ರೆ ನಾವು ನಮ್ದೇ ಒಂದ್ ಪ್ರೈಸ್ ಇದ್ರೆ ಅದ್ರದೇ ಬೇರೆ ಪ್ರೈಸ್ ಇದ್ದಂಗಿತ್ತು. ನಾವು ತರಬೇತಿ ತಗೊಂಡಿರ ಇದ್ರು ಇದ್ದ ನೋಡಿದ್ರೆ ಈ ಮಾರ್ಕೆಟಿನ ಕ್ವಾಲಿಟಿನೇ ಬೇರೆ ತರ ಐತೆ ಅಂದ್ರೆ ಕಾಸ್ಟ್. ಹಂಗಾಗಿ ನನ್ಗೆ ಒಂದ್ಸಲಿ ಎಲ್ಲಾ ಸರ್ ಸಸಿಧರ್ ಸರ್ ಹೇಳ್ಕೊಟ್ರಲ್ಲ ಮಾಮೂಲಿ ಇದಕ್ಕೆ ಇದಿಷ್ಟು ಪ್ರೈಸ್, ಇದಕ್ಕಿಂತ ಇದ ಪ್ರೈಸ್, ಕಾಂಬೋಗೆ ಎಷ್ಟು ಪ್ರೈಸ್, ಸ್ವಿಚ್ ಬೋರ್ಡ್ಗೆ ಈ ತರ ಪ್ರೈಸ್, ಮಾಮೂಲಿ ಬ್ಯಾಟ್ರಿಗೆ ಆದ್ರೆ ರಿಪ್ಲೇಸ್ ಮಾಡಿದ್ರೆ ಈ ತರ ಪ್ರೈಸ್ ಅಂತ ನಂಗೆ ಹೇಳದ್ಮೇಲೆ ನನ್ಗೆ ಇದಾಗ್ತು, ನಾವು ಒಂಟು ಡಬಲ್ ನಂಗೆ ಕೊಡ್ತಿದ್ವಲ್ಲ ಅನ್ನೋ ರೀತಿ ತರ ಅನ್ನಿಸ್ಬಿಡ್ತು ನನಗೆ. ಆಮೇಲೆ ಸರ್ ಇನ್ನೊಂದು ಬಿಚ್ಚಬೇಕಂದ್ರೆ ಮೊಬೈಲ್ ತುಂಬಾ ಭಯ ಆಗದ್ ನನಗೆ. ಕಸ್ಟಮರ್ದೇ ಆದ್ರೂ ಇನ್ ಕೇಸ್ ನಮ್ ಕೈಯಿಂದ ಹೋಯ್ತು ಅಂದ್ರೆ ನಾವೇ ಹಾಕೊಡ್ಬೇಕಲ್ಲ ಅನ್ನೋ ರೀತಿ ತರ ಅನ್ನಿಸ್ತಿತ್ತು ನನಗೆ.
1: ಹಾಗಿದ್ರೆ ತಾವು ಈ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಬಂದ ಸಂದರ್ಭದಲ್ಲಿ ಒಂದು ತಿಂಗಳ ಕಾಲ ತಾವು ನಮ್ಮ ಈ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಇದ್ದು ತರಬೇತಿಯನ್ನು ಪಡ್ಕೊಂಡಿದ್ದು?
0: ಹೌದು ಸರ್, ಅಲ್ಲೇ ಅಂದ್ರೆ ಮನೆಗೆ ಅಪ್ ಅಂಡ್ ಡೌನ್ ಏನ್ ಮಾಡಕ್ ಆಗ್ತಿರಲ್ಲ ಸರ್, ಅಂದ್ರೆ ಒಂದ್ ವಾರದಲ್ಲಿ ಒಂದ್ ದಿನ ಬಂದಿದೆ ಅಷ್ಟೇ, ಏನೋ ಒಂದು ಒಂದು ತಿಂಗಳು ಅಲ್ಲೇ ಇದ್ದೆ, ಅಲ್ಲೇ ಇದ್ದೆ ತರಬೇತಿ. ಆಮೇಲೆ ಸರ್ ನಾವು ಮಧ್ಯಾಹ್ನ ಗಂಟ ಒಂದ್ ಗಂಟೆ ಗಂಟನು ಮಾಡ್ತಿದ್ರು ಸರ್, ನಮ್ಮ ಸರ್ ಸುಧೀರ್ ಸರ್ ಮಾಡಿಸ್ತಿದ್ರು, ಮಾಡಿ ಪುಣಿಸಿ ಮಾಡಿಸ್ಕೊಡ್ತಿದ್ರು.

0: ರಾತ್ರಿ ಮಲಗೋ ತನಕ ತಮ್ಮ ದಿನಚರಿ ಹೇಗಿರ್ತಾ ಇತ್ತು, ತರಬೇತಿಯ ಜೊತೆಗೆ ಇತರ ಚಟುವಟಿಕೆಗಳಾಗಿರ್ಬೋದು, ಮತ್ತೆ ತರಬೇತಿನಲ್ಲಿ ಕ್ಲಾಸಸ್ ತಗೊಳ್ಳೋದಾಗಿರ್ಬೋದು, ಥಿಯರಿ ಪ್ರಾಕ್ಟಿಕಲ್ ಇದೆಲ್ಲ ಹೇಗ್ ನಡೀತಾ ಇತ್ತು?
1: ಹೇಗೆ ಅಂದ್ರೆ ನಾವು ಬೆಳಿಗ್ಗೆ ಒಂದ್ 6 ಗಂಟೆಗೆ ಎದ್ದು ಸರ್, ಎದ್ಬಿಟ್ಟು ಬ್ರಷ್ ಎಲ್ಲ ನಮ್ಮ ದಿನನಿತ್ಯ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಬೆಳಿಗ್ಗೆ ಒಂದ್ 8:00 ನಷ್ಟ ಸರ್, ಅಂದ್ರೆ ನಷ್ಟ ಇಷ್ಟ ಎಲ್ಲ ಮಾಡ್ಕೊಂಡು 9:00 ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ನಮ್ಮ ಕ್ಲಾಸಸ್ ಎಲ್ಲ ಜೊತೆ ಮಾತಾಡ್ಕೊಂಡು ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಕ್ಲಾಸ್ ಹೋಗ್ತಿದ್ದು, ಅಂದ್ರೆ ಎಲ್ಲ ಇದನ್ನೆಲ್ಲ ಕೇಳ್ಕೊಂಡು ಕ್ಲಾಸ್ ಹೋಗ್ತದೆ.

0: ಅವಾಗ 9:30-10 ಗಂಟೆಗೆಲ್ಲ ಸರ್ ಬರೋರು ಸರ್. ಸರ್ ಬಂದು ಎಲ್ಲ ಮಾತಾಡ್ಸೋರು ಕ್ಯಾಜುವಲ್ ಆಗಿ, ನೆನ್ನೆ ಕಲ್ತಿರ ಪಾಠ ಏನಾಗಿತ್ತು, ಏನ್ ನೀವೇನ್ ಪ್ರಾಕ್ಟೀಸ್ ಮಾಡಿದ್ರಿ, ಏನ್ ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ರಿ, ಎಲ್ಲ ಏನು ಚರ್ಚೆ ಮಾಡಿದ್ರಿ ಅನ್ನೋ ರೀತಿದಾನೆ ಕೇಳ್ತಾರೆ ಸರ್ ಎಲ್ಲಾರು ಸರ್. ಕೇಳ್ತಿದ್ರು ಅಮ್ಮಗೆ ಅವ್ರು ಹೋಗ್ತಾ ಹೋಗ್ತಾ ಬೆಳಿಗ್ಗೆ ಪ್ರಾಕ್ಟಿಕಲ್, ಬೆಳಿಗ್ಗೆ ಇದ್ ಮಾಡೋರು ಕ್ಲಾಸಸ್ ಮಾಡೋದು, ಸಂಜೆ ಪ್ರಾಕ್ಟಿಕಲ್ ಮಾಡೋರು. ಒಂದ್ ಐದುವರೆ 6 ಗಂಟೆಗೆಲ್ಲ ಬಿಟ್ಬಿಟ್ರೆ ಆಮೇಲೆ ನಾವು ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಓಡಾಡ್ಕೊ ಬಂದ್ಬಿಟ್ಟು ಅಲ್ಲೇ 7-6 ಗಂಟೆ ಮೇಲೆ ಕುಂತ್ಕೋತೀವಿ ಸರ್ ತಿರ್ಗಾ ಮಾಮೂಲಿ ಇದಕ್ಕೆ ಪ್ರಾಕ್ಟಿಕಲ್ಗೆ. ಪ್ರಾಕ್ಟಿಕಲ್ ಕುಂತ್ಕೋತಿದ್ವಲ್ಲ ಅವಾಗ ಸರ್ ಇದ್ದಿಟ್ಟು ಓಡಾಡ್ತಾ ಬರೋ ಸರ್ ಅಲ್ಲಿ ಬಂದು ಏನ್ ಮಾಡಿದ್ರಿ, ಏನಾಯ್ತು, ಎಷ್ಟು ಇಂಪ್ರೂವ್ ಆಯ್ತು ನಿಮ್ಮ ಇದು ಕೆಲ್ಸದಲ್ಲಿ ಅಂತ ಕೇಳ್ತಿರು ಸರ್ ಕ್ಯಾಶುವಲ್ ಆಗಿ ಅವ್ರು ಮಾತಾಡ್ಕೊಂಡು. ನಾವು ಅದನ್ನೇ ಹಾ ಸರ್ ಹಿಂಗೆಲ್ಲ ಮಾಡ್ದು, ಕಾಂಬೋ ಎಲ್ಲ ಬಿಚ್ಚಿತು, ಮೊಬೈಲ್ ಎಲ್ಲ ಏನೇನೈತೆ ಅಂತ ಮಲ್ಟಿಮೀಟರ್ ಎಲ್ಲ ಚೆಕ್ ಮಾಡ್ತೀವಿ ಸರ್ ಅಂತ ನಾವು ಹೇಳ್ತಿದ್ವಿ ಸರ್.
1: ಈಗ ತಾವು ಅಲ್ಲೇನೆ ಇತ್ಕೊಂಡು 1 ತಿಂಗಳ ಕಾಲ ತರಬೇತಿಯನ್ನ ಪಡ್ಕೊಳ್ಲಿಕ್ಕೆ, ತಮ್ಗೆ ಊಟ ಆಗಿರ್ಬೋದು ಮತ್ತೆ ಉಳ್ಕೊಳ್ಲಿಕ್ಕೆ ವಸತಿ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲ ನಿಮ್ಮ ಕಲಿಕೆಗೆ ಪೂರಕವಾಗಿತ್ತ, ಹೇಗಿತ್ತು?
0: ಹಾ ಸರ್, ಅದು ನಾನು ಹೇಳಿದ್ನಲ್ಲ ಸರ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಉಚಿತ ಅಂತಂದ್ರೆ ಇವಂತ್ರ ಕೇರ್ಲೆಸ್ ಅಂತಾನೆ ಅಂತ ಅನ್ಕೊಬಿಟ್ಟಿದ್ ನಾನು. ಹೋಯ್ತಾ ಹೋಯ್ತಾ ಅದ್ಮೇಲೆ ಗೊತ್ತಾಗಿದ್ದು ಅಂದ್ರೆ ದುಡ್ಡು ಕೊಟ್ರು ಇದೇ ತರ ಇರಲ್ಲ ಅಂತ ಅಂತೇಳಿ ಅನ್ಸಿದ್ ನನ್ಗೆ ಅವಾಗ್ಲೇ. ಯಾಕಂದ್ರೆ ಯಾವ್ದಕ್ಕೂ ಒಂದು ಓದಕ್ಕಾಗಿರ್ಬೋದು, ಒಂದು ಪ್ರಾಕ್ಟಿಕಲ್ ಆಗಿರ್ಬೋದು, ಒಂದು ಊಟಕ್ಕೆ ಆಗಿರ್ಬೋದು, ಯಾವ್ದು ಅನ್ನ ರೀತಿ ತರನೇ ಅನ್ಸಿದ್ ಅವಾಗ ನನ್ಗೆ ಅವಾಗ್ಲೇ. ಏನಿಲ್ಲ ಒಂಥರ ಅಮೌಂಟ್ ಕೊಟ್ಟಿದ್ರು ಈ ತರ ಆಯ್ತಿಲ್ವೇನೋ ನಮ್ಗೆ ತರಬೇತಿ ಅನ್ನೋ ರೀತಿ ತರ ಅನ್ಸಿದ್ ಅವಾಗ್ಲೇ ನನ್ಗೆ. ಅವಾಗ್ಲೇ ಒಂದು ಊಟಕ್ಕೆ ಆದ್ರೂ ನಮ್ಗೆ ಇನ್ ಕೇಸ್ ಇನ್ನೊಂದ್ಸಲಿ ಅಂದ್ರೆ ಮಾಡ್ತೀವಿ ಅಂತಂದ್ರು ಏನು ಮಾತಾಡ್ತೀವಿ ಹಾಕೊಡ್ತಿದ್ರು. ಆಮೇಲೆ ಜಾಸ್ತಿ ಹೊತ್ತು ಕುಂತ್ಕೋತೀವಿ ಅಂದ್ರು ನಮ್ಗೆ ಪಾಠ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಡ್ತಿದ್ರು ಸರ್. ಅದ್ರಲ್ಲಿ ಏನ್ ಕೊರತೆ ಇಲ್ಲ ಸರ್, ನಿಜವಾಗ್ಲೂ ಅಮೌಂಟ್ ಕೊಟ್ಟಿದ್ರು ಈ ತರ ತರಬೇತಿ ಸಿಗಲ್ಲ ಅನ್ಕೋತೀನಿ ನಾನು ನನ್ನ ಪ್ರಕಾರ.
1: ಅಂದ್ರೆ ಸಂಪೂರ್ಣವಾಗಿ ತಾವು ಉಚಿತವಾಗಿ ಪಡ್ಕೊಂಡಿದ್ದ ಈ ತರಬೇತಿಯನ್ನ ಅಥವಾ ಸಣ್ಣ ಪುಟ್ಟ ಶುಲ್ಕ ಏನಾದ್ರು ಕಟ್ಟಿದ್ರ
0: ಸರ್? ಅಂದ್ರೆ ಸ್ಟಾರ್ಟಿಂಗ್ 1,000 ಕಟ್ಟಬೇಕಿತ್ತು, ಅದು ನಾನು ಒಂದ್ಸಲಿ ಕಟ್ಟಿನ ಸರ್. ಒಂದ್ಸಲ 500 ಕಟ್ಟಿದೆ, ಇನ್ನೊಂದ್ 2 ಕಟ್ಟಿದೆ. ಅದು ಏನು ಇನ್ ಕೇಸ್ ಏನ್ ಕಟ್ಟಿಸ್ಕೊಂಡಿದ್ದ ಅಂದ್ರೆ ಹೋಗೋ ಟೈಮ್ಗೆ ನಿಮ್ಗೆ ಟೂಲ್ಸ್ ಕಳ್ಕೊಡ್ತೀನಿ ಅಂತ ಸರ್. ಅಂದ್ರೆ ನೀವು ಕಲ್ತ ಬೇಸಿಕ್ ಮೇಲೆ ಟೂಲ್ಸ್ ಕಳ್ಕೊಡ್ತೀವಿ ನಾವು, ಹೋದ್ಮೇಲೆ ನೀವು ಮರಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಿಮ್ಗೆ ಟೂಲ್ಸ್ ಕಳ್ಕೊಡ್ತೀವಿ ಅಂತ ಕಟ್ಟಿಸ್ಕೊಂಡಿದ್ದೆ ಸರ್ 1,000. ಅದಕ್ಕೋಸ್ಕರನೇ ಕಟ್ಟಿದ್ದು. ಹಂಗೆ ಹೋಯ್ತಾನೆ ನಮ್ಗೆ ಸಂಸ್ಥೆ ರಿಟರ್ನ್ ಆಗ್ತಿದಂಗೆ ಅದು ಅದೇನೈತೆ ಅದ್ರ ಅಮೌಂಟ್ ಗಿಂತ ಜಾಸ್ತಿನೇ ನಮ್ಗೆ ಇದಿತ್ತು ಸರ್. ಅಂದ್ರೆ ಟೂಲ್ಸ್ ಗಳಿತ್ತು, ಅದ್ರ ಅಮೌಂಟ್ ಗಿಂತ ಜಾಸ್ತಿ ಪ್ರೈಸ್ ಅಲ್ಲೇ.
1: ಅಂದ್ರೆ ತಾವು ತರಬೇತಿಗೆ ಸೇರ್ಕೊಳ್ಳೋಂತ ಆರಂಭದಲ್ಲಿ ಕೇವಲ 1,000 ರೂಗಳನ್ನ ಶುಲ್ಕವಾಗಿ ಕಟ್ಟಿದ್ರಿ. ಆ 1,000 ರೂಗೆ ತಮ್ಗೆ ಉಚಿತವಾಗಿ ತರಬೇತಿ ಮತ್ತೆ ಊಟ ವಸತಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು. ತದನಂತರ ತರಬೇತಿಯನ್ನು ಮುಗಿಸಿ ಓಡಂತ ಸಂದರ್ಭದಲ್ಲಿ ಆ 1,000ಕ್ಕಿಂತ ಹೆಚ್ಚು ಮೌಲ್ಯವಾದಂತಹ ಉಪಕರಣಗಳನ್ನ ತಮ್ಮ ತರಬೇತಿಗೆ ಸಂಬಂಧಪಟ್ಟಂತ ಉಪಕರಣಗಳನ್ನು ತಮ್ಗೆ ಕೊಟ್ಟು ಕಳಿಸ್ತಾರೆ.
0: ಹೌದು ಸರ್, ಅಂದ್ರೆ ಈಗ ನಮ್ಗೆ ಉಚಿತನೇ ಆಯ್ತು ಸರ್. ಅಂದ್ರೆ ಉಚಿತ ತರಬೇತಿ ತರನೇ ಆಯ್ತು. ಇನ್ ಕೇಸ್ ನಾವು ದುಡ್ಡು ಕೊಟ್ಟಿರೋದನ್ನ ಹೊರಗಡೆ ಅದನ್ನೇ ತಗೋಬೇಕಾಗಿತ್ತು, ಅಂದ್ರೆ ಅವರೇ ಕೊಟ್ಟಂಗಾಯ್ತು ಅಂತ ಅಷ್ಟೇ. ಇದು ತರಬೇತಿ ಉಚಿತ ಆದಂಗೆ ಆಗಿತ್ತು.
1: ಅಂದ್ರೆ ನೀವು ಉಪಕರಣಗಳನ್ನ ಹೊರಗಡೆ ತಗೊಂಡಿದ್ರೆ ಅದಕ್ಕಿಂತ ಹೆಚ್ಚಿನ ಬೆಲೆಯನ್ನ ಕೊಡ್ಬೇಕಾಗ್ತಿತ್ತು.
0: ಹೌದೌದು ಸರ್, ಅದಕ್ಕಾಗಿ ಉಚಿತನೇ ಆದಂಗಾಯ್ತು ಸರ್ ನಮ್ಗೆ ಅಂತ ತರಬೇತಿ.
1: ಹಾಗಿದ್ರೆ ತಾವು 1 ತಿಂಗಳ ಕಾಲ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನದಲ್ಲಿ ಇದ್ಕೊಂಡು ಈ 1 ತಿಂಗಳ ಕಾಲ ತರಬೇತಿಯನ್ನ ಪಡಿತಿದ್ದಂತ ಸಂದರ್ಭದಲ್ಲಿ ತಮ್ಮ ರೀತಿಯನ್ನ ಯಾರಾದ್ರೂ ತರಬೇತಿಯನ್ನ ಪಡ್ಕೊಂಡು ಸ್ವಉದ್ಯೋಗ ಮಾಡ್ತಿರೋಂತ ಯುವಕರ ಬಳಿ ತಮ್ಮನ್ನ ಕರ್ಕೊಂಡೋಗಿ ಅವ್ರ ಯಾವ ರೀತಿ ಕೆಲಸ ಮಾಡ್ತಾ ಇದಾರೆ, ಅವ್ರ ಯಾವ ರೀತಿ ತರಬೇತಿ ಪಡ್ಕೊಂಡ್ರು ಅನ್ನೋದ್ ಕುರಿತು ಒಂದು ಕ್ಷೇತ್ರ ಭೇಟಿ ಏನಾದ್ರು ಮಾಡಿಸಿದ್ರ?
0: ಹ್ಮ್ ಸರ್, ಮಾಡಿಸಿದ್ರು. ಇದ್ರಲ್ಲಿ ಸಿಟಿ ಸೈಡ್ ಅಲ್ಲಿ ಒಂದು ನಮ್ಗೆ ಸ್ಪೇರ್ ಪಾರ್ಟ್ಸ್ ಡಿಸ್ಪ್ಲೇ ಆಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು, ಆಕ್ಸೆಸರೀಸ್ ಆಗಿರ್ಬೋದು, ಐಟಮ್ ಅವಂಗಡಿಗಳೆಲ್ಲ ವಿಸಿಟ್ ಮಾಡ್ತಿದ್ರು ಸರ್ ನಮ್ಗೆ ಸಿಟಿಲಿ, ಈ ಡಿಸ್ಟ್ರಿಕ್ಟ್ ಅಲ್ಲಿ. ಆಮೇಲೆ ಹಿಂದೆ ನಾವು ಟ್ರೈನಿಂಗ್ ತಗೊಂಡಿರೋ ನಮ್ಗಿಂತ ಸೀನಿಯರ್ ಸರ್, ಅವ್ರದ್ದು ಹೋಗಿ ವಿಸಿಟ್ ಮಾಡ್ತಿದ್ರು, ಹೆಂಗೆ ಮಾಡ್ಬೋದಾ, ನಿಮ್ಗೆ ಹೆಂಗೆ ಅನ್ಕೂಲನ ಅಂತ ಎಲ್ಲ ನಮ್ಗೆ ಮಾತಾಡ್ತಿದ್ರು. ನಮ್ಗೆ ಅವ್ರು ಮಾಡ್ತಾ ಇರೋದ್ ನೋಡ್ರೆ ನಮ್ಗೆ ಇನ್ನೂ ಕ್ಯೂರಿಯಾಸಿಟಿ ಇತ್ತು, ಓ ನಮ್ ಸೀನಿಯರ್ಗಳೆಲ್ಲ ಈ ತರ ಮಾಡ್ತಾವ್ರಲ್ಲ, ಸೀನಿಯರ್ಗಳೆಲ್ಲ ಅವ್ರು ಸಂಸ್ಥೆಯಲ್ಲಿ ಅಮೌಂಟ್ ಎಲ್ಲ ಪಡ್ಕೊಂಡು ನಾವು ಸಹ ಉದ್ಯೋಗ ಮಾಡ್ತಾ ಇದೆ ಅಂತಂದಾಗ ನಮ್ಗೆ ಇನ್ನೂ ಕ್ಯೂರಿಯಾಸಿಟಿ ಆಯ್ತು ಸರ್. ಅಂದ್ರೆ ನಾವು ಇನ್ ಕೇಸ್ ಹೊರಗಡೆ ಹೋದಾಗ ಒಬ್ರುತ ಇನ್ನೊಂದೇ 1-5 ತಿಂಗಳು ಕೆಲಸ ಮಾಡ್ಕೊಂಡು ನಾವು ನಮ್ಮ ಸಂಸ್ಥೆಯಲ್ಲಿ ಅಪ್ಲಿಕೇಶನ್ ಹಾಕೊಂಡು ಅಲ್ಲೂ ಅಮೌಂಟ್ ತಗೊಂಡು ನಾವು ಒಂಚೂರು ಅಮೌಂಟ್ ಹಾಕೊಂಡು ಅಂದ್ರೆ ನಾವು ಅಂಗಡಿ ಮಾಡ್ಬೋದಲ್ಲ ಸಹ ಉದ್ಯೋಗ ಅಂತ ಒಂದು ಕ್ಯೂರಿಯಾಸಿಟಿ ಬರ್ತಾರೆ ಅಲ್ಲಿಂದ. ಆಮೇಲೆ ಎಲ್ಲಾರು ಪರಿಚಯ ಮಾಡಿಸಿದಾಗ ನಮ್ಗೆ.
1: ಹಾಗಿದ್ರೆ ಮದನ್ ಅವರೇ, ತಾವು 1 ತಿಂಗಳ ಕಾಲ ಈ ಒಂದು ಮೊಬೈಲ್ ರಿಪೇರಿ ತರಬೇತಿಯನ್ನ ಪಡೆದು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಹೊರಡುವಂತ ಸಂದರ್ಭದಲ್ಲಿ ತಮ್ಮ ಒಂದು ಭರವಸೆ ಆಗಿರ್ಬೋದು ಮತ್ತೆ ಈ ಒಂದು ಕ್ಷೇತ್ರದಲ್ಲಿ ಉದ್ಯೋಗವನ್ನ ಕಟ್ಕೊಳ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಆಗಿರ್ಬೋದು, ಯಾವ ರೀತಿಯ ಒಂದು ಮನಸ್ಸಿನಿಂದ ತಾವು ಅಲ್ಲಿಂದ ಹೊರಡ್ತೀರಾ?

0: ಗ್ರಾಮಕ್ಕೆ?
1: ಸರ್ ನನಗೆ ಅಲ್ವಾ ಅಲ್ಲಿಂದ ಬಂತದಂಗೆ ನನ್ಗೆ ನಾನೇ ಮಾಡ್ಲೇಬೇಕು ಅನ್ನೋ ಒಂದು ಡಿಸೈಡ್ ಬಂದ್ಬಿಡುದು ಸರ್. ಅಂದ್ರೆ ನಾನು ಹೊರಗಡೆ ಹೋಗಿ ನಾನೇ ಮಾಡ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಬರ್ತದೆ ಸರ್. ಅಲ್ಲಿಂದ ಬಂದ್ಮೇಲೆ ಅಲ್ಲಿ ಹೊರಡುವಾಗ್ಲೇ ಹಂಗ ಅನ್ಸ್ಬಿಟ್ಟಿತ್ತು ನನ್ಗೆ. ನಾನು ನಮ್ಮ ಫ್ರೆಂಡ್ಗೆ ಚರ್ಚೆ ಮಾಡ್ತಿದ್ದೆ ಸರ್, ನಾವು ಜಾಸ್ತಿನೇ ಇದೆಲ್ಲ ಅನುಕೂಲ ಆಯ್ತಲ್ಲ ಅಂದ್ರೆ ಇನ್ನು ಟ್ರೈನಿಂಗು ಕಲ್ತು ಇನ್ನು ಮೊಬೈಲ್ ರಿಪೇರಿ ಇನ್ ಕೇಸ್ ಯಾವ ನ್ಯೂ ಮಾಡೆಲ್ಗಳಾದ್ರು

0: ಎಲ್ಲ ಇದ್ ಕೇಳ್ತಾರೆ, ಟೈಮ್ ಕೇಳ್ತಾರೆ. ಇನ್ನು ಅವ್ರು ಕಲ್ಸ್ಕೊಡ್ಬೇಕಂದ್ರೆ ಇನ್ನು ಲಾಂಗ್ ಆಗುತ್ತೆ, ಅಲ್ಲೇ ನಾವು ಕಲ್ತ್ಕೊಂಡ್ಬಂದು ಬೇಗನೆ ಮಾಡಕ್ಕಾಗಲ್ಲ. ಟ್ರೈನ್ ತಗೊಂಡಿದೀವಲ್ಲ ಬಾ ಮಾಡದ ಅಂತಾನೆ ಚರ್ಚೆ ಮಾಡ್ತಿದ್ದೆ ಸರ್ ನಾವು ಬಂದಾಗ್ಲೂ. ಹಂಗೆ ಬಂದಾಗಿಂದ ನಾನು ಇನ್ನೊಂಚೂರು ಎಕ್ಸ್ಪೀರಿಯನ್ಸ್ ಬೇಕು ಅನ್ಬಿಟ್ಟು ನಾನೇ ಒಂದು ಎರಡು ಕಡೆ ನಾನು ಬೇರೆ ಶಾಪಲ್ಲಿ ಕೆಲಸ ಮಾಡಿದ್ದೆ ಸರ್. ಬೇರೆ ಶಾಪಲ್ಲಿ ಕೆಲಸ ಮಾಡಿದ್ದೆ ನಾನು, ಅದರಿಂದ ಟ್ರೈನಿಂಗ್ ಇಂದ ಉದ್ಯೋಗ ಎಲ್ಲ ಮುಗಿಸ್ಕೊಂಡು ಬೇರೆ ಕಡೆ ನನ್ಗೂ ಒಂಚೂರು ಜನಗಳ ಜೊತೆ ಮಾತಾಡೋದ್ ಕಲಿಬೇಕಲ್ಲ, ಏನೇ ಆದ್ರೂ ಒಂದು ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರು ಜನಗಳ ಜೊತೆ ಮಾತಾಡೋದ್ ಕಲಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಬೇರೆ ಕಡೆನೆ ಬೇರೆ ಶಾಪಲ್ಲಿ ಕೆಲಸ ಮಾಡಿದೆ. ಒಂದ್ ಶಾಪಲ್ಲಿ ಒಂದು ಮೂರ್ ತಿಂಗಳು ನಾಲ್ಕು ತಿಂಗಳು ಮಾಡಿದೆ, ಇನ್ನೊಂದ್ ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದೂವರೆ ತಿಂಗಳು ಮಾಡಿದೆ. ಮಾಡ್ಬಿಟ್ಟು ಇವಾಗ ಇನ್ನೂ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ನಾವು ಹೋಗ್ಬೋದು, ಹೊರಗಡೆ ಮಾತಾಡ್ಬೋದು, ಜನಗಳು ಹೆಂಗ್ ಮಾತಾಡ್ತಾರೆ, ನಾವ್ ಹೆಂಗ್ ಮಾತಾಡ್ಬೇಕು ಅನ್ನೋ ಒಂದು ಕಾನ್ಫಿಡೆಂಟ್ ಬಂತು. ನಮ್ಗೆ ಏನೇ ಟ್ರೈನಿಂಗ್ ಇದ್ರು ಏನೇ ಒಂದು ಇದು ಕೆಲಸ ವರ್ಕ್ ಮಾಡೋದ್ ಕಲ್ತಿದ್ರು ಜನಗಳನ್ನ ಹ್ಯಾಂಡಲ್ ಮಾಡೋದೇ ಕಲಿಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ಸರ್. ಅದೊಂದು ಉದ್ದೇಶ ಇತ್ತು, ಹಂಗಾಗಿ ನಾನು ಬೇರೆ ಶಾಪಲ್ಲಿ ಕೆಲಸ ಮಾಡಿದೆ. ಹಂಗಾಗಿ ಇವಾಗ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು, ಇವಾಗ ನಾನೇ
1: ಅವರು
0: ಓಕೆ ಮಾಡಿ ಆಯ್ತು ಅಂತಂದ್ಬಿಟ್ಟು ಅವರು ಸೇರಿಸ್ಕೊಂಡ್ರು ಸರ್. ಸರ್ ಅಂದ್ರೆ ಇಡ್ಬೇಕಂದ್ರೆ ಓನ್ ಆಗಿ ಮಾಡಿದ್ರೆ ಸೂಕ್ತ ಇದ್ವು, ನಾವು ಇನ್ನೊಬ್ರು ಕೆಳಗಡೆ ಕೆಲಸ ಮಾಡಿದಾಗ ಪ್ರೈಸ್ ಇರಲ್ಲ ನಮ್ಗೆ, ನಾವು ಏನ್ ಹೇಳ್ತೀವಿ ಅನ್ನೋದು ಇದಿರಲ್ಲ. ಏನ್ ಉದ್ದೇಶ ಅಂದ್ರೆ ಬೇರೆ ಸೇರ್ಕೋಬೇಕಂದ್ರೆ ಒಂದ್ ಮಾತಾಡೋದನ್ನ ಕಲಿಬೇಕು, ಯಾವ್ದಕ್ ಇಷ್ಟು ಪ್ರೈಸ್ ಹೇಳ್ತಾರೆ ಅನ್ನೋದನ್ನ ಕಲಿಬೇಕು ಅನ್ನೋ ಉದ್ದೇಶದಿಂದ ಸೇರ್ಕೋಬೇಕಷ್ಟೇ. ಏನಾದ್ರೂ ಓನ ಮಾಡಿದ್ರೆ ಸರ್ ಇದು ನಮ್ಗೆ ಇಂಪ್ರೂವ್ ಆಗೋದು, ನಾವು ಡೆವಲಪ್ ಆಗೋದು, ಬೇರೆಯವರಿಂದ ನಾವು ಏನು ಮಾಡಕ್ಕಾಗಲ್ಲ.
1: ಹಾಗಿದ್ರೆ ಈಗ ಪ್ರಸ್ತುತವಾಗಿ ಒಂದು ಸ್ವಉದ್ಯೋಗ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಅಥವಾ ತಮ್ಮದೇ ಒಂದು ಮೊಬೈಲ್ ಶಾಪ್ ಸರ್ವಿಸ್ ಅಂಗಡಿಯನ್ನ ಮಾಡೋ ನಿಟ್ಟಿನಲ್ಲಿ ಯಾವ ರೀತಿ ತಯಾರಿಯನ್ನು ನಡೆಸ್ತಾ ಇದ್ದೀರಾ?
0: ಸ್ಟಾರ್ಟಿಂಗ್ ಆಗೈತೆ ಸರ್ ನಂದು ಶಾಪ್ ಓಪನಿಂಗ್ ಆಗಿ 2 months ಆಗೈತೆ ಓಪನಿಂಗ್ ಆಗಿ. ನಾನು ಇವಾಗ ಸಂಸ್ಥೆಗೆ ಒಂದ್ಸಲಿ ವಿಸಿಟ್ ಮಾಡೋದ ಅನ್ಕೊಂಡಿದ್ದೀನಿ ಸರ್.
1: ಈಗ ತಮ್ಗೆ ಎಷ್ಟು ಖುಷಿ ಇದೆ ತರಬೇತಿ ಪಡ್ಕೊಂಡ್ರಂತದ್ದು, ಈ ತರಬೇತಿ ಪಡ್ಕೊಂಡಿದ್ದು ತಮ್ಗೆ ಎಷ್ಟು ಅನುಕೂಲ ಆಗಿದೆ
0: ಅಂದ್ರೆ ಜಾಸ್ತಿನೇ ಖುಷಿ. ಯಾಕಂದ್ರೆ ನಾನು ಒಂದು ಬಿಸ್ನೆಸ್ ಮಾಡ್ಬೋದಲ್ಲ ಬೇರೆಯವ್ರ ಕೆಳಗಡೆ ಇಲ್ದೇನೆ, ಒಂದು ಸ್ವಯಂ ಉದ್ಯೋಗ ನಾನೇ ನಡೆಸ್ಬೋದಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಬರ್ತದೆ ಸರ್. ಹಂಗಾಗಿ ನನಗೆ ತುಂಬಾ ಖುಷಿ ಆಯ್ತು. ನಮ್ ಫ್ರೆಂಡು ಹೇಳಿದ್ದಕ್ಕೂ ಒಂಥರ ಖುಷಿ ಆಯ್ತು. ಅವರು ಮಾಡಿದ್ರು, ಅವರು ಇವಾಗ ಮಾಡ್ತೀನಿ ಅಂತ ಇದಾರೆ ಸರ್. ನಮ್ ಫ್ರೆಂಡು ಅಂಗಡಿನ ಶಾಪ್ ಮಾಡ್ತೀನಿ, ನಾನು ವಿಸಿಟ್ ಮಾಡ್ತೀನಿ ಸಂಸ್ಥೆಗೆ ಅಂತಂತಿರು ಸರ್.
1: ಬಹಳ ಸಂತೋಷ ಮದನ್ ಅವರ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕ್ಯಾಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನದಾರ ಕೇಂದ್ರದಲ್ಲಿ ವೃತ್ತಿಪರ ತರಬೇತಿಗಳಲ್ಲಿ ಒಂದಾದಂತಹ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ಒಂದು ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಂಡು ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಈ ಒಂದು ತರಬೇತಿ ಎಷ್ಟೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದೆ ಅನ್ನೋದು ಕುರಿತು ತಮ್ಮ ಯಶೋಗಾತಿಯ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬಿರುತ್ತಿದ್ದ ಧನ್ಯವಾದಗಳು ಮದನ್ ಅವರೇ.
0: ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಕ್ತಾ ಇರುವಂಥ ವೃತ್ತಿಪರ ಕೌಶಲ್ಯಾಧಾರಿತ ತರಬೇತಿಗಳಲ್ಲಿ ಒಂದಾದಂತಹ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಈ ವಿಷಯದಲ್ಲಿ ತಮ್ಮ ಒಂದು ಜ್ಞಾನ ಹಾಗೂ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಪ್ರಸ್ತುತ ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಇಡ್ತಿರುವಂಥ ಯುವ ಪ್ರತಿಭೆಯಾದಂತಹ ಮೈಸೂರು ತಾಲೂಕಿನ ವಾಜಮಂಗ್ಲ ಗ್ರಾಮದ ಶ್ರೀಯುತ ಮದನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನತೆ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿಆರ್ಎಲ್ಸಿ ಕೆಂಚನಳ್ಳಿ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವ ಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಮೈಸೂರಿನ ವಾಜಮಂಗಲ ಗ್ರಾಮದ ಶ್ರೀ ಮದನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 50 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 33 ರೂಪಾಯಿ, ಸೌತೆಕಾಯಿ 23 ರೂಪಾಯಿ, ಇಮ್ಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 14 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 21 ರೂಪಾಯಿ, ಪಡವಲಕಾಯಿ 23 ರೂಪಾಯಿ, ತೊಂಡೆಕಾಯಿ 31 ರೂಪಾಯಿ, ಹಾಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 21 ರೂಪಾಯಿ, ಪೈರ್ 43 ರೂಪಾಯಿ, ದಪ್ಪ ಮೆಣಸಿನಕಾಯಿ 30 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 24 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ.

0: ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
1: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
1: ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760299921.
0: ಧನ್ಯವಾದಗಳು.
2: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ

0: ಯಪ್ಪ ಇದೆಲ್ಲ ಮೇಲಿನವನ ದಯೆ ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 19/8/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು, ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ಬಾಂಧುಲಿ ಕೇಂದ್ರದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.

ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

ನರಸಿಂಹ ನರಸಿಂಹ ನರಸಿಂಹ ನೀ ಎದ್ದು ಬಾರೋ ತಂದೆ ನರಸಿಂಹ, ಎದ್ದು ಬಂದು ಬುದ್ಧಿಯನ್ನ ಕಳ್ಳ ಬುದ್ಧಿ ಕಟ್ಟಿ ಹಾಕಿ ತಿದ್ದಿ ಬುದ್ಧಿ ನೀಡೋ ನರಸಿಂಹ, ಎದ್ದು ಬಂದು ಬುದ್ಧಿಯನ್ನ ಕಳ್ಳ ಬುದ್ಧಿ ಕಟ್ಟಿ ಹಾಕಿ ತಿದ್ದಿ ಬುದ್ಧಿ ನೀಡೋ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹ ನೀ ಎದ್ದು ಬಾರೋ ತಂದೆ ನರಸಿಂಹ, ಶ್ರದ್ಧೆಯಿಂದ

ಮೋಹನ ಜಗದಲ್ಲಿ ಮೂಡನ ಮಾಡಿ ಎನ್ನ ತಳ್ಳಿಬಿಟ್ಟು ಎಲ್ಲಿ ಹೋದೆ ನರಸಿಂಹ. ಮೋಹನ ಜಗದಲ್ಲಿ ಮೂಡನ ಮಾಡಿ ಎನ್ನ ತಳ್ಳಿಬಿಟ್ಟು ಎಲ್ಲಿ ಹೋದೆ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹ.

0: ಹೆನಗೆ ಮೋಹದ ಬದುಕಿನ ಜಂಜಾಟ. ಮೋಹಕ್ಕೆ ಕಟ್ಟು ಬಿದೆ ನಿನ್ನನೆ ಮರೆತು ಬಿಟ್ಟೆ ಮನ್ನಿಸು ಎನ್ನ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹ ನೀ ಎದ್ದು ಬಾರು ತಂದೆ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹ ನೀ ಎದ್ದು ಬಾರು ತಂದೆ ನರಸಿಂಹ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಸೋಬಾರ್ ಅವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವಿ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗ್ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ

0: ನಂಬರ್ ಕ್ರಿಮಿನಲ್ ಕೇಸ್ ನಲ್ಲಿ ಸಿಕ್ಕಿದೆ.
1: ಏನು ಸರ್, ನನಗೇನು ಗೊತ್ತಿಲ್ಲ.
0: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
1: ಸರ್ ದಯವಿಟ್ಟು.
2: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು. ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930. ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಪುಣ್ಯಸ್ಮರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಸುಭಾಷ್ ಚಂದ್ರ ಬೋಸ್ ಭಾರತದ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು. ಬಂಗಾಳ ಪ್ರಾಂತ್ಯದ ಕಟಕ್ನಲ್ಲಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. ಅವರು ಕಲ್ಕತ್ತಾದಲ್ಲಿ ತತ್ವಶಾಸ್ತ್ರದಲ್ಲಿ ಪದವಿ ಪಡೆಯುವ ಮೂಲಕ ಶಿಕ್ಷಣ ಪಡೆದರು. ಸುಭಾಷ್ ಚಂದ್ರ ಬೋಸ್ ರವರನ್ನ ಭಾರತೀಯ ನಾಗರಿಕ ಸೇವೆಗಳಿಗೆ ಆಯ್ಕೆ ಮಾಡಲಾಯಿತು. ಆದರೆ ಬ್ರಿಟಿಷ್ ಸರ್ಕಾರಕ್ಕೆ ಸೇವೆ ಸಲ್ಲಿಸಲು ಇಷ್ಟವಿಲ್ಲದ ಕಾರಣ ಸೇವೆಯನ್ನು ತೆಗೆದುಕೊಳ್ಳಲು ನಿರಾಕರಿಸಿದರು. ಬೋಸ್ 1921 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರತೊಡಗಿದರು. ಇವರು ಸ್ವರಾಜ್ ಎಂಬ ಪತ್ರಿಕೆಯನ್ನು ಸ್ಥಾಪಿಸಿದರು. ಇವರು ಅಖಿಲ ಭಾರತ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಮತ್ತು ಬಂಗಾಳ ರಾಜ್ಯ ಕಾಂಗ್ರೆಸ್ ಕಾರ್ಯದರ್ಶಿಯೂ ಆಗಿದ್ದರು. 1924 ಅವರು ಕಲ್ಕತ್ತಾದ ಮುನ್ಸಿಪಲ್ ಕಾರ್ಪೊರೇಷನ್ನ ಸಿಇಒ ಆದರು. 1930 ಅವರು ಕಲ್ಕತ್ತಾದ ಮೇಯರ್ ಕೂಡ ಆದರು. 1920-1942 ಭಾರತೀಯ ಸ್ವತಂತ್ರ ಚಳವಳಿಯನ್ನು ಒಳಗೊಂಡ ದಿ ಇಂಡಿಯನ್ ಸ್ಟ್ರಗಲ್ ಪುಸ್ತಕವನ್ನು ಬೋಸ್ ಬರೆದಿದ್ದರು. ಜೈ ಹಿಂದ್ ಎಂಬ ಪದವನ್ನು ಅವರು ಸೃಷ್ಟಿಸಿದರು. ಅವರು ವರ್ಚಸ್ಸು ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವವು ಅನೇಕ ಜನರನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರೇಪಿಸಿತು ಮತ್ತು ಇಂದಿಗೂ ಭಾರತಿಗೆ ಸ್ಫೂರ್ತಿ ನೀಡುತ್ತದೆ. ಇವರನ್ನು ಭಾರತದ ನೇತಾಜಿ ಎಂದು ಕರೆಯಲಾಗುತ್ತದೆ. ಬೋಸ್ ರವರ ಸಿದ್ಧಾಂತವು ಸಮಾಜವಾದ ಮತ್ತು ಎಡಪಂಥೀಯ ಸರ್ವಾಧಿಕಾರದ ಕಡೆಗೆ ವಾಲಿತು. ಅವರು 1939 ಕಾಂಗ್ರೆಸ್ನೊಳಗೆ ಒಂದು ಬಣವಾಗಿ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದರು. 2ನೇ ಮಹಾಯುದ್ಧದ ಆರಂಭದಲ್ಲಿ ಭಾರತೀಯರನ್ನ ಯುದ್ಧಕ್ಕೆ ಇಳಿಯುವ ಮೊದಲು ಸರ್ಕಾರವು ಅವರೊಂದಿಗೆ ಸಮಾಲೋಚನೆಯಾಗಿದ್ದಕ್ಕೆ ಬೋಸ್ ರವರ ವಿರುದ್ಧ ಪ್ರತಿಭಟಿಸಿದರು. ಕರ್ನಾಟಕದ ಕಪ್ಪುಗುಳಿಯ ಸ್ಮಾರಕವನ್ನು ತೆಗೆದು ಕೋಲ್ಕತ್ತಾದಲ್ಲಿ ಪ್ರತಿಭಟನೆಗಳು ಆಯೋಜಿಸಿದಾಗ ಅವರನ್ನು ಬದಲಾಯಿಸಿತು. ಕೆಲವು ದಿನಗಳ ನಂತರ ಅವರನ್ನ ಬಿಡುಗಡೆ ಮಾಡಲಾಯಿತು, ಆದರೆ ಕಂಗಾಲಿನಲ್ಲಿ ಇರಿಸಲಾಗಿತ್ತು. ನಂತರ ಅವರು 1941 ದೇಶದಿಂದ ಆಫ್ಘಾನಿಸ್ತಾನ ಮತ್ತು ಸೋವಿಯತ್ ಒಕ್ಕೂಟದ ಮೂಲಕ ಜರ್ಮನಿಗೆ ತಪ್ಪಿಸಿಕೊಂಡರು. ಇವರು ಈ ಹಿಂದೆ ಯುರೋಪಿಗೆ ಪ್ರಯಾಣ ಬೆಳೆಸಿ ಭಾರತೀಯ ವಿದ್ಯಾರ್ಥಿಗಳು ಮತ್ತು ಯುರೋಪಿಯನ್ ರಾಜಕೀಯ ನಾಯಕರನ್ನು ಭೇಟಿಯಾಗಿದ್ದರು. ಜರ್ಮನಿಯಲ್ಲಿ ಅವರು ನಾಚಿ ನಾಯಕರನ್ನು ಭೇಟಿಯಾಗಿದ್ದಾಗ ಸ್ವತಂತ್ರ ಪಡೆಯಲು ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ

0: ಸಾಧಿಸುವ ಆಶಯವನ್ನ ಹೊಂದಿದ್ರು. ಆಸ್ಕಿಸ್ ಶಕ್ತಿಗಳು ಅವರ ಶತ್ರುವಾದ ಬ್ರಿಟಿಷರ ವಿರುದ್ಧ ಇರುವುದರಿಂದ ಅವರೊಂದಿಗೆ ಸ್ನೇಹ ಬೆಳೆಸುವ ಆಶಯ ಹೊಂದಿದ್ರು. ಇವರು ಬ್ರಿಟಿಷ್ ಸೈನ್ಯದಲ್ಲಿದ್ದ ಸುಮಾರು 4,500 ಭಾರತೀಯ ಸೈನಿಕರಿಂದ ಇಂಡಿಯನ್ ಲೀಜನ್ ಸ್ಥಾಪಿಸಿದರು ಮತ್ತು ಉತ್ತರ ಆಫ್ರಿಕಾದಿಂದ ಜರ್ಮನರನ್ನ ಅವರು ಸೆರೆ ಹಿಡಿದರು. ಜಪಾನ್ಗೆ ಬೋಸ್ ಆಗಮನವು ಜಪಾನಿನ ಸಹಾಯದಿಂದ ಮೊದಲು ರಚಿಸಲಾದ ಭಾರತೀಯ ರಾಷ್ಟ್ರೀಯ ಸೇನೆಯನ್ನ ಪುನರ್ಜೀವನಗೊಳಿಸಿತ್ತು. ಆಜಾದ್ ಹಿಂದ್ ಅಥವಾ ಸ್ವತಂತ್ರ ಭಾರತದ ತಾತ್ಕಾಲಿಕ ಸರ್ಕಾರವನ್ನ ಬೋಸ್ ಮುಖ್ಯಸ್ಥರಾಗಿ ಹೊಂದಿರುವ ದೇಶಭ್ರಷ್ಟ ಸರ್ಕಾರವನ್ನ ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಸಿಂಗಾಪುರದಲ್ಲಿತ್ತು. ಐಎನ್ಎ ಅದರ ಮಿಲಿಟರಿ ಆಗಿತ್ತು. ಬೋಸ್ ತಮ್ಮ ಉತ್ತೇಜಕ ಭಾಷಣಗಳಿಂದ ಸೈನಿಕರನ್ನ ಪ್ರೇರೇಪಿಸಿ ಅವರ ಪ್ರಸಿದ್ಧ ಲೇಖನವೆಂದರೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ವಾಕ್ಯವನ್ನ ನೀಡಿದರು. ಈಶಾನ್ಯ ಭಾರತದ ಮೇಲಿನ ಜಪಾನ್ ಆಕ್ರಮಣದಲ್ಲಿ ಐಎನ್ಎ ಜಪಾನಿನ ಸೈನ್ಯವನ್ನು ಬೆಂಬಲಿಸಿತು ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಸಹ ನಿಯಂತ್ರಣಕ್ಕೆ ತೆಗೆದುಕೊಂಡು ಆದಾಗ್ಯೂ 1944ರಲ್ಲಿ ಕೋಹಿಮಾ ಮತ್ತು ಇಂಪಾಲ್ ಯುದ್ಧಗಳ ನಂತರ ಬ್ರಿಟಿಷ್ ಪಡೆಗಳಿಂದ ಅವರು ಹಿಮ್ಮೆಟ್ಟಬೇಕಾಯಿತು. 1945ರಲ್ಲಿ ಆಗಸ್ಟ್ 18ರಂದು ತೈವಾನ್ನಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಬೋಸ್ 3ನೇ ಹಂತದ ಸುಟ್ಟ ಗಾಯಗಳಿಂದ ನಿಧನರಾದರು. ಆದಾಗ್ಯೂ ಭಾರತದಲ್ಲಿ ಅನೇಕರು ಅವರು ನಿಧನರಾದರು ಎಂದು ನಂಬಲು ನಿರಾಕರಿಸಿದರು. ಫಿಂಗರ್ಸ್ ವರದಿ ಪ್ರಕಾರ ಶಾ ನವಾಜ್ ಸಮಿತಿ ಬೋಸ್ ತಲೈವಾನ್ನಲ್ಲಿಡಿದ ವಿಮಾನ ಅಪಘಾತದಲ್ಲಿ ನಿಧನರಾದರು ಎಂದು ತೀರ್ಮಾನಿಸಲಾಗಿದೆ. ಕೇಳುಗರ ಕೇಳಿದರಲ್ಲ, ಇಷ್ಟು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಸುಭಾಷ್ ಚಂದ್ರ ಬೋಸ್ ಪುಣ್ಯ ಸ್ಮರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 110 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVG ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
5: ಮೌನದೊಳೋ ಮಾತಿನೊಳೋ,
6: ಮೌನದೊಳೋ ಮಾತಿನೊಳೋ,
5: ಹಾಸ್ಯದೊಳೋ ಹಾಡಿನೊಳೋ,
6: ಹಾಸ್ಯದೊಳೋ ಹಾಡಿನೊಳೋ,
5: ಮಾನವಂ ಪ್ರಣಯದೊಳೋ,
6: ಮಾನವಂ ಪ್ರಣಯದೊಳೋ,
5: ವೀರ ವಿಜಯದೊಳೋ,
6: ವೀರ ವಿಜಯದೊಳೋ,
5: ಏನೋ ಎಂತೋ,
6: ಏನೋ ಎಂತೋ,
5: ಸಮಾಧಾನಗಳನ್ ಅರಸುತಿಹನು,
6: ಸಮಾಧಾನಗಳನ್ ಅರಸುತಿಹನು,
5: ಆನಂದವಾತ್ಮಗುಣ ಮಂಕುತಿಮ್ಮ,
6: ಆನಂದವಾತ್ಮಗುಣ ಮಂಕುತಿಮ್ಮ.
4: ಈಗ ಇರುವಿಕೆಯ ಬಗ್ಗೆ ನಾವು, ಅದು ನಿರಂತರವಾದ ಪ್ರವಾಹ ಅಂತ ನಾವು ನೋಡಿದ್ವಿ. ಇರುವಿಕೆ ಅನ್ನುವಂಥದ್ದು ಕೇವಲ ಸ್ಥಾಯಿ ಭಾವವಲ್ಲ, ಆದರೆ ಸದಾ ಮಿಸುಕಾಡ್ತಾ ಇರುವಂತಹ ಜೀವಂತವಾದಂತಹ ಒಂದು ಚೈತನ್ಯದ ಸ್ಫುರಣೆ. ಸೊ ಸತ್ ಅನ್ನೋಂಥ ಇರುವಿಕೆಗೆ ಚಿತ್ ಅನ್ನೋಂಥ ಚೈತನ್ಯ ಸೇರಿದೆ ಅನ್ನೋದನ್ನು ನಾವು ಇದುವರೆಗೂ ನೋಡಿದ್ವಿ. ಇರುವಿಕೆಗೆ ಈ ಚೈತನ್ಯ ಯಾಕೆ ಬೇಕು ಅನ್ನೋದು ಈಗ ಮುಂದಿನ ಪ್ರಶ್ನೆ. ಯಾವುದೇ ಒಂದು ವಿಚಾರವನ್ನು ನಾವು ತಗೊಂಡ್ರೂ ಕೂಡ ಇದು ಯಾಕೆ ಬೇಕು ಅನ್ನೋದನ್ನು ನಾವು ಕೇಳ್ತೀವಿ. ನಾವು ಹಿಂದಿನ ಚರ್ಚೆಯಲ್ಲೂ ಕೂಡ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಈಗ ಸೈಕಲ್ ಯಾಕೆ ಬೇಕು, ಮೋಟರ್ ಬೈಕ್ ಯಾಕೆ ಬೇಕು, ಪಾಠ ಯಾಕೆ ಓದಬೇಕು. ಸೊ ಇದು ನಿತ್ಯದಲ್ಲಿ ಬರುವಂಥ ನಮಗೆ ಒಂದು ಎದುರಾಗುವಂಥ ಒಂದು ಪ್ರಶ್ನೆ. ನಾವೆಲ್ಲ ಕೇಳ್ತಾನೆ ಇರ್ತೀವಲ್ವ, ಈಗ ಯಾಕಪ್ಪ ಓದಬೇಕು, ಸ್ಕೂಲ್ಗೆ ಯಾಕೆ ಹೋಗ್ಬೇಕು, ಬಿಟ್ಬಿಡೋಣ, ಕೆಲಸಕ್ಕೆ ಯಾಕೆ ಹೋಗಬೇಕು. ಸೊ ಈ ಥರದ್ದೆಲ್ಲ ಬರ್ತಾ ಇರುತ್ತೆ. ಪ್ರತಿಯೊಂದು ಹಂತದಲ್ಲೂ

ಪ್ರಶ್ನೆ ನಮಗೆ ಉತ್ತರ ನಮಗೆ ಎದುರಾಗ್ತಾನೆ ಇರುತ್ತೆ. ಆ ಹಂತಕ್ಕೆ ತಕ್ಕನಾದಂತಹ ಉತ್ತರವನ್ನು ನಾವು ಕಂಡುಕೊಳ್ತಾ ಹೋಗ್ತೀವಿ. ಈಗ ಶಾಲೆಗೆ ಹೋಗ್ತಾ ಇರುವಂಥ ಒಬ್ಬ ವಿದ್ಯಾರ್ಥಿ, ಅವನಿಗೆ ಮೇಷ್ಟ್ರು ಹೇಳ್ತಾರೆ ನೀನು ಚೆನ್ನಾಗಿ ಓದಬೇಕಪ್ಪ, ಓದು, ಪಾಠ ಓದು ಅಂತ. ಅವನು ಕೇಳ್ತಾನೆ ಯಾಕೆ ಓದಬೇಕು ಅಂತ. ಪಾಠ ನೀನು ಚೆನ್ನಾಗಿ ಓದಿದ್ರೆ ನಿನಗೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ, ನೀನು ಫಸ್ಟ್ ರ್ಯಾಂಕ್ ಬರ್ತೀಯಾ. ಸೊ ಫಸ್ಟ್ ರ್ಯಾಂಕ್ ಬರ್ತೀಯಾ ಅಂತ ಅಂದಾಗ ಆ ಮನಸ್ಸಿನಲ್ಲಿ, ಆ ಹುಡುಗನ ಮನಸ್ಸಿನಲ್ಲಿ ಏನು ಬರುತ್ತೆ, ಓ ನಾ ಫಸ್ಟ್ ರ್ಯಾಂಕ್ ಬಂದರೆ ನನಗೆ ಖುಷಿಯಾಗುತ್ತೆ ಅಂತ. ಸೊ ಯಾವ ಒಂದು ಪರಿಸ್ಥಿತಿಯಿಂದ ನನಗೆ ಸಂತೋಷವಾಗುತ್ತೋ ಆ ಪರಿಸ್ಥಿತಿಗೋಸ್ಕರ ನಾನು ಕೆಲಸ ಮಾಡ್ತೀನಿ. ಅಂದರೆ ನನ್ನ ಸತ್ ಇರುವಿಕೆಯನ್ನು, ಅದರ ಜೊತೆ ಇರುವಂಥ ಚಿತ್ ಚೈತನ್ಯವನ್ನು ಯಾವುದಕ್ಕೋಸ್ಕರ ಬಳಸ್ಕೊಂಡೆ, ನನಗೆ ಸಂತೋಷವನ್ನು ಕೊಡುವಂಥ ಯಾವುದೋ ಒಂದು ಪರಿಸ್ಥಿತಿಯನ್ನು ನಾನು ಹುಡುಕ್ತಾ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದೇ ರೀತಿಯಲ್ಲೇ ನಾವು ಬೇರೆ ಬೇರೆ ಉದಾಹರಣೆಗಳನ್ನು ತಗೊಳ್ತಾ ಬರ್ಬೋದು. ಕಾಲೇಜಿಗೆ ಹೋಗಪ್ಪ ಅಂತಾರೆ, ಯಾಕೆ ಕಾಲೇಜ್ಗೆ ಹೋಗಬೇಕು ನೋಡು, ಕಾಲೇಜ್ಗೆ ಹೋದರೆ ನಿನಗೇನೋ ಒಂದು ಡಿಗ್ರಿ ಸಿಕ್ಕತ್ತೆ, ನಿನಗೆ ಯಾವುದೋ ಒಂದು ಕೆಲಸ ಸಿಕ್ಕತ್ತೆ. ಕೆಲಸ ಸಿಕ್ಕೋದ್ರಿಂದ ಏನು ಪ್ರಯೋಜನ, ಕೆಲಸ ಸಿಕ್ಕಿದ್ಮೇಲೆ ನನಗೆ ಸಂಬಳ ಸಿಕ್ಕತ್ತೆ, ಸಂಬಳ ಸಿಕ್ಕಿದ್ಮೇಲೆ ಏನು ಪ್ರಯೋಜನ. ಸೊ ಹೀಗೆ ಇದನ್ನು ಇದರ ಈ ಕೊಂಡಿಗಳನ್ನು ಒಂದಕ್ಕೊಂದು ಒಂದಕ್ಕೊಂದು ಹಾಕ್ತಾ ಹೋಗ್ಬೋದು. ಕಡೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನಿಂಗೆ ದುಡ್ಡೆಲ್ಲ ಸಿಕ್ತು ಅನ್ಕೋ, ಅದರಿಂದ ಏನು, ಮನೆ ಕಟ್ತೀನಿ, ಮನೆಯೆಲ್ಲ ಕಟ್ತೀಯ, ಅದರಿಂದ ಏನು. ಸೊ ಅಲ್ಲಿ ಆ ಮನೆಯಲ್ಲಿ ನಾನು ವಾಸವಾಗಿರಬೇಕು, ಆ ವಾಸದಲ್ಲಿ ನನಗೆ ಒಂದು ರೀತಿಯ ನೆಮ್ಮದಿ ಇರಬೇಕು, ಆ ನೆಮ್ಮದಿಗೋಸ್ಕರ ನಾನು ಇವತ್ತು ಸ್ಕೂಲ್ಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಮಾರ್ಕ್ಸ್ ತಗೋಬೇಕು, ಯಾವುದೋ ಕೆಲಸ ಮಾಡಬೇಕು, ಸಂಬಳ ತಗೋಬೇಕು. ಸೊ ಹೀಗೆ ಒಂದೊಂದು ಹಂತದಲ್ಲೂ ಕೂಡ ಈ ಪ್ರಶ್ನೆ ಎದುರಾದಾಗೆಲ್ಲ ನಾವು ನಮ್ಮ ಗಮ್ಯಸ್ಥಾನ, ನಾವು ಯಾವುದನ್ನು ಮುಟ್ಟಬೇಕು ಅಂತ ಅಂದ್ಕೊಳ್ತೀವೋ ಆ ಸ್ಥಾನದ ವರ್ಣನೆಯನ್ನು ನಾವು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಯಾವಾಗಲೂ ಕೂಡ ಅದು ಹೊರಬರುವಂಥ ಒಂದು ವಿಚಾರ ಅಂತಂದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಇರಬೇಕು. ಸಾಮಾಜಿಕವಾದಂಥ ಯಾವುದೇ ಚಟುವಟಿಕೆ ನಾವು ನೋಡೋಣ, ಯಾಕೆ ಅದ್ರನ್ನಲ್ಲಿ ನಾವು ಭಾಗವಹಿಸಬೇಕು, ಸ್ನೇಹಿತರ ಜೊತೆ ನಾವು ಯಾಕೆ ಹೋಗ್ತೀವಿ, ಯಾಕೆ ಅಂತಂದರೆ ಆ ಒಡನಾಟದಿಂದ ನನಗೆ ಯಾವುದೋ ಒಂದು ರೀತಿಯ ಮನಸ್ಸಿಗೆ ಸಮಾಧಾನ ಸಿಗ್ತಾ ಇದೆ. ಯಾರ ಜೊತೆನೋ ನಾನು ಜಗಳ ಆಡ್ಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಳೋಣ, ಅವಾಗ ಅಯ್ಯೋ ಸುಮ್ಮನೆ ಕೂತ್ಕೊಂಬಿಡೋಣಪ್ಪ ಅನಿಸುತ್ತೆ, ತುಂಬ ಟೆನ್ಷನ್ ಆಗಿದೆ ಅಂತ ಅಂದ್ಕೊಳ್ಳೋಣ, ಅವಾಗ ನಾನು ಸುಮ್ಮನೆ ಕೂತ್ಕೊಂಬಿಡೋಣಪ್ಪ ಅಂತ ಅನಿಸುತ್ತೆ. ಯಾಕೆ ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಅನಿಸುತ್ತೆ, ಸುಮ್ಮನೆ ಕೂತ್ಕೊಂಡ್ರೆ ಆ ಕ್ಷಣಕ್ಕೆ ನನಗೆ ಸ್ವಲ್ಪ ನೆಮ್ಮದಿ ಸಿಕ್ಕತ್ತೆ. ಸೊ ಹಾಗೆ ಯಾರ ಜೊತೆನೋ ಮಾತಾಡಿದಾಗ ನನಗೆ ನೆಮ್ಮದಿ ಸಿಕ್ಬೋದು, ಅವಾಗ ನಾನು ಮಾತಾಡ್ತೀನಿ, ಇನ್ನು ಮಾತು ಸಾಕಪ್ಪ ನಾನು ಸುಮ್ಮನೆ ಕೂತ್ಕೋತೀನಿ ಅಂತ ಅಂದ್ಕೊಂಡಾಗಲೂ ಕೂಡ ನಾನು ಯಾತಕ್ಕೋಸ್ಕರ ಸುಮ್ಮನೆ ಕೂತ್ಕೋತಾ ಇದ್ದೀನಿ, ಆ ನೆಮ್ಮದಿಯನ್ನು ಹುಡುಕ್ತಾ ನಾನು ಸುಮ್ಮನೆ ಕೂತ್ಕೋತಾ ಇದ್ದೀನಿ. ಸೊ ಹೀಗೆ ಹಾಸ್ಯದಲ್ಲಿ ನಮ್ಮೆಲ್ಲರಿಗೂ ಅದು ಹಾಸ್ಯ ಬಹಳ ಪ್ರಿಯ ಅಲ್ವಾ, ನಗ್ತಾ ನಗ್ತಾ ಇರಬೇಕು. ಯಾರೋ ಜೋಕ್ ಮಾಡಿದ್ರು ಅಂತಂದರೆ ಬಹಳ ಗಂಭೀರವಾದಂಥ, ಬಹಳ ಸೀರಿಯಸ್ ಆದಂಥ ಒಂದು ಸನ್ನಿವೇಶದಲ್ಲಿ ತಿಳಿಯಾದಂಥ ಹಾಸ್ಯ ನಾವು ಮಾಡಿದಾಗ ಇಡೀ ವಾತಾವರಣನೇ ಬದಲಾಗ್ಬಿಡುತ್ತೆ. ಅವಾಗೇನಾಯಿತು, ಅಲ್ಲಿದ್ದವ್ರಿಗೆಲ್ರಿಗೂ ನೆಮ್ಮದಿ, ಅಲ್ಲಿ ಎದ್ದವ್ರಿಗೆಲ್ರಿಗೂ ಒಂದು ರೀತಿಯ ಸಮಾಧಾನ. ಅದೇ ರೀತಿಯ ಒಂದು ನೆಮ್ಮದಿಯನ್ನು ನಾವು ಹಾಡಿನಿಂದ ಕೇಳೋದಕ್ಕೆ ಸಾಧ್ಯ. ಸಂಗೀತ ನಮ್ಮನ್ನು ಬೇರೆ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ನಮ್ಮ ಮನಸ್ಸಿಗೆ ದುಗುಡದಿಂದ ತುಂಬಿದಂಥ ನಮ್ಮ ಮನಸ್ಸಿಗೆ ಎಷ್ಟೋ ಸರ್ತಿ ಶಾಂತಿಯನ್ನು ತಂದುಕೊಡುತ್ತೆ. ಅದೇ ರೀತಿಯಲ್ಲೇ ಚಿತ್ ಅನ್ನುವಂಥ ಚೈತನ್ಯ ಬೇರೆ ರೂಪದಲ್ಲಿ ಪ್ರಕಟವಾಗಬಹುದು, ಪ್ರಣಯದಲ್ಲಿ ಪ್ರಕಟವಾಗಬಹುದು. ಆ ಪ್ರಣಯದಿಂದ, ಪ್ರೀತಿ ಪ್ರೇಮಗಳಿಂದ ನನಗೆ ತಿರ್ಗಾ ಏನು ಸಿಕ್ಕಬೇಕು, ಮನಸ್ಸಿಗೊಂದು ರೀತಿಯ ನೆಮ್ಮದಿ ಸಿಕ್ಕಬೇಕು. ಕೆಲವು ಸರ್ತಿ ಅದು ಇನ್ನೊಂದು ಇದರ ಮೇಲೆ ನಾನು ವಿಜಯವನ್ನು ಸಾಧಿಸಿದಾಗ ನನಗೆ ಸಂತೋಷ ಸಿಕ್ಕಬಹುದು. ರಾಜ ಮಹಾರಾಜರು ಇರ್ತಿದ್ರು, ಬೇರೆ ರಾಜ್ಯಗಳನ್ನೆಲ್ಲ ಅವರು ಆಕ್ರಮಣ ಮಾಡಿ ಅವರು ತಮ್ಮ ರಾಜ್ಯಕ್ಕೆ ಸೇರಿಸ್ಕೊಂಡಾಗ ಅವ್ರಿಗೊಂದು ರೀತಿಯ ಸಂತೋಷ ಸಿಗ್ತಾ ಇತ್ತು. ಸೊ ಹೀಗೆ ಯಾವ ರೀತಿಯಲ್ಲಿ ನಾವು ನಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡ್ರೂ ಕೂಡ ಸದ್ಯದ ಅಂದರೆ ತಕ್ಷಣದ ಉದ್ದೇಶ ಒಂದಿರುತ್ತೆ. ಉದಾಹರಣೆಗೆ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಬರಬೇಕು, ಪಾಸ್ ಆಗಬೇಕು ಅನ್ನೋದು ಅದು ತಕ್ಷಣದ ಉದ್ದೇಶ. ಆದರೆ ಅದಕ್ಕಿಂತ ಮೇಲಿನ ಸ್ತರದ ಉದ್ದೇಶ ಏನಪ್ಪ ಅಂತ ನೋಡಿದಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಹುಡುಕಾಡ್ತಾ ಇರೋವಂಥದ್ದು ನಮ್ಮ ಮನಸ್ಸಿಗೆ ಸಿಕ್ಕಬೇಕಾದಂಥ ಒಂದು ರೀತಿಯ ನೆಮ್ಮದಿ. ಆ ನೆಮ್ಮದಿ ಅನ್ನೋದು ಕೂಡ ನಮ್ಮ ಆತ್ಮದ ಒಂದು ಮೂಲಭೂತವಾದಂತಹ ತತ್ವ ಅಂತ ನಮ್ಮ ನಂಬಿಕೆ. ಆ ಆನಂದ ಆತ್ಮಗುಣ ಮಂಕುತಿಮ್ಮ ಅಂತ ಹೇಳ್ತಾರೆ. ಸೊ ಈ ಆನಂದ ಅನ್ನುವಂಥದ್ದು ಕೇವಲ ಮನುಷ್ಯ ಮಾತ್ರರಿಗೆ ಅಂತ ಕೂಡ ನಾವು ಅನ್ಕೋಬೇಕಾಗಿಲ್ಲ. ಯಾವುದೇ ಜೀವಿಯನ್ನು ನಾವು ನೋಡಿದರೂ ಕೂಡ, ಯಾವುದೇ ಪ್ರಾಣಿಯನ್ನು ನೋಡಿದರೂ ಕೂಡ, ಇವಾಗ ಒಂದು ಹುಲಿಯನ್ನೋ

0: ಸಿಂಹವನ್ನು ನಾವು ಕಲ್ಪನೆ ಮಾಡಿಕೊಳ್ಳೋಣ. ಹಸಿವಾದಾಗ ಅದು ಅತ್ಯಂತ ಕ್ರೂರವಾದಂತಹ ಪ್ರಾಣಿ, ಬೇಟೆಯಾಡುತ್ತೆ. ಆ ಬೇಟೆಯಾಡಿ ಪ್ರಾಣಿಗಳನ್ನು ಸಾಯಿಸಿ ತನಗೆ ಹೊಟ್ಟೆ ತುಂಬ ಅದು ತಿನ್ನುತ್ತೆ. ತಿಂದ ನಂತರವೂ ಅದು ಕ್ರೂರಿಯಾ ಅಂತಂದರೆ ಏನಲ್ಲ, ಅದು ಯಾಕೆ ತಿಂತಾ ಇದೆ, ಅದಕ್ಕೆ ಅದು ಆಹಾರ ಬೇಕು, ಅದಕ್ಕೆ ತಿಂತು. ತಿಂದು ಆ ಆಹಾರದ ಹಸಿವನ್ನು ಅದು ತೀರಿಸ್ಕೊಳ್ತು ಅಂತಂದರೆ ಅದು ನೆಮ್ಮದಿಯಿಂದ ಮಲಗುತ್ತೆ. ಸೊ ಹೀಗೆ ಎಲ್ಲ ಜೀವಿಗಳಲ್ಲೂ ಕೂಡ ಚಿತ್ ಚೈತನ್ಯ ಕೆಲವು ಕೆಲಸಗಳನ್ನು ಮಾಡಿಸ್ತದಲ್ಲ, ಆ ಕೆಲಸಗಳನ್ನು ಮಾಡಿಸುವಂಥದ್ದು ಮೂಲಭೂತವಾದಂತಹ ಒಂದು ಜೀವದ ಅಂದರೆ ಆತ್ಮದ ಅಂಶದ ಬೆದಕಾಟಕ್ಕಾಗಿ. ಆ ಯಾವ ಅಂಶಕ್ಕೆ ಅದು ಹುಡುಕ್ತಾ ಇದೆಯೋ ಆ ಅಂಶವನ್ನೇ ನಾವು ಆನಂದ ಅಂತ ಕರೆದಿದ್ದೀವಿ. ಮಧ್ಯ ಮಧ್ಯದಲ್ಲಿ ನಮಗೆ ಬೇರೆ ಬೇರೆ ಏನೇನೋ ಸಿಗ್ತಾ ಇರುತ್ತೆ. ಈಗ ಉದಾಹರಣೆಗೆ ನಾನು ಮೈಸೂರಿನಿಂದ ಬೆಂಗಳೂರುವರೆಗೆ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋಣ. ನಾನು ಟಿಕೆಟ್ ತೊಗೊಂಡಿರೋದು ಎಲ್ಲಿಗೆ, ಬೆಂಗಳೂರಿಗೆ. ಆದರೆ ನಾನು ಮೈಸೂರಿನಲ್ಲಿ ಟ್ರೈನ್ ಹತ್ತಿ ಒಂದು ಸ್ವಲ್ಪ ದೂರಕ್ಕೆಲ್ಲ ಬೇರೆ ಯಾವುದೋ ಸ್ಟೇಷನ್ ಬಂತು, ಉದಾಹರಣೆಗೆ ಶ್ರೀರಂಗಪಟ್ಟಣ ಬಂತು, ಟ್ರೈನಲ್ಲಿ ನಿಲ್ತು. ನಾನು ನನ್ನ ಯಾವುದೋ ಒಂದು ಭ್ರಮೆಯಿಂದ, ಯಾವುದೋ ಒಂದು ತಪ್ಪು ಕಲ್ಪನೆಯಿಂದ ಅಕಸ್ಮಾತ್ ಶ್ರೀರಂಗಪಟ್ಟಣದಲ್ಲೇ ಇಳಿದ್ಬಿಟ್ಟೆ ಅಂತ ಅಂದ್ಕೊಳ್ಳೋಣ. ಆಗ ನನ್ನ ಗಮ್ಯವಾದಂಥ ಬೆಂಗಳೂರಿಗೆ ನಾನು ತಲುಪ್ದಂಗಾಯ್ತಾ? ಇಲ್ಲ, ಆಗಲಿಲ್ಲ. ಸೊ ತಕ್ಷಣ ನಾನೇನು ಮಾಡಬೇಕು, ಮತ್ತೆ ಅದೇ ಬಸ್ಸು ಅದೇ ಟ್ರೈನು ಹೊರಡೋಕ್ಕೆ ಮುಂಚೆ ತಿರ್ಗಾ ಟ್ರೈನ್ ಒಳಗಡೆಗೆ ಹತ್ಕೋಬೇಕು, ನನ್ನ ಪ್ರಯಾಣವನ್ನು ಮುಂದುವರಿಸ್ಬೇಕು. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಮ್ಮ ಗಮ್ಯಸ್ಥಾನ ಅನ್ನೋದು ಅದು ಆನಂದದ ಸ್ಥಿತಿ. ಆದರೆ ಆನಂದವನ್ನು ಪಡ್ಕೊಳ್ಳೋದಕ್ಕೆ ಈ ರೈಲ್ವೆ ಸ್ಟೇಷನ್ಗಳು ಬೇರೆ ಬೇರೆ ಇದ್ದಂಗೆ ನಮಗೆ ಬೇರೆ ಬೇರೆ ಘಟ್ಟಗಳಲ್ಲಿ ಬೇರೆ ಬೇರೆ ಸ್ಟೇಷನ್ಸ್ ಬರ್ತಾ ಇರ್ತವೆ. ಹೆಚ್ಚಿನ ಜನ ನಾವು ಮಾಡೋದು ನಮ್ಮ ಸ್ಟೇಷನ್ ಬರೋಕ್ಕೆ ಮುಂಚೆ ನಾವು ಇಳಿದ್ಬಿಡ್ತೀವಿ. ಅದಕ್ಕೆ ಈ ಜೀವನದ ಜಂಜಾಟಗಳು ಅನ್ನೋಂಥ, ಈ ಸಂಸಾರದ ಏರುಪೇರುಗಳು ಅನ್ನೋಂಥ ಗೋಜಿನಲ್ಲಿ ನಾವು ಸಿಕ್ಕಾಕ್ಕೊಂಡ್ಬಿಡ್ತೀವಿ. ಆದರೆ ನಿಜವಾಗಿಯೂ ಆತ್ಮದ ಮೂಲಭೂತವಾದಂತಹ ತತ್ವ ಏನಪ್ಪ ಅಂತಂದರೆ, ಗುಣ ಏನಪ್ಪ ಅಂತಂದರೆ ಅದು ಆನಂದ ಅನ್ನೋಂಥದ್ದು. ಹಾಗಾಗಿ ಇರುವಿಕೆ ಚೈತನ್ಯದ ಜೊತೆ ಸೇರಿದಾಗ ಅದು ಅರಿಸ್ತಾ ಇರುವಂಥದ್ದು ಆನಂದದ ಸ್ಥಿತಿಯನ್ನು. ಸೊ ಆನಂದ ಅನ್ನುವಂಥದ್ದು ನಮ್ಮ ಆತ್ಮದ ನಿಜವಾದ ಸ್ವರೂಪ ಅಂತ ನಾವು ತಿಳ್ಕೊಳ್ಬೇಕು.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 110 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರೆ

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಆಗಸ್ಟ್ ತಿಂಗಳ 19ನೇ ತಾರೀಕಿನ ಬುಧವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖ ಅಂಶಗಳು: ಸಾಹುಕಾರ ಗ್ಯಾಂಗ್ಗೆ ಇಡಿ ಕುಣಿಕೆ, ಕೆಪಿಎಸ್ಸಿ ಸದಸ್ಯರು, ಅಭ್ಯರ್ಥಿ, ಮಧ್ಯವರ್ತಿ ಬೆನ್ನಬಿದ್ದ ಜಾರಿ ನಿರ್ದೇಶನಾಲಯ. ಶ್ರಾವಣ ಮಾಸ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏರಿದ ಬೇಡಿಕೆ, ಕನಕಾಂಬರ ಕೆಜಿಗೆ 4,000. ನಾಡಕುಸ್ತಿಯ ಮಟ್ಟಿಪೂಜೆ, ಜಂಬೂ ಸವಾರಿಗೆ ಗಜಪಡಿಸಿದ್ದ ಒಟ್ಟು 14 ಆನೆಗಳ ಪಟ್ಟಿ ಬಿಡುಗಡೆ, ಭೀಮಾ ಹರ್ಷ ಮೀಸಲು. ನದಿಗೆ ಕೊಳಚೆ ಆರೋಪ, ಅಧಿಕಾರಿಗಳಿಂದ ಪರಿಶೀಲನೆ, ಕಪಿಲಾ ತಾರಕ ನೀರಿನ ಮಾದರಿ ಸಂಗ್ರಹ. ಭತ್ತದ ಬೆಳೆಗೆ ನೀರು ಕೊಡಿ, ಟಿ ನರಸೀಪುರ ಕಂದುಕುರುತಿ ಸಭೆಯಲ್ಲಿ ರೈತರ ಆಗ್ರಹ. ಮಹೇಂದ್ರ ಧನಂಜಯ ಪ್ರಶಾಂತ ಸುಗ್ರೀವರಲ್ಲಿ ಒಂದಕ್ಕೆ ಪಟ್ಟ ಸಾಧ್ಯತೆ, ಜಂಬೂ ಸವಾರಿಗಿಲ್ಲ ಕ್ಯಾಪ್ಟನ್. ರಾಜ್ಯದಲ್ಲಿ ಅಡಿಕೆ ಉತ್ಪಾದನೆ ಕುಸಿತ, ಅಡಿಕೆ ಬೆಳೆಯುವ ಪ್ರದೇಶದ ವ್ಯಾಪ್ತಿ ಭಾರಿ ಪ್ರಮಾಣದಲ್ಲಿ ಏರಿಕೆ. ಸಭೆಗೆ ಸದಸ್ಯರ ಕೊರತೆ, ಕಂಪನಿಯ ಇತಿಹಾಸದಲ್ಲಿ ಇದೇ ಮೊದಲು. ಟಾಟಾ ಸನ್ಸ್ ಮಹಾಸಭೆ ಮುಂದಕ್ಕೆ, ಈ ಬಾರಿ ಯಾರಿಗೂ ಇಲ್ಲ ಧ್ಯಾನಚಂದ್ ಖೇಲ್ ರತ್ನ. ಧರ್ಮೇಂದ್ರಗೆ ದ್ರೋಣಾಚಾರ್ಯ ಜೀವಮಾನ ಸಾಧನೆ ಗೌರವ, ತೇಜಸ್ವಿನ್, ದಿವ್ಯಾ ನರೇಂದ್ರನ್, ನರೇಂದರ್ಗೆ ಉಳಿದ ಅರ್ಜುನ ಪ್ರಶಸ್ತಿ. ಟೆಸ್ಟ್ ಗೆಲುವಿನ ಹಾದಿಯಲ್ಲಿ ಭಾರತ, ಬಿರುಸಿನ ಅರ್ಧಶತಕ ಗಳಿಸಿದ ಪಂತ್, ದೇವದತ್ತ ಉಪಯುಕ್ತ ಆಟ, ಸುತಾರ್ ಮತ್ತೆ

ಮಿಂಚು. ಭಾರತಕ್ಕೆ ಸುಲಭ ತುತ್ತಾದ ದಕ್ಷಿಣ ಆಫ್ರಿಕಾ ಡಿ ಗುಂಪಿನ ಪಂದ್ಯದಲ್ಲಿ ಸಲೀಮಾ ಪಡೆಗೆ 6-1 ಗೆಲುವು. ಮಿಸ್ಟರ್ ಡಬಲ್ಸ್ಗೆ ರೋಹನ್ ಋತ್ವಿಕ್, ಅಶ್ವೇತ್ ಅಮೃತ ಜೋಡಿಗೆ ನಿರಾಸೆ, ಲಕ್ಷ್ಯ ಸೇನ್ ಉನ್ನತಿ ಹೂಡಾ ಶುಭಾರಂಭ. ಪ್ರಮುಖ ಅಂಶಗಳ ವಿವರಣೆ. ಸಾಹುಕಾರ ಗಂಗೆ ಇಡಿ ಕುಣಿಕೆ, ಕೆಪಿಎಸ್ಸಿ ಸದಸ್ಯರು ಅಭ್ಯರ್ಥಿ ಮಧ್ಯವರ್ತಿ ಬೆನ್ನು ಬಿದ್ದ, ಜಾರಿ ನಿರ್ದೇಶನಾಲಯ. ಬೆಂಗಳೂರು ಕರ್ನಾಟಕ ಲೋಕಸೇವಾ ಆಯೋಗದ ನೇಮಕಾತಿ ಅಕ್ರಮ ಪ್ರಕರಣದ ಬೆನ್ನು ಬಿದ್ದಿರುವ ಜಾರಿ ನಿರ್ದೇಶನಾಲಯವು ಆಯೋಗದ ಇಂದಿನ ಅಧ್ಯಕ್ಷ ಶಿವರುದ್ರಪ್ಪ ಎಸ್ ಸಾಹುಕಾರ ಮತ್ತು ಮಾಜಿ ಸದಸ್ಯರನ್ನು ತಮ್ಮ ತನಿಖಾ ಕುಣಿಕೆಗೆ ಸಿಲುಕಿಸಿದೆ. ಆಯೋಗವು ಈಚೆಗೆ ನಡೆದಿದ್ದ ಪಶುವೈದ್ಯಾಧಿಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಪ್ರತಿ ಹುದ್ದೆಗೆ 70 ಲಕ್ಷ 80 ಲಕ್ಷ ಲಂಚ ಪಡೆಯಲಾಗಿದೆ ಎಂದು ಆರೋಪಿಸಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೆಲ ಅಭ್ಯರ್ಥಿಗಳು ನೀಡಿದ ದೂರಿನ ಆಧಾರದಲ್ಲಿ ಎಫ್ಐಆರ್ ದಾಖಲಾಗಿದ್ದು ಸಿಐಡಿ ಕೂಡಿ ಇದರ ತನಿಖೆ ನಡೆಯುತ್ತಿದೆ. ಇತನ್ಮಧ್ಯೆ ಇಡಿ ಬೆಂಗಳೂರು ವಲಯ ಅಧಿಕಾರಿಗಳು ಇಸಿಐಆರ್ ದಾಖಲಿಸಿಕೊಂಡು ತನಿಖೆ ಆರಂಭಿಸಲಿದ್ದಾರೆ. ಶ್ರಾವಣ ಮಾಸ ವರಲಕ್ಷ್ಮಿ ಹಬ್ಬಕ್ಕೆ ಏರಿದ ಬೇಡಿಕೆ, ಕನಕಾಂಬರ ಕೆಜಿಗೆ 4,000. ಮೈಸೂರು ಶ್ರಾವಣ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಹೊಸ್ತಿಲಲ್ಲಿ ಕನಕಾಂಬರ ಹೂವಿನ ಬೆಲೆ ಅಂಬರಕ್ಕೆ ಏರಿದೆ. ಪ್ರತಿ ಕೆಜಿಗೆ 4,000 ಮಾರಾಟವಾಗುತ್ತಿದೆ. ಮೈಸೂರಿನ ದೇವರಾಜ ಮಾರುಕಟ್ಟೆಯಲ್ಲಿ ಮಂಗಳವಾರ ಕನಕಾಂಬರ ಕೆಜಿಗೆ 3,500, 4,000 ಸರಾಸರಿಯಲ್ಲಿ ಮಾರಾಟ ನಡೆಯಿತು. ಹಬ್ಬದ ಕಾರಣಕ್ಕೆ ಮಾರುಕಟ್ಟೆಯಲ್ಲಿ ಜನ ಕಿಕ್ಕಿರಿದು ತುಂಬಿದ್ದು ಬೇಡಿಕೆಯಷ್ಟು ಹೂವು ಬಂದಿರಲಿಲ್ಲ. ಹೀಗಾಗಿ ಹೊತ್ತು ಕಳೆದಂತೆ ದರ ಹೆಚ್ಚುತ್ತಲೇ ಹೋಯಿತು. ಕಳೆದ ವರ್ಷ ಇದೇ ಅವಧಿಯಲ್ಲಿ ಮೈಸೂರು ಮಾರುಕಟ್ಟೆಯಲ್ಲಿ ಕನಕಾಂಬರ ಕೆಜಿಗೆ 1,200 ಸರಾಸರಿ ಬೆಲೆ ಹೊಂದಿತ್ತು. ಈ ವರ್ಷ ದರ ದುಪ್ಪಟ್ಟಾಗಿದೆ. ಇಳುವರಿ ಕುಸಿತ ಇದಕ್ಕೆ ಪ್ರಮುಖ ಕಾರಣ. ನಾಡಕುಸ್ತಿಯ ಮಟ್ಟಿಪೂಜೆ ಮೈಸೂರು. ಕನ್ನೆಗೌಡನ ಕುಪ್ಪಲಿನ ಶ್ರೀರಾಮ ಸೇವಾ ಟ್ರಸ್ಟ್ ಶ್ರೀರಾಮ ಮಂದಿರ ಹೊಸ ಬೀದಿ ಹೊತ್ತು ಜನಗಳ ಗರಡಿಯಿಂದ ಆಗಸ್ಟ್ 26 ರಾತ್ರಿ 7 ಗರಡಿಯ ನಾಡಕುಸ್ತಿಯ ಮಟ್ಟಿಪೂಜೆ ಹಮ್ಮಿಕೊಳ್ಳಲಾಗಿದೆ ಎಂದು ಡಾ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಎಂ ರಾಮೇಗೌಡ ತಿಳಿಸಿದರು. ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿರುವ ಗಜಪಡೆಯ ಪಟ್ಟಿ ಮಂಗಳವಾರ ಬಿಡುಗಡೆಯಾಗಿದ್ದು ಈ ಬಾರಿ ತಂಡಕ್ಕೆ ಹೊಸ ಕ್ಯಾಪ್ಟನ್ ಆಯ್ಕೆ ಕೂಡ ಇರಲಿದೆ. ಕಳೆದ 6 ಆ ಬಾರಿ ಹೊರುತ್ತಿದ್ದ ಅಭಿಮನ್ಯುವಿಗೆ ಅರಣ್ಯ ಇಲಾಖೆಯು ನಿವೃತ್ತಿ ಘೋಷಿಸಿದೆ. ಹೀಗಾಗಿ ಈ ಬಾರಿ ಬೇರೊಂದು ಆನೆಯ ಬೆನ್ನಿಗೆ ಈ ಜವಾಬ್ದಾರಿಯ ಹೊರೆ ಬೀಳಲಿದೆ. ಕಳೆದ 1 ಹಿಂದೆಯೇ ಅರಣ್ಯ ಇಲಾಖೆ ಅಧಿಕಾರಿಗಳು ವಿವಿಧ ಆನೆ ಶಿಬಿರಗಳಿಗೆ ಭೇಟಿ ನೀಡಿ ಆನೆಗಳ ಆರೋಗ್ಯ ತಪಾಸಣೆ ನಡೆಸಿ ವರದಿ ಪಡೆದುಕೊಂಡಿದ್ದರು. ಅಂತಿಮವಾಗಿ 14 ಆನೆಗಳ ಪಟ್ಟಿಯನ್ನು ಸಚಿವರು ಮಂಗಳವಾರ ಬಿಡುಗಡೆಗೊಳಿಸಿದ್ದಾರೆ. ನದಿಗೆ ಕೊಳಚೆ ಆರೋಪ, ಅಧಿಕಾರಿಗಳಿಂದ ಪರಿಶೀಲನೆ. ಕಪಿಲಾ ತಾರಕ ನೀರಿನ ಮಾದರಿ ಸಂಗ್ರಹ. ಎಚ್ಡಿ ಕೋಟೆ ತಾಲೂಕಿನ ಕಪಿಲಾ ತಾರಕ ನದಿಗಳಿಗೆ ಅವೈಜ್ಞಾನಿಕ ರೀತಿಯಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡಲಾಗುತ್ತಿದೆ ಎಂಬ ಆರೋಪದಿಂದ ಜಿಲ್ಲಾ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಹಾಗೂ ತಾಲೂಕು ಆಡಳಿತ ಸಿಬ್ಬಂದಿ ಭೇಟಿ ನೀಡಿ ನೀರಿನ ಮಾದರಿ ಸಂಗ್ರಹಿಸಿದ್ದರು. ಕಬಿನಿ ಜಲಾಶಯ ಸುತ್ತಲಿನ ಹೋಮ್ಸ್ಟೇ, ರೆಸಾರ್ಟ್ ಮುಂತಾದ ವಾಣಿಜ್ಯ ಸಂಸ್ಥೆಗಳು ನದಿ ಮೂಲಕ್ಕೆ ಕೊಳಚೆ ಹರಿಸುತ್ತಿವೆ ಎಂದು ಪರಿಸರ ಹೋರಾಟಗಾರರು ಸೇಫ್ ಕಬಿನಿ ಸದಸ್ಯರು ದೂರಿದ್ದರಿಂದ ಜಿಲ್ಲಾಧಿಕಾರಿಯು ಸಮಗ್ರ ವರದಿ ನೀಡಲು ಅಧಿಕಾರಿಗಳನ್ನು ನೇಮಿಸಿದ್ದರು. ಭತ್ತದ ಬೆಳೆಗೆ ನೀರು ಕೊಡಿ ಟಿ ನರಸೀಪುರ. ಕಂದು ಕೊರತೆ ಸಭೆಯಲ್ಲಿ ರೈತರ ಆಗ್ರಹ. ಟಿ ನರಸೀಪುರ ಭತ್ತ ಬೆಳೆಯಲು ಕಬಿನಿ ಹಾಗೂ ಕಾವೇರಿ ಜಲಾನಯನ ಪ್ರದೇಶಗಳ ವ್ಯಾಪ್ತಿ ನಾಲೆಗಳಿಗೆ ನೀರು ಹರಿಸಬೇಕು ಎಂದು ತಾಲೂಕಿನ ರೈತರು ಆಗ್ರಹಿಸಿದರು. ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಮಂಗಳವಾರ ನಡೆದ ಕುಂದು ಕೊರತೆ ಸಭೆಯಲ್ಲಿ ರೈತರು ಮಾತನಾಡಿದರು. ನಾಲೆಗಳಲ್ಲಿ ನೀರು ಹರಿಸುವ ಬಗ್ಗೆ ಸರ್ಕಾರ ಕಾವೇರಿ ನೀರಾವರಿ ನಿಗಮದಿಂದ ಯಾವುದೇ ಮಾಹಿತಿ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಕಬಿನಿ ಜಲಾಶಯದಿಂದ ನೀರನ್ನು ಬಿಡಲಾಗಿದೆ. ಕೆರೆಕಟ್ಟೆ ತುಂಬಿಸಿ ಜಾನುವಾರುಗಳಿಗೆ ಕುಡಿಯಲು ಹಾಗೂ ಅಂತರ್ಜಲ ವೃದ್ಧಿಗೆ ನಾಲೆಗೆ ನೀರು ಹರಿಸಲಾಗುತ್ತಿದೆ ಎನ್ನಲಾಗುತ್ತಿದೆ. ಆದರೆ ಬೆಳೆಗೆ ನೀರು ಕೊಡುವ ಬಗ್ಗೆ ಭರವಸೆ ಸಿಗುತ್ತಿಲ್ಲ. ಕೆಲವು ಕಡೆ ರೈತರ ಹೊಟ್ಟಿನ ಮಡಿ ಮಾಡುತ್ತಿದ್ದು ನೀರಿನ ನಿರೀಕ್ಷೆಯಲ್ಲಿದ್ದಾರೆ. ರೈತರ ಹಿತ ಕಾಪಾಡಲು ನೀರು ಒದಗಿಸಬೇಕು ಎಂದು ರೈತ ಮುಖಂಡರು ಒತ್ತಾಯಿಸಿದರು. ರಾಜ್ಯದಲ್ಲಿ ಅಡಿಕೆ ಉತ್ಪಾದನೆ ಕುಸಿತ. ಅಡಿಕೆ ಬೆಳೆಯುವ ಪ್ರದೇಶದ ವ್ಯಾಪ್ತಿ ಭಾರಿ ಪ್ರಮಾಣದಲ್ಲಿ ಏರಿಕೆ. ನವದೆಹಲಿ ಕರ್ನಾಟಕದಲ್ಲಿ ಕಳೆದ 5 ಅಡಿಕೆ ಕೃಷಿ ಪ್ರದೇಶದಲ್ಲಿ ಗಣನೀಯವಾಗಿ ಹೆಚ್ಚಾಗಿದೆ. ಆದರೆ ಅಡಿಕೆ ಉತ್ಪಾದನೆ ಹಾಗೂ ಉತ್ಪಾದನೆಯಲ್ಲಿ ಭಾರಿ ಕುಸಿತ ಕಂಡುಬಂದಿದೆ. ದೇಶದಲ್ಲಿ ಅತಿ ಹೆಚ್ಚು ಅಡಿಕೆ ಕೃಷಿ ಇರುವುದು ಕರ್ನಾಟಕದಲ್ಲಿ. ದೇಶದ ಒಟ್ಟು ವಿಸ್ತೀರ್ಣದ 71.56% ಮತ್ತು ಒಟ್ಟು ಉತ್ಪಾದನೆಯು 75.47% ಪಾಲನ್ನು ಕರ್ನಾಟಕ ಹೊಂದಿದೆ. ರಾಜ್ಯದಲ್ಲಿ 2021-22 ಸಾಲಿನಲ್ಲಿ 6.3 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆ ಬೆಳೆಯಲಾಗಿತ್ತು. ಆಗ 13.48 ಟನ್ ಅಡಿಕೆ ಉತ್ಪಾದನೆಯಾಗಿತ್ತು. ಪ್ರತಿ ಹೆಕ್ಟೇರ್ಗೆ ಉತ್ಪಾದಕತೆ 2.24 ಟನ್ ಆಗಿತ್ತು. ಸಭೆಗೆ ಸದಸ್ಯರ ಕೊರತೆ, ಕಂಪನಿಯ ಇತಿಹಾಸದಲ್ಲಿ ಇದೇ ಮೊದಲು. ಟಾಟಾ ಸನ್ಸ್ ಮಹಾಸಭೆ ಮುಂದಕ್ಕೆ, ಮುಂಬೈ.
ಟಾಟಾ ಸನ್ಸ್ನ ವಾರ್ಷಿಕ ಮಹಾಸಭೆಯನ್ನು ಅಗತ್ಯ ಸಂಖ್ಯೆಯ ಸದಸ್ಯರು ಇಲ್ಲದ ಕಾರಣಕ್ಕಾಗಿ ಮುಂದೂಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಸರ್ ದೊರಾಬ್ಜಿ ಟಾಟಾ ಟ್ರಸ್ಟ್ ಹಾಗೂ ಸರ್ ರತನ್

ಟಾಟಾ ಟ್ರಸ್ಟ್ ಜಂಟಿಯಾಗಿ ಟಾಟಾ ಸನ್ಸ್ಗೆ ಪ್ರತಿಯೊಬ್ಬರನ್ನು ಕಳುಹಿಸುತ್ತಿವೆ, ಆದರೆ ಅವರ ಪ್ರತಿನಿಧಿ ಸಭೆಯಲ್ಲಿ ಇರಲಿಲ್ಲ, ಹೀಗಾಗಿ ಸಭೆಯನ್ನು ಮುಂದೂಡಲಾಯಿತು ಎಂದು ಗೊತ್ತಾಗಿದೆ. ಯುವಕರ ಅಗತ್ಯಗಳಿಗೆ ಸ್ಪಂದಿಸಲು ಬ್ಯಾಂಕ್ಗಳಿಗೆ ಸೂಚನೆ, ನವದೆಹಲಿ. ಯುವಕರು ಸರಳವಾದ ಹಾಗೂ ಎಲ್ಲ ಸಂದರ್ಭದಲ್ಲಿಯೂ ಲಭ್ಯವಿರುವ ಬ್ಯಾಂಕಿಂಗ್ ಸೇವೆಗಳನ್ನು ಬಳಸುತ್ತಾರೆ. ಸರ್ಕಾರಿ ಸೌಮ್ಯದ ಬ್ಯಾಂಕ್ಗಳ ಸಮಾವೇಶದಲ್ಲಿ ಮಾತನಾಡಿದ ಅವರು, 16 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನವರನ್ನು ಗುರಿಯಾಗಿಸಿಕೊಂಡು

ಮನಸಾಧನೆ ಗೌರವ ತೇಜಸ್ವಿ ದಿವ್ಯಾ ನರೇಂದರ್ಗೆ ಒಲಿದ ಅರ್ಜುನ ಪ್ರಶಸ್ತಿ. ನವದೆಹಲಿ. ಡೆಕಥ್ಲಾನ್ ತಾರೆ ತೇಜಸ್ವಿ ಶಂಕರ್, ಬಾಕ್ಸರ್ ನರೇಂದರ್ ಬೇರ್ವಾಲ್, ವಿಶ್ವಕಪ್ ಚೆಸ್ ವಿಜೇತೆ ದಿವ್ಯಾ ದೇಶ್ಮುಖ್ ಸೇರಿದಂತೆ 17 ಮಂದಿಗಳನ್ನು ಕೇಂದ್ರ ಕ್ರೀಡಾ ಸಚಿವಾಲಯವು ಮಂಗಳವಾರ ಅರ್ಜುನ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಆದರೆ ಪರಿಶ್ರಿತ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಈ ಬಾರಿ ಯಾರನ್ನೂ ಆಯ್ಕೆ ಮಾಡಿಲ್ಲ. ಆಯ್ಕೆ ಸಮಿತಿ 6 ತಿಂಗಳ ಹಿಂದೆಯೇ ಶಿಫಾರಸುಗಳನ್ನು ಸಲ್ಲಿಸಿದರೂ ಸಚಿವಾಲಯವು ಅಮೂಲಾಗ್ರ ಪರಿಶೀಲನೆಯ ನಂತರ 17 ಮಂದಿಗಳನ್ನಷ್ಟೇ ಅರ್ಜುನ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. 24 ಮಂದಿಯ ಹೆಸರನ್ನು ಈ ಪ್ರಶಸ್ತಿಗೆ ಶಿಫಾರಸು ಮಾಡಲಾಗಿತ್ತು. ಟೆಸ್ಟ್ ಗೆಲುವಿನ ಹಾದಿಯಲ್ಲಿ ಭಾರತ, ಬಿರುಸಿನ ಅರ್ಧಶತಕ ಗಳಿಸಿದ ಪಂತ್, ದೇವದತ್ತ ಉಪಯುಕ್ತ ಆಟ, ಸುತಾರ್ ಮತ್ತೆ ಮಿಂಚು. ಗಾಲ್ಫ್. ದೇವದತ್ತ ಪಡಿಕಲ್ ಅವರ ಚುರುಕಾದ ಆಟ ಬಿಟ್ಟರೆ ಭಾರತದ ಬೌಲಿಂಗ್ನಲ್ಲಾಗಲಿ ಬ್ಯಾಟಿಂಗ್ನಲ್ಲಾಗಲಿ ಅದ್ಭುತವೆನಿಸುವಂಥದ್ದು ಏನೂ ಇರಲಿಲ್ಲ. ಆದರೂ ಭಾರತ ತಂಡ ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ನಲ್ಲಿ ಬಿಗಿ ಹಿಡಿತ ಸಾಧಿಸಿದ್ದು ಗೆಲುವಿಗೆ 372 ರನ್ಗಳ ದೊಡ್ಡ ಗುರಿ ಎದುರಿಸುವ ಆತಿಥೇಯರು ಮಂಗಳವಾರ 4ನೇ ದಿನದಾಟ ಮುಗಿದಾಗ 4 ವಿಕೆಟ್ಗೆ 84 ರನ್ ಗಳಿಸಿದ್ದು ಸೋಲಿನ ದವಡೆಗೆ ಸಿಲುಕಿದ್ದಾರೆ. ಭಾರತಕ್ಕೆ ಸುಲಭ ತುತ್ತಾದ ದಕ್ಷಿಣ ಆಫ್ರಿಕಾ, ಡಿ ಗುಂಪಿನ ಪಂದ್ಯದಲ್ಲಿ ಸಲೀಮಾ ಪಡೆಗೆ 6-1 ಗೆಲುವು. ಅಧಿಕಾರಯುತವಾಗಿ ಆಡಿದ ಭಾರತ ತಂಡ ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ ಡಿ ಗುಂಪಿನ ಪಂದ್ಯದಲ್ಲಿ ಮಂಗಳವಾರ ದಕ್ಷಿಣ ಆಫ್ರಿಕಾ ತಂಡವನ್ನು 6-1 ಗೋಲುಗಳಿಂದ ಸದೆ ಪಡೆದು ಈ ಗೆಲುವಿನ ಮೂಲಕ ಮುಂದಿನ ಹಂತಕ್ಕೆ ಮುನ್ನಡೆಯುವ ಅವಕಾಶವನ್ನು ಉಜ್ವಲಗೊಳಿಸಿತು. ಮಧ್ಯಂತರದ ವೇಳೆಗೆ ಭಾರತ 3-0 ಮುನ್ನಡೆ ಗಳಿಸಿದ್ದು ಸುನಿಲಿತಾ ಡೊಪ್ಪು, ನವನೀತ್ ಕೌರ್, ಸುಶೀಲಾ ಚಾನು, ದೀಪಿಕಾ, ಲಾರ್ಲಿಮ್ ಸಿಯಾಮಿ ಮತ್ತು ಸಾಕ್ಷಿ ರಾಣಾ ಅವರು ಗೋಲುಗಳನ್ನು ಗಳಿಸಿದರು. ಈ ದಿನದ ಶುಭಾಶಿತ. ವಿಜ್ಞಾನ ಎನ್ನುವುದು ಮನುಷ್ಯನ ಮಾನಸಿಕ ಹಾಗೂ ಕಲಾತ್ಮಕ ಕ್ರಿಯೆಗಳ ಸಂಗಮ. ಸಿ ವಿ ರಾಮನ್.

0: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
0: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
0: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ. ಎಚ್ಚರಿಕೆ

ಇಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 19/8/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇಂತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ದೀಪಶ್ರೀ ರವರು ವಾಕ್ ಭಾಷಾ ಶ್ರವಣ ತಜ್ಞರು, ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕುತಂತ್ರ ಬುದ್ಧಿಯ ಪ್ರಾಣಿ ಗುಳ್ಳೆ ನರಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮುಂದಿದೆ ಸೋಡಿಯಂ ಬ್ಯಾಟರಿಗಳ ಕಾಲ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ವಿದ್ಯುತ್ ಕಾರನ್ನ ಕೊಳ್ಳಬೇಕೆಂದಿದ್ದೀರಾ ಅಥವಾ ಲೋಡಿಂಗ್ ಶೆಡ್ಡಿಂಗ್ಗೆ ಬೇಸದ್ದು ಮನೆಯಲ್ಲೇ ಸ್ವಂತವಾಗಿ ವಿದ್ಯುತ್ ಉತ್ಪಾದಿಸಲು ಸೌರ ವಿದ್ಯುತ್ ಫಲಕಗಳನ್ನು ಬಳಸುವ ಯೋಚನೆ ಇದೆಯಾ? ಹಾಗಾದರೆ ಈ ಸುದ್ದಿ ನಿಮಗೆ ಉಪಯೋಗ. ಈ ಸಾಧನಗಳಲ್ಲಿ ಅತ್ಯಗತ್ಯವಾದ ಬ್ಯಾಟರಿ ಬದಲಾಗಿದೆ. ಲಿಥಿಯಂ ಬ್ಯಾಟರಿಯ ಬದಲಾಗಿ ಸೋಡಿಯಂ ಲೋಹದ ಬ್ಯಾಟರಿಗಳು ಬರಲಿವೆ. ಇನ್ನೊಂದು ವರ್ಷದೊಳಗೆ ಇಂತಹ ಸೋಡಿಯಂ ಬ್ಯಾಟರಿ ತಯಾರಿಕೆ ಭಾರತದಲ್ಲೇ ನಡೆಯಲಿದೆ. ಪೆಟ್ರೋಲ್ನ ಆತಂಕ ಎದುರಾದ ಮೇಲಂತೂ ಕಾರುಗಳನ್ನು ಎಲ್ಲೆಂದರಲ್ಲಿ ನಿಲ್ಲಿಸಿ ಜನರು ಪ್ರಶ್ನೆ ಕೇಳುತ್ತಿದ್ದಾರೆ. ಅವರ ಕುತೂಹಲಕ್ಕೆ ಕಾರಿನ ಬ್ಯಾಟರಿಯೇ ಕಾರಣ. ಪೂರ್ತಿ ಚಾರ್ಜ್ ಮಾಡಲು ಎಷ್ಟು ಗಂಟೆ ಬೇಕು? ಬ್ಯಾಟರಿಯ ತೂಕ ಎಷ್ಟು? ಒಮ್ಮೆ ಚಾರ್ಜ್ ಮಾಡಿದರೆ ಎಷ್ಟು ಕಾಲ ಬಳಸಬಹುದು? ಎಷ್ಟು ದೂರ ಓಡಿಸಬಹುದು? ಎಷ್ಟು ಕಿಲೋವ್ಯಾಟ್ ಶಕ್ತಿಯನ್ನು ಗ್ರಹಿಸಿ ಸಂಗ್ರಹಿಸಿ ಇಡಬಹುದು? ಈ ಎಲ್ಲ ಆತಂಕಗಳಿಗೂ ಹೊಸ ಉತ್ತರವನ್ನು ಸೋಡಿಯಂ ಬ್ಯಾಟರಿಗಳು ನೀಡಲಿವೆ. ಬ್ಯಾಟರಿಗಳು ಎಂದರೆ ಇನ್ನೇನಲ್ಲ, ವಿದ್ಯುತ್ತಿನ ಭಂಡಾರ. ಉಷ್ಣ ಸ್ಥಾವರದಲ್ಲಿಯೂ, ಜಲವಿದ್ಯುತ್ ಸ್ಥಾವರದಲ್ಲಿಯೂ, ಪರಮಾಣು ರಿಯಾಕ್ಟರ್ಗಳಿಂದಲೂ ಉತ್ಪಾದಿಸಿದ ವಿದ್ಯುತ್ತನ್ನು ಆಗಿಂದಾಗೆ ಬಳಸಿಬಿಡಬೇಕು. ಇದನ್ನು ಕೂಡಿಕೊಡುವ ಪ್ರಶ್ನೆಯೇ ಇಲ್ಲ. ಬಳಕೆಗಿಂತ ಹೆಚ್ಚು ಉತ್ಪಾದನೆ, ಆದರೂ ಲೋಡಿಂಗ್ ಶೆಡ್ಡಿಂಗ್ ಕಡಿಮೆ, ಆದರೂ ಲೋಡಿಂಗ್ ಶೆಡ್ಡಿಂಗ್ ಅನಿವಾರ್ಯ. ಅಧಿಕವಾಗಿ ಉತ್ಪಾದಿಸಿ ಶೇಖರಿಸಿ ಇಡುವ ತಂತ್ರವೇ ಬ್ಯಾಟರಿಯಾಗಿದೆ. ವಿದ್ಯುಜ್ಜನಕ ಬ್ಯಾಟರಿಗಳು ಇವೆ. ಹಿಂದೆ ಬಳಸುತ್ತಿದ್ದ ಸೀಸದ ಬ್ಯಾಟರಿಗಳಲ್ಲಿ ರಾಸಾಯನಿಕ ಕ್ರಿಯೆಯಿಂದಾಗಿ ವಿದ್ಯುತ್ ಹುಟ್ಟುತ್ತಿತ್ತು. ಆದರೆ ಈಗ ಇರುವ ಚಾರ್ಜಬಲ್ ಬ್ಯಾಟರಿಗಳು ವಿದ್ಯುತ್ತನ್ನು ರಾಸಾಯನಿಕ ರೂಪದಲ್ಲಿ ಸಂಗ್ರಹಿಸಿ ಇಡುತ್ತವೆ. ಹೀಗಾಗಿ ಇವು ರೀಚಾರ್ಜಬಲ್, ಅಂದರೆ ಮರುಬಳಕೆಗೆ ಒದಗಿಸುವ ವಿದ್ಯುತ್ ಸಂಗ್ರಹವಾಗಿದೆ. ರೀಚಾರ್ಜಬಲ್ ಬ್ಯಾಟರಿಗಳಲ್ಲಿ ಬಳಸುವ ರಾಸಾಯನಿಕಗಳಿಗೆ ಲಿಥಿಯಂ ಎನ್ನುವ ಲೋಹ ಬಲು ಮುಖ್ಯವಾಗಿದೆ. ಇದು ಜಗತ್ತಿನಲ್ಲಿಯೇ ಅತಿ ಹಗುರವಾದ ಲೋಹ. ಇದು ಪರಮಾಣುವಿನ ಹೊರ ಹೊದಿಕೆಯಲ್ಲಿ ಇರುವ ಎಲೆಕ್ಟ್ರಾನ್ಗಳಲ್ಲಿ ಒಂದು, ಬಹಳ ಸಡಿಲವಾಗಿ ಇರುವುದರಿಂದ ತಟಕನೆ ಅದನ್ನು ಬಿಟ್ಟುಕೊಡಬಲ್ಲದು. ಹೇಗೆ? ಎಲೆಕ್ಟ್ರಾನ್ಗಳನ್ನು

ಬಿಡಿಸಿ ಪ್ರವಾಹದಂತೆ ಒಂದೆಡೆಗೆ ಸಾಗಿಸಿದರೆ ವಿದ್ಯುತ್ ಉತ್ಪಾದಿಸಿದವು ಎಂದರ್ಥ. ಬ್ಯಾಟರಿಗಳಲ್ಲಿ ಇರುವ ಪಾಸಿಟಿವ್ ಹಾಗೂ ನೆಗೆಟಿವ್ ಧ್ರುವಗಳನ್ನು ಜೋಡಿಸಿದಾಗ ಎಲೆಕ್ಟ್ರಾನ್ಗಳು ಹರಿಯುತ್ತವೆ, ಕರೆಂಟು ಹುಟ್ಟುತ್ತದೆ. ಲಿಥಿಯಂ ಬ್ಯಾಟರಿಗಳ ನೆಗೆಟಿವ್ ಅಂದರೆ ಋಣ ತುದಿಯಲ್ಲಿ ಲಿಥಿಯಂ ಲೋಹದ ಲವಣಗಳಿರುತ್ತವೆ, ಇನ್ನೊಂದು ತುದಿಯಲ್ಲಿ ಅಂದರೆ ಪಾಸಿಟಿವ್ ಅಂದರೆ ಧನ ತುದಿಯಲ್ಲಿ ಹರಿದು ಬಂದ ಎಲೆಕ್ಟ್ರಾನ್ಗಳು ಕೂಡಿಟ್ಟುಕೊಳ್ಳಬಲ್ಲ ಲವಣಗಳಿರುತ್ತವೆ. ಇವೆರಡರ ನಡುವೆ ಎಲೆಕ್ಟ್ರಾನ್ಗಳ ಹರಿವನ್ನು ತಡೆಯುವ ಕಾಗದದ ಪೊರೆಯೊಂದು ಇರತೊಡಗುತ್ತದೆ. ಈ ಮೂರು ಅಂಗಗಳ ರಚನೆಗಳೇ ಬ್ಯಾಟರಿಯಲ್ಲಿ ಸಂಗ್ರಹವಾಗಬಲ್ಲ ವಿದ್ಯುತ್ತಿನ ಪ್ರಮಾಣ. ಬ್ಯಾಟರಿ ಖಾಲಿಯಾಗುವುದಕ್ಕೆ ಬೇಕಾದ ಸಮಯ ಹಾಗೂ ಬ್ಯಾಟರಿಯನ್ನು ಚಾರ್ಜ್ ಮಾಡುವುದಕ್ಕೆ ಬೇಕಾದ ಸಮಯವನ್ನು ನಿರ್ಧರಿಸುತ್ತವೆ. ಬ್ಯಾಟರಿ ಧನರೂಪದಲ್ಲಿರುವ ಲಿಥಿಯಂ ಲೋಹವನ್ನು ಅದರ ಆಕೈಡಿನ ರೂಪದಲ್ಲಿ ಪರದೆಗಳಲ್ಲಿ ಸೇರಿಸಿಟ್ಟಿರುತ್ತಾರೆ. ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಟ್ಟ ಪದರಗಳು ನೀರಾಗದಂತೆ ಕಾಯ್ದುಕೊಳ್ಳುವುದು ಬಹುಮುಖ್ಯವಾಗಿದೆ. ಇದಕ್ಕಾಗಿ ಈ ಹಿಂದೆ ಕಾರ್ಬನ್ ಹಾಗೂ ತಾಮ್ರದ ಲವಣಗಳ ಹರಳಿನೊಳಗೆ ಲಿಥಿಯಂ ಹರಳುಗಳನ್ನು ಇಟ್ಟಿದ್ದರು. ಈಗ ಇದಕ್ಕಾಗಿ ನಿಕ್ಕಲ್, ಮ್ಯಾಂಗನೀಸ್ ಮತ್ತು ಕೋಬಾಲ್ಟಿನಂತಹ ಲೋಹಗಳ ಲವಣಗಳನ್ನು ಬಳಸುತ್ತಿದ್ದಾರೆ. ಇದರಿಂದಾಗಿ ಲಿಥಿಯಂ ಹರಳುಗಳನ್ನು ಬಹಳ ಒತ್ತೊತ್ತಾಗಿ ಕೂಡಿಸಬಹುದಾಗಿದೆ. ಸೋಡಿಯಂ ಬ್ಯಾಟರಿಗಳ ಋಣ ದ್ರವದಲ್ಲಿ ಲಿಥಿಯಂನ ಲವಣಗಳ ಬದಲಿಗೆ ಸೋಡಿಯಂನ ಲವಣಗಳನ್ನು ಒದಗಿಸುತ್ತಾರೆ. ಸೋಡಿಯಂ ಪರಮಾಣುಗಳು ಲಿಥಿಯಂಗಿಂತ ಭಾರಿ ಆದುದರಿಂದ ತೂಕಕ್ಕೆ ತೂಕದಲ್ಲಿ ಕೂಡಿಡಬಹುದಾದ ಶಕ್ತಿಯ ಪ್ರಮಾಣ ಲಿಥಿಯಂ ಬ್ಯಾಟರಿಗಳಿಗಿಂತಲೂ ಕಡಿಮೆಯೇ. ಲಿಥಿಯಂನ ಒಂದು ಕಿಲೋ ಬ್ಯಾಟರಿಯಲ್ಲಿ ಗರಿಷ್ಠ 300 ವ್ಯಾಟ್ಗಳಷ್ಟು ವಿದ್ಯುತ್ತನ್ನು ಕೂಡಿ ಇಡಬಹುದು. ಸೋಡಿಯಂ ಬ್ಯಾಟರಿಗಳಲ್ಲಿ ಇದು ಕೇವಲ 125 ವ್ಯಾಟ್ಗಳಷ್ಟು ಅಷ್ಟೆ. ಅಂದರೆ 50-100 ಕಿಲೋಮೀಟರ್ ರೇಂಜ್ ಇರುವ ಸ್ಕೂಟರ್ಗಳ ಒಟ್ಟಾರೆ ತೂಕದಲ್ಲಿ 10 ಕಿಲೋ ಕೇವಲ ಈ ಬ್ಯಾಟರಿಯದ್ದೇ ಆಗಿರುತ್ತದೆ. ಇನ್ನು 100 ಕಿಲೋಮೀಟರ್ಗಳ ರೇಂಜ್ ಬೇಕಾದ ಕಾರುಗಳು ಇನ್ನು ಸ್ಥೂಲ ಬ್ಯಾಟರಿ ಕಾಯಗಳಾಗಿರಬೇಕು. ಹಾಗಿದ್ದು ಸೋಡಿಯಂ ಬ್ಯಾಟರಿಗಳಿಂದ ಹಲವು ಲಾಭಗಳಿವೆ. ಉದಾಹರಣೆಗೆ ಸೋಡಿಯಂ ಬಹಳ ಸುಲಭವಾಗಿ ದೊರೆಯುವ ಲೋಹ. ಭಾರತದಲ್ಲಿಯೂ ಇದರ ನಿಕ್ಷೇಪಗಳು ಬಹಳಷ್ಟಿವೆ. ಅಡಿಗೆ ಉಪ್ಪಿನ ಅರ್ಧ ಭಾಗ ಸೋಡಿಯಂ ಆಗಿದೆ. ಜೊತೆಗೆ ಲಿಥಿಯಂ ಬ್ಯಾಟರಿಯು ಪಾಸಿಟಿವ್ ಧ್ರುವದಲ್ಲಿ ಬಳಸುವ ನಿಕ್ಕಲ್, ಕ್ಯಾಡ್ಮಿನಿಯಂ ಹಾಗೂ ಲಿಥಿಯಂ ಎಲ್ಲೆಡೆ ದೊರೆಯುವುದಿಲ್ಲ. ಜೊತೆಗೆ ಇವು ವಿಷಕಾರಿ ಕೂಡ, ಆದ್ದರಿಂದ ಹಳೆಯ ಬ್ಯಾಟರಿಗಳ ವಿಲೇವಾರಿ ಕೂಡ ಕಷ್ಟ. ಸೋಡಿಯಂ ಬ್ಯಾಟರಿಗಳಲ್ಲಿ ಈ ಲೋಹಗಳ ಬದಲಿಗೆ ಸೋಡಿಯಂ, ನೈಟ್ರೋಜನ್, ಕಬ್ಬಿಣ ಹಾಗೂ ಕಾರ್ಬನ್ನಂತಹ ಸುಲಭವಾಗಿ ದೊರೆಯುವ ವಸ್ತುಗಳನ್ನೇ ಬಳಸಬಹುದು. ಹೀಗಾಗಿ ಈ ಬ್ಯಾಟರಿಗಳು ಆಗವು ಸುಲಭವಾಗಿಯೂ ಬಿಸಾಡಬಹುದಾದದ್ದು ಆಗಬಹುದು. ಸೋಡಿಯಂ ಬ್ಯಾಟರಿಗಳ ಕಲ್ಪನೆ 50 ವರ್ಷಗಳಷ್ಟು ಹಳೆಯದಾಗಿದ್ದರೂ ಲಿಥಿಯಂ ಬ್ಯಾಟರಿಗಳು ಬಂದಾಗ ಆ ಬಗ್ಗೆ ಗಮನ ಕಡಿಮೆಯಾಗಿತ್ತು. ಜೊತೆಗೆ ದಟ್ಟವಾಗಿ ಸೋಡಿಯಂ ಲವಣಗಳನ್ನು ಕೂಡಿಸುವ ಉಪಾಯ ಉಳಿದಿರಲಿಲ್ಲ. ಇದೀಗ ಈ ತಂತ್ರಗಳು ಕೈಗೆಟುಕುತ್ತಿವೆ. ಪ್ರಪಂಚದ ಅತಿ ದೊಡ್ಡ ಬ್ಯಾಟರಿ ತಯಾರಕ ಹಾಗೂ ಸರಬರಾಜು ಕಂಪನಿ CATL ಈ ವರ್ಷದಿಂದ ಸೋಡಿಯಂ ಬ್ಯಾಟರಿಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದೆ. ಈ ಬ್ಯಾಟರಿಗಳಲ್ಲಿ ಸೋಡಿಯಂನ ಜೊತೆಗೆ ನೀಲಿ ಬಣ್ಣದ ವಸ್ತುವೊಂದನ್ನು ಹೋಲುವ ನೈಟ್ರೋಜನ್, ಕಾರ್ಬನ್ ಹಾಗೂ ಕಬ್ಬಿಣ ಇರುವ ಪ್ರಶಿಯನ್ ವೈಟ್ ಎನ್ನುವ ಪುಡಿಯನ್ನು ಪಾಸಿಟಿವ್ ಧ್ರುವದಲ್ಲಿ ಬಳಸಿದ. ನೆಗೆಟಿವ್ ಧ್ರುವದಲ್ಲಿ ತಾಮ್ರದ ಬದಲಿಗೆ ಅಲ್ಯೂಮಿನಿಯಂ ಬಳಸಿ ಸೋಡಿಯಂ ಹರಳುಗಳ ಪದರವನ್ನು ಪೇರಿಸಿದ ಬ್ಯಾಟರಿಗಳನ್ನು ವಾಹನಗಳು ಹಾಗೂ ಇತರೆ ಬಳಕೆಗಾಗಿ ಸದ್ಯದಲ್ಲಿ ಬೃಹತ್ ಪ್ರಮಾಣದಲ್ಲಿ ಬಿಡುಗಡೆ ಮಾಡಲಿದೆ. ಭಾರತವು ಈ ನಿಟ್ಟಿನಲ್ಲಿ ಹಿಂದೆ ಬಿದ್ದಿಲ್ಲ. ಬಿಹಾರ, ತಮಿಳುನಾಡು ಹಾಗೂ ಪುಣೆಯಲ್ಲಿ ಈ ಬಗ್ಗೆ ತಯಾರಿ ನಡೆದಿದೆ. ಪುಣೆಯ ಔಷಧ ಹಾಗೂ ಬಣ್ಣಗಳನ್ನು ತಯಾರಿಸುವ ಮ್ಯಾಕ್ಸಿನ್ ಕಂಪನಿ ಪ್ರೀಷಿಯನ್ ವೈಟ್ ತಯಾರಿಸಿದ. ಹಾಗೆಯೇ ಕೊಯಂಬತ್ತೂರಿನಲ್ಲಿರುವ ನ್ಯಾಕ್ಸಿನ್ ಭಾರತೀಯ ತಂತ್ರಜ್ಞಾನವನ್ನೇ ಬಳಸಿಕೊಂಡು ಬ್ಯಾಟರಿಯನ್ನು ತಯಾರಿಸಲು ಹೊರಟಿದೆ. ಈ ವರ್ಷದ ಕೊನೆಗೆ ಉತ್ಪನ್ನಗಳನ್ನು ಮಾರಾಟಕ್ಕೆ ಇಳಿಸುವ ಯೋಜನೆ ಇವುಗಳಿಗೆ ಇದೆ. ಅತ್ತ ಮುಂಬೈ, ಚೆನ್ನೈನಲ್ಲಿರುವ ಐಟಿಗಳು ಹಾಗೂ ಬೆಂಗಳೂರಿನ JNCSR ಸಂಸ್ಥೆಯ ವಿಜ್ಞಾನಿಗಳು ಪರ್ಯಾಯ ವಸ್ತುಗಳನ್ನು ಬಳಸಿಕೊಂಡು ಸೋಡಿಯಂ ಬ್ಯಾಟರಿಗಳನ್ನು ತಯಾರಿಸುವ ನಿಟ್ಟಿನಲ್ಲಿ ಸಂಶೋಧನೆ ಮುಂದುವರೆಸಿದ್ದಾರೆ. JNCSRನ ವಿಜ್ಞಾನಿಗಳು ಇತ್ತೀಚೆಗೆ ಕೇವಲ 6 ನಿಮಿಷದಲ್ಲಿ ಶೇಕಡ 80%ರಷ್ಟು ರೀಚಾರ್ಜ್ ಆಗಬಲ್ಲ ಸೋಡಿಯಂ ಬ್ಯಾಟರಿಯ ಮಾದರಿಯನ್ನು ಬಿಡುಗಡೆ ಮಾಡಿದರು. ಈ ಬ್ಯಾಟರಿಯಲ್ಲಿ ರಂಜಕದ ಲವಣಗಳು ಕಾರ್ಬನ್, ವೆನೇಡಿಯಂ, ಸೋಡಿಯಂ ಜೊತೆಗೆ ಬಳಸಲಾಗಿದೆ. ಸೋಡಿಯಂ ಬ್ಯಾಟರಿಗಳು ಬಳಸುವ ವಸ್ತುಗಳು ಸುಲಭವಾಗಿ ದೊರೆಯುವುದರಿಂದ ಆಮದು ಮಾಡಲೇಬೇಕಾದ ಲಿಥಿಯಂನ
ಅವಲಂಬನೆ ಕಡಿಮೆಯಾಗಬಹುದು. ಆದರೆ ಈ ವಸ್ತುಗಳು

ಕುವು ಆದ್ದರಿಂದ ಬ್ಯಾಟರಿಗಳನ್ನು ಬಿಸಾಡಿದ ಮೇಲೆ ಅವನ್ನ ಮರುಬಳಸುವ ಸಾಧ್ಯತೆಗಳು ಕಡಿಮೆ ಎನ್ನುವ ಆತಂಕ ಇದೆ. ಹೀಗಾಗಿ ಬಳಸಿ ಬಿಸಾಡುವ ಬ್ಯಾಟರಿಗಳ ಬದಲಿಗೆ ಸೌರ ವಿದ್ಯುತ್ ಸ್ಥಾವರಗಳು, ಡೇಟಾ ಸೆಂಟರ್ಗಳಿಗೆ ಬೇಕಾದ ದೊಡ್ಡ ದೊಡ್ಡ ಬ್ಯಾಟರಿಗಳಲ್ಲಿ ಈ ತಂತ್ರಜ್ಞಾನ ಉಪಯುಕ್ತ. ಉಳಿದಂತೆ ಎಲ್ಲವೂ ಬಳಕೆದಾರರ ಇಚ್ಛೆಯಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮುಂದಿದೆ ಸೋಡಿಯಂ ಬ್ಯಾಟರಿಗಳ ಕಾಲ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕುತಂತ್ರ ಬುದ್ಧಿಯ ಪ್ರಾಣಿ ಗುಳ್ಳೆನರಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಅಕ್ಷರದ ಅರಿವು ಮನಸ್ಸಿಗೆ ನೆರವು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಅಕ್ಷರದ ಹರಿವು, ಮನಸ್ಸಿಗೆ ನೆರವು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ನಮ್ಮ ಬದುಕಿನ ಹಾದಿಯಲ್ಲಿನ ಹಲವು ನೋವು, ನಿರಾಸೆ, ತವಕ ತಲ್ಲಣಗಳಿಗೆ ನಾವೇ ಕಾರಣರಾಗಿರುತ್ತೇವೆ. ದೈನಂದಿನ ಬದುಕಿನಲ್ಲಿ ನಮಗೆ ಅನಿವಾರ್ಯವಾಗಿ ಎದುರಾಗುವ ಸಂಕಟಗಳನ್ನು, ನಮಗೆ ಇಷ್ಟವೆನಿಸಿದ ಘಟನೆಗಳನ್ನು ಒಪ್ಪಿಕೊಳ್ಳಲು ನಮ್ಮ ಮನಸ್ಸು ಸುತಾರಂ ಸಿದ್ಧಗೊಳ್ಳುವುದೇ ಇಲ್ಲ. ಅಸಹಾಯಕತೆಯನ್ನು ಅನುಭವಿಸಲು, ಬದುಕಿನ ತುಂಬ ಅದರ ಜೊತೆಯಾಗಿಯೇ ಸಾಗಲು ಒಪ್ಪಿಕೊಂಡು ಬಿಡುತ್ತೇವೆ. ಇದು ನಮ್ಮ ನೋವುಗಳ ಪರಿಣಾಮವನ್ನು ಇನ್ನಷ್ಟು ಹೆಚ್ಚಿಸುತ್ತಲೇ ಹೋಗುತ್ತವೆ. ಬದುಕಿನ ಪ್ರತಿ ಹೆಜ್ಜೆಯನ್ನು ನೋವಿಗೀಡು ಮಾಡುತ್ತದೆ. ಅಮೆರಿಕದ ಖ್ಯಾತ ಬರಹಗಾರ್ತಿ, ಉಪನ್ಯಾಸಕಿ, ಸಾಮಾಜಿಕ ಕಾರ್ಯಕರ್ತೆ ಎಲೆನ್ ಕೆಲ್ಲರ್ಗೆ ಕಿವಿ ಕೇಳಿಸುತ್ತಿರಲಿಲ್ಲ, ಕಣ್ಣು ಕಾಣಿಸುತ್ತಿರಲಿಲ್ಲ. ಅನಾರೋಗ್ಯದ ಕಾರಣದಿಂದ ಅವಳು ಇವೆರಡು ದೌರ್ಬಲ್ಯಗಳನ್ನು ಹೊಂದಿದ್ದಳು. ಈ ದೌರ್ಬಲ್ಯಗಳನ್ನು ಕುರಿತು ಅವಳು ಎಂದಿಗೂ ಚಿಂತಿಸಲಿಲ್ಲ, ಅವುಗಳನ್ನು ನಿರಾಕರಿಸಲಿಲ್ಲ, ಮನಸಾರಿ ಒಪ್ಪಿಕೊಂಡಳು. ಅವರ ಶಿಕ್ಷಕಿ ಆನ್ ಸುಲ್ಲಿವಾನ್ ಅವರ ಸಹಾಯದಿಂದ ಭಾಷೆ, ಓದು ಬರಹ ಕಲಿತಳು, ಉನ್ನತ ಶಿಕ್ಷಣ ಪಡೆದಳು. ಅವಳು ರಾಡ್ಕ್ಲಿಫ್ ಕಾಲೇಜಿನಿಂದ ಪದವಿ ಪಡೆದ ಮೊದಲ ವಿಕಲಚೇತನ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರಳಾದಳು.

ಮಾನವ ಹಕ್ಕುಗಳು ಮತ್ತು ಅಂಗವಿಕಲರ ಹಕ್ಕುಗಳಿಗಾಗಿ ಬದುಕಿನ ತುಂಬ ಹೋರಾಡಿದಳು. ಅಂಧರ ಕಲ್ಯಾಣ, ಮಹಿಳೆಯರ ಮತದಾನದ ಹಕ್ಕು, ಕಾರ್ಮಿಕರ ಹಕ್ಕುಗಳ ಕುರಿತಾಗಿ ವಿಶ್ವಶಾಂತಿಯ ಪರವಾಗಿ ದನಿ ಎತ್ತಿದಳು. ತನ್ನ ದೌರ್ಬಲ್ಯಗಳನ್ನೇ ಪ್ರಗತಿಯ ಮೂಲ ಸಾಮಗ್ರಿಯನ್ನಾಗಿ ಪರಿವರ್ತಿಸಿಕೊಂಡಿದ್ದಳು. ವಿಧಿ ಹೊಟ್ಟಿದ್ದ ನಿರ್ಬಂಧಗಳನ್ನೇ ಬೆಳವಣಿಗೆಯ ಸಾಧನಗಳನ್ನಾಗಿಸಿಕೊಂಡಿದ್ದಳು. ಅಡೆತಡೆಗಳ ಸೀಮರೇಖೆಯ ಸೀಮೋಲ್ಲಂಘನ ಮಾಡಿ ಯಶಸ್ಸಿನ ಶಿಖರವೇರಿದ್ದಳು. ಕೆಲವು ಬಾರಿ ನಮಗೆ ಇಷ್ಟವಿಲ್ಲದ ಸಂಗತಿಗಳು ಸಂಭವಿಸಿದಾಗ ಅವುಗಳನ್ನು ನಾವು ವಿಧಿ ಇಲ್ಲದೆ ಒಪ್ಪಿಕೊಳ್ಳುವುದು ಜಾಣತನ. ಕ್ಲಿಂಟೆಸ್ ಎಂಬ ದಾರ್ಶನಿಕ, ಯಾರು ವಿಧಿಯನ್ನು ಸ್ವೀಕರಿಸುತ್ತಾರೋ ಅವರಿಗೆ ವಿಧಿಯೇ ಮಾರ್ಗದರ್ಶನ ಮಾಡುತ್ತದೆ. ಯಾರು ಅದನ್ನು ಧಿಕ್ಕರಿಸುತ್ತಾರೋ ಅವರಿಗೆ ಅದು ತಡೆಯನ್ನೊಡ್ಡುತ್ತದೆ ಎಂದಿದ್ದ. ಸಾಕಷ್ಟು ಒತ್ತಡದ ಮಧ್ಯೆ ಇಂದು ನಾವೆಲ್ಲ ಕೆಲಸ ಮಾಡುತ್ತಿದ್ದೇವೆ. ಬದುಕು ಯಂತ್ರದಂತೆ ವೇಗವಾಗಿ ಓಡುತ್ತಿದೆ. ಬಿಟ್ಟು ಬಿಡದೆ, ಹಗಲು ರಾತ್ರಿ ಎನ್ನದೆ ಕೆಲಸದ ಒತ್ತಡದಲ್ಲಿ ನೆಮ್ಮದಿಯಿಲ್ಲದ ಬದುಕು ಏಕೆ ಅನಿಸಿಬಿಡುತ್ತದೆ? ಮನಸ್ಸು ಭಾರವಾಗಿ ದಣಿದು ತನ್ನ ಸ್ಥಿಮಿತ ಕಳೆದುಕೊಂಡು ದೇಹವನ್ನು ಹೈರಾಣ ಮಾಡುತ್ತದೆ. ಮನಸ್ಸಿನ ಗಾಯಕ್ಕೆ ಔಷಧ ಎಲ್ಲಿದೆ? ಈ ಪ್ರಶ್ನೆಗೆ ಉತ್ತರ ನಮ್ಮ ಸಂಸ್ಕೃತಿ ತೋರಿಸುತ್ತದೆ. ಅದೇ ಸಾಹಿತ್ಯ. ಒತ್ತಡಕ್ಕೆ ಅತ್ಯಂತ ಪರಿಣಾಮಕಾರಿ ಮುಲಾಮು ಎಂದರೆ ಸಾಹಿತ್ಯ ಕೃಷಿ. ಸಾಹಿತ್ಯ ಕೇವಲ ಅಕ್ಷರಗಳ ಜೋಡಣೆಯಲ್ಲ, ಪದಗಳ ಸಮ್ಮಿಲನಲ್ಲ, ಬದುಕಿನ ಅನುಭವಗಳ ಸಾರ, ಭಾವನೆಗಳ ಅಭಿವ್ಯಕ್ತಿ ಮತ್ತು ಮಾನವೀಯತೆಯ ಸಾಕ್ಷಾತ್ಕಾರ. ಓದುವ ಪ್ರತಿ ಕವಿತೆ, ಕತೆ, ಕಾದಂಬರಿ ಅಥವಾ ಲೇಖನ ನಮ್ಮ ಮನಸ್ಸಿನ ಆಳದಲ್ಲಿ ಹೊಸ ಚೈತನ್ಯ ಮೂಡಿಸುತ್ತದೆ. ಬರೆಯುವ ಪ್ರತಿಯೊಂದು ಸಾಲು ನಮ್ಮೊಳಗಿನ ನೋವು, ಆತಂಕ ಮತ್ತು ಗೊಂದಲವನ್ನು ಕ್ಷಣದಲ್ಲೇ ಕರಗಿಸುವ ಅಪಾರ ಶಕ್ತಿ ಹೊಂದಿದೆ. ಅದಕ್ಕಾಗಿ ಬರವಣಿಗೆಯನ್ನು ಮನೋವಿಜ್ಞಾನಿಗಳು ಒಂದು ರೀತಿಯ ಚಿಕಿತ್ಸೆಯಾಗಿ ಪರಿಗಣಿಸುತ್ತಾರೆ. ಮಾನವನ ಮನಸ್ಸು ಭಾವನೆಗಳ ಮಹಾಸಾಗರ. ಸಂತೋಷ, ದುಃಖ, ನಿರಾಸೆ, ಕೋಪ, ನಿರೀಕ್ಷೆ, ಪ್ರೀತಿ, ಕರುಣೆ ಇವೆಲ್ಲವೂ ಮನಸ್ಸಿನೊಳಗೆ ನಿರಂತರ ಅಲೆಗಳಾಗಿ ಏರುತ್ತಿರುತ್ತವೆ. ಅವುಗಳನ್ನು ಒಳಗೆ ತಿಕ್ಕಿದಾಗ ಒತ್ತಡ ಹೆಚ್ಚಾಗುತ್ತದೆ. ಅದೇ ಭಾವನೆಗಳು ಕವಿತೆಯಾಗಿ, ಕಥೆಯಾಗಿ, ಲೇಖನವಾಗಿ ಹೊರಬಂದಾಗ ಮನಸ್ಸು ಹಗುರವಾಗುತ್ತದೆ. ಬರವಣಿಗೆ ಮನಸ್ಸಿನೊಂದಿಗೆ ನಡೆಯುವ ಸಂಭಾಷಣೆ. ಸಾಹಿತ್ಯ ಕೃಷಿ ವ್ಯಕ್ತಿಯನ್ನು ಉತ್ತಮ ಬರಹಗಾರನಾಗಿ ಮಾತ್ರವಲ್ಲ, ಪ್ರಬುದ್ಧ ಮನುಷ್ಯನಾಗಿಯೂ ರೂಪಿಸುತ್ತದೆ. ಸಾಹಿತ್ಯ ಕೃಷಿ ಮನಸ್ಸನ್ನು ಉಳುಮೆ ಮಾಡುವ ಪ್ರಕ್ರಿಯೆ. ರೈತ ನೆಲವನ್ನು ಹದಗೊಳಿಸಿ ಬೀಜ ಬಿತ್ತಿದಂತೆ ಬರಹಗಾರ ತನ್ನ ಅನುಭವಗಳನ್ನು ಪದಗಳಲ್ಲಿ ಬಿತ್ತುತ್ತಾನೆ. ಆ ಪದಗಳು ಓದುಗರ ಮನದಲ್ಲಿ ಚಿಂತನೆಯ ಮೊಳಕೆಗಳಾಗಿ ಹರಡುತ್ತವೆ. ಒಬ್ಬನ ನೋವಿನಿಂದ ಹುಟ್ಟಿದ ಕವಿತೆ ಸಾವಿರ ಮಂದಿಗೆ ನೆಮ್ಮದಿಯ ನೆರಳಾಗಬಹುದು. ಒಬ್ಬನ ಅನುಭವದಿಂದ ಹುಟ್ಟಿದ ಲೇಖನ ಅನೇಕರ ಬದುಕಿಗೆ ದಾರಿ ದೀಪವಾಗಬಹುದು. ಒಬ್ಬ ರೈತನಿದ್ದ, ವರ್ಷ ಪೂರ್ತಿ ಕಷ್ಟಪಟ್ಟು ಬೀಜ ಬಿತ್ತಿದ, ಆದರೆ ಮಳೆ ಕೈಕೊಟ್ಟಿತು, ಸಾಲದ ಹೊರೆ ಹೆಚ್ಚಾಯಿತು, ಹೇಗೆ ಬದುಕಲಿ ಎಂಬ ಭಯ ಅವನನ್ನು ಮಾನಸಿಕವಾಗಿ ಕುಗ್ಗಿಸಲು ಆರಂಭಿಸಿತು. ಒಂದು ದಿನ ಹಳ್ಳಿಯ ಗ್ರಂಥಾಲಯದಲ್ಲಿ ಅವನ ಕೈಗೆ ಕುವೆಂಪು ಅವರ ಕವನ ಸಂಕಲನ ಸಿಕ್ಕಿತು. ನಿರಾಸೆ ಜೀವನದ ಅಂತ್ಯವಲ್ಲ, ಹೊಸ ಆರಂಭದ ಮೆಟ್ಟಿಲು ಎಂಬ ಆಶಯದ ಸಾಲುಗಳು ಅವನ ಮನದಲ್ಲಿ ಹೊಸ ಚೈತನ್ಯ ತುಂಬಿದವು. ಮರುದಿನ ಮತ್ತೆ ಹೊಲದ ಕಾರ್ಯದಲ್ಲಿ ತೊಡಗಿ ಪುನಃ ಬೀಜ ಬಿತ್ತನೆ ಮಾಡಿದ. ಮಳೆ ತಡವಾಗಿ ಬಂತು, ಬೆಳೆ ಹಸಿರಿನಿಂದ ನೆಳನಳಿಸಿತು. ನನ್ನ ಹೊಲಕ್ಕೆ ಮಳೆ ಜೀವ ಕೊಟ್ಟಿತು, ನನ್ನ ಮನಸ್ಸಿಗೆ ಸಾಹಿತ್ಯ ಜೀವ ಕೊಟ್ಟಿತು ಎಂದು ಅವನು ನುಡಿದ. ಇಂದಿನ ಯುಗದಲ್ಲಿ ಮಕ್ಕಳಿಂದ ಹಿರಿಯರವರೆಗೆ ಒತ್ತಡ ಸಾಮಾನ್ಯ ಸಮಸ್ಯೆಯಾಗಿದೆ. ವಿದ್ಯಾರ್ಥಿಗಳು ಪರೀಕ್ಷೆಯ ಒತ್ತಡದಲ್ಲಿ, ಯುವಕರು ಉದ್ಯೋಗದ ಅನಿಶ್ಚಿತತೆಯಲ್ಲಿ, ಉದ್ಯೋಗಸ್ಥರು ಗುರಿಗಳ ಬೆನ್ನಟ್ಟುವ ಹೋರಾಟದಲ್ಲಿ ಮತ್ತು ಹಿರಿಯರು ಏಕಾಂತದ ನೋವಿನಲ್ಲಿ ಬದುಕುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪ್ರತಿದಿನ ಕೆಲವೇ ನಿಮಿಷಗಳನ್ನು ಸಾಹಿತ್ಯದೊಂದಿಗೆ ಕಳೆಯುವುದು ಮನಸ್ಸಿಗೆ ಹೊಸ ಚೈತನ್ಯ ತುಂಬುತ್ತದೆ. ಒಂದು ಒಳ್ಳೆಯ ಕವಿತೆ ಬದುಕಿನ ಮೇಲೆ ನಂಬಿಕೆಯನ್ನು ಮೂಡಿಸಬಹುದು. ಒಂದು ಉತ್ತಮ ಕತೆ ಹೊಸ ದೃಷ್ಟಿಕೋನದತ್ತ ಮನಸ್ಸನ್ನು ವಾಲಿಸಬಹುದು. ಒಂದು ಅರ್ಥಪೂರ್ಣ ಲೇಖನ ಬದುಕಿನ ದಿಕ್ಕನ್ನೇ ಬದಲಾಯಿಸಬಹುದು. ಒಳ್ಳೆಯ ಪುಸ್ತಕದೊಂದಿಗೆ ಕಳೆದ ಒಂದು ಗಂಟೆ ಮನಸ್ಸನ್ನು ಪುನರುಜ್ಜೀವನಗೊಳಿಸುತ್ತದೆ. ಸಾಹಿತ್ಯ

ವ್ಯಕ್ತಿಯನ್ನು ಸಮಾಜದೊಂದಿಗೆ ಬೆಸೆಯುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಅಕ್ಷರದ ಹರಿವು ಮನಸ್ಸಿಗೆ ನೆರವು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೇ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಅಕ್ಷರದ ಅರಿವು ಮನಸ್ಸಿಗೆ ನೆರವು ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ.

0: 9 ಮಂದಿ ಸಾವು, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದ ಅಂತಿಮ ದಿನವಾದ ಇಂದು ಗೆಲುವಿನ ತವಕದಲ್ಲಿ ಭಾರತ. ಹಾಗೂ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಮಿಶ್ರ ಡಬಲ್ಸ್ನ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ತನಿಷಾ ಧ್ರುವ್ ಜೋಡಿ. ವಾರ್ತೆಗಳ ವಿವರ. ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಇಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸಲಾಗುತ್ತಿದ್ದು ದೇಶ ಶೇಕಡ 6-8 ಬೆಳವಣಿಗೆ ದರದಲ್ಲಿ ಸಾಗುತ್ತಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಉತ್ತರ ಪ್ರದೇಶ ಜಪಾನ್ ಹೂಡಿಕೆ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಪ್ರತಿವರ್ಷ ಸುಮಾರು 130 ಶತಕೋಟಿ ಅಮೆರಿಕನ್ ಡಾಲರ್ ಹೂಡಿಕೆಯಾಗುತ್ತಿದ್ದು ರೈಲ್ವೆ ಜಾಲದ ಶೇಕಡ 99.6% ವಿದ್ಯುದೀಕರಣ ಪೂರ್ಣಗೊಂಡಿದೆ. ಕಳೆದ ದಶಕದಲ್ಲಿ 38,000 ಕಿಲೋಮೀಟರ್ ಹೊಸ ರೈಲ್ವೆ ಮಾರ್ಗ, 162 ಸೆಮಿ ಹೈಸ್ಪೀಡ್ ರೈಲುಗಳು ಹಾಗೂ 65,000 ಕಿಲೋಮೀಟರ್ಗೂ ಹೆಚ್ಚು ಹೆದ್ದಾರಿಗಳನ್ನು ನಿರ್ಮಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಇದೇ ವೇಳೆ ಮಾತನಾಡಿದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಾಜ್ಯದ ಆಯವ್ಯಯ ಹಾಗೂ ತಲಾ ಆದಾಯ 3 ಪಟ್ಟು ಹೆಚ್ಚಾಗಿದ್ದು ಉತ್ತರ ಪ್ರದೇಶವು ದೇಶದ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮಿದೆ ಎಂದರು. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾತನಾಡಿ, ಕೃಷಿ ಯಾಂತ್ರೀಕರಣದ ಮೂಲಕ ಭಾರತವನ್ನು ಜಗತ್ತಿನ ಆಹಾರದ ಬುಟ್ಟಿಯನ್ನಾಗಿ ಮಾಡುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಇಂದು ಮತ್ತು ನಾಳೆ ನಡೆಯಲಿರುವ 4ನೇ ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಲು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗ ಸಿಂಗಾಪುರಕ್ಕೆ ತೆರಳಿದೆ. ನಿಯೋಗದಲ್ಲಿ ಕೇಂದ್ರ ಸಚಿವರಾದ ಡಾ ಎಸ್ ಜೈಶಂಕರ್, ಪಿಯೂಷ್ ಗೋಯಲ್, ಜಿತಿನ್ ಪ್ರಸಾದ್ ಇದ್ದಾರೆ. 2022 ಪ್ರಾರಂಭವಾದ ಈ ದುಂಡುಮೇಜಿನ ಸಭೆ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಆರ್ಥಿಕ ಸಹಕಾರವನ್ನು ಪರಾಮರ್ಶಿಸುವ ಹಾಗೂ ಹೊಸ ಅವಕಾಶಗಳನ್ನು ಕಂಡುಕೊಳ್ಳುವ ಪ್ರಮುಖ ವೇದಿಕೆಯಾಗಿದೆ. ಈ ಬಾರಿಯ ಸಭೆಯಲ್ಲಿ ಅತ್ಯಾಧುನಿಕ ಉತ್ಪಾದನೆ, ಸಂಪರ್ಕ, ಡಿಜಿಟಲೀಕರಣ, ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರ, ಕೌಶಲ್ಯಾಭಿವೃದ್ಧಿ ಹಾಗೂ ಸುಸ್ಥಿರತೆ ಎಂಬ 6 ವಲಯಗಳ ಅಡಿಯಲ್ಲಿ ಸಾಧಿಸಲಾದ ಪ್ರಗತಿಯನ್ನು ಪರಿಶೀಲಿಸಲಾಗುವುದು. ಈಗಾಗಲೇ ಸಿಂಗಾಪುರ ತಲುಪಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭಾರತಕ್ಕೆ ಸಿಂಗಾಪುರದ ಹೈಕಮಿಷನರ್ ಸೈಮನ್ ವಾಂಗ್ ಸ್ವಾಗತಿಸಿದ್ದಾರೆ. ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಅವರು 2 ದಿನಗಳ ಭೇಟಿಗಾಗಿ ತಮಿಳುನಾಡಿಗೆ ತೆರಳಲಿದ್ದು ಚೆನ್ನೈ ಸಮೀಪದ ಕೋವಳಂ ಆಯೋಜಿಸಲಾಗಿರುವ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಮತ್ತು ಉನ್ನತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಮೌಲಾನಾ ಮೊಹಮ್ಮದ್ ಅಲಿ ಚೌಹರ್ ಟ್ರಸ್ಟ್ ಹಾಗೂ ಮೌಲಾನಾ ಮೊಹಮ್ಮದ್ ಅಲಿ ಚೌಹರ್ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಉತ್ತರ ಪ್ರದೇಶದ ರಾಂಪುರ, ಸಹರಾನ್ಪುರ ಹಾಗೂ ದೆಹಲಿಯ 10 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ 2002 ಅಡಿಯಲ್ಲಿ ಈ ದಾಳಿಗಳು ಕೈಗೊಳ್ಳಲಾಗಿದ್ದು ಸರ್ಕಾರಿ ಗುತ್ತಿಗೆಗಳ ಹಣವನ್ನು ಖಾಸಗಿ ಗುತ್ತಿಗೆದಾರರ ಮೂಲಕ ವಿಶ್ವವಿದ್ಯಾಲಯ ಮತ್ತು ಟ್ರಸ್ಟ್ನ ಆಸ್ತಿ ನಿರ್ಮಾಣಕ್ಕೆ ಬಳಸಲಾಗಿದೆ ಎಂಬ ಆರೋಪದ ಮೇಲೆ ತನಿಖೆ ನಡೆಯುತ್ತಿದೆ. ಈ ಅಕ್ರಮಕ್ಕೆ ಸಂಬಂಧಿಸಿದ ಹಣಕಾಸು ದಾಖಲೆಗಳು, ಡಿಜಿಟಲ್ ಸಾಕ್ಷ್ಯಗಳು ಹಾಗೂ ಅಪರಾಧದ ಲಾಭದ ಮೂಲಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಈ ಕಾರ್ಯಾಚರಣೆ ನಡೆಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಕೂಲ ಹವಾಮಾನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಶ್ರೀಮಾತಾ ವೈಷ್ಣೋದೇವಿ ಶ್ರೈನ್ ಬೋರ್ಡ್ ವೈಷ್ಣೋದೇವಿ ಯಾತ್ರೆಗೆ ಹೊಸ ನೋಂದಣಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಈಗಾಗಲೇ ನೋಂದಣಿ ಮಾಡಿಕೊಂಡು ಪ್ರಾಮಾಣಿತ RFID ಕಾರ್ಡ್ ಹೊಂದಿರುವ ಯಾತ್ರಿಕರಿಗೆ ಹವಾಮಾನ ಪರಿಸ್ಥಿತಿ ಮತ್ತು ಅಧಿಕಾರಿಗಳ ನಿರ್ದೇಶನಗಳಿಗೆ ಅನುಗುಣವಾಗಿ ಯಾತ್ರೆ ಮುಂದುವರಿಸಲು ಅವಕಾಶ ನೀಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿನ ಹೋಟೆಲ್ವೊಂದರಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 9 ಮೃತಪಟ್ಟಿದ್ದು 6 ಗಾಯಗೊಂಡಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ಬೆಳಗಿನ ಜಾವ ಸುಮಾರು 2 ಬೆಂಕಿ ಕಾಣಿಸಿಕೊಂಡಿದ್ದು ಅಗ್ನಿಶಾಮಕ ದಳದ ಕೇಂದ್ರ ಕಚೇರಿಯ ಪಕ್ಕದಲ್ಲಿರುವ 5 ಕಟ್ಟಡದ 3 ಮಹಡಿಯಿಂದ ದಟ್ಟ ಹೊಗೆ ಆವರಿಸಿತ್ತು. ಪ್ರಾಥಮಿಕ ತನಿಖೆಯ ಪ್ರಕಾರ ಹೋಟೆಲ್ನಲ್ಲಿ ಅಗ್ನಿ ಸುರಕ್ಷತಾ ವ್ಯವಸ್ಥೆ ಅಥವಾ ಬೆಂಕಿ ನಂದಿಸುವ ಯಾವುದೇ ವ್ಯವಸ್ಥೆ ಇರಲಿಲ್ಲ ಎಂದು ತಿಳಿದುಬಂದಿದೆ. ಘಟನೆ ಕುರಿತು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿ ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದು ಗಾಯಗೊಂಡವರು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದ್ದಾರೆ. ಅವಘಡದಿಂದ ಸಂತ್ರಸ್ತರಾದವರಿಗೆ ಸ್ಥಳೀಯ ಆಡಳಿತ ಅಗತ್ಯ ನೆರವು ನೀಡುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ದುರಂತದಲ್ಲಿ ತಮ್ಮ ಆತ್ಮೀಯರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿರುವ ಅವರು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ಪ್ರಾದೇಶಿಕ ಉದ್ವಿಗ್ನತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ಆದೇಶದವರೆಗೆ ಇರಾನ್ನೊಂದಿಗೆ ಎಲ್ಲಾ ವ್ಯಾಪಾರ ವಾಣಿಜ್ಯ ವಿನಿಮಯ ಮತ್ತು ಹಣಕಾಸು ವಹಿವಾಟುಗಳನ್ನು ಸ್ಥಗಿತಗೊಳಿಸಿರುವುದಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ಘೋಷಿಸಿದೆ. ಪ್ರಾದೇಶಿಕ ಹಾಗೂ ಅಂತಾರಾಷ್ಟ್ರೀಯ ಭದ್ರತೆಗೆ ಎದುರಾಗಿರುವ ಬೆದರಿಕೆಗಳ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಯುಎಇ ತಿಳಿಸಿದೆ. ಇರಾನ್ನಿಂದ ಕೊಲ್ಲಿ ಪ್ರದೇಶದತ್ತ ಉಡಾಯಿಸಲಾದ 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತನ್ನ ವಾಯು ರಕ್ಷಣಾ ವ್ಯವಸ್ಥೆಗಳು ಪತ್ತೆ ಹಚ್ಚಿವೆ ಎಂದು ಯುಎಇ ಹೇಳಿದೆ. ಈ ಆರೋಪದ ಕುರಿತು ಇರಾನ್ ಇದುವರೆಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಆದರೆ ಅಮೆರಿಕದೊಂದಿಗೆ ಶಾಂತಿ ಒಪ್ಪಂದಕ್ಕೆ ಬರುವವರೆಗೆ ಹೊರ್ಮುಜ್ ಜಲಸಂಧಿಯನ್ನು ಮುಚ್ಚಲಾಗುವುದು ಎಂದು ಟೆಹರಾನ್ ಎಚ್ಚರಿಸಿದೆ. ಶ್ರೀಲಂಕಾದ ಗಾಲ್ನಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ 2 ಪಂದ್ಯಗಳ ಟೆಸ್ಟ್ ಕ್ರಿಕೆಟ್ ಸರಣಿಯ ಮೊದಲನೇ ಪಂದ್ಯದ 5 ಹಾಗೂ ಕೊನೆಯ ದಿನವಾದ ಇಂದು ಭಾರತ ನೀಡಿರುವ 370 ರನ್ಗಳ ಗುರಿಯನ್ನು ಶ್ರೀಲಂಕಾ ಬೆನ್ನತ್ತಿದೆ. ಇತ್ತೀಚೆಗೆ ವರದಿ ಬಂದಾಗ ಶ್ರೀಲಂಕಾ 6 ನಷ್ಟಕ್ಕೆ 199 ರನ್ ಗಳಿಸಿದ್ದು ಗೆಲ್ಲಲು ಇನ್ನೂ 173 ರನ್ಗಳ ಅಗತ್ಯವಿದೆ. ಭಾರತಕ್ಕೆ ಗೆಲ್ಲಲು 4 ಕಬಳಿಸುವ ಅಗತ್ಯವಿದೆ. ಭಾರತದ ಪರ ಮಾನವ್ ಸುತಾರ್ ಮತ್ತು ಪ್ರಸಿದ್ಧ ಕೃಷ್ಣ ತಲಾ 2 ಪಡೆದಿದ್ದರೆ ಮೊಹಮ್ಮದ್ ಸಿರಾಜ್ ಮತ್ತು ರವೀಂದ್ರ ಜಡೇಜಾ ತಲಾ 1 ಪಡೆದಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಭಾರತದ ತನಿಷಾ ಕ್ರಾಸ್ಟೋ ಮತ್ತು ಧ್ರುವ್ ಕಪಿಲಾ ಜೋಡಿ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ನಡೆದ 32 ಸುತ್ತಿನ ಪಂದ್ಯದಲ್ಲಿ ಭಾರತದ ಜೋಡಿ ಮಕಾವ್ನ ಲಿಯೋಂಗ್ ಚಾಂಗ್ ಹಾಗೂ ಎಂಗ್ ವೆಂಗ್ ಚಿ ಜೋಡಿ ವಿರುದ್ಧ 21-11 ಸೆಟ್ಗಳ ಅಂತರದಲ್ಲಿ ಮಣಿಸಿತು. ಇಂದು ನಡೆಯಲಿರುವ ಇತರ ಪ್ರಮುಖ ಪಂದ್ಯಗಳಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷ್ಯ ಸೇನ್ ಆಯುಷ್ ಶೆಟ್ಟಿ, ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಉನ್ನತಿ ಕೂಡ ಪ್ರತ್ಯೇಕ ಪಂದ್ಯಗಳಲ್ಲಿ ಕಣಕ್ಕಿಳಿಯುತ್ತಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಜೋಡಿ ಹಾಗೂ ಸಾತ್ವಿ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ 32 ಸುತ್ತಿನಲ್ಲಿ ಕಣಕ್ಕಿಳಿಯುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಆರ್ಥಿಕ ಪ್ರಗತಿಗೆ ಜಾಗತಿಕ ಮನ್ನಣೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. 4 ಭಾರತ ಸಿಂಗಾಪುರ ಸಚಿವರ ಮಟ್ಟದ ಗುಂಡು ಮೇಜಿನ ಸಭೆ, ಆರ್ಥಿಕ ಬಾಂಧವ್ಯ ಪರಾಮರ್ಶೆ. ಕೋಲ್ಕತ್ತಾದ ಹೋಟೆಲ್ವೊಂದರಲ್ಲಿ ಅಗ್ನಿ ಅವಘಡ, 9 ಸಾವು. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದ ಅಂತಿಮ ದಿನವಾದ ಇಂದು ಗೆಲುವಿನ ತವಕದಲ್ಲಿ ಭಾರತ. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಮಿಶ್ರ ಡಬಲ್ಸ್ನ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ತನಿಷಾ ಧ್ರುವ ಜೋಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
2: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಸರಗೂರಿನ SVYM ನ ಶ್ರೀಮತಿ ರಾಜಮ್ಮ ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.

0: ಕೇಳುಗರೇ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ SVYM ನ ಶ್ರೀಮತಿ ರಾಜಮ್ಮ ರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ.
1: ನಮಸ್ಕಾರ ಪ್ರಿಯ ಕೇಳುಗರೇ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ

0: ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪರ್ಟ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ,
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು. ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ, ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದಿ ಫಾರೆಸ್ಟ್ ಪರಿಚಯ ಭಾಗ 2 ಕುರಿತು ಹುಣಸೂರಿನ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಆತ್ಮೀಯ ವಿದ್ಯಾರ್ಥಿಗಳಿಗೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ಲೆಟ್ಸ್ ಲರ್ನ್ ಇಂಗ್ಲಿಷ್ ಪ್ರೋಗ್ರಾಂ. ನಾವು ಕಳೆದ ತರಗತಿಯಲ್ಲಿ ಸೆಕೆಂಡ್ PUC ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಪಾಠ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್, ಈ ಪಾಠದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ವಂದನಾ ಶಿವ ಅವರು ಈ ಪಾಠವನ್ನು ಬರೆದಿದ್ದಾರೆ. ಈ ಪಾಠ ಒಂದು ಪ್ರಬಂಧ. ವಂದನಾ ಶಿವ ಜೀವ ವೈವಿಧ್ಯವನ್ನು ಹಾಗೆ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಸಾವಯವ ಕೃಷಿ ಪದ್ಧತಿಯನ್ನು ನಮ್ಮ ದೇಶದಲ್ಲಿ ಪ್ರಚಾರ ಮಾಡುವಂತಹ ಮತ್ತದನ್ನು ಅನುಸರಿಸುವಂತೆ ರೈತರನ್ನು ಪ್ರೇರೇಪಿಸುವಂತಹ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆ ರಾಸಾಯನಿಕಗಳನ್ನು ಬಳಸೋದ್ರಿಂದ ಕೃಷಿಯ ಒಟ್ಟಾರೆ ವ್ಯವಸ್ಥೆಯ ಮೇಲೆ ಏನೆಲ್ಲ ಪರಿಣಾಮಗಳು ಆಗುತ್ತೆ ಅನ್ನೋದನ್ನು ಕೂಡ ವಂದನಾ ಶಿವ ತಮ್ಮ ಸಂಶೋಧನೆಗಳ ಮೂಲಕ ಮತ್ತು ತಮ್ಮ ಚಟುವಟಿಕೆಗಳ ಮೂಲಕ ರೈತರಿಗೆ ಅರ್ಥ ಮಾಡಿಸುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಈಗ ನಾವು ಮೊದಲ ತರಗತಿಯಲ್ಲಿ ಹಿಂದಿನ ತರಗತಿಯಲ್ಲಿ ಕೋ ಚಳುವಳಿಯ ಬಗ್ಗೆ ಅರ್ಥ ಮಾಡಿಕೊಂಡ್ವಿ. ಹೇಗೆ ಹಿಮಾಲಯದ ಕಾಡುಗಳ ಪ್ರದೇಶದಲ್ಲಿ ಇದ್ದಂಥ ಮಹಿಳೆಯರು ಕಾಡಿನ ನಾಶವನ್ನು ತಡಿಲಿಕ್ಕೆ ಮರಗಳನ್ನು ಅಪ್ಪಿಕೊಂಡು ಸರ್ಕಾರದ ವಿರುದ್ಧ ಹಾಗೆ ಮರವನ್ನು ಕಡಿಲಿಕ್ಕೆ ಬಂದಂತಹ ಕಾಂಟ್ರಾಕ್ಟರ್ಗಳ ವಿರುದ್ಧ ಹಾಗೆ ಅರಣ್ಯಾಧಿಕಾರಿಗಳ ವಿರುದ್ಧ ತಮ್ಮ ಹೋರಾಟವನ್ನು ಮಾಡಿದ್ರು ಅನ್ನೋದನ್ನು ಕಳೆದ ತರಗತಿಯಲ್ಲಿ ನಾವು ಅರ್ಥ ಮಾಡಿಕೊಂಡ್ವಿ. ಇವತ್ತಿನ ಈ ತರಗತಿಯಲ್ಲಿ ಈ ಪಾಠದ ಮುಂದಿನ ಭಾಗವನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋಣ. ವಂದನಾ ಶಿವ ಈ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್, ನಾನು ಏನೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ಅದೆಲ್ಲವನ್ನು ನಾನು ಕಾಡಿನಿಂದಲೇ ಕಲಿತೆ ಅಂತ ಹೇಳಿ ಈ ಶೀರ್ಷಿಕೆಯನ್ನು ಕನ್ನಡಕ್ಕೆ ತಗೊಳ್ಬಹುದು. ಬಿಯಾಂಡ್ ಮಾನೋಕಲ್ಚರ್ಸ್ ಅನ್ನುವಂಥ ಒಂದು ಭಾಗ ಈ ಪಾಠದಲ್ಲಿ ಬರುತ್ತೆ. ಮಾನೋಕಲ್ಚರ್ ಅಂತ ಹೇಳಿದ್ರೆ ಏಕ ಸಂಸ್ಕೃತಿ, ಏಕ ವಿಧಾನ, ಮಾನೋ ಒಂದು. ಸೊ ಈ ಮಾನೋಕಲ್ಚರ್ ಅಂತ ಹೇಳಿದಾಗ ಅವ್ರೇನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ ಐ ಲರ್ನ್ಡ್ ಅಬೌಟ್ ಬಯೋಡೈವರ್ಸಿಟಿ ಅಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಇಕಾನಮೀಸ್, ದ ಪ್ರೊಟೆಕ್ಷನ್ ಆಫ್ ಬೋತ್ ಹ್ಯಾಸ್ ಬಿಕಮ್ ಮೈ ಲೈಫ್ಸ್ ಮಿಷನ್ ಅಂತ ಹೇಳ್ತಾರೆ. ಬಯೋಡೈವರ್ಸಿಟಿ ಮತ್ತು ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಇಕಾನಮೀಸ್, ಜೀವಂತವಾಗಿರುವಂತಹ ಅರ್ಥವ್ಯವಸ್ಥೆ, ಜೀವ ವೈವಿಧ್ಯ, ಈ ಜೀವ ವೈವಿಧ್ಯವನ್ನ ರಕ್ಷಿಸುವಂತಹ ಒಂದು ಗುರಿಯನ್ನ ನನ್ನ ಜೀವನದ ಗುರಿ ಅಂತ ಹೇಳಿ ನಾನು ಅಂದ್ಕೊಂಡ್ಬಿಟ್ಟಿದ್ದೇನೆ, ಲೈಫ್ಸ್ ಮಿಷನ್ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಅವರು ಒಂದು ಪುಸ್ತಕನ ಬರೆದಿದ್ದಾರೆ, ಮಾನೋಕಲ್ಚರ್ಸ್ ಆಫ್ ದ ಮೈಂಡ್. ಮಾನೋಕಲ್ಚರ್ಸ್ ಆಫ್ ದ ಮೈಂಡ್ ಅನ್ನುವ ಪುಸ್ತಕದಲ್ಲಿ ನಾನು ಇದರ ಬಗ್ಗೆ ಚರ್ಚೆ ಮಾಡಿದ್ದೇನೆ, ದ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಅಂಡ್ ಇಟ್ಸ್ ಫಂಕ್ಷನ್ಸ್ ಈಸ್ ಅಟ್ ದ ರೂಟ್ ಆಫ್ ದಿ ಇಂಪಾವರಿಶ್ಮೆಂಟ್ ಆಫ್ ನೇಚರ್ ಅಂಡ್ ಕಲ್ಚರ್ ಅಂತ ಹೇಳಿ ಹೇಳ್ತಾರೆ. ಈ ಇಂಪಾವರಿಶ್ಮೆಂಟ್ ಈ ಪದ ಬಹಳ ಮುಖ್ಯ ಆಗತ್ತೆ, ಇಂಪಾವರಿಶ್ಮೆಂಟ್ ಆಫ್ ನೇಚರ್ ಅಂಡ್ ಕಲ್ಚರ್. ಇಂಪಾವರಿಶ್ಮೆಂಟ್ ಅಂದ್ರೆ ನಿಮಗೆ ಬೇಕಾಗಿರುವಂತಹ ಸಂಪನ್ಮೂಲ ಇರುತ್ತೆ, ಆದರೆ ಅದನ್ನ ಸರಿಯಾಗಿ ಬಳಸ್ಕೊಳ್ಳದೆ ನಾವು ಸೊರಗುವಂಥದ್ದು, ಬಡಕಲಾಗುವಂಥದ್ದು. ಈ ಸೊರಗುವ ಅಥವಾ ಬಡಕಲಾಗುವ ವ್ಯವಸ್ಥೆ ಏನಿದೆಯಲ್ಲ ಅದಕ್ಕೆ ಇಂಪಾವರಿಶ್ಮೆಂಟ್ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಬಹಳ ಮುಖ್ಯ ಏನಂತ ಹೇಳಿದ್ರೆ ನಾವು

ಪ್ರಕೃತಿಯನ್ನು ಸೊರಗಿಸಿದ್ದೇವೆ, ಹಾಗೆ ಸಂಸ್ಕೃತಿಯನ್ನು ಕೂಡ ನಾವೇನ್ ಮಾಡಿದ್ದೇವೆ, ಸೊರಗುವಂತೆ ಮಾಡಿದ್ದೇವೆ. ಮುಂದೆ ಅವರು ಹೇಳ್ತಾರೆ, ನಾನು ಈ ಹಿಮಾಲಯದ ಕಾಡುಗಳಲ್ಲಿ ನೋಡಿದ ಕಲ್ತ್ಕೊಂಡಂತಹ ಜೀವ ವೈವಿಧ್ಯ ಏನಿತ್ತು ಅದನ್ನ ಕೃಷಿಗೂ ನಾನು ವಿಸ್ತರಿಸಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೆ. ಹಾಗಾಗಿ ಆ ಕೃಷಿಗೆ ವಿಸ್ತರಿಸಬೇಕು ಅನ್ನುವ ಯೋಚನೆ ಬಂದಾಗ ಅದನ್ನ ಪ್ರಯೋಗಿಸಿ ತೋರಿಸಬೇಕು ಅನ್ನುವಂತಹ ಯೋಚನೆ ಬಂತು. ಹಾಗಾಗಿ ನಾನು ನವಧಾನ್ಯ ಫಾರ್ಮ್ ಅನ್ನ ಆರಂಭಿಸಿದೆ ಅಂತ ಹೇಳ್ತಾರೆ ಪಾಠದಲ್ಲಿ. ಐ ರಿಯಲೈಸ್ಡ್ ವಿ ನೀಡೆಡ್ ಎ ಫಾರ್ಮ್ ಫಾರ್ ಡೆಮಾನ್ಸ್ಟ್ರೇಷನ್ ಅಂಡ್ ಟ್ರೈನಿಂಗ್. ದಸ್ ನವಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಇನ್ 1994 ಇನ್ ಡೂನ್ ವ್ಯಾಲಿ. 1994 ಇನ್ ಡೂನ್ ವ್ಯಾಲಿ ನವಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಎ ಫಾರ್ಮ್ ಫಾರ್ ಡೆಮಾನ್ಸ್ಟ್ರೇಷನ್ ಅಂಡ್ ಟ್ರೈನಿಂಗ್. ನವಧಾನ್ಯ ಫಾರ್ಮ್ ಏನು ಅಂತ ಹೇಳಿದ್ರೆ ಎ ಫಾರ್ಮ್ ಫಾರ್ ಡೆಮಾನ್ಸ್ಟ್ರೇಷನ್ ಅಂಡ್ ಟ್ರೈನಿಂಗ್. ಡೆಮಾನ್ಸ್ಟ್ರೇಷನ್ ನಿಮಗೆ ಅದನ್ನ ಮಾಡಿ ತೋರಿಸುವಂತದ್ದು, ಕನ್ನಡದಲ್ಲಿ ಪ್ರಾತ್ಯಕ್ಷಿಕೆ ಅಂತ ಕೂಡ ಹೇಳ್ತಾರೆ. ಟ್ರೈನಿಂಗ್ ಅಂತ ಹೇಳಿದಾಗ ತರಬೇತಿ. ಸೊ 1994 ನವಧಾನ್ಯ ಫಾರ್ಮ್ ಅನ್ನ ಪ್ರಾರಂಭಿಸಿದ್ವಿ. ಇಲ್ಲಿ ಜೀವ ವೈವಿಧ್ಯ ಅನ್ನೋ ಪದವನ್ನ ಹೇಳ್ತಾರೆ, ಬಯೋಡೈವರ್ಸಿಟಿ. ಇಲ್ಲಿ ಏನ್ ಮಾಡಿದೀವಪ್ಪ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ 630 ವೆರೈಟೀಸ್ ಆಫ್ ರೈಸ್, 150 ವೆರೈಟೀಸ್ ಆಫ್ ವೀಟ್ ಅಂಡ್ ಹಂಡ್ರೆಡ್ಸ್ ಆಫ್ ಅದರ್ ಸ್ಪೀಸೀಸ್ ವಿ ಹ್ಯಾವ್ ಕನ್ಸರ್ವ್ಡ್. ನಾವು ಸಂರಕ್ಷಿಸಿದ್ದೇವೆ ಅಂತ ಹೇಳ್ತಾರೆ. ಈಗ ಜೀವ ವೈವಿಧ್ಯ ಬಯೋಡೈವರ್ಸಿಟಿ ಅಂತ ಹೇಳಿದಾಗ ಭಾರತದಲ್ಲಿ ಸುಮಾರು 3500 ಭತ್ತದ ತಳಿಗಳಿದ್ದಾವೆ, ವೆರೈಟೀಸ್ ಆಫ್ ರೈಸ್. ನಮಗೆ ಒಂದೋ ಎರಡೋ ಸೋನಾ ಮಸೂರಿ, ರಾಜಮುಡಿ ಈ ತರದ ಒಂದು ಎರಡು ಮಾತ್ರ ನಮಗೆ ಪರಿಚಯ ಇರುತ್ತೆ. ಆದ್ರೆ ಭಾರತದಲ್ಲಿ ಇರುವಂತಹ ಭತ್ತದ ತಳಿಗಳು ರೈಸ್ ವೆರೈಟಿ ಎಷ್ಟಿದಾವೆ ಅಂತ ಹೇಳಿದ್ರೆ 3500 ಹೆಚ್ಚು ವೆರೈಟಿಗಳಿದಾವೆ. ನಾವು ಇವುಗಳನ್ನ ರಕ್ಷಿಸದೆ ಹೋದ್ರೆ ಯಾವ ಸಂದರ್ಭದಲ್ಲಿ ಯಾವ ಕಾಯಿಲೆಗೆ ಯಾವ ಭತ್ತದ ತಳಿ ಪ್ರತಿರೋಧವನ್ನ ತಡ್ಕೊಳ್ಳುವಂತ ಶಕ್ತಿಯನ್ನ ಹೊಂದಿರುತ್ತೆ ಅನ್ನೋ ಜ್ಞಾನನೇ ಇಲ್ದಂಗ ಆಗ್ಬಿಡುತ್ತೆ. ಹಾಗಾಗಿ ಅವರು ಏನ್ ಹೇಳ್ತಾರೆ ವಂದನಾ ಶಿವ ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಆಫ್ ಬಯೋಡೈವರ್ಸಿಟಿ ಅಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್ ಈಸ್ ಮೈ ಲೈಫ್ಸ್ ಮಿಷನ್ ಅಂತ ಹೇಳ್ತಾರೆ. ಬಯೋಡೈವರ್ಸಿಟಿಯ ಪ್ರೊಟೆಕ್ಷನ್ ಅಂತ ಹೇಳಿದ್ರೆ ಈಗ ನಾವೇನು ಹೈಬ್ರಿಡ್ ತಳಿ ಅಂತ ಹೇಳ್ತೀವಿ, ಈ ಹೈಬ್ರಿಡ್ ತಳಿಯ ಜೊತೆಗೆ ಮೊದಲಿನಿಂದಲೂ ನಮ್ಮ ಪ್ರದೇಶದಲ್ಲಿ ನಮ್ಮ ಊರಿನಲ್ಲಿ ಕೆಲವು ಬೆಳೆಗಳನ್ನ ಬೆಳಕೊಳ್ತಾ ಬಂದಿದ್ರು, ಅವನ್ನ ನಾಟಿ ತಳಿಗಳು ಅಂತ ಹೇಳ್ತೇವೆ. ಆ ನಾಟಿ ತಳಿಗಳ ರಕ್ಷಣೆಯನ್ನ ಮಾಡಬೇಕು ಅನ್ನೋದು ವಂದನಾ ಶಿವ ಅವರ ಯೋಚನೆ ಆಗಿದೆ. ಈ ವಂದನಾ ಶಿವ ನವಧಾನ್ಯ ಫಾರ್ಮ್ ಅಲ್ಲಿ ಈ ಬೆಳೆಗಳನ್ನ ನಾಟಿ ಬೀಜಗಳನ್ನ ರಕ್ಷಿಸೋದಲ್ಲದೆ ಅವುಗಳನ್ನ ಬೆಳೆದು ರೈತರಿಗೆ ತೋರಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅವರು ಇನ್ನೊಂದು ವಿಷಯನ ಹೇಳ್ತಾರೆ, ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್ ಪ್ರೊಡ್ಯೂಸಸ್ ಮೋರ್ ಫುಡ್ ನ್ಯೂಟ್ರಿಷನ್ ಪರ್ ಏಕರ್. ನಾವು ಹೆಚ್ಚು ಸಂಖ್ಯೆಯಲ್ಲಿ ಅಂದ್ರೆ ಹೆಚ್ಚು ಬೆಳೆಯನ್ನ, ತೂಕದ ಬೆಳೆಯನ್ನ ಅಂದ್ರೆ ಹೆಚ್ಚು ಇಳುವರಿಯನ್ನ ಪಡ್ಕೊಳ್ಳುವಂತಹ ಕೆಲಸನ ಮಾಡಿದಾಗ ಬಹಳಷ್ಟು ಸರಿ ಆ ಸಸ್ಯದಿಂದ ಆ ಕಾಳಿನಿಂದ ಸಿಗಬಹುದಾದಂತಹ ಪೌಷ್ಟಿಕಾಂಶ ಕಡಿಮೆ ಆಗಿರುವಂತಹ ಉದಾಹರಣೆಗಳನ್ನು ಕೂಡ ವಂದನಾ ಶಿವ ಗಮನಿಸಿದ್ರು. ಹಾಗಾಗಿ ಈ ನಾಟಿ ತಳಿಗಳು ಏನಿದ್ದಾವೆ ಅವು ನೂರಾರು ಸಾವಿರಾರು ವರ್ಷದಿಂದ ಬಳಕೆ ಮಾಡ್ತಾ ಬಂದಿದ್ದೀವಿ, ಆದ್ರೆ ಅವುಗಳನ್ನು ಸರಿಯಾಗಿ ಬಳಸುವ ವಿಧಾನವನ್ನ ನಾವು ಮರೆತು ಬಿಟ್ಟಿದ್ದೀವಿ. ಅವುಗಳನ್ನು ಸರಿಯಾಗಿ ಬಳಸಿ ಬೆಳೆದ್ರೆ ನಮಗೆ ಉತ್ತಮ ಪೌಷ್ಟಿಕಾಂಶದ ಧಾನ್ಯಗಳು ಕಾಳುಗಳು ಸಿಗ್ತವೆ ಅಂತ ಹೇಳಿ ಅವರು ಹೇಳ್ತಾರೆ. ದ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಈಸ್ ದೇರ್ ಫೋರ್ ಆಲ್ಸೋ ದಿ ಆನ್ಸರ್ ಟು ದ ಫುಡ್ ಅಂಡ್ ನ್ಯೂಟ್ರಿಷನ್ ಕ್ರೈಸಿಸ್. ಫುಡ್ ಅಂಡ್ ನ್ಯೂಟ್ರಿಷನ್ ಕ್ರೈಸಿಸ್ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಏನು ಇತ್ತೀಚಿನ ಸಂಶೋಧನೆಗಳ ಮೂಲಕ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಮನುಷ್ಯ ಮೊದಲಿಗಿಂತಲೂ ಹೆಚ್ಚಿನ ಆಹಾರವನ್ನ ಸ್ವೀಕರಿಸ್ತಾ ಇದ್ದಾನೆ, ಹೆಚ್ಚು ಊಟ ಮಾಡ್ತಾ ಇದ್ದಾನೆ, ಹೆಚ್ಚು ತಿಂತಾ ಇದ್ದಾನೆ. ಆದ್ರೆ ಆತ ಅನಿಮಿಕ್ ಆಗ್ತಾನೆ, ಅಂದ್ರೆ ಪೌಷ್ಟಿಕಾಂಶಗಳ ಕೊರತೆಯಿಂದ ಮನುಷ್ಯ ನರಳ್ತಾ ಇದ್ದಾನೆ ಈಗ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇದೊಂದು ವಿಚಿತ್ರವಾದಂತಹ ಪರಿಸ್ಥಿತಿ. ಮೊದಲಿಗಿಂತಲೂ ನಾವು ಆಹಾರ ಸೇವಿಸುವ ಪ್ರಮಾಣ ಹೆಚ್ಚಾಗಿದೆ, ಆದ್ರೆ ಶರೀರ ಅನೇಕ ಕೊರತೆಗಳಿಂದ ನರಳ್ತಾ ಇದೆ. ಅದರ

ಅರ್ಥ ಏನು? ಆಹಾರದ ಪ್ರಮಾಣ ಹೆಚ್ಚಾಗಿದೆ, ಆದರೆ ಆಹಾರದ ಗುಣಮಟ್ಟ ಹೆಚ್ಚಾಗಿಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ವೈವಿಧ್ಯಮಯ ಆಹಾರವನ್ನು ಸ್ವೀಕರಿಸ್ತಾ ಇಲ್ಲ. ಯಾವುದೋ ಒಂದೆರಡು ಮೂರು ಆಹಾರದ ಏನು ತಿನಿಸುಗಳೇನಿರುತ್ತವೆ ಅವನ್ನು ಮಾತ್ರ ತಿಂತಾ ಇದ್ದೀವಿ. ಇದರಿಂದ ಶರೀರಕ್ಕೆ ಅಗತ್ಯವಿರುವಂತಹ ಪೌಷ್ಟಿಕಾಂಶಗಳ ಕೊರತೆ ಆಗ್ತಾ ಇದೆ. ಅದನ್ನ ಅವರು ಫುಡ್ ಅಂಡ್ ನ್ಯೂಟ್ರಿಷನ್ ಕ್ರೈಸಿಸ್ ಅಂತ ಹೇಳಿ ಹೇಳ್ತಾರೆ. ಈ ನವಧಾನ್ಯ ಫಾರ್ಮ್ ಅನ್ನ ಶುರು ಮಾಡಕ್ಕೆ ಮೊದಲು ಅವರು ನವಧಾನ್ಯ ಚಳುವಳಿಯನ್ನ ಆರಂಭಿಸಿದ್ರು, ನವಧಾನ್ಯ ಮೂವ್ಮೆಂಟ್. ಈ ನವಧಾನ್ಯ ಮೂವ್ಮೆಂಟ್ ಅಲ್ಲಿ, ಚಳುವಳಿಯಲ್ಲಿ ಅವರೇನಪ್ಪ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಬೀಜ ಬ್ಯಾಂಕುಗಳನ್ನ, ಸೀಡ್ ಬ್ಯಾಂಕುಗಳನ್ನ ಸ್ಥಾಪನೆ ಮಾಡಿದ್ರು. ಇದು 1987 ನಿಂದ ನಡೀತಾ ಇರುವಂತ ಒಂದು ಕಾರ್ಯಕ್ರಮ. ಈ ಭಾಗದಲ್ಲಿ ಎರಡು ಇಸ್ವಿಗಳು ಬರುತ್ತವೆ, ಒಂದು 1994, ಇನ್ನೊಂದು 1987. 1994 ನವಧಾನ್ಯ ಫಾರ್ಮ್, 1987 ನವಧಾನ್ಯ ಮೂವ್ಮೆಂಟ್. ಇವುಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಈ ನವಧಾನ್ಯ ಮೂವ್ಮೆಂಟ್ ಅಲ್ಲಿ ಸೀಡ್ ಬ್ಯಾಂಕ್ಗಳನ್ನ ಕ್ರಾಸ್ ಇಂಡಿಯಾ, ಭಾರತದ ಉದ್ದಗಲಕ್ಕೂ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅಂಡ್ ವಿ ಹ್ಯಾವ್ ಸೇವ್ಡ್ 3000 ರೈಸ್ ವೆರೈಟೀಸ್ ಅಂತ ಹೇಳ್ತಾರೆ. 3000 ರೈಸ್ ವೆರೈಟೀಸ್. ಮತ್ತೆ ವಿ ಹ್ಯಾವ್ ಹೆಲ್ಪ್ಡ್ ಫಾರ್ಮರ್ಸ್ ಮೇಕ್ ಅ ಟ್ರಾನ್ಸಿಷನ್ ಫ್ರಮ್ ಫಾಸಿಲ್ ಫ್ಯೂಯಲ್ ಅಂಡ್ ಕೆಮಿಕಲ್ ಬೇಸ್ಡ್ ಮೊನೋಕಲ್ಚರ್ಸ್ ಟು ಬಯೋಡೈವರ್ಸ್ ಇಕೊಲಾಜಿಕಲ್ ಸಿಸ್ಟಮ್ಸ್ ನರಿಶ್ಡ್ ಬೈ ದ ಸನ್ ಅಂಡ್ ದ ಸಾಯಿಲ್ ಅಂತ ಹೇಳ್ತಾರೆ. ಕೆಮಿಕಲ್ ಬೇಸ್ಡ್ ಮೊನೋಕಲ್ಚರ್ಸ್, ರಾಸಾಯನಿಕ ಆಧಾರಿತ ಏಕ ಕೃಷಿ ಪದ್ಧತಿ ಏನಿತ್ತು ಅದರಿಂದ ನಾವು ಬಯೋಡೈವರ್ಸ್ ಇಕೊಲಾಜಿಕಲ್ ಸಿಸ್ಟಮ್ಸ್ಗಳಿಗೆ, ಜೀವ ವೈವಿಧ್ಯವನ್ನು ಹೊಂದಿರುವಂತಹ ವ್ಯವಸ್ಥೆಯ ಕಡೆಗೆ ರೈತರು ಬರೋ ಹಾಗೆ ಸೂರ್ಯನ ಮತ್ತು ಮಣ್ಣಿನ ಸಹಾಯವನ್ನು ಪಡ್ಕೊಂಡು ವ್ಯವಸಾಯವನ್ನು, ಕೃಷಿಯನ್ನು ಮಾಡೋ ಹಾಗೆ ಮಾಡಲಿಕ್ಕೆ ನಾವು ನವಧಾನ್ಯ ಮೂವ್ಮೆಂಟಿನ ಮೂಲಕ ಸಹಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ನಂತರ ಆ ಭಾಗದಲ್ಲಿ ಒಂದು ಸಾಲಿದೆ, ಕೊನೆಯ ಸಾಲು, ಬಯೋಡೈವರ್ಸಿಟಿ ಹ್ಯಾಸ್ ಬೀನ್ ಮೈ ಟೀಚರ್ ಆಫ್ ಅಬಂಡೆನ್ಸ್, ಫ್ರೀಡಮ್ ಆಫ್ ಕೋಆಪರೇಷನ್ ಅಂಡ್ ಮ್ಯೂಚುವಲ್ ಗಿವಿಂಗ್ ಅಂತ ಹೇಳ್ತಾರೆ. ಜೀವ ವೈವಿಧ್ಯ ನನಗೆ ಏನು ಪಾಠವನ್ನ ಹೇಳ್ಕೊಟ್ಟಿದೆಯಪ್ಪ ಅಂತ ಹೇಳಿದ್ರೆ, ಜೀವ ವೈವಿಧ್ಯ ಸಾಕಷ್ಟು ಅಪಾರ ಪ್ರಮಾಣದಲ್ಲಿ ನಮಗೆ ಎಲ್ಲವೂ ಲಭ್ಯ ಇದೆ, ಮತ್ತು ಅದನ್ನು ಆರಿಸಿಕೊಳ್ಳುವಂತಹ ಸ್ವಾತಂತ್ರ್ಯ ನಮಗಿದೆ. ಮತ್ತೆ ಸಹಕಾರ ಇರಬೇಕು, ಮ್ಯೂಚುವಲ್ ಗಿವಿಂಗ್ ಇರಬೇಕು, ಕೊಟ್ಟು ತೆಗೆದುಕೊಳ್ಳುವಂತಹ ಒಂದು ವ್ಯವಸ್ಥೆ ಇರಬೇಕು ಅನ್ನುವಂಥ ಪಾಠವನ್ನು ನನಗೆ ಬಯೋಡೈವರ್ಸಿಟಿ, ಜೀವ ವೈವಿಧ್ಯ ನನಗೆ ಹೇಳ್ಕೊಟ್ಟಿದೆ ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ನಂತರ ರೈಟ್ಸ್ ಆಫ್ ನೇಚರ್ ಆನ್ ದ ಗ್ಲೋಬಲ್ ಸ್ಟೇಜ್ ಅನ್ನುವಂಥ ಭಾಗ ಬರುತ್ತೆ. ಜಾಗತಿಕ ಹಂತದಲ್ಲಿ ಪ್ರಕೃತಿಯ ಹಕ್ಕುಗಳು ಅಂತ ಹೇಳಿ, ನೀವೆಲ್ಲರೂ ವಿದ್ಯಾರ್ಥಿಗಳಾಗಿರೋದ್ರಿಂದ ಒಂದಲ್ಲ ಒಂದು ಹಂತದಲ್ಲಿ ಮಕ್ಕಳ ಹಕ್ಕು, ಚೈಲ್ಡ್ ರೈಟ್ಸ್ ಬಗ್ಗೆ ನೀವು ಕೇಳಿರ್ತೀರಿ. ನಮ್ಮ ಸಂವಿಧಾನದಲ್ಲಿ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಇದಾವೆ, ಹಾಗೆ ಮೂಲಭೂತ ಕರ್ತವ್ಯಗಳು ಇದಾವೆ ಅನ್ನೋದನ್ನ ನೀವು ಓದಿದ್ರಿ. ಫಂಡಮೆಂಟಲ್ ರೈಟ್ಸ್. ಈ ಏನು ರೈಟ್ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಒಂದು ದೇಶದ ಪ್ರಜೆಗೆ ಕೆಲವು ಹಕ್ಕುಗಳು, ಅಂದ್ರೆ ಯಾರೂ ಆತನಿಂದ ಅದನ್ನ ತೆಗೆದುಕೊಳ್ಳಿಕ್ಕೆ ಕಿತ್ಕೊಳ್ಳಿಕ್ಕೆ ಬರೋದಿಲ್ಲ. ಈಗ ಬದುಕುವ ಹಕ್ಕು, ನಮ್ಗೆಲ್ರಿಗೂ ಭಾರತದಲ್ಲಿ ಜನಿಸಿದಂತ ಯಾವುದೇ ಪ್ರಜೆ, ಯಾವುದೇ ವ್ಯಕ್ತಿ ಬದುಕುವ ಹಕ್ಕನ್ನ ಹೊಂದಿದಾನೆ, ಹೊಂದಿದಾಳೆ. ಸೊ ಫಂಡಮೆಂಟಲ್ ರೈಟ್, ತಾನು ಬೇಕಾದಂತಹ ಭಾಷೆಯನ್ನ ಕಲಿಯುವ, ಮಾತನಾಡುವ ಹಕ್ಕನ್ನ ವ್ಯಕ್ತಿ ಹೊಂದಿದ್ದಾನೆ. ಇನ್ನೊಬ್ರು ಇದನ್ನ ಮಾಡಬಾರ್ದು ಅಂತ ಹೇಳೋ ಹಾಗೆ ಇಲ್ಲ, ಇದನ್ನ ಹಕ್ಕು ಅಂತ ಹೇಳ್ತೀವಿ. ಇಲ್ಲಿ ಕೃತಿಯ ನಾಶ ಹೆಚ್ಚಾಗ್ತಾ ಹೋದ ಹಾಗೆ ಕೆಲವು ಜನ, ಕೆಲವು ತಜ್ಞರು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರು. ನಾವು ಹೇಗೆ ಫಂಡಮೆಂಟಲ್ ರೈಟ್ಸ್, ಹ್ಯೂಮನ್ ರೈಟ್ಸ್, ಮನುಷ್ಯನಾಗಿ ಜನಿಸಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೆಲವು ನಿರ್ದಿಷ್ಟವಾದ ಹಕ್ಕುಗಳು ಇದಾವೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ, ಅದೇ ರೀತಿ ಪ್ರಕೃತಿಗೂ ಹಕ್ಕುಗಳು ಇದಾವೆ, ನೇಚರ್ ಆಲ್ಸೋ ಹ್ಯಾಸ್ ರೈಟ್ಸ್ ಅಂತ ಯೋಚನೆ ಮಾಡಬೇಕು ಅನ್ನೋದನ್ನ ಜನಗಳ ಮುಂದೆ ಚರ್ಚಿಸ್ತಾ ಬಂದರು. ಇದರ ಪರಿಣಾಮವಾಗಿ ಒಂದು ದೇಶ, ಈಕ್ವೆಡಾರ್ ಅನ್ನುವಂಥ ಒಂದು ದೇಶ, ರೈಟ್ಸ್ ಆಫ್ ನೇಚರ್
ಪ್ರಕೃತಿಯ ಹಕ್ಕುಗಳು

ಅನ್ನೋದನ್ನು ತನ್ನ ಸಂವಿಧಾನದಲ್ಲಿ ಒಳಪಡಿಸ್ತು. ತನ್ನ ಸಂವಿಧಾನದಲ್ಲಿ ಸಂವಿಧಾನ ಕಾನ್ಸ್ಟಿಟ್ಯೂಷನ್ನಲ್ಲಿ ಈಕ್ವೆಟಾರ್ ದೇಶ ರೈಟ್ಸ್ ಆಫ್ ನೇಚರ್, ನಮ್ಮ ಸಂವಿಧಾನದಲ್ಲಿ ಹೇಗೆ ಫಂಡಮೆಂಟಲ್ ರೈಟ್ಸ್ ಇದೆಯೋ ಹಾಗೆ ರೈಟ್ಸ್ ಆಫ್ ನೇಚರ್ ಪ್ರಕೃತಿಯ ಹಕ್ಕುಗಳು ಅನ್ನುವಂಥ ಒಂದು ಅಂಶವನ್ನು ಭಾಗವನ್ನು ಈಕ್ವೆಡಾರ್ ದೇಶ ತನ್ನ ಸಂವಿಧಾನದಲ್ಲಿ ಸೇರಿಸಿಕೊಳ್ತು. ಇದರಿಂದ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ನ ಸಾಮಾನ್ಯ ಸಭೆ ಪ್ರೇರಣೆಯನ್ನು ಪಡ್ಕೊಂಡು 2011 ಅದೊಂದು ಯೂನಿವರ್ಸಲ್ ಅರ್ತ್ ಡೇ ಸೆಲೆಬ್ರೇಷನ್ಸ್ ಅಂತ ಹೇಳ್ತೀವಿ, ಆ ಅರ್ತ್ ಡೇ ಸೆಲೆಬ್ರೇಷನ್ಸ್ನ ದಿನ ಅವರು ಒಂದು ಚರ್ಚೆಯನ್ನು ಇಟ್ಕೊಂಡ್ರು, ಒಂದು ಚರ್ಚಾಗೋಷ್ಠಿಯನ್ನು ಏರ್ಪಡಿಸ್ತಾರೆ, ಇಲ್ಲಿ ವಿವಿಧ ಅಂಶಗಳನ್ನು ಚರ್ಚೆಗೆ ತರ್ತಾರೆ. ಈ ಚರ್ಚೆಯ ಹಿಂದೆ ಒಂದು ಈಕ್ವೆಡಾರ್ ದೇಶದ ಸಂವಿಧಾನದಲ್ಲಿ ಸೇರಿಸಿಕೊಂಡಂತಹ ಕೃತಿಯ ಹಕ್ಕು ಅನ್ನೋದು ಮುಖ್ಯ. ಆದರೆ ಇನ್ನೊಂದು, ಬೊಲಿವಿಯಾ ಅನ್ನೋ ದೇಶ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ರೈಟ್ಸ್ ಆಫ್ ಮದರ್ ಅರ್ತ್ ಅನ್ನುವಂಥ ಒಂದು ಘೋಷಣೆಯನ್ನ ಕೊಟ್ಟಿರುತ್ತೆ. ಏನು ಭೂಮಿ ತಾಯಿ ಇದೆ, ಈ ಭೂಮಿ ತಾಯಿಗೆ ಹಕ್ಕುಗಳು ಇದ್ದಾವೆ ಅನ್ನೋದನ್ನ ಸಾರ್ವತ್ರಿಕವಾಗಿ ವಿಶ್ವದಾದ್ಯಂತ ಎಲ್ಲರೂ ಗುರುತಿಸಬೇಕು ಅನ್ನುವಂಥ ಒಂದು ಘೋಷಣೆಯನ್ನ ಬೊಲಿವಿಯಾ ದೇಶ ಹೊರಡಿಸಿರುತ್ತೆ. ಒಂದು ಕಡೆ ಈಕ್ವೆಡಾರ್ ತನ್ನ ಸಂವಿಧಾನದಲ್ಲಿ ಪ್ರಕೃತಿಯ ಹಕ್ಕುಗಳನ್ನ ಸೇರಿಸುತ್ತೆ, ಇನ್ನೊಂದು ಕಡೆ ಬೊಲಿವಿಯಾ ದೇಶ ಈ ತರದ ಒಂದು ಘೋಷಣೆಯನ್ನ ಕೊಡುತ್ತೆ. ಎಂತ ಘೋಷಣೆ? ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ದ ರೈಟ್ಸ್ ಆಫ್ ಮದರ್ ಅರ್ತ್, ಭೂಮಿ ತಾಯಿಗೆ ಹಕ್ಕುಗಳು ಇದಾವೆ ಅನ್ನೋದನ್ನ ಜಗತ್ತಿನ ಎಲ್ಲರೂ ಸ್ವೀಕರಿಸಬೇಕು ಅನ್ನುವಂತ ಕೆಲಸವನ್ನ ಅವ್ರು ಮಾಡ್ತಾರೆ. ಹೀಗೆ ಈ ಕೆಲಸದ ಈ ಒಂದು ಎರಡು ದೇಶಗಳ ಕೆಲಸದ ಪ್ರೇರಣೆಯನ್ನ ಪಡ್ಕೊಂಡು ವಿಶ್ವಸಂಸ್ಥೆ ತನ್ನ ಭೂಮಿ ದಿನ, ನೀವು ಯಾವತ್ತು ವಿಶ್ವ ಭೂಮಿ ದಿನವನ್ನ ಆಚರಿಸ್ತಾರೆ ಅನ್ನುವಂಥದ್ದನ್ನ ನೀವೇ ನೋಡಿ ಆ ಮಾಹಿತಿಯನ್ನ ಪಡ್ಕೊಳ್ಬೇಕು. ಈ ಅರ್ತ್ ಸೆಲೆಬ್ರೇಷನ್ನ ದಿನ ಅವರು ಹಾರ್ಮೋನಿ ವಿತ್ ನೇಚರ್ ಅನ್ನುವಂಥ ಒಂದು ವಿಚಾರ ಸಂಕಿರಣವನ್ನ ಏರ್ಪಡಿಸ್ತಾರೆ. ಹಾರ್ಮೋನಿ ವಿತ್ ನೇಚರ್, ಆ ಹಾರ್ಮೋನಿ ವಿತ್ ನೇಚರ್ನ ಕಾನ್ಫರೆನ್ಸ್ನಲ್ಲಿ ಅವರು ಈ ಒಂದು ಚರ್ಚೆಯನ್ನ ಇಟ್ಕೊಳ್ತಾರೆ. ಆ ಚರ್ಚೆ ಏನಪ್ಪಾ ಅಂತ ಹೇಳಿದ್ರೆ, ಟ್ರಾನ್ಸ್ಫಾರ್ಮ್ ಸಿಸ್ಟಮ್ಸ್ ಬೇಸ್ಡ್ ಆನ್ ಡಾಮಿನೇಷನ್ ಆಫ್ ಪೀಪಲ್ ಓವರ್ ನೇಚರ್, ಮೆನ್ ಓವರ್ ವಿಮೆನ್ ಅಂಡ್ ರಿಚ್ ಓವರ್ ಪುವರ್, ಇಂಟು ನ್ಯೂ ಸಿಸ್ಟಮ್ಸ್ ಬೇಸ್ಡ್ ಆನ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತಾರೆ. ಈಗ ಇರುವಂತ ವ್ಯವಸ್ಥೆ, ಜನ ಕೃತಿಯನ್ನ ಶೋಷಿಸ್ತಾರೆ, ಪುರುಷರು ಮಹಿಳೆಯರನ್ನ ಶೋಷಿಸ್ತಾರೆ, ಶ್ರೀಮಂತರು ಬಡವರನ್ನ ಶೋಷಣೆ ಮಾಡ್ತಾರೆ. ಈ ಶೋಷಣೆಗಳಿಂದ ಇರುವಂತಹ ಸಂಬಂಧವನ್ನ ಬಿಟ್ಟು ಸಮಾನವಾದಂತ ಕೊಡು ತೆಗೆದುಕೊಳ್ಳುವಿಕೆ ಪಾರ್ಟ್ನರ್ಶಿಪ್, ಕೊಡು ತೆಗೆದುಕೊಳ್ಳುವಿಕೆ ಪಾರ್ಟ್ನರ್ಶಿಪ್, ಈ ಪಾರ್ಟ್ನರ್ಶಿಪ್ ಅನ್ನ ಹೊಂದಿರುವಂತಹ ಹೊಸ ವ್ಯವಸ್ಥೆಯನ್ನ ಹೇಗೆ ನಾವು ರಚಿಸಬಹುದು ಮಾನವನ ಸಮಾಜದಲ್ಲಿ ಅನ್ನುವಂತ ವಿಷಯದ ಕುರಿತು ಈ ವಿಶ್ವಸಂಸ್ಥೆಯ ಹಾರ್ಮೋನಿ ವಿತ್ ನೇಚರ್ ಅನ್ನುವಂತಹ ಸಮ್ಮೇಳನದಲ್ಲಿ ಚರ್ಚೆಗೆ ಇಟ್ಕೊಳ್ತಾರೆ 2011. ನಂತರ ಈ ಹಾರ್ಮೋನಿ ವಿತ್ ನೇಚರ್ ಅನ್ನುವ ವಿಚಾರ ಸಂಕಿರಣ ಕಾನ್ಫರೆನ್ಸ್ ಏನ್ ನಡೀತು ಅದರಲ್ಲಿ ಆದಂತ ಎಲ್ಲ ಚರ್ಚೆಗಳನ್ನ ಒಂದು ವರದಿಯ ರೂಪದಲ್ಲಿ ಕೊಡ್ತಾರೆ. UN ಸೆಕ್ರೆಟರಿ ಜನರಲ್, ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರು ತಮ್ಮ ವರದಿಯಲ್ಲಿ ಹೀಗೆ ಹೇಳ್ತಾರೆ, ಅಲ್ಟಿಮೇಟ್ಲಿ ಎನ್ವೈರನ್ಮೆಂಟಲಿ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಈಸ್ ದ ರಿಸಲ್ಟ್ ಆಫ್ ಎ ಫೇಲ್ಯೂರ್ ಟು ರೆಕಗ್ನೈಸ್ ದಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಆನ್ ಇನ್ಸಪರಬಲ್ ಪಾರ್ಟ್ ಆಫ್ ನೇಚರ್ ಅಂಡ್ ದಟ್ ವಿ ಕೆನಾಟ್ ಡ್ಯಾಮೇಜ್ ಇಟ್ ವಿಥೌಟ್ ಸಿವಿಯರ್ಲಿ ಡ್ಯಾಮೇಜಿಂಗ್ ಅವರ್ ಸೆಲ್ಫ್ಸ್. ಎನ್ವೈರನ್ಮೆಂಟಲಿ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಈಸ್ ದ ರಿಸಲ್ಟ್ ಆಫ್ ಎ ಫೇಲ್ಯೂರ್ ಟು ರೆಕಗ್ನೈಸ್ ದಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಇನ್ಸಪರಬಲ್ ಪಾರ್ಟ್ ಆಫ್ ನೇಚರ್. ನಾವು ಕಾಡಿನ ನಾಶ ಮಾಡ್ತೇವೆ, ನದಿಯಲ್ಲಿ ಮರಳನ್ನ ತೆಗಿತೇವೆ, ಮತ್ತೊಂದು ಕಲ್ಲನ್ನ ಎತ್ಕೊಂಡು ಬರ್ತೇವೆ ಅನ್ನೋದು ಸರಿ, ಆದ್ರೆ ಅಲ್ಲಿ ನಾವೇನು ಡ್ಯಾಮೇಜ್ ಮಾಡ್ತಾ ಇದ್ದೀವಿ, ಅಲ್ಲಿ ಏನು ತೊಂದರೆ ಮಾಡ್ತಾ ಇದ್ದೀವಿ, ಆ ತೊಂದರೆಗೆ ನಾವು ಕೂಡ ಬಲಿಯಾಗ್ತೀವಿ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಅನ್ಕೊಂಡಿದೀವಿ ಕಾಡೇ ಬೇರೆ ಮನುಷ್ಯರೇ ಬೇರೆ, ನದಿನೇ ಬೇರೆ ಮನುಷ್ಯರೇ ಬೇರೆ. ಇಲ್ಲ, ಮನುಷ್ಯ ಸಹ ಈ ಕಾಡಿನ ಭಾಗ, ಮನುಷ್ಯ ಈ ನದಿಯ ಭಾಗ, ಮನುಷ್ಯ ಈ ಬೆಟ್ಟ ಗುಡ್ಡಗಳ ಭಾಗ. ಇನ್ಸಪರಬಲ್, ಬೇರ್ಪಡಿಸಲಾಗದ ಸಂಬಂಧವನ್ನ ಮನುಷ್ಯ ಭೂಮಿಯ ಜೊತೆ ಪ್ರಕೃತಿಯ ಜೊತೆ ಹೊಂದಿದ್ದಾನೆ ಹೊಂದಿದ್ದಾಳೆ. ಹಾಗಾಗಿ ಪ್ರಕೃತಿಗೆ ಧಕ್ಕೆ ತರ್ತೇವೆ, ಪ್ರಕೃತಿಗೆ ಅಪಾಯವನ್ನ ತರ್ತೇವೆ ಅಂತ ಹೇಳಿದ್ರೆ ನಮಗೂ ಅಪಾಯವನ್ನ ತಂದ್ಕೊಳ್ತೇವೆ.

ಹಾಗಾಗಿ ಕಾಡನ್ನು ಉಳಿಸಿ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ, ಮನುಷ್ಯರನ್ನು ಉಳಿಸಿ ಅಂತ ಹೇಳೋದ್ರಲ್ಲಿ ಅರ್ಥ ಇದೆ ಅಂತ ಹೇಳಿ ನಮ್ಗೆ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಕಾಡನ್ನು ಉಳಿಸಿ ಅನ್ನೋ ಯೋಚನೆ ಮಾಡಿದಾಗ ಏನಾಗತ್ತೆ, ಓ ಮನುಷ್ಯರು ಕಾಡನ್ನು ಉಳಿಸಬೇಕು ಅನ್ನೋ ಯೋಚನೆ ಬರುತ್ತೆ. ಮಕ್ಕಳೇ, ಅದು ಹಾಗಲ್ಲ. ವಂದನಾ ಶಿವ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಮನುಷ್ಯರನ್ನು ಉಳಿಸಿ. ಯಾಕಂದ್ರೆ ಕಾಡನ್ನು ಉಳಿಸೋದು ಅಂತ ಹೇಳಿದ್ರೆ ಮನುಷ್ಯರನ್ನು ಉಳಿಸೋದು, ಮನುಷ್ಯರನ್ನು ಉಳಿಸೋದು ಅಂತ ಹೇಳಿದ್ರೆ ಕಾಡನ್ನು ಉಳಿಸೋದು. ಯಾಕಂದ್ರೆ ಇನ್ಸಪರಬಲ್ ಪಾರ್ಟ್ ಆಫ್ ನೇಚರ್, ನಾವು ಪ್ರಕೃತಿಯ ಜೊತೆ ಬೇರ್ಪಡಿಸಲಾಗದ ಸಂಬಂಧವನ್ನ ಹೊಂದಿದ್ದೇವೆ. ಅದಕ್ಕೆ ಅವರು ಹೇಳ್ತಾರೆ, ಸಪರೇಟಿಸಮ್ ಈಸ್ ಇನ್ ಡೀಡ್ ಅಟ್ ದ ರೂಟ್ ಆಫ್ ಡಿಸ್ಹಾರ್ಮೋನಿ ವಿತ್ ನೇಚರ್ ಅಂಡ್ ವಯಲೆನ್ಸ್ ಅಗೇನ್ಸ್ಟ್ ನೇಚರ್ ಅಂಡ್ ಪೀಪಲ್. ನಾವೇ ಬೇರೆ, ಕಾಡೇ ಬೇರೆ, ನಾವು ಕಾಡಿಗಿಂತ ಶ್ರೇಷ್ಠ ಅಂತ ನಾವು ಯೋಚನೆ ಮಾಡ್ತಾ ಇರೋದ್ರಿಂದ ನಮ್ಮ ನಡುವೆ ಸಾಮರಸ್ಯ ಇಲ್ಲ. ಹಾರ್ಮನಿ ಅಂತ ಹೇಳಿದ್ರೆ ಸಾಮರಸ್ಯ, ಸಾಮರಸ್ಯ ರಹಿತ ಜೀವನವನ್ನ ಮಾಡ್ತಾ ಇದ್ದೇವೆ. ಸಪರೇಟಿಸಮ್, ಬೇರೆ ಬೇರೆ ಮಾಡಿ ನೋಡುವಂಥದ್ದು, ವಿಂಗಡಿಸಿ ನೋಡುವಂಥದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ದಕ್ಷಿಣ ಆಫ್ರಿಕಾದಲ್ಲಿ ವರ್ಣ ಭೇದ ನೀತಿಯನ್ನ ಅನುಸರಿಸ್ತಾ ಇದ್ರು. ನಿಮ್ಮ ಚರ್ಮದ ಬಣ್ಣದ ಮೇಲೆ ನಾಗರಿಕರಿದ್ರು, ಪ್ರಜೆಗಳಿದ್ರು. ಅವರಿಗೆ ಬಿಳಿಯ ಚರ್ಮವನ್ನ ಹೊಂದಿರೋರು ಶ್ರೇಷ್ಠ ಪ್ರಜೆಗಳು, ಬಿಳಿಯ ಚರ್ಮವನ್ನ ಹೊಂದಿಲ್ದೇ ಇರುವಂತಹ ಕಂದು ಬಣ್ಣದ ಚರ್ಮ, ಕಪ್ಪು ಬಣ್ಣದ ಚರ್ಮವನ್ನ ಹೊಂದಿರುವಂತವರು ಅವರ ಸೇವೆಯನ್ನ ಮಾಡಬೇಕು, ಬಿಳಿಯ ಚರ್ಮದವರ ಸೇವೆಯನ್ನ ಮಾಡಬೇಕು, ಅವರು ಶ್ರೇಷ್ಠ, ನೀವು ಶ್ರೇಷ್ಠ ಅಲ್ಲ ಅನ್ನುವಂತ ಒಂದು ನೀತಿಯನ್ನ ಅವರು ಬಳಸ್ತಾ ಇದ್ರು. ಅದಕ್ಕೆ ಅಪಥೈಟ್ ಅಂತ ಹೇಳ್ತಾರೆ, ಅಪಾರಿತಿಡ್ ಅನ್ನೋ ಉಚ್ಚಾರಣೆ ಕೂಡ ಇದೆ. APARTHIEID ಅಪಥೈಟ್ ಅಂತ ಹೇಳಬೇಕು ಕನ್ನಡದಲ್ಲಿ, ವರ್ಣಭೇದ ನೀತಿ. ದಕ್ಷಿಣ ಆಫ್ರಿಕಾ ದೇಶ ವರ್ಣಭೇದ ನೀತಿಯನ್ನ ಅನುಸರಿಸ್ತಾ ಇದ್ದದನ್ನ ವಿರೋಧಿಸಿ ಆ ದೇಶದ ಒಳಗೆ ಒಬ್ರು ಚಳುವಳಿಯನ್ನ ಮಾಡ್ತಾರೆ. ಅವರ ಹೆಸರು ನೆಲ್ಸನ್ ಮಂಡೇಲಾ. ನೆಲ್ಸನ್ ಮಂಡೇಲಾ ಬಗ್ಗೆ ತಾವು ಸಾಕಷ್ಟು ಮಕ್ಕಳು ಕೇಳಿರ್ತೀರಿ, ವಿದ್ಯಾರ್ಥಿಗಳು ಕೇಳಿರ್ತೀರಿ. ಅವರು 27 ವರ್ಷಗಳ ಕಾಲ ಜೈಲಿನಲ್ಲಿ ಇರಬೇಕಾಗಿ ಬಂತು, ವರ್ಣಭೇದ ನೀತಿಯನ್ನ ಅವರು ವಿರೋಧಿಸಿದ ಕಾರಣ. ಈ ಸಂದರ್ಭದಲ್ಲಿ ವಿಶ್ವದ ಬೇರೆ ದೇಶಗಳು ಸಹ ದಕ್ಷಿಣ ಆಫ್ರಿಕಾದ ಈ ನೀತಿಯನ್ನ ವಿರೋಧಿಸಿ ತಮ್ಮ ಪ್ರತಿಭಟನೆಯನ್ನ ತೋರಿಸಿದ್ರು. ಒಂದು ಹಂತದಲ್ಲಿ ದಕ್ಷಿಣ ಆಫ್ರಿಕಾದ ಜೊತೆ ವಿಶ್ವದ ಯಾವುದೇ ದೇಶ ವ್ಯಾಪಾರ ಮತ್ತು ವಹಿವಾಟನ್ನ ಮಾಡ್ತಿರ್ಲಿಲ್ಲ, ಆ ದೇಶಕ್ಕೆ ಜನರನ್ನು ಕಳಿಸ್ತಿರ್ಲಿಲ್ಲ, ದಕ್ಷಿಣ ಆಫ್ರಿಕಾದಿಂದ ಜನರನ್ನ ಹೊರಗಡೆ ಬರಲಿಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಸೊ ಯಾವಾಗ ವಿಶ್ವದ ಎಲ್ಲ ದೇಶಗಳು ದಕ್ಷಿಣ ಆಫ್ರಿಕಾದ ಮೇಲೆ ತಮ್ಮ ಪ್ರತಿಭಟನೆಯನ್ನ ಸೂಚಿಸ್ಲಿಕ್ಕೆ ಶುರು ಮಾಡಿದ್ರು, ವಿರೋಧಿಸೋದಕ್ಕೆ ಶುರು ಮಾಡಿದ್ರು, ಅವಾಗ ದಕ್ಷಿಣ ಆಫ್ರಿಕಾ ನೆಲ್ಸನ್ ಮಂಡೇಲಾ ಅವರನ್ನ ಜೈಲಿನಿಂದ ಬಿಡುಗಡೆ ಮಾಡ್ತು, ವರ್ಣಭೇದ ನೀತಿಯನ್ನ ವಾಪಸ್ ತಗೊಳ್ಳಿ. ಅದರ ಪರಿಣಾಮ ನೆಲ್ಸನ್ ಮಂಡೇಲಾ ಚುನಾವಣೆಯಲ್ಲಿ ಗೆದ್ದು ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರು ಆದರು. ಸೊ ಹೀಗೆ ಕ್ರೊಮ್ಯಾಕ್ ಕಲಿನನ್ ಅನ್ನುವಂತಹ ಪ್ರಕೃತಿ ಶಾಸ್ತ್ರ ತಜ್ಞ, ಎನ್ವೈರನ್ಮೆಂಟಲಿಸ್ಟ್ ಹೇಳ್ತಾರೆ, ಈ ವರ್ಣಭೇದ ನೀತಿಯನ್ನ ನಾವು ಹೇಗೆ ವಿರೋಧಿಸಿದ್ವೋ ಹಾಗೆ ಇವತ್ತು ಇರುವಂತಹ ಪ್ರಕೃತಿ ವರ್ಣಭೇದ ನೀತಿ, ಈಕೋ ಅಪಥೈಟ್, ಅವತ್ತು ಜನರನ್ನ ಬೇರ್ಪಡಿಸುವ ಒಂದು ಕೆಲಸ ನೀತಿ ಜಾರಿಯಲ್ಲಿತ್ತು, ಇವತ್ತು ಪ್ರಕೃತಿನೇ ಬೇರೆ ಮನುಷ್ಯರೇ ಬೇರೆ ಅಂತ ಬೇರ್ಪಡಿಸುವ, ಭೇದವನ್ನ ಎಣಿಸುವ ನೀತಿ ಇದೆ. ಅವತ್ತು ಹೇಗೆ ಜನರನ್ನ ಬೇರ್ಪಡಿಸುವುದರ ವಿರುದ್ಧ ವಿಶ್ವದ ಎಲ್ಲರೂ ಒಟ್ಟಿಗೆ ಸೇರಿ ಹೋರಾಟವನ್ನ ಮಾಡಿ ಗೆದ್ರು, ಹಾಗೆ ಇವತ್ತು ಈ ಈಕೋ ಅಪಥೈಟ್ ಅನ್ನ ವಿರೋಧಿಸಿ ವಿಶ್ವದ ಎಲ್ಲರೂ ನಾವೆಲ್ಲರೂ ಹೋರಾಟವನ್ನ ಮಾಡಿದ್ರೆ ಅಂತಿಮವಾಗಿ ನಾವೆಲ್ಲರೂ ಗೆಲ್ತೇವೆ, ನಾವೆಲ್ಲರೂ ಪ್ರಕೃತಿಯ ಜೊತೆ ಇರ್ತೇವೆ, ಇರುವಂತ ಒಂದು ಸ್ಥಿತಿ ಆಗತ್ತೆ, ನಿರ್ಮಾಣ ಆಗತ್ತೆ ಅಂತ ಹೇಳಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಈ ಈಕೋ ಅಪಥೈಟ್, ಪ್ರಕೃತಿ ವರ್ಣ ಭೇದ ನೀತಿ ಇದೆಯಲ್ಲ, ಈಕೋ ಅಪಥೈಟ್, ಇದು ಯಾವುದರ ಆಧಾರದ ಮೇಲೆ ಇದೆಯಪ್ಪ ಅಂತ ಹೇಳಿದ್ರೆ, ದ ಇಲ್ಯೂಷನ್ ಆಫ್ ಸೆಪರೇಟ್ನೆಸ್ ಆಫ್ ಹ್ಯೂಮನ್ಸ್ ಫ್ರಮ್ ನೇಚರ್ ಇನ್ ಅವರ್ ಮೈಂಡ್ಸ್ ಅಂಡ್ ಲೈಫ್ಸ್. ಮನುಷ್ಯನೇ ಬದುಕು ಪ್ರಕೃತಿಗಿಂತ ಭಿನ್ನವಾಗಿದೆ, ಪ್ರಕೃತಿಗೂ ಮನುಷ್ಯನ ಬದುಕಿಗೂ ಸಂಬಂಧವೇ ಇಲ್ಲ ಅನ್ನುವಂತಹ ಭ್ರಮೆ, ಇಲ್ಯೂಷನ್, ಭ್ರಮೆಯನ್ನ ನಾವು ಹೊಂದಿದ್ದೇವೆ. ಆ ಭ್ರಮೆಯನ್ನ ಬಿಟ್ರೆ ನಾವು ಈ ಈಕೋ ಅಪಥೈಟ್ನಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಕ್ರೊಮ್ಯಾಕ್ ಕಲಿನನ್ ಹೇಳ್ತಾರೆ ಅನ್ನೋದನ್ನ ವಂದನಾ ಶಿವ ಈ

ಪಾಠದಲ್ಲಿ ಬರೀತಾರೆ. ಇವತ್ತಿನ ತರಗತಿಯನ್ನ ಇಲ್ಲಿಗೆ ನಿಲ್ಲಿಸ್ತೇನೆ. ಮುಂದಿನ ತರಗತಿಯಲ್ಲಿ ಈ ಪಾಠದ ಉಳಿದ ಭಾಗವನ್ನ ತಗೊಳ್ಳೋಣ. ಇದು ದ್ವಿತೀಯ ಪಿಯು ವಿದ್ಯಾರ್ಥಿಗಳ ಟೆಕ್ಸ್ಟ್ ಬುಕ್ಕಿನ ಪಾಠ ಆಗಿದ್ರು ಉಳಿದ ವಿದ್ಯಾರ್ಥಿಗಳಿಗೂ ಕೂಡ ಇದರಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಕಷ್ಟಿದೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ, ಹವಾಮಾನ ವೈಪರೀತ್ಯ ಅಂತ ಹೇಳ್ತೇವೆ, ಅದರ ಪರಿಣಾಮವನ್ನ ನೀವೆಲ್ಲರೂ ಇವತ್ತು ಅನುಭವಿಸ್ತಾ ಇದ್ದೀರಿ. ಈ ವರ್ಷ ಮಳೆ ಇಲ್ಲ ಅನ್ನೋದರ ಜೊತೆಗೆ ತಾಪಮಾನ ಕೂಡ ಹೆಚ್ಚಾಗ್ತಾ ಇದೆ. ಹಾಗೆ ನೀವು ನ್ಯೂಸ್ ಪೇಪರ್ಸ್ ಅನ್ನ ಓದ್ತಾ ಇದ್ರೆ, ನ್ಯೂಸ್ ಅನ್ನ ಕೇಳ್ತಾ ಇದ್ರೆ, ಯಾವಾಗಲೂ ಚಳಿ ಇರ್ತಾ ಇದ್ದಂತಹ ಯುರೋಪಿನ ಖಂಡದಲ್ಲಿ ಇವತ್ತು 40 ಡಿಗ್ರಿ 43 ಡಿಗ್ರಿ ತಾಪಮಾನ ಇದೆ. ಅಲ್ಲಿನ ಕಾಡುಗಳು ಹತ್ತಿ ಉರಿತಾ ಇದ್ದಾವೆ. ಸದಾಕಾಲ ಚಳಿ ಮಂಜು ಇದ್ದಂತಹ ಪ್ರದೇಶ ಯುರೋಪಿನ ಬಹುತೇಕ ಪ್ರದೇಶಗಳು ಇವತ್ತು ನಮ್ಮ ದೇಶಕ್ಕಿಂತಲೂ ನಮ್ಮ ಊರಿಗಿಂತಲೂ ಹೆಚ್ಚಿನ ತಾಪಮಾನವನ್ನ ಪಡ್ಕೊಂಡಿದ್ದಾವೆ. ಹಾಗಾಗಿ ಜಾಗತಿಕ ತಾಪಮಾನ, ಈ ಕ್ಲೈಮೇಟ್, ಜಾಗತಿಕ ಹವಾಮಾನ ವೈಪರೀತ್ಯ ಅನ್ನೋದು ಏನಾಗಿದೆ, ಇವತ್ತು ನಾವು ಮತ್ತೆ ನೀವು ಫೇಸ್ ಮಾಡ್ತಾ ಇರುವಂತಹ ದಿನನಿತ್ಯದ ಸತ್ಯ ಸಮಸ್ಯೆ ಆಗಿದೆ. ಹಾಗಾಗಿ ವಂದನಾ ಶಿವ ಹೇಳ್ತಾ ಇರುವಂತಹ ಈ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳೋದು ಪರೀಕ್ಷೆಗಷ್ಟೇ ಮುಖ್ಯ ಅಲ್ಲ, ನಾವು ಮತ್ತೆ ನೀವು ಮುಂದೆ ಬದುಕಿ ಜೀವಂತವಾಗಿ ಉಳಿಬೇಕು ಅಂತ ಆದ್ರೆ ಇದನ್ನ ಅರ್ಥ ಮಾಡಿಕೊಳ್ಳುವಂತ ಅನಿವಾರ್ಯತೆ ಇದೆ. ಹಾಗಾಗಿ ಇದರ ಕುರಿತು ಸ್ವಲ್ಪ ಯೋಚನೆ ಮಾಡಬೇಕು. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದಿ ಫಾರೆಸ್ಟ್ ಪರಿಚಯ ಭಾಗ ಎರಡರ ಕುರಿತು ಹುಣಸೂರಿನ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ದ ನಕಲಿ ಔಷಧಿ ವಶ, ಸಚಿವ ಯುಟಿ ಖಾದರ್. ಮೇಲ್ಮನೆಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಪ್ರತಿಭಟನೆ. ಹನೂರು ಗುಂಡಿನ ದಾಳಿ ಪ್ರಕರಣ, ತನಿಖಾ ವರದಿ ಬಳಿಕ ಪ್ರತಿಕ್ರಿಯೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂಡಿ ಬ್ರಾಂಡ್ನೊಂದಿಗೆ ಭಾರತದ ಕಾಫಿ ಪರಿಚಯಿಸಲು ಕಾಫಿ ಬೋರ್ಡ್ ನಿರ್ಧಾರ. ಹಾಗೂ ಮಾಜಿ ಸಚಿವ ಬಿಸಿ ನಾಗೇಶ್ ನಿಧನ, ಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರಿಂದ ಅಂತಿಮ ದರ್ಶನ. ರಾಮನಗರ ಜಿಲ್ಲೆಯಲ್ಲಿ ಬಹುರಾಷ್ಟ್ರೀಯ ಔಷಧ ಕಂಪನಿಗಳ ಲೇಬಲ್ಗಳನ್ನು ಹೊಂದಿರುವ ನಕಲಿ ಔಷಧಗಳನ್ನು ಒಳಗೊಂಡ ಜಾಲವೊಂದು ಪತ್ತೆಯಾಗಿದೆ. 5 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ

0: ಮಾಡಿದ ಅವರು ಈ ಕುರಿತಂತೆ ಅಂತಾರಾಜ್ಯ ತನಿಖೆಗೆ ಒತ್ತಾಯಿಸಿದ್ದಾರೆ. ಈ ಜಾಲವು ದೇಶದ ಇತರ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಕಲು ಔಷಧ ತಯಾರಿಕಾ ಘಟಕಗಳಿಗೆ ಸಂಪರ್ಕವಿರುವ ಸಾಧ್ಯತೆ ಇದೆ ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ ಎಂದು ಹೇಳಿದ್ದಾರೆ. ಬಿಡದಿಯಲ್ಲಿರುವ ತೋಟದ ಮನೆಯ ಮೇಲೆ ಔಷಧ ನಿಯಂತ್ರಣ ಇಲಾಖೆ ಮತ್ತು ಆಹಾರ ಸುರಕ್ಷತೆ ಅಧಿಕಾರಿಗಳು ದಾಳಿ ನಡೆಸಿದಾಗ ನಕಲಿ ಔಷಧಿಗಳನ್ನು ಸಂಗ್ರಹಿಸಿ ಮರು ಪ್ಯಾಕ್ ಮಾಡಲಾಗುತ್ತಿತ್ತು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಭುದೇವ್ ಎಂಬ ವ್ಯಕ್ತಿಯನ್ನು ಪ್ರಕರಣಕ್ಕೆ ಬಂಧಿಸಿದಂತೆ ಬಂಧಿಸಲಾಗಿದೆ. ರಾಮನಗರ ಪೊಲೀಸ್ ವರಿಷ್ಠಾಧಿಕಾರಿ ಘಟನೆ ಕುರಿತಂತೆ ತನಿಖೆ ನಡೆಸುತ್ತಿದ್ದಾರೆ. ಐಸಿಯುಗಳಲ್ಲಿ ಬಳಸುತ್ತಿರುವ ಮಾತ್ರೆಗಳನ್ನು ನಕಲು ಮಾಡಿ ಬಹುರಾಷ್ಟ್ರೀಯ ಕಂಪನಿಗಳ ಹೆಸರಿನೊಂದಿಗೆ ಲೇಬಲ್ ಮಾಡಲಾಗುತ್ತಿತ್ತು. ಈಗಾಗಲೇ ಕೇಂದ್ರ ಆರೋಗ್ಯ ಸಚಿವಾಲಯ ಹಾಗೂ ಗೃಹ ಸಚಿವಾಲಯಕ್ಕೆ ಈ ಕುರಿತಂತೆ ಮಾಹಿತಿ ನೀಡಲಾಗಿದೆ ಎಂದು ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ನಾಲ್ಕನೇ ದಿನವೂ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ನಡೆಸಿದರು. ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಮೊದಲು ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯಬೇಕು ಎಂದು ಆಗ್ರಹಿಸಿದರು. ಕಳಂಕಿತ ಸಚಿವರನ್ನು ಇಟ್ಟುಕೊಂಡು ಹೇಗೆ ಸದನ ನಡೆಸುತ್ತೀರಾ ಎಂದು ಪ್ರಶ್ನಿಸಿದರು. ಈ ವೇಳೆ ಕಾಂಗ್ರೆಸ್ ಸದಸ್ಯ ರವಿ ಮಾತನಾಡಿ, ರಾಜ್ಯದಲ್ಲಿ ಬರಗಾಲವಿದ್ದು ಅದರ ಬಗ್ಗೆ ಚರ್ಚೆ ನಡೆಸೋಣ, ನಾಗೇಂದ್ರ ವಿಚಾರ ಕುರಿತಂತೆ ನೋಟಿಸ್ ನೀಡಿದ ಬಳಿಕ ಚರ್ಚೆ ನಡೆಯಲಿ ಎಂದು ತಿಳಿಸಿದರು. ಇದಕ್ಕೆ ಒಪ್ಪದ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರೆಸಿ ಸಚಿವ ನಾಗೇಂದ್ರ ವಜಾ ಮಾಡುವಂತೆ ಘೋಷಣೆ ಕೂಗಿದರು. ಪ್ರತಿಭಟನೆಯ ನಡುವೆ ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆ ಕೈಗೊಂಡ ಬಳಿಕ ಸಭಾಪತಿ ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಹನೂರು ಶೂಟೌಟ್ ಪ್ರಕರಣದ ಬಗ್ಗೆ ತನಿಖೆ ನಡೆಯುತ್ತಿದ್ದು ವರದಿ ನೀಡಿದ ಬಳಿಕ ಪ್ರತಿಕ್ರಿಯೆ ನೀಡುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಸಚಿವರು ತನಿಖೆ ನಡೆಸುತ್ತಿದ್ದಾರೆ, ಹೀಗಾಗಿ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ವಿಧಾನಸಭೆ ನಿರ್ಣಯ ಅಂಗೀಕರಿಸಿದ್ದು ಇದು ರಾಜ್ಯಕ್ಕೆ ಮಾಡಿದ ಅವಮಾನ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ರಾಜ್ಯಕ್ಕೆ ಸಂಬಂಧಿಸಿದ ವಿಷಯವಾಗಿದ್ದು ಇಲ್ಲಿಯೇ ಪರಿಹರಿಸಬೇಕು ಎಂದು ಹೇಳಿದ್ದಾರೆ. ರಾಜ್ಯ ಅರಣ್ಯ ಇಲಾಖೆ ಈ ಘಟನೆಯನ್ನು ನಿರ್ವಹಿಸಿದ ರೀತಿ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ಕಾಫಿ ರಫ್ತು ಗಣನೀಯವಾಗಿ ಪ್ರಗತಿ ಸಾಧಿಸಿದ್ದು 2021-22 $1,00,000,000,000 ಕಾಫಿ ರಫ್ತು 2025-26 $2,00,000,000,000 ಮೀರಿದೆ ಎಂದು ಕಾಫಿ ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂರ್ಮರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತ ಕಾಫಿ 140 ರಾಷ್ಟ್ರಗಳಿಗೆ ರಫ್ತಾಗುತ್ತಿದ್ದು ಇದರಲ್ಲಿ ಶೇಕಡ 39% ಮೌಲ್ಯವರ್ಧಿತ ಕಾಫಿಯಾಗಿದೆ. ಕಾಫಿಯ ದೇಶೀಯ ಬೇಡಿಕೆ ಶೇಕಡ 20% ಹೆಚ್ಚಾಗಿದೆ ಎಂದು ಹೇಳಿದ್ದಾರೆ. ಈ ವರ್ಷದ ಏಪ್ರಿಲ್ ಜುಲೈ ನಡುವೆ 1.68 lakh tons ಕಾಫಿ ಉತ್ಪಾದಿಸಲಾಗಿದೆ. 2025-26 3.73 lakh tons ಉತ್ಪಾದನೆಯಾಗಿದ್ದ ಕಾಫಿ ಈ ವರ್ಷ 4 lakh tonsಗಿಂತ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಉತ್ಪಾದನಾ ಗುಣಮಟ್ಟ ನಿಗದಿಪಡಿಸಿ ಇಂಡಿ ಕಾಫಿ ಎಂಬ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿಯನ್ನು ಪರಿಚಯಿಸುವ ಪ್ರಯತ್ನ ನಡೆದಿದೆ. ಉತ್ಪಾದನೆ ಗುಣಮಟ್ಟ ನಿಗದಿಪಡಿಸಿದಂತೆ ಸಂಸ್ಕರಣಾ ಗುಣಮಟ್ಟ ನಿಗದಿಪಡಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾಜಿ ಸಚಿವ ಬಿಸಿ ನಾಗೇಶ್ ಕಳೆದ ರಾತ್ರಿ ನಿಧನ ಹೊಂದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಣ ಕ್ಷೇತ್ರದಲ್ಲಿ ಶಿಸ್ತು ತರಲು ನಾಗೇಶ್ ಪ್ರಯತ್ನಿಸಿದ್ದರು. ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆ ನಡೆಸಲು ಸರ್ಕಾರ ನಿರ್ಧರಿಸಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಮಾಜಿ ಸಚಿವ ಸಿಟಿ ರವಿ ಸೇರಿದಂತೆ ಹಲವು

0: ಗಣ್ಯರು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಸಿ ನಾಗೇಶ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಜಾರಿಗೆ ತಂದ ಹಲವು ಸುಧಾರಣೆಗಳು ಮತ್ತು ಸಂಘಟನಾ ಕೌಶಲ್ಯ ನೆನಪಿನಲ್ಲಿ ಉಳಿಯುವಂತದ್ದು ಎಂದು ಸ್ಮರಿಸಿದ್ದಾರೆ. ಮಾಜಿ ಶಿಕ್ಷಣ ಸಚಿವ ಹಾಗೂ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕ ಬಿಸಿ ನಾಗೇಶ್ ನಿಧನಕ್ಕೆ ಮೇಲ್ಮನೆಯಲ್ಲಿಂದು ವಿಧಾನಸಭೆಯಲ್ಲಿಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಬಿಸಿ ನಾಗೇಶ್ ನಿಧನದ ವಿಚಾರವನ್ನು ಸದನಕ್ಕೆ ತಿಳಿಸಿದರು. ಶಿಕ್ಷಣ ಸಚಿವರಾಗಿದ್ದ ಅವಧಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ನಿಯಮ, ಶಿಸ್ತು ಪಾಲನೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ದೇಶದ ಗಮನ ಸೆಳೆದಿದ್ದರು ಎಂದು ಸ್ಮರಿಸಿದರು. ಪಕ್ಷಾತೀತವಾಗಿ ಸದನದಲ್ಲಿ ಎಲ್ಲಾ ನಾಯಕರು ಅವರ ಸಾಧನೆಯನ್ನು ಕೊಂಡಾಡಿದರು. ಬಳಿಕ ಮೌನಾಚರಣೆ ಮೂಲಕ ವಿಧಾನಸಭೆಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಮೇಲ್ಮನೆಯಲ್ಲೂ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಸಂತಾಪ ಸೂಚನೆ ಮಂಡಿಸಿ ಹಿರಿಯ ರಾಜಕಾರಣಿ ಮಾಜಿ ಸಚಿವ ಬಿಸಿ ನಾಗೇಶ್ ಅನಾರೋಗ್ಯದಿಂದ ನಿಧನ ಹೊಂದಿದ್ದಾರೆ ಎಂದು ಸದನಕ್ಕೆ ತಿಳಿಸಲು ವಿಷಾದ ವ್ಯಕ್ತಪಡಿಸುವುದಾಗಿ ಹೇಳಿದರು. ಸಭಾನಾಯಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಂತಾಪ ಸೂಚನೆಯನ್ನು ಅನುಮೋದಿಸಿ 1959 ಜನಿಸಿದ ಬಿಸಿ ನಾಗೇಶ್ ತಿಪಟೂರು ವಿಧಾನಸಭಾ ಕ್ಷೇತ್ರದಿಂದ 2008 ಮತ್ತು 2018 ಜಯಗಳಿಸಿ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. 2021 ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಲು ಶ್ರಮಿಸಿದ್ದರು ಎಂದು ಸ್ಮರಿಸಿದರು. ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಹಾಗೂ ತಿಪಟೂರು ಮತ್ತು ತುಮಕೂರು ಭಾಗದ ಜನರ ಸೇವೆಗೆ ಅವರು ನೀಡಿದ ಕೊಡುಗೆ ಸದಾ ಸ್ಮರಣೀಯ ಎಂದು ಹೇಳಿದರು. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ತಮ್ಮ ಸರಳ ವ್ಯಕ್ತಿತ್ವದಿಂದಲೇ ನಾಗೇಶ್ ರಾಜ್ಯದ ಗಮನ ಸೆಳೆದಿದ್ದರು. ಸಚಿವರಾದ ಮೇಲೂ ತುಮಕೂರಿನಿಂದ ಬೆಂಗಳೂರಿಗೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದರು ಎಂದು ಹೇಳಿದರು. ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್, ಕೇಶವ ಪ್ರಸಾದ್ ಸೇರಿದಂತೆ ಹಲವರು ಸಂತಾಪ ಸೂಚನೆಯಾಡಿ ಮಾತನಾಡಿದರು. ಬಳಿಕ ಸದಸ್ಯರು ಎದ್ದು ನಿಂತು 1 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಮೃತರಿಗೆ ಸಂತಾಪ ಸೂಚಿಸಿದರು. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವರು ಬೆಂಗಳೂರು ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ. ಕಳೆದ 26 ಗಂಟೆಗಳಿಂದ ದಾಳಿ ಮುಂದುವರೆದಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಶಿವಶಂಕರಪ್ಪ ಅವರ ನಿವಾಸದಲ್ಲಿ ನಿನ್ನೆ ತಡರಾತ್ರಿವರೆಗೆ ಶೋಧ ಕಾರ್ಯ ಮುಂದುವರೆದಿತ್ತು. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದ ಆರ್ಥಿಕ ಅಕ್ರಮಗಳ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ. ಇನ್ನೊಂದು ಬೆಳವಣಿಗೆಯಲ್ಲಿ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅವರಿಗೆ ನೀಡಲಾದ ಅಮಾನತು ಆದೇಶವನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನವದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ನಾಯಕರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಮನಗರದಲ್ಲಿ ನಕಲಿ ಔಷಧ ಜಾಲ ಪತ್ತೆ. 5 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿ ವಶ, ಸಚಿವ ಯುಟಿ ಖಾದರ್. ಮೇಲ್ಮನೆಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಪ್ರತಿಭಟನೆ. ಹನೂರು ಗುಂಡಿನ ದಾಳಿ ಪ್ರಕರಣ, ತನಿಖಾ ವರದಿ ಬಳಿಕ ಪ್ರತಿಕ್ರಿಯೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಎನ್ಡಿ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿ ಪರಿಚಯಿಸಲು ಕಾಫಿ ಬೋರ್ಡ್ ನಿರ್ಧಾರ. ಹಾಗೂ ಮಾಜಿ ಸಚಿವ ಬಿಸಿ ನಾಗೇಶ್ ನಿಧನ, ಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರಿಂದ ಅಂತಿಮ ದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರವಣ ಕುಮಾರ ಕುರಿತ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ.

ಕೀರ್ತನಾರಂಭ ಕಾಲದಲ್ಲಿ ಪ್ರಥಮವಾಗಿ ನನ್ನ ಪೂಜ್ಯ ಗುರುಗಳು ಕರ್ನಾಟಕ ಕೀರ್ತನ ಕಲಾ ವಿಚಕ್ಷಣರು, ಸುವಿಖ್ಯಾತರು, ರಂಗಭೂಮಿಯ ಶ್ರೇಷ್ಠ ನಟರು ಆಗಿದ್ದ ಶ್ರೀ ಆರ್ ಗುರುರಾಜನ ನಾಯ್ಡು ಅವರ ಪಾದಾರವಿಂದಗಳಿಗೆ ಅಭಿವಂದಿಸಿ ವಿಚಾರದ ಕಡೆ ಮನಹರಿಸಿದಾಗ, ಈ ಲೋಕದಲ್ಲಿ ಎಲ್ಲ ದೇವರುಗಳಿಗಿಂತಲೂ ಹಿರಿದಾಗಿರತಕ್ಕಂತಹ ದೇವರು ಯಾರು? ಹಾಗೆನ್ನುವಾಗ ಅಲ್ಲಿಯೇ ಕುಳಿತಿದ್ದ ಹಿರಿಯರೊಬ್ಬರು ಆದೇಶ ಕೊಡಿಸುತ್ತಿದ್ದಾರೆ, ಅಪ್ಪ ಎಲ್ಲ ದೇವರುಗಳಿಗಿಂತಲೂ ಹಿರಿದಾಗಿರತಕ್ಕಂತಹ ದೇವರು ಎಂದರೆ ತಾಗಿ. ತಾಗಿ, ತಾಯಿಗಿಂತಲೂ ಮಿಗಿಲಾದಂತಹ ದೇವರು ಯಾರು ಇಲ್ಲ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಮೊದಲು ಮಾತೃಸ್ಥಾನ, ತಾಯಿಯನ್ನು ಯಾರು ವಾಚ ಕಾಯ ಮನಸ ಪೂಜೆ ಮಾಡ್ತಾರೆ ಅವರಿಗೆ ಬಂದೊದಗಬಹುದಾಗಿರತಕ್ಕಂತಹ ದುರ್ದೋಷಗಳನ್ನೆಲ್ಲ ಪರಮಾತ್ಮ ಕಾಪಾಡ್ತಾನೆ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ,

ತಾಯಿ ತಂದೆಯ ಸೇವೆಯೇ ಈಶ ಸೇವೆ. ಇಂತಹ ತಾಯಿ ತಂದೆಗಳ ಸೇವೆಯನ್ನು ಮಾಡಿ ಲೋಕೋತ್ತರವಾಗಿರತಕ್ಕಂತಹ ಕೀರ್ತಿಯನ್ನು ಸಂಪಾದಿಸಿಕೊಂಡು ಸೂರ್ಯ ಚಂದ್ರರಿರುವ ತನಕ ತನ್ನ ಹೆಸರನ್ನ ಅಜರಾಮರವನ್ನಾಗಿಸಿದಂತಹ ಮಾತೃ ಪಿತೃ ಸೇವಾ ಧುರಂಧುರನಾಗಿರತಕ್ಕಂತಹ ಮಹಾತ್ಮ ತಾಂಡವ ಅಥವಾ ಮಹಾತಪಸ್ವಿ ತಾಂಡವ ಎಂಬ ಕಥೆಯನ್ನ ಬೆಂಗಳೂರಿನ ಹೆಸರಾಂತ ಸುಪ್ರಸಿದ್ಧ ಸಂಸ್ಥೆಯಾದ ಝಂಕಾರ್ ಅವರು ಕನ್ನಡ ನಾಡಿನ ಅನಂತ ಕನ್ನಡ ಕುಲಕೋಟಿಯ ಪಾದಾರವಿಂದಕ್ಕೆ ಸಮರ್ಪಿಸುತ್ತಿದ್ದಾರೆ. ಅವರು ಸಮರ್ಪಿಸುವ ಈ ಧ್ವನಿಕರಂಡಿಕೆಯನ್ನ ನಾವು ನೀವೆಲ್ಲರೂ ಭಕ್ತಿಯಿಂದ ಕೇಳಿ ಪರಮಾತ್ಮನ ಕೃಪೆಗೆ ಪಾತ್ರರಾಗತಕ್ಕಂತಹ ಕಾಲ ಸನ್ನಿಹಿತವಾಗಿದೆ ಎಂದ ಮೇಲೆ ಕಥಾರಂಭದಲ್ಲಿ ಮೆರವಪುರದೊಳಗೆ ಪ್ರಿಯನೆನಿಸಿದ ಪರಮ ಪುರುಷ ಗರಿ

ಕಲಿಯುಗದಲ್ಲಿ ಅಯೋಧ್ಯಾ ನಗರದ ಅನತಿ ದೂರದಲ್ಲೊಂದು ಕಾಡು, ಆ ಕಾಡಿನಲ್ಲಿ ವಾಸವಾಗಿದ್ದಾರೆ ಶ್ರವಣ ಮುನಿ ಸೀಮಂತಿನಿ ಎಂಬತಕ್ಕಂತಹ ದಂಪತಿಗಳು. ಭಗವಂತ ಅವರಿಗೆ ಎಲ್ಲ ಭಾಗ್ಯವನ್ನು ಕೊಟ್ಟಿದ್ದಾನೆ, ಈ ಪ್ರಪಂಚವನ್ನು ನೋಡತಕ್ಕಂತಹ ಸೌಭಾಗ್ಯವನ್ನು ಮಾತ್ರ ಕೊಟ್ಟಿಲ್ಲ. ಅಂದರೆ ಅವರಿಬ್ಬರು ಹುಟ್ಟುಕ್ರೂಡರಾಗಿದ್ದಾರೆ, ಜನ್ಮಾಂಧರಾಗಿದ್ದಾರೆ.

ಅವರಿಬ್ಬರಿಗೂ ಕೂಡ ಕಣ್ಣುಗಳು ಕಾಣಿಸ್ತಾ ಇಲ್ಲ. ಭಗವಂತ ಅಂತಹ ದಂಪತಿಗಳಿಗೆ ಅವರವರ ಯೋಗಕ್ಕನುಸಾರವಾಗಿ ಆ ದೃಷ್ಟಿಯನ್ನ ಅವರಿಂದ ದೂರವಾಗಿಸಿದ್ದಾನೆ. ಆದರೂ ಕೂಡ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಎನ್ನುವ ಮಾತಿನಂತೆ ಈ ಮಹಾನುಭಾವನಾಗಿರ್ತಕ್ಕಂತಹ ಶ್ರವಣನಿಗೆ ಕಣ್ಣಿಲ್ಲದ ಆ ತಾಯಿ ಆಸರೆಯಾಗಿ ಬಂದು, ಅಂದರೆ ಸೀಮಂತನಿ ಆಸರೆಯಾಗಿ ಬಂದು ಬಹಳ ಸಂಗಾತಿಯಾಗಿ ಸದಾ ಸರ್ವದ ಎಡಬಿಡದೆ ಅಡಿಗಡಿಗೆ ಅಡಿದಾವರಿಯ ಸೇವೆಯ ಯೋಗವನ್ನು ಮಾಡ್ತಾ ಆ ಶ್ರವಣ ಮುನಿಯನ್ನ ನಿತ್ಯವೂ ಕೂಡ ಸೇವೆ ಮಾಡ್ತಿದ್ದಾರೆ. ಅವರಿಬ್ಬರಿಗೂ ಕಣ್ಣಿಲ್ಲ ಅನ್ನತಕ್ಕಂತಹ ಕೊರತೆ ಇಲ್ಲವೇ ಇಲ್ಲ. ಕಣ್ಣಿಲ್ಲ ನಾವು ಕೂಡರು ಅಂತ ಒಂದು ದಿವಸವೂ ಕೂಡ ಅವರು ಆ ವೇದನೆಯನ್ನೇ ಪಟ್ಟಿಲ್ಲವಂತೆ. ಅಂತಹ ಅನುರೂಪರಾದ ಗಂಡ ಹೆಂಡತಿಯರು ಇವರಿಬ್ಬರಿಗೂ ಮದುವೆ ಮಾಡಿಸಿದಂತಹ ಪುಣ್ಯಾತ್ಮ ಸೌರಭ ಎಂಬತಕ್ಕಂತಹ ಮುನಿ. ಎಂದು ಅವರಿಬ್ಬರೂ ವಿವಾಹವಾದರೋ ಅಂದಿನಿಂದ ಗಂಡ ಹೆಂಡತಿಯರು ಅನ್ಯೋನ್ಯವಾಗಿ ಕಾಲಯಾಪನೆ ಮಾಡ್ತಿದ್ದಾರಂತೆ. ಒಂದು ದಿವಸವಾದರೂ ಪತಿಯ ಎದುರಿಗೆ ನಿಂತು ಅವರನ್ನ ನೋವು ಮಾಡಿ ಮಾತನಾಡಿದಂತಹ ತಾಯಿಯಲ್ಲ ಈ ಸೀಮಂತಿನಿ. ಗಂಡ ಆ ಶ್ರವಣ ಮುನಿ ಸೀಮಂತಿನಿ ಅಂದರೆ ಸ್ವಾಮಿ ಅಂತ ಓಡಿ ಬಂದು ಅವರ ಪಾದದ ಬಳಿ ಕುಳಿತು ಮೆಲ್ಲಗೆ ಅವರ ಪಾದವನ್ನೇ ಒತ್ತುತ್ತ ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಾ ನಿತ್ಯವೂ ಕೂಡ ಪರಮಾತ್ಮನ ಧ್ಯಾನಾಸಕ್ತರಾಗಿ ಕಾಲಯಾಪನೆ ಮಾಡಿ. ಕೆಲವರು ಹಾಗೆ ಇರ್ತಾರೆ, ಗಂಡ ಹೆಂಡತಿಯರು ಅಷ್ಟೇ ಅನ್ಯೋನ್ಯವಾಗಿರೋರು ಈಗಲೂ ನಮ್ಮ ದೇಶದಲ್ಲಿ ಇದ್ದಾರೆ, ಇಲ್ಲ ಅಂತಲ್ಲ, ಇನ್ನು ಕೆಲವು ಸೀಮೆಯಲ್ಲಿ ಇರೋಲ್ಲ, ಅದಕ್ಕೆ ನಾವೇನು ಮಾಡಕ್ಕ, ಸ್ವಲ್ಪ ಊಟ ಮಾಡ್ರಿ, ಇಲ್ಲ ಕಣೆ ನನಗೆ ಬೇಡ, ಸ್ವಲ್ಪ ಊಟ ಮಾಡ್ರಿ, ಅಯ್ಯೋ ನನ್ನ ಕೈಲಾಗಲ್ಲ, ಮೊಸರು ಅನ್ನ ಊಟ ಮಾಡ್ರಿ, ಬೇಡ ತಿಳಿ ಸಾರು ಆಗ್ತೀನಿ ಊಟ ಮಾಡ್ರಿ, ಆಗಲ್ಲ ಕೇಳಿದ್ರ ವಿಚಾರ ಏನು, ಆಕಾಶ ಬಂದು ಭೂಮಿಗೆ ಸೇರ್ಕೊಂಡ್ಬಿಡ್ತಂತೆ, ತಿರ್ಗಾ ಹೋಗಿ ಆಕಾಶಕ್ಕೆ ಸೇರ್ಕೊಂಡ್ಬಿಡ್ತಂತೆ, ಹಿಂಗೆಲ್ಲ ಮಾತಾಡ್ತಿರ್ತಾರೆ. ಯಾಕೆಂದ್ರೆ ನನ್ನ ಗಂಡ ಒಂದು ತುತ್ತನ್ನ ಜಾಸ್ತಿ ತಿನ್ನಲಿ ಊಟ ಮಾಡಲಿ, ಇನ್ನು ಕೆಲವರು ಅನ್ನ ಗಂಡನ ಮುಂದೆ ಇಟ್ಟು ತಟ್ಟೆಯಲ್ಲಿ ಬೈತಾರಂತೆ, ಅದು ನಮಗೆ ಗೊತ್ತಿಲ್ಲ, ಆದರೂ ಹೇಳ್ತಾರೆ ತಿನ್ನು ಏನ್ ಮಾಡ್ತೀಯ ತಿನ್ನು, ನಿನ್ ಕಟ್ ಗಂಡಗಳಿಂದ ಇದೇ ಗೋಳು ತಿನ್ನು ಅಂದ್ಬಿಟ್ರೆ ಆ ಗಂಡನಿಗೆ ಅನ್ನ ತಿನ್ನುವುದಕ್ಕೆ ಮನಸ್ಸು ಬರಲ್ಲ, ಅಯ್ಯೋ ಎಂತ ಹೆಂಡತಿ ನನಗೆ ಸಿಕ್ಕ. ಅಲ್ಲಿ ಹಾಗಲ್ಲ, ಕಥೆಯಲ್ಲಿ ಮಹಾನುಭಾವನಾಗಿರ್ತಕ್ಕಂತಹ ಈ ಶ್ರವಣ ಮುನಿ ಆ ಹೆಂಡತಿಯನ್ನು ಪಡೆದು ತಾನು ಭಾಗ್ಯಶಾಲಿಯಾಗಿದ್ದಾನೆ. ಅವರಿಬ್ಬರ ದಾಂಪತ್ಯ ಜೀವನ ಹೂವಿನಲ್ಲಿ ಸುಗಂಧ ಬೆರೆತಂತೆ, ಸಕ್ಕರೆಯೊಳಗಣ ಸಿಹಿಯಂತೆ. ಇಲ್ಲಿ ಒಂದು ದಿನ ಈ ತಾಯಿ ಗಂಡನ ಬಳಿ ಕುಳಿತು ಅವನ ಮುಖವನ್ನೇ ಆ ಕುರುಡು ಕಣ್ಣುಗಳಿಂದ ನೋಡ್ತಾ, ಸ್ವಾಮಿ ಎಲ್ಲಿದ್ದೀರ, ಸ್ವಾಮಿ ಎಲ್ಲಿದ್ದೀರಾ ಅಂತ ಅಂದ್ಲು. ಹಾಗನ್ನುವಾಗ ಈ ಶ್ರವಣ ಮುನಿ ಸೀಮಂತ್ರಿ ನಾನು ಇಲ್ಲೇ ಕುಳಿತಿದ್ದೀನಿ ಇಲ್ಲೇ ಕುಳಿತಿದ್ದೀನಿ ಅಂದ್ರೆ ಆ ತಾಯಿ ಬಂದು ಯಾವತ್ತೂ ದುಃಖ ಪಡೆದವಳು ಅವನನ್ನೇ ನೋಡ್ತಾ ಹೇಳ್ತಾರಂತೆ, ಸ್ವಾಮಿ ಭಗವಂತ ನಮಗೆ ಎಲ್ಲವನ್ನೂ ಕೊಟ್ಟ, ಆದರೆ ಈ ದೃಷ್ಟಿ ಭಾಗ್ಯವನ್ನ ಒಂದು ಕೊಟ್ಟುಬಿಟ್ರೆ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅದಕ್ಕೆ ಅವನಂತನಂತೆ, ಅಯ್ಯೋ ಹುಚ್ಚಿ, ನಮಗೆ ಯಾವ ಕಣ್ಣುಗಳು ಬೇಡ ಕಣೆ, ನಮಗೆ ಭಗವಂತ ಎರಡು ಒಳ್ಳೆಯ ಕಣ್ಣನ್ನು ಕೊಟ್ಟಿದ್ದಾನೆ. ಯಾವುದ ಕಣ್ಣು ಅಂದ್ರೆ ನಮ್ಮ ಮಗ, ನಮ್ಮಿಬ್ಬರಿಗೂ ಇರತಕ್ಕಂತಹ ಅನುರೂಪನಾದ ಮಗ. ಆ ಮಗನನ್ನ ಪಡೆದಿರತಕ್ಕಂತಹ ನಾವೇ ಭಾಗ್ಯಶಾಲಿಗಳು. ಹಾಗನ್ನುವ ಸಮಯಕ್ಕೆ ಸರಿಯಾಗಿ ತಾಂಡವ ಅಂದ್ರೆ ಆ ತಾಂಡವ ಕುಮಾರ ಓಡಿ ಬಂದಿದ್ದೆಯಪ್ಪ ಅಂದಿದೆ. ಆ ತಂದೆ ಹತ್ರ ಬಂದಿದೆ ಕೂತ್ಕೊಂಡ್ಬಿಟ್ಟ, ಅವನನ್ನು ಮುದ್ದಾಡಿ, ಕಂದ ಕಂದ ಬಂದಿಯಾ ಮಗನೇ, ಎಲ್ಲಿದೆಯಾ ತಾಂಡವ ತಾಂಡವ ಅಂತ ಹೇಳಿ ಆ ಮಗನನ್ನು ಹತ್ತಿರಕ್ಕೆ ಕರೆದು ಅವನ ತಲೆಯನ್ನೆಲ್ಲ ಒಂದು ಸಲ ಹೀಗೆ ನೇವರಿಸಿ ಅವನನ್ನು ಅಪ್ಪಿ ಬುದ್ದಾಡ್ತಾನಂತೆ ಆ ಮಹಾನುಭಾವನಾದ ಶ್ರವಣ. ಈ ತಾಯಿ ಅಂತಾಳಂತೆ, ಏನ್ರಿ ಏನ್ರಿ ಇಂತಹ ಒಳ್ಳೆಯ ಮಗನನ್ನ ಕಣ್ಣು ತುಂಬ ನೋಡೋಣ ಅಂದ್ರೆ ಆಗ್ತಾ ಇಲ್ವಲ್ರಿ, ಏನ್ ಮಾಡೋಣ ಸ್ವಾಮಿ. ಹಾಗೆನ್ನುವಾಗ ಈ ಮಹಾಜ್ಞಾನಿ ಆಗಿರತಕ್ಕಂತಹ ತಾಂಡವ ಆ ತಾಯಿಯನ್ನೇ ನೋಡ್ತಾನಂತೆ, ಅಮ್ಮ ಯಾವ ಭಾಗ್ಯವೋ ನಿನ್ನ ನಾನು ತಾಯಿಯನ್ನಾಗಿ ಪಡೆದೆ, ನಿಮ್ಮಿಬ್ಬರನ್ನ ತಂದೆ ತಾಯಿಗಳನ್ನಾಗಿ ಪಡೆದಿರತಕ್ಕಂತಹ ನಾನೇ ಭಾಗ್ಯಶಾಲಿ ಅಮ್ಮ, ನಾನೇ ಭಾಗ್ಯಶಾಲಿ. ಹಾಗಂದ್ರೆ ಈ ತಾಂಡವ ಪಕ್ಕದಲ್ಲಿ ಕುಳಿತ ಈ ಹೆಂಡತಿಯನ್ನು ಕರೆದು ಮಹಾನ್

ಆಗಿರತಕ್ಕಂತಹ ಈ ಶ್ರವಣ ಮುನಿ ಅಳಬೇಡ ದೇವಿ ಅಳಬೇಡ, ನಮಗೆ ಕಣ್ಣುಗಳಿಲ್ಲ ಆದರೆ ಅಂತರಂಗದ ಕಣ್ಣುಗಳಿದೆ, ಅಂತರಂಗದ ಕಣ್ಣುಗಳಿದೆ, ಆ ಅಂತರಂಗದ ಕಣ್ಣುಗಳಿಂದ ಈ ಜಗದ ವ್ಯಾಪಾರವನ್ನು ತಿಳ್ಕೊಂಡು ಬಿಡೋಣ. ಸುಮ್ಮನಿರು. ಯಾವುದು ಸ್ವಾಮಿ ಅಂತರಂಗದ ಕಣ್ಣು ಅಂದರೆ, ಆ ಗಂಡ ಮೆಲ್ಲಗೆ ಅವಳ ಕರ ಹಿಡಿದು ಹತ್ತಿರಕ್ಕೆ ಕುಳ್ಳಿರಿಸಿಕೊಂಡು ಅವಳಿಗೆ ಉಪದೇಶವಾದ ನಾಲ್ಕು ಮಾತುಗಳನ್ನು ಹೇಳ್ತಿದ್ದಾನಂತೆ.

ಜ್ಞಾನ ಕಣ್ಣುಗಳನ್ನು ತೆಗೆದು ನೋಡುತ್ತೀವಿ, ಕಾಣ್ತಾನೆ ಪರಮೇಶ್ವರ. ನಿರಾಕಾರ ನಿರ್ವಿಕಾರ ಆಕಾರ ಸಾಕಾರ ಸ್ವರೂಪನಾಗಿರ್ತಕ್ಕಂತಹ ಅವನಿಗೆ ಈ ಲೋಕದಲ್ಲಿ ಸದಾ ಸರ್ವದಾ ಭಕ್ತರನ್ನು ಕಾಪಾಡತಕ್ಕಂತಹದ್ದೇ ಉದ್ದೇಶ. ಬಿಡು ಚಿಂತೆಯನ್ನ ಅಂದಿದ್ದಾನೆ ತಾಯಿ. ಅಲ್ಲಿಗೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಮಗನ ಅಭ್ಯುದಯವನ್ನೇ ಬಯಸ್ತಾ ಕಾಲಹರಣ ಮಾಡುತ್ತಿದ್ದಾಳಂತೆ. ಈ ತಾಂಡವ ಸಾಮಾನ್ಯನಾದವನೇನಲ್ಲ, ನಮ್ಮ ಕಥಾನಾಯಕನಾದ ತಾಂಡವ ಓಡಿ ಬಂದು ಆ ತಾಯಿ ಕುಳಿತಿದ್ರೆ ಅಮ್ಮನತ್ರ ಬಂದು, ಅಮ್ಮ ನಿನ್ನೊಂದು ಮಾತು ಕೇಳ ಅಮ್ಮ, ಮಕ್ಕಳು ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಅದರೊಳಗೂ ಜ್ಞಾನಿಗಳು ಮಾತಾಡಿದ್ರೆ ಇದ್ದಿದ್ದು ಚೆನ್ನಾಗಿರುತ್ತೆ. ಅವರೇನಾದರೂ ಯಾವ ಮಾತಾಡ್ತಾರೆ ಅಂತ ಇನ್ನೊಬ್ಬರು ಕಾಯ್ತಿರ್ತಾರೆ, ಹಾಗೆ ಮಾತಾಡ್ತಿರ್ತಾರೆ. ಕೆಲವರು ದೊಡ್ಡವರು ಮಾತಾಡೋದೇ ಒಂಥರ, ನಮಸ್ಕಾರ ಸ್ವಾಮಿ ಅಂದರೆ ತಮ್ಮ ಆಶೀರ್ವಾದ ಅಂತಾರೆ. ನೋಡಿ ಎಂಥ ಒಳ್ಳೆ ಮಾತು, ಆರೋಗ್ಯವಾಗಿದ್ದೀರಾ, ಏನೋ ಸ್ವಾಮಿ ದೇವರ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಅಂತಾರೆ. ಇನ್ನು ಕೆಲವ್ರನ್ನ ಮಾತಾಡಿಸಿ ಹಂಗಲ್ಲ, ಏನ್ರಿ ಆರೋಗ್ಯವ ಕಣ್ ಕಾಣಿಸಲ್ವೇನ್ರಿ, ನಿಮ್ ಎದುರುಗಡೆ ಒಳ್ಳೆ ಕೋಣ ನಿಂತಂಗ್ ನಿಂತಿದ್ದೀನಿ. ಅದು ಮಾತಲ್ಲ, ಮಾತು ನಿಮ್ ನಗೆ ನುಡಿಯು, ಮಾತು ನಿಮ್ ನಗೆತತೆಯು, ಮಾತು ನಿಮ್ ಸರ್ವ ಸಂಪದವು ಲೋಕಕ್ಕೆ, ಮಾತೇ ಮಾಣಿಕ್ಯ ಸರ್ವಜ್ಞ. ಮಾತಾಡ್ತಕ್ಕಂತಹ ಕ್ರಮ ಒಂದಿದ್ದು ಬಿಟ್ರೆ ಎಂಥವರಾದ್ರೂ ಕೂಡ ಹತ್ರಕ್ಕೆ ಬಂದು ನಿಂತಿರ್ತಾರೆ. ಆ ಮಾತಿನಲ್ಲೇ ಏನಾರ ಕೆಡಿಸ್ಕೊಂಡ್ಬಿಟ್ರೆ ಕಷ್ಟ, ಯಾರು ಸೇರಿಸಲ್ಲ. ಇವನು ಬಂದ ಅಂತ ಮ್ಯಾತ್ಗೆ ಜಾಗ ಬಿಟ್ಬಿಡ್ತಾರೆ. ಇಲ್ಲಿ ಬಾಲಕನಾದ ತಾಂಡವ ಹಾಗಲ್ಲ, ಓಡಿ ಬಂದು ತಾಯಿ ಹತ್ರ ಕಿಳಿದು ಅಮ್ಮ ಅಂದ. ಅಮ್ಮ ಅನ್ನುವ ಎರಡಕ್ಷರಗಳಿಗೆ ಎಷ್ಟೊಂದು ಅರ್ಥವಿದೆ. ಅಕಾರ ಉಕಾರ ಮಕಾರ ಸೇರಿ ಓಂಕಾರವಾಯಿತು. ಅಮ್ಮ ಎನ್ನುವ ಆ ಎರಡಕ್ಷರಗಳಲ್ಲಿಯೂ ಕೂಡ ಅದೇ ಮಹದರ್ಥ. ಇಲ್ಲಿ ಬಾಲಕನಾದ ತಾಂಡವ, ಅಮ್ಮ ಏನಾದರೂ ಆಸೆ ಇದ್ರೆ ಹೇಳಿಬಿಡಮ್ಮ, ನಾನು ನೆರವೇರಿಸಿಕೊಡ್ತೀನಿ. ಹಾಗೆನ್ನುವಾಗ ಆ ಬಾಲಕರ ಧೈರ್ಯವನ್ನು ಕಂಡು ಈ ತಾಯಿ ಮೆಚ್ಚಿದಳಂತೆ, ಅಪ್ಪಾ ನನಗೊಂದು ಆಸೆ ಇದೆ ಕಾಣು. ತಾಯಿ ಅಂದ್ರೆ ಏನಾದರೂ ಕೇಳಿಬಿಟ್ರೆ ಮಕ್ಕಳು ನಡೆಸ್ಕೊಡ್ತೀನಿ ಅಂದ್ಬಿಟ್ರೆ ಅದಕ್ಕಿಂತ ಆನಂದ ಯಮನಿಗಿನ್ನೇನು ಇಲ್ಲ. ಶಂಕರ ಅಲ್ಲಿ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಒಂದು ನಾಲ್ಕು ಹಣ್ಣು ತಗೊಂಡ್ಬಾರೋ ಅಂದ್ರೆ ಅವರಮ್ಮ, ಅಮ್ಮ ಈಗ ತಂದು ಬಿಡ್ತೀನಿ ಅಂದ್ಬಿಟ್ರೆ, ಆ ಹಾ ಹಾ ಹೌದೌದು ನನ್ನ ಮಗ ಎಷ್ಟೊಂದು ಚೆನ್ನಾಗಿ ನನ್ನ

0: ಮಾತು ಕೇಳ್ತಾನೆ ಅಂತಾಳೆ. ಅಪ ಹಣ ತಗೊಂಡ್ಬಾರೋ,
1: ಏಯ್
0: ಸುಮ್ಮನೆ ಬಿದ್ಕೋ, ಯಾವಾಗಲೂ ಇದೇ ಗೋಳು ಅಂದ್ಬಿಟ್ರೆ
1: ಆ ತಾಯಿಗೆ ಹೊಟ್ಟೆಯೆಲ್ಲ ಚುರ್ರಲತ್ತೆ. ಎಂಥ ಮಗನಲ್ಲಿ ಹೆತ್ತು ಬಿಟ್ಟೆ,
0: ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಬಿಂಕವಿಲ್ಲದೆ ತನ್ನ ಕಂಕುಳಲ್ಲಿ ಎತ್ತಿಕೊಂಡು ಶಶಾಂಕನನ್ನು ತೋರಿ ಕ್ಷೀರಾನವನ್ನು ಉಣಿಸಿ ಕಾಪಾಡ್ತಕ್ಕಂತಹ ಅವಳು ತಾಯಿ. ಆ ತಾಯಿಯ ಮಾತನ್ನು ಸದಾ ಸರ್ವದಾ ಪಾಲಿಸುವುದೇ ಮಕ್ಕಳ ಕರ್ತವ್ಯ. ಇಲ್ಲಿ ನಮ್ಮ ಕಥಾನಾಯಕನಾದರೂ ಅಷ್ಟೇ, ಮಹಾನುಭಾವನಾದ ತಾಂಡವ, ಏನಮ್ಮ ಆಸೆ? ಏನಿಲ್ಲ ಮಗನೇ, ಒಂದು ಸಲ ಈ ದೇಹದಲ್ಲಿರುವ ಉಸಿರು ಹಾರಿ ಹೋಗುವ ಮುನ್ನ, ನನ್ನ ಪ್ರಾಣ ಪಕ್ಷಿ ನನ್ನಿಂದ ದೂರವಾಗುವ ಮುನ್ನ, ನಾನೊಂದು ಸಲ ಕಾಶಿ ನೋಡ್ಬಿಡ್ಬೇಕಣಪ್ಪ. ನಮ್ಮ ಕೈಲಿ ಯಾತ್ರೆ ಮಾಡಿಸಿಬಿಡೋ, ನಮ್ಮಿಬ್ಬರ ಕೈಲಿ ಯಾತ್ರೆ ಮಾಡಿಸಿಬಿಡೋ ಮಗನೇ. ಆ ಶ್ರವಣ ಪಕ್ಕದಲ್ಲಿ ಕೂತಿದ್ದ ಸೀಮಂತಿನಿ, ಸ್ವಲ್ಪ ತಾಳು ಸ್ವಲ್ಪ ತಾಳು, ಅವನಿನ್ನೂ ಹುಡುಗ ಬಾಲಕ, ಅವನ ಕೈಯಲ್ಲಿ ಹೇಗೆ ಕಾಶಿ ಯಾತ್ರೆ ಮಾಡಿಸಕ್ಕಾಗತ್ತೆ ನಮ್ಮನ್ನ? ನಾವಿಬ್ಬರು ಹುಟ್ಟು ಕುರುಡರು, ನಡೆಯಲಾರೆವು, ದೇಹದಲ್ಲಿ ತ್ರಾಣವಿಲ್ಲ, ಕಂಗಳಲ್ಲಿ ಆ ಕಾಂತಿ ಕಂದಿ ಹೋಗಿದೆ, ಕುರುಡರಾಗಿದ್ದೇವೆ, ಮೈಯಲ್ಲಿ ಬಲವಿಲ್ಲ, ನಡೆಯುವುದಾದರೂ ಹೇಗೆ? ಇಲ್ಲೇ ಇದೆಯೇನೆ ಕಾಶಿ? ಬೇಡ ದೇವಿ, ನನ್ನ ಮಾತನ್ನು ಕೇಳು. ಹಾಗಂತಿದ್ದಾನೆ ಈ ಕುಳಿತಂತಹ ತಾಂಡವ ಥಟ್ಟನ ಮೇಲೆ. ದ್ವಾಪ, ನೀವು ನನಗೆ ಜನ್ಮದಾತರು, ನನ್ನನ್ನ ಸದಾ ಸರ್ವದಾ ಕಣ್ಣಿಲ್ದಿದ್ರು ಕಾಪಾಡ್ತಿರ್ತಕ್ಕಂಥ ಅವರು. ನಿಮ್ಮ ಒಂದು ಸಣ್ಣ ಆಸೆಯನ್ನು ನೆರವೇರಿಸಿದಷ್ಟು ಅಸಮರ್ಥನೇ ನಾನು. ಇಲ್ಲ ಇಲ್ಲ, ನಿಮ್ಮನ್ನು ಹೇಗಾದ್ರೂ ಮಾಡಿ ಕಾಶಿ ಯಾತ್ರೆ ಮಾಡಿಸಿಬಿಡ್ತೀನಿ. ಮಗನಾಗಿ ಹುಟ್ಟಿದ್ದಕ್ಕೆ ಅಷ್ಟೇ ಸಾರ್ಥಕ, ತಂದೆ ತಾಯಿಗಳ ಸೇವೆಯನ್ನು ಕೊನೆಗಾಲದಲ್ಲಿ ಆನಂದವಾಗಿ ಮಾಡಿಬಿಡ್ಬೇಕು ಅಂತ ನನ್ನ ಆಸೆ ಇದೆ. ನಾನು ಕಾಶಿ ಯಾತ್ರೆ ಮಾಡಿಸ್ತೇನೆ. ಹಾಗನ್ನುವಾಗ ಈ ಕುರುಡರಿಬ್ಬರ ಕಣ್ಣುಗಳಲ್ಲಿ ನೀರು ದಳ ದಳ ದಳ ದಳ ದಳ ದಳನೆ ಕೆಳಗೆ ಹರಿಯಿತು. ಹೌದು ಹೌದು, ಎಂತಹ ಮಗ! ಏಕೋಪಿ ಗುಣವಾನ್ ಪುತ್ರ ನಿರ್ಗುಣ ಇವ ಶತೈರಪಿ ಏಕಚಂದ್ರ ಸ್ತಮೋಹಂತಿ ನಕ್ಷತ್ರಂ ಕಿಂ ಪ್ರಯೋಜನ. ವಂಶಕ್ಕೆ ಒಬ್ಬ ಮಗ ಒಳ್ಳೆಯವನಿದ್ದು ಬಿಟ್ರೆ ಸಾಕ್ರಿ, ಹಾವು ಹಲವನು ಹಡೆದು ಲೋಕಕ್ಕೆ ಸಾವತಹವಲ್, ನಿನ್ನೆಯ ನೂರು ಮಕ್ಕಳ ಮೇಕೆ ಹಡದೆಯೋ ಭೂಮಿ ಬಾರಕರ ಅಂತಾನೆ ಮಹಾನುಭಾವನಾದ ಕುಮಾರವ್ಯಾಸ. ಇಲ್ಲಿ ಆ ತಾಂಡವ ತಂದೆ ತಾಯಿಗಳ ಆಸೆಯನ್ನ ಪೂರೈಸುವುದಕ್ಕಾಗಿ ಅಡ್ಡೆಯಲ್ಲಿ ಅವರನ್ನು ಕುಳ್ಳಿರಿಸಿಕೊಂಡು, ಮುಂದುಗಡೆ ತಾಯಿ, ಹಿಂಭಾಗದಲ್ಲಿ ತಂದೆ. ಯಾಕೆಂದ್ರೆ ಮೊದಲು ತಾಯಿ, ಈ ಲೋಕಕ್ಕೆ ಆಧಾರಭೂತಳಾಗಿರ್ತಕ್ಕಂತಹ ಅವಳು ಹೆಣ್ಣು. ಆ ತಾಯಿಯನ್ನು ಮುಂಭಾಗದಲ್ಲಿ ಕುಳ್ಳಿರಿಸಿಕೊಂಡು ಹಿಂದಿನ ಆ ಒಂದು ಭಾಗದಲ್ಲಿ ಅಂದರೆ ಆ ಅಡ್ಡೆಯ ಆ ಜೋಲಿಯಲ್ಲಿ ಇನ್ನೊಬ್ಬ ತಂದೆಯನ್ನು ಕುಳ್ಳಿರಿಸಿಕೊಂಡು ಹೊರಟರಂತೆ. ಆ ದಂಪತಿಗಳು ಮಗ ಹೊತ್ತುಕೊಂಡು ಹೋಗ್ತಿರ್ತಕ್ಕಂತಹ ಆ ಒಂದು ಕ್ರಮವನ್ನು ನೋಡಿ ಮನಸ್ಸಲ್ಲಿ ಅಂದುಕೊಂತಾರಂತೆ, ಕಂದ, ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತಳು ನಿನ್ನಮ್ಮ, ಆ ಒಂಬತ್ತು ತಿಂಗಳಲ್ಲಿ ಹೊತ್ತಂತಹ ಫಲವನ್ನ ಈಗ ಇಡೀ ಜೀವಮಾನ ಪರ್ಯಂತರವೂ ಕೂಡ ನಮ್ಮನ್ನು ಹೊತ್ತುಕೊಂಡು ಸಾಕ್ತಾ ಇದೆಯಲ್ಲ ಮಗನೇ. ಆಗಲಿ ಮಗನೇ, ಆಗಲಿ ಅಂತ ಹೇಳಿ ಮೆಲ್ಲಗೆ ಹರ ಹರ ಮಹಾದೇವ್, ಹರ ಹರ ಮಹಾದೇವ್ ಅಂತ ಹೊರಟ. ಬರ್ತಿದ್ದಾರೆ, ಬರ್ತಾ ಬರ್ತಾ ಬರ್ತಾ ಬರ್ತಾ ಬರ್ತಾ ಕಾಶಿಯ ಕಡೆಗೆ ಬರ್ತಿದ್ದಾರೆ. ಇಲ್ಲಿ ಅಯೋಧ್ಯ ನಗರಕ್ಕೆ ಅರಸನಾಗಿರ್ತಕ್ಕಂತಹ ಚಕ್ರವರ್ತಿ ದಶರಥ, ಸಪ್ತದ್ವೀಪ ವಸುಂಧರೆಯನ್ನು ಆಳುವ ಸಾರ್ವಭೌಮ, ಚತುರಂಬೋದಿ ವಿಪರೀತ ಧರ್ಮ ಭೂಯ ತಾಂ ಶಾಸಿಸುವ ಸದ್ದಂಡ ಧರಾಧರೇಶ, ಚಕ್ರವರ್ತಿ ದಶರಥ ತಾನು ಅಯೋಧ್ಯ ನಗರವನ್ನು ಪರಿಪಾಲನೆ ಮಾಡ್ತಿದ್ದಾನೆ. ಏನು ಆಗಿನ ಕಾಲದ ರಾಜ್ಯಭಾರ ಸಾಮಾನ್ಯವೇ? ಆ ರಾಜ್ಯದಲ್ಲಿ ಕಳ್ಳಕಾಕರ ಭೀತಿ ಇಲ್ಲ, ಪಾಪ ಎಂಬುದಿಲ್ಲ, ಸದಾ ಸರ್ವದಾ ಭಾಗ್ಯಶೀಲರಾಗಿ ಶ್ರೀಹರಿಯ ಧ್ಯಾನವನ್ನು ಮಾಡ್ತಾ ಕಾಲಯಾಪನೆ ಮಾಡ್ತಿದ್ದಾರೆ ಜನ ತುಂಬಾ ಸಂತೋಷದಿಂದ. ಒಂದು ದಿನ ಈತ ದರ್ಬಾರ್ನಲ್ಲಿ ಕುಳಿತಿದ್ರೆ ಚಕ್ರವರ್ತಿ ಓಡಿ ಬಂದ ಒಬ್ಬ ಸೇವಕ, ಬಡಯ್ಯ ಬುದ್ಧಿ ಬುದ್ಧಿ ಬಲ್ದೆ ಬುದ್ಧಿ ಸುದ್ದಿ

ಓಹೋ ಬಂದೇ ಬುದ್ಧಿ. ಈ ದಶರಥ ಮೂರು ಜನ ಮಹಾರಾಣಿಯರು, ಕೌಸಲ್ಯ, ಸುಮಿತ್ರ, ಕೈಕ, ಬಹುಕಾಲ ಮಕ್ಕಳಿಲ್ಲದ ಚಕ್ರವರ್ತಿ ಇವನ ಸೇವಕನ ನೋಡಿ, ಅಯ್ಯ ಏನ್ ಸಮಾಚಾರ ಒಡೆಯ? ಕಾಡಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿದೆ ಪ್ರಭು. ಆ ಕಾಡು ಪ್ರಾಣಿಗಳ ಉಪಟಳವನ್ನು ತಡೆಯಲಾರದೆ ಜನ ಪಡಬಾರದ ಯಾತ್ರೆಯನ್ನು ಪಡ್ತಾ ಇದ್ದಾರೆ. ಕಾಪಾಡಿ, ಕಾಪಾಡು ಒಡೆಯ. ಪ್ರಜೆಗಳ ಕ್ಷೇಮ ಚಿಂತನೆಯನ್ನೇ ಹೊತ್ತವನಲ್ಲವೇ ಚಕ್ರವರ್ತಿ. ಆಗಲಿ, ನಡೆಯಿರಿ, ಬೇಟೆಯಾಡೋಣ, ನಡೆಯಿರಿ. ಏನು ಹೊರಟ್ಬಿಟ್ರು ಜನ, ಸಾಲ ಸಾಲಾಗಿ ಸಾಲ ಸಾಲಾಗಿ ಸಾಲ ಸಾಲಾಗಿ ಹೊರಟ್ಬಿಟ್ರು. ಏನು ಈಟಿ, ಗುರಾಣಿ, ಭರ್ಜೆ, ಭಲ್ಲೆಗಳನ್ನು ಹಿಡಿದು ಕಾಡಿನಲ್ಲಿ ಸ್ವಚ್ಛಂದವಾಗಿ ಓಡಾಡ್ತಾವ, ಓಹೋ ಓಹೋ ಅಂತ ಓಡಾಡ್ತಿದ್ದಾರೆ. ನಾವು

ಅದರ ಮೇಲೆ ನಾವು ಎಸೆಯುವ

ಬಂದಿದೆ ಎಲ್ಲ ಸೇರಿಬಿಟ್ರು. ಏಳು ಸೈನಿಕರು ಆ ಉತ್ಸಾಹದಿಂದ ಬೇಟೆಗಾರರೆಲ್ಲ ಒಂದಾಗಿ ಬಂದು ಶರಭ ಪುಲಿ ಕಾಡಾನೆ ಸಿಂಹ ಶಾರ್ದೂಲಗಳನ್ನ ಕಲ್ಲು ಕವಣೆ ಈಟಿ ಬರ್ಜಿಗಳಿಂದ ಒಂದೊಂದಾಗಿ ಒಂದೊಂದಾಗಿ ಕೊಲತಾ ಕೊಲತಾ ದೂರ ಹೊರಟು. ದುರದೃಷ್ಟವಶಾತ್ ಏನಾಗಿದೆ ಅಂದ್ರೆ ಎಲ್ಲ ಸೈನಿಕರಿಗೂ ಬೇಟೆಗಳು ಸಿಗ್ತಾ ಇದೆ, ಆದರೆ ಈ ಚಕ್ರವರ್ತಿ ದಶರಥನ ಬಾಣಕ್ಕೆ ಒಂದು ಪ್ರಾಣಿಯೂ ಸಿಕ್ಕಲೇ ಇಲ್ಲ. ಚಕ್ರವರ್ತಿಯ ಮನಸ್ಸಿನಲ್ಲಿ ಸ್ವಲ್ಪ ಯಾತನೆಯಾಯಿತಂತೆ. ಏನಿದು ಶರ ಏಕಮಾತ್ರದಿಂದ ಶರದಯಂತ್ರಿಪ್ಪು ಪರಿವಾರವನ್ನು ತುಂಬ ತುಂಬರಾಗಿ ಕತ್ತರಿಸುವ ನಾನು ಈ ಕಾಲದಲ್ಲಿ ಒಂದು ಪ್ರಾಣಿಯನ್ನು ಕೂಡ ಬೇಟೆಯಾಡಲಿಲ್ವಲ್ಲ, ಏನಾಯ್ತು ಇವತ್ತು, ಏನಾಯ್ತು ಈ ದಿನ ಅಂತ ಮೆಲ್ಲಗೆ ಬರ್ತಾ ಬರ್ತಾ ಬರ್ತಾ ಬರ್ತಾ ಅಲ್ಲೊಂದು ಮರ, ಆ ಮರದ ಕೆಳಗೆ ತರಗೆಲೆಯ ಹಾಸಿನ ಮೇಲೆ ಸ್ವಲ್ಪ ವಿಶ್ರಮಿಸಿಕೊಳ್ಳೋಣ ಅಂತ ಅಲ್ಲಿ ಕುಳಿತ. ಇಲ್ಲಿ ಕಾಡು ಕಾಡು ಮಹಾನುಭಾವನಾಗಿರ್ತಕ್ಕಂತಹ ತಾಂಡವ ತಂದೆ ತಾಯಿಗಳು ಕುಳಿತಂತಹ ಅಡ್ಡೆಯನ್ನ ಹೆಗಲ ಮೇಲೆ ಇಟ್ಟುಕೊಂಡು ನಿಧಾನವಾಗಿ ಬರ್ತಿದ್ದಾನಂತೆ. ನಿಧಾನವಾಗಿ ಬರ್ತಿದ್ರೆ ಅವನ ಬಾಯಲ್ಲಿ ಪರಮಾತ್ಮನ ಭಗವನ್ನಾಮ ಸಂಕೀರ್ತನೆ, ಆ ಈ ತಂದೆ ತಾಯಿಗಳನ್ನ ಹೊತ್ತಂತಹ ನಾನು ಧನ್ಯ, ಪರಶಿವ ನಮಗಿಬ್ಬರನ್ನೂ ಕರುಣಿಸಿದ್ದೆ, ನಾನೇ ಭಾಗ್ಯಶಾಲಿ

ನಾಮ ಸಂಕೀರ್ತನೆಯನ್ನು ಮಾಡ್ತಾ ಮಹಾನುಭಾವನಾದ ತಾಂಡವ ಬರ್ತಿದ್ದಾನೆ. ಬರ್ತಾ ಬರ್ತಾ ಬರ್ತಾ ಬರ್ತಾ ಬರ್ತಾ ಬಹುದೂರಕ್ಕೆ ಬಂದಿದ್ದಾರಂತೆ. ಸ್ವಲ್ಪ ಈತನಿಗೆ ಆಯಾಸವಾಯಿತು. ತಂದೆ ತಾಯಿಗಳನ್ನ ಒಂದು ಮರದ ಕೆಳಗೆ ಕುಳ್ಳಿರಿಸಿ ತಾನು ಕೆಳಗಡೆ ಅವರ ಮುಂದುಗಡೆ ಮುಂಭಾಗದಲ್ಲಿ ಬಂದು ಕುಳಿತು ಆ ತಾಯಿಯನ್ನೇ ನೋಡ್ತಾ ತಂದೆಯನ್ನೇ ನೋಡ್ತಾ ಅಂತಾನಂತೆ, ಅಮ್ಮ ನಿನ್ನ ಯಾತ್ರೆಯ ಸಫಲವಾಗತಕ್ಕಂತಹ ಕಾಲ ಬಂದುಬಿಡ್ತು ಕಣಂತ. ಅಮ್ಮ ಇನ್ನೇನು ಸ್ವಲ್ಪ ದೂರಕ್ಕೆ ಹೋದ್ರೆ ನಾವು ಕಾಶಿಗೆ ಹೋಗ್ಬಿಡ್ತೀವಮ್ಮ, ಅಮ್ಮ ಕಾಶಿಗೆ ಹೋಗ್ಬಿಡ್ತೀವಮ್ಮ. ಹಾಗೆನ್ನುವಾಗ ಆ ತಾಯಿ ಅಂತಾಳಂತೆ, ಕಂದ ನಿನ್ನ ಈ ಕಷ್ಟವನ್ನು ನಾನು ನೋಡಲಾರೆ ಕಣ ಮಗನೇ. ತಂದೆ ತಾಯಿಗಳ ಸೇವೆಯನ್ನು ಮಾಡುವುದಕ್ಕೆ ಎಷ್ಟೊಂದು ಕಟಿಬದ್ಧನಾಗಿರುವೆಯಪ್ಪ ನೀನು. ಕಂದ ನೀನು ಹಲವಾರು ವರ್ಷಗಳು ನೂರಾರು ವರ್ಷಗಳು ಈ ನಾಡಿನಲ್ಲಿ ಬಾಳಬೇಕು ಕಣ. ನಿನ್ನಂತಹ ಮಕ್ಕಳು ಇದ್ರೆ ಆ ತಂದೆ ತಾಯಿಗಳಿಗೆ ತೊಂದರೆಯೇ ಇಲ್ಲ ಮಗನೇ. ಆಗ ಈ ಕುಳಿತಿದ್ದಂತಹ ತಾಂಡವ ಅಲ್ಲೊಂದು ಕಿತ್ತಳೆ ಹಣ್ಣನ್ನು ತಂದು ಆ ಹಣ್ಣನ್ನು ಸುಲಿದು ಆ ತಾಯಿ ಹತ್ರ ಬಂದು, ಅಮ್ಮ ಆ ನಮ್ಮ ಯಾಕ ಮಗನೇ, ಆ ನಮ್ಮ ಯಾಕಪ್ಪ ಆ ನಮ್ಮ. ಆ ತಾಯಿ ಆ ಅಂದ್ರೆ ಈ ಕಿತ್ತಳೆಯ ಹಣ್ಣಿನ ತೊಳೆಯನ್ನು ಥಟ್ಟನೆ ತಾಯಿಯ ಬಾಯಿಗೆ ಹಾಕಿದ. ಆ ಕಿತ್ತಳೆಯ ರಸ ಗಂಟಲಲ್ಲಿ ಇಳೀತಾ ಇಳೀತಾ ಇಳೀತಾ ಈ ತಾಯಿಯ ಕಣ್ಣಲ್ಲಿ ನೀರು ದಳ ದಳ ದಳ ದಳ ದಳ ದಳ ಸುರಿತಾ ಇದೆ. ಕಂದ ಮಗನೇ ಸಾಕು ಕಣಪ್ಪ ಸಾಕು, ನಿನ್ನ ನಾವು ಯಾವ ಜನ್ಮದಲ್ಲಿಯೂ ಕೂಡ ಮರೆಯಕ್ಕಾಗಲ್ಲ ಕಣ. ಕಣ್ಣಿಲ್ಲದ ಆತನಿಗೆ ಕೈಗೋಲಿನ ಆಶ್ರಯ, ಹಣ್ಣುಳ್ಳ ಮರಗಳು ಪಕ್ಷಿಗಳಿಗೆ ಆಶ್ರಯ, ಕಣ್ಣಿಲ್ಲದ ನಮಗೆ ನೀನೇ ಆಶ್ರಯ ಮಗನೇ ನೀನೇ ಆಶ್ರಯ. ತತ್ತಿಗೆ ಈ ಕುಳಿತಿದ್ದಂತಹ ತಂದೆಗೆ, ಮಗನೇ ಮಗನೇ ನಾನೊಂದು ಮಾತೇಳ್ತೀನಿ ಕೇಳ್ತೀಯ? ಏನಪ್ಪ? ಏನಿಲ್ಲ, ನಾವೊಂದು ಕೆಲಸ ಮಾಡಿಬಿಡೋಣ ಕಣ. ನನಗನ್ಸುತ್ತೆ ಯಾವ ಕಾಶಿಯೂ ಬೇಡ, ಯಾವ ಪುಣ್ಯಕ್ಷೇತ್ರವೂ ಬೇಡ, ಯಾರ ದರ್ಶನವೂ ಬೇಡ. ನಾವು ನಮ್ಮ ಸ್ಥಳಕ್ಕೆ ಹಿಂದಿರುಗೋಣ. ಬಾ ಮಗನೇ ಬಾ ಮಗನೇ. ಅಂದ್ರೆ ಆ ತಾಂಡವ ಅಂತಾನಂತೆ, ಎಲ್ಲಾದರೂ ಉಂಟಮ್ಮ, ನಾನು ನಿಮ್ಮನ್ನ ಕಾಶಿ ಯಾತ್ರೆ ಮಾಡಿಸಬೇಕು ಅನ್ನತಕ್ಕಂತಹ ಸಂಕಲ್ಪದಿಂದ ಬಂದಿದ್ದೇನೆ. ಆ ಸಂಕಲ್ಪ ಸಿದ್ಧಿಯಾಗಬೇಕೇ ಹೊರತು ವಿಫಲವಾಗಬಾರದು. ಅಮ್ಮ ಹೆದರಬೇಡ ತಾಯಿ, ನನಗೆ ಏನೇ ಕಷ್ಟ ಬರಲಮ್ಮ, ನಿಮ್ಮಿಬ್ಬರನ್ನ ಕಾಶಿ ಯಾತ್ರೆ ಮಾಡೇ ಮಾಡಿಸ್ತೀನಮ್ಮ. ಆಗ ಆ ತಂದೆ ತಾಯಿಗಳಿಗೆ ಅಮಿತವಾದಂತಹ ವಾತ್ಸಲ್ಯ ಉಂಟಾಯಿತು. ಮಗನನ್ನ ಹತ್ತಿರಕ್ಕೆ ಕರೆದು ಅವನ ತಲೆಯನ್ನೆಲ್ಲ ನೇವರಿಸಿ ಮೈಯನ್ನ ಮುಟ್ಟಿ ಗಲ್ಲವನ್ನು ಒಂದು ಸಾರ ಹೀಗಂದು ಆ ಕಂದನನ್ನ ಹತ್ತಿರಕ್ಕೆ ಕುಳ್ಳಿರಿಸಿಕೊಂಡು ಆ ತಂದೆ ತಾಯಿಗಳು ಆನಂದವಾಗಿ ಅವನಿಗೆ ಹೇಳ್ತಾರೆ,

ಕವಿಗಳು ಬರೆಯುವಾಗ ಎಷ್ಟು ಸೊಗಸು, ಅದಕ್ಕೆ ದೊಡ್ಡವರು ಬರೀಬೇಕು. ಇಲ್ಲಿ ಆ ಮಹಾನುಭಾವನಾಗಿರ್ತಕ್ಕಂತಹ ಶ್ರವಣ ಮುನಿ, ಬೇಡಮಗೆ ಕಾಶಿ ನೀನೇ ಪುಣ್ಯದ ರಾಶಿ, ನೀನೇ ಪುಣ್ಯದ ರಾಶಿ, ಇನ್ನು ಯಾರು ಇಲ್ಲ ಕೇಳು ಮಗನೇ. ಆ ಮಗನಿಗೆ ಅದೇನು ಸಂತೋಷವಾಯಿತು, ಪಾ ನಡೀರಿ ಹೋಗೋಣ, ಹರ ಹರ ಮಹಾದೇವ ಬಂದಿದೆ. ಆ ಅಡ್ಡೆಯನ್ನು ಎತ್ತಿ ಹೆಗಲ ಮೇಲೆ ಹಾಕೊಂಡು ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಹರ ಹರ ಮಹಾದೇವ ಬರ್ತಿದ್ದಾನೆ. ಅವನಿಗೆ ಆ ನೋವೇ ಕಾಣಿಸ್ತಾ ಇಲ್ಲ, ಕಾರಣ ತಂದೆ ತಾಯಿಗಳ ಸೇವೆ. ಆ ತಂದೆ ತಾಯಿಗಳ ಸೇವೆಯಲ್ಲಿ ಎಲ್ಲವನ್ನೂ ಮರ್ತಿದ್ದಾನೆ. ಬರ್ತಾ ಬರ್ತಾ ಬರ್ತಾ ಬರ್ತಾ ಇನ್ನೊಂದು ಸ್ವಲ್ಪ ದೂರ ಹೋಯಿತು, ದಾರಿ ಸವೆದಿದೆ. ಆಗ ಆ ಶ್ರವಣ ಮುನಿ ತಾಂಡವ ಅಂದ. ತಾಂಡವ ಅಂದ್ರೆ ಅಡ್ಡೆಯನ್ನು ಕೆಳಗಿಳಿಸಿ. ಅಪ್ಪ ಏನು? ಏನಿಲ್ಲ ಮಗನೇ, ನನಗೆ ಯಾಕೋ ಬಾಯಾರಿಕೆ ಆಗುತ್ತೆ, ಒಂದ್ ಸ್ವಲ್ಪ ನೀರು ಕುಡಿಬೇಕಣ್ಣ. ನೀರು ಕುಡಿಯಬೇಕು ಮಗನೇ. ಆಗ ಆ ತಾಂಡವ ಅಂತಾನಂತೆ, ಆಗ್ಲಿ ಆಗ್ಲಿ, ಈಗ ಬೇಗ ತಂದು ಬಿಡ್ತೇನೆ, ಅನಂತ ದೂರದಲ್ಲಿಯೇ ಒಂದು ಸರೋವರ ಕಾಣಿಸ್ತಾ ಇದೆ, ಹೋಗಿ ತಂದು ಬಿಡ್ತೇನೆ, ನೀವು ಇಲ್ಲೇ ಕುಡ್ತೀರಿ. ಹಾಗೆ ತಾಯಿ ಅಂತಾಳಂತೆ, ಮಗನೇ ನೀನು ಬೇಗ ಬಂದ್ಬಿಡ್ಬೇಕು ಕಣ ಮಗನೇ. ಆ ಹೆದರಬೇಡ ತಾಯಿ, ಬಹುಬೇಗ ಬಂದು ಬಿಡ್ತೇನೆ ಎಂದಿದ್ದೆ. ಆ ಅಡ್ಡೆಯಲ್ಲಿ ಇದ್ದಂತ ತಂದೆ ತಾಯಿಗಳನ್ನ ಅಡ್ಡೆಯನ್ನು ಕೆಳಗಡೆ ಇಳಿಸಿ ತಾನು ಹೊರಟ. ತಾನು ಹೊರಟ್ರೆ ಈ ಶ್ರವಣ ಮುನಿ ಅಂತಾನಂತೆ, ಏನೇ ಸೀಮಂತಿನಿ, ಮಗ ಬಹಳ ಬೇಗ ಬಂದ್ಬಿಡ್ತಾನೇನೆ. ಬರ್ತಾನೆ ಸ್ವಾಮಿ ಬರ್ತಾನೆ, ಸುಮ್ಮನಿರಿ ಸುಮ್ಮನಿರಿ ಅಂದ್ರೆ ಈ ಇದ್ದ ತಾಂಡವ ತಾನು ನೇರವಾಗಿ ಸರಸರ ಸರಸರ ಸರಸರ ಅಂತ ಬರ್ತಿದ್ದಾನೆ. ಅವನ ಮನಸ್ಸಿನಲ್ಲೆಲ್ಲ ತಂದೆ ತಾಯಿಗಳಿಗೆ ಬೇಗ ನೀರು ತಗೊಂಡೋಗಿ ಕೊಡ್ಬೇಕು ಅಂತಲೇ, ಯಾವಾಗ ಬೇಗ ತಗೊಂಡೋಗಿ ಕೊಟ್ಬಿಡ್ತೀನೋ, ಎಷ್ಟು ಬೇಗ ನಮ್ಮ ತಂದೆ ತಾಯಿಗಳು ಆ ನೀರನ್ನು ಕುಡಿದು ನನಗೆ ಆಶೀರ್ವಾದ ಮಾಡಿಬಿಡ್ತಾರ. ಅಂತ ಮಕ್ಕಳಿರ್ಬೇಕು, ತಂದೆ ತಾಯಿಗಳನ್ನು ಬೈಯೋರು ಪ್ರಪಂಚದಲ್ಲಿ ಯಾವತ್ತಿದ್ರೂ ಒಂದು ದಿವಸ ನೋವನ್ನು ಅನುಭವಿಸಲೇಬೇಕು, ಇದು ಸಿದ್ಧಾಂತ. ಯಾರೋ ಒಬ್ಬ ಹುಡುಗ ತಾನು ಮದುವೆಯಾಗಬೇಕು ಅಂತ ಸಂಕಲ್ಪ ಮಾಡಿಕೊಂಡ, ಆ ಮದುವೆಯಾಗಬೇಕು ಅನ್ನುವ ಹೆಣ್ಣನ್ನ ಹೋಗಿ ಕೇಳಿದ, ಏನ್ರಿ ನೀವು ನಮ್ಮನ್ನು ಮದುವೆಯಾಗ್ತೀರಾ, ನನ್ನನ್ನು ಮದುವೆಯಾಗ್ತೀರಾ? ಆಯಮ್ಮ ಅಂತಾಳಂತೆ, ನೀವು ನನ್ನನ್ನೇ ಮದುವೆಯಾಗೋದಾದ್ರೆ ನನ್ನೊಂದು ಮಾತು ಹೇಳ್ಕೊಟ್ಬಿಡ್ಬೇಕು. ಏನು? ಏನಿಲ್ಲ, ನಿಮ್ಮ ಮನೆಯಲ್ಲಿದ್ದಾಳಲ್ಲ ತಾಯಿ, ಆ ತಾಯಿಯೇ ಕೇಳಂತ ನನಗೆ ತೋರಿಸ್ಬಿಡ್ಬೇಕು. ಇವನೇನು ಮಾಡಲ್ಲ, ಆ ಮದುವೆಯಾಗಬೇಕು ಅನ್ನುವ ಹಂಬಲದಿಂದ ಓಡಿ ಬಂದು ಅದನ್ನ ಮನಸ್ಸಿನಲ್ಲಿ ಮುಂದಿನ ಪರಿಣಾಮವನ್ನ ಯೋಚನೆ ಮಾಡದೆ ಆ ತಾಯಿಯ ಹೊಟ್ಟೆಯನ್ನ ತನ್ನ ಚೂರಿಯಿಂದ ಬಗೆದು ಕರಳನ್ನು ಎತ್ತಿಕೊಂಡು ಕೈಯಲ್ಲಿ ಹಿಡ್ಕೊಂಡು ಓಡಿ ಬರ್ತಿದ್ದಾನಂತೆ. ಓಡಿ ಬರ್ತಾ ಬರ್ತಾ ಬರ್ತಾ ಬರ್ತಾ ಅಲ್ಲೊಂದು ಕಲ್ಲಿತ್ತು, ಎಡವಿ ಕೆಳಗಡೆ ಢಮ್ಮಂತ ಬಿದ್ದುಬಿಟ್ಟ. ಬಿದ್ದ ಆ ರಭಸಕ್ಕೆ ಕೈಯಲ್ಲಿದ್ದ ಕರಳು ಜಾರಿ ಹೋಗಿ ಅಷ್ಟು ದೂರ ಬಿತ್ತಂತೆ. ತಲೆಯೊಳದಿದೆ, ರಕ್ತ ದಳ ದಳ ದಳ ದಳ ಅಂತ ಸುರಿತಿದೆ. ಆ ಕರುಳು ಅಷ್ಟು ದೂರದಲ್ಲಿ ವಿಲಿ ವಿಲಿ ವಿಲಿ ಅಂತ ಒದ್ದಾಡ್ತಿದ್ರೆ ಈ ಹುಡುಗ ಮಾ ಅಂದ. ಆ ಕರುಳು ಅನ್ನತ್ತಂತೆ, ಕಂದ ಕಂದ, ಈಗ ತಾನೇ ನೀನೇ ಕೊಂದು ಬಿಟ್ಟಿಯಲ್ಲ ಮಗನೇ, ನಿನ್ನನ್ನು ಎತ್ತಿ ಮುದ್ದಾಡ್ಬೇಕು ಅಂದ್ರೆ ನನ್ನ ಕೈಲಿ ಆಗುತ್ತಾ ಇಲ್ವಲ್ಲಪ್ಪ. ಕಂದ ಕಂದ, ನಾನೇನು ಮಾಡ್ಲಿ ಮಗನೇ, ವಿಲಿ ವಿಲಿ ವಿಲಿ ವಿಲಿ ಅಂತ ಒದ್ದಾಡ್ತಿದ್ದೆ. ಈ ಕಥೆ ನಮಗೆ ಇಷ್ಟಿಟ್ಕೊಂಡ್ರೆ ದಂತಕಥೆಯೇ ಆಗಿರಲಿ ಅಥವಾ ಇನ್ಯಾವುದೇ ಆಗಿರಲಿ, ಸುಮ್ಮನೆ ತೋರಿಕೆಗಾಗಿ ನೀತಿಗಾಗಿ ಬರೆದಿದ್ದಾದರೂ ಕೂಡ ಇದರಲ್ಲಿ ಎಂತಹ ತತ್ವ ಅಡಗಿದೆ. ತಾನು ಹೋದರೂ ಕೂಡ ಕರುಳು ಮಗನಿಗಾಗಿ ವಿಲಿ ವಿಲಿ ಅಂತ ಒದ್ದಾಡುತ್ತಲ್ಲ,

ಅಂದ್ರೆ ಮಗ ಏನ್ ಮಾಡ್ತಾನ ತಾಯಿಗೆ? ಏನು ಇಲ್ವಲ್ಲ. ಇಲ್ಲಿ ತಾಂಡವ ತಂದೆ ತಾಯಿಗಳ ಸೇವೆಯನ್ನು ಮನಸ್ಸಲ್ಲಿ ಜ್ಞಾಪಿಸಿಕೊಂಡು ನೇರವಾಗಿ ಬಂದ. ಅಲ್ಲಿಗೆ ಬಂದು ಆ ಸರೋವರದಲ್ಲಿ ನೀರನ್ನ ಒಂದು ದೊನ್ನೆಯನ್ನು ಮಾಡಿ, ತಾವರೆ ಎಲೆಯನ್ನು ತಂದು ದೊನ್ನೆಯನ್ನು ನಿರ್ಮಾಣ ಮಾಡಿ ಆ ದೊನ್ನೆಯನ್ನ ನೀರಿನಲ್ಲಿಟ್ಟು ಗುಳು ಗುಳು ಗುಳು ಗುಳು ಗುಳು ಗುಳು ಗುಳು ಅಂತ ಮುಳುಗಿಸ್ತಾರೆ. ಗುಳು ಗುಳು ಅಂತ ಮುಳುಗಿಸಿದರೆ ಇಲ್ಲಿ ಪ್ರಾಣಿಗಳಿಗಾಗಿ ಕಾದು ಕಾದು ಕಾದು ಬೇಸತ್ತ ಈ ದಶರಥ ಎದ್ದ. ಓಹೋ, ಯಾವುದೋ ಪ್ರಾಣಿ ಬಂತು ಅಂತ ಎದ್ದಿದ್ದೆ. ಧನುವಿಗೆ ಬಾಣವನ್ನು ಹೂಡಿದ. ಧನುವಿಗೆ ಬಾಣವನ್ನು ಹೂಡಿ ಆಕರಣಾಂತವಾಗಿ ಎಳೆದು ಬಾಣವನ್ನು ಎಳೆದು ಒಂದು ಸಲ ಹೊಡೆದ. ಹಾರಿ ಬಾಣ ನೇರವಾಗಿ ಬಂದು ಈ ನೀರನ್ನ ತೆಗೆದುಕೊಳ್ತಿದ್ದಂತಹ ಈ ಬಾಲಕನ ಎದುರಿಗೆ ಠಾಮನ ಮಡೆ ಮಾದಿದೆ ಕೆಳಗಡೆ. ಓಹೋ, ಇಲ್ಲಿ ಯಾರೋ ಅಮ್ಮ ಅಂತ ಕೂಗ್ತಿದ್ದಾರಲ್ಲ, ಏನಾಯ್ತು ನೋಡೋಣ ಅಂದಿದ್ದೆ. ಈ ದಶರಥ ನೇರವಾಗಿ ಓಡಿ ಬಂದು ಆ ಸರೋವರದ ಪಕ್ಕದಲ್ಲಿ ವಿರಿವಿರಿಲಿ ಒದ್ದಾಡ್ತಿರ್ತಕ್ಕಂತಹ ಆ ತಾಂಡವನನ್ನೇ ನೋಡ್ತಾನೆ ತಾಂಡವ. ಆಗ ಆ ತಾಂಡವ ಆ ಯಾತನೆಯನ್ನು ತಾಳಲಾರದೆ ಅಮ್ಮ ಅಮ್ಮ ಕ್ಷಣಾರ್ಧದೊಳಗಾಗಿ ಆ ಸರೋವರವೆಲ್ಲವೂ ಕೂಡ ರಕ್ತಮಯವಾಗೋಯಿತು, ನೀರೆಲ್ಲವೂ ಕೆಂಪಾಯಿತು, ರುಧಿರದಿಂದ ಹೊರಬಂದ ರಕ್ತ ತಾನು ಆ ನೀರಿನಲ್ಲೆಲ್ಲ ಸೇರಿ ನೀರು ಕೆಂಪಾಯಿತಂತೆ. ಒಂದು ಕೈಯಲ್ಲಿ ಬಾಣವನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ಆ ನೋವನ್ನು ತಾಳಲಾರದೆ ಅಮ್ಮ ಅಮ್ಮ ಅಮ್ಮ ಅಂದ ಈ ದಶರಥ ಚಕ್ರವರ್ತಿ. ತಾನು ಕೈಯಲ್ಲಿ ಹಿಡಿದಿದ್ದ ದರುವನ್ನು ಕೆಳಗಡೆ ಬಿಸಾಡಿ ಓಡಿ ಬಂದು ಮಂಡಿಯೂರಿ ಕುಳಿತು ಆ ಮಗುವನ್ನ ಆ ಬಾಲಕನನ್ನು ಎತ್ತಿ ತನ್ನ ತೊಡೆಯ ಮೇಲೆ ಹಾಕೊಂಡು ಅವರನ್ನೇ ನೋಡ್ತಾನೆ. ಅರೆಗಣ್ಣು ಬಿಟ್ಟು ಆ ಮಗು ಯಾರು ಯಾರು ಯಾರಪ್ಪ ನೀನು? ಆ ದಶರಥ ಸಹಸ್ರ ಖಡ್ಗಾವತಿಗಳಿಗೂ ಹಿಮ್ಮೆಟ್ಟದಿದ್ದಂತಹ ಚಕ್ರವರ್ತಿ ಆ ಮಗುವಿನ ನೋವನ್ನು ನೋಡಲಾರದೆ ಕಂದ ನಾನು ಯಾರಾದ್ರಾಗ್ಲಿ ನೀನು ಯಾರಪ್ಪ ನೀನು ಯಾರು? ಆಗ ಬಾಲಕ ಅಂತನಂತೆ, ಅಯ್ಯ ನನ್ನ ಹೆಸರು ತಾಂಡವ ಎಂಬುದಾಗಿ. ಅನತಿ ದೂರದಲ್ಲಿ ನನ್ನ ವೃದ್ಧ ತಂದೆ ತಾಯಿಗಳು ಕುರುಡರು ನೀರಿಗಾಗಿ ಕುಳಿತಿದ್ದಾರೆ. ಅವರ ಮಾತನ್ನ ಪಾಲಿಸುವುದಕ್ಕಾಗಿ ನೀರು ತರುವುದಕ್ಕೆ ಅಂತ ಇಲ್ಲಿಗೆ ಬಂದೆ. ನಿನ್ನ ಬಾಡೆ ಕಿತ್ತುತ್ತಾನೆ ಆ ಚಕ್ರವರ್ತಿ. ತಾನು ಎಲ್ಲಿ ಕುಳಿತಿದ್ದೇನೆ ಮರೆತೋಯ್ತು. ಅಯ್ಯೋ ಅಯ್ಯೋ, ಎಂತಹ ಕಾರ್ಯವನ್ನು ಮಾಡಿದೆ, ಎಂತಹ ಕಾರ್ಯವನ್ನು ಮಾಡಿದೆ. ಆಗಲಿ ಆಗಲಿ, ನೀನು ಯಾರು ನೀನು ಯಾರು ಪುಣ್ಯಾತ್ಮ? ನಿರಪರಾಧಿಯಾದ ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದ ನೀನು ಯಾರು? ದಶರಥ ಒಂದು ಸಲ ಆಕಾಶವನ್ನು ನೋಡಿ ಆ ಬಾಲಕನ ಮುಖವನ್ನೇ ನೋಡ್ತಾ ಇರ್ತಾರಂತೆ. ಅಪ್ಪ ಚತುರಂಬೋದಿ ವಿಪರೀತ ಭೂಮಿಯ ತಾಂ ಶಾಸಿಸುವ ದಂಡದರಾಧರೇಶ ಚಕ್ರವರ್ತಿ ಚಕ್ರವರ್ತಿ ಅಂತ ಎಲ್ಲರೂ ಹೊಗಳ್ತಾ ಇರ್ತಕ್ಕಂತಹ ಆ ಚಕ್ರವರ್ತಿ ದಶರಥ ಕಣಪ್ಪ, ನಿನ್ನನ್ನು ಕೊಂದಂತಹ ನಿರ್ಭಾಗ್ಯ ನಾನು ನಿರ್ಭಾಗ್ಯ. ದಶರಥ ದಶರಥ ಚಕ್ರವರ್ತಿ ಪ್ರಭು, ಅಯ್ಯಯ್ಯೋ ಅಯ್ಯಯ್ಯೋ, ನಿನ್ನನ್ನು ಸೇವೆ ಮಾಡಕ್ಕಾಗಲಿಲ್ಲ. ಆಗಲಿ ಆಗಲಿ, ಏನು ಇಲ್ಲ, ನೀನಾಗಿಯೇ ನನ್ನನ್ನು ಈ ರೀತಿಯಾಗಿ ಗುರಿ ಮಾಡಿದೆ, ನಿನಗೂ ಗೊತ್ತಿಲ್ಲ. ಆದರೆ ಆದರೆ ನನ್ನದೊಂದೇ ಒಂದು ಪ್ರಾರ್ಥನೆ. ಪ್ರಾರ್ಥನೆ ಏನು ನಿನ್ನ ಪ್ರಾರ್ಥನೆ ಕುಮಾರ? ಏನು ನಿನ್ನ ಕೋರಿಕೆ ಹೇಳು. ಏನಿಲ್ಲ, ತಂದೆ ತಾಯಿಗಳು ಶ್ರವಣಮುನಿ ಸೀಮಂತನಿ ಅಂತಹ ದೂರದಲ್ಲಿ ಬಾಯಾರಿಕೆಯಾಗಿದೆ, ಅವರನ್ನು ಕಾಶಿಯಾತ್ರೆ ಮಾಡಿಸಬೇಕು ಅಂತ ಬರ್ತಿದ್ದೆ. ಆಗಲಿಲ್ಲ, ನೀನು ದಯಮಾಡಿ ಅವರಿಗೆ ನೀರನ್ನು ತೆಗೆದುಕೊಂಡು ಹೋಗಿ ಕೊಟ್ಟು ಅವರ ಬಾಯಾರಿಕೆಯನ್ನ ಹೋಗಲಾರ. ಅಯ್ಯಯ್ಯೋ, ಈ ಬಾಲಕನಿಗೆ ತಂದೆ ತಾಯಿಗಳು ಅದರಲ್ಲೂ

ಅಯ್ಯಯ್ಯೋ ವಿಧಿ. ಈ ಪಾಪಿದ ಶಿರಸ್ಸನ ಲಲಾಟದಲ್ಲಿ ಇನ್ನೇನು ಬರೆದಿರುವೆ, ಇನ್ನೇನು ಬರೆದಿರುವೆ ಎಂದಿದ್ದೆ. ಆ ಬಾಲಕನನ್ನ ಎತ್ತಿ ಮತ್ತೆ ತನ್ನ ತೊಡೆಯ ಮೇಲೆ ಹಾಕೊಂಡ. ಆ ಬಾಲಕ ಅಂತಾನಂತೆ, ಸ್ವಲ್ಪ ತಾಳು ಚಕ್ರವರ್ತಿ, ಸ್ವಲ್ಪ ತಾಳು, ಒಂದೇ ಒಂದು ಮಾತು, ನೀನು ನೀರನ್ನು ತೆಗೆದುಕೊಂಡು ಹೋಗಿ ನನ್ನ ತಂದೆ ತಾಯಿಗಳಿಗೆ ಕೊಡುವಾಗ ನೀರು ಅವರು ಕುಡಿಯುವ ಪರ್ಯಂತ ನೀನು ಯಾರು ಅಂತ ಮಾತ್ರ ಹೇಳಕ್ ಹೋಗ್ಬೇಡ, ಇದೊಂದು ಮಾತ್ರ ನಡೆಯಾಗಲಿ ಎಂದಿದ್ದೆ. ಮೆಲ್ಲಗೆ ಮೇಲಕ್ಕೆ ಎದ್ದ ಆಗ ಆ ಬಾಲಕ ಅಂತಾನಂತೆ, ಚಕ್ರವರ್ತಿ ಚಕ್ರವರ್ತಿ, ನನಗೆ ನಾಟಿರುವ ಈ ಬಾಣವನ್ನು ನಿನ್ನ ಕೈಯಿಂದ ಕಿತ್ತು ಬಿಡು. ಆ ಚಕ್ರವರ್ತಿ ದಶರಥ ಆ ಬಾಲಕನನ್ನು ಕೆಳಗಡೆ ಮೆಲ್ಲಗೆ ಮಲಗಿಸಿ ಆ ಬಾಣವನ್ನು ಕೈಯಲ್ಲಿ ಹಿಡಿದು ಇನ್ನೇನು ಕೇಳಬೇಕು. ಆ ಹುಡುಗ ಅವನನ್ನೇ ನೋಡ್ತಾನೆ, ತಂದೆ ತಾಯಿಗಳಿಲ್ಲ, ಅವರ ಸೇವೆಯನ್ನು ನಾನು ಮಾಡುವುದಕ್ಕಾಗಲಿಲ್ಲ, ಹತ್ತಿರದಲ್ಲಿ ಅವರಿಲ್ಲ, ಅವರನ್ನು ನೋಡೋಣ. ಅಯ್ಯ, ನನ್ನನ್ನು ನೀನು ನನ್ನ ತಂದೆ ತಾಯಿಗಳ ಹತ್ರ ಕರ್ಕೊಂಡು ಹೋಗುವಾಗ ಮಧ್ಯದಲ್ಲಿಯೇ ಪ್ರಾಣ ಹೋಗ್ಬಿಡುತ್ತೋ ಏನೋ. ಇಲ್ಲ ಇಲ್ಲ, ನಾನು ನೋಡುವುದಕ್ಕೆ ಸಾಧ್ಯವಿಲ್ಲ. ಆಗಲಿ, ಇನ್ನೇನು ಮಾಡುವುದು, ನನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಯಾರು ತಪ್ಪಿಸಕ್ಕಾಗುತ್ತೆ? ನನ್ನ ಕೊನೆಯಾಸೆಯಾದ ಆ ಮಾತಾ ಪಿತೃಗಳ ಸೇವೆಯನ್ನ ನೆರವೇರಿಸಲಾರದಷ್ಟು ಅಸಮರ್ಥನಾದೆ ನಾನು. ಅಯ್ಯ ಆಗಲಿ, ಈ ಬಾಣವನ್ನು ನನ್ನಿಂದ ತೆಗೆದು ಬಿಡು. ಈ ಚಕ್ರವರ್ತಿ ಏನು ಮಾಡ್ದ, ಹರ ಹರ ಮಹಾದೇವ ಅಲ್ಲಿದೆ. ಆ ಬಾಣವನ್ನು ಒಂದು ಸಲ ಥಟ್ಟನೆ ಕಿತ್ತ. ಯಾವಾಗ ಆ ಬಾಣವನ್ನು ಕಿತ್ತ ಹಾಕಿದನೋ ಆ ನೋವನ್ನು ತಡೆಯಲಾರದೆ ಮಹಾ

ಈ ದಶರಥ ಆ ಬಾಲಕನನ್ನು ತನ್ನ ಹೆಗಲ ಮೇಲೆ ಹಾಕೊಂಡು ಮೆಲ್ಲಗೆ ಬರುತ್ತಿದ್ದಾನೆ. ಇಲ್ಲಿ ಶ್ರವಣ ಮುನಿ ಬಹು ಹೊತ್ತಾಗಿದೆ, ಮಗ ಹೋಗಿ ಸೀಮಂತನೇನು ಕೇಳ್ತಾನಂತೆ. ಸೀಮಂತನಿ ಬರಲಿಲ್ವಲ್ಲೇ, ಎಲ್ಲಿ ಹೋದನೋ ಕನ್ನ, ಎಲ್ಲಿ ಹೋದನೋ, ಎಲ್ಲಿ ಹೋದ ನನ್ನ ಮಗ, ಎಲ್ಲಿ ಹೋದ ನನ್ನ ಮಗ, ತಾಂಡವ ಈ ಅಮ್ಮ, ತಾಂಡವ ತಾಂಡವ ಅಂದ್ರೆ ಆ ಕಾಡಲ್ಲ, ತಾಂಡವ ತಾಂಡವ ತಾಂಡವ ಅಂತ ಪ್ರತಿಧ್ವನಿಸ್ತಾ ಇದೆ. ಗಿಡ ಮರಗಳು ಒಲಗಾಡ್ತಾ ಇಲ್ಲ, ಗಾಳಿ ಬೀಸ್ತಾ ಇಲ್ಲ, ನಿಶ್ಶಬ್ದವಾಗಿದೆ ವಾತಾವರಣ. ಪ್ರಕೃತಿ ಈ ತಂದೆ ತಾಯಿಗಳ ದುಃಖವನ್ನು ನೋಡಲಾರದೆ ತಾನು ಮೌನವಾಗಿ ನಿಂತಿದೆ ಏನೋ ಎನ್ನುವಂತೆ ನೀರವತೆ ತುಂಬಿದೆ ಕಾಡಿನಲ್ಲಿ. ಶರಥ ಮೆಲ್ಲಗೆ ಬರ್ತಿದ್ದಾನೆ, ಸರಸರನೆ ಸಪ್ಪಳವಾಯಿತು. ಆ ಸೀಮಂತ್ರಿ ಸೀಮಂತ್ರಿ, ನನ್ನ ಮಗ ಬಂದ್ಬಿಟ್ಟ, ತಾಂಡವ ತಾಂಡವ ಅಂದ. ತಾಂಡವ ಅಂದ್ರೆ ಈ ತಾಯಿ ಅಂತಳಂತೆ, ಎಲ್ರಿ ಎಲ್ರಿ ನನ್ನ ಮಗ, ಎಲ್ರಿ ನನ್ನ ಮಗ, ತಾಂಡವ ತಾಂಡವ. ದಶರಥ ನಿಧಾನವಾಗಿ ಹತ್ತಿರಕ್ಕೆ ಬಂದು ಆ ಮಗುವನ್ನ, ಆ ಬಾಲಕನನ್ನ ಪಕ್ಕದಲ್ಲಿ ಮಲಗಿಸಿ ಆ ಕುರುಡು ದಂಪತಿಗಳಿಗೆ ಜನ್ಮಾಂಧರ ಹತ್ತಿರಕ್ಕೆ ಬಂದು ಮೆಲ್ಲಗೆ ಕುಣಿತ ಸರಸರನ ಸಪ್ಪಳವಾದ ಕಡೆ, ಶಬ್ದ ಬಂದ ಕಡೆ ಅವರು ಕೈಯನ್ನು ಹೀಗಾಡಿಸ್ತಾ, ಎಲ್ಲಿ ಎಲ್ಲಿ ಎಲ್ಲಿ ತಾಂಡವನಲ್ಲಿ, ತಾಂಡವ ತಾಂಡವ ಅಂದ್ರು. ಆಗ ನೀರನ್ನ ಮೊದಲು ಕೈ ಕೊಟ್ಟ, ನೀರನ್ನ ಕುಡಿದು ಒಂದು ಗುಟುಕು ಬಾಯಿಗೆ ಹೋಗ್ತಿದ್ದಂತೆಯೇ ಆ ತಾಯಿಗೆ ಕಾರ್ಕೋಟ ವಿಷವನ್ನ ಬಾಯಿಗೆ ಸುರಿದಂತಾಯಿ. ಮತ್ತೆ ಅದನ್ನ ಒಳಗೆ ನುಂಗದೆ ಹೊರಗಡೆ ಉಗಿದು, ಇಲ್ಲ ಇಲ್ಲ, ಇದು ನನ್ನ ಮಗ ಕೊಟ್ಟಂತಹ ನೀರಲ್ಲ, ನನ್ನ ಮಗ ವಿಷವನ್ನು ಕೊಟ್ಟರೆ ಅಮೃತವಾಗುತ್ತೆ, ನನ್ನ ಮಗ ತಂದಂತಹ ನೀರಲ್ಲ, ತಾಂಡವ ಎಲ್ಲಿದ್ದೀಯ ಮಗನೇ. ಹಾಗೆ ದಶರಥ ಅಂತನಂತೆ ಮನಸ್ಸಿನಲ್ಲೇ ಯೋಚನೆ ಮಾಡ್ದ, ಏನು ಮಾಡಲಿ ಏನು ಮಾಡಲಿ ಅನ್ನುವಷ್ಟರಲ್ಲಿ ಈ ಮೆಲ್ಲಗೆ ಈ ಶ್ರವಣ ಮುನಿ ತೆವಳತಾ ತೆವಳತಾ ಹತ್ತಿರಕ್ಕೆ ಬಂದು, ಆ ತಾಂಡವ ತಾಂಡವ ತಾಂಡವ, ಆ ಕರಗಳನ್ನು ಮುಟ್ಟಿದರೆ ಗಡುಸಾಗಿದೆ. ಯಾರು ನೀನು, ಯಾರು ನೀನು ಸ್ವಾಮಿ?

0: ನನ್ನದೊಂದು ಪ್ರಾರ್ಥನೆ. ಏನು ಪ್ರಾರ್ಥನೆ? ಏನಿಲ್ಲ, ಯಾರಾದರೂ ಅರಿಯದೆ ತಪ್ಪು ಮಾಡಿದ್ರೆ ನೀವು ಕ್ಷಮಿಸ್ತೀರಾ ತಾನೆ? ಮಾಡಿದ ತಪ್ಪಿಗೆ ಕ್ಷಮೆ ಇದೆಯಾ ಸ್ವಾಮಿ? ಈ ತಾಯಿ ಅಂತಾಳಂತೆ ಸೀಮಂತರ, ಎಲ್ಲಿಯಾದರೂ ಉಂಟೆ. ತಪ್ಪು ಮಾಡುವುದು ಮನುಷ್ಯನ ಸ್ವಭಾವ, ಮನುಷ್ಯರ ಸ್ವಭಾವ. ಆದ್ದರಿಂದ ಏನು ನಡೆದದ್ದಾದರೂ ಏನು ಹೇಳು. ಯಾರು ನೀನು? ಯಾರು ನೀನು? ಮಾ ಯಂ ದಶರಥ ಚಕ್ರವರ್ತಿ ತಾಯಿ, ಅಯೋಧ್ಯ ನಗರ ವರಾಧೀಶ. ದಶರಥ, ಅಯ್ಯೋ ಏನು ಮಾಡಲಿ, ದಶರಥ ಚಕ್ರವರ್ತಿಗಳು ಬಂದ್ಬಿಟ್ಟಿದ್ದಾರೆ, ಅವರನ್ನು ಸತ್ಕಾರ ಮಾಡೋಣ ಅಂದ್ರೆ ನನ್ನ ಮಗ ಇಲ್ಲ. ಸ್ವಾಮಿ ಮಹಾಪ್ರಭು ಒಡೆಯ ಸ್ವಲ್ಪ ತಾಳು, ನನ್ನ ಮಗ ಬಂದ್ಬಿಡ್ತಾನೆ. ತಾಂಡವಾ ತಾಂಡವಾ. ಅದುವರೆಗೂ ಸುಮ್ಮನೆ ಇದ್ದಂತಹ ತಂದೆಗೆ ದುಃಖ ತಡೆಯಕ್ಕಾಗಲಿಲ್ಲ, ಈ ಚಕ್ರವರ್ತಿಗೂ ಕೂಡ ಸಹಿಸಲಾಗಲಿಲ್ಲ. ಸ್ವಾಮಿ ನಿಮ್ಮ ತಾಂಡವ ಇನ್ನು ಮರಳಿ ಬರಲ್ಲ ಸ್ವಾಮಿ.
1: ತಾಂಡವ ಮರಳಿ ಬರುವುದಿಲ್ಲ.
0: ಏನು ತಾಂಡವ ಎಲ್ಲಿ ಚಕ್ರವರ್ತಿ, ಬೇಗ ಹೇಳು. ಸ್ವಾಮಿ ಶ್ರವಣಮುನಿ, ಅಮ್ಮ ನಿನ್ನ ಮಗ ನೀರಿಗಾಗಿ ಬಂದು ಸರೋವರದಲ್ಲಿ ಆ ತಾನು ತಂದಿದ್ದಂತಹ ದೊನ್ನೆಯನ್ನು ಮುಳುಗಿಸುವಾಗ ಗುಳುಗುಳು ಗುಳುಗುಳನೆ ಶಬ್ದವಾಯಿತು. ಯಾವುದೋ ನೀರಿಗಾಗಿ ಬಂದಿರುವ ಮುದಿಸಿದ ಆನೆ ಎಂದು ಭಾವಿಸಿ ಬಾಣವನ್ನು ಎಳೆದು ಆಕ್ರಾಂತವಾಗಿ ಓಡಿ ಹೊಡೆದೆ. ಆ ಬಾಣ ಬಂದು ನಿನ್ನಯ್ಯ ಮಗನ ಎದೆಗೆ ತಾಕಿತಮ್ಮ, ನಿನ್ನ ಮಗ ಪ್ರಾಣ ಬಿಟ್ಟದಮ್ಮ. ನಿನ್ನ ಮಗ ಪ್ರಾಣ ಬಿಟ್ಟನಮ್ಮ. ಹಾಗಂದರೆ ಪ್ರಾಣ ತೊರೆದ ಎನ್ನುವ ಶಬ್ದವನ್ನು ಕೇಳಿ ಈ ಶ್ರವಣ ಮುನಿ ಅಲ್ಲೊಂದಷ್ಟು ಮಣ್ಣಿತ್ತಲ್ಲ, ಆ ಮಣ್ಣನ್ನು ತಂದು ತನ್ನ ತಲೆಯ ಮೇಲೆ ಸುರಿದಿದ್ದೆ. ಒಂದು ಸಲ ದಶರಥ ದಶರಥ, ಇದ್ದ ಒಬ್ಬರೇ ಒಬ್ಬ ಮಗನು ನಿನ್ನ ಪಾಡಕ್ಕೆ ತುತ್ತಾದರೆ ಅಯ್ಯಯ್ಯೋ ಅಯ್ಯಯ್ಯೋ ಏನು ಮಾಡಲಿ. ತಂಡವಾಗಿಲ್ಲದೆಯ ತಾಯಿ ಅಂತಾಳಂತೆ, ಮಗನೇ ಮಗನೇ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿಯ, ಎಲ್ಲಿ ಹೋದೆ ಮಗನೇ ಅಂತ ಹೀಗೆ ಅಲ್ಲಿ ಅಲ್ಲಿ ಅಲ್ಲಿ ಅಲ್ಲಿ ಕೈ ಆಡಿಸಿ ಆ ಮುಟ್ಟಿ ಆ ಆ ಪಕ್ಕದಲ್ಲಿರ್ತಕ್ಕಂತಹ ಮಗನ ಮುಖ ಸಿಕ್ಕಿಬಿಡ್ತು. ತಂಡವ ತಂಡವ ತಂಡವ ಅಂತ ಅವನ ತಲೆಯ ಕೂದಲನ್ನೆಲ್ಲ ದೇವರತ್ತಿ ಆ ಕುರುಡು ದಂಪತಿಗಳು ಎತ್ತಿ ತಮ್ಮ ತಡೆಯ ಮೇಲೆ ಹಾಕೊಂಡು ಶರಥ. ಈ ತಾಯಿಗೆ ದುಃಖ ತಡೆಯಕ್ಕಾಗಲಿಲ್ಲ. ಸ್ವಾಮಿ ನನ್ನ ಮಗನನ್ನು ಬದುಕಿಸ್ಕೊಡಿ, ಸ್ವಾಮಿ ನನ್ನ ಮಗನನ್ನು ಬದುಕಿಸ್ಕೊಡಿ

ಸ್ಕಂದ, ನಮ್ಮಿಬ್ಬರನ್ನು ಅನಾಥರನ್ನಾಗಿ ಮಾಡಿ ಹೋಗ್ಬಿಟ್ಟಿಯ ಮಗನೆ. ಎಲ್ಲದಕ್ಕೂ ನಾವು ಮೊದಲು, ಸಾಯುವುದಕ್ಕೆ ಮಾತ್ರ ನೀನು ಮೊದಲೇ ಮಗನೆ. ಎಲ್ಲದಕ್ಕೂ

ಅದಕ್ಕೆ ಮಾತ್ರ ನೀನು ಮೊದಲೇ. ಹಲವಾರು ವರ್ಷಗಳು ಕಾಲಯಾಪನೆ ಮಾಡಿರತಕ್ಕಂತಹ ನಾವು ಸಾಯಬೇಕಾಗಿತ್ತು. ಈ ಪ್ರಪಂಚದಲ್ಲಿ ನಮಗಿನ್ನೇನಿದೆ ಕಂದ? ಆಯಿತು, ನಮ್ಮ ಕಥೆ ಆಯಿತು. ನೀನು ಬಾಳಿ ಬೆಳಗಬೇಕಾದ ಕುಡಿ, ನನ್ನ ಕರುಳು ಕಿತ್ತು ಹೋಗುತ್ತಾ ಇದೆ ಮಗಲೇ. ಆಗ ಈ ಶ್ರವಣನಿಗೆ ಹುಚ್ಚಿಡಿದಂತಾಯಿತು. ಅವನಂತನಂತೆ, ಸೀಮಂತನಿ ನನ್ನ ಮಗ ಸತ್ತಿಲ್ಲ ಕಣೆ, ನೀನು ಸುಮ್ ಸುಮ್ನೆ ಹಾಗೆಲ್ಲ ಮಾತಾಡ್ಬೇಡ, ನನ್ನ ಮಗ ಬದುಕಿದ್ದಾನೆ. ತಾಂಡವ ತಾಂಡವ ತಾಂಡವ ತಾಂಡವ ಅಂದ್ರೆ ಈ ಸೀಮಂತನಿ ಅಂತಾಳಂತೆ. ಇಲ್ಲ ಸ್ವಾಮಿ, ಇಲ್ಲಿ ನೋಡಿ, ಇಲ್ಲಿಯೇ ಮಲಗಿದ್ದಾನೆ ನನ್ನ ಮಗ. ಮುಟ್ಟಿದರೆ ಅವನ ಎತ್ತ ಗೊತ್ತಾಗೋಗ್ತಾ ಇದೆ. ಇಲ್ಲಿ ನೋಡಿ, ಏನು ಅರಿಯದಂತೆ ಮಲಗಿದ್ದಾನಂತೆ ತಾಂಡವ. ಇಹಲೋಕದ ವ್ಯಾಪಾರ ದಶರಥ. ಆ ಶ್ರವಣ ಮುನಿ ಸೀಮಂತನಿಯರ ಪಾದವನ್ನು ಹಿಡಿದ. ಇಲ್ಲ ಇಲ್ಲ, ಹರಗಳಿಗೆಯೂ ನಿಮ್ಮನ್ನು ನಾನು ಬಿಟ್ಟಿರಲ್ಲ. ಅಯೋಧ್ಯಾ ನಗರವನ್ನೆಲ್ಲ ಬೇಕಾದರೆ ನಾನು ಪರಿತ್ಯಾಗ ಮಾಡ್ತೇನೆ, ಆದರೆ ನಿಮ್ಮ ಸೇವೆಯನ್ನು ಮಾಡಿ ನಾನು ಋಣವನ್ನು ತೀರಿಸ್ತೇನೆ. ಮಾಡಿ ಈ ಪುತ್ರ ಶೋಕದಿಂದ ನೀವು ವಿಮುಕ್ತಿ ಹೊಂದಿ ನನ್ನ ಒಂದು ಸಲ ಪ್ರೀತಿಯಿಂದ ಮಾತನಾಡಿ. ನಕ್ಕನಂತೆ ಈ ಶ್ರವಣ. ದಶರಥ ಚಕ್ರವರ್ತಿ, ಏಕಮಾತ್ರ ಪುತ್ರನನ್ನ ನಿನ್ನ ಬಾಳಿಕೆ ಸಿಕ್ಕಿಸಿ ನಮ್ಮಿಂದ ದೂರ ಆಗಿಸಿ ಈಗ ನಾನಿದ್ದೇನೆ ಎಂಬುದಾಗಿ ಸಾಂತ್ವನದ ಮಾತಾಡ್ತಾ ಇದೀಯ. ಇಲ್ಲ, ಪುತ್ರ ಶೋಕ ನಿರಂತರ. ಆಸರೆಯಾಗಿದ್ದ ಮಗನನ್ನು ಕಳೆದುಕೊಂಡು ನಾವು ಬಾಳುವುದಕ್ಕಿಂತಲೂ ನಾವು ಸಾಯುವುದೇ ಬೇಕು. ಆದರೆ ಸುಮ್ ಸುಮ್ಮನೆ ಸಾಯುವುದಿಲ್ಲ, ನೀನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಲೇಬೇಕು. ಹಾಗೆನ್ನುವಾಗ ಈ ದಶರಥ ಚಕ್ರವರ್ತಿಗೆ ಏನು ಒರಿಯದಾಗಿ, ಸ್ವಾಮಿ ಸ್ವಾಮಿ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಅನ್ನುವಾಗ, ನೋಡಿ ಏನು ಮಾಡ್ತೇನೆ ಎಂದಿದ್ದೆ. ಈ ದಶರಥ ಎಲ್ಲವೋ ದಶರಥ ಚಕ್ರವರ್ತಿ ಇದ್ದ ಏಕಮಾತ್ರ ಪುತ್ರನನ್ನು ಕಳೆದುಕೊಂಡು ನಾವು ಈ ನಡುಕಾಡಿನಲ್ಲಿ ಪಡಬಾರದ ಯಾತ್ರೆಯನ್ನು ಪಡ್ತಾ ಆ ಪುತ್ರ ವಿಯೋಗದಿಂದ ಯಾವ ರೀತಿಯಾಗಿ ಜರ್ಜರಿತರಾಗಿ ಹೋಗಿದ್ದೇವೆಯೋ, ಎಲ್ಲಿ ನನ್ನ ಮಗ ಎಲ್ಲಿ ನನ್ನ ಮಗ ಅಂತ ನಾವು ಕೊನೆಯುಸಿರುವ ತನಕ ಯಾವ ರೀತಿಯಾಗಿ ನಮ್ಮ ಮಗನಿಗಾಗಿಯೇ ಹಂಬಲಿಸ್ತಾ ಇದ್ದೇವೆಯೋ, ಹಾಗೆಯೇ ನೀನು ಕೂಡ, ನಿನಗೆ ನಾಲ್ಕು ಜನ ಮಕ್ಕಳಿದ್ರೂ ಕೂಡ ನಿನ್ನ ಅವಸಾನ ಕಾಲದಲ್ಲಿ ಯಾರು ನಿನ್ನ ಮಕ್ಕಳು ನಿನ್ನ ಬಳಿಯಿಲ್ಲದೆ ಹೋಗಿ. ಚಕ್ರವರ್ತಿ ಆದರೂ ಕೂಡ ನಿರಂತರ ಪುತ್ರ ಶೋಕದಿಂದ ನೀನು ಕೂಡ ಸಾಯಿ ಎಂದಿದೆ ಶಾಪ. ಶಾಪ ಕೊಟ್ಟ ಕ್ಷಣದಲ್ಲಿ ಈ ಗಂಡ ಹೆಂಡತಿಯರು ಶ್ರವಣ ಮುನಿ ಸೀಮಂತರಿ ಇಬ್ಬರು ಇನ್ನು ನಾವಿಲ್ಲೇ ಬದುಕಿದ್ದು ಪ್ರಯೋಜನ ಅಂದಿದ್ದೆ. ಕಂದ ಕಂದ ತಾಂಡವ ಎಲ್ಲಿದ್ದೀಯ ಮಗನೆ, ಎಲ್ಲಿದ್ದೀಯ ಕಂದ ಅಂದಿದ್ದೆ. ಅವರಿಬ್ಬರು ಬಂದು ಆ ಮಗನನ್ನ ತಪ್ಪಿಕೊಂಡಿದ್ದೆ, ಆ ಮಗನ ಶವವನ್ನು ತೆಗೆದು ತಮ್ಮ ತೊಡೆಯ ಮೇಲೆ ಹಾಕೊಂಡಿದ್ದೆ. ತಾಂಡವ ತಾಂಡವ ತಾಂಡವ ಹರ ಹರ ಮಹಾದೇವ ಅಂತ ತಾವು ಪ್ರಾರಂಭ. ದಶರಥ ಚಕ್ರವರ್ತಿ ಮೇಲಕ್ಕೊಂದ ಸಲ ಆಕಾಶವನ್ನು ನೋಡಿ, ಹೇ ಪರಮಾತ್ಮ, ಶಿವನೇ, ನಾಗಭೂಷಣನೇ, ನಗಿಮುಖ ಸುಂದರನೇ, ಅಭಯಂಕರನೇ, ಓಂಕಾರಮಯನೇ, ಪರಮಾತ್ಮ ನನಗಿಂತಹ ಪರಿತಾಪಕ್ಕೆ ಗುರಿ ಮಾಡಿದೆಯಾ ಎಂಬುದಾಗಿ ಮುಂದೆ ಆಗಬಹುದಾಗಿರ್ತಕ್ಕಂತಹ ಕಾರ್ಯಗಳನ್ನು ಆ ಕಾಡಿನಲ್ಲಿ ಎಲ್ಲವನ್ನೂ ನೆರವೇರಿಸಿ ತಾನು ರಥವನ್ನು ಏರಿ ನೇರವಾಗಿ ಅಯೋಧ್ಯ ನಗರಕ್ಕೆ ಬಂದ. ಅಯೋಧ್ಯ ನಗರಕ್ಕೆ ಬಂದ್ರೆ ಇಲ್ಲೊಂದು ವಿಚಿತ್ರ ಏನು ಅಂದ್ರೆ, ಕೌಸಲ್ಯಾದೇವಿ ನೋಡಲು ಬೇಟೆಯಾಡಿ ಬಂದಂತಹ ಚಕ್ರವರ್ತಿಯನ್ನ ದಣಿದಿದ್ದಾನೆ ಪತಿ ಎಂಬುದಾಗಿ ಹೋಗಿ ಅವನಿಗೆ ಅಸ್ತರಾಗವನ್ನು ಕೊಟ್ಟು ಕರೆದುಕೊಂಡು ಬಂದು ಆ ಪೀಠದ ಮೇಲೆ ಕುಳ್ಳಿರಿಸಿ ಮುಖವನ್ನೇ ನೋಡುತ್ತಿದ್ದಾಳೆ. ಮ್ಲಾನವದನಾಗಿದ್ದಾನೆ ಚಕ್ರವರ್ತಿ. ಸ್ವಾಮಿ ಕಾರಣವೇನು? ದೇವಿ, ಆಗಬಾರದೊಂದು ಆಗಿ ಹೋಯಿತು ಕಾಡಿನಲ್ಲಿ. ಏನು ಅರಿಯದ ಓರ್ವ ಬಾಲಕನಿಗೆ ಬಾಣಪ್ರಯೋಗ ಮಾಡಿದೆ. ಅವರ ತಂದೆ ತಾಯಿಗಳು ಕುರುಡರು, ಅವರು ನನಗೊಂದು ಶಾಪ ಕೊಟ್ಟರೆ ಕಣಿ. ಏನಾ ಶಾಪ ಅಂದರೆ, ನಿನ್ನ ಅವಸಾನ ಕಾಲದಲ್ಲಿ ನಿನ್ನ ಮಕ್ಕಳು ಯಾರೂ ನಿನ್ನ ಬಳಿ ಇಲ್ಲದೆ ಹೋಗಲಿ ಅಂತ ಶಾಪ. ಅದಕ್ಕೆ ಅಮ್ಮ ನಗುತ್ತಾಳಂತೆ. ದಶರಥನಿಗೆ ಆಶ್ಚರ್ಯವಾಗೋಯ್ತು. ಲೇ, ನಾನು ಶಾಪ ತಗೊಂಡು ಬಂದಿದ್ದೀನಿ, ನೀನು ನಗ್ತಾ ಇದೀಯಾ?

0: ಸ್ವಾಮಿ ಅಲ್ಲೇ ಇರೋದು ಗುಟ್ಟು, ಏನು ಗುಟ್ಟು, ಅದೇ ಒಂದು ಪಟ್ಟು, ಏನು ಪಟ್ಟು, ಆ ಗುಟ್ಟು ರಟ್ಟು ಎರಡು ಸೇರ್ಕೊಂಡ್ರೆ ಪಟ್ಟು, ಅದೇನು ರಟ್ಟು. ಹಾಗಂದವಾಗ ಈ ತಾಯಿ ಅಂತಳಂತೆ, ಸ್ವಾಮಿ ಆ ಮುನಿರಾಯ ಶಾಪ ಕೊಟ್ಟಿದ್ದಾನೆ ಏನೆಂಬುದಾಗಿ, ನಿಮ್ಮ ಅವಸಾನ ಕಾಲದಲ್ಲಿ ನಿನಗೆ ನಾಲ್ಕು ಜನ ಮಕ್ಕಳಿದ್ರು ಕೂಡ ಯಾರೂ ನಿಮ್ಮ ಬಳಿ ಇಲ್ಲದೆ ಹೋಗಲಿ ಅಂತ ಶಾಪ ಕೊಟ್ಟಿದ್ದಾನೆ. ಅಂದ ಮೇಲೆ 60,000 ವರ್ಷಗಳಿಂದಲೂ ಕೂಡ ನಮಗೆ ಮಕ್ಕಳಿಲ್ಲ. ಈಗ ಆ ಶಾಪ ಕೊಟ್ಟಿದ್ದಾನೆ ಅಂದ ಮೇಲೆ ನಮಗೆ ಮಕ್ಕಳಾಗಲೇಬೇಕು. ಮೊದಲು ಮಕ್ಕಳಾಗಲಿ ಸ್ವಾಮಿ, ಆಮೇಲೆ ನೋಡ್ಕೊಳ್ಳೋಣ
1: ಏನಾಗುತ್ತೋ, ಮುಂದಿನ ಅನುಭವಿಸೋಣ. ಈಗ ನಮಗೆ ಮಕ್ಕಳಾಗಲಿ.
0: ದಶರಥ ಅಂತಾನಂತೆ, ಹಾ ಅದು ಸರಿನೇ, ನೀನು ಹೇಳ್ತಾ ಇರೋ ಮಾತು ಸತ್ಯ ಕೌಸಲ್ಯ. ಹಾಗೆಂದವಾಗ ಈ ತಾಯಿ ಆ ಗಂಡನ ಪಾದ ಸೇವೆಯನ್ನು ಮಾಡ್ತಿದ್ದಾಳೆ. ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಮಾಡ್ತಾ ತಾಂಡವ ಚಕ್ರವರ್ತಿಯ ಬಾಣಕ್ಕೆ ತುತ್ತಾಗಿ ಮೃತ್ಯುವನ್ನು ನಪ್ಪಿದರೂ ಕೂಡ ಅವನ ಈ ಕಥೆ ಮುಂದೆ ಲೋಕ ಕಲ್ಯಾಣಾರ್ಥವಾಗಿ ನಡೆಯಬಹುದಾಗಿರತಕ್ಕಂತಹ ಕಾರ್ಯಗಳಿಗೆಲ್ಲ ನೆರವಾಗಿದೆ. ಅರಮನೆಯ ಎಲ್ಲ ಪರಿವಾರದವರು ಕೂಡ ಸೇರಿದ್ದಾರೆ. ಮನಸ್ಸಿನಲ್ಲಿ ತಾಂಡವ ಎಂತಹ ಪುಣ್ಯಾತ್ಮ, ಎಂತಹ ಮಾತೃಭಕ್ತ, ಎಂತಹ ಪಿತೃಭಕ್ತ ಎಂಬತಕ್ಕಂತಹ ವಿಚಾರವನ್ನ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಆ ತಾಂಡವನ ಕಥೆಯನ್ನೇ ಸ್ಮರಣೆ ಮಾಡುತ್ತಿದ್ದಾರೆ ಎಂಬತಕ್ಕಂತಹ ಈ ಕಥೆ. ಈ ತಾಂಡವ ಚರಿತ್ರೆಗೆ ಪರಮಾತ್ಮನ ಕುರಿತು ಮಂಗಳವನ್ನು ಪಡೆಯುತ್ತೆ.

0: ರಾಜಾದಿರಾಜ ರಘುರಾಮಚಂದ್ರ ಮಹಾರಾಜ ಕೀ ಜಯ.
1: ಕೇಳುಗರೆ, ಇದುವರೆಗೂ ಶ್ರವಣ ಕುಮಾರ ಕುರಿತ ಹರಿಕತೆ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿರುವ ವಿವಿಧ ರೀತಿಯ ಸೇವಾ ಸೌಲಭ್ಯಗಳ ಕುರಿತು ಹುಣಸೂರು ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾಧಿಕಾರಿಗಳಾದ ಚೈತ್ರಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸಾಮಾಜಿಕ ಸವಲತ್ತು,
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹುಣಸೂರು ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದ ಚೈತ್ರಾರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಪ್ರಸ್ತುತ ಇಲಾಖೆಯ ಯೋಜನೆಗಳ ಚಟುವಟಿಕೆಗಳು ಹಾಗೂ ಇನ್ನಿತರ ಸಹಾಯಧನ ಸೇವಾ ಸೌಲಭ್ಯಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಡಮ್.
5: ಧನ್ಯವಾದಗಳು ಶ್ರೀಕಾಂತ್ ಅವರೇ.
4: ಮೇಡಮ್, ಮೊದಲಿಗೆ ಭಾಳ ಸಂತೋಷ, ತಾವು ನಿರಂತರವಾಗಿ ನಮ್ಮ ಇದಕ್ಕೆ ಬಂದು ನಮ್ಮ ಕೇಳುಗರಿಗೆ ತಮ್ಮ ಇಲಾಖೆಯ ಒಂದು ಪರಿಚಯ ಆಗಿರ್ಬೋದು, ಅಲ್ಲಿ ಸಿಗ್ತಿರೋಂಥ ವಿವಿಧ ರೀತಿಯ ಸೇವಾ ಸೌಲಭ್ಯಗಳು ಯೋಜನೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ದೀರಾ. ಮೊದಲಿಗೆ ಮೇಡಮ್, ಇಲಾಖೆಯ ಯೋಜನೆಗಳ ಪ್ರಸ್ತುತ ಚಟುವಟಿಕೆಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡಿ ಮೇಡಮ್.
5: ತೋಟಗಾರಿಕೆ ಇಲಾಖೆ ಬಂದು 1963 ಸತತವಾಗಿ ರೈತರಿಗೆ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ. ನಮ್ಮ ತೋಟಗಾರಿಕೆ ಇಲಾಖೆ ಮುಖ್ಯವಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಕಾನ್ಸಂಟ್ರೇಷನ್ ಮಾಡುತ್ತೆ ಅಂತಂದರೆ, ರೈತರಿಗೆ ಉತ್ತಮವಾದ ಗುಣಮಟ್ಟದ ಸಸಿಗಳನ್ನು ವಿತರಣೆ ಮಾಡೋದು, ಅದು ಸಸ್ಯ ಅಥವಾ ನರ್ಸರಿಗಳನ್ನ ಗುರುತಿಸಿ ಅಲ್ಲಿಂದ ಮಾರಾಟ ಮಾಡುವಂಥದ್ದು. ಮತ್ತು ಇನ್ನೊಂದು ಬಂದು ಎಕ್ಸ್ಟೆನ್ಷನ್ ಪ್ರೋಗ್ರಾಮ್. ಈಗ ರೈತರಿಗೆ ಮತ್ತು ಅಧಿಕಾರಿಗಳಿಗೆ ಇರೋ ಒಂದು ಗ್ಯಾಪ್ ಇರುತ್ತಲ್ಲ, ಅದ್ರ ನಡುವೆ ಒಂದು ಬ್ರಿಡ್ಜ್ ಆಗಿ ನಮ್ಮ ತೋಟಗಾರಿಕೆ ಇಲಾಖೆ ಕಾರ್ಯನಿರ್ವಹಿಸುತ್ತೆ. ಇನ್ನೊಂದು ಈ ಹಾಪ್ಕಾಮ್ಸ್ಗಳು, ಈಗ ರೈತರಿಗೆ ಬೆಳೆದಿರೋ ಬೆಳೆನ ಉತ್ತಮವಾದ ಬೆಲೆ ಹಾಗೂ ನಿಗದಿತ ಕಾಲದಲ್ಲಿ ಅದನ್ನು ಮಾರಾಟ ಮಾಡೋದಕ್ಕೆ ಅಂತ ಹಾಪ್ಕಾಮ್ಸ್ಗಳನ್ನ ನಿರ್ಮಿಸಿದ್ದಾರೆ.

0: ಇದಿಷ್ಟು ನಮ್ಮ ತೋಟಗಾರಿಕೆ ಇಲಾಖೆಯ ಮೇಜರ್ ಉದ್ದೇಶ ಮತ್ತೆ ಗುರಿ ಆಗಿರುತ್ತೆ. ಇದನ್ನು ಬಿಟ್ಟು ನಾವು ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಾಗಲಿ ಹಿರಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಾಗಲಿ ಸತತವಾಗಿ ರೈತರಿಗೆ ಟೆಕ್ನಿಕಲ್ ಗೈಡೆನ್ಸ್ ಅನ್ನೋದು ಅಂದ್ರೆ ಯಾವ ಭಾಗಕ್ಕೆ ಯಾವ ಬೆಳೆ ಸೂಕ್ತ, ಎಷ್ಟು ಪ್ರಮಾಣದಲ್ಲಿ ಬೆಳೆ ಬೆಳಿಬೇಕು, ಯಾವ ಬೀಜ ಆಯ್ಕೆ ಮಾಡ್ಕೋಬೇಕು, ಆ ಬೀಜದ ಗುಣಮಟ್ಟ ಹೇಗಿರಬೇಕು, ಮತ್ತೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಅಥವಾ ಔಷಧಿಗಳನ್ನ ಸಿಂಪಡಿಸಬೇಕು, ಅದರ ಉತ್ತಮವಾಗಿ ಪ್ರೊಡಕ್ಟಿವಿಟಿ ಮತ್ತೆ ಪ್ರೊಡಕ್ಷನ್ ಅಂತ ಹೇಳ್ತಾರೆ, ಏನು ಉತ್ಪಾದಕತೆ ಮತ್ತು ಉತ್ಪಾದನೆ ಪಡೆಯೋದಕ್ಕೆ ಏನೇನು ಕ್ರಮ ವಹಿಸಬೇಕು ಅನ್ನೋದನ್ನ ನಮ್ಮ ಅಧಿಕಾರಿಗಳು ಸತತವಾಗಿ ರೈತರಿಗೆ ತಿಳಿಸ್ಕೊಡ್ತಾರೆ. ಇದಿಷ್ಟು ಇಲಾಖೆಯ ಉದ್ದೇಶ ಮತ್ತೆ ಗುರಿ.
1: ಹಾಗಾದ್ರೆ ಮೇಡಮ್, ತಾಳೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇಲಾಖೆಯ ಯೋಜನೆಯ ಸೇವಾ ಸೌಲಭ್ಯಗಳು ಏನೇನಿದೆ ಮೇಡಮ್?
0: ತಾಳೆ ಬೆಳೆ ಅನ್ನೋದು ಒಂದು ಉತ್ತಮವಾದ ಬೆಳೆ. ಏನಕ್ಕೆ ತಾಳೆ ಬೆಳೆ ಮಾಡಿ ಅಂತ ಹೇಳ್ತೀವಿ ಅಂತಂದ್ರೆ, ನಮ್ಮ ಭಾರತದಲ್ಲಿ ನಾವು ಸೇವನೆ ಮಾಡುವಂತ ಒಂದು 50%ಗಿಂತ ಜಾಸ್ತಿ ಪ್ರಮಾಣದ ತೈಲವನ್ನು ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ. ಅಂದ್ರೆ ನಾವು ಯಾವಾಗ ಈ ತಾಳೆ ಬೆಳೆನ ರೈತರಿಗೆ ಪರಿಚಯಿಸಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆವಾಗ ನಮ್ಮ ದೇಶದಿಂದ ಹೊರಗಡೆ ಹೋಗೋ ದುಡ್ಡನ್ನ ನಾವು ಸೇವ್ ಮಾಡ್ಬೋದು. ಅಂದ್ರೆ ಏನ್ ಹೇಳ್ತೀರಿ, ನಮ್ಮ GSTP ಗೆ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ, GDPಗೂ ಕಾಂಟ್ರಿಬ್ಯೂಟ್ ಮಾಡುತ್ತೆ, ನಮ್ಮ ದೇಶದ ಇನ್ಕಮ್ಗೆ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ, ಮತ್ತೆ ನಮ್ಮಲ್ಲೇ ನಾವು ಬೆಳೆಯೋದ್ರಿಂದ ಸ್ವಾವಲಂಬಿಗಳಾಗಿ ಇದು ಮಾಡ್ಬೋದು. ಮತ್ತೆ ಇದಕ್ಕೆ ಏನಂದ್ರೆ MSP ಅಂತ ಇದೆ. ಈಗ ನಿಮ್ಗೆ ಗೊತ್ತಿರ್ಬೋದು ರಾಗಿ ಗೋಧಿ ಅದಕ್ಕೆಲ್ಲ ಹೇಗೆ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಮಾರುಕಟ್ಟೆ ದರ ನಿಗದಿಯಾಗಿದೆ, ಆತರ ನಮ್ಮ ತೋಟಗಾರಿಕೆ ಇಡೀ ತೋಟಗಾರಿಕೆ ಬೆಳೆಗಳಲ್ಲಿ ಒಂದೇ ಒಂದು ಬೆಳೆಗಿದೆ ಅಂತಂದ್ರೆ ಅದು ಆಯಿಲ್ ಪಂಪ್ ಮಾತ್ರನೇ. ಸೊ ಇದನ್ನ ರೈತರು ಧೈರ್ಯವಾಗಿ ಇದನ್ನ ಅಳವಡಿಸ್ಕೊಬಹುದು, ಮತ್ತೆ ಇದಕ್ಕೆ ಒಳ್ಳೆ ಸ್ಕೋಪ್ ಕೂಡ ಇದೆ. ಇಲ್ಲೇ ನಮ್ಮ ಇದು HD Kote ಭಾಗ ಆಗಿರೋದ್ರಿಂದ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಭೀಮನಕೊಲ್ಲಿಯಲ್ಲಿ ಸಂಸ್ಕರಣಾ ಘಟಕ ಕೂಡ ಇದೆ. ಸೊ ಆದ್ರಿಂದ ರೈತರು ತಗೊಳ್ಳೋರು ಯಾರು ಬಂದು ತಗೊಂಡೋಗೋರು ಯಾರು ಅಂತ ಇನ್ನೂ ಯೋಚನೆ ಮಾಡಂಗಿಲ್ಲ. ನಮ್ಮ ತೋಟಗಾರಿಕೆ ಇಲಾಖೆ ಪತಂಜಲಿ ಗ್ರೂಪ್ಸ್ ಅವ್ರ ಜೊತೆ ಟೈಅಪ್ ಮಾಡ್ಕೊಂಡಿದೆ. ಸೊ ಅವರು ಉತ್ತಮವಾದ ಗುಣಮಟ್ಟದ ಸಸಿಗಳನ್ನ ಕೊಡ್ತಾರೆ, ಮತ್ತೆ ಅವರೇ ಪ್ರೊಕ್ಯೂರ್ ಮಾಡ್ತಿದ್ದಾರೆ. ಸೊ ಅದನ್ನ ಒಂದು ಬ್ರ್ಯಾಂಡಿಂಗ್ ಆಗಿ ಮಾರಾಟ ಮಾಡಿ ಇದ್ ಮಾಡ್ತಿದ್ದಾರೆ. ಹಂಗಾಗಿ ನಮ್ಮ ಇಲಾಖೆಯಿಂದ ರೈತರಿಗೆ ಏನು ಸೌಲಭ್ಯ ಸಿಗುತ್ತೆ ಅನ್ನೋದಾದ್ರೆ, ಒಂದು ಉತ್ತಮವಾದ ಸಸಿಗಳ ವಿತರಣೆ ನಾವೇ ಮಾಡ್ತೀವಿ, ಅದ್ರ ಜೊತೆ ಅದನ್ನ ಅಳವಡಿಸ್ಕೊಳ್ಳಕ್ಕೆ ಅಂದ್ರೆ ಈಗ ಏರಿಯಾ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಇನ್ನೊಂದು ಏರಿಯಾ ಎಕ್ಸ್ಪ್ಯಾನ್ಷನ್ಗೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಹೆಕ್ಟೇರಿಗೆ ಇಷ್ಟು ದುಡ್ಡು ಅಂತ. ಈಗ ವಿದೇಶಿ ತಳಿಗಳಿದೆ, ಸ್ವಂತ ತಳಿಗಳಿದ್ದಾವೆ. ಸೊ ಅದರಿಂದ 29,000 ಅಷ್ಟು ದುಡ್ಡು ಕೊಡ್ತೀವಿ. 157 ಸಸಿ ಕೂರುತ್ತೆ 9x9 meter ಅಂತರದಲ್ಲಿ. ಮತ್ತೆ ಇನ್ನೊಂದು ಏನಂತಂದ್ರೆ 4 ವರ್ಷದ ತನಕ ಅವ್ರಿಗೆ ಗೊಬ್ಬರ ಹಾಗೂ ಔಷಧಿಗಳನ್ನ ಸಿಂಪಡಣೆ ಅಂತರ ಬೆಳೆ ಮಾಡೋದಿಕ್ಕೂ ನಮ್ಮಲ್ಲಿ ಸಹಾಯ ಇದೆ. 5,250 ರೂಪಾಯಿ ತರ 4 ವರ್ಷಗಳ ಕಾಲ ಅವ್ರಿಗೆ ಅಂತರ ಬೆಳೆ ಮತ್ತೆ ನಿರ್ವಹಣೆಗೆ ನಾವು ಇದ್ ಮಾಡ್ಕೊಡ್ತೀವಿ, ತಗೊಳ್ತೀವಿ. ಮತ್ತೆ ಎತ್ತರದ ತಾಳೆ ಬೆಳೆ, ಈಗ ದೊಡ್ಡದಾದ್ಮೇಲೆ ಮರ್ತೋಗ್ತಾರೆ ಆತರ ಏನು ಇಲ್ಲ, ಪ್ರತಿ ಟನ್ಗೆ 1,000 ರೂಪಾಯಿ ತರ 15 ಟನ್ ತನಕ ನಾವು 15,000 ರೂಪಾಯಿ ಗರಿಷ್ಠ ಮಟ್ಟದಲ್ಲಿ ರೈತರಿಗೆ ಅನುದಾನ ಕೊಡ್ತೀವಿ. ಇದಲ್ಲದೆ ಬೋರ್ವೆಲ್ ಸೆಟ್ ಆಗಿರ್ಬೋದು, ಕೋಕೋನಟ್ ಫ್ರಾನ್ ಚಾಪರ್ಗಳಾಗಿರ್ಬೋದು, ಮತ್ತೆ ಈ ಕಟಾವು ಯಂತ್ರ ದೋಟಿಗಳು ಬರುತ್ತಲ್ಲ ಅಲ್ಯೂಮಿನಿಯಂ ದೋಟಿಗಳು, ಅದನ್ನ ಕೊಂಡ್ಕೊಳ್ಳೋಕ್ಕಾಗಿರ್ಬೋದು, ಈ ತರ ವಿವಿಧ ರೂಪದಲ್ಲಿ ನಾವು ಅವ್ರಿಗೆ ಸಹಾಯನ ಮಾಡಿಕೊಡ್ತೀವಿ. ಒಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಬೇರೆ ಬೆಳೆಗಳಲ್ಲಿ ನಾವು ತಗೊಳ್ತೀವಿ ಅನ್ನೋದೊಂದು ಗ್ಯಾರಂಟಿ ಇರಲ್ಲ. ಇದೊಂದು ಮೇಜರ್ ಆಯಿಲ್ ಪಾಮ್ ಅಲ್ಲಿ ಏನಿದೆ ಅಂದ್ರೆ, ಕಂಪನಿ ಜೊತೆ ಟೈಅಪ್ ಆಗಿರೋದ್ರಿಂದ ಬೆಳೆನೂ ಬೆಳೆಸೋದ್ರಿಂದ ಹಿಡಿದು ತಗೊಳ್ಳೋ ತನಕನೂ ಇಲಾಖೆನೇ ಶ್ರಮ ವಹಿಸುತ್ತೆ. ಹಾಗಾಗಿ ಇದೊಂದು ಪ್ಲಸ್ ಪಾಯಿಂಟ್. ಇಲ್ಲಿ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ತಾಳೆ ಬೆಳೆನ ತುಂಬಾ ಜನ ಇಲ್ಲಿ HD Kote ಸರ್ಗೂರ್ ಭಾಗದಲ್ಲಿ ಹಾಕೊಂಡಿದ್ದಾರೆ, ಆಲ್ರೆಡಿ ಉತ್ತಮ ಯಶಸ್ಸನ್ನು ಕಂಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಬೆಳೆ ಬಗ್ಗೆ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ, ಈಗ ಬೇರೆ ಬೆಳೆಗಳು ಹಾಕಿದ್ರೆ ನೀವು ಅದಕ್ಕೆ ಕಳ್ಳರು ಕಾಟ ಇರ್ಬೋದು, ಮತ್ತೆ ಪೆಸ್ಟ್ ಇದು ಮಂಗನ ಕಾಟ ಇರ್ಬೋದು, ಇನ್ನೊಂದು ತುಂಬಾ ಎಫೆಕ್ಟ್ ಆಗುತ್ತೆ. ಈ ಬೆಳೆ 3 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ, 3 ವರ್ಷದಿಂದ ನಿಮ್ಗೆ ಇದು 60-70 ವರ್ಷದ ತನಕ ಸತತವಾಗಿ ಗೊನೆಗಳನ್ನ ಕೊಡುತ್ತೆ. ಆ ಒಂದು ಗೊನೆ 150-200 kg ಇರುತ್ತೆ. ಸೊ ಅದನ್ನ ಕಳ್ಳತನ ಆಗ್ಲಿ ಇನ್ನೊಂದಾಗ್ಲಿ ಏನು ಇದಿಲ್ಲ, ಮತ್ತೆ ಇದಕ್ಕೆ ರೋಗಗಳು ಅಂಟೋದು ಕಡಿಮೆ, ಕೀಟನೂ ಅಂಟೋದು ಕಡಿಮೆ. ಇದಕ್ಕೆ ನೀವೇನಂದ್ರೆ ಬೇರೊಂದು ನಿರ್ವಹಣೆ ಒಂದು, ಅದ್ ಬಿಟ್ರೆ ಉತ್ತಮವಾಗಿ ನೀರು ಕೊಡಬೇಕು, ನೀರು ತುಂಬಾ ಕೇಳುತ್ತೆ, ಅಷ್ಟು ಬಿಟ್ರೆ ಇದಕ್ಕೆ ಏನು ನಿರ್ವಹಣೆ ಬೇಕಾಗಿಲ್ಲ. ಅಂತರ್ ಬೆಳೆಗಳು ಕೂಡ ಹಾಕೊಬಹುದು. ಸೊ ಯಾರು ತುಂಬಾ ಬಿಸಿ ಇರ್ತಾರೆ ಮತ್ತೆ ಲ್ಯಾಂಡ್ ನ ವೇಸ್ಟ್ ಆತರ ಎಲ್ಲ ಅಂತ ಜಾಗಗಳನ್ನ ಯುಟಿಲೈಸ್ ಮಾಡ್ಕೊಳಕ್ಕೆ ಇನ್ನು ಇದು ತುಂಬಾ ಸೂಕ್ತ ಬೆಳೆ ಅಂತ ಹೇಳಕ್ ಇಷ್ಟ.
1: ಮೇಡಮ್, ಈಗ ತೋಟಗಾರಿಕೆ ಬೆಳೆಗಳು ಅಂತ ಬಂದಾಗಲೇ ಅದಕ್ಕೆ ಅಗತ್ಯ ಅನ್ನೋದು ಮೊದಲನೇದಾಗಿ ನೀರಾವರಿ ವ್ಯವಸ್ಥೆ ಅನ್ನೋದು. ಮೇಡಮ್, ಈಗ ನೀರಾವರಿ ವ್ಯವಸ್ಥೆಯಲ್ಲಿ ಹನಿ ನೀರಾವರಿ ಅನ್ನೋದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಈ ತೋಟಗಾರಿಕೆ ಬೆಳೆಯಲ್ಲಿ. ಈ ಹನಿ ನೀರಾವರಿ ಉತ್ತೇಜನೆಗೆ ಇಲಾಖೆ ವತಿಯಿಂದ ಏನೆಲ್ಲ ಸಹಾಯಧನ ಅಥವಾ ಸೌಲಭ್ಯಗಳು ಸಿಗ್ತಾ ಇದೆ?
0: ಹನಿ ನೀರಾವರಿ ಅನ್ನೋದು ನಾವೇನು ಕಳವಡಿಸ್ಕೊಬೇಕು ಅಂತ ರೈತರಿಗೆ ಗೊತ್ತಾಗ್ಬಿಟ್ರೆ ಅಲ್ಲೇ ಅರ್ಧ ನಮ್ಮ ರೈತರ ಮನವೊಲಿಸ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹನಿ ನೀರಾವರಿ ಒಂದು

0: ನೀರಾವರಿ ಪದ್ಧತಿ ಆಗಿದ್ದು, ಇದರಲ್ಲಿ ನೀವು ಏನು ಸಾಂಪ್ರದಾಯಿಕ ನೀರಾವರಿ ಅಳವಡಿಸ್ಕೊಳ್ತೀರಾ ಅದರಲ್ಲಿ 80-90% ವಾಟರ್ ಸೇವ್ ಆಗುತ್ತೆ. ಸೊ ಈಗಿನ ಕಾಲದಲ್ಲಿ ಶ್ರೀಕಾಂತ್ ಅವರೇ ನೀವು ನೋಡ್ತಾ ಇರ್ಬೋದು, ಈ ವರ್ಷ ವಾಡಿಕೆಗಿಂತ 50%ಗಿಂತ ಕಡಿಮೆ ಮಳೆ ಆಗಿದೆ. ಸೊ ಈ ತರ ಸಿಚುಯೇಷನ್ಸ್ ಮುಂದೆ ಬರ್ತಾ ಇದ್ರೆ ನಾವು ಅದಕ್ಕೆ ರೆಡಿ ಹೇಗಾಗಿರ್ಬೇಕು ಅಂದ್ರೆ, ಇರೋ ನೀರಾವರಿ ಮೂಲಗಳನ್ನ ಬಳಸ್ಕೊಂಡು ಉತ್ತಮವಾದ ಬೆಳೆ ಹಾಗೂ ಅದನ್ನ ನಿರ್ವಹಣೆ ಮಾಡೋದು ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಹಂಗಾಗಿ ಈ ಹನಿ ನೀರಾವರಿ ಅಳವಡಿಸ್ಕೊಳ್ಳೋದ್ರಿಂದ ಒಂದು 80-90% ಭಾಗ ನೀರು ಶೇಖರಣೆ ಆದ್ರೆ ಅದನ್ನ ಬೇರೆ ಕಡೆ ಯುಟಿಲೈಸ್ ಮಾಡ್ಕೊಬಹುದು ಅನ್ನೋದೊಂದು ಇದು. ಮತ್ತೆ ಇದು ನಮ್ಮ ಇಲಾಖೆ ಏನ್ ಮಾಡುತ್ತೆ ಅಂತಂದ್ರೆ, 90% ಸಬ್ಸಿಡಿ ಇದೆ. ಮುಂಚೆ ಇದು ಇದೇ 2 ವರ್ಷದ ಮುಂಚೆ ಜನರಲ್ ಕ್ಯಾಟಗರಿ ಅವರಿಗೆ 75% ಇತ್ತು, ಮತ್ತೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಉತ್ತಮ ಉತ್ತೇಜನ ನೀಡೋಕೆ 90% ಇತ್ತು. ಸರ್ಕಾರ ಇದರ ಅವಶ್ಯಕತೆನ ಮತ್ತೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಎಲ್ಲರಿಗೂ ಕಾಮನ್ ಆಗಿ 90% ಸಬ್ಸಿಡಿ ಅಂತ ಮಾಡಿದ್ದಾರೆ. ಕೆಲವೊಂದು ಕಂಪನಿಗಳು ನಮ್ಮಲ್ಲಿ ಏನು ಎಂಪ್ಯಾನಲ್ ಆಗಿರ್ತವೆ ಅವ್ರ ಮೂಲಕ ಅರ್ಜಿ ಕೊಟ್ಟು ರೈತರ ವಂತಿಕೆ ಪೂರ್ತಿನೂ ಕಟ್ಬೋದು, ಅಥವಾ ಫಾರ್ಮರ್ ಶೇರ್ ಕಟ್ಟಿ ಅವರಿಗೆ ಸಬ್ಸಿಡಿ ಬರೋ ತರನೂ ಮಾಡ್ಕೋಬಹುದು. ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ಫರ್ಟಿಗೇಷನ್ ಅನ್ನೋದು ಇನ್ನೊಂದೇನಿದೆ, ಈ ರಸಾವರಿ ಅಂತ ಕೇಳಿರ್ಬೋದು ನೀವು, ಅದು ಈಸಿ ಆಗುತ್ತೆ. ಈಗ ರೈತ ಎಲ್ಲ ಹೋಗ್ಬೇಕಾಗಿರುತ್ತೆ, ನೀರಾವರಿ ಪದ್ಧತಿ ತಾನೇ ನಿಂತ್ಕೋಬೇಕು ಅಂತ ಏನಿಲ್ಲ. ಆ ಬೋರ್ವೆಲ್ ಅದು ಯಾವಾಗ ಕರೆಂಟ್ ಕೊಡ್ತಾರಲ್ಲ ಆ ಟೈಮಲ್ಲಿ ಅವ್ರು ಸ್ವಲ್ಪ ಒಂದು ರಸಾವರಿ ಪದ್ಧತಿ ಎಲ್ಲ ಅಳವಡಿಸ್ಕೊಂಡ್ರೆ ಅದ್ರ ಪಾಡಿಗೆ ನೀರಿನ ಜೊತೆ ಗೊಬ್ಬರನೂ ಕೊಡೋ ಪದ್ಧತಿ ಇದೆ, ನೀರಿನ ಜೊತೆ ಈ ಲಘು ಪೋಷಕಾಂಶಗಳು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಏನ್ ಹೇಳ್ತಾರೆ ಅದನ್ನು ಕೊಡೋ ಪದ್ಧತಿಯಿಂದ ಉತ್ತಮವಾದ ಬೆಳೆನೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಪದ್ಧತಿಯಲ್ಲಿ ಡೈರೆಕ್ಟ್ ಬೇರಿಗೆ ನೀರು ಹೋಗೋದ್ರಿಂದ ನೀರು ಮಾಯಿಶ್ಚರ್ ಮೇಂಟೈನ್ ಆಗುತ್ತೆ, ಕಳೆ ಕೂಡ ಕಡಿಮೆ ಆಗುತ್ತೆ. ಸೊ ಇದಕ್ಕೆ ಇಲ್ಲಿ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ಒಂದು 3-4 ಥರ ನೋಡ್ಬೇಕಂದ್ರೆ ನೀರು ಸೇವ್ ಆಗುತ್ತೆ, ಆಳುಗಳ ಇದೂ ಕಡಿಮೆ ಆಗುತ್ತೆ, ಏನಕ್ಕಂದ್ರೆ ಕಳೆ ಕಡಿಮೆ ಇರೋದ್ರಿಂದ ನಿರ್ವಹಣೆ ಈಸಿ ಆಗುತ್ತೆ, ಒಬ್ಬನೇ ನಿಂತು ಮೇಂಟೈನ್ ಮಾಡುವಂಥದ್ದೊಂದು ಇದಾಗುತ್ತೆ, ಉತ್ತಮ ಇಳುವರಿ ಕೂಡ ಉತ್ತಮ ಕ್ವಾಲಿಟಿ ಉತ್ಪಾದನೆ ಕೂಡ ಹೆಚ್ಚುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ತಾವು ಹೇಳಿದ್ರಿ ವಾಡಿಕೆಗಿಂತ ಈ ಬಾರಿ ಬಹಳ ಮಳೆ ಕಡಿಮೆ ಇದೆ, ಈ ನಿಟ್ಟಿನಲ್ಲಿ ತೋಟಗಾರಿಕೆ ಬೆಳೆಗಳ ಮೇಲೆ ಇದು ಯಾವ ರೀತಿ ಪ್ರಭಾವವನ್ನು ಬೀರ್ಬೋದು ಮೇಡಮ್? ಈ ಪ್ರಭಾವವನ್ನು ತಪ್ಪಿಸೋ ನಿಟ್ಟಿನಲ್ಲಿ ಇಲಾಖೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ?
0: ನಮ್ಮಲ್ಲಿ ಅದು ಈಗಾಗಲೇ ತುಂಬ ಕಡೆ ಪಾಂಪ್ಲೆಂಟ್ಸ್ಗಳನ್ನು ಮಾಡಿ ಹಂಚ್ತಾ ಇದ್ದೀವಿ. ಏನಕ್ಕೆ ಅಂದರೆ ಈ ಪ್ರವಾಹ ಅನ್ನೋದು ತುಂಬ ಬೇಗ ಕಾಣಿಸ್ಬಿಡುತ್ತೆ, ಅದರ ಎಫೆಕ್ಟ್ ತುಂಬ ಕಾಣಿಸುತ್ತೆ. ಈ ಡ್ರೌಟ್ ಅನ್ನೋದೇನಿದೆಯಲ್ಲ, ಈ ಬರಗಾಲ ಅನ್ನೋದೇನಿದೆಯಲ್ಲ, ತಕ್ಷಣಕ್ಕೆ ಕಂಡು ಬರೋದಿಲ್ಲ. ಏನಕ್ಕೆ ಅಂದರೆ ನಮ್ಮ ತೋಟಗಾರಿಕೆ ಬೆಳೆಗಳನ್ನ ಅತಿ ಹೆಚ್ಚು ನಾವು ನೀರಾವರಿಲೇ ಬೆಳೆಸ್ತೀವಿ. ಬೋರ್ವೆಲ್ ಇದ್ದವ್ರು ಮಾತ್ರನೇ ಸೂಕ್ಷ್ಮವಾಗಿ ನೋಡ್ಬೇಕಂದ್ರೆ ಅವ್ರು ಮಾತ್ರನೇ ಇದನ್ನ ಅಳವಡಿಸ್ಕೊಳ್ತಾರೆ ತೋಟಗಾರಿಕೆ ಬೆಳೆಗಳನ್ನ. ಬಟ್ ಈಗ ತಕ್ಷಣಕ್ಕೆ ಏನು ಕಂಡು ಬರ್ತಿದೆ ಅಂದರೆ ಎಲ್ಲ ಹಸಿರಾಗೇ ಇದೆ, ಎಲ್ಲ ಚೆನ್ನಾಗಿದೆ ಅಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಈಗ ಒಂದು 3-4 ತಿಂಗಳು ಕಳೆದು ಈ ಬೇಸಿಗೆ ಬರೋ ಅಷ್ಟರಲ್ಲಿ ಏನಾಗುತ್ತೆ ಅಂದರೆ, ಎಷ್ಟು ವಾಡಿಕೆಗಿಂತ ಎಷ್ಟು ಹೂ ಬಿಡಬೇಕು, ಎಷ್ಟು ಕಾಯಿ ಬಿಡಬೇಕು, ಅದು ತುಂಬ ಕಡಿಮೆ ಆಗುತ್ತೆ. ಒಂದು 50% ಮೇಲೇ ಕಡಿಮೆ ಆಗ್ಬಿಡುತ್ತೆ, ಈಲ್ಡ್ಗಳಾಗಲಿ ಮತ್ತೆ ಅದ್ರ ಕ್ವಾಲಿಟಿ ಆಗಿರ್ಬೋದು, ಈ ಎಲೆಗಳೆಲ್ಲ ಒಣಗಿರ್ತಾರ ಅನ್ಸೋದು. ಈಗ ಸದ್ಯದ ಮಟ್ಟಿಗೆ ನಮ್ಗೆ ಕಂಡು ಬಂದಿಲ್ಲ ಅಂತಂದ್ರೂ ಮುಂದಿನ ದಿನಗಳಲ್ಲಿ ಈ ಮಾವು ಮತ್ತೆ ಈ ತೆಂಗು ಬೆಳೆಗಳಲ್ಲಿ ಮೈಟ್ಸ್ ಅಂತ ಒಂದು ಬರುತ್ತೆ, ನುಸಿ ರೋಗ. ಅದೇನ್ ಮಾಡುತ್ತೆ ಅಂದ್ರೆ ಈ ರಸನ ಹೀರೋಂಥದ್ದು, ಈ ಎಲೆಗಳ ಮೇಲೆ ರಸನ ಹೀರೋಂಥದ್ದು, ಥ್ರಿಪ್ಸ್ ಅನ್ನೋ ಅಂತ ಆಗಿರ್ಬೋದು, ಮತ್ತೆ ಅಫಿಡ್ಸ್ ಹೇನು ಗಿಡದ ಹೇನು ಅಂತ ಹೇಳ್ತಾರೆ, ಮೀಲಿ ಬಗ್ಸ್ ಆಗಿರ್ಬೋದು, ಕೆಂಪು ಜೇಡ ಆಗಿರ್ಬೋದು, ಇವಕ್ಕೆಲ್ಲ ಇದು ಸೂಕ್ತವಾದ ಕಾಲ ಅಂತ ಹೇಳ್ಬೋದು. ಇವೆಲ್ಲ ಔಟ್ ಬ್ರೇಕ್ ಆಗ್ತವೆ. ನಾರ್ಮಲ್ ಆಗಿ ಒಂದು 100 ಇದ್ರೆ ಇಂಥ ಟೈಮಲ್ಲಿ 1,000-1,00,000 ಅದನ್ನ ಮಲ್ಟಿಪ್ಲೈ ಆಗಿ, ಸೊ ಅದು ಯಾವಾಗ ನಮ್ಮ ಬೆಳೆಗಳ ಮೇಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತವೆ, ಇಳುವರಿ ಮತ್ತೆ ಅದರದ್ದು ಕ್ವಾಲಿಟಿ ಏನಾಗುತ್ತೆ ತುಂಬ ಕುಂಠಿತ ಆಗುತ್ತೆ. ಹಾಗಾಗಿ ಕಾಯಿಗಳಲ್ಲಿ ಅತಿ ಹೆಚ್ಚು ಉಷ್ಣಾಂಶದಿಂದ ಈ ಕ್ರ್ಯಾಕ್ ಆಗೋದು ನೋಡಿರ್ಬೋದು. ಈ ಸತಿ ನೀವು ಆಲ್ರೆಡಿ ಮಾರ್ಕೆಟಲ್ಲಿ ನೋಡಿರ್ಬೋದು, ತುಂಬ ಮಾವಲ್ಲಿ ಬ್ಲ್ಯಾಕ್ ಸ್ಪಾಟ್ ಆಗಿರ್ಬೋದು, ಕ್ರ್ಯಾಕ್ ಆಗಿರುವಂಥದ್ದು. ಅಷ್ಟು ಮಾರ್ಕೆಟ್ ಅಪೀಲಿಂಗ್ ಅನ್ಸಲ್ಲ, ಬೆಳೆ ಇದ್ರೂ ನಮ್ಗದು ತುಂಬ ತಗೊಳ್ಬೇಕು ಅನ್ನೋಷ್ಟು ಆಕರ್ಷಣೆ ಇರಲ್ಲ. ಹಾಗಾಗಿ ರೈತರು ಈಗ ನಾವು ಹಿಂದೆ ಡಿಸ್ಕಸ್ ಮಾಡ್ದಂಗೆ ಡ್ರಿಪ್ ಇರಿಗೇಷನ್ ಹಾಕೊಳ್ಳೋದಾಗಿರ್ಬೋದು ಅಥವಾ ಮಲ್ಚಿಂಗ್ ಹಾಕೊಳ್ಳೋದಾಗಿರ್ಬೋದು, ಇಂಥ ಸೂಕ್ಷ್ಮ ಕ್ರಮಗಳನ್ನು ಅಳವಡಿಸ್ಕೊಂಡು ಬಂದರೆ ಖಂಡಿತವಾಗ್ಲೂ ಅದನ್ನು ನಿರ್ವಹಿಸ್ಬೋದು. ಇದನ್ನೇ ನಾವು ನಮ್ಮ ರೈತರಿಗೆ ಬೇರೆ ಬೇರೆ ಥರದಲ್ಲಿ ಪಾಂಪ್ಲೆಂಟ್ಸ್ ಮಾಡೋದಾಗಿರ್ಬೋದು, ನಾವೇ ಗ್ರಾಮ ಸಭೆಗಳಿಗೆ ಮೀಟಿಂಗ್ ಹೋದಾಗ ಹೇಳೋದಾಗಿರ್ಬೋದು, ಮತ್ತು ಕಡಿಮೆ ನೀರು ಡಿಮ್ಯಾಂಡ್ ಮಾಡುವಂಥ ಕ್ರಾಪ್ಸ್ಗಳು ಇದ್ದಾವೆ, ಈ ಬೆಟ್ಟದ ನೆಲ್ಲಿ ಆಗಿರ್ಬೋದು, ಹಲಸು ಆಗಿರ್ಬೋದು, ಮಾವು ಆಗಿರ್ಬೋದು, ಅದು ಅಷ್ಟು ನೀರು ಕೇಳಲ್ಲ. ಕಂಪೇರ್ ಟು ಈಗ ತೆಂಗು ಮತ್ತು ಅಡಿಕೆಗೆ ಕಂಪೇರ್ ಮಾಡಿಕೊಂಡ್ರೆ ಇವುಗಳು ಸ್ವಲ್ಪ ಕಡಿಮೆ ನೀರು ಇದಾಗುತ್ತೆ. ಸೊ ಹಂಗಾಗಿ 1-4 ಎಕರೆ ಇದ್ದರೆ ಸ್ವಲ್ಪ ಕಡಿಮೆ ನೀರು ಬಳಸುವಂಥ ಬೆಳೆಗಳನ್ನ ಅಳವಡಿಸ್ಕೊಳ್ಳೋಕ್ಕೆ ನಾವು ತಿಳಿಸ್ತಾ ಇದ್ದೀವಿ ರೈತರಿಗೆ.
1: ಈಗ ಬರಗಾಲದ ಸಂದರ್ಭ ಆಗಿರ್ಬೋದು ಮೇಡಮ್, ಇನ್ನಿತರ ಸಂದರ್ಭಗಳಲ್ಲಿ ಈ ತೋಟಗಾರಿಕೆ ಬೆಳೆಯಲ್ಲಿ ಏನಾದರೂ ಇಳುವರಿಯಲ್ಲಿ ಏನಾದರೂ ಕುಂಠಿತ ಆಯಿತು ಅಥವಾ ಬೆಳೆ ನಾಶ ಆಯಿತು ಅಂತ ಸಂದರ್ಭದಲ್ಲಿ ಈಗ ಪ್ರಸ್ತುತ ಯಾವ ರೀತಿಯಾದಂಥ ವಿಮಾ ಸೌಲಭ್ಯಗಳನ್ನ ಕಲ್ಪಿಸ್ಕೊಳ್ಳಾಗಿದೆ ಮೇಡಮ್ ಈ ತೋಟಗಾರಿಕೆ ಬೆಳೆಗಳಿಗೆ?
0: ತೋಟಗಾರಿಕೆ ಬೆಳೆಗಳಲ್ಲಿ ವಿಮಾ ಸೌಲಭ್ಯ ಎಲ್ಲ ಬೆಳೆಗಳಿಗೂ ಇದೆ, ಸರ್ವೇ ಸಾಮಾನ್ಯ. ಖರೀಫ್ ಸೀಸನ್ ಅಂತ ಏನು

0: ಹೇಳ್ತಾರೆ ಈ ಮಳೆಗಾಲದಲ್ಲಿ ಏನ್ ಹೇಳ್ತಾರೆ ಅಂತ ಟೈಮಲ್ಲಿ ವಿಮಾ ಸೌಲಭ್ಯ ಎಲ್ಲಾ ಕಡೆ ಇದೆ, ಎಲ್ಲಾ ಬೆಳೆಗಳಿಗೂ ಸೂಕ್ಷ್ಮವಾಗಿ ಇದೆ. ಆದ್ರೆ ಅದ್ರಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ನೋಟಿಫೈಡ್ ಏರಿಯಾಸ್ ಅಂತ ಮಾಡಿರ್ತಾರೆ. ಆ ನೋಟಿಫೈಡ್ ಏರಿಯಾಸಿಗೆ ಇಂತಿಂತ ಬೆಳೆ ಅಂತ ಸೂಕ್ಷ್ಮವಾಗಿ ತಿಳಿಸಿರ್ತಾರೆ. ಈಗ ನಾನು ರಫ್ ಆಗಿ ಹೇಳೋದಾದ್ರೆ ಈ ನಮ್ಮ ಹೆಚ್ ಡಿ ಕೋಟೆ ಭಾಗಕ್ಕೆ ಇಂತಿಂತ ಹೋಬಳಿಗಳು ಅಂತ ಫಿಕ್ಸ್ ಮಾಡಿರ್ತಾರೆ. ಕಸಬಾ ಮತ್ತೆ ಹಂಪಾಪುರ ಹೋಬಳಿ, ಹುಣಸೂರಲ್ಲಿ ಬಿಳ್ಕೆರೆ ಹೋಬಳಿ ಆಗಿರ್ಬೋದು, ಮೈಸೂರಲ್ಲಿ ವರ್ಣ ಹೋಬಳಿ ಆಗಿರ್ಬೋದು, ಅಲ್ಲಿ ಟೊಮ್ಯಾಟೊ ಯಥೇಚ್ಛವಾಗಿ ಬೆಳೀತಾರೆ. ಸೊ ಅಂತ ಭಾಗಕ್ಕೆ ಟೊಮ್ಯಾಟೊನೇ ಇನ್ಶೂರೆನ್ಸ್ ಮಾಡ್ಸಕ್ಕೆ ಉತ್ತೇಜನ ಮಾಡ್ತಾರೆ. ಯಾಕಂದ್ರೆ ಎಲ್ಲಿ ಜಾಸ್ತಿ ಬೆಳೆ ಇದೆ ಅಲ್ಲಿ ಬೇಗ ಇನ್ಶೂರೆನ್ಸ್ ಕಟ್ತಾರೆ ಅನ್ನೋದೊಂದಾಗಿರ್ಬೋದು. ಇದನ್ ಬಿಟ್ರೆ ಅರಿಶಿನ, ಎಲೆಕೋಸು ಇಂತ ಸೂಕ್ಷ್ಮ ವೆಜಿಟೇಬಲ್ಸ್ಗೆ ಇದೆಲ್ಲಾನು ಇದಿದೆ. ಇದರಲ್ಲಿ ನಮ್ದೇನಂದ್ರೆ ಈ ವಿಮಾ ಸೌಲಭ್ಯ ಏನಿರುತ್ತೆ ಅಂದ್ರೆ ಈಗ 169,800 ರೂಪಾಯಿ ಒಂದು ಟೊಮ್ಯಾಟೋಗಿದೆ ಅಂತಂದ್ರೆ 5% ಮಾತ್ರ ರೈತ ಕಟ್ಟಬೇಕಾಗಿರೋದು, ಇನ್ನ 95% ಭಾಗ ಗೌರ್ಮೆಂಟ್ ಕಟ್ಕೊಳ್ಳುತ್ತೆ. ಸೊ ಈಗ ರೈತ ಒಂದು ಹೆಕ್ಟೇರ್ಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತಂದ್ರೆ 8,490 ರೂಪಾಯಿ ಮಾತ್ರ ಕಟ್ಟಬೇಕು. ಇದಕ್ಕೆ ಡೆಡ್ ಲೈನ್ಗಳು ಅಂತ ಮಾಡಿರ್ತಾರೆ, ಅದು ತುಂಬಾ ಗಮನದಲ್ಲಿ ಇಟ್ಕೊಳ್ಳೋ ವಿಷಯ. ಈಗ ಎಷ್ಟೋ ಜನ ಗೊತ್ತಿಲ್ಲ, ಈಗ ನಾವು ಹೋಗಿ ನಾವು ಕಟ್ಟಬೇಕು ವಿಮೆ ಅಂತಂದ್ರೆ ಅದಾಗಲ್ಲ. ಯಾವಾಗ ಈ MSP ಅಂತ ಘೋಷಣೆ ಮಾಡ್ತಾರೆ ನಮ್ಮ ಸರ್ಕಾರದಿಂದ, ಆ MSP ಘೋಷಣೆ ಮಾಡಿದ ಸ್ವಲ್ಪ ದಿನಗಳಲ್ಲೇನೆ ಈ ಕ್ರಾಪ್ ಇನ್ಶೂರೆನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ರೈತರು ಗಮನದಲ್ಲಿ ಏನ್ ಇಟ್ಕೋಬೇಕು ವಿಷಯ ಅಂತಂದ್ರೆ, ಯಾವಾಗ ಮಳೆಗಾಲದಲ್ಲಿ ಬಿತ್ತನೆ ಸ್ಟಾರ್ಟ್ ಮಾಡ್ತಾರೆ ರೈತರು, ಅಂತ ಟೈಮಲ್ಲೇ ಕ್ರಾಪ್ ಇನ್ಶೂರೆನ್ಸ್ಗೆ ಓಪನ್ ಮಾಡಿರ್ತಾರೆ. ಸೊ ಇದನ್ನ ಎಲ್ಲಿ ಕಟ್ಟಬೇಕು, ಹೇಗೆ ಮಾಡಬೇಕು ಅನ್ನೋದು ಒಂದು ಕನ್ಫ್ಯೂಷನ್ ಇದೆ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಒಂದು SBI ಬ್ಯಾಂಕ್ ಈ ಸತಿ SBI ಬ್ಯಾಂಕ್ನ ನೋಟಿಫೈ ಮಾಡಿದ್ದಾರೆ, ಮತ್ತೆ ಈ ಗ್ರಾಮ ಒಂದು ಸೆಂಟರ್ಗಳಾಗಿರ್ಬೋದು. ಈ ಕ್ರಾಪ್ ಇನ್ಶೂರೆನ್ಸ್ ಈ ತರ ನಾವು ಕ್ರಾಪ್ ಇನ್ಶೂರೆನ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ಅವ್ರ ಒಂದು ಇದೇನು ಪ್ರೀಮಿಯಂ ಅಮೌಂಟ್ ಇರುತ್ತೆ ಅದನ್ನ ಕಟ್ಸ್ಕೊಂಡು ಅವ್ರಿಗೊಂದು ID ಕೊಡ್ತಾರೆ. ಸೊ ಅದ್ರ ಮೂಲಕ ಟ್ರ್ಯಾಕ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಸ್ಥಳೀಯ ಭಾಗದಲ್ಲಿ PR ಅಂತ ಅಂದ್ರೆ ಸ್ಥಳೀಯ ನಿವಾಸಿ ಅಂತ ಐಡೆಂಟಿಫೈ ಮಾಡಿದೀವಿ, ಅವರು ಕ್ರಾಪ್ ಸರ್ವೆ ಮಾಡ್ತಾರೆ. ಸೊ ಆ ಕ್ರಾಪ್ ಸರ್ವೆನ ಈ ಇನ್ಶೂರೆನ್ಸ್ಗೆ ಲಿಂಕ್ ಮಾಡಿದ್ದಾರೆ. ಇಷ್ಟು ವರ್ಷ ಅದು ಇರ್ತಿರ್ಲಿಲ್ಲ, ಈ ವರ್ಷದಿಂದ ಏನ್ ಮಾಡಿದ್ದಾರೆ, ಈಗ ನೀವು ಟೊಮ್ಯಾಟೋಗೆ ರೈತರು ಟೊಮ್ಯಾಟೋಗೆ ಇನ್ಶೂರೆನ್ಸ್ ಕಟ್ಟಿರ್ತಾರೆ, ಬಟ್ ಜಮೀನಲ್ಲಿ ಜೋಳ ಅಂತ ಫೋಟೋ ಹೊಡೆದಿರ್ತಾರೆ. ಸೊ ಅಂತ ಚಾನ್ಸಸ್ ಅಲ್ಲಿ ರಿಜೆಕ್ಟ್ ಆಗೋ ಇದಿರುತ್ತೆ. ಹಂಗಾಗಿ ಈ ಕ್ರಾಪ್ ಇನ್ಶೂರೆನ್ಸ್ ಅನ್ನೋದು ರೈತರಿಗೆ ಕೂಡ ಒಂದು ಆ್ಯಪ್ ಬಿಟ್ಟಿದ್ದಾರೆ. ಸೊ ಅವರೇ ಸ್ವತಃ ಅವ್ರ ಇನ್ಶೂರೆನ್ಸ್ನ ಅವ್ರ ಕ್ರಾಪ್ ಸರ್ವೆನ ಅವರೇ ಮಾಡ್ಕೊಳ್ಳೋ ಅಂತ ಫೆಸಿಲಿಟಿ ಕೂಡ ಇದೆ. ಇನ್ನೊಂದು ಈಗ ಹೇಳಿದ್ನಲ್ಲ ನಿವಾಸಿಗಳು, ಸ್ಥಳೀಯ ನಿವಾಸಿಗಳು PR ಅಂತ ಏನ್ ಕರಿತೀವಿ, ಅವ್ರ ಮೂಲಕ ಮಾಡಿಸೋದಾದ್ರೂ ಇದೆ. ನೀವು ಯಾವಾಗ ಇನ್ಶೂರೆನ್ಸ್ ಕಟ್ತೀರಾ ಅವಾಗ ನೀವು ಇಷ್ಟನ್ನು ಖಾತ್ರಿ ಪಡಿಸ್ಕೋಬೇಕು, ಏನಂದ್ರೆ ನಿಮ್ಮ ಜಮೀನಲ್ಲಿ ಸರ್ವೆ ಆಗಿರೋ ಬೆಳೆಗೇನೆ ನೀವು ಕಟ್ತಾ ಇದ್ದೀರಾ ಅನ್ನೋದು. ಅದು ಮಿಸ್ ಮ್ಯಾಚ್ ಆದ್ರೆ ನಿಮ್ ಪ್ರೀಮಿಯಂ ಅಮೌಂಟ್ ವೇಸ್ಟ್ ಆಗುತ್ತೆ, ಮತ್ತೆ ರಿಟರ್ನ್ಸು ನಾವು ತಗೊಳಕ್ ಆಗಲ್ಲ. ಇದೊಂದು ಗಮನದಲ್ಲಿ ಇಟ್ಕೋಬೇಕು ರೈತರು. ಇದಿಷ್ಟು. ಇನ್ನೊಂದು ಇದ್ರಲ್ಲಿ ಎರಡ್ ತರ ಇದೆ ಇನ್ಶೂರೆನ್ಸ್ ಅಲ್ಲಿ, ಒಂದು ವೆದರ್ ಬೇಸ್ಡ್, ಒಂದು ಈಲ್ಡ್ ಬೇಸ್ಡ್. PM ಫಸಲ್ ಭೀಮಾ ಯೋಜನಾ ಅಂತಿದೆಯಲ್ಲ, ಅದು ಕಂಪ್ಲೀಟ್ ಈಲ್ಡ್ ಬೇಸ್ಡ್. ಈ ಈಲ್ಡ್ ಅಂದ್ರೆ ಈಲ್ಡ್ ಅಂದ್ರೆ ಏನು, ಇಳುವರಿ ಅಂತ ಹೇಳ್ತೀವಲ್ಲ, ಅದು ಯಾವ್ದ್ರ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಕೊಟ್ಟಿರ್ತಾರೆ. ಎಲ್ಲಾ VAಗಳಿಗಾಗಿರ್ಬೋದು, PDOಗಳಿಗಾಗಿರ್ಬೋದು, ನಮ್ಮ ಇಲಾಖೆಯಲ್ಲಿ ನಾವು ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಾಗಿರ್ಬೋದು, ಕೃಷಿ ಇಲಾಖೆಯಲ್ಲಿ AOಗಳಿಗೆ, ಎಲ್ಲಾ ಬೆಳೆಗಳಿಗೂ ಇಂತಿಂಚು ಎಕ್ಸ್ಪೆರಿಮೆಂಟ್ಗಳನ್ನ ಹಂಚಿರ್ತಾರೆ. ಸೊ ಅವರು 5 ಮೀಟರ್ ಜಾಗದಲ್ಲಿ ಎಷ್ಟು ಇಳುವರಿ ಬರುತ್ತೆ ಅದನ್ನ ಕ್ಯಾಲ್ಕುಲೇಟಿವ್ ಆಗಿಟ್ಕೊಂಡು ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಸಲ್ಲಿಸ್ತಾರೆ. ಅದ್ರ ಮೇಲೆ ಅದರಲ್ಲಿ ಕಡಿಮೆ ಈಲ್ಡ್ ಆಗಿರ್ಬೋದು ಅಥವಾ ಹವಾಮಾನ ವೈಪರೀತ್ಯ ಆಗಿರ್ಬೋದು, ಮತ್ತೆ ಫ್ಲಡ್ಸ್ ಆಗಿರ್ಬೋದು. ಸೋಯಿಂಗೇ ಮಾಡಿರಲ್ಲ, ಈಗ ನೀರು ಕಡಿಮೆ ಇದೆ ಅಂತೇಳಿ ಸೋಯಿಂಗ್ದೇ ಅಂದ್ರೆ ಬಿತ್ತನೆ ಮಾಡಿರಲ್ಲ ಎಷ್ಟೊಂದು ಜನ ರೈತರು. ಸೊ ಅಂತ ಸಂದರ್ಭದಲ್ಲಿ ಕೂಡ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಳೋ ಇದಿರುತ್ತೆ. ಇಷ್ಟು ಮಾತ್ರ ಗಮನದಲ್ಲಿ ಇಟ್ಕೋಬೇಕೇನಂದ್ರೆ ಹಾಕಿರೋ ಬೆಳೆನೆ ಸರ್ವೆಯಲ್ಲೂ ಕೂಡ ಮೆನ್ಷನ್ ಮಾಡಿರಬೇಕು. ಸೊ ಅದೊಂದು ಗ್ರಾಮ ಒಂದು ಸೆಂಟರ್ಗಳಲ್ಲಿ ಅಥವಾ SBI ಬ್ಯಾಂಕಲ್ಲಿ ಹೋಗಿ ವಿಮೆನ ಸುಲಭವಾಗಿ ಪಾವತಿಸಬಹುದು. ಈಗ ಕೆಲವು ರೈತರು ಗಾಬರಿ ಆಗ್ತಾರೆ, ಅಯ್ಯೋ ಎಲ್ಲಿ ಹೋಗ್ಬೇಕು, ಏನ್ ಡಾಕ್ಯುಮೆಂಟ್ಸ್ ಕೊಡ್ಬೇಕು, ಏನೂ ಇಲ್ಲ, ಆತರ ಏನೂ ಇಲ್ಲ. ಈ ತರ ಒಂದು ಸರ್ವೆ ಮಾಡಿಸಿರ್ಬೇಕು, ಪ್ರೀಮಿಯಂ ಅಮೌಂಟ್ ಕಟ್ಟುವಾಗ RTC ತಗೊಂಡ್ರೆ ಸಾಕು.
1: ಒಂದು ಬಾರಿ ಕಟ್ಟಿದ್ರೆ ಸಾಕು,
0: ಅದು ಒಂದೇ ಬಾರಿ
1: ಕಟ್ಟಿದ್ರೆ
0: ಅದೇ. ಅದ್ರಲ್ಲಿ ನೀವು 10 ಕುಂಟೆಗೂ ಕಟ್ಬಹುದು, ನೀವು ಎಷ್ಟು ಬೆಳೆ ಹಾಕಿದಿರಿ ಅಷ್ಟು, 2 ಎಕರೆಗೂ ಕಟ್ಸ್ಬಹುದು. ಸೊ ನಿಮ್ಮ ಅನುಕೂಲದಂಗೆ ಕಟ್ಟಬಹುದು.
1: ಪ್ರತಿ ವರ್ಷನೂ ಕೂಡ ಪ್ರೀಮಿಯಂ ಪಾವತಿ ಮಾಡಬೇಕಾಗುತ್ತೆ?
0: ಅದೇ, ಪ್ರತಿ ವರ್ಷ ಇರುತ್ತೆ. ಪ್ರತಿ ವರ್ಷ ರೇಟ್ ಕೂಡ ರಿವೈಸ್ ಆಗುತ್ತೆ, ಮತ್ತೆ ಬೆಳೆಗಳು ಕೂಡ ಚೇಂಜ್ ಆಗುತ್ತೆ. ಈಗ ಯಾವ್ಯಾವ ಭಾಗದಲ್ಲಿ ಯಾವ್ದ್ಯಾವ್ದು ಬೆಳೆಗಳು ಜಾಸ್ತಿ ಇರುತ್ತೆ ಅದ್ರ ಪ್ರಕಾರ, ಈಗ ನೋಟಿಫೈಡ್ ಏರಿಯಾಸ್ ನೋಟಿಫೈಡ್ ಕ್ರಾಪ್ಸ್ ಅಂತ ನಾನು ಏನು ಹೇಳಿದೆ ಅದ್ರ ಪ್ರಕಾರ ಚೇಂಜ್ ಆಗುತ್ತೆ.
1: ಮೇಡಮ್, ಹಾಗೇನೆ ಈಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ನರೇಗಾ ಅನ್ನೋದು ಬದಲಾಗಿ ಈ ಜುಲೈ ತಿಂಗಳಿನಿಂದ VBG ರಾಮ್ಜಿ ಅನ್ನೋ ಒಂದು ಹೊಸ ಅನುಷ್ಠಾನ ಯೋಜನೆ ಜಾರಿಗೆ ಬಂದಿದೆ.
0: ಹೌದು,
1: ಈ ನಿಟ್ಟಿನಲ್ಲಿ ಇದರಲ್ಲಿ ಏನಾದರೂ ಬದಲಾವಣೆಗಳಾಗಿದೆ ಈ ಯೋಜನೆ ಅಡಿಯಲ್ಲಿ?
0: ಹೌದು ಶ್ರೀಕಾಂತ್ ಅವರೇ, ತುಂಬಾ ಬದಲಾವಣೆ ಆಗಿದೆ. ಮುಂಚೆ ಇರೋದಕ್ಕಿಂತ ಜಾಸ್ತಿ ವರ್ಕ್ಗಳು ಈಗ ಸೇರಿಸಿದ್ದಾರೆ. ಈಗ ಹೆಚ್ಚು ಕಡಿಮೆ 318 ವರ್ಕ್ಗಳು

0: ಮಾಡಿಸ್ಕೊಬಹುದು. ಮುಂಚೆ ಏನ್ 273 283 ವರ್ಕ್ಗಳೇನಿತ್ತು ಅದಕ್ಕೆ ಇನ್ನೂ ಒಂದಷ್ಟು ವರ್ಕ್ಗಳನ್ನ ಆಡ್ ಮಾಡಿದ್ದಾರೆ. ಈಗ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಹೇಳಬೇಕು ಅಂತಂದ್ರೆ 23 ವರ್ಕ್ಗಳಿಗೆ ನಾವು ತಗೊಳ್ಬಹುದು. ಮುಂಚೆ ಇರೋದಕ್ಕೂ ಇವಾಗಿರೋದಕ್ಕೂ ಬಾಳೆ ಮತ್ತೆ ಪಪ್ಪಾಯನ ತೆಗೆದಿದ್ದಾರೆ. ಅದು ಬಿಟ್ಟರೆ ಇನ್ನೂ ಒಂದಷ್ಟು ಬೆಳೆಗಳನ್ನ ಆಡ್ ಮಾಡಿದ್ದಾರೆ. ಯಾರು ಈ ಸಮಗ್ರವಾಗಿ ತೋಟಗಳನ್ನ ಮಾಡ್ಕೊಳ್ಳಕ್ ಇಷ್ಟಪಡ್ತಾರೆ ಅವರು ಮಿಕ್ಸ್ ಮಾಡ್ತಾರೆ ಬೆಳೆಗಳನ್ನ, ಅಂದ್ರೆ ಸಮಗ್ರವಾಗಿ ಕೆಲವೊಂದು ಹಣ್ಣಾಗಿರ್ಬೋದು, ಕೆಲವೊಂದು ಬೇರೆ ಬೇರೆ ತರ ಹಣ್ಣುಗಳನ್ನ ಮಿಕ್ಸ್ ಮಾಡಿ ಒಂದು ಎಕರೆಯಲ್ಲಿ ಒಂದು 70 ಗಿಡ 80 ಗಿಡ ಹಾಕೊಳ್ಳೋದಾದ್ರೆ ಅವ್ರಿಗೂ ಅವಕಾಶ ಕಲ್ಪಿಸಿದ್ದಾರೆ. ಮತ್ತೆ ಬದುಗಳಲ್ಲಿ ಹಾಕೋದು ಅದನ್ನು ಅದಕ್ಕೂ ಅವಕಾಶ ಕಲ್ಪಿಸಿದ್ದಾರೆ. ಇನ್ನೊಂದು ಏನ್ ಮುಖ್ಯವಾದ ವಿಚಾರ ಅಂತಂದ್ರೆ, ಇಷ್ಟು ದಿನ 100 ದಿನಗಳ ಮಾನವ ದಿನಗಳನ್ನ ಕೊಡ್ತಾ ಇದ್ರು ಒಂದು ಕುಟುಂಬಕ್ಕೆ, ಈಗ ಅದನ್ನ 125 ಇನ್ಕ್ರೀಸ್ ಮಾಡಿದ್ದಾರೆ. ಅಂದ್ರೆ ಹೆಚ್ಚು ಕಡಿಮೆ ಒಂದು 25% ಇನ್ಕ್ರೀಸೇ ಮಾಡಿದ್ದಾರೆ. ಸೊ ಅದರಿಂದ ಜಾಸ್ತಿ ಕೆಲಸಗಳನ್ನ ಕೊಡ್ತಾರೆ ಮತ್ತೆ ಈ ಗುಳೆ ಹೋಗೋದು ಕಡಿಮೆ ಆಗುತ್ತೆ ಅನ್ನೋದೊಂದು ಮೇಜರ್ ಉದ್ದೇಶ. ಇನ್ನೊಂದೇನಂತಂದ್ರೆ ಈ ವಿಬಿಜಿ ರಾಮ್ಜಿಯಲ್ಲಿ 382 ಮಾಡಿದ್ದಾರೆ ಕೂಲಿ ಹಣ. ಈ ಹರಿಯಾಣ ಬಿಟ್ಟರೆ ನಮ್ಮ ರಾಜ್ಯ ಒಂದು 2nd-3nd ಸ್ಥಾನದಲ್ಲೇ ಇದೆ. ಹರಿಯಾಣದಲ್ಲಿ 409 ರುಪೀಸ್ ಏನೋ ಇದೆ, ಅದು ಬಿಟ್ಟರೆ ನಮ್ಮಲ್ಲೇ ಕೂಲಿ ಜಾಸ್ತಿ ಇರೋದು. ಹಂಗಾಗಿ ನಮ್ಮ ರೈತರು ಇದನ್ನ ಸದಾವಕಾಶ ಪಡಿಸ್ಕೋಬೇಕು. ಮತ್ತೆ ಇನ್ನೊಂದೇನಂದ್ರೆ ನಮ್ಮ ರೈತರು NPCI ಮ್ಯಾಪಿಂಗ್ ಆಗ್ಲಿ, ಈ ಆಧಾರ್ ಸೀಡಿಂಗ್ ಆಗ್ಲಿ, ಇದನ್ನ ಖಂಡಿತವಾಗ್ಲೂ ಮಾಡಿಸ್ಕೋಬೇಕು. ಕೆಲವೊಂದೆಲ್ಲ ಏನ್ ಕಂಪ್ಲೇಂಟ್ಸ್ ಬರುತ್ತೆ ಅಂತಂದ್ರೆ, ಈ ಹಾಕಿರ್ತಾರೆ ಅಮೌಂಟ್ ಬಟ್ ಅವ್ರಿಗೆ ತಲುಪಿರಲ್ಲ, ಅವಾಗ ಏನಾಗಿರುತ್ತೆ ಆಧಾರ್ ಬೇಸಿಸ್ ಮೇಲೆ ಅಮೌಂಟ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಸ್ವಲ್ಪ ಟ್ರ್ಯಾಕ್ ಮಾಡ್ಕೋಬೇಕು. ಈಗ ನಮ್ಮ ಇಲಾಖೆಯಲ್ಲಿ ಇರೋ ಬೇರೆ ಬೇರೆ ಕ್ರಾಪ್ಸ್ ಬಗ್ಗೆ ಹೇಳ್ತೀನಿ. ವಿಬಿಜಿ ರಾಮ್ಜಿಯಲ್ಲಿ ಈಗಾಗಲೇ ಹೇಳ್ದಂಗೆ ಈ ನೀರಾವರಿ ಪ್ರದೇಶ ಇರೋ ಕಡೆ, ಈಗ ಶಿವಮೊಗ್ಗ ಶಿರ್ಸಿ ಆ ಕಡೆ ಎಲ್ಲ ಅಡಿಕೆಗೂ ಕೂಡ ಫೆಸಿಲಿಟಿ ಇದೆ. ಬದುಗಳಲ್ಲಿ ತೆಂಗು ಹಾಕೊಳ್ಳೋದಕ್ಕೆ, ಮತ್ತೆ ಗೇರು ಪ್ರದೇಶ ಆಗಿರ್ಬೋದು, ಗೇರು ಅಂದ್ರೆ ಈ ಗೋಡಂಬಿ ಅಂತ ಬರುತ್ತಲ್ಲ, ಸೊ ಅದರದ್ದು ತುಂಬಾ ಬೇಡಿಕೆ ಇದೆ ಅಂತೇಳಿ ಅದಕ್ಕೂ ಕೊಟ್ಟಿದ್ದಾರೆ. ಕೋಕೋ ತಾಳೆ ಬೆಳೆ ಈಗಾಗಲೇ ಹೇಳ್ದಂಗೆ ತಾಳೆ ಬೆಳೆ ರೈತರು ಇದರಲ್ಲೂ ಕೂಡ ಅನುದಾನ ತಗೊಳ್ಬಹುದು. ಅದ್ ಬಿಟ್ಟು ಕಾಫಿಗಿದೆ, ವಿಳ್ಳೆದೆಲೆಗಿದೆ, ವಿಳ್ಳೆದೆಲೆ ಒಂದು ಎಕ್ಸ್ಟ್ರಾ ಇದು ಮಾಡಿದ್ದಾರೆ. ಮಾವಿಗಿದೆ, ಮತ್ತೆ ಸಪೋರ್ಟ್ ಆಗಿದೆ, ದಾಳಿಂಬೆಗಿದೆ, ಸೀಬೆ, ದ್ರಾಕ್ಷಿ, ಮಿಶ್ರ ಹಣ್ಣಿನ ಪದ್ಧತಿ. ಈಗ ನಾನೇನು ಹೇಳ್ದಂಗೆ ಒಂದ್ ಎಕರೆ ಯಾರಾದ್ರೂ ತೋಟ ಮಾಡೋರು ಇಂಟ್ರೆಸ್ಟ್ ಇದ್ರೆ ಅದನ್ನು ಹಾಕೋಬಹುದು. ಮತ್ತೆ ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು, ಸೀತಾಫಲ ಕೊಟ್ಟಿದ್ದಾರೆ, ಅಂಜೂರ, ನೇರಳೆ, ನೆಲ್ಲಿ, ಹಲಸು, ಬಾರೆಹಣ್ಣು ಅಂತ ಕೇಳಿರ್ಬೋದು, ಬರ್ ಫ್ರೂಟ್ ಅಂತ ಹೇಳ್ತಾರೆ, ಬೆಣ್ಣೆ ಹಣ್ಣು, ಮತ್ತೆ ರಂಬುತಾನ್ ಅಂತಿದೆ, ಬೆಲ್ದ್ ಹಣ್ಣು, ಪನ್ನೇರಳೆ, ಮ್ಯಾಂಗೋಸ್ಟೀನ್, ಕರೋಂಡಾ, ಸ್ಟಾರ್ ಫ್ರೂಟ್, ಈ ದುರಿಯಾನ್, ಮತ್ತೆ ಇನ್ನ ಅಪಪ್ರಧಾನ ಅಂದ್ರೆ ಮೇಜರ್ ಫ್ರೂಟ್ಸ್ ಅಲ್ಲ, ಸ್ವಲ್ಪ ಮೈನರ್ ಫ್ರೂಟ್ಸ್ ಅಂತ ಹೇಳ್ತಾರೆ. ಈ ನೆಲ್ಲಿಕಾಯಿ ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಅನ್ನೋದು, ಈ ಕರೋಂಡಾ ಅನ್ನೋದು, ಬರ್ ಫ್ರೂಟ್ ಅನ್ನೋದೆಲ್ಲ ಸ್ವಲ್ಪ ಅಷ್ಟು ಗೊತ್ತಿಲ್ಲ ರೈತರಿಗೆ. ಈ ತುಂಬಾ ಕಡಿಮೆ ಹಾಕೋದು ಈ ಬಟರ್ ಫ್ರೂಟ್ ಆಗಿರ್ಬೋದು, ಅವೆಲ್ಲ ತುಂಬಾ ಪ್ರಮುಖ ಹಣ್ಣುಗಳಲ್ಲ. ಪ್ರಮುಖ ಹಣ್ಣುಗಳಲ್ಲಿ ಮಾವು ಅಂತವೆಲ್ಲ ಪ್ರಮುಖ ಹಣ್ಣು ಬರುತ್ತೆ, ಮಾವು ಹಲಸು ಆಗಿರ್ಬೋದು, ಅವೆಲ್ಲ ಎಲ್ಲರಿಗೂ ಪ್ರಚಲಿತವಾಗಿರೋದು. ಇದು ಅಪ್ರಮುಖ ಹಣ್ಣುಗಳು ಮಿಶ್ರ ಬೆಳೆ ಮಾಡೋದಕ್ಕೂ ಈ ಸತಿ ಉತ್ತೇಜನ ಕೊಟ್ಟಿದ್ದಾರೆ. ಮತ್ತೆ ಅದೇ ಕೂಲಿ ಜಾಸ್ತಿ ಮಾಡಿದ್ದಾರೆ, ಇನ್ನೊಂದು ಮಾನವ ದಿನಗಳು ಜಾಸ್ತಿ ಮಾಡಿದ್ದಾರೆ, ಇನ್ನೂ ಒಂದಷ್ಟು ಪಂಚಾಯತಿಗಳಲ್ಲಿ ಬದು ನಿರ್ಮಾಣ ಆಗಿರ್ಬೋದು, ಇಂಗು ಗುಂಡಿ, ಕೊಟ್ಟಿಗೆ, ಆತರ ವಿವಿಧ ಕಾಮಗಾರಿಗಳನ್ನ ಇನ್ನೂ ಹೆಚ್ಚು ಮಾಡಿದ್ದಾರೆ ಈ ವಿಬಿಜಿ ರಾಮ್ಜಿ ಯೋಜನೆಯಲ್ಲಿ.
1: ಮೇಡಮ್, ಹಾಗಿದ್ರೆ ಈಗ ಒಬ್ಬ ರೈತ ಮಳೆಯಾಶ್ರಿತವಾಗಿ ಇರುವಂತ ಕಡಿಮೆ ಭೂಪ್ರದೇಶದಲ್ಲಿ ಒಂದು ಎಕರೆ ಆಗಿರ್ಬೋದು 2 ಎಕರೆ ಆಗಿರ್ಬೋದು, ಅದರಲ್ಲಿ ತನ್ನ ಒಂದು ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇರ್ತಾನೆ, ಯಾವ್ದಾದ್ರು ಒಂದು ಯೋಜನೆ ಮುಖಾಂತರ ಅಥವಾ ಸ್ವತಃನೇ ಒಂದು ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಂಡು ಅದರಲ್ಲಿ ನಾನು ತೋಟಗಾರಿಕೆ ಬೆಳೆಗಳನ್ನು ಮಾಡಬೇಕು, ಹೊಸದಾಗಿ ತೋಟವನ್ನು ಮಾಡಿಕೊಂಡು ನಾನು ತೋಟಗಾರಿಕೆ ಕೃಷಿ ಮಾಡಬೇಕು ಅಂತ ಬಯಸುವಂಥ ರೈತರುಗಳು ಯಾವ ರೀತಿಯಾದಂಥ ಇಲಾಖೆ ಸಹಕಾರವನ್ನು ಪಡ್ಕೊಂಡು ಈ ತೋಟಗಳನ್ನು ನಿರ್ಮಾಣ ಮಾಡ್ಕೊಳ್ಳೋ ಮುಖಾಂತರ ತೋಟಗಾರಿಕೆ ಬೆಳೆಗಳಿಗೆ ಉತ್ತೇಜನ ಕೊಟ್ಕೊಂಡು ಒಂದು ತೋಟಗಾರಿಕೆ ಕೃಷಿ ಮಾಡಲಿಕ್ಕೆ ಇಲಾಖೆ ಏನೆಲ್ಲ ಆರಂಭದಿಂದ ಸಹಾಯ ಮಾಡುತ್ತೆ?
0: ಆರಂಭದಿಂದ ಹೇಳಬೇಕು ಅಂದರೆ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಎಲ್ಲೋ ಇರ್ತಾರೆ, ಮೈಸೂರಲ್ಲೋ ಬೆಂಗಳೂರಲ್ಲೋ ಇರ್ತಾರೆ, ಅವ್ರು ಬಂದು 1-2 ಎಕರೆ ಜಮೀನು ತೊಗೊಂಡಿರ್ತಾರೆ, 2 ಎಕರೆನೋ 1 ಎಕರೆನೋ ತೊಗೊಂಡಿರ್ತಾರೆ. ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಅವ್ರು ಬೋರ್ವೆಲ್, ನಾರ್ಮಲ್ ಎಲ್ಲರಿಗೂ ನಿಮ್ಗೆ ಗೊತ್ತಿರೋ ಹಂಗೆ ಬೋರ್ವೆಲ್ಗಳನ್ನ ತೊಗೊಳ್ತಾರೆ. ಬೋರ್ವೆಲ್ ಹಾಕ್ಸಿದ ತಕ್ಷಣ ನಮ್ಮಲ್ಲಿ RKVY ಅಂತ ಒಂದು ಸ್ಕೀಮ್ ಇದೆ. ಆ RKVY ಸ್ಕೀಮಲ್ಲಿ ಸೋಲಾರ್ ಪಂಪ್ ಸೆಟ್ಗೆ ನಮ್ಮಲ್ಲಿ ಸಬ್ಸಿಡಿ ಇದೆ. ಏನಂದರೆ 50%, ಈ 50% ರೈತರು ಕಟ್ತಾರೆ, ಒಂದು 5 HP ಆದರೆ, ಮೋಟರ್ ಆದರೆ, ಇನ್ನು 50% ನಾವು ಸಹಾಯಧನ ಕೊಡ್ತೀವಿ. ಸೊ ಮೊದಲನೇದಾಗಿ ಅವರು ಮೋಟರ್ನ ಅಳವಡಿಸ್ಕೋಬಹುದು. ಅದೇ ರೈತ ಸೇಮ್ ನಮ್ಮ ಇಲಾಖೆಯಿಂದ ಹನಿ ನೀರಾವರಿ ಪದ್ಧತಿನ ಅಳವಡಿಸ್ಕೋಬಹುದು. ಸೊ ನಿಮಗೆ ನೀರಿಂದು ಸಮಸ್ಯೆ ಸಾರ್ಟ್ ಔಟ್ ಆಗ್ಬಿಡುತ್ತೆ, ಬಗೆಹರಿಯುತ್ತೆ. ಸೊ ಇದಿಷ್ಟು ಆದ್ಮೇಲೆ ಅವರು ತರಕಾರಿ ಆದರೂ ಬೆಳಿಬೋದು, ಬಾಳೆ ಆದರೂ ಬೆಳಿಬೋದು. ಏನು ಅವ್ರಿಗೆ ಆಸಕ್ತಿ ಇರುತ್ತೆ, ರೈತರಿಗೆ ಏನು ಮನಸ್ಸಲ್ಲಿರುತ್ತೆ, ಅದನ್ನ ಖಂಡಿತವಾಗ್ಲೂ ಅವ್ರು ಅಳವಡಿಸ್ಕೊಂಡು ಹೋಗ್ಬೋದು. ಇದಾದ ನಂತರ ನಮ್ಮಲ್ಲಿ NHM, RKVY ಬೇರೆ ಬೇರೆ ಯೋಜನೆಗಳಿದಾವೆ. ಈಗ NHM ಅಂತ ಬಂದ್ರೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಂತ, ಅದರಲ್ಲಿ ಬಾಳೆಗೆ 1 ಎಕರೆಗೆ 19,600 ರೂಪಾಯಿ ತರ ಸಬ್ಸಿಡಿ ಕೊಡ್ತೀವಿ. ಸೊ ಅದಕ್ಕೂ ರೈತ ಅಪ್ಲೈ ಮಾಡ್ಕೊಬಹುದು. ಅದು ಬಿಟ್ಟು ನಮ್ಮ ಒಂದು ಇಲಾಖೆಯಲ್ಲಿ ವರ್ಷಕ್ಕೆ ಅನುಗುಣವಾಗಿ, ಈಗ ಕೆಲವೊಂದ್ಸತಿ

0: ಬೇಡಿಕೆ ಹೆಂಗಿರುತ್ತೆ ಅದ್ರ ಮೇಲೆ ಬೀಜಗಳನ್ನ ಸಹ ಕೊಡ್ತೀವಿ, ತರಕಾರಿ ಬೀಜಗಳಾಗಿರ್ಬೋದು. ಲಾಸ್ಟ್ ವರ್ಷದಲ್ಲಿ ಕೆಲವೊಂದು ಭಾಗಕ್ಕೆ ಅನುಗುಣವಾಗಿ, ತಾಲೂಕುಗಳಿಗೆ ಅನುಗುಣವಾಗಿ ಬೀನ್ಸ್, ಮೂಲಂಗಿ, ಬೆಂಡೆ ಮತ್ತೆ ಈ ಪಾಲಕ್, ದಂಟು ಈ ತರ ಸೊಪ್ಪುಗಳದ್ದು ಬೀಜಗಳನ್ನ ಹಂಚಿದೀವಿ. ಈ ತರ ಯೂಸ್ ಮಾಡಿಕೊಂಡು ಈಗ ಅದನ್ನ ಕಂಟಿನ್ಯೂಸ್ ಆಗಿ ಬೆಳ್ಕೊಬಹುದು. ಅದ್ ಬಿಟ್ಟರು ಯಂತ್ರೋಪಕರಣಗಳಿಗೂ ನಮ್ಮಲ್ಲಿ ಸಬ್ಸಿಡಿ ಇದೆ. ಈಗ ಬಂದಿರ್ತಾರೆ ಅವರಿಗೆ ಆಳುಗಳು ಸಿಗ್ತಾ ಇರಲ್ಲ, ಈಗ ನಮ್ಮಲ್ಲೇ ಲೋಕಲ್ ಅಂತಂದ್ರೆ ಸ್ಥಳೀಯವಾಗಿರೋರು ಅಂದ್ರೆ ಪರಿಚಯ ಇರುತ್ತೆ, ಆಳುಗಳನ್ನ ಕರ್ಕೊಂಬೋದು. ಅದೇ ಹೊರಗಡೆಯಿಂದ ಬಂದು ಮಾಡಿಸ್ತೀನಿ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ರೈತರಿಗೂ ಈಗ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು ಆಳುಗಳ ಸಮಸ್ಯೆ ತುಂಬಾ ಇದೆ. ಎಲ್ಲಾ ಕೈಗಾರಿಕೆ ಗುಳೆ ಹೋಗೋದು, ಎಲ್ಲಾ ಈ ಆಟೋ ರಿಕ್ಷಾ ಅಂತೆಲ್ಲ ಸಿಟಿಗಳಿಗೆ ಹೋಗೋದು ಜಾಸ್ತಿ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಇವರೇ ಒಂದು ಯಂತ್ರೋಪಕರಣಗಳನ್ನ ತಗೊಳ್ಬೇಕು ಅಂತ ಏನಾದರೂ ಇಚ್ಛೆ ಇದ್ರೆ ನಮ್ಮಲ್ಲಿ SMAM ಅಂತ ಒಂದು ಸ್ಕೀಮ್ ಇದೆ. ಸೊ ಅದರಲ್ಲಿ ರೈತರಿಗೆ ಟ್ರ್ಯಾಕ್ಟರ್ ಆಗಿರ್ಬೋದು, ಈ ಟಿಲ್ಲರ್ ಆಗಿರ್ಬೋದು, ಸಣ್ಣ ಪುಟ್ಟ ರೋಟರಿ ಕಲ್ಟಿವೇಟರ್ ಆಗಿರ್ಬೋದು, ಪವರ್ ವೀಡರ್ಗಳಾಗಿರ್ಬೋದು, ಇದನ್ನ ಒಂದು 50% ಮತ್ತೆ 40% ರೇಷಿಯೋದಲ್ಲಿ ಸಬ್ಸಿಡಿ ಕೊಡ್ತೀವಿ. ಸೊ ಇದನ್ನ ಯೂಸ್ ಮಾಡ್ಕೋಬಹುದು. ಇನ್ನ ನೆಕ್ಸ್ಟ್ ಮಾರುಕಟ್ಟೆಗಳಿಗೆ ಈಗಾಗಲೇ ಹೇಳ್ದಂಗೆ ಹಾಪ್ಕಾಮ್ಸ್ ಇದೆ. ಸೊ ಯಾವ ಬೆಳೆ ಬೆಳೀತಾರೆ ಅದು ಮುಂಚಿತವಾಗಿ ನೋಂದಣಿ ಮಾಡ್ಕೊಳ್ಳೋದಾಗ್ಲಿ ಅಥವಾ ಸ್ಥಳೀಯ APMC ಗಳಾಗ್ಲಿ, ಇಲ್ಲಿ ಮೈಸೂರು ಭಾಗದ ರೈತರಿಗೆ ಬಂಡಿಪಾಳ್ಯ ಮಾರ್ಕೆಟ್ ಇದೆ. ಸೊ ಈ ತರ ಬೇರೆ ಬೇರೆ ಮಾರ್ಕೆಟ್ಗಳನ್ನ ತುಂಬಾ ಕ್ಲೀನಾಗಿ ಸ್ಟಡಿ ಮಾಡಿಕೊಂಡು ಯಾವ ಬೆಳೆ ಎಲ್ಲಿ ತಗೊಳ್ತಾರೆ, ಎಲ್ಲಿ ಬೇಡಿಕೆ ಇದೆ ಅನ್ನೋದನ್ನ ಲೆಕ್ಕಾಚಾರ ಹಾಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಕೃಷಿ ಲಾಭದಾಯಕ ಮತ್ತೆ ಕೃಷಿ ತುಂಬಾ ಒಲವು ಕೊಡೋ ಅಂತ ಹುದ್ದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಹಾಗಿದ್ರೆ ಮೇಡಮ್, ಇಷ್ಟೆಲ್ಲ ಸೇವಾ ಸೌಲಭ್ಯಗಳು, ಸಹಾಯಧನ ಯೋಜನೆಗಳ ಜೊತೆಗೆ ಇನ್ನೇನೆಲ್ಲ ಇತರ ಸೇವೆಗಳು ಅಥವಾ ಮುಂದಿನ ಕ್ರಿಯಾ ಯೋಜನೆಗಳು ಇಲಾಖೆಯಲ್ಲಿ ಬರಲಿವೆ?
0: ಅದೇ ಈಗ ಒಂದು ನಮ್ಮಲ್ಲಿ ಹಾರ್ಟಿಕಲ್ಚರಲ್ಲಿ ಸ್ಟ್ರೆಂಥನಿಂಗ್ ಆಫ್ ಹಾರ್ಟಿಕಲ್ಚರ್ ಎಕ್ಸ್ಟೆನ್ಷನ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಈಗ ನಮ್ಮ ತೋಟಗಾರಿಕೆ ಇಲಾಖೆಯಿಂದ. ಏನಂತಂದ್ರೆ ಈಗ ನಾವು ಸತತವಾಗಿ ರೈತರ ಜೊತೆ ಒಡನಾಟ ಇಟ್ಕೊಳ್ಳುವಂಥದ್ದು, ಈಗ ನಾವು ಫೀಲ್ಡ್ಗೆ ಹೋಗಿರ್ತೀವಿ, ಆ ಫೀಲ್ಡಲ್ಲಿ ಏನೋ ಒಂದು ರೈತರದು ಈಗ ತೆಂಗಿಗೆ ಬಂದರೆ ರೆಡ್ ಪಾಮ್ ವಿವಿಲ್ ಅನ್ನೋದು ತುಂಬ ಡ್ಯಾಮೇಜ್ ಕಾಸ್ ಮಾಡ್ತಾ ಇದೆ. ಈಗ ರೆಡ್ ಪಾಮ್ ವಿವಿಲ್ ಮತ್ತೆ ರೈನೋಸರಸ್ ಬೀಟಲ್ ಅನ್ನೋದು, ಆ ರೈನೋಸರಸ್ ಬೀಟಲ್ ರೆಡ್ ಪಾಮ್ ವಿವಿಲ್ ಯಾವಾಗ ಬರುತ್ತೆ, ನಮ್ಮ ರೈತರು ಏನ್ ಮಾಡಿರ್ತಾರೆ ಈ ಉಳುಮೆ ಮಾಡುವಾಗ ಅದಕ್ಕೆ ಟ್ರ್ಯಾಕ್ಟರ್ ಏನೋ ಒಂದು ತಾಗಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಗೊತ್ತಿರಲ್ಲ ಪಾಪ ಅವರಿಗೆ, ತಾಗಿಸ್ಕೊಂಡು ಹೋಗಿರ್ತಾರೆ ತುಂಬಾ ಬುಡಕ್ಕೇನೆ. ಈಗ ಶುಂಠಿ ಹಾಕೋ ಪದ್ಧತಿ ಬಂದಾಗ್ಲಿಂತ ಅಂತೂ ತುಂಬಾ ಬುಡಕ್ಕೇನೆ ಉಳುಮೆ ಮಾಡೋದು, ಅಲ್ಲಿ ತನಕನೂ ಶುಂಠಿ ಹಾಕೋದು. ಇದು ಈಗ ಎಫೆಕ್ಟ್ ತೋರಿಸಲ್ಲ, ಸದ್ಯಕ್ಕೆ ಎಫೆಕ್ಟ್ ತೋರಿಸಲ್ಲ, ಒಂದು 6 ವರ್ಷ 7 ವರ್ಷ ಆ ತರ ಎಲ್ಲ ಆದ್ಮೇಲೆ ಅದೇನಾಗುತ್ತೆ, ಆ ಭಾಗದಿಂದ ರಸ ಸೋರಕ್ಕೆ ಶುರು ಮಾಡುತ್ತೆ. ಆ ರಸ ಸೋರೋ ಜಾಗದಿಂದ ಈ ಹುಳಗಳು ಬಂದು ಸೇರ್ಕೊಳ್ಳುತ್ತೆ, ಮೊಟ್ಟೆ ಇಡುತ್ತೆ, ಮತ್ತೆ ಅದು ಎಷ್ಟು ಮಟ್ಟಕ್ಕೆ ಡ್ಯಾಮೇಜ್ ಮಾಡುತ್ತೆ ಅಂದ್ರೆ ಕಂಡು ಹಿಡಿಯಕ್ಕೆ ಆಗಲ್ಲ. ಯಾವುದೋ ಒಂದು ಮಳೆ ಗಾಳಿ ಸ್ವಲ್ಪ ಜೋರಾಗಿ ಬಂದಾಗ ಮರ ಪೂರ್ತಿ ಕುಸಿದೋಗುತ್ತೆ, ಬಿದ್ದೋಗುತ್ತೆ. ಸೊ ಅದ್ರೊಳಗಡೆ ನೋಡಿದ್ರೆ ಈ ರೇಷ್ಮೆ ಗೂಡು ಕಟ್ಟಿರುತ್ತಲ್ಲ ಆ ತರ ಕಂಪ್ಲೀಟ್ ತಿಂದಾಕಿರುತ್ತೆ. ಸೊ ಈ ತರ ಈಗ ನಾನು ಹೇಳಿದ್ದು ಹುಣಸೂರು ಮೈಸೂರು ಭಾಗದಲ್ಲಿ ಇರುವಂತದ್ದು, ಈ ಶಿರ್ಸಿ ಭಾಗದಲ್ಲಿ ಶಿವಮೊಗ್ಗ ಭಾಗದಲ್ಲಿ ನೋಡಿದ್ರೆ ಈಗ ಸ್ವಲ್ಪ ದಿನದಲ್ಲಿ ನೋಡಿರ್ಬೋದು ಅಡಿಕೆ ಎಲೆ ಚುಕ್ಕೆ ರೋಗ ತುಂಬಾ ಔಟ್ ಬ್ರೇಕ್ ಆಗಿತ್ತು. ಈ ತುಮಕೂರು ಆ ತರ ಭಾಗಕ್ಕೆ ಹೋದ್ರೆ ಕಪ್ಪು ತಲೆ ಹುಳ ಅಂತ ಅದೇನಾಗಿದೆ, ತೆಂಗು ಪೂರ್ತಿ ಸುಟ್ಟಂಗಾಗಿರುತ್ತೆ. ಸೊ ಇಂಥ ರೈತರಿಗೆ ನಾವು ನೆರವಾಗಬೇಕು ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡಬೇಕು. ಈಗ ಒಂದು ತಿಂಗಳಿಗೆ ಒಂದು ಹೋಬಳಿ ಮಟ್ಟದಲ್ಲಿ, ಈಗ ನಾವೆಲ್ಲ ಹೋಬಳಿ ಮಟ್ಟದ ಅಧಿಕಾರಿಗಳು ಇರ್ತೀವಿ, ಒಂದು ತಿಂಗಳಿಗೆ ಒಂದು ಪ್ರೋಗ್ರಾಮ್ ಒಂದು 30 ಜನ 40 ಜನ ರೈತರನ್ನ ಸೇರಿಸಿ ಫೀಲ್ಡ್ಗಳಿಗೆ ಹೋದಾಗ ಅಲ್ಲಲ್ಲೇ ಲೋಕಲ್ ಆಗಿ ಅಲ್ಲಿ ಸಿಗ್ತಾರೆ ರೈತರು, ಅಂಥವ್ರಿಗೆ ಇನ್ಫಾರ್ಮೇಷನ್ ಕೊಡೋದಾಗಿರ್ಬೋದು. ಮತ್ತೆ ಈಗ ಹೇಳಿದ್ವಲ್ಲ ನಾನು ಈಗ ಏನು ಇಲಾಖಾ ಸೌಲಭ್ಯಗಳೆಲ್ಲ ಏನು ಹೇಳಿದೆ ಅದನ್ನೆಲ್ಲ ರೈತರಿಗೆ ನೆರವು ಮಾಡೋಕ್ಕೆ ಇರೋದು ಒಂದಲ್ಲ ಒಂದು ರೀತಿಯಲ್ಲಿ. ಈಗ ಒಬ್ಬರಿಗೆ ನಮ್ಮ ಇಲಾಖೆಯಲ್ಲಿ ನಮ್ಗೆ ಏನು ಬಜೆಟ್ ಬರುತ್ತೆ ಅದ್ರ ಪ್ರಕಾರ ನಾವು ಅದನ್ನ ಸ್ಟ್ರೀಮ್ಲೈನ್ ಮಾಡ್ಕೊಂಡು ಹೋಗ್ತೀವಿ. ಅರ್ಜಿಗಳನ್ನ ಸಲ್ಲಿಸ್ತಾರೆ ರೈತರು, ಆದರೆ ಅವರ ಬೇಡಿಕೆಗೆ ಅನುಗುಣವಾಗಿ ನಾವು ಗುರಿಗಳನ್ನ ತಗೊಂಡು ಅವರಿಗೆ ಖಂಡಿತವಾಗ್ಲೂ ಸಹಾಯ ಮಾಡಿಕೊಡ್ತೀವಿ.
1: ಮೇಡಮ್, ಹಾಗಿದ್ರೆ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂತ ನಮ್ಮ ಸಮುದಾಯದ ರೈತರಿಗೆ ಈ ತೋಟಗಾರಿಕೆ ಬೆಳೆಗಳು ಅಥವಾ ತೋಟಗಾರಿಕೆ ಇಲಾಖೆಯ ವಿವಿಧ ರೀತಿಯ ಯೋಜನೆಗಳು ಮತ್ತೆ ಸೇವಾ ಸೌಲಭ್ಯಗಳ ಕುರಿತು ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ?
0: ನಮ್ಮ ರೈತ ಬಾಂಧವಗಳಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಯಾವುದೇ ಬೆಳೆ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹಾಕಿದ್ದಾರೆ ಅನ್ನೋದನ್ನ ನಾವು ಹಾಕೋಕ್ಕಿಂತ ಬದಲು ಯಾರು ಯಥೇಚ್ಛವಾಗಿ, ಈಗ ಟೊಮ್ಯಾಟೊ ಆಗಿರ್ಬೋದು, ಈಗ ಕೆಲವೊಂದು ಭಾಗದಲ್ಲಿ ಒಂದು ಒಂದೇ ಊರಲ್ಲಿ ಎಕ್ಸಾಂಪಲ್ ತಗೊಳ್ಳೋದ, ಒಂದು 100-150 ಹೆಕ್ಟೇರ್ ಪ್ರದೇಶ ಇರುತ್ತೆ ಅಂತ ಇಟ್ಕೊಳ್ಳಿ. ಆಲ್ರೆಡಿ 50 ಹೆಕ್ಟೇರ್ ಟೊಮ್ಯಾಟೊ ಹಾಕಿದರೆ 50 ರೂಪಾಯಿ ರೇಟ್ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಅದು ಮುಂದಿನ ದಿನಗಳಲ್ಲಿ ಬೀಳುತ್ತೆ ಹೊರತು ಹೆಚ್ಚಾಗಲ್ಲ. ಸೊ ಅಂತ ಟೈಮಲ್ಲಿ ನೀವು ಬೆಳೆಗಳನ್ನ ಬೇರೆ ಡೈವರ್ಸಿಫೈ ಆಗಿರ್ಬೋದು, ಬದಲಾಗಿ ಬೇರೆ ತುಂಬಾ ಯಥೇಚ್ಛವಾಗಿ ಬೆಳೆಗಳಿದೆ, ಎಲ್ಲಾ ಬೆಳೆಗಳಿಗೂ ಉತ್ತಮ ರೇಟ್ ಸಿಗುತ್ತೆ. ಯಾವ್ದು ರೇಟ್ ಸಿಗುತ್ತೆ ಅನ್ನೋದು ನೋಡೋ ಬದಲು ಸ್ವಲ್ಪ ರೇಟ್ ಇದೆ ಅನ್ನೋ ಎಷ್ಟು ಹಾಕಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಅಂಕಿ ಅಂಶಗಳನ್ನ ಸ್ಟಡಿ ಮಾಡ್ಕೋಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವೊಂದು ಸ್ಥಳೀಯ ನರ್ಸರಿಗೆ ವಿಸಿಟ್ ಮಾಡಿಬಿಟ್ರೆ ಗೊತ್ತಾಗುತ್ತೆ, ಅವ್ನು ಹೇಳ್ತಾನೆ ಅಣ್ಣ ಎಷ್ಟು ಈ ಸತಿ ಟೊಮ್ಯಾಟೊ ಎಷ್ಟು ಸಸಿ ಹೋಗಿದೆ ಅಂದ್ರೆ 1 ಲಕ್ಷ ಸಸಿ ಹೋಗಿದೆ, 5 ಲಕ್ಷ ಸಸಿ ಹೋಗಿದೆ. ಸೊ ಅಲ್ಲೇ ನಿಮ್ಗೊಂದು ಸ್ಟಾಟಿಸ್ಟಿಕ್ ಸಿಕ್ಬಿಡುತ್ತೆ. ಸೊ ಅದು ಬಿಟ್ಟು ಬೇರೆ ಪರ್ಯಾಯ ಬೆಳೆಗಳನ್ನ ಹಾಕೋದ್ರಿಂದ ಒಂದು ಉತ್ತಮ ಲಾಭವನ್ನು ಪಡೆಯ

0: ಯಾವುದೇ ಬೆಳೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಾರುಕಟ್ಟೆ ಅಧ್ಯಯನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇಲಾಖೆಯ ಒಟ್ಟಿಗೆ ಸತತವಾಗಿ ಒಡನಾಟ ಇಟ್ಕೊಳ್ಳೋದ್ರಿಂದ ಟೆಕ್ನಿಕಲ್ ಗೈಡೆನ್ಸ್ ಅನ್ನೋದು ಸಿಗುತ್ತೆ. ಈಗ ನಮ್ಮ ಭಾಗಕ್ಕೆ ಇಲ್ಲಿ ಸ್ಥಳೀಯವಾಗಿ ಆಗದೆ ಇರೋ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡೋದು ಪ್ರಯೋಗಕ್ಕೆ ಓಕೆ, ಕೆಲವೊಂದ್ ಬಾರಿ ಅದು ಕೈ ಹಿಡಿಯುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಕೆಲವೊಂದ್ ಬಾರಿ ರೈತರು ಈಗ ನಮ್ಮ ಇದ್ರಲ್ಲಿ ನೋಡಿರ್ಬೋದು, ಎಲ್ಲಾ ಟೈಮಲ್ಲೂ ಮಳೆ ಗಾಳಿ ಬರುತ್ತೆ, ಎಲ್ಲಾ ಟೈಮಲ್ಲೂ ಬಾಳೆನೆ ಬೆಳೀತಾರೆ. ಬಟ್ ಅದಕ್ಕೆ ಪರ್ಯಾಯವಾಗಿ ಏನ್ ಮಾಡ್ಕೊಬೇಕು, ಆ ಕಂಬ ನಿಲ್ಸೋದಾಗ್ಲಿ ಇನ್ನೊಂದಾಗ್ಲಿ, ಆತರ ಸ್ವಲ್ಪ ಟೆಕ್ನಿಕಲ್ ಆಗಿ ಈಗ ನಾವು ಓದಿರ್ತೀವಿ, ಅವರು ಉಪಯೋಗ ಅದು ಅನುಭವಿಸಿರ್ತಾರೆ. ಸೊ ಹಂಗಾಗಿ ಎರಡು ಕೈ ಜೋಡ್ದಾಗ ಅದು ಅದ್ರ ಲಾಭ ಹೆಚ್ಚಾಗುತ್ತೆ, ಮತ್ತೆ ಅದರಿಂದ ಬರೋ ಔಟ್ಕಮ್ ಹೆಚ್ಚಾಗುತ್ತೆ ಅನ್ನೋದು ಹೇಳಕ್ ಇಷ್ಟಪಡ್ತೀನಿ. ಅದು ಬಿಟ್ಟು ನಮ್ಮ ರೈತರು ಇಲಾಖೆಯೊಂದಿಗೆ ಸತತವಾಗಿ ಒಡನಾಟ ಇಟ್ಕೊಬೇಕು, ಅದೇನ್ ಬರುತ್ತೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನ
1: ಬಹಳ ಸಂತೋಷ ಮೇಡಮ್. ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೋಟಗಾರಿಕೆ ಇಲಾಖೆ ಯೋಜನೆಗಳ ಪ್ರಸ್ತುತ ಚಟುವಟಿಕೆಗಳಾಗಿರ್ಬೋದು, ಅದರಲ್ಲಿ ಪ್ರಮುಖವಾಗಿ ತಾಳೆ ಅಭಿವೃದ್ಧಿ ಆಗಿರ್ಬೋದು, ಹನಿ ನೀರಾವರಿಗೆ ಉತ್ತೇಜನ ಆಗಿರ್ಬೋದು, ಮತ್ತೆ ತೋಟಗಾರಿಕೆ ಬೆಳೆಗಳಿಗಿರುವಂತಹ ವಿಮಾ ಸೌಲಭ್ಯಗಳು, ಪ್ರಸ್ತುತ ವಿಬಿಜಿ ರಾಮ್ಜಿ ಯೋಜನೆ ಅನುಷ್ಠಾನ ಆಗಿರೋದ್ರಿಂದ ಇದರಲ್ಲಿ ಏನೆಲ್ಲ ಬದಲಾವಣೆಗಳು ಅಥವಾ ಇನ್ನೇನು ಹೊಸದಾಗಿ ಸೇರ್ಪಡೆ ಆಗಿದೆ ಅನ್ನೋದು ಕುರಿತು, ಮುಂದಿನ ಕ್ರಿಯಾ ಯೋಜನೆಗಳಾಗಿರ್ಬೋದು, ಮತ್ತೆ ಯಾವುದೇ ರೀತಿಯ ಒಂದು ತೋಟಗಾರಿಕೆ ಬೆಳೆಗಳನ್ನ ಬೆಳೆಯೋಕ್ಕೂ ಮುಂಚೆ ಅದರ ಕುರಿತು ಒಂದು ಸಂಪೂರ್ಣ ಜ್ಞಾನವನ್ನು ಪಡ್ಕೊಂಡು ಆ ಬೆಳೆಯನ್ನು ಬೆಳೆಯುವಂಥದ್ದು, ಜೊತೆಗೆ ತೋಟಗಾರಿಕೆ ಇಲಾಖೆ ಒಂದು ಸಹಕಾರ ಮತ್ತು ಅದರ ಜೊತೆಗಿನ ಸಂಪರ್ಕ ಅನ್ನೋಂಥದ್ದು ಅವರ ಒಂದು ತೋಟಗಾರಿಕೆ ಬೆಳೆಯಲ್ಲಿನ ಯಶಸ್ಸಿಗೆ ಯಾವ ರೀತಿ ಕಾರಣ ಆಗುತ್ತೆ ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕೇಳುಗ ರೈತರಲ್ಲಿ ಒಂದಷ್ಟು ಅರಿವನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬಿರುತ್ತೆ. ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು ಶ್ರೀಕಾಂತ್ ಅವರೇ. ಮತ್ತೊಮ್ಮೆ ಮಗದೊಮ್ಮೆ ನನಗೆ ಮೂರನೇ ಬಾರಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ರೈತ ಬಾಂಧವರಿಗೆ, ಮತ್ತೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರ, ಮತ್ತೆ ನಿಮ್ಮ ಸ್ವಾಮಿ ವಿವೇಕಾನಂದ ಫೌಂಡೇಶನ್ ಏನಿದೆ, ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ತುಂಬಾ ಥ್ಯಾಂಕ್ಸ್.
1: ಪ್ರಿಯ ಕೇಳಿದ್ರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯ ಪ್ರಸ್ತುತ ಯೋಜನೆಗಳ ಚಟುವಟಿಕೆಗಳು ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಇದುವರೆಗೂ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಹುಣಸೂರು ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದ ಚೈತ್ರಾರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಇಲಾಖೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರು ಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿರುವ ವಿವಿಧ ರೀತಿಯ ಸೇವಾ ಸೌಲಭ್ಯಗಳ ಕುರಿತು ಹುಣಸೂರು ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದ ಚೈತ್ರಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳಿದ್ರಿ.
5: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 109 ಕುರಿತು SPYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
6: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
7: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
6: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
7: DVG ಅವರ ಮಂಕುತಿಮ್ಮನ ಕಗ್ಗ.
6: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
7: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
6: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
8: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
9: ಬನ್ನ ಬವಣೆಗಳ ತಾನು,
10: ಬನ್ನ ಬವಣೆಗಳ ತಾನು,
9: ಎನಿತೆನಿತು ಪಟ್ಟಿರೆಯುಂ,
10: ಎನಿತೆನಿತು ಪಟ್ಟಿರೆಯುಂ,
9: ಇನ್ನೊಮ್ಮೆ ಮತ್ತೊಮ್ಮೆ,
10: ಇನ್ನೊಮ್ಮೆ ಮತ್ತೊಮ್ಮೆ,
8: ಹೊಸ

0: ಸಾಹಸಗಳಿಂ
1: ಹೊಸ ಸಾಹಸಗಳಿಂ
0: ಸನ್ನಹಿಸುವಂ ಸುಮ್ಮನಿರಲೊಲದೆ
1: ಸನ್ನಹಿಸುವಂ ಸುಮ್ಮನಿರಲೊಲದೆ
0: ಮಾನವನು ಚಿನ್ಮಯತೆ ಆತ್ಮಗುಣ ಮಂಕುತಿಮ್ಮ
1: ಚಿನ್ಮಯತೆ ಆತ್ಮಗುಣ ಮಂಕುತಿಮ್ಮ
2: ಸೊ ನಾವು

ಅಂತಹ ಒಂದು ಪ್ರವಾಹ. ಆ ಅಸ್ತಿತ್ವದ ಪ್ರವಾಹದಲ್ಲಿ ಆಗೊಮ್ಮೆ ಈಗೊಮ್ಮೆ ನಾವುಗಳು ಬರ್ತೀವಿ ಹೋಗ್ತೀವಿ, ಅಸ್ತಿತ್ವ ಅನ್ನೋ ಪ್ರವಾಹ ಮಾತ್ರ ಮುಂದುವರಿತಾನೇ ಇರುತ್ತೆ. ಸೊ ಇದನ್ನು ನಾವು ನೋಡಿದ್ವಿ. ಸೊ ಈಗ ಆಗೊಮ್ಮೆ ಈಗೊಮ್ಮೆ ಬರುವಂಥ ನಮ್ಮ ನಿಮ್ಮಗಳ ಜೀವನ ಹೇಗಾಗತ್ತೆ ಅನ್ನೋದನ್ನು ಸ್ವಲ್ಪ ನೋಡೋಣ. ನಮ್ಮ ಜೀವನದಲ್ಲಿ ಬೇರೆ ಬೇರೆ ಘಟ್ಟಗಳಿವೆ. ಕೆಲವು ಘಟ್ಟಗಳು ಬಹಳ ಕಷ್ಟ, ಕೆಲವುದು ಬಹಳ ಚೆನ್ನಾಗಿರುತ್ತೆ. ಹೆಚ್ಚಿನ ಸಮಯ ತುಂಬ ಕಷ್ಟನೂ ಅಲ್ಲ, ತುಂಬ ಸುಲಭನೂ ಅಲ್ಲ, ಏನೋ ಒಂದು ರೀತಿಯಲ್ಲಿ ಜೀವನ ಮುಂದಕ್ಕೆ ಹೋಗ್ತಾ ಇರುತ್ತೆ. ಈಗ ನಾವು ಮೆಲ್ಕು ಹಾಕ್ಕೊಂಡು ಕಷ್ಟದ ಪರಿಸ್ಥಿತಿಗಳನ್ನು ನಾವು ನೆನಪಿಸ್ಕೊಂಡಾಗ, ಆ ಕಷ್ಟದ ಪರಿಸ್ಥಿತಿಗಳಲ್ಲಿ ಆ ಎದುರಿಸುತ್ತಾ ಇರುವಂತಹ ಸಮಸ್ಯೆ ಅಥವಾ ಆ ಒಂದು ಪರಿಸ್ಥಿತಿಯನ್ನು ನಾನು ದಾಟಿ ಮುಂದೆ ಬಂದಿದ್ದೀನಲ್ವ, ಅದರಲ್ಲಿ ಯಶಸ್ಸನ್ನು ನಾನು ಕಂಡಿದ್ದೀನಲ್ವ, ಆ ಯಶಸ್ಸು ನನಗೆ ಬೇರೆ ಬೇರೆ ರೀತಿಯ ಪಾಠಗಳನ್ನು ಕಲಿಸಿದೆ. ಯಾವುದೇ ಪರಿಸ್ಥಿತಿಯನ್ನು ನಾನು ಈಗಲೇ ಇದು ಒಳ್ಳೆಯದಾ ಕೆಟ್ಟದ್ದಾ ಅಂತ ಹೇಳೋಕ್ಕಾಗಲ್ಲ. ಒಳ್ಳೆಯದಾ ಕೆಟ್ಟದ್ದಾ ಅನ್ನೋದು ಆ ಪರಿಸ್ಥಿತಿಯನ್ನು ನಾನು ದಾಟಿದ ನಂತರವೇ ನನಗೆ ಗೊತ್ತಾಗಬೇಕು. ಸೊ ಹಾಗೆ ನನಗೆ ಬಂದಂಥ ಕಷ್ಟ ನನಗೆ ಯಾವುದೋ ಒಂದು ರೀತಿಯ ಪಾಠವನ್ನು ಕಲಿಸಿರುತ್ತೆ, ಹೊಸ ಸಾಮರ್ಥ್ಯವನ್ನು ನನಗೆ ಕೊಟ್ಟಿರುತ್ತೆ. ಅದು ನಾವೆಲ್ಲ ನಮ್ಮ ಜೀವನವನ್ನೇ ನಾವು ಹಿಂದೆ ಮೆಳುಕು ಹಾಕಿ ನೋಡಿಕೊಂಡಾಗ ಕಷ್ಟಗಳ

ನಾವು ಮರ್ತು ಬಿಡ್ತೀವಿ. ಆಗ ನಮ್ಮಲ್ಲಿ ಯಾವುದೋ ಒಂದು ರೀತಿಯ ಉತ್ಸಾಹ ತುಂಬಿಕೊಂಡ್ಬಿಟ್ಟಿರುತ್ತೆ, ನಾನು ಅದನ್ನು ಮಾಡಿಬಿಡ್ತೀನಿ ಇದನ್ನು ಮಾಡಿಬಿಡ್ತೀನಿ ಅನ್ನೋಂಥ ಒಂದು ದುಸ್ಸಾಹಸಕ್ಕೆ ನಾವು ಕೈ ಹಾಕುವಂಥದ್ದಿರುತ್ತೆ. ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ಇಷ್ಟನ್ನು ಮಾಡಿದ್ದೀನಲ್ಲ ಇನ್ನೊಂದಷ್ಟನ್ನು ನಾನು ಮಾಡಿಬಿಡ್ತೀನಿ ಅಂತ. ಸೊ ಅದನ್ನು ನಾನು ಮಾಡೋಕ್ಕೆ ಹೊರಡ್ತೀನಿ, ಮಾಡೋಕ್ಕೆ ಹೊರಟಾಗ ಆ ಹೊಸ ಪರಿಸ್ಥಿತಿ ನನಗೆ ಎದುರಾಗುತ್ತೆ. ಆ ಹೊಸ ಪರಿಸ್ಥಿತಿ ಹಿಂದಿನಷ್ಟು ಸುಲಭ ಇರಲ್ಲ. ಸೊ ಹಾಗಾಗಿ ಮತ್ತೆ ನಾನು ಎಡುವುತ್ತೀನಿ, ಮತ್ತೆ ನನಗೆ ಒಂದು ರೀತಿಯಲ್ಲಿ ಹಿಮ್ಮೆಟ್ಟಿಸುವಿಕೆ, ನಾನು ಹಿಂದೆ ಹಾಕಬೇಕಾಗತ್ತೆ ಹೆಜ್ಜೆ. ಆದರೆ ಆ ಹಿಂದೆ ಹಾಕೋದ್ರಲ್ಲೇ ನನಗೆ ಇನ್ನೊಂದು ಪಾಠ ಇರುತ್ತೆ. ಸೊ ಇದೊಂದು ರೀತಿಯ ಸೈಕಲ್. ಯಶಸ್ಸನ್ನು ಕಾಣ್ತೀನಿ, ಯಶಸ್ಸನ್ನು ಕಂಡ ತಕ್ಷಣ ನಾನು ಏನೋ ಹೋಗ್ತೀನಿ, ಇನ್ನಷ್ಟು ಮಾಡ್ತೀನಿ ಅಂತ ಹೋಗ್ತೀನಿ. ಇನ್ನಷ್ಟು ಮಾಡೋಕ್ಕೆ ಹೊರಟಾಗ ನನಗೆ ಕೆಲವು ತೊಂದರೆಗಳು ಮತ್ತೆ ಹೊಸದೇ ಎದುರಾಗುತ್ತೆ, ಅದರಿಂದ ನಾನು ಹಿಂದೆ ಬರ್ತೀನಿ, ಪಾಠ ಕಲಿತೀನಿ, ಮತ್ತೆ ಮುಂದೆ ಹೋಗ್ತೀನಿ. ಸೊ ಹೀಗೆ ನಮ್ಮ ಜೀವನವನ್ನು ನಾವು ನೋಡಿದಾಗ, ಚಿಕ್ಕ ಮಕ್ಕಳಿದ್ದಾಗ ನಾವು ಹೇಗೆ ನಡೆಯಕ್ಕಲ್ತ್ವಿ, ನಡೆಯಕ್ಕಲ್ತಾಗ ಫಸ್ಟೇ ನಾವು ನಡೆಯಕ್ಕಲಿಲ್ಲ, ಬಿದ್ವಿ, ಎಡವಿದ್ವಿ, ಆಮೇಲೆ ಅಪ್ಪನೋ ಅಮ್ಮನೋ ಯಾರೋ ನಮ್ಮ ಕೈ ಹಿಡ್ಕೊಂಡು ಎತ್ತಿದ್ರು, ಎತ್ತದ ನಂತರ ನಾನೇ ಹೆಜ್ಜೆ ಹಾಕಕ್ಕೆ ಕಲಿತೆ, ಆಮೇಲೆ ಅಪ್ಪ ಅಮ್ಮ ಕೈ ಹಿಡ್ಕೋತೀನಿ ಅಂತಂದರೆ ಕೈ ಕೊಡುವಿ, ನಾನೇ ಓಡ್ತೀನಿ ನೀವೇನು ಹಿಡ್ಕೊಳ್ಳೋದು ಅಂತ ಓಡಿದೆ, ಓಡಿದಾಗ ಬಿದ್ದೆ, ಬಿದ್ದ ನಂತರ ತಿರ್ಗಾ ಎದ್ದೆ. ಸೊ ಹೀಗೆ ಅದು ಆ ಉದಾಹರಣೆಯನ್ನೇ ನಮ್ಮ ಜೀವನದ ಎಲ್ಲ ಘಟ್ಟಕ್ಕೂ ನಾವು ಅನ್ವಯ ಮಾಡಿಕೊಂಡು ನೋಡಿದಾಗ, ವಿದ್ಯಾರ್ಥಿ ದೇಶೆಯಲ್ಲಿದ್ದಾಗ ನಾವು ಇದೇ ರೀತಿ ನಡೆಯಕ್ಕಲ್ತ್ವಿ, ಯಾರೋ ಹಿಡ್ಕೊಂಡು ನಡೆಸಿದ್ರು, ಎಡು ಬಿದ್ವಿ, ಇನ್ಯಾರೋ ಬಂದು ಎತ್ತಿದ್ರು. ಸೊ ಹೀಗೆ ಈ ಅನುಭವಗಳು ನಮಗೆ ನಿತ್ಯ ನಿತ್ಯ ನಿತ್ಯ ಆಗ್ತಾ ಇರುತ್ತೆ. ವಿದ್ಯಾರ್ಥಿಗಳಾದ ನಂತರ ನಾವು ಯಾವುದೋ ಕೆಲಸಕ್ಕೆ ಸೇರಿಕೊಂಡ್ವಿ, ಆ ಕೆಲಸದಲ್ಲಿ ಇದೇ ರೀತಿಯ ಏರುಪೇರುಗಳನ್ನು ನೋಡಿದ್ವಿ, ಆಮೇಲೆ ಸಂಸಾರ, ಮನೆ, ಮಠ ಇವೆಲ್ಲ ಬಂತು, ಮಕ್ಕಳು, ಸೊ ಇವೆಲ್ಲ ಬಂತು, ಅದು ಹೊಸ ರೀತಿಯ ಒಂದು ಸಮಸ್ಯೆಗಳನ್ನು ನಮಗೆ ಎಡೆ ಮಾಡಿಕೊಡ್ತು. ಆಗ ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ, ನಾವು ಹುಟ್ಟಿದ ದಿನದಿಂದ, ಅಳಕ್ಕೆ ಶುರು ಮಾಡಿದ ದಿನದಿಂದ ಇವತ್ತಿನವರೆಗೆ ಅದೆಷ್ಟೋ ಸಹಸ್ರ ಪರಿಸ್ಥಿತಿಗಳನ್ನು ದಾಟಿ ಇವತ್ತು ಬಂದಿದ್ದೀವಿ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಏರು ಪೇರುಗಳನ್ನು ನೋಡ್ತಾನೇ ಬಂದಿದ್ದೀವಿ. ಕೆಲವು ಸರ್ತಿ ಮೇಲಕ್ಕೆ ಹೋಗ್ತೀವಿ, ಎಡುವುತ್ತೀವಿ, ಬೀಳ್ತೀವಿ, ತಿರ್ಗಾ ಏಳ್ತೀವಿ, ನಡೀತೀವಿ, ಓಡ್ತೀವಿ. ಸೊ ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಎದುರಿಸ್ತಾ ಇರೋಂಥ ಪರಿಸ್ಥಿತಿಯನ್ನು ನಿಭಾಯಿಸೋದು ಹೇಗೆ ಅಂತ ನಿರಂತರವಾಗಿ ಪರಿಷ್ಕರಣೆ ಮಾಡ್ತಾ ಬರ್ತಾ ಇದ್ದೀವಿ. ನಾವು ಬರೀ ಅಸ್ತಿತ್ವ ಇದ್ದೀವಿ ಅಂತ ಅಲ್ಲ, ಆ ಇದ್ದೀವಿ ಅನ್ನೋದಕ್ಕೆ ಒಂದು ವಿಶಿಷ್ಟವಾದಂತಹ ಬದಲಾವಣೆಯನ್ನು ನಮ್ಮಲ್ಲಿ ನಾವು ತಂದ್ಕೊಳ್ತಾ, ಮೊದಲು ಹೇಗೆ ಇದ್ದುವೋ ಇವತ್ತು ಹಾಗೆ ಇಲ್ಲದ ರೀತಿಯಲ್ಲಿ ಈಗಿದ್ದೀವಿ. ಆದರೆ ಇದ್ದೀವಿ, ಮೊದಲಿಗಿಂತ ಪರಿಷ್ಕೃತವಾದಂತಹ ರೀತಿಯಲ್ಲಿ ಇದ್ದೀವಿ. ಕಷ್ಟ ಬಂದಾಗ ನಾನು ಹಿಂಗೆ ಇದ್ಬಿಡ್ತೀನಪ್ಪ ಅಂತ ಅಂದ್ಕೊಂಡು ಸುಮ್ಮನಿರಲ್ಲ, ಯಾವುದೋ ಒಂದು ರೀತಿಯ ಪರಿಷ್ಕರಣೆಯನ್ನು ಮಾಡ್ಕೊಳ್ತೀವಿ, ಮತ್ತೆ ಮುಂದಕ್ಕೆ ಹೋಗ್ತೀವಿ. ಎಡುವುದಾಗ ಬೀಳದೇ ಇರೋದು ಹೇಗೆ ಅಂತ ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ. ಅಕಸ್ಮಾತ್ ಬಿದ್ದರೆ ತಿರ್ಗಾ ಏಳಬೇಕು ಅನ್ನೋಂಥ ಒಂದು ಚೈತನ್ಯ ನಮಗೆ, ಒಂದು ಸ್ಫುರಣೆ ನಮಗಾಗುತ್ತೆ, ಅದಕ್ಕೆ ಚೈತನ್ಯವನ್ನು ನಾವು ಹುಡುಕ್ತೀವಿ. ಸೊ ಹೀಗೆ ಬರಿಯ ಇರುವಿಕೆಯಲ್ಲ, ನಮ್ಮಲ್ಲಿ ಇರೋಂತಹ ಇನ್ನೊಂದು ಒಳಗುಟ್ಟು, ಇನ್ನೊಂದು ಸ್ವಾರಸ್ಯ ಅಂತಂದರೆ ಆ ಇರುವಿಕೆಯನ್ನು ಒಂದು ಹಂತ ಮೇಲೇರಿಸುವಂಥ ಒಂದು ವಿಶೇಷ ಚೈತನ್ಯ ಇದೆ. ಆ ಚೈತನ್ಯಕ್ಕೆ ನಾವು ಚಿತ್ ಅಂತ ಕರಿತೀವಿ. ಸೊ ಆತ್ಮದ ಒಂದು ಗುಣ ಇರುವಿಕೆ ಸತ್, ಆತ್ಮದ ಇನ್ನೊಂದು ಗುಣ ಚಿತ್. ಸುಮ್ಮನೆ ಕೂತ್ಕೊಳ್ಳಲ್ಲ, ಅದು ಪರಿಷ್ಕರಣೆಗಾಗಿ ಹುಡುಕ್ತಾ ಇರುತ್ತೆ. ಯಾವುದೇ ಸಂದರ್ಭ ಬಂದರೂ ಕೂಡ ಹೊಸದನ್ನು ಹುಡುಕೋದಕ್ಕೆ ಪ್ರಯತ್ನ ಪಡುತ್ತೆ. ಏನೋ ಒಂದು ಅಡಚಣೆ ಬಂದರೆ ಅದನ್ನು ದಾಟಿ ಮುಂದಕ್ಕೆ ಹೋಗುವಂಥ ಉತ್ಸಾಹವನ್ನು ತನ್ನಲ್ಲಿ ತಾನು ಕಂಡುಕೊಳ್ಳುತ್ತೆ, ಹೊಸ ಸಾಹಸಗಳನ್ನು ಮಾಡಬೇಕು ಅಂತ ನೋಡುತ್ತೆ. ಸೊ ಯಾವತ್ತಿಗೂ ಸೋಲನ್ನು ಒಪ್ಪದೆ ನಿರಂತರವಾಗಿ ಪರಿಷ್ಕರಣೆಯ ಒಂದು ಮಾರ್ಗದಲ್ಲಿ, ಬದಲಾವಣೆಯ ಒಂದು ಮಾರ್ಗದಲ್ಲಿ ನಮ್ಮನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇರುವಂತಹ ನಮ್ಮ ಆತ್ಮದ ಇನ್ನೊಂದು ವಿಶೇಷ ಶಕ್ತಿ ಅಂತಂದರೆ ಈ ಚಿತ್, ಚಿನ್ಮಯತೆ, ಚಿನ್ಮಯತೆ. ಚಿತ್ ಅಂತಂದರೆ ವೈಬ್ರೇಷನ್, ಅಂದರೆ ಮಿಸುಕಾಟ, ಸುಮ್ಮನೆ ಕೂತ್ಕೊಳ್ಳಲ್ಲ, ಅಲ್ಲಿಗಾಡ್ತಾ ಇರುತ್ತೆ. ಯಾಕೆ? ಅದರೊಳಗಡೆ ಇರುವಂಥ ಒಂದು ಚೈತನ್ಯ, ಅದು ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡಲ್ಲ ನಮ್ಮನ್ನು ಮೇಲಕ್ಕೆ ತಗೊಂಡು ಹೋಗೋಕ್ಕೆ, ಬದಲಾವಣೆಗೆ, ಸಕಾರಾತ್ಮಕವಾದಂಥ ಬದಲಾವಣೆಗೆ ಪ್ರೇರಕವಾಗಿ ಇರುವಿಕೆಯನ್ನು ಮೇಲೇರಿಸುವ ಒಂದು ನಿಟ್ಟಿನಲ್ಲಿ ಸದಾಕಾಲ ಕೆಲಸ ಮಾಡ್ತಾ ಇರುತ್ತೆ. ಆ ಚಿತ್

0: ಅಂತ ಶಕ್ತಿ ನಮ್ಮೆಲ್ಲರ ಆತ್ಮದ ಮತ್ತೊಂದು ವಿಶೇಷ ಗುಣ ಅನ್ನೋದನ್ನು ನಾವು ಈ ಮುಕ್ತಕದಿಂದ ತಿಳ್ಕೊಳ್ತೀವಿ.
1: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 109 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕೃಷ್ಣನೇಕೆ ನೀಲಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುವರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಕೃಷ್ಣನ ಏಕೆ ನೀಲಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಎಲ್ಲವನ್ನು ತನ್ನ ವ್ಯಾಪ್ತಿಗೆ ಒಳಪಡಿಸಿಕೊಳ್ಳುವ ಬಣ್ಣವೇ ನೀಲಿ. ಈ ಅಸ್ತಿತ್ವದಲ್ಲಿ ಯಾವುದು ಹಗಾದವು ನಿಮ್ಮ ಗ್ರಹಣ ಶಕ್ತಿಯನ್ನು ಮೀರಿದಂತಹುದು ಆಗಿರುತ್ತದೆಯೋ ಅದು ಸಾಮಾನ್ಯವಾಗಿ ನೀಲಿ ಬಣ್ಣವಾಗಿರುತ್ತದೆ. ಅದು ಸಮುದ್ರವು ಆಗಬಹುದು, ಆಕಾಶವೂ ಆಗಬಹುದು. ಏಕೆಂದರೆ ನೀಲಿ ಬಣ್ಣವು ಸರ್ವವ್ಯಾಪಕತ್ವದ ತಳಹದಿ. ಈ ಕಾರಣದಿಂದಲೇ ಭಾರತದಲ್ಲಿ ಬಹಳಷ್ಟು ದಿವ್ಯ ವ್ಯಕ್ತಿಗಳನ್ನು ನೀಲಿ ಬಣ್ಣವೆಂಬಂತೆ ಬಿಂಬಿಸಲಾಗಿದೆ. ಶಿವನ ಮೈಬಣ್ಣ ನೀಲಿ, ಕೃಷ್ಣನ ಮೈಬಣ್ಣ ನೀಲಿ, ರಾಮನ ಮೈಬಣ್ಣವು ನೀಲಿ. ಅವರನ್ನು ಹಾಗೆ ಚಿತ್ರಿಸಿದೇಕೆಂದರೆ ಅವರು ನೀಲಿ ಬಣ್ಣದ ಪ್ರಭಾವಳಿ ಹೊಂದಿದ್ದರು. ಪ್ರತಿಯೊಂದು ಭೌತಿಕ ವಸ್ತುವಿನ ಸುತ್ತಲೂ ಇರುವ ಶಕ್ತಿಯ ಕ್ಷೇತ್ರವೇ ಪ್ರಭಾವಳಿ ಅಥವಾ ಹೌರ. ಇಡೀ ಅಸ್ತಿತ್ವವೇ ಶಕ್ತಿ ಎಂಬುದು ವೈಜ್ಞಾನಿಕ ಸಂಗತಿ. ಇದರಲ್ಲಿ ಒಂದು ಭಾಗ ಭೌತಿಕ ರೂಪದಲ್ಲಿ ಅಭಿವ್ಯಕ್ತಿಯನ್ನು ಪಡೆದಿದೆ, ಇನ್ನೊಂದು ಭಾಗವು ಭೌತಿಕ ರೂಪದಲ್ಲಿ ಅಭಿವ್ಯಕ್ತಿಯನ್ನು ಪಡೆಯದಿದ್ದರೂ ಅದಕ್ಕೊಂದು ರೂಪ ಇದೆ. ಯಾವುದು ಭೌತಿಕವಲ್ಲವೋ ಆದರೂ ರೂಪವನ್ನು ಹೊಂದಿದೆಯೋ ಅದು ಪ್ರಭಾವಳಿ. ಕೃಷ್ಣ ನೀಲಿ ಬಣ್ಣದವನು ಎಂದಾಗ ಅವನ ಮೈ ಬಣ್ಣವೇ ನೀಲಿ ಎಂದಾಗಬೇಕಾಗಿಲ್ಲ. ಬಹುಶಃ ಅವನು ಕೃಷ್ಣ ಕಪ್ಪು ಅಥವಾ ಗಾಢ ಬಣ್ಣದವನಾಗಿದ್ದಿರಬಹುದು. ಆದರೆ ಹೆಚ್ಚು ಪ್ರಜ್ಞಾಪೂರ್ಣರಾಗಿದ್ದ ಜನರು ಅವನ ಪ್ರಭೆಯ ನೀಲಿ ಬಣ್ಣವನ್ನು ಗುರುತಿಸಿದರು ಮತ್ತು ಅವನನ್ನು ನೀಲಮೇಘ ಶ್ಯಾಮ ಎಂದು ವರ್ಣಿಸಿದರು. ಕೃಷ್ಣನೆಂದರೆ ಯಾರು, ಏನು ಎಂಬುದರ ಬಗ್ಗೆ ಅನೇಕ ವಿವಾದಗಳು ಇದ್ದರೂ ಎಲ್ಲವನ್ನು ಒಳಗೊಳ್ಳುವ ಅವನ ಸರ್ವವ್ಯಾಪಕತ್ವವನ್ನು ಮಾತ್ರ ಯಾರಿಂದಲೂ ನಿರಾಕರಿಸಲು ಸಾಧ್ಯವಿಲ್ಲ. ಆದುದರಿಂದ ಅವನ ನೀಲಿ ಬಣ್ಣವು ಹಾಗೆ ಉಳಿದು ಕೃಷ್ಣನು ದೇಶದ ಮೂಲೆ ಮೂಲೆಗಳಲ್ಲಿಯೂ ನೀಲಮೇಘ ಶ್ಯಾಮನಾಗಿಯೇ ಕಾಣಿಸಿಕೊಳ್ಳುತ್ತಾನೆ. ಕೃಷ್ಣನ ದಿವ್ಯ ಪ್ರಭೆಯ ಅತ್ಯಂತ ಹೊರಗಿನ ಅವಳಿಯು ನೀಲಿಯಾಗಿದ್ದುದರಿಂದ ಅವನು ತಡೆಯಲು ಸಾಧ್ಯವೆಂಬಷ್ಟು ಆಕರ್ಷಣೀಯವಾಗಿದ್ದ ಅದು ಅವನ ಕಣ್ಣಿನ ಅಥವಾ ಮೂಗಿನ ಆಕಾರದಿಂದೇನೂ ಅಲ್ಲ. ಎಷ್ಟೋ ಜನರ ಮೂಗಿನ ಮಾಟ, ಕಣ್ಣಿನ ನೋಟ, ಅಂಗಸೌಷ್ಠವ ಸುಂದರವೆನಿಸಿದರು ಕೃಷ್ಣನಲ್ಲಿರುವ ಆಕರ್ಷಣೀಯ ಮಟ್ಟವನ್ನು ಸಮೀಪಿಸಲಾರರು. ಒಬ್ಬರ ಪ್ರಭಾವಳಿಯಲ್ಲಿನ ನೀಲಿಯೇ ಅವರನ್ನು ತಡೆಯಲು ಸಾಧ್ಯವೆಂಬಷ್ಟು ಆಕರ್ಷಣೀಯವಾಗಿಸುವುದು. ಅವನ ಈ ನೀಲಿ ಪ್ರಭೆ ಎಲ್ಲವನ್ನು ಒಳಗೊಳ್ಳುವಂತಹ ಗುಣ ಎಂಥವುದೆಂದರೆ ಅವನ ಬದ್ಧ ವೈರಿಗಳು ಅವನೊಂದಿಗೆ ಕೂತು ಅವರಿಗೆ ಅರಿಯದಂತೆ ತಮ್ಮನ್ನು ಕೃಷ್ಣನಿಗೆ ಅರ್ಪಿಸಿಕೊಳ್ಳುವಂತೆ ಮಾಡಿತು. ಅವನನ್ನು ನಿಂದಿಸಿಕೊಳ್ಳಲು ಅವಣಿಸಿದ್ದ ಎಷ್ಟೋ ಜನರನ್ನು ಅವನು ನಿರಾಯಾಸವಾಗಿ ಬದಲಾಗುವಂತೆ ಮಾಡಿದ್ದ. ಅವನಲ್ಲಿ ಹಲವಾರು ಮಹಾತ್ಮೆಗಳಿವೆ. ಆದರೆ ಈ ನೀಲಿ ಬಣ್ಣವು ಅವನ ಎಲ್ಲ ಕಾರ್ಯಗಳಲ್ಲಿ ಅವನಿಗೆ ಸಹಕಾರ ನೀಡಿತು. ಕೊಲೆಪಾತಕಿ ಪೂತನಿ ಮಗುವಾಗಿದ್ದಾಗಲೇ ಕೃಷ್ಣನನ್ನು ಕೊಲ್ಲಲೆಂದು ಬಂದವಳು. ಅವಳು ಅವನ ಪ್ರೇಮ ಪಾಶದಲ್ಲಿ ಬೀಳುವಂತೆ ಮಾಡಿದ್ದು ಇದೇ ದಿವ್ಯಪ್ರಭೆ. ಕೇವಲ ಕೆಲವೇ ನಿಮಿಷಗಳು ಪೂತನಿ ಕೃಷ್ಣನ ಜೊತೆಗಿದ್ದರು ಆಕೆ ಅವನ ನೀಲಿ ಮಾಂತ್ರಿಕತೆಯಲ್ಲಿ ಸಂಪೂರ್ಣವಾಗಿ ಬಿಡಿಸಿಕೊಳ್ಳಲಾರದಷ್ಟು ಸಿಲುಕಿದಳು. ಇದಕ್ಕೆ ಇನ್ನೊಂದು ಆಯಾಮವಿದೆ. ಒಬ್ಬ

ಆಂತರಿಕ ವಿಕಾಸದ ದೃಷ್ಟಿಯಿಂದ ನೋಡಿದಾಗ ಆ ವ್ಯಕ್ತಿಯ ದಿವ್ಯ ಕಾಂತಿಯು ಅನೇಕ ವರ್ಣಗಳನ್ನು ಪಡೆದುಕೊಳ್ಳುತ್ತದೆ. ನಾವು ನಮ್ಮ ಸಾಧನೆಯಲ್ಲಿ ಆಜ್ಞಚಕ್ರಕ್ಕೆ ಪ್ರಾಮುಖ್ಯತೆ ಕೊಟ್ಟಾಗ ಕಿತ್ತಳೆ ಬಣ್ಣವು ಪ್ರಧಾನವಾಗುತ್ತದೆ. ಕಿತ್ತಳೆ ಬಣ್ಣವು ಸನ್ಯಾಸ, ತಪಸ್ಸು, ವೈರಾಗ್ಯ ಇತ್ಯಾದಿಗಳ ಪ್ರತೀಕ. ಯಾರಿಗಾದರೂ ಶ್ವೇತವರ್ಣದ ಪ್ರಭೆ ಇದ್ದರೆ ಅದರರ್ಥ ಅವರೊಬ್ಬ ಪವಿತ್ರ ವ್ಯಕ್ತಿ. ಅಂತಹ ವ್ಯಕ್ತಿಯ ಸಾನ್ನಿಧ್ಯವು ಅದ್ಭುತವೆನಿಸುತ್ತದೆ. ಆದರೆ ಅವರು ಕರ್ಮದಲ್ಲಿ ಅಷ್ಟೊಂದು ನಿರತರಾಗಿರುವುದಿಲ್ಲ. ಯಾರಾದರೂ ಪ್ರಜ್ಞೆ ಉತ್ತುಂಗಕ್ಕೆ ಏರಿದ ನಂತರವೂ ಪ್ರಪಂಚದಲ್ಲಿ ಕ್ರಿಯಾಶೀಲರಾಗಿರುವ ಆಯ್ಕೆಯನ್ನು ಮಾಡಿದರೆ ಆತನ ಪ್ರಭೆಯು ನೀಲಿವರ್ಣದಾಗಿರುತ್ತದೆ. ಕ್ರಿಯಾತ್ಮಕ ವ್ಯಕ್ತಿಗಳು ನೀಲಿವರ್ಣದ ಪ್ರಭೆಯವರು. ಈ ರೀತಿಯ ಪ್ರಭೆಯು ಇತರರಿಗೆ ಅತಿ ಮಾನುಷ್ಯವೆಂದು ತೋರುವ ರೀತಿಯಲ್ಲಿ ನಿಮಗೆ ಪ್ರಪಂಚದಲ್ಲಿ ಕಾರ್ಯಶೀಲವಾಗುವುದನ್ನು ಸಾಧ್ಯವಾಗಿಸುತ್ತದೆ. ಆದರೆ ಚಿತ್ರಪಟದಲ್ಲಿ ಕೃಷ್ಣನ ಸುತ್ತಲೂ ನೀಲಿ ಬಣ್ಣವನ್ನು ತುಂಬುವ ಬದಲು ಅವನ ಮೈಬಣ್ಣವೇ ನೀಲಿ ಎಂದರು ಜನ. ಏಕೆಂದರೆ ಪ್ರಜ್ಞಪೂರ್ಣರಾದವರು ಅವನನ್ನು ನೋಡಿದಾಗ ಅವನು ನೀಲಿ ಕಂಡವನು. ಅದೆಷ್ಟು ಮುಖ್ಯವಾದ ವಿಚಾರ, ಈ ಹರಿವಿಲ್ಲದವರು ಅವನನ್ನು ನೋಡಿದಾಗ ಕೇವಲ ಅವನ ಮೈಬಣ್ಣವನ್ನು ಕಂಡರು. ಇದು ಮುಖ್ಯವಲ್ಲ. ಕೃಷ್ಣನ ಬದುಕಿನ ಸತ್ಯಗಳು ಮುಖ್ಯವೇ ವಿನಃ ಅವನ ಬದುಕಿನ ಸಂಗತಿಗಳಲ್ಲ. ಏಕೆಂದರೆ ಸಂಗತಿಗಳು ನಮ್ಮ ಬದುಕಿನಲ್ಲಿ ಯಾವುದೇ ವ್ಯತ್ಯಾಸವನ್ನು ಉಂಟು ಮಾಡುವುದಿಲ್ಲ. ಆದರೆ ಸತ್ಯವು ಬದುಕನ್ನು ಪರಿವರ್ತಿಸಬಲ್ಲದು. ಪ್ರಿಯ ಕೇಳುವರೆ, ಕೇಳುದಲ್ಲಷ್ಟೊತ್ತು ಕೃಷ್ಣನೇಕೆ ನೀಲಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೆ, ಇದುವರೆಗೂ ಕೃಷ್ಣನೇಕೆ ನೀಲಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
1: ಧನ್ಯವಾದಗಳು.

0: ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮ. ಸ್ವಾತಂತ್ರ್ಯ ಹೋರಾಟಗಾರರಾದ ಪೀರ್ ಅಲಿ ಖಾನ್ ಮತ್ತು ಮಾತಂಗಿಣಿ ಹಜ್ರಾರ್ ಅವರ ಬಗ್ಗೆ ಪಾಂಡವಪುರದ ವಿಜಯ ಶಿಕ್ಷಣ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಕೆ ಸೋಮಶೇಖರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಕನ್ನಡ ನಾಡಿನ ಸಮಸ್ತ ಜನತೆಗೆ ಜನಧ್ವನಿ ರೇಡಿಯೋ ವಾಹಿನಿಯ 90.8 FM ಕೇಳುಗ ಬಂಧುಗಳಿಗೆ ಭಾರತದ 80th ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ನನ್ನ ಹೆಸರು ಕೆ ಸೋಮಶೇಖರ, ಸಹ ಪ್ರಾಧ್ಯಾಪಕ, ವಿಜಯ ಶಿಕ್ಷಣ ಮಹಾವಿದ್ಯಾಲಯ, ಪಾಂಡವಪುರ, ಮಂಡ್ಯ ಜಿಲ್ಲೆ. ಈ ಒಂದು ಸಂಚಿಕೆಯಲ್ಲಿ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಪೀರ್ ಅಲಿ ಖಾನ್, ಮತ್ತೊಬ್ಬರು ಮಾತಂಗಿನಿ ಹಜ್ರಾ ಎಂಬ ಇಬ್ಬರು ಮಹಾನ್ ಹೋರಾಟಗಾರರ ಬಗ್ಗೆ ಪರಿಚಯಿಸಲು ಇಚ್ಛಿಸುತ್ತೇನೆ. ಪೀರ್ ಅಲಿ ಖಾನ್ ಸ್ವಾತಂತ್ರ್ಯ ಹೋರಾಟಗಾರ. ಅವರು 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಪ್ರಮುಖ ಕ್ರಾಂತಿಕಾರಿಗಳಲ್ಲಿ ಒಬ್ಬರು. ಇವರು 1812 ಉತ್ತರ ಪ್ರದೇಶದ ಅಜಂಗಢ ಜಿಲ್ಲೆಯ ಮಹಮ್ಮದ್ಪುರ ಎಂಬಲ್ಲಿ ಜನಿಸಿದರು. 1812 ಸುಮಾರಿಗೆ ಜನಿಸಿದ ಪೀರ್ ಅಲಿ ಖಾನ್ 1857 ಮಹಾದಂಗೆಯನ್ನು ಬೆಂಬಲಿಸಲು ತಮ್ಮ ಪುಸ್ತಕ ಮಾರಾಟ ವೃತ್ತಿಯನ್ನು ಬಳಸಿಕೊಂಡ ಒಬ್ಬ ರಹಸ್ಯ ಕ್ರಾಂತಿಕಾರಿ. ಅವರ ಅಂಗಡಿಯು ಪಾಟ್ನಾದಲ್ಲಿ ಕ್ರಾಂತಿಕಾರಿ ಸಾಮಗ್ರಿಗಳನ್ನು ವಿತರಿಸುವ ರಹಸ್ಯ ಕೇಂದ್ರವಾಗಿ ಕಾರ್ಯನಿರ್ವಹಿಸಿತು. ಭಾರತೀಯ ಇತಿಹಾಸದ ವೃತ್ತಾಂತಗಳಲ್ಲಿ 1857 ಮಹಾದಂಗೆಯು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆ ವಿರುದ್ಧದ ಪ್ರತಿರೋಧದ ಮಹತ್ವದ ಅಧ್ಯಾಯವಾಗಿ ಎದ್ದು ಕಾಣುತ್ತದೆ. ಈ ಮಹತ್ವದ ದಂಗೆಯು ಹಲವಾರು ಪ್ರಸಿದ್ಧ ನಾಯಕರಲ್ಲಿ ಪೀರ್ ಅಲಿ ಖಾನ್ ವಿಶೇಷವಾಗಿ ಕುತೂಹಲಕಾರಿ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ. ಅವರ ಕಥೆಯು ಹೆಚ್ಚಾಗಿ ಪ್ರಮುಖ ನಾಯಕರಿಂದ ಮರೆಮಾಡಲ್ಪಟ್ಟಿದ್ದರೂ ಈ ಪ್ರಕ್ಷುಬ್ಧ ಅವಧಿಯಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳ ರಹಸ್ಯ ಸ್ವರೂಪದ ಬಗ್ಗೆ ಬಹಳಷ್ಟು ಬಹಿರಂಗಪಡಿಸುತ್ತದೆ. ಪೀರ್ ಅಲಿ ಖಾನ್ ಭಾರತದ ಸ್ವಾತಂತ್ರ್ಯ ಹೋರಾಟದ ಅನೇಕ ಹಾಡದ ನಾಯಕರಲ್ಲಿ ಒಬ್ಬರು. ಪೀರ್ ಮೀರ್ ಅಬ್ದುಲ್ಲಾ ಅವರ ಕ್ರಾಂತಿಕಾರಿ ಸಿದ್ಧಾಂತದಿಂದ ಪ್ರೇರಿತರಾದರು ಮತ್ತು ಸ್ವಾತಂತ್ರ್ಯದ ಮನೋಭಾವವನ್ನು ಬೆಳೆಸಿಕೊಂಡರು. 1812 ಸುಮಾರಿಗೆ ಜನಿಸಿದ ಪೀರ್ ಅಲಿ ಖಾನ್ ನಿಗೂಢತೆಯಿಂದ ಆವೃತವಾದ ವ್ಯಕ್ತಿ. ಅವರ ಜನ್ಮಸ್ಥಳದ ನಿಖರವಾದ ವಿವರಗಳು ಅಸ್ಪಷ್ಟವಾಗಿಯೇ ಉಳಿದಿವೆ. ಇದು ಅವರು ನಡೆಸಿದ ರಹಸ್ಯ ಜೀವನದ ಪ್ರತಿಬಿಂಬವಾಗಿದೆ. 1855-1857 ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ಮತ್ತು ಪಾಟ್ನಾ ವಿಭಾಗದ ಆಯುಕ್ತರಾಗಿದ್ದಂತಹ ವಿಲಿಯಂ ಟೇಲರ್ ಅವರ ಪ್ರಕಾರ ಖಾನ್ ಲಕ್ನೋ ಮೂಲದವರು ಎಂದು ನಂಬಲಾಗಿದೆ. ಖಾನ್ ಪಾಟ್ನಾದಲ್ಲಿ ನೆಲೆಸಿದ್ದರು. ಅಲ್ಲಿ ಅವರು ಪುಸ್ತಕ ಮಾರಾಟಗಾರರಾಗಿ ತಮ್ಮನ್ನ ತಾವು ಸ್ಥಾಪಿಸಿಕೊಂಡರು ಎಂದು ಟೇಲರ್ ಅವರ ಅವಲೋಕನಗಳು ಸೂಚಿಸುತ್ತವೆ. ಖಾನ್ ಅವರ ವೃತ್ತಿಯ ಆಯ್ಕೆಯು ಅವರ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಮರೆಮಾಚಲು ಉದ್ದೇಶಪೂರ್ವಕ ತಂತ್ರವಾಗಿರುತ್ತದೆ.

ಬಹುದು ಎಂದು ಟೇಲರ್ ಊಹಿಸಿದ್ದಾರೆ. 1857 ಮಹಾದಂಗೆಯಿಂದ ತಕ್ಷಣ ನಮ್ಮ ನೆನಪಿಗೆ ಬರುವುದು ಮಂಗಲ ಪಾಂಡೆ, ಸಿಪಾಯಿ ದಂಗೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದೇ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಆದರೂ ಸಹ ಇಂತಹ ಒಂದು ದಂಗೆಯಲ್ಲಿ ಪೀರ್ ಅಲಿಖಾನ್ ಅವರ ಒಂದು ಪಾತ್ರ ಬಹುಮುಖ್ಯ ಎಂಬುದನ್ನು ನಾವು ಇಲ್ಲಿ ಮನಗಾಣಬಹುದು. ಪುಸ್ತಕ ಮಾರಾಟಗಾರನಾಗಿ ಪೀರ್ ಅಲಿಖಾನ್ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಸಂಘಟಿಸಲು ಮತ್ತು ಬೆಂಬಲಿಸಲು ತಮ್ಮ ಸ್ಥಾನವನ್ನು ಬಳಸಿಕೊಳ್ತಿದ್ರು. ಅವರ ಅಂಗಡಿ ಕೇವಲ ವ್ಯಾಪಾರದ ಸ್ಥಳವಾಗಿರಲಿಲ್ಲ, ಬದಲಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರಮುಖವಾದ ಪ್ರಮುಖ ಕರಪತ್ರಗಳು ಮತ್ತು ಸಂಕೇತಗಳ ಸಂದೇಶಗಳನ್ನು ವಿತರಿಸುವ ರಹಸ್ಯ ಕೇಂದ್ರವಾಗಿತ್ತು. ಈ ನಿರುಪದ್ರವಿ ಮುಂಭಾಗದ ಮೂಲಕ ಖಾನ್ ಪಾಟ್ನಾದಲ್ಲಿ 1857 ಮಹಾದಂಗೆಯ ಸಂಘಟನೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ರು. ಬ್ರಿಟಿಷ್ ಸೈನಿಕರಲ್ಲಿ ದಂಗೆಯಾಗಿ ಪ್ರಾರಂಭವಾದ ಈ ದಂಗೆಯು ಶೀಘ್ರವಾಗಿ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧದ ವಿಶಾಲ ದಂಗೆಯಾಗಿ ವಿಕಸನಗೊಂಡಿತು. ಪಾಟ್ನಾ ಜಿಲ್ಲೆಯಲ್ಲಿ ಪೀರ್ ಅಲಿ ಖಾನ್ ಅವರ ಪಾಲ್ಗೊಳ್ಳುವಿಕೆ ಬೆಂಬಲವನ್ನು ಸಜ್ಜುಗೊಳಿಸುವಲ್ಲಿ ಮತ್ತು ಪ್ರತಿರೋಧ ಪ್ರಯತ್ನಗಳನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಅವರ ಕೆಲಸವು ಭಾರತದ ಉದ್ದ ಮತ್ತು ಅಗಲವನ್ನು ವ್ಯಾಪಿಸಿರುವ ದೊಡ್ಡ ಸಂಕೀರ್ಣವಾದ ಪ್ರತಿರೋಧ ಜಾಲದ ಭಾಗವಾಗಿತ್ತು. ದಂಗೆಗೆ ಬ್ರಿಟಿಷರ ಪ್ರತಿಕ್ರಿಯೆ ತೀವ್ರಗತಿಯಲ್ಲಿ ಆಯಿತು, ತ್ವರಿತ ಮತ್ತು ಕ್ರೂರವೂ ಕೂಡ ಆಗಿತ್ತು. 4 July 1857 ಪೀರ್ ಅಲಿ ಖಾನ್ ಅವರನ್ನು ಅವರ 33 ಅನುಯಾಯಿಗಳೊಂದಿಗೆ ಬಂಧಿಸಲಾಯಿತು. ಈ ದಮನ ತೀವ್ರವಾಗಿ ನಡೆಯಿತು ಮತ್ತು ಪೀರ್ ಅಲಿ ಖಾನ್ ಅವರನ್ನು ಅವರ ಸಹಚರರೊಂದಿಗೆ ಸಾರ್ವಜನಿಕ ವಿಚಾರಣೆಗೆ ಒಳಪಡಿಸಲಾಯಿತು. 7 July 1857 ಪೀರ್ ಅಲಿ ಖಾನ್ ಅವರನ್ನು ವಿಲಿಯಂ ಟೇಲರ್ ಅವರು ಸಾರ್ವಜನಿಕರ ಮುಂದೆ ಗಲ್ಲಿಗೇರಿಸಿದರು. ಅವರು ದಂಗೆಕೋರರಿಗೆ ಉದಾಹರಣೆಯಾಗಲು ದೃಢ ನಿಶ್ಚಯ ಮಾಡಿದ್ದರು. ಈ ಮರಣದಂಡನೆಯು ದಂಗೆಯನ್ನು ನಿಗ್ರಹಿಸಲು ಮತ್ತು ಸಂಭಾವ್ಯ ಬೆಂಬಲಿಗರನ್ನು ಬೆದರಿಸಲು ಬ್ರಿಟಿಷರು ನಡೆಸಿದ ವಿಶಾಲ ಅಭಿಯಾನದ ಭಾಗ ಆಗಿತ್ತು. ಪೀರ್ ಅಲಿ ಖಾನ್ ಮತ್ತು ಘಾಸಿತಾ ಖಲೀಫಾ ಮತ್ತು ಗುಲಾಂ ಅಬ್ಬಾಸ್ರಂತಹ ಗಣ್ಯ ವ್ಯಕ್ತಿಗಳು ಸೇರಿದಂತೆ ಇತರ 14 ದಂಗೆಕೋರರನ್ನು ಸಾರ್ವಜನಿಕವಾಗಿ ಗಲ್ಲಿಗೇರಿಸಿದರು. ಭಿನ್ನಾಭಿಪ್ರಾಯವನ್ನು ಹತ್ತಿಕ್ಕುವ ಬ್ರಿಟಿಷರ ದೃಢ ಸಂಕಲ್ಪದ ಕಠೋರ ಪ್ರದರ್ಶನ ಆಗಿತ್ತು ಇದು. ಈ ವ್ಯಕ್ತಿಗಳನ್ನು ಗಲ್ಲಿಗೇರಿಸಿದ್ದು ದಂಗೆಯಲ್ಲಿ ಅವರ ಭಾಗವಹಿಸಿಕೆ ಅಂತ್ಯವನ್ನು ಗುರುತಿಸಿದ್ದಲ್ಲದೆ ಬ್ರಿಟಿಷ್ ಅಧಿಕಾರವನ್ನು ಪ್ರಶ್ನಿಸಲು ಪರಿಗಣಿಸಬಹುದಾದ ಇತರರಿಗೆ ಒಂದು ಕಠೋರ ಎಚ್ಚರಿಕೆಯಾಗಿತ್ತು. 1857 ಕ್ರಾಂತಿಯ ಸಮಯದಲ್ಲಿ ಅವರು ಬಿಹಾರದ ಮೂಲಕ ಪ್ರಯಾಣವನ್ನು ಮಾಡ್ತಾರೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡ ಜನರನ್ನು ಪ್ರೇರೇಪಿಸ್ತಾರೆ. 3 July 1857 ತನ್ನ 200 ಬೆಂಬಲಿಗರೊಂದಿಗೆ ಅವರು ಪಾಟ್ನಾದ ಗುಲ್ಜಾರ್ ಭಾಗ್ನಲ್ಲಿರುವ ಬ್ರಿಟಿಷ್ ಆಡಳಿತ ಕಟ್ಟಡದ ಮೇಲೆ ದಾಳಿ ಮಾಡ್ತಾರೆ. ಈ ಕಟ್ಟಡವನ್ನು ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡಲು ಬಳಸಲಾಗ್ತಿತ್ತು. ಡಾಕ್ಟರ್ ಲಯೋಲ್ ಸೇರಿದಂತೆ ಅನೇಕ ಬ್ರಿಟಿಷ್ ಅಧಿಕಾರಿಗಳು ದಾಳಿಯಲ್ಲಿ ಸಾವನ್ನು ಕೂಡ ಹಾಕ್ತಾರೆ. 2 ದಿನಗಳ ನಂತರ 5 July 1857 ಪೀರ್ ಅಲಿ ಮತ್ತು ಅವರ ಅನೇಕ ಸಹಚರರನ್ನು ಬಂಧಿಸಲಾಯಿತು ಮತ್ತು ಅವನ ಸಹಚರರ ಮಾಹಿತಿಯನ್ನು ಪಡೆಯಲು ಕ್ರೂರವಾಗಿ ಚಿತ್ರಹಿಂಸೆಯನ್ನು ಕೂಡ ಪೀರ್ ಅಲಿ ಖಾನ್ ಅವರು ಕೊಡ್ತಾರೆ. ಎಲ್ಲ ಚಿತ್ರಹಿಂಸೆಗಳಿಂದ ಬದುಕುಳಿತಾರೆ, ಆದರೆ ಯಾವುದೇ ಮಾಹಿತಿಯನ್ನು ಕೂಡ ಬ್ರಿಟಿಷ್ನವರಿಗೆ ಬಹಿರಂಗಪಡಿಸಲ್ಲ. ಒಂದು ಮಾತನ್ನು ಹೇಳ್ತಾರೆ ಪೀರ್ ಅಲಿ ಖಾನ್ ಅವರು, ಜೀವನದಲ್ಲಿ ಜೀವ ಉಳಿಸಿಕೊಳ್ಳುವ ಬದಲು ಪ್ರಾಣ ತ್ಯಾಗ ಮಾಡಬೇಕಾದ ಸಂದರ್ಭಗಳು ಬರುತ್ತವೆ, ಈಗ ತ್ಯಾಗ ಮಾಡುವ ಸಮಯ ಎಂದು ಅವರು ಉಲ್ಲೇಖಿಸ್ತಾರೆ. 7 July ಡಾಕ್ಟರ್ ಲಾಯರ್ ಅವರ ಕೊಲೆ ಆರೋಪದ ಮೇಲೆ ಅವರನ್ನು ಕಲೆಕ್ಟರೇಟ್ ನಿವಾಸದ ಬಳಿ ಸಾಯುವವರೆಗೂ ಕೂಡ ಚಿತ್ರಹಿಂಸೆಯನ್ನು ಕೊಟ್ಟು ಗಲ್ಲಿಗೇರಿಸ್ತಾಗ್ತಾರೆ. ಅವರ ತ್ಯಾಗವು ಮಿಷನ್ಗೆ ಸೇರಿ ತಮ್ಮ ಮಾತೃಭೂಮಿಗಾಗಿ ಹೋರಾಡಿದ ಲಕ್ಷಾಂತರ ಜನರಿಗೆ ಸ್ಫೂರ್ತಿನೂ ಕೂಡ ಆಗುತ್ತೆ.

ಖಾನ್ ಅವರ ಪರಂಪರೆಯನ್ನು ಆಧುನಿಕ ಕಾಲದಲ್ಲಿ ಸಂರಕ್ಷಿಸಲಾಗಿದೆ ಮತ್ತು ಗೌರವಿಸಲಾಗಿದೆ. ಇಂದಿನ ಯುವ ಪೀಳಿಗೆ ಅವರ ಒಂದು ಹೋರಾಟವನ್ನು, ಆ ಹೋರಾಟದ ಜೀವನವನ್ನು, ಅವರ ನಿಶ್ಚಿತ ಬದುಕನ್ನು ಪ್ರತಿಯೊಬ್ಬರು ಕೂಡ ನೋಡಿ ಗೌರವಿಸಬೇಕಾಗಿದೆ. 2008 ನಿತೀಶ್ ಕುಮಾರ್ ನೇತೃತ್ವದ ಬಿಹಾರ ಸರ್ಕಾರ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರ ಕೊಡುಗೆಗಳನ್ನು ಗುರುತಿಸಿ ಪಾಟ್ನಾ ವಿಮಾನ ನಿಲ್ದಾಣದ ಪಕ್ಕದಲ್ಲಿರತಕ್ಕಂಥ ರಸ್ತೆಗೆ ಅವರ ಹೆಸರನ್ನು ನೀಡಲಾಗುತ್ತದೆ. ಹೆಚ್ಚುವರಿಯಾಗಿ ಪಾಟ್ನಾದ ಗಾಂಧಿ ಮೈದಾನದ ಬಳಿಯ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನಿವಾಸದ ಮುಂದೆ ಇರುವ ಶಹೀದ್ ಪೀರ್ ಅಲಿ ಖಾನ್ ಪಾರ್ಕನ್ನು ಅವರ ತ್ಯಾಗದ ಗೌರವಾರ್ಥಕವಾಗಿ ಸ್ಥಾಪನೆ ಮಾಡ್ತಾರೆ. ಈ ಸ್ಮರಣಾರ್ಥಗಳು ಪೀರ್ ಅಲಿ ಖಾನ್ ಅವರಂತಹ ಅಸಂಖ್ಯಾತ ವ್ಯಕ್ತಿಗಳು ಮಾಡಿದ ತ್ಯಾಗಗಳನ್ನು ನೆನಪಿಸುತ್ತವೆ. ಅವರ ಕಥೆಗಳು ಐತಿಹಾಸಿಕ ದಾಖಲೆಗಳಲ್ಲಿ ಯಾವಾಗಲೂ ಕೂಡ ಪ್ರಮುಖವಾಗಿಲ್ಲದಿರಬಹುದು, ಆದರೆ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದಾರೆ ಎಂಬುದನ್ನು ನಾವು ಗಮನದಲ್ಲಿಡಬೇಕಾಗುತ್ತೆ. ಪೀರ್ ಅಲಿ ಖಾನ್ ಅವರ ಜೀವನ ಮತ್ತು ತ್ಯಾಗ 1857 ದಂಗೆಯ ರಹಸ್ಯ, ಆದರೆ ನಿರ್ಣಾಯಕ ಕಾರ್ಯಾಚರಣೆಗಳ ಒಂದು ನೋಟವನ್ನು ನೀಡುತ್ತದೆ. ಸ್ವಾತಂತ್ರ್ಯದ ಉದ್ದೇಶವನ್ನು ಹೆಚ್ಚಿಸಲು ತನ್ನ ವ್ಯಾಪಾರವನ್ನು ಬಳಸಿದ ಪುಸ್ತಕ ಮಾರಾಟಗಾರನಾಗಿ ಖಾನ್ ಅವರ ಕಥೆ ಸ್ವಾತಂತ್ರ್ಯ ಹೋರಾಟದ ವೈವಿಧ್ಯಮಯ ಮತ್ತು ಬಹುಮುಖಿ ಸ್ವರೂಪಕ್ಕೆ ಸಾಕ್ಷಿಯಾಗಿದೆ. ಸಮಕಾಲೀನ ಸ್ಮಾರಕಗಳಿಂದ ಗೌರವಿಸಲ್ಪಟ್ಟ ಅವರ ಪರಂಪರೆಯು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿದ ವೈವಿಧ್ಯಮಯ ಕೊಡುಗೆಗಳನ್ನು ನಮಗೆ ಪ್ರೇರೇಪಿಸುತ್ತದೆ ಮತ್ತು ನೆನಪಿಸುತ್ತದೆ. ಪೀರ್ ಅಲಿ ಖಾನ್ ಅವರು ಧೈರ್ಯ, ದೇಶಭಕ್ತಿ ಮತ್ತು ತ್ಯಾಗದ ಪ್ರತೀಕವಾಗಿದ್ದಾರೆ. 1857 ಹೋರಾಟದಲ್ಲಿ ಜನಸಾಮಾನ್ಯರೂ ಕೂಡ ಬ್ರಿಟಿಷರ ವಿರುದ್ಧ ಹೇಗೆ ಧೈರ್ಯದಿಂದ ನಿಂತರು ಎಂಬುದಕ್ಕೆ ಅವರ ಜೀವನ ಒಂದು ಉತ್ತಮ ಉದಾಹರಣೆಯಾಗಿದೆ. ಬಂಧುಗಳೇ, ಪೀರ್ ಅಲಿ ಖಾನ್ ಅಂತವರು 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಲೆಮರೆ ಕಾಯಿಯಂತೆ ಇದ್ದುಕೊಂಡು ಅದ್ಭುತವಾಗಿ ಹೋರಾಟವನ್ನು ಮಾಡಿ, ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಅವರಿಂದ ಗಲ್ಲಿಗೇರಿಸಲ್ಪಟ್ಟು ನಮ್ಮ ಭಾರತೀಯರ ನೆನಪಿನಲ್ಲಿ ಉಳಿತಾರೆ. ಇವರ ಒಂದು ಪರಿಚಯವನ್ನು ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ.

ಮಾತಂಗಿನಿ ಹಜ್ರಾ ಮತ್ತೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ್ತ್ರಿ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಧೈರ್ಯದಿಂದ ಭಾಗವಹಿಸಿದ ಪ್ರಸಿದ್ಧ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಅವರು ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ತತ್ವಗಳಿಂದ ಪ್ರೇರಿತರಾಗಿದ್ದರು. ಮಾತಂಗಿನಿ ಹಜ್ರಾ ಅವರನ್ನು ಪ್ರೀತಿಯಿಂದ ಜನರು ಗಾಂಧಿಬುರಿ ಎಂದು ಕರೀತಿದ್ರು. 1870 ಅಕ್ಟೋಬರ್ 19 ತಮ್ಲುಕ್ ಬಳಿಯ ಹೋಗ್ಲಾ ಗ್ರಾಮದಲ್ಲಿ ಬಂಗಾಳಿ ಮಹಿಷ್ಯ ಕುಟುಂಬದಲ್ಲಿ ಜನಿಸಿದರು. ಇವರ ತಂದೆ ಠಾಕೂರ್ ದಾಸ್ ಮೇಟಿ. ಬಡ ರೈತನ ಮಗಳಾಗಿದ್ದರಿಂದ ಅವರಿಗೆ ಔಪಚಾರಿಕ ಶಿಕ್ಷಣ ಸಿಗಲಿಲ್ಲ. ಅವರು 12 ವರ್ಷದವರಿದ್ದಾಗಲೇ ತ್ರಿಲೋಚನ್ ಹಜ್ರಾ ಅವರನ್ನು ವಿವಾಹವಾದರು. ಹಾಗೆ 18 ವರ್ಷ ವಯಸ್ಸಿನಲ್ಲೇ ಮಕ್ಕಳಿಲ್ಲದೆ ವಿಧವೆಯಾದರು. ಅವರ ಮಾವನ ಗ್ರಾಮ ಆಗಿದ್ದಂಥ, ಗಂಡನ ಮನೆ ಆಗಿದ್ದಂಥ ತಮ್ಲುಕ್ ಥಾನಾದ ಅಲಿನಾನ್ನಲ್ಲಿ ವಾಸವನ್ನು ಮಾಡ್ತಾಯಿದ್ರು. ಮಾತಂಗಿ ಹಜ್ರಾ ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ ಒಬ್ಬ ಭಾರತೀಯ ಕ್ರಾಂತಿಕಾರಿ. ಅವರು 1942 ತಮ್ಲುಕ್ ಪೊಲೀಸ್ ಠಾಣೆಯನ್ನು ವಶಪಡಿಸಿಕೊಳ್ಳಲು ಸಮರ್ ಪರಿಷತ್ ಯುದ್ಧ ಮಂಡಳಿ ರಚಿಸಿದ 5 ಬ್ಯಾಚ್ಗಳಲ್ಲಿ ವಿದ್ಯುತ್ ಬಹಿನಿ ಒಂದನ್ನು ಮುನ್ನಡೆಸ್ತಾ ಇದ್ರು. ಆಗ ಅವರು ಪೊಲೀಸ್ ಠಾಣೆಯ ಮುಂದೆ ಬ್ರಿಟಿಷ್ ಭಾರತೀಯ ಪೊಲೀಸರಿಂದ ಗುಂಡು ಹಾರಿಸಲ್ಪಟ್ಟರು. ಮಿಡ್ನಾಪುರದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯ ಮೊದಲ ಹುತಾತ್ಮರಾದವರು ಮಾತಂಗಿ ಹಜ್ರಾ ಅವರು. ಅವರನ್ನು ಪ್ರೀತಿಯಿಂದ ಗಾಂಧಿಪುರಿ, ಅಂದರೆ ಬಂಗಾಳಿ ಭಾಷೆಯಲ್ಲಿ ವೃದ್ಧ ಮಹಿಳೆ ಗಾಂಧಿ ಅಂತ ಕರೀತಾ ಇದ್ರು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರು ಮಾತಂಗಿನಿ ಹಜ್ರಾ ಅವರು ಗಾಂಧಿವಾದಿಯಾಗಿ ಭಾರತೀಯ ಸ್ವಾತಂತ್ರ್ಯ ಚಳವಳಿ ಸಕ್ರಿಯವಾಗಿ ಆಸಕ್ತಿ ಹೊಂದಿದ್ದರು. ಮಿಡ್ನಾಪುರದಲ್ಲಿ ಸ್ವಾತಂತ್ರ್ಯ ಹೋರಾಟದ ಗಮನಾರ್ಹ ಲಕ್ಷಣವೆಂದರೆ ಮಹಿಳೆಯರ ಭಾಗವಹಿಸುವಿಕೆ. ಆಗಿನ ಕಾಲದಲ್ಲಿ ಯಾರೂ ಕೂಡ ಹೋರಾಟಕ್ಕೆ ಮಹಿಳೆಯರು ಯಾರೂ ಕೂಡ ಮುಂದೆ ಬರುತ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಮಾತಂಗಿನಿ ಹಜ್ರಾ ಕಟ್ಟಾ ಗಾಂಧಿವಾದಿಯಾಗಿದ್ದರಿಂದ ಗಾಂಧಿಯವರ ಒಡಗೂಡಿ ಅವರಲ್ಲಿ ಈ ಹೋರಾಟದಲ್ಲಿ ಧುಮುಕಿದ್ರು. 1930 ಅವರು ನಾಗರಿಕ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದರು ಮತ್ತು ಉಪ್ಪು ಕಾಯ್ದೆಯನ್ನು ಉಲ್ಲಂಘಿಸಿದ್ದಕ್ಕಾಗಿ ಬಂಧಿಸಲ್ಪಟ್ಟರು. ಅವರನ್ನು ತಕ್ಷಣವೇ ಬಿಡುಗಡೆ ಮಾಡಲಾಯಿತು. ಆದರೆ ನಂತರ ಚೌಕಿದಾರಿ ತೆರಿಗೆ ರದ್ದತಿ ಚಳವಳಿಯಲ್ಲಿ ಭಾಗವಹಿಸಿದರು ಮತ್ತು ಚಳವಳಿಯಲ್ಲಿ ಭಾಗವಹಿಸಿದವರನ್ನು ಶಿಕ್ಷಿಸಲು ರಾಜ್ಯಪಾಲರು ನ್ಯಾಯಾಲಯವನ್ನು

ಕಾನೂನು ಬಾಹಿರವಾಗಿ ರಚಿಸಿದ್ದನ್ನು ಪ್ರತಿಭಟಿಸಲು ಘೋಷಣೆಗಳನ್ನು ಕೂಗುತ್ತಾ ನ್ಯಾಯಾಲಯದ ಕಟ್ಟಡದ ಕಡೆಗೆ ಮೆರವಣಿಗೆ ನಡೆಸುತ್ತಿದ್ದಾಗ ಮಾತಂಗಿನಿಯನ್ನು ಮತ್ತೆ ಬಂಧಿಸಲಾಯಿತು. ಅವರಿಗೆ 6 ತಿಂಗಳ ಜೈಲು ಶಿಕ್ಷೆ ವಿಧಿಸಲಾಯಿತು. ಮತ್ತೆ ಮಹರಾಂಪುರ ಜೈಲಿಗೆ ಕಳಿಸಲಾಯಿತು. ಮತ್ತೆ ಅವರನ್ನು ಮಹರಾಂಪುರ ಜೈಲಿನಿಂದ 6 ತಿಂಗಳ ಕಾಲ ಬಂಧಿಸಲಾಯಿತು. ಬಿಡುಗಡೆಯಾದ ನಂತರ ಅವರನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಕ್ರಿಯ ಸದಸ್ಯರಾದರು ಮತ್ತು ತಮ್ಮದೇ ಆದ ಖಾದಿಯನ್ನು ನೋಡಲು ಪ್ರಾರಂಭಿಸಿದರು. 1933 ಅವರು ಸರಾಂಪುರ್ನಲ್ಲಿ ನಡೆದ ಉಪವಿಭಾಗೀಯ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಭಾಗವಹಿಸಿದರು ಮತ್ತು ನಂತರದ ಪೊಲೀಸರಿಂದ ಲಾಠಿಚಾರ್ಜ್ನಲ್ಲಿ ಗಾಯಗೊಂಡರು. ಕೆಲವು ತಿಂಗಳ ನಂತರ ಅವರು ಮಹಾತ್ಮ ಗಾಂಧಿಯವರ ನಾಗರಿಕ ಅಸಹಕಾರ ಚಳುವಳಿಯಲ್ಲಿ ವಿಶೇಷವಾಗಿ ಉಪ್ಪಿನ ಸತ್ಯಾಗ್ರಹದಲ್ಲಿ ತೀವ್ರವಾಗಿ ಭಾಗವಹಿಸಿದರು. ಅವರು ತಮ್ಮ ದಿವಂಗತ ಪತಿಯ ಗ್ರಾಮದ ಅಲಿನಾನ್ನಲ್ಲಿ ಉಪ್ಪು ತಯಾರಿಕೆಯಲ್ಲಿ ಭಾಗವಹಿಸಿದರು. ಅದರ ನಂತರ ಬ್ರಿಟಿಷ್ ಉಪ್ಪು ಕಾನೂನುಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಅವರನ್ನು ಬಂಧಿಸಿದರು. ಅಧಿಕಾರಿಗಳು ಆ ದುರ್ಬಲ ಮಹಿಳೆಯನ್ನು ಬಹಳ ದೂರ ನಡೆಯುವಂತೆ ಬಲವಂತಪಡಿಸುವ ಮೂಲಕ ಶಿಕ್ಷೆಯನ್ನು ಕೂಡ ಕೊಟ್ಟರು. ನಂತರ ಅವರು ಚೌಕಿದಾರಿ ತೆರಿಗೆಯನ್ನು ರದ್ದುಗೊಳಿಸುವ ಚಳುವಳಿಯಲ್ಲಿ ಭಾಗವಹಿಸಿದರು. ಎಲ್ಲ ಚಳುವಳಿಗಾರರನ್ನು ಶಿಕ್ಷಿಸುವ ರಾಜ್ಯಪಾಲರ ಕಠಿಣ ನಿರ್ಧಾರವನ್ನು ವಿರೋಧಿಸಿ ನ್ಯಾಯಾಲಯದ ಕಟ್ಟಡದ ಕಡೆಗೆ ಮೆರವಣಿಗೆ ನಡೆಸುತ್ತಿದ್ದಾಗ ಮಾತಂಗಿನಿಯನ್ನು ಮತ್ತೆ ಬಂಧಿಸಿದರು. ಮತ್ತೆ ಬಹರಂಪುರ ಜೈಲಿನಲ್ಲಿ 6 ತಿಂಗಳ ಕಾಲ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸುವಂತೆ ಮಾಡಿದರು. ಬಿಡುಗಡೆ ಆದಮೇಲೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಳೀಯ ಘಟಕದ ಸಕ್ರಿಯ ಸದಸ್ಯರಾಗಿ ದೃಷ್ಟಿಹೀನತೆ ಮತ್ತು ವೃದ್ಧಾಪ್ಯದ ಹೊರತಾಗಿಯೂ ಅವರು ತಮ್ಮದೇ ಆದ ಚರಕದಲ್ಲಿ ಖಾದಿಯನ್ನು ಬಟ್ಟೆಯನ್ನು ನೂಲುವುದನ್ನು ಆಶ್ರಯಿಸಿದರು. ಸಿಡುಬು ಸಾಂಕ್ರಾಮಿಕ ರೋಗ ಹರಡಿದ ನಂತರ ಅವರು ಅಸ್ವಸ್ಥ ಪುರುಷರು ಮತ್ತು ಮಹಿಳೆಯರಿಗೆ ದಣಿ ಒರಿವು ಇಲ್ಲದೆ ಶುಶ್ರೂಷೆ ಮಾಡಿದರು. 1933 ಅವರು ಸರಾಂಪುರ್ ಪಶ್ಚಿಮ ಬಂಗಾಳದಲ್ಲಿ ನಡೆದ ಉಪವಿಭಾಗೀಯ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಭಾಗವಹಿಸಿದರು ಮತ್ತು ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಲಾಠಿಚಾರ್ಜ್ ಮಾಡಿದಾಗ ಗಾಯಗೊಂಡರು. ನಂತರ 1933 ಬಂಗಾಳದ ಗವರ್ನರ್ ಸರ್ ಜಾನ್ ಆಂಡರ್ಸನ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ತಮ್ಲುಕ್ಕೆ ಭೇಟಿ ನೀಡ್ತಾರೆ. ಆ ಸಂದರ್ಭದಲ್ಲಿ ಮಾತಂಗಿನಿ ಹಜ್ರಾ ಅವರು ಕುತಂತ್ರದಿಂದ ಹೇಗೋ ಮಾಡಿ ಭದ್ರತೆಯನ್ನು ತಪ್ಪಿಸಿ ಆ ವೇದಿಕೆಯನ್ನು ತಲುಪಿ ಅಲ್ಲಿ ಕಪ್ಪು ಧ್ವಜವನ್ನು ಬೀಸುತ್ತಾರೆ. ಅವರ ಧೈರ್ಯಕ್ಕಾಗಿ ಅವರಿಗೆ 6 ತಿಂಗಳ ಕಠಿಣ ಶಿಕ್ಷೆಯನ್ನು ಬ್ರಿಟಿಷ್ನವರು ವಿಧಿಸ್ತಾರೆ. 1930 ತನ್ನ ಕಳಪೆ ದೈಹಿಕ ಸ್ಥಿತಿಯ ಹೊರತಾಗಿಯೂ ಹಜ್ರಾ ಜೈಲಿನಿಂದ ಬಿಡುಗಡೆಯಾದ ತಕ್ಷಣ ಅಶ್ರುಶ್ರೇಯಿಗೆ ಸಹಾಯ ಮಾಡಲು ತನ್ನ ಸಾಮಾಜಿಕ ಕಾರ್ಯಗಳಿಗೆ ಮರಳಿದರು. ಯಾವಾಗಲೂ ಮಾನವೀಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದ ಅವರು ಆ ಪ್ರದೇಶದಲ್ಲಿ ಸಾಂಕ್ರಾಮಿಕ ರೂಪದಲ್ಲಿ ಸಿಡುಬು ರೋಗ ಹರಡಿದಾಗ ಪೀಡಿತ ಪುರುಷರು ಮಹಿಳೆಯರು ಮತ್ತು ಮಕ್ಕಳ ನಡುವೆ ಕೆಲಸ ಮಾಡಿದರು. ನಾವು ಪ್ರಮುಖವಾಗಿ ಮಾತಂಗಿನಿ ಹಜ್ರಾ ಅವರನ್ನು ಗುರುತಿಸತಕ್ಕಂಥದ್ದು ಫಿಟ್ ಇಂಡಿಯಾ ಚಳವಳಿ, ಗಾಂಧೀಜಿಯವರು ಕರೆ ಕೊಟ್ಟಿದ್ದಂಥ ಫಿಟ್ ಇಂಡಿಯಾ ಚಳವಳಿಯಲ್ಲಿ. ಆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಕೂಡ ಮಾತಂಗಿನಿ ಹಜ್ರಾ ಅವರ ಒಂದು ಪಾತ್ರ ಬಹುಮುಖ್ಯವಾಗಿದೆ. ಫಿಟ್ ಇಂಡಿಯಾ ಚಳವಳಿಯ ಭಾಗವಾಗಿ ಕಾಂಗ್ರೆಸ್ ಸದಸ್ಯರು ಮೇದಿನಿಪುರ್ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳು ಮತ್ತು ಇತರ ಸರ್ಕಾರಿ ಕಚೇರಿಗಳನ್ನು ವಶಪಡಿಸಿಕೊಳ್ಳಲು ಒಂದು ಯೋಜನೆಯನ್ನು ಮಾಡ್ತಾರೆ. ಇದು ಜಿಲ್ಲೆಯಲ್ಲಿ ಬ್ರಿಟಿಷ್ ಸರ್ಕಾರವನ್ನು ಉರುಳಿಸುವ ಮತ್ತು ಸ್ವತಂತ್ರ ಭಾರತೀಯ ರಾಜ್ಯವನ್ನು ಸ್ಥಾಪಿಸುವ ಇದು ಒಂದು ಮೊದಲನೇ ಹೆಜ್ಜೆ ಆಗಿರುತ್ತೆ. ಇದರ ಉದ್ದೇಶ ಕೂಡ ಆಗಿರುತ್ತೆ. ಆ ಸಮಯದಲ್ಲಿ 72 ವರ್ಷ ವಯಸ್ಸಿನ ಹಜ್ರಾ ತಮ್ಲೋಕ್ ಪೊಲೀಸ್ ಠಾಣೆಯನ್ನು ವಶಪಡಿಸಿಕೊಳ್ಳುವ ಉದ್ದೇಶದಿಂದ 6,000 ಬೆಂಬಲಿಗರ ಮೆರವಣಿಗೆಯನ್ನು ಮುನ್ನಡೆಸ್ತಾರೆ. ಹೆಚ್ಚಾಗಿ ಅದರಲ್ಲೂ ಮಹಿಳಾ ಸ್ವಯಂ ಸೇವಕರೇ ಮೆರವಣಿಗೆಗೆ ಪಟ್ಟಣದ ಹೊರವಲಯವನ್ನು ತಲುಪಿದಾಗ ಕ್ರೌನ್ ಪೊಲೀಸರು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 144 ಅಡಿಯಲ್ಲಿ ಅವರನ್ನು ವಿಸರ್ಜಿಸಲು ಆದೇಶಿಸುತ್ತಾರೆ. ಅವರು ಮುಂದೆ ಹೆಜ್ಜೆ ಹಾಕುತ್ತಿದ್ದಂತೆ ಹಜ್ರಾಗೆ ಒಮ್ಮೆ ಗುಂಡು ಹಾರಿಸ್ತಾರೆ. ಸ್ಪಷ್ಟವಾಗಿ ಅವರು ಮುಂದೆ ಹೆಜ್ಜೆ ಹಾಕಿದ್ರು, ಗುಂಡು ಹಾರಿಸಿದ್ರು ಕೂಡ ಮತ್ತು ಗುಂಪಿನ ಮೇಲೆ ಗುಂಡು ಹಾರಿಸದಂತೆ ಪೊಲೀಸರಿಗೆ ಮನವಿ ಮಾಡ್ತಾರೆ. ಸಮಾನಾಂತರ ತಮ್ಲುಕ್ ರಾಷ್ಟ್ರೀಯ ಸರ್ಕಾರದ ಬಿಪ್ಲಾಬಿ ಪತ್ರಿಕೆ ಏನಂತ ಹೇಳುತ್ತೆ ಅಂತಂದರೆ, ಕ್ರಿಮಿನಲ್ ನ್ಯಾಯಾಲಯದ ಕಟ್ಟಡದ ಉತ್ತರದಿಂದ ಮಾತಂಗಿನಿ ಮೆರವಣಿಗೆ ನೇತೃತ್ವ ವಹಿಸಿದರು. ಗುಂಡಿನ ದಾಳಿ ಪ್ರಾರಂಭವಾದ ನಂತರವೂ ಎಲ್ಲ ಸ್ವಯಂ ಸೇವಕರನ್ನು ಬಿಟ್ಟು ತ್ರಿವರ್ಣ ಧ್ವಜದೊಂದಿಗೆ ಮುನ್ನಡೆಯುತ್ತಲೇ ಇದ್ದರು. ಪೊಲೀಸರು ಅವರ ಮೇಲೆ 3 ಬಾರಿ ಗುಂಡನ್ನು ಹಾರಿಸಿದರು, ಹಣೆಯ ಮೇಲೆ ಮತ್ತು 2 ಕೈಗಳಿಗೆ. ಗಾಯಗಳಾಗಿದ್ದರೂ ಅವರು ಮೆರವಣಿಗೆಯನ್ನು ಮುಂದುವರಿಸಿಕೊಂಡೇ ಹೋಗ್ತಾಯಿದ್ರು. ಪದೇ ಪದೇ ಗುಂಡು ಹಾರಿಸಲ್ಪಟ್ಟಾಗಲೂ ಕೂಡ ಅವರು ಮಾತೃಭೂಮಿಗೆ ಜಯವಾಗಲಿ, ಮಾತೃಭೂಮಿಗೆ ಜಯವಾಗಲಿ ಎಂದು ಒಂದೇ ಮಾತರಂ ಪಠಿಸುತ್ತಲೇ ಇದ್ದರು. ತಿರುವರ್ಣ ಧ್ವಜವನ್ನು ಎತ್ತರಕ್ಕೆ ಹಿಡಿದು ಇನ್ನೂ ಹಾರಾಡುತ್ತಿರುವಾಗಲೇ ಅವರು ಸಾವನ್ನ ಅಪ್ತಾರೆ.

ಸಮಾನಾಂತರ ತಾಮೂಲ್ ಸರ್ಕಾರ ಅವರ ತನ್ನ ದೇಶಕ್ಕಾಗಿ ಹುತಾತ್ಮತೆಯನ್ನು ಶ್ಲಾಘಿಸುವ ಮೂಲಕ ಬಹಿರಂಗ ದಂಗೆಯನ್ನು ಪ್ರಚೋದಿಸುತ್ತದೆ ಮತ್ತು ಗಾಂಧಿಯವರ ಕೋರಿಕೆ ಮೇರೆಗೆ 1944 ಅದನ್ನು ವಿಸರ್ಜಿಸುವವರೆಗೆ ಇನ್ನೂ 2 ವರ್ಷಗಳ ಕಾಲ ಕಾರ್ಯನಿರ್ವಹಿಸಲು ಸಾಧ್ಯವಾಯಿತು. ಭಾರತವು 1947 ಸ್ವಾತಂತ್ರ್ಯವನ್ನು ಗಳಿಸಿತು ಮತ್ತು ಕೋಲ್ಕತ್ತಾದ ಹಜ್ರಾ ರಸ್ತೆಯ ಉದ್ದನೆಯ ಭಾಗ ಸೇರಿದಂತೆ ಹಲವಾರು ಶಾಲೆಗಳು, ವಸಾಹತುಗಳು ಮತ್ತು ಬೀದಿಗಳಿಗೆ ಹಜ್ರಾ ಅವರ ಹೆಸರಿಡಲಾಯಿತು. ಸ್ವತಂತ್ರ ಭಾರತದಲ್ಲಿ ಕೋಲ್ಕತ್ತಾದಲ್ಲಿ ಸ್ಥಾಪಿಸಲಾದ ಮೊದಲ ಮಹಿಳೆಯ ಪ್ರತಿಮೆ ಎಂದರೆ 1977 ಹಜ್ರಾ ಅವರದಾಗಿತ್ತು. ತಮ್ಲುಕ್ನಲ್ಲಿ ಅವರು ಕೊಲ್ಲಲ್ಪಟ್ಟ ಸ್ಥಳದಲ್ಲೂ ಕೂಡ ಅವರ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿದೆ. 2002 ಫಿಟ್ ಇಂಡಿಯಾ ಚಳವಳಿಯ 60 ವರ್ಷಗಳು ಮತ್ತು ತಮ್ಲುಕ್ ರಾಷ್ಟ್ರೀಯ ಸರ್ಕಾರದ ರಚನೆಯ ಸ್ಮರಣಾರ್ಥ ಅಂಚೆ ಚೀಟಿಗಳ ಸರಣಿಯ ಭಾಗವಾಗಿ ಭಾರತೀಯ ಅಂಚೆ ಇಲಾಖೆಯು ಮಾತಂಗಿನಿ ಹಜ್ರಾ ಅವರ ಭಾವಚಿತ್ರದೊಂದಿಗೆ 5 ರೂಪಾಯಿ ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡುತ್ತೆ ನೆನಪಿನಾರ್ಥವಾಗಿ. 2015 ಶಾಹಿದ್ ಮಾತಂಗಿನಿ ಹಜ್ರಾ ಸರ್ಕಾರಿ ಮಹಿಳಾ ಕಾಲೇಜನ್ನು ಪುರ್ಭಾ ಮೇಜಿನಿಪುರದ ತಮ್ಲುಕ್ನಲ್ಲಿ ಸ್ಥಾಪನೆಯನ್ನು ಕೂಡ ಮಾಡ್ತಾರೆ. ದೇಶಭಕ್ತಿಯ ಉತ್ಸಾಹ ಮತ್ತು ತಮ್ಮ ತಾಯ್ನಾಡಿನ ಮೇಲಿನ ಪ್ರೀತಿಯಿಂದ ತುಂಬಿರುವ ಎಲ್ಲ ವ್ಯಕ್ತಿಗಳು ಮುಂಚೂಣಿಗೆ ಬರುವುದಿಲ್ಲ ಅಥವಾ ಸಾರ್ವಜನಿಕ ಗಮನವನ್ನು ಸೆಳೆಯುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ಅನೇಕರು ತಮ್ಮ ಪ್ರೀತಿಯ ದೇಶಕ್ಕೆ ತಮ್ಮ ಅತ್ಯುತ್ತಮವಾದದನ್ನು ನೀಡುವಾಗ ಕಡಿಮೆ ಪ್ರೊಫೈಲನ್ನು ಕಾಯ್ದುಕೊಳ್ಳಲು ಆಯ್ಕೆ ಮಾಡ್ತಾರೆ. 80 ವರ್ಷಗಳ ಹಿಂದೆ ಬಡ ರೈತ ಮಹಿಳೆ ಮಾತಂಗಿನಿ ಹಜ್ರಾ ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನದೇ ಆದ ವಿನಮ್ರ ರೀತಿಯಲ್ಲಿ ಭಾಗವಹಿಸಿದರು. ಅವರು ಜನಮನದಿಂದ ದೂರವಿದ್ದರೂ ಕೂಡ ಅವರ ಕೊಡುಗೆಗಳು ಅಮೂಲ್ಯವಾದಂಥವು. ಭಾರತದ ಸ್ವಾತಂತ್ರ್ಯ ಚಳವಳಿಯ ವಾರ್ಷಿಕೋತ್ಸವಗಳಲ್ಲಿ ಅವರ ಹೆಸರು ಇನ್ನೂ ಕೂಡ ಅಚ್ಚಳಿಯದೆ ಉಳಿದಿದೆ. ಬಂಧುಗಳೇ, ಪೀರ್ ಅಲಿ ಖಾನ್ ಮತ್ತು ಮಾತಂಗಿನಿ ಹಜ್ರಾ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದ ಪ್ರಮುಖವಾದಂಥ ಛಾಪನ್ನು ಮೂಡಿಸಿದ್ದಾರೆ. ಇಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ 10 ನಿಮಿಷಗಳಲ್ಲಿ ಮಾತನಾಡಲು ಸಾಧ್ಯವಾಗುವುದಿಲ್ಲ. ಇಂತಹ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಟ್ಟಲು ನನಗೆ ಸಹಕಾರ ನೀಡಿದಂಥ, ಅವಕಾಶ ಮಾಡಿಕೊಟ್ಟಂಥ ಜನಧ್ವನಿ ವಾಹಿನಿಯ ಕೇಳುಗರಿಗೆ ಮತ್ತು ಹಾಗೂ ಮುಖ್ಯಸ್ಥರಿಗೆ ಎಲ್ಲರೂ ಕೂಡ ನಾನು ನಮಿಸಿ ನನ್ನ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.

ಪ್ರಿಯ ಕೇಳುಗರೆ, ಇದುವರೆಗೂ ಸ್ವಾತಂತ್ರ್ಯ ಹೋರಾಟಗಾರರಾದ ಪೀರ್ ಅಲಿ ಖಾನ್ ಮತ್ತು ಮಾತಂಗಿನಿ ಹಜ್ರಾರವರ ಬಗ್ಗೆ ಪಾಂಡವಪುರದ ವಿಜಯ ಶಿಕ್ಷಣ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಕೆ ಸೋಮಶೇಖರ್ ರವರು ನಡೆಸಿಕೊಟ್ಟ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ.
0: ತಪ್ಪದೇ

0: ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
3: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
2: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
3: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
4: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಕುತಂತ್ರ ಬುದ್ಧಿಯ ಪ್ರಾಣಿ ಗುಳ್ಳೇನರಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕುತಂತ್ರ ಬುದ್ಧಿಯ ಪ್ರಾಣಿ ಗುಳ್ಳೇನರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಗುಳ್ಳೇನರಿಗಳು ನಾಯಿಗಳಿಗೆ ನಿಕಟ ಸಂಬಂಧವನ್ನ ಹೊಂದಿರುವ ಸಣ್ಣ ಕೋರೆಹಲ್ಲು ಹೊಂದಿರುವ ಪ್ರಾಣಿಗಳಾಗಿವೆ. ಇವುಗಳನ್ನ ಆಫ್ರಿಕಾ, ಮಧ್ಯಪ್ರಾಚ್ಯ, ಭಾರತ ಮತ್ತು ಯುರೋಪಿನ್ ಆಗ್ನೇಯ ಭಾಗಗಳಲ್ಲಿ ಕಾಣಬಹುದು. ಗುಳ್ಳೇನರಿಗಳಲ್ಲಿ 3 ಜಾತಿಗಳಿವೆ. ಕ್ಯಾನಿಶ್ ಅಂದರೆ ಪಾಶ್ವ ಪಟ್ಟೇನರಿ, ಕ್ಯಾನಿಶ್ ಊರೈ ಅಂದರೆ ಗೋಲ್ಡನ್ ನರಿ, ಕ್ಯಾನಿಶ್ ಅಂದರೆ ಕಪ್ಪು ಬೆನ್ನಿನ ನರಿಗಳಿವೆ. ಇವುಗಳ ಗಾತ್ರ, ತುಪ್ಪಳದ ಬಣ್ಣ, ಆವಾಸ ಸ್ಥಾನದ ಪ್ರಕಾರದಲ್ಲಿ ವಿಭಿನ್ನವಾಗಿರುತ್ತವೆ. ಕಪ್ಪು ಬೆನ್ನಿನ ನರಿಯು ಕತ್ತಿನ ಹಿಂಭಾಗದಿಂದ ಬಾಲದವರೆಗೆ ಕಪ್ಪು ಕೂದಲನ್ನು ಹೊಂದಿದೆ ಮತ್ತು ದೇಹದ ಉಳಿದ ಭಾಗವು ಕೆಂಪು, ಕಂದು ಅಥವಾ ಶುಂಠಿ ತರಹದ ಬಣ್ಣದ ತರಹ ಎದೆಯು ಬಿಳಿಯಾಗಿರುತ್ತದೆ. ಪಾಶ್ವ ಪಟ್ಟೆಯ ನರಿಗಳು ತಿಳಿ ಬೂದು ಬಣ್ಣದಿಂದ ಕಂದು ಬಣ್ಣದಲ್ಲಿರುತ್ತವೆ ಮತ್ತು ಮೊಣಕೈಯಿಂದ ಸೊಂಟದವರೆಗೆ ಬಿಳಿ ಪಟ್ಟೆ ಮತ್ತು ಕಪ್ಪು ಬದಿಯ ಪಟ್ಟೆಗಳನ್ನು ಹೊಂದಿರುತ್ತವೆ. ಗೋಲ್ಡನ್ ನರಿಯ ತುಪ್ಪಳ ಸಾಮಾನ್ಯವಾಗಿ ಹಳದಿ ಬಣ್ಣದಿಂದ ತಿಳಿ ಚಿನ್ನ ಮತ್ತು ಕಂದು ಬಣ್ಣದ ಬಾಲದ ತುದಿಯನ್ನು ಹೊಂದಿರುತ್ತವೆ. ಆದರೆ ಬಣ್ಣವು ಕಾಲಕ್ಕೆ ತಕ್ಕಂತೆ ಮತ್ತು ಪ್ರದೇಶದೊಂದಿಗೆ ಬದಲಾಗಬಹುದು. ಇವು ಮರುಭೂಮಿಗಳು, ಸಾವನ್ನಗಳು, ಹುಲ್ಲುಗಾವಲುಗಳು, ಚೌಕು ಪ್ರದೇಶಗಳು, ಪೊದೆಗಳು, ಕಾಡುಗಳು ಮತ್ತು ಪರ್ವತಗಳಲ್ಲಿ ಬದುಕಬಲ್ಲವು. ಆವಾಸ ಸ್ಥಾನದ ನಷ್ಟ ಮತ್ತು ಕೊಳ್ಳುವಿಕೆಯಿಂದಾಗಿ ನರಿಗಳು ಅಳಿವಿನಲ್ಲಿವೆ. ಗುಳ್ಳೇನರಿಗಳು ಜಾತಿಯ ಆಧಾರದ ಮೇಲೆ ಗಾತ್ರದಲ್ಲಿ ಬದಲಾಗುತ್ತವೆ. ಇವು ಸರಿಯಾಗಿ 7-16 ಕೆಜಿ ತೂಕವನ್ನ ಮತ್ತು ದೇಹದ ಉದ್ದ 60-75 ಸೆಂಟಿಮೀಟರ್ ಮತ್ತು 30-50 ಸೆಂಟಿಮೀಟರ್ ಎತ್ತರವನ್ನ ತಲುಪಬಹುದು. ದೇಹವು ಚಿನ್ನದ ಅಥವಾ ಬೆಳ್ಳಿ ಬಣ್ಣದ ಕಪ್ಪು ತುಪ್ಪಳದಿಂದ ಮುಚ್ಚಲ್ಪಟ್ಟಿದ್ದು ದಪ್ಪವಾದ ಬಾಲವನ್ನ ಹೊಂದಿರುತ್ತವೆ. ಗುಳ್ಳೇನರಿಗಳು ಸಾಮಾನ್ಯವಾಗಿ ದಿನನಿತ್ಯ ಮತ್ತು ರಾತ್ರಿಯ ವೇಳೆ ಅತ್ಯಂತ ಸಕ್ರಿಯವಾಗಿರುತ್ತವೆ. ಸೈಡ್ ಸ್ಟ್ರಿಪ್ ನರಿಗಳು ಇದಕ್ಕೆ ಹೊರತಾಗಿವೆ. ಇವು ಕಟ್ಟುನಿಟ್ಟಾಗಿ ರಾತ್ರಿಯ ಸಮಯದಲ್ಲಿ ಮಾತ್ರ ಕ್ರಿಯಾಶೀಲವಾಗಿರುತ್ತವೆ. ಗುಳ್ಳೇನರಿಗಳು ಅವಕಾಶವಾದಿ ಪ್ರಾಣಿಗಳಾಗಿವೆ, ಅಂದರೆ ಇವು ಲಭ್ಯವಿರುವುದನ್ನು ತಿನ್ನುತ್ತವೆ. ಹಾವುಗಳು ಮತ್ತು ಇತರೆ ಸರೀಸೃಪಗಳು, ಸಣ್ಣ ಜಿಂಕೆ, ಕುರಿಗಳು, ಕೀಟಗಳು, ಹಣ್ಣುಗಳು ಮತ್ತು ಕೆಲವೊಮ್ಮೆ ಹುಲ್ಲು ತಿನ್ನಲು ಇಷ್ಟಪಡುತ್ತವೆ. ಕೆಲವೊಮ್ಮೆ ದೊಡ್ಡ ಪರಭಕ್ಷಗಳಿಂದ ಕೊಲ್ಲಲ್ಪಟ್ಟ ಸತ್ತ ಪ್ರಾಣಿಗಳ ಅವಶೇಷಗಳನ್ನು ತಿನ್ನುತ್ತವೆ. ಗುಳ್ಳೇನರಿಗಳು ಒಂಟಿಯಾಗಿ ಜೀವನ ನಡೆಸಬಹುದು. ಇವು ಪ್ಯಾಕ್ ಎಂದು ಕರೆಯಲ್ಪಡುವ ದೊಡ್ಡ ಗುಂಪಿನ ಭಾಗವಾಗಿರುತ್ತವೆ. ಪ್ಯಾಕ್ನಲ್ಲಿ ಜೀವನ ನಡೆಸುವ ನರಿಗಳು ಪರಭಕ್ಷಕಗಳ ವಿರುದ್ಧ ರಕ್ಷಣೆಯನ್ನು ಪಡೆಯುತ್ತವೆ ಮತ್ತು ದೊಡ್ಡ ಪ್ರಾಣಿಯನ್ನು ಕೊಲ್ಲಲು ಇವು ಗುಂಪು ಮಾಡಿಕೊಂಡು ಬೇಟೆಯಾಡುತ್ತವೆ. ಏಕಾಂಗಿಯಾಗಿ ಬೇಟೆಯಾಡುವುದಕ್ಕಿಂತ ಗುಂಪು ಮಾಡಿ ಬೇಟೆಯಾಡುವುದರಲ್ಲಿ 3 ಪಟ್ಟು ಹೆಚ್ಚು ಯಶಸ್ವಿಯಾಗುತ್ತವೆ. ಇವು ಬೇಟೆಯನ್ನು ಹುಡುಕಲು ತಮ್ಮ ದೃಷ್ಟಿಗೆ ಹೆಚ್ಚಾಗಿ ತಮ್ಮ ಶ್ರವಣ ಮತ್ತು ವಾಸನೆಯನ್ನು ಬಳಸುತ್ತವೆ. ಇವುಗಳನ್ನ ಕುತಂತ್ರ ಬುದ್ಧಿಯ ಗುಳ್ಳೇನರಿಗಳು ಎಂದು ಕರೆಯಲಾಗುತ್ತದೆ. ಇವುಗಳ ಮುಖ್ಯ ಪರಭಕ್ಷಕಗಳು ಯಾವುದೆಂದರೆ ಚಿರತೆಗಳು, ಹೈನಗಳು ಮತ್ತು ಹದ್ದುಗಳು. ಎಳೆಯ ನರಿಗಳು ವಿಶೇಷವಾಗಿ ಹದ್ದುಗಳಿಗೆ ಸುಲಭವಾಗಿ ಗುರಿಯಾಗುತ್ತವೆ. ಗುಳ್ಳೇನರಿಗಳು ಪ್ರಾದೇಶಿಕ ಪ್ರಾಣಿಗಳು. ತಮ್ಮ ಪ್ರದೇಶವನ್ನ ಮೂತ್ರ ಮತ್ತು ಮಲದಿಂದ ಗುರುತಿಸಲ್ಪಡುತ್ತವೆ ಮತ್ತು ಆ ಪ್ರದೇಶದಲ್ಲಿ ಅವುಗಳ ಜೊತೆ ವಾಸಿಸುವ ಕುಟುಂಬದ ಸದಸ್ಯರನ್ನ ರಕ್ಷಿಸುತ್ತವೆ. ಗುಳ್ಳೆ ನರಿಗಳು ವೇಗದ

0: ಪ್ರಾಣಿಗಳು. ಇವು ಗಂಟೆಗೆ 40 ಮೈಲಿಗಳಷ್ಟು ಓಡಬಲ್ಲವು. ಆದರೆ ಇವು ಸಾಮಾನ್ಯವಾಗಿ ದೀರ್ಘಾವಧಿಯವರೆಗೆ ಗಂಟೆಗೆ 10 ಮೈಲಿಗಳಷ್ಟು ಅಂದರೆ 16 ಕಿಲೋಮೀಟರ್ ಮಾತ್ರ ಓಡತೊಡಗುತ್ತವೆ. ಇವು ದೊಡ್ಡ ಧ್ವನಿಯ ಮೂಲಕ ಒದರುವ ಪ್ರಾಣಿಗಳಾಗಿದ್ದು ಸಂವಹನಕ್ಕಾಗಿ ವಿವಿಧ ರೀತಿಯ ಶಬ್ದಗಳನ್ನು ಬಳಸುತ್ತವೆ. ಅತ್ಯಂತ ಗಮನಾರ್ಹವಾದ ಶಬ್ದವೆಂದರೆ ಹಿಪ್ ಹೌಲ್, ಅಂದರೆ ಗೋಲ್ಡ್ ಮತ್ತು ಗೂಬೆ ತರಹದ ಊಟ್ಸ್ ಎಂಬ ಶಬ್ದಗಳಾಗಿವೆ. ಆಹಾರ ಸಿಕ್ಕಾಗ ಸೈರನ್ ತರದ ಧ್ವನಿಯನ್ನ ಮಾಡಿ ಕುಟುಂಬದ ಸದಸ್ಯರಿಗೆ ತಿಳಿಸತೊಡಗುತ್ತದೆ. ಪ್ಯಾಕ್ನ ಇತರೆ ಸದಸ್ಯರಿಗೆ ಈ ಪ್ರದೇಶದಲ್ಲಿ ಪರಭಕ್ಷಕವಿದೆ ಎಂದು ಉಚ್ಚರಿಸಬಹುದು. ಗುಳ್ಳೆ ನರಿಗಳು ತಮ್ಮ ಕುಟುಂಬದ ಸದಸ್ಯರು ಉತ್ಪಾದಿಸುವ ಶಬ್ದಗಳಿಗೆ ಮಾತ್ರ ಪ್ರತಿಕ್ರಿಯಿಸುತ್ತವೆ ಮತ್ತು ಎಲ್ಲಾ ಇತರೆ ಕರೆಗಳನ್ನು ನಿರ್ಲಕ್ಷಿಸುತ್ತದೆ. ಸಂಯೋಗದ ಅವಧಿಯು ಗುಳ್ಳೆ ನರಿಗಳ ಭೌಗೋಳಿಕ ವಿತರಣೆಯನ್ನು ಅವಲಂಬಿಸಿರುತ್ತದೆ. ಆಫ್ರಿಕಾದಲ್ಲಿ ವಾಸಿಸುವ ಗುಳ್ಳೆ ನರಿಗಳು ಅಕ್ಟೋಬರ್ನಲ್ಲಿ ಸಂಗಾತಿಯಾಗುತ್ತವೆ. ಆಗ್ನೇಯ ಯುರೋಪ್ನಲ್ಲಿ ಡಿಸೆಂಬರ್ನಲ್ಲಿ ಸಂಗಾತಿಯಾಗುತ್ತವೆ. ಆದರೆ ಭಾರತದಲ್ಲಿ ವಾಸಿಸುವ ಗುಳ್ಳೆ ನರಿಗಳು ಇಡೀ ವರ್ಷ ಸಂಗಾತಿಯಾಗಿರುತ್ತವೆ. ಗಂಡು ಗುಳ್ಳೆ ನರಿಗಳು ತಮ್ಮ ಜೀವಿತ ಅವಧಿಯವರೆಗೂ ಒಂದು ಹೆಣ್ಣಿನ ಸಂಗಾತಿಯಾಗಿರುತ್ತದೆ. ಹೆಣ್ಣು ಗುಳ್ಳೆ ನರಿಗಳ ಗರ್ಭಧಾರಣೆಯು ಸುಮಾರು 2 ತಿಂಗಳವರೆಗೆ ಇರುತ್ತದೆ ಮತ್ತು ಸಾಮಾನ್ಯವಾಗಿ 2-4 ಮರಿಗಳಿಗೆ ಜನ್ಮ ನೀಡುತ್ತವೆ. ಮರಿಗಳಿಗೆ ಗುಪ್ತ ಭೂಗತ ಗುಹೆ ಇದ್ದು ಬಂಡೆ ಬಿರುಕುಗಳು ಅಥವಾ ಗುಹೆಗಳಲ್ಲಿ ಜನ್ಮ ನೀಡುತ್ತವೆ. ದೊಡ್ಡ ಪರಭಕ್ಷಕಗಳು ತಮ್ಮ ಮರಿಗಳನ್ನು ಹುಡುಗಿದಂತೆ ತಡೆಯಲು ತಾಯಿ ಪ್ರತಿ 2 ವಾರಗಳಿಗೊಮ್ಮೆ ಗುಹೆಯ ಸ್ಥಳವನ್ನು ಬದಲಾಯಿಸಬಹುದು. ಮರಿಗಳು ತಮ್ಮ ಜೀವನದ ಮೊದಲ 10 ದಿನಗಳಲ್ಲಿ ಕುರುಡಾಗಿರುತ್ತವೆ. ಮೊದಲೆರಡು ತಿಂಗಳುಗಳಲ್ಲಿ ಮರಿಗಳು ತಾಯಿಯ ಹಾಲು ಕುಡಿಯುತ್ತಾ ಮತ್ತು ಕುಟುಂಬ ಸದಸ್ಯರು ತಿನ್ನಲು ತಂದುಕೊಡುವ ಮಾಂಸದ ಮೇಲೆ ಅವಲಂಬಿತವಾಗಿರುತ್ತವೆ. 6 ತಿಂಗಳ ವಯಸ್ಸಿನಲ್ಲಿ ಪ್ರೌಢ ಮರಿಗಳು ತಮ್ಮದೇ ಆದ ಬೇಟೆಯಾಡುವುದನ್ನು ಕಲಿಯತೊಡಗುತ್ತವೆ. ಸಣ್ಣ ಮರಿಗಳು ಬದುಕುಳಿಯುವ ಸಾಧ್ಯತೆಗಳನ್ನು ಹೆಚ್ಚಿಸಲು ದೊಡ್ಡ ಮರಿಗಳು ನೋಡಿಕೊಳ್ಳುವುದರಿಂದ 6-12 ತಿಂಗಳು ವಯಸ್ಸಿನವರೆಗೆ ಪ್ರಬುದ್ಧವಾಗಿರುತ್ತದೆ. ಕೆಲವು ನರಿಗಳು 11 ತಿಂಗಳುಗಳಲ್ಲಿ ತಮ್ಮ ಹೆತ್ತವರನ್ನು ಬಿಟ್ಟು ಹೋಗುತ್ತವೆ. ಭಾರತದಲ್ಲಿ ಸಾಮಾನ್ಯವಾಗಿ ನರಿಗಳ ಸಂಖ್ಯೆಯು 80,000ಕ್ಕಿಂತ ಹೆಚ್ಚು ಗುಳ್ಳೆ ನರಿಗಳಿವೆ. ಗುಳ್ಳೆ ನರಿಗಳು ಕಾಡಿನಲ್ಲಿ 8-9 ವರ್ಷಗಳವರೆಗೆ ಮತ್ತು ಸೆರೆಯಲ್ಲಿ 16 ವರ್ಷಗಳವರೆಗೆ ಬದುಕಬಲ್ಲ ಪ್ರಾಣಿಯಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕುತಂತ್ರ ಬುದ್ಧಿಯ ಪ್ರಾಣಿ ಗುಳ್ಳೆ ನರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಕುತಂತ್ರ ಬುದ್ಧಿಯ ಪ್ರಾಣಿ ಗುಳ್ಳೇನರಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
3: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
4: ಹ್ಞೂ ಕಣೆ, ಆಯ್ತು, ತರ್ತೇನೆ.
3: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
4: ಮತ್ತಿನ್ನೇನ್ ಮಾಡ್ಲೆ?
3: ಬ್ಯಾಗ್ ಕೊಡ್ತೀನಿ, ಇರಿ.
4: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
3: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
4: ಹಾ, ಹೋಗಿದ್ವು.
3: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
4: ಹಾ, ಹೇಳಿದ್ರು.
3: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
4: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
3: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
4: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
5: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್

0: ಕಿದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸುವಂತಹ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಇವತ್ತಿನ ಕಥೆ ನಿನ್ನೆ ಕಥೆಗೆ ಪೂರಕವಾದಂತ ಕಥೆ. ಎರಡನೇ ಮಹಾಯುದ್ಧ ಅನೇಕ ನಾಯಕರನ್ನು ಸೃಷ್ಟಿ ಮಾಡಿಬಿಡ್ತು. ಅದರಲ್ಲಿ ಒಬ್ಬ ಲೆಫ್ಟಿನೆಂಟ್ ಕಮಾಂಡರ್ ಬುಷ್ ಒಹಾರಾ ಅಂತ. ಅವನೊಬ್ಬ ಯುದ್ಧ ವಿಮಾನದ ಚಾಲಕ, ಪೈಲಟ್, ಒಂದು ವಿಮಾನಗಳ ಗುಂಪಿಗೆ ನಾಯಕ ಅವನು. ಒಂದು ದಿನ ಅವನು ಇಡೀ ಗುಂಪಿಗೆ ಆದೇಶ ಬಂತು. ಆ ಗುಂಪಿಗೆ ನಿರ್ದೇಶ ಎಂದರೆ ಹಡಗಿನಲ್ಲಿರ್ತಾವಲ್ಲ ವಿಮಾನಗಳು, ಹಡಗಿನ ಮೇಲೆ ಇರುವಂಥದ್ದು ಟೇಕ್ ಆಫ್ ಆಗಬೇಕು. ಇವರೆಲ್ಲ ಹಡಗಿನಿಂದ ಹಾರಿ ಒಂದು ವ್ಯೂಹ ರಚನೆ ಮಾಡಿಕೊಂಡು ವೈರಿ ಪಡೆ ಮೇಲೆ ಬಾಂಬ್ ಹಾಕಿ ಮರಳಿ ಬರಬೇಕು ಅಂತ ಹೊರಟರು. ಒಂದೊಂದಾಗಿ ವಿಮಾನಗಳು ಹಡಗಿನಲ್ಲಿ ಏರಿದವು, ಮೇಲೆ ಹಾರಿತು, ಗಾಳಿಯಲ್ಲಿ

ವಿಮಾನಕ್ಕೆ ಪೆಟ್ರೋಲ್ ತುಂಬುವಾಗ ಪೂರ್ತಿ ತುಂಬೆಯಲ್ಲ, ಯಾರು ಗಮನ ಕೊಟ್ಟಿಲ್ಲ. ಇಂಧನ ತುಂಬ ಕಮ್ಮಿ ಇದೆ, ವೈರಿ ಸ್ಥಳದವರೆಗೆ ಹೋಗಿ ಬಾಂಬ್ ಹಾಕಿ ವಾಪಸ್ ಬರೋ ಸಾಧ್ಯ ಇಲ್ಲ. ಆದ್ದರಿಂದ ತಕ್ಷಣ ಫೋನ್ನಲ್ಲೇ ತನ್ನ ಸಹೋದ್ಯೋಗಿ ತಿಳಿಸಿದ, ನೀ ಹೋಗಿ, ನಾನು ಹೋಗಿ ಹಡಗೆ ಹೋಗಿ ವಾಪಸ್ ಹೋಗ್ತೀನಿ ಅಂತ. ಸರ್ರ ಅಂತ ವ್ಯೂಹದಿಂದ ಸರಿದು ಹಡಗಿನ ಕಡೆಗೆ ತಿರುಗಿಸ್ಬಿಟ್ಟ ವಿಮಾನ. ಸ್ವಲ್ಪ ಮುಂದೆ ಹಡಗಿನ ಕಡೆ ಹೋಗುವಾಗ ಮುಂದೆ ಕಂಡಂಥ ದೃಶ್ಯ ಅವನ ರಕ್ತವನ್ನು ಹೆಪ್ಪುಗಟ್ಟಿಸ್ಬಿಡ್ತು. ಜಪಾನಿಯರ ಮೇಲೆ ದಾಳಿ ನಡೆದಿದೆ ಈಗ. ಅಲ್ಲಿ ಜಪಾನಿಯರ ವೈಮಾನಿಕ ಪಡೆ ಎಂಥ ಬುದ್ಧಿವಂತರು ಗೊತ್ತಾ, ಅವರು ಇವರೆಲ್ಲ ವಿಮಾನ ಹಡಗು ಬಿಟ್ಟು ಮೇಲೆ ಹೋಗಿದೆ ಅಂದಾಗ ಅವ್ರ ವಿಮಾನ ಹಡಗಿನ ಕಡೆ ಬರ್ತಾ ಇದೆ, ಹಡಗಿನ ಮೇಲೆ ಬಾಂಬ್ ಹಾಕೋಕೆ ಬರ್ತಾ ಇದ್ದಾರೆ. ಹಡಗಿನ ರಕ್ಷಕರು ಸಾಕಷ್ಟು ಇಲ್ಲ. ಆ ಮಾಹಿತಿ ತಡ್ಕೊಂಡೇ ವೈರಿ ಪಡೆ ದಾಳಿ ನಡೆಸಿದೆ ಅಂತ ಗೊತ್ತಾಯಿತು. ತನ್ನ ವಿಮಾನ ಪಡೆಗೆ ಸಂದೇಶ ಕಳಿಸಿ ವಾಪಸ್ ಕರೆಸ್ಕೊಳ್ಳುವಷ್ಟು ಸಮಯ ಇಲ್ಲ. ಹಡಗಿನ ಕಪ್ತಾನ ತಿಳಿಸಿ ಎಚ್ಚರಿಕೆ ಕೊಡುವಷ್ಟು ವೇಳೆಯೂ ಇಲ್ಲ. ಜಪಾನಿ ವಿಮಾನಗಳು ನುಗ್ಗಿ ಬರ್ತಾ ಇದ್ದಾವೆ. ಏನನ್ನ ಮಾಡಬೇಕು ಅಂತ ಹೇಳಿ ತನ್ನ ರಕ್ಷಣೆ ಚಿಂತೆಯನ್ನು ಬಿಟ್ಟುಬಿಟ್ಟು ತನ್ನ ವಿಮಾನವನ್ನು ವೈರಿ ವಿಮಾನಗಳು ಎದುರಾಗೆ ತೊಗೊಂಡು ಹೋಗ್ಬಿಟ್ಟ. ಸೀದಾ ಎದುರಾಗೆ ತೊಗೊಂಡು ಗುಂಡಿನ ಮರೆ ಕಡೆಗೆ ಶುರು ಮಾಡಿದ. ಅವ್ರು ಗಾಬರಿ ಆಗಿಬಿಡ್ತು. ಎಲ್ಲ ವಿಮಾನ ಹೋಗಿದ್ದಾವೆ ಅನ್ಕೊಂಡು ಎದುರುಗೊಂದು ಬರ್ತಾ ಇದೆಯಲ್ಲ, ತಡಬಡಿಸ್ಬಿಟ್ರು ಅವರು. ಇವರು ತಿರುಗಿ ದಾಳಿ ಮಾಡಬೇಕು ಅನ್ನೋದ್ರೊಳಗೆ ಒಹಾರ ತನ್ನ ವಿಮಾನ ಕೆಳಗೆ ಮೇಲೆ ಕೆಳಗೆ ಮೇಲೆ ಎರಗಿಸ್ತಾ ಗರಗರನ್ನು ತಿರುಗಿಸ್ತಾ ಜಮಾನಿ ವಿಮಾನಗಳ ಮೇಲೆ ಭಾರಿ ಪ್ರಹಾರ ಮಾಡಿಬಿಟ್ಟ. ಆರೇಳು ವೈರಿ ವಿಮಾನಗಳು ಉರಿತಾ ಕೆಳಗೆ ಬಿತ್ತು. ಆದರೂ ಕೆಲವು ವೈರಿ ವಿಮಾನಗಳು ಹಾರಿಸಿದಂಥ ಗುಂಡು ಇವನ ವಿಮಾನದ ರೆಕ್ಕೆಗೆ ಬಡಿದು ಬೆಂಕಿ ಹತ್ಕೊಂತು. ವಿಮಾನದ ಇಂಜಿನ್ಗಳು ಕೈ ಕೊಡೋಕೆ ಶುರುವಾಯಿತು. ಒಹಾರ ಚಿಂತೆ ಮಾಡಲಿಲ್ಲ, ವಿಮಾನವನ್ನು ಹಡಗಿನ ಕಡೆ ಸಾಗಿಸಿದ. ಹಿಂತಿರುಗಿ ನೋಡ್ದ, ಎಲ್ಲ ವಿಮಾನ ಓಡೋಗಿದ್ದಾವೆ, ಹಡಗಿನ ಜಾರಿ ಉಳಿತು. ವಿಮಾನ ಹಡಗಿನ ಹತ್ತಿರವೇ ನೀರಿಗೆ ಅಪ್ಪಳಿಸ್ತು, ದೈವ ಚೆನ್ನಾಗಿತ್ತು, ಪ್ರಾಣ ಉಳಿತು. ಆ ಓಹರಾನಿಗೆ ಪರಮ ಶೌರ್ಯದ ಪದಕ ನೀಡಿ ಗೌರವಿಸಿತು. ಆದರೆ ಮರುವಾರವೇ ಮತ್ತೊಂದು ಗುಂಡು ಬಡಿದು ಗಾಳಿಯಲ್ಲಿ ಸಿಡಿದು ಹೋದಂಥ ವಿಮಾನದಲ್ಲಿ ಆತ ಹುತಾತ್ಮನಾಗಿ ಹೋದ. ಆದರೆ ಶಿಕಾಗೋ ಜನ ಜನ್ಮಿಸ್ಬೇಕು, ಅವನ ತ್ಯಾಗವನ್ನು ಮರೀಲಿಲ್ಲ. ಇವತ್ತಿಗಾದರೂ ಸ್ನೇಹಿತರೆ, ನೀವು ದಯವಿಟ್ಟು ಶಿಕಾಗೋ ಏರ್ಪೋರ್ಟಿಗೆ ಹೋದರೆ, ಅತ್ಯಂತ ದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದು ಶಿಕಾಗೋದು. ಒಂದನೇ ಮತ್ತು ಎರಡನೇ ನಿಲ್ದಾಣದ ನಡುವೆ ಆ ಜಾಗದಲ್ಲಿ ಒಬ್ಬ ವೀರನ ಸ್ಮಾರಕ ನಿಲ್ಲಿಸಿದ್ದಾರೆ, ಹೋಗಿ ಗೌರವ ಸಲ್ಲಿಸಿ ಬನ್ನಿ. ಅದು ಬುಷ್ವಹಾರನ ಫೋಟೋ, ಬುಷ್ವಹಾರನ ವಿಗ್ರಹ ನಿಲ್ಲಿಸಿದ್ದಾರೆ. ಯಾರು ಗೊತ್ತಾ ಬುಷ್ವಹಾರ ಅಂತ? ಹಿಂದೆ ಜನರನ್ನ ಅಲ್ ಕ್ಯಾಪೋನ ಶಿಷ್ಯ ಆಗಿದ್ದು ಎಲ್ರಿಗೂ ಮೋಸಕ್ಕೆ ಸೇರ್ಕೊಂಡಂತ ಈಸಿ ಎಡ್ಡಿ ಇದ್ನಲ್ಲ, ಈಸಿ ಎಡ್ಡಿ ಮಗ ಇವನು. ಮಗನಿಗೆ ಆದರ್ಶ ತೋರ್ಲಿಕ್ಕೆ ಹೋಗಿ ತನ್ನನ್ನೇ ತಿದ್ದಿಕೊಂಡ ತಂದೆ, ದೇಶಕ್ಕಾಗಿ ತನ್ನ ಪ್ರಾಣವನ್ನು ತೆತ್ತಂತ ಆದರ್ಶ ಮಗ. ಇದನ್ನು ದಯವಿಟ್ಟು ನೆನಪಿಡ್ಬೇಕು ಸ್ನೇಹಿತರೆ. ಒಂದು ಆದರ್ಶದ ಮಾದರಿ ಮತ್ತೊಂದು ಆದರ್ಶದ ಬೆಳಕಿಗೆ ಕಾರಣ ಆಗ್ತದೆ, ಆದರ್ಶಗಳ ಪರಂಪರೆ ಬೆಳೀತದೆ, ಆಗ ನಮ್ಮ ದೇಶದಲ್ಲಿ ಮೌಲ್ಯಗಳ ಪ್ರತಿಷ್ಠಾಪನೆ ಆಗ್ತದೆ. ಅದಕ್ಕೆಲ್ಲರೂ ನಾವೆಲ್ಲರೂ ನಮಗೆ ತಿಳಿದಂಥ ಆದರ್ಶವನ್ನು ಬೆಳೆಸೋದಕ್ಕೆ ಹಂಚೋದಕ್ಕೆ ಸಿದ್ಧರಾಗಿ ನಿಂತಿರಬೇಕು.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ SVYM ಸಿಬ್ಬಂದಿಯಾದ ಶ್ರೀಯುತ ಕೃಷ್ಣರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರಿನ SVYMನ ಸಿಬ್ಬಂದಿಯಾದ ಶ್ರೀಯುತ ಕೃಷ್ಣರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, SMS, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡಿ.

0: ಹೇಳುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
1: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
2: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
0: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು. ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು. ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು. ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು. ಯಾವುದೇ ಫೀಸ್ ಪಾವತಿಸಬಾರದು. ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. cybercrime.gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
3: ಇದಕ್ಕೆ ಒಂದು ನೈಜ ಉದಾಹರಣೆ. ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರಿಯ ಕೇಳುಗರೆ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ರೈತ ಧ್ವನಿ. ಸಾವಯವ ಕೃಷಿ ಪದ್ಧತಿಯಲ್ಲಿ ರೇಷ್ಮೆ ಬೆಳೆಯ ಬೇಸಾಯದ ಅನುಭವ ಕುರಿತು ಸರಗೂರು ತಾಲೂಕಿನ ನಿಮ್ಮನಹಳ್ಳಿ ಗ್ರಾಮದ ಶ್ರೀಯುತ ಕಿರಣ್ ಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ

0: ಸರಣಿ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
2: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ನೆಮ್ಮನಹಳ್ಳಿ ಗ್ರಾಮದ ರೇಷ್ಮೆ ಬೆಳೆಗಾರರಾದಂತಹ ಶ್ರೀಯುತ ಕಿರಣ್ ಕುಮಾರ್ ಅವರು. ಇವರು ಕಳೆದ 10 ವರ್ಷಗಳಿಂದ ಸ್ವತಂತ್ರವಾಗಿ ರೇಷ್ಮೆ ಬೆಳೆ ಹಾಗೂ ಇತರೆ ಬೆಳೆಗಳನ್ನ ಬೆಳೀತಾ ಬರ್ತಾ ಇದ್ದಾರೆ. ಇರುವಂತಹ ಕಡಿಮೆ ಭೂ ಪ್ರದೇಶದಲ್ಲೇ ಈ ಎಲ್ಲಾ ಬೆಳೆಗಳನ್ನ ಬೆಳೆದ ಜೊತೆಗೆ ಉತ್ತಮವಾದ ಒಂದು ಆದಾಯವನ್ನ ಗಳಿಸ್ತಾ ತಮ್ಮ ಒಂದು ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ರೇಷ್ಮೆ ಇಲಾಖೆ ಹಾಗೂ ಇತರ ಇಲಾಖೆಗಳ ಸಹಕಾರ ಮತ್ತು ಸೌಲಭ್ಯಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ಈ ರೇಷ್ಮೆ ಬೆಳೆಯನ್ನ ಉತ್ತಮವಾದ ರೀತಿಯಲ್ಲಿ ಬೆಳೀತಾ ಒಂದು ಉತ್ತಮವಾದ ಆದಾಯವನ್ನ ಗಳಿಸ್ತಿರುವಂತ ಅನುಭವವನ್ನ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಹಾಗಾದ್ರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ರೇಷ್ಮೆ ಬೆಳೆಯ ಕುರಿತು ಮತ್ತಷ್ಟು ಮಾಹಿತಿಯನ್ನ ತಿಳಿದು ಬರೋಣ. ಕಿರಣ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಸರ್.
2: ಮೊದಲಿಗೆ ನಿಮ್ಮ ಒಂದು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡ್ಕೊಡಿ.
3: ಕಿರಣ್ ಕುಮಾರ್ ಅಂತ ನನ್ನ ಹೆಸರು. ರೇಷ್ಮೆ ಬೆಳೆ ಮಾಡಿ ಇವಾಗಿಂತ ಒಂದು 10 ವರ್ಷ ಆಯ್ತು. 10 ವರ್ಷದಿಂದ ರೇಷ್ಮೆ ಬೆಳೆ ಮಾಡ್ತಾ ಇದ್ದೀನಿ.
2: ಮೊದಲೆಲ್ಲ ಆರಂಭದಲ್ಲೆಲ್ಲ ಏನೇನು ಬೆಳೆಗಳನ್ನ ಬೆಳೀತಾ ಇದ್ವಿ?
3: ಮೊದಲೆಲ್ಲ ಹತ್ತಿ, ಜೋಳ ಆ ತರ ಎಲ್ಲ ಬೆಳೀತಿದ್ವಿ. ಶುಂಠಿ, ಚೆಂಡುವ ಎಲ್ಲ ತರ ಬೆಳೆನ ಬೆಳೀತಾ ಇದ್ವಿ. ಇವಾಗ ಒಂದು 10 ವರ್ಷದಿಂದ ರೇಷ್ಮೆ ಬೆಳೆಗೆ ಬಂದಿದ್ದೀವಿ.
2: ಈಗ ತಾವು ಕಳೆದ 10 ವರ್ಷಗಳಿಂದ ಸ್ವತಂತ್ರವಾಗಿ ಕೃಷಿಯನ್ನು ಮಾಡ್ತಾ ಇದ್ರು. ಮೊದಲೆಲ್ಲ ತಮ್ಮ ತಂದೆ ಆಗಿರ್ಬೋದು, ತಮ್ಮ ಹಿರಿಯರ ಕಾಲದಿಂದ ಏನೆಲ್ಲ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಬರ್ತಾ ಇದ್ರು?
3: ಅವಾಗಿಂದ ಹತ್ತಿ ಹತ್ತಿನ ಜಾಸ್ತಿ ಹೇಳ್ಬೇಕಂದ್ರೆ, ಇವಾಗ ಒಂದು 10 ವರ್ಷದಿಂದ ಈ ಕಡೆನೆ ರೇಷ್ಮೆ ಬೆಳೆಯಿಂದ ಬಂದಿರೋದು. ಫಸ್ಟ್ ಎಲ್ಲ ಹತ್ತಿನೇ ಬೆಳೀತಿದ್ದು.
2: ಅಂದ್ರೆ ಅವಾಗಲೆಲ್ಲ ಮಳೆ ಆಶ್ರಿತವಾಗಿ ಬೆಳೆ ಬೆಳೀತಿದ್ರು?
3: ಮೇಲ್ಗಡೆ ಮಳೆಗೆ ಬೆಳೆದಿದ್ದು. ಇವಾಗ 10 ವರ್ಷದಿಂದಾನೇ ಬೋರ್ವೆಲ್ ಗಿರ್ವೆಲ್ ಮಾಡ್ಕೊಂಡು ಇವಾಗ ಬೋರ್ವೆಲ್ ಇಂದಾನೆ ಇವಾಗ ರೇಷ್ಮೆ ಬೆಳೆ ಮಾಡ್ತಾ ಇರೋದು.
2: ಮಳಾಶ್ರಿತವಾಗಿ ಏನೇನೆಲ್ಲ ಬೆಳಿತಿದ್ರಿ ಆಗ?
3: ಅವಾಗ ಹತ್ತಿನೇ ಇನ್ನೇನು ಬೆಳಿತಿದ್ದಿಲ್ಲ. ಹತ್ತಿನೇ 6 ತಿಂಗಳ ಗ್ಯಾಪ್ ಕೊಟ್ಟು 6 ತಿಂಗಳು ಮಾತ್ರ ಹತ್ತಿ ಬೆಳೆ ಮಾಡ್ಕೊಂಡು 6 ತಿಂಗಳು ಹಂಗೆ ಸುಮ್ನೆ ಫ್ರೀ ಆಗಿರ್ತಿದ್ವಿ ಅಷ್ಟೇ. ಹತ್ತಿ, ಜೋಳ,
2: ಆಹಾರ ಬೆಳೆಗಳು, ಧಾನ್ಯಗಳ ಬೆಳೆಗಳು ಏನು ಬೆಳಿತಾ ಇರಲಿಲ್ಲ?
3: ಅದೇ ರಾಗಿ, ರಾಗಿ ಜೋಳ.
2: ಅಂದ್ರೆ ಅವಾಗಲೆಲ್ಲ ಬರೀ ಮಳೆಯಾಶ್ರಿತವಾಗಿ ಬೆಳೆ ಬೆಳೆದ್ರಿಂದ ವರ್ಷದ 6 ತಿಂಗಳು ಮಾತ್ರ
3: ಕೃಷಿ ನಡೀತಿತ್ತು. 6 ತಿಂಗಳು ಸುಮ್ನೆ ಏನು ಇರ್ತಿಲ್ಲ ಕೆಲಸ. ಇವಾಗ ರೇಷ್ಮೆ ಬೆಳೆ ಮಾಡಿದ್ರಿಂದ ತಿಂಗಳ ತಿಂಗಳ ಬೆಳೆ ಮಾಡಬಹುದು.
2: ಪ್ರಸ್ತುತ ಎಷ್ಟು ಎಕರೆ ಭೂ ಪ್ರದೇಶ ತಮ್ಮಲ್ಲಿದೆ?
3: ಒಂದು 3 ಎಕರೆ ಇದೆ.
2: 3 ಎಕರೆ ಭೂ ಪ್ರದೇಶ ಇದೆ. ಇರುವಂತ 3 ಎಕರೆ ಭೂ ಪ್ರದೇಶದಲ್ಲಿ ಯಾವ ರೀತಿಯಾದಂತಹ ಬೇರೆ ಬೇರೆ ಬೆಳೆಗಳನ್ನ ವಿಂಗಡಣೆ ಮಾಡ್ಕೊಂಡು ಬೆಳೀತಾ ಇದೀರಾ? ಇದಕ್ಕೆ ಅಗತ್ಯ ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಅದಕ್ಕೆ ಬೇಕಾದಂತ ಗೊಬ್ಬರ ಪೂರೈಕೆ ಆಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ಮಾಡ್ತಾ ಇದಾರೆ?
3: ಎಲ್ಲ ಅಂದ್ರೆ ಇವಾಗ ಕಡ್ಡಿ ಸ್ವಲ್ಪ ಹಾಕೊಂಡಿದೀವಿ, ಹತ್ತಿ, ಶುಂಠಿ ಎಲ್ಲ ಸ್ವಲ್ಪ ಒಂದು ಎಕರೆ 1/2 ಎಕರೆ 3/4 ಎಕರೆ ಆ ತರ ಹಾಕೋ ಬಿಡ್ತಾ ಇದೀವಿ. ಒಂದೇ ಬೆಳೆ ಬೆಳೀತಾ ಇಲ್ಲ. ಒಂದ್ರಲ್ಲಿ ಲಸ್ಟ್ ಆದ್ರೆ ಇನ್ನೊಂದ್ರಲ್ಲಿ ಬರಬೇಕು ಅಂತ. ಇವಾಗ ಒಂದೇ ನೆಚ್ಕೊ ಮಾಡಿದ್ರೆ ಲೇಸ್ ಆಗೋದ್ರೆ ಎಲ್ಲಾ ಕಡೆ ಹೋಯ್ತು ಅಂತಾನೆ. ಇವಾಗ ಇದ್ ಬಿಟ್ರೆ ಅದಾದ್ರೂ ಆದ್ರೆ ಒಂದ್ರಲ್ಲ ಒಂದ್ರಲ್ಲಾದ್ರೂ ಸಿಗತ್ತೆ ಅಂತ ಮಿಶ್ರ ಬೆಳೆ ಮಾಡೋದು.
2: ನಷ್ಟ ತಪ್ಪಿಸ್ಬೋದು ಅಂತ.
3: ಒಂದನೆ ನೆಚ್ಕೊಂಡಿದ್ರೆ ಅದ್ ರೈಟ್ ಸಿಕ್ಕಿದ್ರೆ ಸಿಕ್ತು, ಇಲ್ಲಾಂದ್ರೆ ಇಲ್ಲ. ಇಲ್ಲಾಂದ್ರೆ ಹೋಯ್ತು ಅಂದ್ರೆ ಸುಮ್ನೆ ಕುತ್ಕೊಳ್ಬೇಕು ಅಷ್ಟೇ. ಇವಾಗ ಅದ್ ಬಿಟ್ರೆ ಇದ್ವಿ ಇನ್ನೊಂದು ಏನ ಇನ್ನು ಬೇರೆ ಬೇರೆ ಬೆಳೆ ಮಾಡಿದ್ರೆ ಯಾವ್ದಾದ್ರು ಒಂದು ಕನೆಕ್ಟ್ ಆಯ್ತದೆ ಅಂತ.
2: ಈಗ ಉದಾಹರಣೆಗಳ ತಗೊತು ಅಂದ್ರೆ, ಕೆಲವು ವರ್ಷಗಳಿಂದ ಶುಂಠಿ ಬಹಳ ರೇಟ್ ಇತ್ತು, ಮತ್ತೆ 1 ವರ್ಷದಲ್ಲಿ ಹತ್ತಿ ಕೂಡ ಬಹಳ ರೇಟ್
3: ಆಗಿತ್ತು.
2: ಆ ಸಮಯದಲ್ಲಿ ಏನ್ ಮಾಡ್ಬಿಟ್ರು ಎಲ್ರು, ಎಲ್ಲಾ ಎಕರೆಗೂ ಶುಂಠಿ ಹಾಕೋದಾಗಿರ್ಬೋದು, ಎಲ್ಲಾ ಎಕರೆಗೂ ಹತ್ತಿ
3: ಹಾಕೋದಾಗಿರ್ಬೋದು,
2: ಅದನ್ನ ಮಾಡ್ಬಿಟ್ರು ತಕ್ಷಣ ಎಲ್ಲಾ ರೇಟ್ ಕೂಡ ಇಳಿದಾಯ್ತು, ಬಹಳ ನಷ್ಟ ಆಗೋಯ್ತು. ಅದನ್ನ ತಪ್ಪಿಸ್ಬೇಕು ಅಂದ್ರೆ ಮಿಶ್ರ ಬೆಳೆ ಬೆಳಿ,
3: ಮಿಶ್ರ ಬೆಳೆ ಬೆಳಿಬೇಕು. ಒಂದನ್ನ ಹಚ್ಕೊಂಡಿರ್ಬಾರ್ದು ಅಂತ ಅಷ್ಟೇನೇನಿಲ್ಲ.
2: ಪ್ರಮುಖವಾಗಿ ಈಗ ತಾವು ರೇಷ್ಮೆ ಬೆಳೆಗಾರ ಆಗಿರೋದ್ರಿಂದ ರೇಷ್ಮೆ ಬೆಳೆಯನ್ನ 1 ಎಕರೆ
3: ಹಾಕಿದ್ದೀರಾ,
2: ಅದರ ಒಂದು ಬಿತ್ತನೆ ಆಗಿರ್ಬೋದು, ಅದರ ಕಡ್ಡಿ ತಂದು ನೆಡೋದಾಗಿರ್ಬೋದು, ಎಲ್ಲಿಂದ ತರ್ತಾ ಇದೀರಾ, ಅದರ ಒಂದು ತಳಿ
3: ರೇಷ್ಮೆ ಇಲಾಖೆಯಿಂದಾನೆ
2: ನಿರ್ವಹಣೆ ಆಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ಮಾಡ್ತಾ ಇದ್ರೆ?
3: ಅದೇ ರೇಷ್ಮೆ ಇಲಾಖೆಯಿಂದಾನೆ ಕೊಡ್ತಾರೆ ಕಡ್ಡಿ ತಗೊಂಡು. ಒಂದ್ಸರಿ ತಗೊಂಡು ಹಾಕ್ಬಿಟ್ರೆ ಅದು 10-12 ವರ್ಷ ಮಾತಾಡಂಗೆ ಇಲ್ಲ, ಅದು ಬೆಳೆ ಹಾಕ್ಬೇಕು ಅಂತ ಏನಿಲ್ಲ. ಒಂದ್ಸತಿ ಹಾಕ್ಬಿಟ್ರೆ ಸುಮ್ನೆ ಕಟಾವ್ ಮಾಡ್ಕೊಂಡು ಆರಂಭ ಮಾಡ್ಕೊಂಡು ಇರೋದಷ್ಟೇ. ಸ್ವಲ್ಪ ಬತ್ತಾ ಇರ್ತದೆ ಕಟಿಂಗ್ ಮಾಡೋದು, ಸ್ವಲ್ಪ ಬತ್ತಾ ಇರ್ತದೆ.
2: ಎಷ್ಟು ವರ್ಷ ಆಯ್ತು ತಾವು ಈ ಕಡ್ಡಿ ನೆಟ್ಟಿ?
3: 10 ವರ್ಷ ಆಯ್ತು.
2: 10 ವರ್ಷದಿಂದ
3: ಇನ್ನು ತೆಗ್ದಿಲ್ಲ, ಇನ್ನು 10 ವರ್ಷ ಆಗಬೇಕಾದ್ರೆ ಅದನ್ನೇ ಬಿಟ್ಕೋಬಹುದು.
2: ಆ ತರ ನಿರ್ವಹಣೆ ಮಾಡಿ ಎಷ್ಟು ಎಕರೆ ಹಾಕಿದ್ದೀರಾ ರೇಷ್ಮೆಯನ್ನ?
3: ನಾ ಹೇಳ್ಬೇಕಂದ್ರೆ 3 ಎಕರೆನು ರೇಷ್ಮೆನ ಹಾಕಿಬಿಟ್ಟಿದ್ವಿ.
2: 3 ಎಕರೆ ರೇಷ್ಮೆ. ಈಗ ಇರೋಂತ 3 ಎಕರೆ ರೇಷ್ಮೆನ ಹಾಕಿರೋದ್ರಿಂದ ಇನ್ನುಳಿದ ಬೆಳೆಗಳನ್ನ ಎಲ್ಲಿ ಬೆಳಿತೀವಿ?
3: ಬೇರೆ ಗುತ್ತಿಗೆ ಜಮೀನು ಮಾಡ್ಕೊಂಡು ಬೇರೆ ಜಮೀನು ಬೇರೆ ಬೆಳೆನ ಬೆಳಿತಾ ಇದ್ದೀವಿ.
2: ಇರೋಂತ ಸ್ವಂತ ಜಮೀನ್ ಜೊತೆ ಗುತ್ತಿಗೆನು ಸ್ವಲ್ಪ ಮಾಡ್ಕೊಂಡು ಸ್ವಂತ ಜಮೀನಲ್ಲಿ ಫುಲ್ ರೇಷ್ಮೆ
3: ಬೆಳಿತೀವಿ,
2: ಇನ್ನು ಗುತ್ತಿಗೆ ಜಮೀನಲ್ಲಿ
3: ಬೇರೆ ಬೆಳೆ ಚೆಂಡುವಾ ಶುಂಠಿ ಬೆಳೆ ಬೇರೆ.
2: ಹೇಗಿದೆ ಸರ್ ಈ ರೇಷ್ಮೆ ಬೆಳೆ ಅನ್ನಂತದ್ದು, ತುಂಬಾ ಕಷ್ಟನ ತುಂಬಾ ಸುಲಭನ? ಈ ಬೆಳೆ ಬಗ್ಗೆ
3: ಮಾಡೋರ್ಗೆ ಸುಲಭ, ಈಗ ಹೊಸದಾಗಿ ಮಾಡೋರ್ಗೆ ಸ್ವಲ್ಪ ಕಷ್ಟ. ಮಾಡ್ಬೋದು, ಒಟ್ಲಲ್ಲಿ ತಿಂಗಳ ತಿಂಗಳ ಹೆಂಗೋ ಮೇಂಟೈನ್ ಮಾಡ್ಬೋದು.
2: ಪ್ರತಿ ತಿಂಗಳ ಆದಾಯ ಕಾಣ್ಬೋದು.

0: ಕಾಣ್ಬೋದು. ಈ ಬೇರೆದ್ರೆಲ್ಲ ಆದ್ರೆ ಆಯ್ತು ಹೋದ್ರೆ ಹೋಯ್ತು. ಇವಾಗ ಹೊಸದ್ ಬೆಳೆ ಹಾಕ್ತಿವಿ, ಶುಂಠಿನೇ ತಗೊಳ್ಳಿ, ಹಾಕ್ತಿವಿ, ಅದು ಬತ್ತದೆ ಅಂತಾನೆ ಗ್ಯಾರಂಟಿ ಇಲ್ಲ. ಬಂದ್ರೆ ಬಂತು, ಹೋದ್ರೆ ಹೋದ್ತು. ಇದು ಹಂಗಲ್ಲ, ಇದು ಕಮಿಸ್ದಾದ್ರು ನಾವು ಮಾಡಿರೋ ಖರ್ಚಾದ್ರೂ ಲಾಸ್ಟ್ಗೆ ಬರ್ತದೆ. ಅದು ಹಂಗಲ್ಲ, ಶುಂಠಿ ಎತ್ತಿದ್ರೆ ಅಂತಾರಲ್ಲ ಕುಬೀರಾಮ ಬಿಡ್ತದೆ, ಇಲ್ಲಾಂದ್ರೆ ಪಾತಾಳ ತಳ್ಬಿಡ್ತದೆ, ಲಾಟ್ರಿ ಹೊಡೆದಂಗೆ. ಸೊ ರೇಷ್ಮೆ ಬೆಳೆ ಆತರ ಅಲ್ಲ, ಲಾಸ್ಟ್ಗೆ ನಾವು ಮಾಡಿರೋ ಕೂಲಿ ಆದ್ರೂ ಬಂದ್ಬಿಡ್ತದೆ, ಲಾಸ್ ಅಂತೂ ಆಗಲ್ಲ, ನಾವು ಕೂಲಿ ಆದ್ರೂ ಬರ್ತದೆ.
1: ಈಗ ರೇಷ್ಮೆ ಬೆಳೆನ ಹೊಸದಾಗಿ ಮಾಡ್ತೀವಿ ಅಂತಂದ್ರೆ ಅದು ಕಡ್ಡಿ ನೆಟ್ಟಿಂದ ಹಿಡಿದು ಮತ್ತೆ ಹುಳು ಮೊಟ್ಟೆ ತರೋದ್ರಿಂದ ಹಿಡಿದು ಏನೆಲ್ಲ ಕೆಲಸ ಕಾರ್ಯಗಳು ಇರುತ್ತೆ ಈ ರೇಷ್ಮೆ ಬೆಳೆನಲ್ಲಿ?
0: ಮಾಮೂಲಿ ಅದೇ ರೇಷ್ಮೆ ಬೆಳೆ ಅಂದ್ರೆ ಮಾಮೂಲಿ ಆರಂಭ ಮಾಡ್ಬೇಕು, ಮೊಟ್ಟೆ ತಗೊಂಡ್ ಮೊಟ್ಟೆಗಂತ ಇಷ್ಟು ಅಂತ ದುಡ್ಡು ಇರ್ತದೆ, ಮೊಟ್ಟೆ ತಗೊಂಡ್ಬಂದು ಮಡಗಿ ಅವರೇ ಎರಡು ಜ್ವರ ಮರಿ ಕೊಡ್ತಾರೆ. ಅವರೇ ಏನು ಮೊಟ್ಟೆ ಗಿಟ್ಟೆ ಏನು ತಗೊಬರಂಗಿಲ್ಲ, ಅವರೇ ಮರಿ ಕೊಡ್ತಾರೆ, ತಗೊಂಡ್ಬಂದು ನಾವು ಇಲ್ಲಿ ತಗೊಂಡ್ಬಂದು ಸೊಪ್ಪ ಹಾಕೋದಷ್ಟೇ.
1: ಈಗ ತಾವು ಇರೋ 3 ಎಕರೆನಲ್ಲೂ ಕೂಡ ರೇಷ್ಮೆ. ಈಗ ರೇಷ್ಮೆ ಮನೆಗೆ ಬೇಕಾದಂತ ಒಂದು ಗೂಡು ಅಥವಾ ಮನೆಯನ್ನ ಎಷ್ಟು ಒಂದು ವಿಸ್ತೀರ್ಣದಲ್ಲಿ ನಿರ್ಮಾಣ ಮಾಡ್ಕೊಂಡು?
0: ನಮ್ದು 22x32 ಇರೋದೆ, ಹಗಲ 22 ಉದ್ದ 32.
1: ಈ ವಿಸ್ತೀರ್ಣದಲ್ಲಿ ಮನೆ ಮಾಡಿದ್ರೆ
0: ಮನೆ ಇದೆ.
1: ತಿಂಗಳಲ್ಲಿ ಎಷ್ಟು ಹುಳುಗಳನ್ನ ಮೇಯಿಸ್ತಾ ಇದ್ದಾರೆ?
0: ತಿಂಗಳಿಗೆ ಸೊಪ್ಪು ಬರಂಗೆ ಒಂದ್ಸತಿ 150 ಮಡಗ್ತೀವಿ, 100 ಮಡಗ್ತೀವಿ, 50 ಮಡಗ್ತೀವಿ. ಸೊಪ್ಪು ಯಾವ ತರ ಇದು ಬರುತ್ತೆ, ಇವಾಗ ಸೊಪ್ಪಿಗೆಲ್ಲ ಸ್ವಲ್ಪ ರೋಗಗಳು ಜಾಸ್ತಿ, ಒಂಥರ ವೈರಸ್ಗಳ, ಅದಕ್ಕೂ ಒಂಥರ ರೋಗ ಬರುತ್ತೆ. ಅದಕ್ಕೆ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಸೊಪ್ಪು ಬರ್ತದೆ. ಇಷ್ಟೇ ಮಡಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ಒಂದ್ಸತಿ 150 ಮಡಗ್ತೀವಿ, ಒಂದ್ಸತಿ 100 ಮಡಗ್ತೀವಿ, 75 ಮಡಗ್ತೀವಿ, 50 ಮಡಗ್ತೀವಿ. ಆತರ ಸೊಪ್ಪು ಯಾವ ತರ ಬರುತ್ತೆ ಆ ತರ ಮೇಂಟೈನ್ ಮಾಡ್ಕೊಂಡು ಮಡಗ್ಬೇಕು ಅಷ್ಟೇ, ಡಿಪೆಂಡ್ ಸೊಪ್ಪು ಹೆಂಗ್ ಬರುತ್ತೆ ಅಲ್ಲ ಅದ್ರ ಮೇಲೆ.
1: ಈಗ ಒಂದು ಮನೆ ಅಥವಾ ನಿರ್ಮಾಣ ಮಾಡ್ಕೋತೀವಿ, ಶೆಡ್ ನಿರ್ಮಾಣ ಮಾಡ್ಕೋತೀವಿ ಅಂದ್ರೆ ಅಲ್ಲಿ ಒಳಗಡೆ ಒಂದು ವಾಯುಗುಣ ಹವಾಗುಣ
0: ಎಲ್ಲ ಮೇಂಟೈನ್ಸ್ ಮಾಡ್ಬೇಕು,
1: ಮೇಂಟೈನ್ ಮಾಡ್ಬೇಕಾಗುತ್ತೆ. ಮತ್ತೆ ಗಾಳಿ ಬೆಳಕು ಅದನ್ನ ಸರಿಯಾದ ರೀತಿಯಲ್ಲಿ ಬರೋ ನಿಟ್ಟಿನಲ್ಲಿ ಅದು ತುಂಬಾ ಜಾಸ್ತಿನೂ ಆಗಬಾರ್ದು, ತುಂಬಾ ಕಡಿಮೆ
0: ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕು,
1: ಮೇಂಟೈನ್ ಮಾಡ್ಬೇಕಾಗುತ್ತೆ. ಇದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ?
0: ಅದು ನಾವು ಡೈಲಿ ನಾವು ಮನೇಲಿ ಇರ್ತೀವಲ್ಲ, ನಮ್ಗೆ ಗೊತ್ತಾಗುತ್ತೆ ವಾತಾವರಣ ಜಾಸ್ತಿ ಗಾಳಿ ಬೀಸಿದ್ರೆ ಇದಾದ್ರೆ ಸ್ವಲ್ಪ ಕಿಟಕಿ ಮುಚ್ಕೋಬೇಕು. ಜಾಸ್ತಿ ಏನಾದ್ರೆ ಬಿಸಿಲು ಹೊಡೆದ್ರೆ ಮೇಲ್ಗಡೆ ಮನೆ ಮೇಲ್ಗಡೆ ಸ್ವಲ್ಪ ಗಿರಿಗಿರಿ ಹಾಕೊಂಡು ಸ್ವಲ್ಪ ತಣ್ಣಗೆ ಮಾಡಬೇಕು, ಇಲ್ಲಾದ್ರೆ ಸುತ್ತ ಮನೆ ಸುತ್ತ ನೀರು ಹಾಕ್ಬೇಕು, ನೀರ್ ತಗೊಂಡು ಸುತ್ತ ನೀರು ಹಾಕ್ಬೇಕು.
1: ಯಾವ ರೀತಿಯಾದಂತ ವಾತಾವರಣ ಅಗತ್ಯ ಹುಳುಗಳಿಗೆ?
0: ಅಷ್ಟು ಬಿಸಿಲು ಆಗ್ಬಾರ್ದು, ಅಷ್ಟು ಕೋಲ್ಡ್ ಆಗ್ಬಾರ್ದು, ವೆದರ್ ನಾರ್ಮಲ್ ಇರ್ಬೇಕು, ಹಂಗಿದ್ರೇನೆ ಬೆಳೆ. ಜಾಸ್ತಿ ಕೋಲ್ಡ್ ಆದ್ರೆ ಒಂಥರ ಸುಣ್ಕಟ್ ರೋಗಗಳು ಬಂದ್ಬಿಡ್ತದೆ, ಏನಾದ್ರೂ ಇದಾಗ್ತದೆ. ಜಾಸ್ತಿ ತಾಪಮಾನ ಜಾಸ್ತಿ ಆದ್ರೆ ಒಂಥರ ಹಾಲು ತೊಂಡೆ ಸಪ್ಪೆ ರೋಗ ಆತರ ರೋಗ ಬರ್ತದೆ.
1: ಈಗ ತಾವು ಹುಳುಗಳನ್ನ ತರಬೇಕಾದ್ರೆ 2 ಜ್ವರ ಅವರೇ
0: ಮೇಯಿಸ್ಕೊಡ್ತಾರೆ,
1: 3ನೇ ಜ್ವರದಿಂದ ತಾವು
0: ಸೊಪ್ಪ
1: ಹಾಕೊಂಡು ನಿರ್ವಹಣೆ ಮಾಡೋದಾಗಿರುತ್ತೆ. ಈಗ ಹುಳುಗಳನ್ನ ತರೋದಾಗಿರ್ಬೋದು, ತಂದಂತ ಹುಳುಗಳನ್ನ ತಮ್ಮ ಗೂಡಲ್ಲಿ ಹಾಕೋದಾಗಿರ್ಬೋದು, ಅಲ್ಲಿಂದ ಯಾವ ರೀತಿ ಕೆಲಸ ಶುರುವಾಗುತ್ತೆ ತಮಗೆ?
0: ಅದೇ ಇವಾಗ 2ನೇ ಜ್ವರದಿಂದ ಮರಿ ಕೊಡ್ತಾರೆ, ಅವರು ಜ್ವರಕ್ಕೆ ಮನಗಿರ್ತದೆ, ಆಮೇಲೆ ತಗೊಂಡ್ಬಂದು ನಾವು ಸೊಪ್ಪು ಹಾಕೊಂಡು ಜ್ವರದಿಂದ ಜ್ವರಕ್ಕೆ ಹೇಳ್ತವೆ ಅವು, ಅವಾಗ ಸೊಪ್ಪು ಹಾಕೊಂಡು ಹೋಗ್ಬೇಕು, ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. 4 ಜ್ವರದ 8 ದಿನ ಹಾಕಿದ್ರೆ ಆಮೇಲೆ ಅವರು ಗೂಡು ಕಟ್ಟಕ್ಕೆ ಸ್ಟಡಿ ಆಯ್ತವೆ.
1: ಎಷ್ಟು ದಿನ ಬೇಕಾಗುತ್ತೆ ಇದೆಲ್ಲ?
0: 22 ದಿನದಿಂದ 23 ದಿನ ಕಂಪ್ಲೀಟ್ ಆಗೋಯ್ತದೆ, 1 ತಿಂಗಳು ಆಗಲ್ಲ.
1: ಈ ರೋಗ ಬಾಧೆ ಅಥವಾ ಏನಾದ್ರು ಕೀಟ ಬಾಧೆ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಸೊಪ್ಪಿನಲ್ಲಿ ತಾವು ಆಗ ಯಾವ ರೀತಿಯಾದಂತ ಒಂದು ಕ್ರಮಗಳನ್ನ ಕೈಗೊಳ್ತಾರೆ?
0: ಸಿಂಪರಣೆ ರೇಷ್ಮೆ ಇಲಾಖೆ ಕೇಳ್ಕೊಂಡು ಯಾವ ಸಿಂಪರಣೆ ಮಾಡಬೇಕು ಆ ಸಿಂಪರಣೆ ಹೇಳ್ತಾರೆ ಅವ್ರು, ಆ ಸಿಂಪರಣೆ ಮಾಡಬೇಕು
1: ಇಲಾಖೆ ಕಡೆಯಿಂದ. ಈಗ ಉಳುಮೆ ಮಾಡೋದಿಂದ ಹಿಡಿದು ಅದಕ್ಕೆ ಅಗತ್ಯ ಗೊಬ್ಬರ ಆಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ಮಾಡ್ತಾ ಇದ್ದಾರೆ?
0: ಅದು ಕೊಟ್ಟಿಗೆ ಗೊಬ್ಬರ ಹಾಕೋತೀವಿ, ಅದು ಇದಾಗ್ಲಿಲ್ಲ ಅಂದ್ರೆ ಗವರ್ಮೆಂಟ್ ಗೊಬ್ಬರನು ಕೊಡಬೇಕಾಯ್ತದೆ. ಸೊಪ್ಪು ಸರಿಯಾಗಿ ಬರಲಿಲ್ಲ ಅಂದ್ರೆ ಗವರ್ಮೆಂಟ್ ಗೊಬ್ಬರನು ಕೊಡಬೇಕಾಗುತ್ತೆ.
1: ಅದೇ ಪ್ರಮುಖವಾಗಿ ತಾವು ಸಾವಯವ ಗೊಬ್ಬರನ ಬಳಸೋದು,
0: ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಬಳಸೋದು. ಏನಾದ್ರೂ ಸೊಪ್ಪು ಜಾಸ್ತಿ ಬರ್ತಾ ಇಲ್ಲ ಆತರ ಟೈಮ್ ಇದ್ರೆ ಮಾತ್ರ ಸ್ವಲ್ಪ ಕೆಮಿಕಲ್ ಹಾಕ್ಬೇಕು.
1: ಅಂದ್ರೆ ಸಂಪೂರ್ಣವಾಗಿ ಸಾವಯವದಲ್ಲೇ
0: ಮಾಡಬಹುದು, ಸಾವಯವದಲ್ಲಿ ಮಾಡ್ಬೇಕು ಅದನ್ನ ಮಾಡಬೇಕಾಗಿರೋದೇ ಸಾವಯವದಲ್ಲಿ. ಯಾಕಂದ್ರೆ ಇವಾಗಿನ ಟೆಂಪರೇಚರ್ ಇವಾಗಿನ ವಾತಾವರಣದಲ್ಲಿ ಇದಾಗಲ್ಲ, ಸೊಪ್ಪು ಬರಲ್ಲ, ಭೂಮಿ ತಾಕತ್ ಇಲ್ಲ ಅಂದ್ರೆ ಮಾತ್ರ ಗವರ್ಮೆಂಟ್ ಗೊಬ್ಬರ ಹಾಕಬೇಕಾಯ್ತು.
1: ಸ್ವಲ್ಪ
0: ಬಳಸಕ್ಕೆ ಬರ್ತದೆ
1: ಮತ್ತೆಲ್ಲ ಸಂಪೂರ್ಣವಾಗಿ ಸಾವಯವ
0: ಮಾಡ್ತಿದ್ದು.
1: ನಮ್ಮ ತಂದೆ ಕಾಲದಲ್ಲೆಲ್ಲ ಅವರು
0: ಮಾಡ್ತಿದ್ರು, ಅವಾಗ 30 ವರ್ಷದ ಹಿಂದೆ ಅವರು ರೇಷ್ಮೆನೆ ಬೆಳೆದಿದ್ದು, ಇವಾಗ 10-15 ವರ್ಷ ಗ್ಯಾಪ್ ಬಿಟ್ಟಿದ್ದ, ಇವಾಗ ಪುನಃ ಸ್ಟಾರ್ಟ್ ಮಾಡಿದ್ವಿ.
1: ಈಗ ಸೊಪ್ಪನ್ನ ಕಟಾವ್ ಮಾಡೋದಾಗಿರ್ಬೋದು, ಎಷ್ಟು ದಿನಗಳಿಗೊಮ್ಮೆ ಅದನ್ನ ಕತ್ತರಿಸಿ ಯಾವ ಸಮಯದಲ್ಲಿ ಹೇಗೆ ಅದನ್ನ ಸೊಪ್ಪನ್ನ ಹಾಕ್ಬೇಕಾಗುತ್ತೆ ಹುಳುಗಳಿಗೆ?
0: ಅದೇ ಇವಾಗ ಕಡ್ಡಿ ಕಟಾವ್ ಮಾಡಿ 1-1.5 ತಿಂಗಳು ಬೇಕು ಪುನಃ ಸೊಪ್ಪು ಬರ್ಬೇಕು ಅಂದ್ರೆ, ಅದೆಲ್ಲ ತೋಟ ಎಲ್ಲ ಕ್ಲೀನ್ ಮಾಡಿ ಆರಂಭ ಮಾಡಿ ಗೊಬ್ಬರ ಹಾಕಿದ್ರೆ ಗೊಬ್ಬರ ಹಾಕಿ ಎಲ್ಲ ರೆಡಿ ಮಾಡಿ ಆಮೇಲೆ ಪುನಃ ಸೊಪ್ಪು ಅಂದ್ರೆ ಮರಿ ಬುಕ್ ಮಾಡಿ ಪ್ರತಿದಿನ ಹಾಕ್ಬೇಕು. ಜ್ವರಕ್ಕೆ ಮನಗುವಾಗ ಮಾತ್ರ 1-3 ಟೈಮ್ ಸೊಪ್ಪು ಇರಲ್ಲ ಅಷ್ಟೇ, ಜ್ವರಕ್ಕೆ ಇದಾಯ್ತದೆ ಸೆಟ್ಲ್ ಆದಾಗ ಸೊಪ್ಪು ಹಾಕಂಗಿಲ್ಲ, ಅದು ಪುನಃ ಜ್ವರದಿಂದ ಎದ್ದಾಗ ಸೊಪ್ಪು ಹಾಕ.
1: ಪ್ರತಿನಿತ್ಯ ಕೆಲಸ ಇದ್ದೇ ಇರುತ್ತೆ ರೇಷ್ಮೆ ಗೂಡಲ್ಲಿ?
0: ಪ್ರತಿನಿತ್ಯ ಅಂತ ಹೇಳಿದ್ರೆ ಸೊಪ್ಪಾಗೋದೇನೋ ಇರದೇ ಇರ್ತದೆ, ಅದು ಗೂಡು ಕಟ್ಟ ಗಂಟ ಕೆಲಸನೇ, ಚಂದ್ರಿಕೆ ಆಗ ಗಂಟ. ಚಂದ್ರಿಕೆ ಆಗಂದ್ರೆ ನಮ್ಗೆ ಏನ್ ಕೆಲಸ ಜಾಸ್ತಿ ಏನು ಇರಲ್ಲ, ಚಂದ್ರಿಕೆ ಆಗ ಗಂಟ ಕೆಲಸನೇ.
1: ಈಗ ಯಾವ ತರಹದ ಚಂದ್ರಿಕೆಗಳು

0: ಬಳಸ್ತಾ
1: ಪ್ಲಾಸ್ಟಿಕ್.
0: ಈಗ ಮೊದ್ಲೆಲ್ಲ ಬಿದ್ರಿಂದ ಮಾಡಿದಂತ ಒಂದು ವೃತ್ತಾಕಾರದ ಒಂದು
1: ಬೆಳಿತಿದ್ವಿ, ಅದು ಕೆಲಸ ರಿಸ್ಕ್, ಅದು ಇದು ರಿಸ್ಕ್ ಇಲ್ಲ, ಇದು ಸ್ವಲ್ಪ ಸುಲಭ. ಅದನ್ನ ಆದ್ ಬಿಡ್ಬೇಕು, ನಾವೇ ಚದ್ರಿಕೆ ತಗೋಗಿ ಬಿಡ್ಬೇಕು. ಇದು ಚದ್ರಿಕೆ ಬಿಡಂಗಿಲ್ಲ, ತಗೋಗಿ ಆಸದ ಇದ್ರ ಮೇಲೆ ಆ ಸ್ಕೀಮ್ ಎಲ್ಲ ಹಾಸ್ಬಿಟ್ರೆ ಅದೇ ಅದೇ ಕಟ್ಕೋತಾರೆ.
0: ಅಂದ್ರೆ ಮೊದ್ಲಿಗಿಂತ ಈಗ ಕೆಲಸ
1: ಸುಲಭ ಆಗುತ್ತೆ,
0: ಬಹಳಷ್ಟು ತಂತ್ರಜ್ಞಾನ ಬೆಳೆದಿರೋದ್ರಿಂದ ಕೆಲಸ ಕಡಿಮೆ ಇದೆ.

0: ಈಗ ಪ್ರಮುಖವಾಗಿ ರೇಷ್ಮೆ ಬೆಳೆಗೆ ಅದಕ್ಕೆ ತಕ್ಕಂತ ಮಾಹಿತಿ ಆಗಿರ್ಬೋದು, ಅದಕ್ಕೆ ಬೇಕಾದಂತ ಒಂದಷ್ಟು ಸೇವಾ ಸೌಲಭ್ಯಗಳಾಗಿರ್ಬೋದು, ಸಹಾಯಧನಗಳನ್ನ ಇಲಾಖೆ ಕಡೆಯಿಂದ ಪಡ್ಕೋತಾ ಇದ್ರೆ, ಯಾವ ರೀತಿಯ ಮಾರ್ಗದರ್ಶನವನ್ನ ಪಡ್ಕೊಂಡು ಇಲಾಖೆ ಕಡೆಯಿಂದ ಕೃಷಿ ಮಾಡ್ತಾ ಇದ್ರೆ?
1: ಮಾರ್ಗದರ್ಶನ ಕೊಡ್ತಾರೆ ಅವರು, ಬತ್ತಾ ಇರ್ತಾರೆ, ಬಂದು ಅದು ಏನು ಬರುತ್ತೆ ಇದಕ್ಕೆ ಏನೇನು ಇದು ಕೊಡಬೇಕು ಎಲ್ಲ ಕೊಡ್ತಾರೆ. ಫೋನ್ ಮಾಡಿ ಹೇಳ್ತಾರೆ ಈ ತರ ಸುಣ್ಣ ಬಂದಿದೆ, ಬೀಚಿಂಗು ಎಲ್ಲ ಇದು ಬಂದಿದೆ, ಬಂದು ತಗೋಗಿ ಅಂತ ಫೋನ್ ಮಾಡ್ತಾರೆ, ಹೋಗಿ ತಗೋಬಂದು ಕೊಡ್ತಾರೆ.
0: ಈ ಸಬ್ಸಿಡಿ ಸಹಾಯಧನಗಳನ್ನೆಲ್ಲ ಪಡ್ಕೊತಾ
1: ಇದ್ದಾರೆ, ಅದು ಯಾವಾಗ ಕೊಡ್ತಾರೆ ಅಂದ್ರೆ, ಸಬ್ಸಿಡಿ ಸಹಾಯಧನ ಹೊಸದ ಕಡ್ಡಿ ಹಾಕಿದಾಗ, ಈ ಮನೆ ಮಾಡ್ಕೊಳ್ಳುವಾಗ ಸೆಡ್ ಮಾಡುವಾಗ ಅವಾಗ ಕೊಡೋದು ಸಹಾಯಧನ. ಸುಮ್ನೆ ಸಹಾಯಧನ ಕೊಡಲ್ಲ, ಸಿಡಲ್ಲ, ನಾವು ಹೊಸದಾಗ ಹಾಕಿದ್ರೆ ಮಾತ್ರ ಸಹಾಯಧನ ಸಿಗುತ್ತೆ. ಇವಾಗ ಹೊಸದಾಗಿ ಏನಾದ್ರೂ ಕಡ್ಡಿ ಹಾಕ್ತಿವ ಅದಕ್ಕೆ ಏನಾದ್ರೂ ಸಹಾಯಧನ ಕೊಡ್ತಾರೆ, ಪುನಃ ನಾವು ಸೆಡ್ ಮಾಡ್ತೀವ ಮನೆ ಮಾಡ್ತೀವ ಅವಾಗ ಕೊಡ್ತಾರೆ ಅಷ್ಟೇ, ವರ್ಷ ವರ್ಷನೂ ಕೊಡಲ್ಲ, 5 ವರ್ಷಕ್ಕೂ ಕೊಡಲ್ಲ, ನಾವು ಹೊಸದಾಗ ಮಾಡಿದಾಗ ಮಾತ್ರ ಸಹಾಯಧನ ಕೊಡ್ತಾರೆ ಅಷ್ಟೇ.
0: ಪಡ್ಕೊಂಡಿದ್ರೆ
1: ಕಡ್ಡಿಗೂ ಸಹಾಯಧನ ಕೊಟ್ಟವ್ರೆ, ಪುನಃ ಮನೆಗೂ ಮನೆ ಮಾಡಿದೀವಿ, ಮನೆಗೂ ಕೊಟ್ಟಿದೀವಿ ಇಲಾಖೆ ಕಡೆಯಿಂದ. ಅದೇ ಅವ್ರ ಏನಾದ್ರೂ ಇದ್ರೆ ಅವನೇ ಅವರೇ ಫೋನ್ ಮಾಡಿ ಈ ತರ ಬಂದೈತೆ ಅಂತ ಅವರೇ ಕೊಡ್ತಾರೆ.
0: ತಮ್ಮ ಜಮೀನಿಗೆಲ್ಲ ಬಂದು ತಾವು ಬೆಳೆಯಂತ ಬೆಳೆಗಳನ್ನೆಲ್ಲ ಗಮನಿಸಿ ಅದಕ್ಕೆ ಬೇಕಾದಂತ ಅಗತ್ಯ ಮಾಹಿತಿ ಎಲ್ಲ ಕೊಟ್ಟು ಹೋಗಿದ್ರ?
1: ಕೊಡ್ತಾರೆ. ಏನಾದ್ರು ಪ್ರಾಬ್ಲಮ್ ಇದ್ರೆ, ಸೊಪ್ಪಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಫೋನ್ ಮಾಡಿ ಕೇಳ್ತೀವಿ, ಅದಕ್ಕಿಂತ ಔಷಧಿ ಹೊಡಿರಿ ಹಿಂಗ್ ಮಾಡಿ ಅಂತ ಹೇಳ್ತಾರೆ.
0: ಈಗ ತಾವ್ ಹೇಳಿದ್ರಿ ಪ್ರತಿ ತಿಂಗಳು ಕನಿಷ್ಠ 50 ಮೊಟ್ಟೆಯಿಂದ 150 ಮೊಟ್ಟೆ ತನಕ ಕೂಡ ಹುಳನ್ನ ಮೇಯಿಸ್ತೀರಾ, ಪ್ರತಿ ತಿಂಗಳು ಕೂಡ ತಾವು ಈ ಕೃಷಿನ ರೇಷ್ಮೆ ಬೆಳೆಯನ್ನ ತೆಗಿತಾ ಇದ್ದೀರಾ ಅಂತ ಹೇಳಿದ್ರು. ಪ್ರತಿ ತಿಂಗಳು ತಾವು ಕನಿಷ್ಠ ಎಷ್ಟು ಕೆಜಿ ಬೆಳೆಯನ್ನ ತೆಗಿತಾ ಇದ್ರಿ ರೇಷ್ಮೆನ?
1: ಇವಾಗ ನಾ ಹೇಳದ್ನಲ್ಲ, ಇವಾಗ 100 ಮೊಟ್ಟೆನ ಮುಡುಗ್ತೀವಿ, 150 ಮುಡುಗ್ತೀವಿ, 50 ಮುಡುಗ್ತೀವಿ ಅಂತ, ಯಾವ ತರ ಮುಡುಗ್ತೀವಿ ಆ ತರ ಅಮೌಂಟ್ ಸಿಗತ್ತೆ. ಇವಾಗ ಜಾಸ್ತಿ ಮುಡುಗಿದ್ರೆ ಜಾಸ್ತಿ ಅಮೌಂಟ್ ಸಿಗುತ್ತೆ, ಕಮ್ಮಿ ಮುಡುಗಿದ್ರೆ ಕಮ್ಮಿನೇ ಸಿಗೋದು. ಆ ತರ ಕಮ್ಮಿ ಅಂದ್ರೆ ಒಂದು 30,000 ಅಂತೂ ಗ್ಯಾರಂಟಿ, ಎಲ್ಲ ಕಳೆದು ಖರ್ಚುಗಳದು ತಿಂಗಳಿಗೆ 30,000 ಅಂತೂ ಗ್ಯಾರಂಟಿ. ನಾನು ಜಾಸ್ತಿ ಹೇಳ್ತಾ ಇಲ್ಲ, ಈಗ 50 ಮೊಟ್ಟೆನ ಮುಡುಗ್ತೀವಿ, 150 ಮೊಟ್ಟೆನ ಮುಡುಗ್ತೀವಿ, 100 ಮೊಟ್ಟೆನ ಮುಡುಗ್ತೀವಿ ಅಂತ ಹೇಳಿದ್ವಲ್ಲ, ಮಿನಿಮಮ್ 30,000 ಹೆಂಗಿಲ್ಲ ಅಂದ್ರೆ 30,000 ಸಿಗುತ್ತೆ ತಿಂಗಳಿಗೆ.
0: ಅಂದ್ರೆ ಪ್ರತಿ ತಿಂಗಳು ಆದಾಯ ಗ್ಯಾರಂಟಿ?
1: ಗ್ಯಾರಂಟಿ.
0: ಈಗ ಬೆಳೆದಂತ ರೇಷ್ಮೆ ಬೆಳೆಯನ್ನ ಎಲ್ಲಿ ಮಾರುಕಟ್ಟೆ ವ್ಯವಸ್ಥೆನಲ್ಲಿ ಮಾರಾಟ?
1: ಇವಾಗ ಮೈಸೂರು ಮಾರ್ಕೆಟ್ ಇಲ್ಲೇ ಬಂಡೀಪಾಳ್ಯ ಮಾರ್ಕೆಟ್ ಆಗಿದೆ ಅಲ್ಲ, ಇಲ್ಲ ತಗೊಂಡು.
0: ಮಾರಾಟ ಮಾಡೋ ನಿಟ್ಟಿನಲ್ಲಿ ಇಲಾಖೆ ಕಡೆಯಿಂದ ಏನಾದ್ರು ಸಹಾಯ ಪಡ್ಕೋತಾ ಇದ್ದೀರಾ? ಏನಾದ್ರು
1: ಮಾರಾಟದ ಅಲ್ಲಿ ಅಲ್ಲೇನು ಸಹಾಯಧನ ಏನಿಲ್ಲ.
0: ಅಲ್ಲಲ್ಲ, ಮಾರಾಟ ಮಾಡೋ ನಿಟ್ಟಿನಲ್ಲಿ ಎಲ್ಲಿ ಮಾರಿದ್ರೆ ಹೇಗ್ ಮಾರಿದ್ರೆ ಒಂದು ಉತ್ತಮ ಆದಾಯ ಸಿಗುತ್ತೆ ಅಂತ ಏನಾದ್ರು?
1: ಎಲ್ಲಿ ಸಿಗೋದ್ರು ಅಷ್ಟೇ, ಸ್ವಲ್ಪ ರಾಮನಗರ ಹೋಗ್ಬೇಕು, ರಾಮನಗರ ಹೋಗ್ಬೇಕು, ಅದು ಲಾಂಗ್ ಅಲ್ಲ, ಅದಕ್ಕೆ ಮೈಸೂರೇ ಹೋಗೋದು.
0: ಮೈಸೂರು ಮಾರುಕಟ್ಟೆನಲ್ಲೇ ಒಂದು ಉತ್ತಮವಾದ ಮಾರುಕಟ್ಟೆ ವ್ಯವಸ್ಥೆದಿಂದ ಅಲ್ಲೇ ಮಾರಾಟ ಮಾಡ್ತಾ ಇದ್ದೀವಿ. ಅಂದ್ರೆ ಈಗ ನೀವು ರಾಮನಗರಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ಸ್ವಲ್ಪ ಖರ್ಚು ಮತ್ತೆ
1: ಖರ್ಚು ಜಾಸ್ತಿ ಇಲ್ಲ, ಪ್ರಯಾಣ ಜಾಸ್ತಿ. ಇವಾಗ ನಾಳೆ ಮಾರ್ಕೆಟ್ ಹೋಗ್ಬೇಕು ಅಂದ್ರೆ 24 ಗಂಟೆಗೆ ಬಿಡ್ಬೇಕು ಇಲ್ಲಿ, ನಾಳೆ ಮಾರ್ಕೆಟ್ಗೆ 24 ಗಂಟೆಗೆ ಬಿಡ್ಬೇಕು, ರಾತ್ರಿ ಎಲ್ಲ ಅವಾಗ ಸೇರಿ ಬೆಳಿಗ್ಗೆ ಇವತ್ತು ಮಾರ್ಕೆಟ್ ಮುಗಿಸ್ಕೊಂಡು ಪುನಃ ಸಾಯಂಕಾಲ ಆಗ್ಬಿಡ್ತದೆ, ಇಲ್ಲಿ ಬರೋಕೆ 8-9 ಗಂಟೆ ಆಗುತ್ತೆ.
0: ಮೈಸೂರು ಸ್ವಲ್ಪ
1: ಹತ್ರ ಹೇಳೋದಂದ್ರೆ ಬೇಗ ಬರ್ಬೋದು ಅಂತ, ಅದಕ್ಕೋಸ್ಕರ
0: ಸ್ಥಳೀಯವಾಗಿ ಆದ್ರೆ ಒಂದು ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ.
1: ಐತೆ ಮೈಸೂರಲ್ಲಿ ಐತೆ, ಆದ್ರೆ ನಾ ಹೇಳ್ದಲ್ಲ ರೀಲಸ್ ಒಟ್ಟರೆ ರೀಲಸ್
0: ಸ್ವಲ್ಪ ನಮ್ಗೆ ರೇಟ್ ಅಲ್ಲಿ
1: ಸ್ವಲ್ಪ ಕಮ್ಮಿ ಅಷ್ಟೇ. ಕಮ್ಮಿ ಅಂದ್ರೆ ರಾಮನಗರಕ್ಕೂ ಇದಕ್ಕೆ 100 ರೂಪಾಯಿ ಡಿಫ್ರೆನ್ಸ್ ಇರ್ತದೆ, 100 ರೂಪಾಯಿ ಅಂದ್ರೆ ಒಂದು ಕ್ವಿಂಟಾಲ್ಗೆ 1,000 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ನಮ್ಗೆ.
0: ಹಾಗಿದ್ರೆ ತಾವು ಈ ಇರುವಂತ ಕಡಿಮೆ ಭೂ ಪ್ರದೇಶದಲ್ಲೇ ಅದರಲ್ಲೂ ಸಂಪೂರ್ಣವಾಗಿ ಈ ರೇಷ್ಮೆ ಬೆಳೆಯನ್ನ ಹಾಕೊಂಡು ಇದರಲ್ಲಿ ತಾವು ಪ್ರತಿನಿತ್ಯ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಈ ರೇಷ್ಮೆ ಬೆಳೆಯನ್ನ ಬೆಳೆತಿರೋದು, ಇದರಲ್ಲಿ ಒಂದು ಆದಾಯವನ್ನ ಗಳಿಸ್ತಿರೋದು, ತಮ್ಗೆ ಎಷ್ಟು ಖುಷಿ ಇದೆ?
1: ಪರವಾಗಿಲ್ಲ, ಖುಷಿ ಇದೆ. ಇವಾಗಂದ್ರೆ ಬೇರೆ ಬೆಳೆಗೆ ಹೋಲಿಕೆ ಮಾಡಿದ್ರೆ ಪರವಾಗಿಲ್ಲ ಅನಿಸ್ತದೆ.
0: ಅದೇ ನಿರಂತರವಾಗಿರುತ್ತೆ.
1: ನಿರಂತರ ತಿಂಗಳ ತಿಂಗಳ ಇದು ಇದಲ್ಲ, ಅದು ವರ್ಷಕ್ಕೆ ಕಾಯಂಗಿಲ್ಲ, ತಿಂಗಳ ತಿಂಗಳ ಇದು ಮಾಡ್ಕೊಂಡು ಹೋಗ್ಬೋದಂತ.
0: ಈ ರೇಷ್ಮೆ ಬೆಳೆ ಜೊತೆಗೆ ತಾವು ಪ್ರಮುಖವಾಗಿ ಚೆಂಡು ಆಗಿರ್ಬೋದು, ಹತ್ತಿ, ಶುಂಠಿ ಈ ಬೆಳೆಗಳನ್ನು ಬೆಳೀತಾ ಇದ್ದೀರ. ಈ ಬೆಳೆ ಬಿತ್ತನೆಯಿಂದ ಹಿಡಿದು ಅದರ ನಿರ್ವಹಣೆಯಿಂದ ಹಿಡಿದು ಫಲ ಹೇಗೆ ಸಿಗೋ ತನಕ ಅದರಿಂದ ಆದಾಯ?
1: ಇದೆಲ್ಲ ಹೇಳದ್ನಲ್ಲ, ಇದೆಲ್ಲ ಖರ್ಚು ಜಾಸ್ತಿ, ಆದಾಯ ಕಮ್ಮಿಗಳು,
0: ಅದೆಲ್ಲ ಹೇಗಿದೆ?
1: ಅದೆಲ್ಲ ಖರ್ಚು ಜಾಸ್ತಿ, ಅದರ ಸಿಕ್ತರೆ ಸಿಕ್ತು ಇಲ್ಲ ಅಂದ್ರೆ ಇಲ್ಲ, ಸಿಕ್ತದೆ ಅಂತ ಮಾಡಂಗಿಲ್ಲ, ಅದ ಲಾಸ್ ಆದ್ರೂ ಲಾಸ್ ಆಯ್ತದ ಅಂತ ಮಾಡಕ್ಕಾಗಲ್ಲ, ಲಾಭ ಬರುತ್ತೆ ಅಂತ ನಾವು ಮಾಡಕ್ಕಾಗಲ್ಲ, ಸಿಕ್ಕದ್ರೆ ಸಿಕ್ತು ಹೋದ್ರೆ ಹೋಯ್ತು.
0: ಈಗ ಪ್ರಮುಖವಾಗಿ ಚೆಂಡು ಮಲ್ಲಿಗೆ ಹೂ ಬೆಳೀತಾ ಇದ್ದೀರ, ಇದರ ಒಂದು ಬೆಳೆ ಬೆಳೆಯದಾಗಿರ್ಬೋದು, ನಿರ್ವಹಣೆ ಆಗಿರ್ಬೋದು, ಇದರ ಖರ್ಚು ವೆಚ್ಚ, ಮತ್ತೆ ಈ ಬೆಳೆಯನ್ನ ಯಾವ್ಯಾವದಕ್ಕೆಲ್ಲ ಬಳಸಲಾಗುತ್ತೆ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ.
1: ಅದು ನಾವು ಕಂಪ್ನಿ ಕೊಡೋದು, ಅವ್ರು ಬಂದು ತುಂಬಿದಾರೆ, ಕೆಜಿಗೆ 10 ರೂಪಾಯಿ ಕೊಡ್ತಾರೆ ಅಷ್ಟೇ ನಮ್ಗೆ. ಏನಂದ್ರೆ ಖರ್ಚು ಜಾಸ್ತಿ ಇವೆಲ್ಲ, ಆಳುಗಳ ಕೂಲಿ ಅಂದ್ರೆ ಅದಕ್ಕೆ ಔಷಧಿ ಹೊಡಿಬೇಕು, ಅದಕ್ಕೂ ಗೊಬ್ಬರ ಹಾಕ್ಬೇಕು, ಅದೆಲ್ಲ ಅದು ಫುಲ್ ಖರ್ಚು ಇದೆ ಜಾಸ್ತಿ, ಅದ್ರ ಸಿಕ್ತರೆ ಸಿಗದು ಇಲ್ಲ ಇಲ್ಲ. ಈ ಸತಿ ಮಳೆ ಕಮ್ಮಿ ಇದ್ರಿಂದ ಇವತ್ತು ಸದ್ಯ ಇಳುವರಿನೇ ಇಲ್ಲ.
0: ಈ ಶುಂಠಿ ಬೆಳೆ ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಳಿ.
1: ಶುಂಠಿ ಬೆಳೆ ಒಂಥರ ಲಾಟ್ರಿ ತರ, ಏನೋ ಹೊಡೆದ್ರೆ ಹೊಡಿತು, ಇಲ್ಲಾಂದ್ರೆ 1 ರೋಗ ಬಂದ್ರು ಅಂದ್ರೆ ಹೋಯ್ತು ಪ್ಲಾಟೆ. ಎಕರೆ ಕಮ್ಮಿ ಅಂದ್ರೆ 4 ಲಕ್ಷ, ಇವಾಗ 1.5 ಎಕರೆ ಹಾಕಿದ್ದೀನಿ, ಇವಾಗಲೇ 4 ಲಕ್ಷದ ಮೇಲೆ ಖರ್ಚು ಮಾಡಿದ್ದೀನಿ, 4-5 ಹತ್ರ ಆಗೈತೆ ಈಗ ಒಂದೇ.

0: ಇನ್ನು 3 ತಿಂಗಳು ಕಾಪಾಡಬೇಕು. ಯಾವ ರೋಗ ಬರ್ತದೆ ಅಂತ ಹೇಳಕ್ಕಾಗಲ್ಲ. ಇನ್ನು ವರ್ಷದ ಬೆಳೆ ಅದು ಅದು ಚೆನ್ನಾಗಿದ್ರೆ ಇಸ್ಕೋಬಹುದು, ಏನಾದ್ರೂ ರೋಗ ಅದು ಇದು ಬಂದ್ರೆ ತೆಗಿಸ್ಬೇಕಾಗುತ್ತೆ.
1: ಅಂದ್ರೆ ಇವೆಲ್ಲ ಉಪ ಬೆಳೆಗಳು ಅಷ್ಟೇ.
0: ಉಪ ಬೆಳೆಗಳು
1: ತಾವು ಮುಖ್ಯ ಬೆಳೆ ಅಂದ್ರೆ
0: ರೇಷ್ಮೆ.
1: ಕೆಲವೊಬ್ಬ ರೈತರಲ್ಲಿ ಒಂದು ಮನಸ್ಥಿತಿ ಇದ್ದೇ ಇರುತ್ತೆ, ಕಡಿಮೆ ಭೂ ಪ್ರದೇಶದಲ್ಲಿ ಒಂದು ನಿರಂತರ ಚಟುವಟಿಕೆ ಮುಖಾಂತರ ಯಾವ ರೀತಿಯ ಆದಾಯವನ್ನ ಮಾಡಬಹುದು, ಕಡಿಮೆ ಭೂ ಪ್ರದೇಶದಲ್ಲಿ ಏನ್ ಬೆಳೆಯಕಾಗುತ್ತೆ ಅಂತ ಒಂದು ಮನಸ್ಥಿತಿ ಇದ್ದೇ ಇರುತ್ತೆ. ಆ ಕಡಿಮೆ ಭೂ ಪ್ರದೇಶದಲ್ಲಿ ಒಂದು ಉತ್ತಮ ಕೃಷಿ ಮಾಡಲಿಕ್ಕೆ ರೇಷ್ಮೆ ಬೆಳೆ ಸೂಕ್ತ ಬೆಳೆ, ಉತ್ತಮ ಬೆಳೆ ಅಂತ ತಮ್ಮ ಅನುಭವದ ಪ್ರಕಾರ ತಾವು ಹೇಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಹೊಸದಾಗಿ ನಾನು ಇರುವಂತ 1 ಎಕರೆ ಭೂ ಪ್ರದೇಶದಲ್ಲಿ ರೇಷ್ಮೆ ಬೆಳೆ ಬೆಳಿಬೇಕು, ಮನೆ ಮಾಡಿಕೊಂಡು ಪ್ರತಿ ತಿಂಗಳು ಅದರಲ್ಲಿ ಹುಳ ಮೇಯಿಸ್ತಾ ಅದರಲ್ಲೇ ಒಂದು ಬೆಳೆ ತೆಗೆದು ಒಂದು ಆದಾಯನ ಗಳಿಸಬೇಕು ಅಂತ ಅನ್ಕೊಳ್ಳುವಂತ ರೈತರಿಗೆ ತಮ್ಮ ಅನುಭವದ ಪ್ರಕಾರ ಯಾವ ರೀತಿ ಕೆಲಸ ಕಾರ್ಯ ಕಾಲವನ್ನ ಶುರು ಮಾಡಬೇಕಂದ್ರೆ ಈ ರೇಷ್ಮೆ ಬೆಳೆನ ಮಾಡಿದ್ರೆ ಒಂದು ಉತ್ತಮ ಅಂತ ತಾವು ಏನ್ ಹೇಳಕ್ ಇಷ್ಟಪಡ್ತೀರ?
0: ಶುರು ಮಾಡ್ಬೇಕಂದ್ರೆ ಫಸ್ಟ್ ರೇಷ್ಮೆ ಇಲಾಖೆಗೆ ಭೇಟಿ ಕೊಟ್ಟು ನೀರಿರ್ಬೇಕು, ಮೇನ್ ವಾಟರ್ ಇದಕ್ಕೆ ನೀರಾವರಿ ಭೂಮಿ ಇರಬೇಕು. ಹಾಕ್ತೀವಿ ಅಂತ ಹೇಳಿದ್ರೆ ರೇಷ್ಮೆ ಇಲಾಖೆ ಹೋಗಿ ವಿಸಿಟ್ ಕೊಟ್ಟು ಅವರು ಇದು ಕೊಡ್ತಾರೆ. ಇವಾಗ ಹೋಗಿ ರೇಷ್ಮೆ ಇಲಾಖೆ ಹೋಗಿ ನಮ್ಗೆ ಕಡ್ಡಿ ಹಾಕಬೇಕು ಅಂತಿದ್ದೀವಿ ಅಂತ ಹೇಳಿದ್ರೆ ಅವರು ಎಲ್ಲಿ ಸಸಿ ಸಿಗತ್ತೆ ಅವ್ರಿಗೆ ಹೇಳ್ತಾರೆ. ತಗೋ ಹೋಗಿ ಬಂದು ಇಲಾಖೆಗೆ ಹೋಗಿ ಭೇಟಿ ಕೊಟ್ರೆ ಅವರು ಹೇಳ್ತಾರೆ ಇಂಥ ಜಾಗ ಐತೆ ಅಪ್ಪ ಹೋಗಿ ತಗೊಂಡ್ಬಂದು ಹಾಕಿ ಅಂತ. ಅವರು ಆಮೇಲೆ ಬಂದು ಆರ್ ಟಿ ಸಿ ಅದು ಎಲ್ಲ ಕೇಳ್ತಾರೆ, ಅದೆಲ್ಲ ಇದು ಮಾಡಿಕೊಂಡು ಅದು ಏನು ಸಹಾಯಧನ ಕೊಡಬೇಕು ಕೊಟ್ಟು ಇದು ಮಾಡಿ. ಖರ್ಚು ಇದೆ ಅಂತ ಹೇಳಿದ್ರೆ ಅದಕ್ಕೂ ಐತೆ, ಖರ್ಚು ಐತೆ, ಅದಕ್ಕೆ ಸುಣ್ಣ ಅಂತೆ. ಇವಾಗ ಮರಿ ತಗೋಬರಕ್ ದುಡ್ಡು ಕೊಡ್ಬೇಕು, ಮತ್ತೆ ಸುಣ್ಣ ಅಂತ ಅದಕ್ಕೆ ಪೌಡರ್ಗಳು ಬೀಚಿಂಗ್ ಪೌಡ್ರು ಅದು ಅದು ಖರ್ಚು ಐತೆ. ಪೇಪರ್ ಇಂದ ಹಿಡಿದು ಎಲ್ಲಾನು ಖರ್ಚು ಇರ್ತದೆ.
1: ಖರ್ಚಿಗೆ ತಕ್ಕಂತೆ
0: ಅದಕ್ಕೂ ಐತೆ. ರೈಟ್
2: ಆತರ ಸಿಕ್ಕಿದ್ರೆ
0: ಲಾಭ ಇದೆ ಸ್ವಲ್ಪ. ರೈಟ್ ಏನಾದ್ರೂ ಕಮ್ಮಿ ಆದ್ರೆ
2: ಸ್ವಲ್ಪ
0: ಅನಿಸ್ತದೆ. ಇವಾಗ ಒಂದು 700 ಮೇಲಿದ್ರೆ ಪರವಾಗಿಲ್ಲ ಅನಿಸ್ತದೆ, 300 400 ಕೆಳಗಡೆ ಇಳಿದ್ರೆ ಸ್ವಲ್ಪ ಕಷ್ಟ ಆಗಿಸ್ತದೆ.
1: ಇತರೆ ವಾಣಿಜ್ಯ ಬೆಳೆ ಹೋಲಿಸ್ಕೊತಂದ್ರೆ ರೇಷ್ಮೆ ಬೆಳೆ ಎಷ್ಟು
0: ಬೆಸ್ಟ್ ಹೊಟ್ಲಲ್ಲಿ ಹೇಳದಂಗೆ ರೈಟ್ ಸಿಗ್ಬೇಕಷ್ಟೇ.
1: ನಮ್ಗೆ ತೃಪ್ತಿ ಇದೆಯಾ ಈ ರೇಷ್ಮೆ ಬೆಳೆ ಬೆಳೆ?
0: ತೃಪ್ತಿ ಇದೆ, ಮಾಡ್ಬೇಕಷ್ಟೇ. ಊಟ ಶ್ರಮನೂ ಆತರ ಇದೆ.
1: ಅದೇ ನಮ್ಮ ಪ್ರತಿಫಲ ಶ್ರಮದ ಮೇಲೆ
0: ಜವಾಬ್ದಾರಿ ಇರ್ಬೇಕು. ಸುಮ್ನೆ ಎಲ್ರು ಮಾಡ್ತೀವಿ ಅಂದ್ರೂ ಆಗಲ್ಲ, ಒಳ್ಳೆ ಜವಾಬ್ದಾರಿ ಇದ್ರೆ ಮಾತ್ರ ಮಾಡ್ಬೇಕು. ಸುಮ್ಸುಮ್ನೆ ಮಾಡ್ತೀವಿ ಅಂತ ಎಲ್ಲವಂತೂ ಮಾಡಕ್ಕಾಗಲ್ಲ. ಮಳೆ ಇವಾಗ ಮರಿಗೆ ಸೊಪ್ಪಾಗಬೇಕು, ಮಳೆ ಇದರಿಂದ ಸುಮ್ನೆ ಕುದಿದ್ದೀವಿ.
1: ಮಳೆ ಬಿದ್ದಾಗ ಸೊಪ್ಪ
0: ಹಾಕಂಗಿಲ್ಲ, ತೇವ ಸೊಪ್ಪ ಹಾಕಂಗಿಲ್ಲ, ಒಣ ಸೊಪ್ಪೆ
1: ಕಟ್ ಮಾಡಿ ಒಣಗಿಸಿ ಹಾಕಬೇಕಾಗುತ್ತೆ.
0: ಒಣಗಸನ ಹಾಕಂಗಿಲ್ಲ, ಅದು ಮರದ ಮೇಲೇನೆ ಒಣಗಬೇಕು. ಮರದ ಮೇಲೆ ಒಣಗಿದ್ರೆ ಕಂಪ್ಲೀಟ್ ಆಗಿ ಒಣಗೋದು, ಇಲ್ಲಾಂದ್ರೆ ಕಡ್ಡಿ ಎಲ್ಲ ಒಂಥರ ತೇವ ಇರ್ತದೆ, ಅದೇ ಅದಕ್ಕೆ ಒಂಥರ ರೋಗ ಬರುತ್ತೆ.
1: ರೋಗ ಬರ
0: ಕಾರಣ ಆಗುತ್ತೆ, ಬೆಡ್ ಎಲ್ಲ ಒಂಥರ ಶೀತ ಹಿಡ್ಕೊಂಡ್ಬಿಡ್ತದೆ.
1: ಮತ್ತೆ ಮಳೆ ಸಂದರ್ಭದಲ್ಲಿ ಯಾವ ರೀತಿ ಸೊಪ್ಪ
0: ಹಾಕ್ಬೇಕಂದ್ರೆ ನೋಡೇ ಹಾಕ್ಬೇಕು, ಮಳೆ ಇಲ್ಲ ಅಂದ್ರೆ ನೋಡೇ ಹಾಕ್ಬೇಕು.
1: ಈಗ ನಿರಂತರ ಮಳೆ ಉಳಿತಾ ಇರುತ್ತೆ, ಮರಿಗಳಿಗೆ ಸೊಪ್ಪ ಹಾಕ್ಬೇಕಾಗತ್ತೆ, ಹಾಗೆ ಏನ್ ಮಾಡ್ಬೇಕಾಗುತ್ತೆ?
0: ಏನೇ ಇಲ್ಲ, ಅದು ಕಟಾವ್ ಮಾಡ್ಕೊಂಡು ಸ್ವಲ್ಪ ಒಣಗಿಸ್ಬೇಕು. ಈ ತರ ಇದ ಹೊರಗಡೆ ಒಣಗಿಸಿ ಮುಡಕ್ತಿವಿ. ಇನ್ನು ಜಾಸ್ತಿ ಹಿಡ್ಕೊಂಡ್ರೆ ಅವತ್ತು ಉಪವಾಸ ಮಾರಂಜನ ಹಾಕ್ತಿವಿ.
1: ಏನ್ ತೊಂದರೆ ಆಗೋದಿಲ್ಲ,
0: ಏನ್ ತೊಂದರೆ ಇಲ್ಲ. ಅದೇ ಒಂದಿನ ಮುಂದ್ಗಡೆ ಸ್ವಲ್ಪ ತಿಂತದೆ, ಗೂಡು ಕಟ್ಟಕ್ ಲೇಟ್ ಆಯ್ತದೆ ಅಷ್ಟೇ.
1: ಅಂದ್ರೆ ಅದಕ್ಕೆ ಬೇಕಾದಂತ ಅಗತ್ಯ ಮಾಹಿತಿನೂ ಕೂಡ ರೈತರು ತಿಳ್ಕೊಂಡ್ ಮಾಡಿದ್ರೆ
0: ಒಳ್ಳೇದು.
1: ಇಲಾಖೆ ಎಲ್ಲಾ ರೀತಿ ಸಹಕಾರ ಕೊಡ್ತಾ ಇದೆ, ಮತ್ತೆ ಉತ್ತಮವಾದಂತ ರೇಷ್ಮೆ ಬೆಳೆದಿರುವಂತಹ ರೈತರುಗಳನ್ನ ಸಂಪರ್ಕ ಮಾಡಿ ಇವ್ರು ಬೇಕಾದಂತ ಅಗತ್ಯ ಜ್ಞಾನವನ್ನ ಪಡ್ಕೊಂಡು ರೇಷ್ಮೆ ಬೆಳೆನ ಶುರು ಮಾಡಿದ್ರೆ
0: ಒಳ್ಳೇದು.
1: ನಿರಂತರವಾಗಿ ಪ್ರತಿ ತಿಂಗಳು ಕೂಡ ಆದಾಯವನ್ನ ಕಡಿಮೆ ಬರುವುದಷ್ಟು ಕಾಣಬಹುದು ಅಂತ ಹೇಳ್ತಾರೆ. ಬಹಳ ಸಂತೋಷ ಕಿರಣ್ ಕುಮಾರ್ ಅವರು ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೇನು ಕಳೆದ 10 ವರ್ಷಗಳಿಂದ ಸ್ವತಂತ್ರವಾಗಿ ಒಂದು ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಅದರಲ್ಲಿ ಪ್ರಮುಖ ಬೆಳೆಯಾಗಿ ರೇಷ್ಮೆ ಬೆಳೆಯನ್ನ ಬೆಳೀತಾ ಒಬ್ಬ ಉತ್ತಮ ರೇಷ್ಮೆ ಬೆಳೆಗಾರರಾಗಿ ತಾವು ಹೊರಹೊಮ್ಮಿ ಇದರಲ್ಲಿ ಒಂದು ನಿರಂತರವಾದ ಆದಾಯವನ್ನ ಕಾಣ್ತಾ ಇದರ ಜೊತೆಗೆ ಇತರ ಉಪ ಬೆಳೆಗಳಾಗಿ ಹತ್ತಿ ಚೆಂಡು ಮಲ್ಲಿಗೆ ಶುಂಠಿ ಈ ಬೆಳೆಗಳನ್ನು ಬೆಳೀತಾ ತಮ್ಮ ಒಂದು ಉತ್ತಮ ಕೃಷಿ ಚಟುವಟಿಕೆಯ ಒಂದು ಅನುಭವವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ಈ ರೇಷ್ಮೆ ಬೆಳೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಿರುತ್ತೆ. ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ನೆಮ್ಮನಹಳ್ಳಿ ಗ್ರಾಮದ ರೇಷ್ಮೆ ಬೆಳೆಗಾರರಾದಂತಹ ಶ್ರೀಯುತ ಕಿರಣ್ ಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು. ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ರೈತರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
4: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
3: ಸಾವಯವ ಕೃಷಿಗೆ ಉತ್ತೇಜನ,
4: ಬಿತ್ತನೆ ಬೀಜ ರಸಗೊಬ್ಬರ

0: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
1: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
0: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಸಾವಯವ ಕೃಷಿ ಪದ್ಧತಿಯಲ್ಲಿ ರೇಷ್ಮೆ ಬೆಳೆಯ ಬೇಸಾಯದ ಅನುಭವ ಕುರಿತು ಸರಗೂರು ತಾಲೂಕಿನ ನೆಮ್ಮನಹಳ್ಳಿ ಗ್ರಾಮದ ಶ್ರೀಯುತ ಕಿರಣ್ ಕುಮಾರ್ ರವರ ಜೊತೆಗಿನ ರೈತಧ್ವನಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 26ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತ್

ಜಗತ್ತಿನಲ್ಲಿ ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷಗಳೆಂಬ ಎರಡು ಗತಿಗಳು ಶಾಶ್ವತವಾಗಿವೆ ಎಂದು ಹೇಳಿದೆ. ಇದರಲ್ಲಿ ಒಂದರಲ್ಲಿ ಹೋದರೆ ಹಿಂತಿರುಗುವುದಿಲ್ಲ, ಮತ್ತೊಂದರಲ್ಲಿ ಹೋದರೆ ಅವನು ಹಿಂದಿರುಗುತ್ತಾನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಪ್ರಪಂಚದಲ್ಲಿ ಬಹಳ ಹಿಂದಿನಿಂದಲೂ ಎರಡು ಮಾರ್ಗಗಳಿವೆ. ಒಬ್ಬನು ಮುಕ್ತನಾಗಿ, ಒಂದೇ ಸಲ ಮುಕ್ತವಾಗಿ ಈ ಸಂಸಾರದ ಒಂದು ಜಂಜಾಟಗಳಿಂದ ಸಿಡಿದು ಹೋದ ಬೀಜದಂತೆ ನೆಗೆದು ಹೊರಟೋಗ್ಬಿಡ್ತಾನೆ. ಅವರು ಹಿಂತಿರುಗಿ ಬರುವಂಥದ್ದೆಲ್ಲ, ಹಿಂತಿರುಗಿ ಬರುವ ಟಿಕೆಟ್ ಇಲ್ಲದೆ ಹೋಗುವಂಥವನು. ಮತ್ತೊಬ್ಬ ಈ ಪ್ರಪಂಚವನ್ನು ಬಿಡುವಾಗಲೇ ಮರಳಿ ಬರುವ ಟಿಕೆಟನ್ನು ತೆಗೆದುಕೊಂಡು ಹೋಗಿರ್ತಾನೆ. ತನ್ನ ಕರ್ಮಾನುಸಾರ ಯಾರದೋ ಮನೆಯಲ್ಲಿ ಹುಟ್ಟಿ ಇನ್ನೂ ಅವನು ಒಳ್ಳೆಯದೋ ಕೆಟ್ಟದ್ದೋ ಎಲ್ಲವನ್ನು ಅನುಭವಿಸಬೇಕಾಗಿದೆ. ಈ ಜೀವದ ಕಾಯಿ ಮಾಗುವುದಕ್ಕೆ ಸಂಸಾರದ ಗುಡಾಣದಲ್ಲಿ ಅವನು ಇನ್ನೂ ಬರಬೇಕಾಗಿದೆ. ಹಾಗಾಗಿ ಇಲ್ಲಿ ಎರಡು ರೀತಿಯ ಮಾರ್ಗಗಳನ್ನು ಕೃಷ್ಣ ವಿವರಿಸ್ತಾ ಇದ್ದಾನೆ.

0: ಒಂದು ಶುಕ್ಲ ಪಕ್ಷ, ಅದೇ ಮತ್ತೊಂದು ಕೃಷ್ಣ ಪಕ್ಷ. ಶುಕ್ಲ ಪಕ್ಷ ಅಂತಂದರೆ ಶುಕ್ಲ ಮಾರ್ಗ, ಇದನ್ನು ದೇವಯಾನ ಅಂತಲೂ ಕೂಡ ಕರೀತಾರೆ. ಅದೇ ಕೃಷ್ಣ ಪಕ್ಷ ಅಥವಾ ಕೃಷ್ಣ ಮಾರ್ಗ, ಇದನ್ನು ಪಿತೃಯಾನ ಅಂತಲೂ ಕೂಡ ಕರೀತಾರೆ. ಒಂದು ಮಾರ್ಗವು ಜೀವವನ್ನು ವಿಕಾಸದ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದು, ಮತ್ತು ಇನ್ನೊಂದು ಜೀವವನ್ನು ಪುನಃ ಹಿಂದಕ್ಕೆ ತರುವಂಥದ್ದು ಅಥವಾ ಮರಳಿ ತರುವಂಥದ್ದು. ಸಂಕ್ಷೇಪವಾಗಿ ನಾವು ಹೇಳಬೇಕು ಅಂತಂದರೆ, ಒಂದು ಮಾರ್ಗ ಮೋಕ್ಷಕ್ಕೆ, ಮತ್ತೊಂದು ಮಾರ್ಗ ಸಂಸಾರಕ್ಕೆ ಅಂತೇಳಿ ಹೇಳಬಹುದು. ಪ್ರಪಂಚದಲ್ಲಿ ಮನುಷ್ಯನ ಜೀವನ ರೀತಿಯನ್ನು ಮುಖ್ಯವಾಗಿ ಎರಡು ರೀತಿಯಲ್ಲಿ ವಿಂಗಡಿಸಬಹುದು. ಅವು ಯಾವುವೆಂದರೆ, ಒಂದು ಪ್ರೇಯೋ ಮಾರ್ಗ, ಇನ್ನೊಂದು ಶ್ರೇಯಸ್ಸಿನ ಮಾರ್ಗ. ಜೀವನದಲ್ಲಿ ಇಂದ್ರಿಯ ಸುಖಗಳನ್ನೇ ಬಯಸುತ್ತಾ ಅದಕ್ಕಾಗಿ ಜೀವನ ಸವೆಸುವವರು ಪ್ರೇಯೋಭಿಲಾಷಿಗಳು. ಇಂದ್ರಿಯ ಸುಖಗಳು ಆತ್ಯಂತಿಕ ಸುಖವನ್ನು ಕೊಡುವುದಿಲ್ಲ ಅಂಥೇಳಿ ತಿಳಿದು ಅವುಗಳಿಗೆ ಬಲಿಯಾಗದೆ ಆತ್ಮ ಸುಖವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಸಂಯಮದ ಬದುಕನ್ನು ಬಾಳುವವರು ಶ್ರೇಯೋಭಿಲಾಷಿಗಳು. ಈ ಎರಡು ರೀತಿಯ ಜೀವನ ಕ್ರಮಗಳು ಮತ್ತು ಅದೇ ರೀತಿ ಎರಡು ರೀತಿಯ ಗತಿಗಳು ಶಾಶ್ವತವಾಗಿ ಈ ಪ್ರಪಂಚದಲ್ಲಿ ಅನಾದಿ ಕಾಲದಿಂದಲೂ ಕೂಡ ಬಂದಿರುವಂಥದ್ದಾಗಿದೆ. ಒಬ್ಬ ಸಾಧಕನ ವೈಯಕ್ತಿಕ ಬಾಳಿಗೆ ಇದನ್ನು ಅಳವಡಿಸಿ ಹೇಳೋದಾದರೆ, ಈ ಎರಡು ರೀತಿಯ ಜೀವನ ಕ್ರಮ ಅವನ ಮನಸ್ಸಿನಲ್ಲಿಯೇ ಇರುತ್ತವೆ. ಶ್ರೇಯೋ ಮಾರ್ಗವನ್ನು ತುಳಿಯುತ್ತಿರುವಂಥ ಯೋಗಿಯು ಎಷ್ಟೋ ಬಾರಿ ಪ್ರಪಂಚದ ಪ್ರಲೋಭನೆಗಳಿಗೆ ಸಿಕ್ಕಿಬಿದ್ದು ಪ್ರೇಯೋದಾರಿಗೆ ಬೀಳುವಂಥ ಸಂಭವವೂ ಕೂಡ ಇರುತ್ತದೆ. ಮತ್ತೆ ಅವನು ತನ್ನ ಹುಚ್ಚುತನವನ್ನು ತಿಳಿದುಕೊಂಡು ಶ್ರೇಯಸ್ಸಿನ ದಾರಿಗೆ ಬರಬಹುದು. ಆದರೆ ಇದು ಸಾಮಾನ್ಯವಾಗಿ ಎಲ್ಲ ಸಾಧಕರ ಜೀವನದಲ್ಲಿ ಕಂಡುಬರುವಂಥದ್ದು ಅಂಥೇಳಿ ಪರಮಾತ್ಮನೇ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಶುಕ್ಲ ಮತ್ತು ಕೃಷ್ಣ ಈ ಎರಡು ಮಾರ್ಗಗಳಲ್ಲಿಯೂ ಕೂಡ ಪ್ರಪಂಚ ನಡೀತಾನೇ ಇದೆ. ಶುಕ್ಲ ಪಕ್ಷದಲ್ಲಿ ಒಮ್ಮೆ ಹೋದರೆ ನಾವು ಮರಳಿ ಬರೋಲ್ಲ. ಅಂದರೆ ಎಲ್ಲ ಸಂಸಾರದ ಜಂಜಾಟಗಳನ್ನೆಲ್ಲ ನೀಗಿ ಸರ್ವರೀತಿಯಲ್ಲೂ ಸಮರ್ಪಣಾ ಭಾವದಿಂದ ನಾವು ಮುಂದುವರೆದು ನಮ್ಮನ್ನೇ ನಾವು ಸಮರ್ಪಿಸಿಕೊಂಡಿರ್ತೇವೆ ಆ ಭಗವಂತನಿಗೆ. ಅದು ಪ್ರೇಯೋ ಮಾರ್ಗ. ಇನ್ನೊಂದು ಮಾರ್ಗದಲ್ಲಿ ನನಗೆ ಅದು ಬೇಕು, ನನಗೆ ಇದು ಬೇಕು, ನಾನು ಇಂಥ ಗುರಿಯನ್ನು ಸಾಧಿಸಬೇಕು, ನಾನು ಇಂಥ ಗುರಿಯನ್ನು ಮುಟ್ಟಿ ಯಶಸ್ಸನ್ನು ದೊರಕಿಸ್ಕೊಳ್ಬೇಕು ಅನ್ನುವಂಥ ಒಂದು ರಾಜಮಾರ್ಗ ಏನಿದೆ ಅದು ಒಂದು ಪ್ರೇಯೋ ಮಾರ್ಗ. ಅದರಲ್ಲಿ ಪುಣ್ಯಪ್ರಾಪ್ತಿಯೂ ಆಗಬಹುದು, ಪಾಪಪ್ರಾಪ್ತಿಯೂ ಆಗಬಹುದು. ಯಾವ ಮಾರ್ಗವನ್ನು ನಾವು ಹೆಜ್ಜೆಯನ್ನು ಇಡ್ತೀವೋ ಆ ಮಾರ್ಗದಂತೆ ನಾವು ಇಲ್ಲಿಂದ ಮರಣವನ್ನು ಹೊಂದುತ್ತೇವೆ ಅಥವಾ ಸಾಯುಜ್ಯವನ್ನು ಪಡೀತೇವೆ. ಸದಾಕಾಲ ಭಕ್ತಿ ಮಾರ್ಗದಲ್ಲಿಯೇ ಇದ್ದರೆ ಆ ಮುಕ್ತಿ ಮಾರ್ಗವೂ ನಮಗೆ ಸುಲಭವಾಗಿ ದೊರಕಿಬಿಡುತ್ತೆ. ಬದಲಿಗೆ ನಾವು ಮರಳಿ ಬರ್ತೇವೆ, ನಮ್ಮೆಲ್ಲ ಕರ್ಮಗಳನ್ನು ಮತ್ತೆ ಮತ್ತೆ ನಾವು ಅನುಭವಿಸ್ತೇವೆ ಅಂತೇಳಂದರೆ ಅದು ಪಿತೃಯಾನವಾಗುತ್ತೆ. ಹೋಗಿ ಹೋಗೋವಾಗಲೇ ಮತ್ತೊಂದು ಸಲ ಇಲ್ಲಿಗೆ ಬರೋದಕ್ಕೆ ಟಿಕೆಟನ್ನು ಪಡ್ಕೊಂಡೇ ಇಲ್ಲಿಗೆ ಬರುವಂಥದ್ದು ಅದೇ ಪುನರ್ಜನ್ಮ ಅಂತ. ಹಾಗಾಗಿ ನಾವು ಜೀವನವನ್ನು ಹೇಗೆ ನಡೆಸ್ತೀವಿ ಅನ್ನೋದ್ರ ಮೇಲೆ ನಮಗೆ ಇಲ್ಲಿ ಪ್ರೇಯೋ ಮಾರ್ಗವೋ ಅಥವಾ ಶ್ರೇಯಸ್ಸಿನ ಮಾರ್ಗವೋ ಅನ್ನೋದ್ರ ಮೂಲಕ ನಾವು ಈ ಸಾಯುಜ್ಯದ ನಂತರದ ವಿಧಿಯನ್ನು, ನಂತರದ ಸ್ಥಾನವನ್ನು, ವಿಧಿವಿಧಾನಗಳನ್ನು ಇಲ್ಲಿ ಕೃಷ್ಣ ನಮಗೆ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಮರಣದ ನಂತರವೂ ಕೂಡ ಹೇಗಿರುತ್ತೆ ಈ ಬದುಕು ಅಥವಾ ನಮ್ಮ ಆತ್ಮ ಅನಾತ್ಮನಾಗುವಂಥದ್ದು ರೀತಿ, ಅದರ ನೀತಿ, ಅದರ ವೈವಿಧ್ಯತೆ, ವಿಭಿನ್ನತೆ, ಇವುಗಳೆಲ್ಲವನ್ನು ಕೂಡ ನಾವು ಈ ಶರೀರ ಅವಸ್ಥೆಯಲ್ಲಿ ಇರುವಾಗಲೇ ಕೃಷ್ಣ ನಮಗೆ ತಿಳಿಸ್ತಾ ಇದ್ದಾನೆ. ಅಲ್ಲಿಗೆ ಶರೀರದ ಅವಸ್ಥೆಯಲ್ಲಿದ್ದಾಗಲೇ ಇದರ ಜ್ಞಾನವನ್ನು ನಾವು ಪಡೆದುಕೊಂಡ್ರೆ ಶರೀರವನ್ನು ಬಿಟ್ಟು ಹೊರಗೆ ಹೋದಾಗಲೂ ಕೂಡ ಆ ಒಂದು ಅಂತರಾತ್ಮದಲ್ಲಿ ನಾವು ಹೇಗಿರಬೇಕು ಅನ್ನುವಂಥ ಅಂಶ ನಮಗೆ ತಿಳಿಯುತ್ತೆ. ಹಾಗಾಗಿ ಆ ಜ್ಞಾನವನ್ನು ಅಭಿವೃದ್ಧಿ ಮಾಡಿಕೊಳ್ಳೋದ್ರಲ್ಲಿ ಈ ಭಗವದ್ಗೀತೆಯ ಈ ಶ್ಲೋಕ ಅತ್ಯಂತ ಅರ್ಥಪೂರ್ಣ. ಇಂಥ ಅರ್ಥಪೂರ್ಣವಾದ ಶ್ಲೋಕವನ್ನು ನಾವು ಸರಿಯಾಗಿ ಮನನ ಮಾಡಿ ಗಮನಿಸಿ
1: ಅದರ ಬಗ್ಗೆ ಒಂದು

ಅರಿವನ್ನು ಮೂಡಿಸಿಕೊಂಡಾಗ ಮಾತ್ರ ಈ ಬದುಕನ್ನು ನಾವು ಹೇಗೆ ಬದುಕಬೇಕು ಅನ್ನೋದು ತಿಳಿಯುತ್ತೆ. ಅದು ಸಂಯಮದ ಬದುಕು, ಅದು ತ್ಯಾಗದ ಬದುಕು, ನಿಷ್ಕಾಮ ಕರ್ಮದ ಬದುಕು, ನಿಷ್ಕರ್ಮಗಳ ಫಲಗಳನ್ನು ಅಪೇಕ್ಷಿಸದಂಥ ಒಂದು ಬದುಕು. ಇವೆಲ್ಲವುಗಳನ್ನು ಮಾಡಿದಾಗ ಶ್ರೇಯಸ್ಸಿನ ಜೀವನ ನಿಜಕ್ಕೂ ನಮ್ಮದಾಗತ್ತೆ. ಆ ಶ್ರೇಯಸ್ಸಿನ ಜೀವನದಲ್ಲಿ ನಾವು ಸದಾ ಸಾಗಬೇಕು ಅನ್ನುವಂಥದ್ದೇ ಈ ಒಂದು ಕೃಷ್ಣನ ಮಾತುಗಳು. ಈ ಒಂದು ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ತನಗೆ ಲಭಿಸದ ಗೆಲುವು ಅವನದಾಯಿತು ಎಂತು, ತನಗೆ ಲಭಿಸದ ಗೆಲುವು ಅವನದಾಯಿತು ಎಂತು, ಎಂದು ನೀ ಗೊಣಗದಿರು ಶಪಿಸದಿರು ವಿಧಿಯಾ, ನೀ ಚತುರನಿರಬಹುದು ವಿಧಿ ಬೆಪ್ಪನೇನಲ್ಲ, ನೀ ಚತುರನಿರಬಹುದು.

ನನಗೆ ಗೆಲುವು ಸಿಗಲಿಲ್ಲ, ಆದರೆ ಅವನ ಗೆಲುವು ಕಂಡುಕೊಬಿಟ್ನಲ್ಲ ಅಂತ ಹೇಳಿ ದ್ವೇಷ ಮಾಡಿಕೊಂಡು ಅಸೂಯೆ ಪಟ್ಕೊಂಡು ಗೊಣಗ್ತಾ ಕೂತ್ರೆ, ವಿಧಿಯನ್ನು ಶಪಿಸ್ತಾ ಕೂತ್ರೆ ವಿಧಿ ಬೆಪ್ಪ ಏನಲ್ಲ. ಅವನು ಚತುರ ಇರಬಹುದು, ಆದರೆ ಗೆದ್ದಿರೋನು ಚತುರ ಇರಬಹುದು, ಆದರೆ ವಿಧಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಸದನದ ಬಾವಿಗಿಳಿದು ಧರಣಿ, ಕಲಾಪ ನಾಳೆಗೆ ಮುಂದೂಡಿಕೆ. ರಾಜ್ಯದಲ್ಲಿ 3,25,00,000 ಅಧಿಕ ಎಕರೆ ಸರ್ಕಾರಿ ಭೂಮಿ, ಮೇಲ್ಮನೆಯಲ್ಲಿ ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಕೋಲಾರದಲ್ಲಿ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರಕ್ಕೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಮ್ಮ ಪಾತ್ರವಿಲ್ಲ, ಸಚಿವ ಬಿ ನಾಗೇಂದ್ರ ಸ್ಪಷ್ಟನೆ. ಅಭಿಮನ್ಯು ಆನೆಗೆ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಅರಣ್ಯ ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಪತ್ರ. ವಿಧಾನಸಭೆಯಲ್ಲಿ ಇಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಪ್ರತಿಭಟನೆ ನಡೆಸಿದರು. ಭೋಜನ ವಿರಾಮದ ಬಳಿಕ ಸದನ ಸೇರಿದಾಗ ಕಲಾಪ ಸುಗಮವಾಗಿ ನಡೆಸಲು ಅವಕಾಶ ಮಾಡಿಕೊಡಬೇಕು ಎಂದು ಸಭಾಧ್ಯಕ್ಷರು ಮನವಿ ಮಾಡಿದರು. ಸದಸ್ಯರ ಗದ್ದಲದ ನಡುವೆಯೇ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು. ಬಳಿಕ ಸಭಾಧ್ಯಕ್ಷರು ಕೆಲವು ವಿಧೇಯಕಗಳನ್ನು ಮಂಡಿಸಲು ಸಂಬಂಧಪಟ್ಟ ಸಚಿವರಿಗೆ ಸೂಚಿಸಿದರು. ಸಚಿವ ಕೃಷ್ಣಬೈರೇಗೌಡ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಮುನಿಸಿಪಾಲಿಟಿ ತಿದ್ದುಪಡಿ ವಿಧೇಯಕ ಮಂಡಿಸಿದರು. ಈ ನಡುವೆ ಸದಸ್ಯರು ಸದನದಲ್ಲಿ ಭಿತ್ತಿಪತ್ರಗಳನ್ನು ಹಿಡಿದು ಸಚಿವ ನಾಗೇಂದ್ರ ವಿರುದ್ದ ಘೋಷಣೆಗಳನ್ನು ಕೂಗಿ ರಾಜೀನಾಮೆಗೆ ಆಗ್ರಹಿಸಿದರು. ಪ್ರತಿಪಕ್ಷಗಳ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಸದನ ಸಹಜ ಸ್ಥಿತಿಗೆ ಬಾರದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಕಲಾಪವನ್ನು ನಾಳೆಗೆ ಮುಂದೂಡಿದರು. ರಾಜ್ಯದಲ್ಲಿ ಅರಣ್ಯ ಮತ್ತು ಕೃಷಿ ಭೂಮಿ ಹೊರತುಪಡಿಸಿ ಒಟ್ಟು 3,25,01,707 ಎಕರೆ ಸರ್ಕಾರಿ ಭೂಮಿ ವಿಸ್ತೀರ್ಣವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೇಲ್ಮನೆಯಲ್ಲಿ ಇಂದು ಸದಸ್ಯ ಶಿವಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಅವರು, ಷರತ್ತು ಉಲ್ಲಂಘಿಸಿರುವ ಪ್ರಕರಣಗಳಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮೀಣ ಜನವಸತಿ ಪ್ರದೇಶದ ಎಲ್ಲ ಆಸ್ತಿಗಳಿಗೆ ಹಕ್ಕು ದಾಖಲೆಗಳನ್ನು ಸಿದ್ದಪಡಿಸಿ ವಿತರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮ ನಕಾಶೆಗಳನ್ನು ನಿರ್ದಿಷ್ಟ ಸಂಖ್ಯೆಯ ವರ್ಷಗಳಿಗೊಮ್ಮೆ ಕಡ್ಡಾಯವಾಗಿ ಇಂಡೀಕರಿಸಬೇಕೆಂಬ ಬಗ್ಗೆ ಯಾವುದೇ ಕಾಲಮಿತಿ ನಿಗದಿಪಡಿಸಿಲ್ಲ ಎಂದು ತಿಳಿಸಿದ್ದಾರೆ. ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಕ್ರೋನ್ಸ್ ಕಂಪನಿಯು 16,000 ಚದರ ಮೀಟರ್ನಷ್ಟು ವಿಸ್ತಾರದ ಉತ್ಪಾದನಾ ಘಟಕ ನಿರ್ಮಿಸಿದೆ. ಇದಕ್ಕಾಗಿ ಕಂಪನಿಯು 315 ಕೋಟಿ ರೂಪಾಯಿ ವಿನಿಯೋಗಿಸಿದ್ದು 400 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಪಾನೀಯ, ದ್ರವ ಆಹಾರ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿ ಇರುವ ಜರ್ಮನಿ ಮೂಲದ ಕ್ರೋನ್ಸ್ ಕಂಪನಿಯು ದಾಖಲೆ ಅವಧಿಯಲ್ಲಿ ನಿರ್ಮಿಸಿರುವ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಂಪನಿಗಳು ಸ್ಥಳೀಯ ಯುವಜನರಿಗೆ ವಿದ್ಯಾರ್ಹತೆಗೆ ತಕ್ಕ ಉದ್ಯೋಗ ನೀಡುವಂತೆ ತಿಳಿಸಿದ್ದಾರೆ. ಕೇವಲ 18 ತಿಂಗಳಲ್ಲಿ ಈ ಭವ್ಯ ಸ್ಥಾವರ ತಲೆ ಎತ್ತಿದೆ. ಇದೊಂದು ವಿಶಿಷ್ಟ ದಾಖಲೆಯಾಗಿದ್ದು ಹೂಡಿಕೆದಾರರಿಗೆ ಒಳ್ಳೆಯ ಸಂದೇಶ ರವಾನಿಸುತ್ತದೆ.

0: ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಘಟಕ ಭಾರತದ ಮಾರುಕಟ್ಟೆಗೆ ಉನ್ನತ ಗುಣಮಟ್ಟದ ಎರ್ಗೋಬ್ಲಾಕ್ ಪ್ಯಾಕೇಜಿಂಗ್ ಯಂತ್ರಗಳನ್ನು ಉತ್ಪಾದಿಸಲಿದೆ ಎಂದು ತಿಳಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಾವು ಅಪರಾಧಿ ಅಲ್ಲ ಎಂದು ಸಚಿವ ಬಿ ನಾಗೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಮಾಡುತ್ತಿರುವ ಆರೋಪಗಳು ರಾಜಕೀಯ ಪ್ರೇರಿತ ಎಂದು ದೂರಿದ್ದಾರೆ. ಸದನದಲ್ಲಿ ಈ ಕುರಿತಂತೆ ಚರ್ಚೆಗೆ ಬನ್ನಿ ಎಂದು ಪ್ರತಿಪಕ್ಷಗಳಿಗೆ ಆಹ್ವಾನ ನೀಡಿದ್ದಾರೆ. ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದು ಬಿಜೆಪಿ ನಾಯಕರು ತಮ್ಮನ್ನು ತಪ್ಪಿತಸ್ಥರೆಂದು ಬಿಂಬಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೈಸೂರು ದಸರಾದಲ್ಲಿ 6 ಬಾರಿ ಚಿನ್ನದ ಅಂಬಾರಿ ಹೊತ್ತ 60 ವರ್ಷದ ಕ್ಯಾಪ್ಟನ್ ಅಭಿಮನ್ಯು ಆನೆಗೆ ಈ ಬಾರಿ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ ಮಾಡಿದ್ದಾರೆ. ಈ ಕುರಿತಂತೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರ ಬರೆದಿರುವ ಅವರು, ಅಭಿಮನ್ಯುಗೆ ನಾಡಿನಾದ್ಯಂತ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಏಕಾಏಕಿ ಅಭಿಮನ್ಯುವನ್ನು ದಸರಾ ಮಹೋತ್ಸವದಿಂದ ಹೊರಗಿಡುವ ಬದಲು ನಿಶಾನೆ ಆನೆಯಾಗಿ ಬಳಸಿ ರಾಜೋಚಿತ ಬೀಳ್ಕೊಡುಗೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಬಾರಿ ದಸರಾ ಮಹೋತ್ಸವದಿಂದ ಅಭಿಮನ್ಯುವನ್ನು ಕೈಬಿಟ್ಟಿರುವುದು ಲಕ್ಷಾಂತರ ಅಭಿಮಾನಿಗಳಿಗೆ ಆಘಾತ ತಂದಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. 59 ವರ್ಷ ವಯಸ್ಸಿನ ಅಭಿಮನ್ಯು 300 ಹೆಚ್ಚು ಆನೆ ಸೆರೆ ಕಾರ್ಯಾಚರಣೆ ಹಾಗೂ 80 ಹೆಚ್ಚು ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾನೆ ಎಂದು ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಿಬಿಎ ವ್ಯಾಪ್ತಿಯಲ್ಲಿ ಈವರೆಗೆ 964 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಬಾಕಿ ಇರುವ ಒತ್ತುವರಿಗಳನ್ನು ಆಗಸ್ಟ್ ತಿಂಗಳೊಳಗಾಗಿ ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ಬೀದಿ ವ್ಯಾಪಾರಿಗಳು ಮತ್ತೆ ಒತ್ತುವರಿ ಮಾಡಿದರೆ ದುಪ್ಪಟ್ಟು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಭಾರತದ ಅತಿದೊಡ್ಡ ಕಾಫಿ ಉತ್ಸವ ಫೆಬ್ರವರಿಯಲ್ಲಿ ನಡೆಯಲಿದೆ. ಫೆಬ್ರವರಿ 26-28 ಬೆಂಗಳೂರಿನ ಜಯಮಹಲ್ ಮುಖ್ಯ ರಸ್ತೆಯಲ್ಲಿ ಇರುವ ಚಾಮರವಜ್ರದಲ್ಲಿ ನಡೆಯಲಿದ್ದು, ಈ ಉತ್ಸವವು ಭಾರತೀಯ ಕಾಫಿ ಬೆಳವಣಿಗೆಯ ಪಯಣದಲ್ಲಿ ಮಹತ್ವದ ಮೈಲಿಗಲ್ಲಾಗಲಿದೆ ಎಂದು ಕಾಫಿ ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂರ್ಮಾರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ಪಾದಕತೆಯಿಂದ ಕಪ್ನವರೆಗೆ ಎಂಬ ಪರಿಕಲ್ಪನೆಯ ಅಡಿ ಆಯೋಜಿಸಲಾಗಿರುವ ಈ ಉತ್ಸವ ಭಾರತದ ವೈವಿಧ್ಯಮಯ ಕಾಫಿ ಬೆಳೆಯುವ ಪ್ರದೇಶಗಳ ವೈಶಿಷ್ಟ್ಯತೆ ಮತ್ತು ಶ್ರೀಮಂತಿಕೆಯನ್ನು ಅನಾವರಣಗೊಳಿಸಲಿದೆ ಎಂದು ಹೇಳಿದ್ದಾರೆ.
4: ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಆಫ್ ಇಂಡಿಯಾ ಅವರು ಇದನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇದು ಎಂಟೈರ್ ಕಾಫಿ ವ್ಯಾಲ್ಯೂ ಚೈನ್ ಅವರ ಬೆಳೆಗಾರರಿಂದ ಹಿಡಿದು ಎಕ್ಸ್ಪೋರ್ಟರ್ಸ್ ತನಕ, ಟ್ರೇಡರ್ಸ್ ತನಕ, ಕನ್ಸ್ಯೂಮರ್ಸ್ ತನಕ, ಎಲ್ಲರಿಗೂ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದೆ. ಇಂಡಿಯಾದಲ್ಲಿರುವ ಬೇರೆ ಬೇರೆ ಸ್ಟೇಟ್ಗಳಿಂದ ಡಿಫ್ರೆಂಟ್ ರೀಜನ್ಸ್ ಇದೆ, ಅದರ್ ದನ್ ಇಂಡಿಯಾ ಆಲ್ಸೋ ವೇರಿಯಸ್ ಪಾರ್ಟಿಸಿಪೇಷನ್ ಇದೆ, ಎಕ್ಸಿಬಿಷನ್ಸ್ ಇರುತ್ತದೆ. ಇದರಲ್ಲಿ ಕಾಫಿ ಸೆಕ್ಟರ್ ಅಲ್ಲಿ ಇರುವ ಇಂಪಾರ್ಟೆಂಟ್ ಇಶ್ಯೂ ಬಗ್ಗೆ ಡಿಸ್ಕಸ್ ಮಾಡುವುದ್ರ ಬಗ್ಗೆ, ವೇರಿಯಸ್ ವ್ಯಾಲ್ಯೂ ಅಡಿಷನ್ ಸೆಗ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡುವುದಕ್ಕೆ ಅವಕಾಶ ಇರುತ್ತದೆ. ಕಾಂಪಿಟೇಷನ್ಸ್ ಅಂಡ್ ಚಾಂಪಿಯನ್ಶಿಪ್ಸ್ ಇರುತ್ತೆ, ದೇರ್ ಇಸ್ ಸೋ ಮಚ್ ಟು ಲರ್ನ್ ಅಂಡ್ ಗುಡ್ ಆಪರ್ಚುನಿಟಿ ಫಾರ್ ದ ಬಿಸ್ನೆಸ್ ಆಸ್ ವೆಲ್.
0: ಬೆಂಗಳೂರಿನ ಇಟಲಿಯ ಕಾನ್ಸುಲೇಟ್ ಜನರಲ್ ಮತ್ತು ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಸಂಗ್ರಹಾಲಯ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಹಯೋಗದಲ್ಲಿ ತಾಯಿಯೊಬ್ಬಳು ಮಾತೃಭಾಷೆ ಹಲವು ಪ್ರದರ್ಶನ ಪ್ರಸ್ತುತಪಡಿಸುತ್ತಿದೆ. ನಾಳೆಯಿಂದ ಸೆಪ್ಟೆಂಬರ್ 20 ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಸಂಗ್ರಹಾಲಯದಲ್ಲಿ ಕಲಾಕೃತಿಗಳ ಪ್ರದರ್ಶನ ನಡೆಯಲಿದೆ. ಈ ಪ್ರದರ್ಶನದ ಪ್ರಮುಖ ಆಕರ್ಷಣೆ ಸ್ಯಾಂಡ್ರೋ ಬಾಟಿಚೆಲ್ಲಿಯವರ ಮಡೋನಾ ಮತ್ತು ಮಗು ಕಲಾಕೃತಿಯು ಇದೇ ಮೊದಲ ಬಾರಿಗೆ ಭಾರತಕ್ಕೆ ಆಗಮಿಸಿದೆ. ದೆಹಲಿ ಪ್ರದರ್ಶನದ ಬಳಿಕ ಬೆಂಗಳೂರಿನಲ್ಲಿ ಪ್ರದರ್ಶನಕ್ಕಿಡಲಾಗುತ್ತಿದೆ. ಈ ಕಲಾಕೃತಿಯು ಪುನರುಜ್ಜೀವನ ಕಾಲದ ಕಲಾವಿದರೊಬ್ಬರ ಕಲಾಕೃತಿಗಳ ಜೊತೆಗೆ ಪುರಾತನ ಎಟ್ರುಸ್ಕನ್ ಶಿಲ್ಪಗಳು ಮತ್ತು ಭಾರತದ ಧಾರ್ಮಿಕ ಕಲಾಕೃತಿಗಳು ಒಂದೇ ನೆಲೆಯಲ್ಲಿ ಪ್ರದರ್ಶನಗೊಳ್ಳಲಿವೆ. ಹನೂರು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯಾಧಿಕಾರಿಗಳು ತಮ್ಮ ಸಿಬ್ಬಂದಿಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಶೂಟೌಟ್ ನಡೆದ ಸಂದರ್ಭದಲ್ಲಿ ಕಳ್ಳ ಬೇಟೆಗಾರರು ಕಾಡಿಗೆ ಪ್ರವೇಶಿಸಿದ ಮೇರೆಗೆ ಒಟ್ಟು 12 ಮಂದಿ ಎರಡು ತಂಡಗಳಾಗಿ ಕಾರ್ಯಾಚರಣೆಗೆ ಇಳಿದಿದ್ದರು. ಈ ಎಲ್ಲಾ ಸಿಬ್ಬಂದಿಯನ್ನು ಅರಣ್ಯಾಧಿಕಾರಿಗಳು

0: ತಾತ್ವಿಕವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಾವೇರಿ ವನ್ಯಜೀವಿಧಾಮದ ಎಸಿಎಫ್ ಮರಿಸ್ವಾಮಿ ಪ್ರತಿಕ್ರಿಯಿಸಿದ್ದು, 12 ಸಿಬ್ಬಂದಿಯ ವಿಚಾರಣೆ ನಡೆಸಲಾಗಿದೆ, ಆತ್ಮರಕ್ಷಣೆಗಾಗಿ ತಾವು ಗುಂಡು ಹಾರಿಸಿದ್ದು, ಎಲ್ಲ ವಿವರಣೆ ಪಡೆಯಲಾಗಿದೆ ಎಂದು ತಿಳಿಸಿದ್ದಾರೆ. ಈ ನಡುವೆ ಘಟನೆಯ ಸತ್ಯಾಸತ್ಯತೆ ತಿಳಿಯಲು ಬಿಜೆಪಿಯು ಸತ್ಯಶೋಧನಾ ಸಮಿತಿ ರಚಿಸಿದೆ. ಮೃತ ಕುಟುಂಬಸ್ಥರ ಮನೆಗಳಿಗೆ ಭೇಟಿ ನೀಡಿ ಘಟನೆ ನಡೆದ ದಿನ ಹಾಗೂ ಹಿಂದಿನ ದಿನದ ಮಾಹಿತಿಯನ್ನು ಸಂಗ್ರಹಿಸಿದೆ. ಕರಾವಳಿ ಕರ್ನಾಟಕದ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ನವೋದ್ಯಮಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಇದೇ 21ರಂದು ಮಂಗಳೂರಿನಲ್ಲಿ ಕೋಸ್ಟಲ್ ಎಂಎಸ್ಎಂಇ ಸ್ಟಾರ್ಟ್ಅಪ್ ಕಾಂಕ್ಲೇವ್ 2026 ಸಮಾವೇಶ ಆಯೋಜಿಸಲಾಗಿದೆ. ಮಂಗಳೂರಿನಲ್ಲಿ ಇಂದು ಮಾತನಾಡಿದ ಸಮಾವೇಶದ ನಿರ್ದೇಶಕ ಎಸ್ಎಸ್ ನಾಯಕ್, ಈ ಬಾರಿಯ ಸಮಾವೇಶದಲ್ಲಿ ಪ್ರಮುಖ ಉದ್ಯಮಿಗಳು, ನವೋದ್ಯಮಿಗಳು ಸೇರಿದಂತೆ 400ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ತಂತ್ರಜ್ಞಾನ ವಲಯ, ವ್ಯಾಪಾರ, ವಾಣಿಜ್ಯ, ಪ್ರವಾಸೋದ್ಯಮ, ಉತ್ಪಾದನೆ, ಸೇವಾ ವಲಯ ಮತ್ತು ಆರೋಗ್ಯ ಕ್ಷೇತ್ರದ ಪ್ರಮುಖರು, ಹೂಡಿಕೆದಾರರು, ಕೈಗಾರಿಕಾ ಮುಖಂಡರು, ನೀತಿ ನಿರೂಪಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಸದನದ ಬಾವಿಗಿಳಿದು ಧರಣಿ, ಕಲಾಪ ನಾಳೆಗೆ ಮುಂದೂಡಿಕೆ. ರಾಜ್ಯದಲ್ಲಿ 3,25,00,000 ಅಧಿಕ ಎಕರೆ ಸರ್ಕಾರಿ ಭೂಮಿ, ಮೇಲ್ಮನೆಯಲ್ಲಿ ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಕೋಲಾರದಲ್ಲಿ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರಕ್ಕೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಮ್ಮ ಪಾತ್ರವಿಲ್ಲ, ಸಚಿವ ಬಿ ನಾಗೇಂದ್ರ ಸ್ಪಷ್ಟನೆ. ಮತ್ತು ಅಭಿಮನ್ಯು ಆನೆಗೆ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಅರಣ್ಯ ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೋಚಿಂತನ. ಸಿನಿಮಾ ಮಾಧ್ಯಮ ಹಾಗೂ ಮಾನಸಿಕ ಆರೋಗ್ಯ ಎಂಬ ವಿಷಯದ ಕುರಿತು ಬೆಂಗಳೂರಿನ ಅಭಯ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಶಶಿಧರ್ ಬಿಳಗಿ ಮತ್ತು ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ವಿಂದ್ಯಾ ರೈರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

0: ನಮಸ್ಕಾರ. ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಪ್ರಸ್ತುತಪಡಿಸುವ ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರಾ ತಮಗೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಬೆಳ್ಳಿ ಪರದೆ ಮತ್ತು ಕಿರುತೆರೆ ಅಂದ್ರೆ ಸಿನಿಮಾ ಮತ್ತು ಟಿವಿ ಎರಡು ಅತ್ಯಂತ ಪ್ರಬಲವಾದಂತಹ ಸಮೂಹ ಮಾಧ್ಯಮಗಳು. ಯಾವುದೇ ವಿಷಯವನ್ನು ಜನರಿಗೆ ಪರಿಣಾಮಕಾರಿಯಾಗಿ ತಲುಪಿಸುವಂತಹ ಅದ್ಭುತ ಶಕ್ತಿಯನ್ನು ಅವು ಹೊಂದಿವೆ. ಹಾಗಾಗಿಯೇ ಕೇವಲ ಮನರಂಜನೆಗಾಗಿ ಮಾತ್ರವಲ್ಲ, ಸರಿಯಾದಂತಹ ವಿಷಯವನ್ನು ಜನರಿಗೆ ತಿಳಿಸುವಂತಹ ಸಾಮಾಜಿಕ ಜವಾಬ್ದಾರಿಯನ್ನು ಕೂಡ ಈ ಸಮೂಹ ಮಾಧ್ಯಮಗಳು ಹೊಂದಿರುತ್ತವೆ. ಆದರೆ ಸಿನಿಮಾ ಮಾಧ್ಯಮ ಅಥವಾ ಟಿವಿಗಳಲ್ಲಿ ಬರುವ ಧಾರಾವಾಹಿಗಳಲ್ಲಿ ಮಾನಸಿಕ ಅಸ್ವಸ್ಥತೆಯ ಬಗ್ಗೆ ಸರಿಯಾದಂತಹ ಚಿತ್ರಣ ನೀಡಲಾಗ್ತಾ ಇದೆಯಾ? ಇದು ಸಮಾಜದ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರ್ತಾ ಇದೆ? ಇವೆಲ್ಲದರ ಕುರಿತಾಗಿ ನಮ್ಮ ಇಂದಿನ ಚರ್ಚೆ. ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಅಭಯ ಆಸ್ಪತ್ರೆಯಲ್ಲಿ ಮನೋವೈದ್ಯರಾಗಿರುವಂತಹ ಡಾಕ್ಟರ್ ಶಶಿಧರ್ ಬೀಳಿಗಿ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಡಾಕ್ಟ್ರೆ ನಮಸ್ತೆ.
1: ನಮಸ್ತೆ.
0: ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸಿನಿಮಾ ಅಂದ್ರೆ ಮನರಂಜನೆಗಾಗಿರೋದು ಅಂತ ನಾವು ಮುಂಚಿನಿಂದಲೂ ನಂಬಿಕೊಂಡು ಪಾಲಿಸಿಕೊಂಡು ಬಂದಿರುವಂಥದ್ದು. ಹೀಗಾಗಿ ಸಿನಿಮಾ ಎನ್ನುವಂತಹ ಅತ್ಯಂತ ಪ್ರಬಲವಾದ ಮಾಧ್ಯಮಕ್ಕೂ ಮತ್ತು ಮಾನಸಿಕ ಆರೋಗ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ?
1: ಡೆಫಿನೆಟ್ಲಿ ತುಂಬಾ ಸಂಬಂಧನೇ ಇದೆ. ಸಿನಿಮಾ ಅನ್ನೋದು ನಾವು ಕಾಲದಿಂದ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಮನರಂಜನೆ ಒಂದು ಅವಿಭಾಜ್ಯ ಅಂಗ ಒಂದು ಮನುಷ್ಯನ ಲೈಫಲ್ಲಿ. ವಾರಕ್ಕೊಂದ್ಸಲ ಸಿನಿಮಾ ಹೋಗೋದು, ಫ್ಯಾಮಿಲಿ ಜೊತೆ ಹೋಗೋದು ಮೊದಲು ನಡ್ಕೊಂಡು ಬಂದಿದೆ. ಸಿನಿಮಾ ಎಲ್ಲ ಕಲೆಗಳ ಥರ ಅದು ಒಂದು ಕಲೆ. ಕಲಾವಿದರು ಅದನ್ನು ಪ್ರಸ್ತುತಪಡಿಸಿದಾಗ ಅದನ್ನ ಜನ ಒಬ್ಬೊಬ್ಬರು ಜನ ವಿಧ ವಿಧವಾದ ರೀತಿಯಲ್ಲಿ ತಗೊಳ್ಳೋಕ್ಕೆ ಸಾಧ್ಯತೆ ಇರುತ್ತೆ. ಅವರವರ ಮನಸ್ಥಿತಿಗೆ ತಕ್ಕಂಗೆ, ಅವರವರ ವ್ಯಕ್ತಿತ್ವ ತಕ್ಕಂಗೆ ಏನು ಬೇಕು ಏನು ಬೇಡ ತಗೊಳ್ತಾರೆ. ಹಾಗೆ ಕೆಲವರಿಗೆ ಪಾಸಿಟಿವ್ ಇನ್ಫ್ಲುಯೆನ್ಸು ಆಗುತ್ತೆ, ಕೆಲವರಿಗೆ ನೆಗೆಟಿವ್ ಥರನೂ ಅಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಪಾಸಿಟಿವ್ ಏನು ಮೊದಲು, ಗುಡ್ ಆ್ಯಂಡ್ ಬ್ಯಾಡ್. ಗುಡ್ ಏನಪ್ಪ ಅಂದರೆ ಇದು ಸ್ಟ್ರೆಸ್ಸನ್ನು ಕಮ್ಮಿ ಮಾಡಲಿಕ್ಕೆ ತುಂಬ ಒಳ್ಳೆಯದದಲ್ಲ.

0: ದೈನಂದಿನ ಚಟುವಟಿಕೆಗಳಲ್ಲಿ ಒಂದು ಒತ್ತಡಗಳಲ್ಲಿ ಜೀವನ ಮಾಡೋ ಮನುಷ್ಯ 9-5 ಮಧ್ಯೆ ಕೆಲಸ, ಮನೆ ಪ್ರೆಷರು, ಅದರಲ್ಲೆಲ್ಲ ರಿಲ್ಯಾಕ್ಸ್ ಫೀಲ್ ಮಾಡೋದು ತುಂಬ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ಈ ನಮ್ಮ ಮಾನಸಿಕ ಆಂಗ್ಸೈಟಿ ಡಿಸಾರ್ಡರ್ಸು, ಸ್ಟ್ರೆಸ್ ಡಿಸಾರ್ಡರ್ಸ್ಲಿರೋ ವ್ಯಕ್ತಿ. ಎರಡನೇದು ಸ್ವಲ್ಪ ಮೂಡ್ ಪ್ರಫುಲ್ಲವಾಗುತ್ತೆ, ಒಂದು ಮನಸ್ಸು, ಒಂದು ಖುಷಿ, ಒಂದು ಉತ್ಸಾಹ ಬರುತ್ತೆ. ಕೆಲವೊಂದ್ಸಲ ಖಿನ್ನತೆಯಲ್ಲಿರೋ ವ್ಯಕ್ತಿಗೆ ಒಂದು ಸ್ವಲ್ಪ ಒಂದು ಸಿನಿಮಾ ಥೆರಪಿ ಅಂತಲೂ ಇದು ಒಂದು ಇದು ನಮ್ಮ ಇದರಲ್ಲಿ ಒಂದು ಸೈಕ್ಯಾಟ್ರಿಯಲ್ಲಿ. ಮೂರನೇದು ಬಾಂಧವ್ಯಗಳನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೂ ಒಳ್ಳೆಯದು. ಬಾಂಧವ್ಯಗಳೆಲ್ಲ ಸರಿ ಹೋಗದೇ ಇದ್ದಾಗ, ಫ್ರೆಂಡ್ಶಿಪ್ಸ್ ಎಲ್ಲ ಸರಿ ಇಲ್ಲದೇ ಇದ್ದಾಗ, ರಿಲೇಷನ್ಶಿಪ್ಸ್ ತೊಂದರೆಗಳಿದ್ದಾಗ, ಇದು ಒಂದು ಜೊತೆಗೆ ಹೋಗಿ ಕೂಡು ಬರೋದು, ಒಂದು ಬಾಂಧವ್ಯಗಳು ವಾಪಸ್ ಮತ್ತೆ ಅದರಲ್ಲಿ ಒಂದು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಿಗೆ ಇದು ಒಂದು ಎಜುಕೇಟಿವ್ ಆಗೂ ಇರುತ್ತೆ, ಒಂದು ಇನ್ಫಾರ್ಮೇಟಿವ್ ಆಗೂ ಇರುತ್ತೆ, ಒಂದು ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ನಮ್ಮ ಸಂಸ್ಕೃತಿ ಬಗ್ಗೆ ಒಂದು ಸ್ಫೂರ್ತಿ ಸಿಗುತ್ತೆ. ಸೊ ಇದರ ಒಳ್ಳೆ ಅಭಿಪ್ರಾಯ, ಒಳ್ಳೆ ಪಾಸಿಟಿವ್ ಥಿಂಗ್ಸ್ ಇದೆ. ಬಟ್ ಅದೇ ರೀತಿ ಒಂದು ನೆಗೆಟಿವ್ ಇಮೇಜ್ ಕೂಡ ತುಂಬ ಕೊಡುತ್ತೆ ಕೆಲವರಿಗೆ, ಕೊಡುತ್ತೆ ಅನ್ನೋಕ್ಕಿಂತ ಜನ ತಗೊಳ್ತಾರೆ ಅಂತ ಹೇಳಬೇಕಾಗತ್ತೆ. ಈಗ ಫಾಲ್ಸ್ ಹೀರೋಯಿಸಮ್ ಅಂತ ಹೇಳ್ತೀವಿ ನಾವು. ಈಗ ಒಬ್ಬ ಹೀರೋ ಒಂದು ಸಿಗರೇಟ್ ಇಟ್ಕೊಂಡು ಸೇದೋದಾಗಲಿ, ಡ್ರಿಂಕ್ಸ್ ಕುಡಿಯೋದಾಗಲಿ, ನಾನು ಯಾಕೆ ಮಾಡಬಾರ್ದು ಅಂತ ಒಬ್ಬ ಯುವಕ ತೊಗೊಂಡ್ರೆ ಅದು ಕಷ್ಟ ಆಗುತ್ತೆ ಅದೆಲ್ಲ. ಸೊ ಅದು ಈಗಿನ ಕಾಲದಲ್ಲಿ ಸಿನಿಮಾದವ್ರು ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಸೇದೋದು ತಪ್ಪು, ಆದರೂ ಎನ್ವಿರಾನ್ ಎಂಟರ್ಟೈನ್ಮೆಂಟಿಗೆ ಮಾತ್ರ ನಾವು ತೋರಿಸ್ತಾ ಇದ್ದೀವಿ ಅಂತ ಒಂದು ಲೈನ್ ಹಾಕ್ತಾರೆ. ಬಟ್ ಆದರೂ ತೊಗೊಳೋರು ತೊಗೊಂಡೇ ತೊಗೋತಾರೆ ಅದನ್ನೆಲ್ಲ. ಅದು ಆ ವ್ಯಕ್ತಿಯ ಯುವಕ ಯುವತಿಯ ಮನಸ್ಥಿತಿ ಮೇಲೆ ಹೋಗುತ್ತೆ, ಅದು ಅವರ ಸೂಕ್ಷ್ಮತೆ ಮೇಲೆ ಹೋಗುತ್ತೆ. ಸೊ ಅದೇ ರೀತಿ ಈ ಒಂದು ಸಿಡುಕೋದು, ಆರೋಗೆಂಟಾಗಿ ಮಾತಾಡೋದು, ಕೋಪದಿಷ್ಟಾಗಿ ಮಾತಾಡೋದು, ಅದನ್ನು ಒಂದು ಜನ ನಾನು ಯಾಕೆ ಮಾತಾಡೋ ಅಂತ ತಿಳ್ಕೊಂಡು ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳಿದೆ. ಈಗಿನ ಕಾಲದಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಕಮ್ಮಿ ಆಗ್ತಾರೆ ಸಮಾಜದಲ್ಲಿ, ಅದು ಒನ್ ಆಫ್ ದ ನೆಗೆಟಿವ್ ಅಂತ ಹೇಳ್ಬೇಕಾಗತ್ತೆ ನನ್ನ ಪಾಯಿಂಟ್ಸ್.
1: ಅಂದ್ರೆ ಒಂದು ನಾಣ್ಯಕ್ಕೆ ಹೇಗೆ ಎರಡು ಮುಖಗಳಿರುತ್ತೋ ಅದೇ ರೀತಿಯಾಗಿ ಸಿನಿಮಾ ಆಗ್ಲಿ, ಧಾರಾವಾಹಿ ಆಗ್ಲಿ, ಏನೇ ಇರಬಹುದು, ಅದೊಂದು ಮನರಂಜನೆಯ ಮಾಧ್ಯಮವಾದ್ರೂ ಕೂಡ ಎರಡು ಮುಖಗಳಿದೆ, ಅದರಿಂದ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಆಗ್ಲಿಕ್ಕೆ ಸಾಧ್ಯ ಇದೆ, ಅದು ನಮ್ಮ ಮೇಲೆ ಹೆಚ್ಚಿನ ಅಂಶ ನಿರ್ಧಾರ ಆಗಿದೆ ನೀವು ಹೇಳ್ತಾ ಇದ್ದೀರಿ. ಈಗ ಮಾನಸಿಕ ಅಸ್ವಸ್ಥತೆ, ಮಾನಸಿಕ ರೋಗಿಗಳ ಬಗ್ಗೆ ಬರೋಣ. ಈ ಸಿನಿಮಾಗಳಲ್ಲಿ ಬಿಂಬಿತವಾಗುತ್ತಲ್ಲ ಮಾನಸಿಕ ಅಸ್ವಸ್ಥರು, ಮಾನಸಿಕ ರೋಗಗಳ ಬಗ್ಗೆ, ಆ ಚಿತ್ರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
0: ನಾವು ಸಿನಿಮಾ ಬಗ್ಗೆ ನಕಾರಾತ್ಮಕ ಒಂದು ಚಿತ್ರೀಕರಣ ತುಂಬಾ ಜಾಸ್ತಿ ನೋಡಿದೀವಿ ನಾವು ಮೊದಲಿಂದಲೂ. ಒಂದು ಸ್ಟೀರಿಯೋಟೈಪಿಂಗ್ ಅಂತ ಹೇಳ್ತೀವಿ, ಒಂದು ವ್ಯಕ್ತಿನ ಒಂದು ತೋರಿಸೋ ರೀತಿಯಲ್ಲೇ ಈ ವ್ಯಕ್ತಿ ಹೀಗೆ ಇರ್ತಾನೆ, ಈ ವ್ಯಕ್ತಿ ಹೀಗಿರ್ತಾನೆ ತೋರಿಸೋ ರೀತಿ ಇರುತ್ತಲ್ಲ. ಹೆದರ್ಪುಕ್ಕ ಅಂತ ತೋರಿಸೋದಕ್ಕೆ ಅವನ ಮುಖ ಹೇಗಿರುತ್ತೆ, ಅಥವಾ ಅವನು ಸ್ಟ್ರಾಂಗ್ ಅಂತ ತೋರಿಸ್ಲಿಕ್ಕೆ ಹೇಗಿರುತ್ತೆ, ಹಾಗೆ ಮಾನಸಿಕ ಕಾಯಿಲೆಗಳನ್ನ ಬಳುತ್ತಿರೋ ವ್ಯಕ್ತಿಗಳನ್ನ ವಿಚಿತ್ರವಾಗಿ ತೋರಿಸೋದು ಒಂದು ತಪ್ಪನ್ನು ನಾನು ಸಿನಿಮಾದಲ್ಲಿ ತುಂಬ ನೋಡಿದ್ದೀನಿ ಅದನ್ನೆಲ್ಲ ಪರ್ಸ್ನಲ್ ಹೇಳ್ಬೇಕಂದ್ರೆ. ಮತ್ತು ಅದು ನಿಜ ಕೂಡ ಅದು, ಅವರು ಯಾವಾಗಲೂ ಕೋಪಿಷ್ಟಿರ್ತಾರೆ, ಒಂಥರ ಹೆದರ್ಸೋ ರೀತಿ ಇರ್ತಾರೆ, ಕಣ್ಣೆಲ್ಲ ಕೆಂಪಾಗಿರುತ್ತೆ, ಏನು ಯಾವಾಗ ನಿಮ್ಮನ್ನು ಹೊಡಿಬೋದು ಬೈಬೋದು ಆ ರೀತಿಯಲ್ಲಿರ್ತಾರೆ, ಒಂದು ಉದ್ರಿಕ್ತ ಸ್ಥಿತಿಯಲ್ಲಿರ್ತಾರೆ, ಅಥವಾ ಒಂದು ಡಂಬ್ ದಡ್ಡ ಪೆದ್ದಂತರ ತೋರಿಸ್ತಾರೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳು ಎತ್ಕೊಂಡು ಕಲರ್ ಸಿನಿಮಾಗೆ ಬಂದು 70-80 ಈಗಲೂ ಕೂಡ 2010 ಹೋದರೂ ಕೂಡ ನಾವು ಯಾವುದಾದ್ರೂ ಒಂದು ಮಾನಸಿಕ ಆಸ್ಪತ್ರೆಯನ್ನು ನೋಡಿದರೆ ಅಲ್ಲಿ ವಿಚಿತ್ರವಾಗಿ ನರ್ತನ ಮಾಡೋ ರೀತಿಯಲ್ಲಿ, ಏನೇನೋ ಆಟ ಮಾಡೋದರಂಗಾಗಿ, ಸಣ್ಣ ಮಕ್ಕಳ ರೆಗ್ರೆಸಿವ್ ಬಿಹೇವಿಯರಲ್ಲಿ ತೋರಿಸೋ ರೀತಿ ಇರುತ್ತೆ. ಇಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್, ಅಕ್ಸೆಪ್ಟಬಲ್ ಅಂತ ಹೇಳಬೇಕಾಗತ್ತೆ. ಬಟ್ ಸಿನಿಮಾದಲ್ಲೂ ತೋರಿಸ್ತಾರೆ. ಯಾಕೆ ಅವ್ರು ಹಾಕಿ ತೋರಿಸ್ತಾರೆ? ಪ್ರಾಬಬಲಿ ಉತ್ತರ ಅವ್ರಿಗೂ ಅರಿವಿಲ್ಲ ಅದ್ರ ಬಗ್ಗೆ. ಅವರಿಗೆ ಜನರಿಗೆ ಒಂದು ಖುಷಿ ಕೊಡಿಸ್ಬೇಕು. ಅದು ಖುಷಿ ಏನು ಕೊಡ್ತಾ ಇದ್ದಾರೆ, ಅದರಿಂದ ಏನು ಇನ್ಫಾರ್ಮೇಷನ್ ಹೋಗ್ತಾ ಇದೆ, ಜನ ಏನು ತಗೋತಾ ಇದ್ದಾರೆ, ಆ ಒಂದು ಸಾಮಾಜಿಕ ಬಾಧ್ಯತೆ ಸಿನಿಮಾ ಮಾಡೋರ ಮೇಲೂ ಇರಬೇಕು. ಕಾರಣಾಂತರಗಳಿಂದ ಅದನ್ನವ್ರು ಬೆಳೆಸ್ಕೊಂಡಿಲ್ಲ, ಅದರಿಂದ ಈಗಲೂ ಮಾನಸಿಕ ಕಾಯಿಲೆಯನ್ನು ತೋರಿಸ್ಬೇಕಾದಾಗ ವಿಚಿತ್ರವಾಗಿ ತೋರಿಸೋದು, ಕೆಟ್ಟದಾಗಿ ತೋರಿಸೋದು, ಅದರಿಂದ ತೊಂದರೆ ತುಂಬ ಆಗುತ್ತೆ. ನಮಗೇನಾಗುತ್ತೆ ಅಂದರೆ ವ್ಯಕ್ತಿಗಳು ಚಿಕಿತ್ಸೆ ತಗೊಳ್ಳಿಕ್ಕೆ ಇವತ್ತು ನೀವು ಈ ಮನೋಚಿಂತನ ಕಾರ್ಯಕ್ರಮ ನೋಡೋರಿಗೆ ತುಂಬ ಮನೆಯಲ್ಲಿ ಪೇಷಂಟ್ಸ್ ಇರೋರು ನೋಡ್ತಿರ್ತಾರೆ, ಅಥವಾ ಬೇರೆ ಜನ ಆದರೂ ಕೂಡ ಮಾನಸಿಕ ಕಾಯಿಲೆ ತೊಂದರೆ ಇದ್ದರೆ ಅದಕ್ಕೆ ಚಿಕಿತ್ಸೆ ತಗೊಳ್ಳಿಕ್ಕೆ ಡಾಕ್ಟರ್ ಹತ್ರ ಹೋಗಲಿಕ್ಕೆ ಎಷ್ಟು ಕಷ್ಟ, ಪೇಷಂಟ್ಸ್ ಎಷ್ಟು ನಿರಾಕರಣೆ ಮಾಡ್ತಾರೆ, ಫ್ಯಾಮಿಲಿ ಎಷ್ಟು ಕಷ್ಟಪಡಬೇಕು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಿಕ್ಕೆ, ಅದು ಅನುಭವಿಸೋರಿಗೆ ಮಾತ್ರ ಗೊತ್ತು, ಆ ಫ್ಯಾಮಿಲಿಯಲ್ಲಿರೋರಿಗೆ ಮಾತ್ರ ಗೊತ್ತು. ಇನ್ನೊಂದೇನೆಂದರೆ ಅವರು ಒಳಗಡೆ ಇಟ್ಕೊಂಡು ಕೂತಿರ್ತಾರೆ ಈ ಒಂದು ಗುಟ್ಟನ್ನು, ಯಾರಿಗೂ ಹೇಳಂಗಿಲ್ಲ, ಯಾರಿಗೂ ಹೇಳಂಗೆ ಆ ಕಡೆ ಈ ಕಡೆ ಹೇಳಲಿಕ್ಕಿಲ್ಲ, ತಾವೇ ಒದ್ದಾಡಬೇಕು, ಎಷ್ಟು ಪ್ರಯತ್ನ ಮಾಡ್ರೆ ಆ ಹುಡುಗ ಡಾಕ್ಟರ್ ಹತ್ರ ಬರೋಂಗಿಲ್ಲ, ತುಂಬಾ ಕಷ್ಟ ಆಗುತ್ತೆ.
1: ನೀವು ಹೇಳಿದ್ದು ಸರಿ, ಆ ಸ್ಟೀರಿಯೋಟೈಪಿಂಗ್ ಅನ್ನುವಂಥದ್ದೇನಿದೆ, ಕೆದರಿದ ಕೂದಲು, ಹರಿದ ಬಟ್ಟೆ, ಒಂಥರ ತುಂಬಾ ಹಿಂಸಾತ್ಮಕವಾದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವವರು ನೋಡಿದ ತಕ್ಷಣ ನಮಗೆ ಇವರು ಮಾನಸಿಕ ಅಸ್ವಸ್ಥರು ಅನ್ನುವಂತ ಕಲ್ಪನೆ ಬರುವ ಹಾಗೆ ಒಂದು ಚಿತ್ರಣವನ್ನ ಮೂಡಿಸಲಾಗುತ್ತೆ. ಆದರೆ ಅದು ಸರಿಯಲ್ಲ. ಮಾನಸಿಕ ಅಸ್ವಸ್ಥತೆ ಅನ್ನುವಂಥದ್ದು, ಸಮಸ್ಯೆಗಳು ಎಲ್ಲರಿಗೂ ಸಮಾಜದಲ್ಲಿ ಬರುವ ಸಾಧ್ಯತೆ ಇದೆ. ಅವರು ನಮ್ಮ ನಿಮ್ಮ ಹಾಗೆಯೇ ಇರ್ತಾರೆ ಅನ್ನೋದನ್ನ ಗುರುತಿಸೋದು ತುಂಬಾ ಮುಖ್ಯ ಆಗುತ್ತೆ. ಆದರೆ ಅದರ ವಿರುದ್ಧವಾದಂತಹ ಚಿತ್ರಣವಲ್ಲಿ ನೀಡಲಾಗುತ್ತೆ. ಇದು ನೀವು ಹೇಳ್ತಿರೋ ಹಾಗೆ ಮಾಡ್ತಿರುವವರಿಗೂ ಕೂಡ ಅದರ ಅರಿವಿಲ್ಲದೆ ಇರೋದ್ರಿಂದ ಆಗ್ತಿರುವಂತಹ ಪ್ರಮಾದ ಹೌದು. ಆದರೆ ಈ ಚಿತ್ರಗಳಲ್ಲಿ ಈ ರೀತಿಯಾಗಿ ಮಾನಸಿಕ ಅಸ್ವಸ್ಥತೆಯನ್ನ ಬಿಂಬಿಸೋದ್ರಿಂದ ಅವರ ಚಿಕಿತ್ಸೆ ಮತ್ತು ಆರೈಕೆಯಲ್ಲಿ

0: ಸಮಾಜದಲ್ಲಿ ಬೇಕಾಗಿರೋದು ಅವರಿಗೆ ಚಿಕಿತ್ಸೆ ಮತ್ತು ಆರೈಕೆ, ಅದರಲ್ಲಿ ಏನ್ ಪರಿಣಾಮ ಆಗುತ್ತೆ ಡಾಕ್ಟ್ರೆ?
1: ಈಗ ನಿರ್ದೇಶಕರು, ನಾನು ಮತ್ತೆ ಹೇಳ್ತೀನಲ್ಲ, ಇಂಟೆನ್ಷನಲಿ ಮಾಡೋ ತಪ್ಪುಗಳಂತೇನು ಹೇಳಂಗಿಲ್ಲ. ಅವರಿಗೆ ಆ ನೋಡ್ತಾ ಇರೋ ಆಡಿಯನ್ಸ್ಗೆ ಆ ಸಮಯದಲ್ಲಿ ಅವರಿಗೆ ಟಚ್ ಆಗಬೇಕಂತ ತುಂಬ ಉತ್ಪ್ರೇಕ್ಷಕವಾಗಿ ಉತ್ತೇಜನಕರವಾಗಿ ತೋರಿಸೋ ಪ್ರಯತ್ನ ಮಾಡ್ತಾರೆ. ತಪ್ಪೇನಿಲ್ಲ, ಅವರವರ ಒಂದು ಇದು ರೈಟ್ ಇದೆ ಅಂತ ತೋರಿಸ್ಲಿಕ್ಕೆ. ಬಟ್ ಅದು ಈ ರೀತಿ ಪ್ರತಿಬಿಂಬಿಸಿದಾಗ ನಕಾರಾತ್ಮಕವಾಗಿ ಒಬ್ಬ ವ್ಯಕ್ತಿ, ಒಬ್ಬ ಈಗ ಯಾವುದೋ ಮೊದಲನೇ ಸಲ ಪ್ರಾಬ್ಲಮ್ ಇದೆ ಬರುತ್ತೆ. ಯಾಕಂದ್ರೆ ಇನ್ನೊಂದ್ಸಲ ಹೇಳ್ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಇನ್ಫಾರ್ಮೇಶನ್ ಬಂದ್ರೆ, ನಾವು ಹುಟ್ಟಿನಿಂದ ಇವತ್ತವರೆಗೂ ಬೆಳೀತಾ ಬಂದಿದ್ದಂಗೆಲ್ಲ, ನಾವು ಶಾಲಾ ಲೈಫು, ಕಾಲೇಜ್ ಲೈಫು, ಅಥವಾ ಅಡಲ್ಟ್ ಲೈಫು, ವರ್ಕ್ ಲೈಫು, ಪ್ರೊಫೆಷನ್ ಲೈಫು, 70-80 ಆದ ಕೂಡ ವ್ಯಕ್ತಿ ಕಾಯಿಲೆಗಳು ಏನಪ್ಪ ಸಾಧಾರಣ ಕೇಳಿದ್ರೆ, ಜ್ವರ, ನೆಗಡಿ, ಕೆಮ್ಮು, ಹೊಟ್ಟೆ ನೋವು, ವಾಂತಿ, ಬೇದಿ, ಬಿ ಪಿ, ಶುಗರ್, ಥೈರಾಯ್ಡ್, ಸೀರಿಯಸ್ ಅಂದ್ರೆ ಕ್ಯಾನ್ಸರ್, ಸ್ಟ್ರೋಕ್, ಇಷ್ಟೇ ಕಾಯಿಲೆಗಳು. ಈ ಕಾಯಿಲೆ ಬಂದ್ರೆ ಜಯದೇವಗೆ ಹೋಗ್ಬೇಕು, ಈ ಕಾಯಿಲೆ ಬಂದ್ರೆ ಕಿದ್ವಾಯ್ಗೆ ಹೋಗ್ಬೇಕು, ಈ ಕಾಯಿಲೆ ಬಂದ್ರೆ ನಿಮಾನ್ಸ್ ಸ್ಟ್ರೋಕ್ ಆದ್ರೆ ಹೋಗ್ಬೇಕಂತ ಗೊತ್ತು. ಮಾನಸಿಕ ಬಂದ್ರೆ ಏನ್ ಮಾಡ್ಬೇಕು, ಆ ಕಾಯಿಲೆ ಎಂತ ಒಂದು ಪರಿಜ್ಞಾನ ಜನಕ್ಕೆ ಈ ಸಮಾಜದಲ್ಲಿ ಇಲ್ವೇ ಇಲ್ಲ. ಈ ರೀತಿ ಒಂದು ಅಜ್ಞಾನದಲ್ಲಿರೋ ಸಮಾಜಕ್ಕೆ ಮಾನಸಿಕ ಕಾಯಿಲೆ ಇದ್ರೆ ಹೀಗಿರುತ್ತಾರೆ ಅಂತ ತೋರಿಸಿದಾಗ ಜನ ಅದೇ ನಿಜ ಅಂತ ನಮ್ದು ಸಾಧ್ಯತೆ ಇರುತ್ತೆ. ಎಲ್ಲರೂ ನಂಬಲಿಕ್ಕಿಲ್ಲ, ಬಟ್ ಮೋಸ್ಟ್ ಆಫ್ ದಮ್ ನಂಬೇ ನಂಬ್ತಾರ. ಹಾಗೆ ನಂಬಿದ ಜನ ಕಾಯಿಲೆ ಅಂದ್ರೆ ಹುಚ್ಚಿರ್ತಾರೆ ಇರೋರು ಮಾತ್ರ, ಆ ಮಾತು ಬರುತ್ತೆ ನನ್ಗೆ ತುಂಬ ಕಷ್ಟ ಈ ಮಾತಾಡಕ. ಬಟ್ ನನ್ನ ಕಾಮನ್ ಪೇಷನ್ಸ್ ಯಾಕೆ ಬರಂಗಿಲ್ಲ, ನನಗೇನು ಹುಚ್ಚ, ನಾನೇನು ಅವ್ರ ಥರ ಇದ್ದೆ, ನಾನು ಯಾಕೆ ಹೋಗ್ಲಿ? ಈ ಮಾತನ್ನ ಹೇಳೋ ವ್ಯಕ್ತಿನ ಹೇಗೆ ಕರ್ಕೊಂಬರ್ತೇನೆ ಅವನಿಗೆ? ಮೂರು ಎಕ್ಸಾಂಪಲ್ ನಾನು, ಒಂದು ಓ ಸಿ ಡಿ, ಒಂದು ಸ್ಕಿಜೋಫ್ರೀನಿಯಾ, ಒಂದು ಸಬ್ಸ್ಟೆನ್ಸ್ ಅಬ್ಯೂಸ್, ಮೂರು ಕಾಮನ್ ಫ್ಯಾಮಿಲಿಯವ್ರಿಗೆ ಕಷ್ಟ ಅಂತ ಕರ್ಕೊಂಬರ್ದು. ಈಗ ಗೀಳು ಮನೋರೋಗದಲ್ಲಿ ದಿನಕ್ಕಿರೋದು 24 ಗಂಟೆ, ಅದರಲ್ಲಿ 15 ನಿಮಿಷ ಸ್ನಾನ ಮಾಡ್ತಾ ಇದ್ದಾನೆ, 15 ಕೆಲಸನ ಅರ್ಧ ಗಂಟೆ ಮಾಡ್ತಾ ಇದ್ದಾನೆ, ಆ ಒಂದು ಮಹಿಳೆ ಪಾತ್ರೆ ತೊಳಿತಾನೆ ಇದ್ದಾಳೆ, ಬಟ್ಟೆ ಒಗಿತಾನೆ ಇದ್ದಾರೆ, ಸ್ನಾನ ಮಾಡ್ತಾನೆ ಇದ್ದಾರೆ, ಗಂಟೆಗಟ್ಟಲೆ ಆಗ್ತಾ ಹೋಗುತ್ತೆ, 12 ಗಂಟೆ ಆಯಿತು ಇನ್ನೂ ಟಿಫಿನ್ ಮಾಡಿಲ್ಲ, ಮಕ್ಕಳು ಸ್ಕೂಲಿಗೆ ಹೋಗೋದು ಬಿಡ್ತಾರೆ, ಯಾಕೆಂದ್ರೆ ಇಟ್ ಸ್ಟಾರ್ಟ್ಸ್ ಇನ್ ಟೀನ್ ಏಜ್, ದೇರ್ ಆರ್ ಚಿಲ್ಡ್ರನ್ ಹೂ ಆರ್ ಸ್ಕೂಲ್ ರೆಫ್ಯೂಸಲ್ ಇದೆ. ಸೊ ಈಗ ಟೈಮ್ ಹೋಗ್ತಾ ಹೋಗ್ತಾ ಇದೆ ಆದರೂ ಬರಕ್ ರೆಡಿ ಇಲ್ಲ. ಇದು ತೊಂದರೆ ಬಾರಪ್ಪ ಡಾಕ್ಟರ್ ತೊಗೊಂಡು, ಹೇ ಇದೇನು ತೊಂದರೆ ಇಲ್ಲ, ನಾನು ಚೆನ್ನಾಗಿ ಮಾಡ್ಕೋತೀನಿ, ಅಥವಾ ದುರಭ್ಯಾಸ ದುಶ್ಚಟ ಅಂತ ಹೇಳ್ತೀವಲ್ಲ, ಅದರಲ್ಲಿ ಏನು ತಪ್ಪಿದೆ? ಎಲ್ಲರೂ ಮಾಡ್ತಾರೆ, ನನ್ನ ಫ್ರೆಂಡ್ಸ್ ಮಾಡ್ತಾರೆ, ಸಿನಿಮಾದಲ್ಲಿ ನೋಡಿದ್ದೀನಿ, ಯಾಕೆ ಹೋಗಬೇಕು? ಅದೇ ರೀತಿ ಸ್ಕಿಜೋಫ್ರೀನಿಯಾ ಕಾಯಿಲೆ ಅಂದ್ರೆ ತುಂಬಾ ಕಷ್ಟ ಅವ್ರನ್ನ ಕನ್ವಿನ್ಸ್ ಮಾಡೋದು, ನಾನು ಹೇಳ್ತಾರೆ ಸತ್ಯ, ನೀವು ಅರ್ಥ ಮಾಡ್ಕೊಂಡು ನಿಮ್ಮ ತಲೆ ಸರಿ ಇಲ್ಲ. ಸೊ ಈ ರೀತಿ ತೊಂದರೆಗಳಿಗೂ ಒಂದು ಲಕ್ಷಣಗಳು, ಒಂದು ಅನುಮಾನ, ಒಂದು ಸಂಶಯ, ಒಂದು ಹೆದರಿಕೆ, ಒಂದು ದುಃಖ, ಒಂದು ಚಿಂತೆ, ಅದಕ್ಕೂ ಚಿಕಿತ್ಸೆ ಇದೆ ಅಂತ ಒಂದು ತೋರಿಸಿದ್ರೆ ಜನಕ್ಕನ್ನು ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅದೆಲ್ಲ.
0: ಈಗ ಇದೆಲ್ಲ ನೀವು ಹೇಳ್ತಾ ಇರುವಂತದ್ದು ಸಾಕಷ್ಟು ಸಮಯದಿಂದ ಬಂದಂತಹ ಒಂದು ಚಿತ್ರಗಳಲ್ಲಿ ಮಾನಸಿಕ ಅಸ್ವಸ್ಥರ ಬಗ್ಗೆ ನೀಡ್ತಾ ಇರುವ ಚಿತ್ರಣ ಆಯ್ತು. ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗದಲ್ಲಿ ಹೊಸ ಅಲೆ ಬಂದಿದೆ ಅಂತ ಹೇಳಲಾಗುತ್ತೆ, ಉತ್ತಮ ಚಿತ್ರಗಳು ಬರ್ತಾ ಇದೆ ಅಂತ ಹೇಳಲಾಗುತ್ತೆ. ಈಗಿನ ಚಿತ್ರಗಳಲ್ಲಿ ಮಾನಸಿಕ ಅಸ್ವಸ್ಥರ ಚಿತ್ರಣ ಯಾವ ರೀತಿಯಾಗಿದೆ, ಏನಾದರೂ ಬದಲಾಗಿದೆಯಾ, ಹೇಗೆ?
1: 70-ರ ದಶಕದಿಂದ ನಾವು ಮಾನಸಿಕ ಕಾಯಿಲೆಗಳ ಚಿತ್ರಗಳನ್ನು ನೋಡ್ತಾ ಬಂದಿದ್ದೀವಿ. ನಾವು ಆಗ್ಲಿಂದ ಮನುಷ್ಯರನ್ನ ಒಂಥರ ದಡ್ಡರ ಥರ, ಮೂರ್ಖರ ಥರ, ವಿಚಿತ್ರವಾಗಿ ತೋರಿಸೋದೆ ಒಂಥರ, ಇನ್ನೂ ಒಂದು ವರ್ಡ್ ಹೇಳಬೇಕಾಗಿ ಸೈಕೋ ಥರ ತೋರಿಸೋದು ಒಂದು ಪ್ರಯತ್ನ ನಡೀತಾನೆ ಇದೆ. ಕಳೆದ 1 ದಶಕದಲ್ಲಿ ಹೌದು ಸ್ವಲ್ಪ ಪ್ರಯತ್ನ ನಡೀತಾ ಇದೆ. 80-ರಲ್ಲೂ ಕೆಲವೊಂದು ಕಾಯಿಲೆಗಳ ಬಗ್ಗೆ ಶರಪಂಜರ ಚಿತ್ರದಲ್ಲಿ ತುಂಬ ಚೆನ್ನಾಗಿ ತೋರಿಸಿದರು, ಸ್ಕಿಜೋಫ್ರೀನಿಯಾ ಅಂದರೆ ಏನಾಗುತ್ತೆ, ಅದರ ಎಫೆಕ್ಟ್ ಹೇಗಿರುತ್ತೆ ಅಂತಕೊಂಡು. ಇತ್ತೀಚಿನ ದಶಕದಲ್ಲಿ ಖಿನ್ನತೆಯ ಬಗ್ಗೆ ಹಿಂದಿ ಚಿತ್ರರಂಗದಲ್ಲಿ, ನೆನಪು ಶಕ್ತಿಯ ಕಾಯಿಲೆ, ವೃದ್ಧರಲ್ಲಾಗೋ ಡಿಮೆನ್ಷಿಯಾ ಕಾಯಿಲೆ ಬಗ್ಗೆ, ಈ ಆಲ್ಝೈಮರ್ಸ್ ಡಿಮೆನ್ಷಿಯಾ ಪೇಷೆಂಟ್ಸ್ ಬಗ್ಗೆ, ಕನ್ನಡದಲ್ಲಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರ ಆಗಿರ್ಬೋದು, ಮಕ್ಕಳಲ್ಲಿ ಈ ಎಜುಕೇಷನ್ ಸ್ಟಡೀಸಲ್ಲಿ ಹಿಂದುಳಿತಾರೆ, ಲರ್ನಿಂಗ್ ಡಿಸಬಿಲಿಟಿ ಅಂತ ಹೇಳ್ತೀವಿ, ಅದರಲ್ಲಿ ತಾರೆ ಜಮೀನ್ ಪರ್ ಅಂತ ಹೇಳ್ಬೋದು, ಒಳ್ಳೆಯ ಪ್ರಯತ್ನ ನಡೀತಾನೆ ಇದೆ. ಬಟ್ ಆದರೂ ಎಲ್ಲೋ ಒಂದು ಕಡೆಗೆ ಇನ್ನೂ ಒಬ್ಬ ಚಿತ್ರ ತಯಾರು ಮಾಡುವ ನಿರ್ದೇಶಕ ತನ್ನಂತಾನು ಕಂಪ್ಲೀಟಾಗಿ ಅದರ ಬಗ್ಗೆ ತಿಳುವಳಿಕೆ ಇಟ್ಟುಕೊಂಡು ಸಿನಿಮಾ ಮಾಡೋ ಪ್ರಯತ್ನ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನನ್ನ ಒಂದು ಸಲಹೆ ಏನಪ್ಪ ಅಂದರೆ, ಸಿನಿಮಾ ಮಾಡೋರಿಗೆ, ಒಬ್ಬ ನಿರ್ದೇಶಕ ಮಾನಸಿಕ ಕಾಯಿಲೆಯನ್ನು ಆ ಚಿತ್ರದ ಕಥೆಯಲ್ಲಿ ಇಟ್ಕೋಬೇಕು ಅನ್ನೋ ಪ್ರಯತ್ನ ಮಾಡಿದರೆ ತಲೆಯಲ್ಲಿ ಮೊದಲೊಂದು ಪ್ರಶ್ನೆ ಬರಬೇಕು, ಇದು ಈ ಚಿತ್ರಕಥೆಗೆ ಅಗತ್ಯ ಇದೆಯಾ? ಇದ್ದರೆ ಇದನ್ನು ನಾನು ತೋರಿಸೋ ರೀತಿಯಿಂದ ನಾನು ಎಲ್ಲರೂ ತಪ್ಪಾಗಿ ತೋರಿಸ್ತಾ ಇದ್ದ, ರಾಂಗ್ ಆಗಿ ತೋರಿಸ್ತಾ ಇದ್ದ, ಯಾಕಂದರೆ ಇದರಿಂದ ಇನ್ಫಾರ್ಮೇಷನ್ನು ತುಂಬ ಜನಕ್ಕೆ ಹೋಗುತ್ತೆ. ಸೊ ಹಾಗೆ ಹೋಗ್ತಾ ಹೋದಾಗೆಲ್ಲ ಅವನು ಅದರ ಬಗ್ಗೆ ಯಾರಾದರೂ ಒಬ್ಬರು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಚರ್ಚೆ ಮಾಡಿ ತನ್ನ ಒಂದು ಈ ರೀತಿ ತೋರಿಸ್ತಾರೆ ಸರಿನಾ ತಪ್ಪ ಅಂತ ಕೇಳಿಕೊಂಡು ಮುಂದೆ ಹೋಗೋದು ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ.
0: ಈಗ ಇತ್ತೀಚೆಗೆ ಈ ನಮ್ಮ ಮಾನಸಿಕ ಆರೋಗ್ಯ ಕಾಯಿದೆ 2017 ಏನಿದೆ, ಅದು ತುಂಬಾ ಚರ್ಚೆಯಲ್ಲಿದೆ. ಯಾಕಂದ್ರೆ ಎಲ್ಲ ಜನರ ಒಂದು ಒಳಿತನ್ನ ಗುರಿಯಾಗಿಟ್ಕೊಂಡು, ವಿಶೇಷವಾಗಿ ಮಾನಸಿಕ ಅಸ್ವಸ್ಥರಿಗೂ ಹಕ್ಕುಗಳಿದೆ ಅಂತ ಹೇಳಿ ಸಾಕಷ್ಟು ನಿಯಮಗಳನ್ನ ಅದರಲ್ಲಿ ರೂಪಿಸಲಾಗಿದೆ. ಸಿನಿಮಾ ಮಾಧ್ಯಮಕ್ಕೂ ಮತ್ತು ಇದಕ್ಕೂ, ಈ ಕಾಯಿದೆಗೂ ಏನಾದರೂ ಒಂದು ಪ್ರಸ್ತಾವನೆ ಇದೆಯಾ, ಅದರಲ್ಲಿ ಏನಾದರೂ ಮಾಡಬಹುದು ಅಂತ ಕಾನೂನಿನ ಬಗ್ಗೆ ಏನಾದರೂ ವಿವರಿಸಲಾಗಿದೆಯಾ, ಹೇಗೆ?
1: ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ 2017 ಸೆಕ್ಷನ್ 20 ಮತ್ತು 21 ಇದಕ್ಕೋಸ್ಕರನೇ ಮೀಸಲಾಗಿದೆ. ಸೊ ಈ ಒಂದು ಏನು ಮಾನಸಿಕ ಕಾಯಿಲೆಯನ್ನು ತೋರಿಸ್

0: ರೀತಿಯಲ್ಲಿ ಅವನಿಗೆ ಒಂದು ಹಕ್ಕಿದೆ, ಅವನಿಗೆ ಒಂದು ರೈಟ್ ಟು ನಾಟ್ ಬಿಂಗ್ ಶೋನ್ ಆಸ್ ಕ್ರೂಯಲ್, ಹಿಂಸಾತ್ಮಕವಾಗಿ ತೋರಿಸೋದು ಅಥವಾ ವಿಚಿತ್ರವಾಗಿ ತೋರಿಸೋದು ಅದು ತಪ್ಪು ಅಂತ ತೋರ್ಸಕ್ಕೆ ಒಂದು ರೂಲ್ ಇದೆ. ಅದನ್ನು ವೈಪರೀತ್ಯವಾಗಿ ತೋರಿಸಿದರೆ ಅದಕ್ಕೆ ತಕ್ಕ ಹಾಗೆ ಒಂದು ಪೆನಾಲ್ಟಿ, ಒಂದು ಮತ್ತು ಶಿಕ್ಷೆ ಕೂಡ ಅದಕ್ಕೆ ಇದೆ. ಅದೇ ರೀತಿ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಆ್ಯಕ್ಟ್ ಅಂತಂದಿದೆ, ಆರ್ ಪಿ ಡಿ ಎ ಆ್ಯಕ್ಟ್ 2006 ಬಂದಿತ್ತು ಅನ್ಸುತ್ತದೆ. ಅದರ ಪ್ರಕಾರ ಕೂಡ ಒಂದು ಈ ಒಂದು ಮಾನಸಿಕ ರೋಗಿ ಬುದ್ಧಿಮಾಂದ್ಯ ವ್ಯಕ್ತಿಯನ್ನ ಕೆಟ್ಟದಾಗಿ ಪ್ರತಿಬಿಂಬಿಸೋದು ಅಥವಾ ಕ್ರೂರಿಯಾಗಿ ಪ್ರತಿಬಿಂಬಿಸೋದು, ಹಿಂಸಾತ್ಮಕವಾಗಿ ನಿಂದನೆಯಾಗಿ ಪ್ರತಿಬಿಂಬಿಸೋದು ತಪ್ಪು ಅಂತ ಹೇಳಬೇಕಾಗತ್ತೆ. ಅದಕ್ಕೆ ತಕ್ಕ ಹಾಗೆ ಪೆನಾಲ್ಟೀಸು ಇದೆ.
1: ಈ ವಿಷಯದ ಕುರಿತಾಗಿ ನೀವು ಏನು ಸಂದೇಶವನ್ನು ನೀಡಲಿಕ್ಕೆ ಬಯಸ್ತೀರಿ?
0: ಹೆಲ್ತ್ ಪ್ರಮೋಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಮಾನಸಿಕ ಆರೋಗ್ಯದ ಕುರಿತು ಜನರಿಗೆ ಒಂದು ವಿಷಯನ ಪರಿಚಯ ಮಾಡೋದ್ರಲ್ಲಿ ಕೇವಲ ಮನೋವೈದ್ಯರ ಜವಾಬ್ದಾರಿ ಮಾತ್ರ ಅಲ್ಲ, ಸಮಾಜದ ಜವಾಬ್ದಾರಿ ಕೂಡ ಹೌದದು. ಕಾರಣ ಇವತ್ತಿನ ದಿವಸದ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬೇಕಂದ್ರೆ ಆನ್ ಎನ್ ಆವರೇಜ್ ಅಬೌಟ್ 6 crore ಪೀಪಲ್, 6 crore ಜನಕ್ಕೆ ಮಾನಸಿಕ ಕಾಯಿಲೆ ತೊಂದರೆ ಇದೆ. ಆದರೆ ಅದರಲ್ಲಿ ಕೇವಲ 10-20% ಜನ ಮಾತ್ರ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಳೋಕೆ ಬರ್ತಾರೆ. ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಒಂದು 10-20% ಜನ 12 ತಿಂಗಳ 1 ವರ್ಷಕ್ಕಿಂತ ಜಾಸ್ತಿ ತೊಂದರೆಗಳನ್ನ ಅನುಭವಿಸಿದ್ರು ಡಾಕ್ಟರ್ ಹತ್ರ ಹೋಗಲಿಕ್ಕೆ ಇನ್ನೂ ಟೈಮ್ ತೊಗೊಂಡಿರ್ತಾರೆ, ಹೋಗಿ ಮಾತಾಡೋದಿಲ್ಲ ಅವ್ರ ಜೊತೆಗೆ. ಇಷ್ಟು ಸ್ಥಿತಿ ಗಂಭೀರವಾಗಿದ್ದಾಗ ಸಮಾಜದ ಎಲ್ಲ ಜನರು ತಮ್ಮ ತಮ್ಮ ಒಂದು ಪ್ರಯತ್ನ ಮಾಡೋದು ಇಂಪಾರ್ಟೆಂಟು. ಆ ನಿಟ್ಟಿನಲ್ಲಿ ಸಿನಿಮಾ ಮಾಧ್ಯಮ ಒಂದು ತುಂಬ ಇಂಪಾರ್ಟೆಂಟ್ ಮಾಧ್ಯಮ, ತುಂಬ ದೊಡ್ಡ ಪರಿಣಾಮ ಬೀಳುತ್ತೆ, ಗಾಢವಾದ ಪರಿಣಾಮ ಬೀಳುತ್ತೆ. ಅದರ ಮೂಲಕ ಪುಸ್ತಕಗಳು ಹೇಳಲಾರದ ವಿಷಯಗಳನ್ನು ಜನಕ್ಕೆ, ಸಾವಿರಾರು ಜನಕ್ಕೆ, ಲಕ್ಷಾಂತರ ತಲುಪಿಸೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ಬ್ರೇಕಿಂಗ್ ಬ್ಯಾರಿಯರ್ಸ್, ಈ ಒಂದು ಏನು ಅಡೆಚಡೆಗಳಿದೆ ಮಾನಸಿಕ ಆರೋಗ್ಯದ ಕುರಿತು ಜನರಿಗೆ ತಿಳಿಸಲಿಕ್ಕೆ, ಅದನ್ನು ಮುರಿಲಿಕ್ಕೆ ಅವರು ಒಂದು ಪ್ರಯತ್ನ ಮಾಡಬೇಕಾಗತ್ತೆ. ಎರಡನೇದು, ಈ ಸ್ಟೀರಿಯೋಟೈಪಿಂಗ್ ಅಂತ ಏನಾಗಿದೆ, ಮಾನಸಿಕ ಆಗಿಲ್ಲ ಜನ ಹೀಗಿರ್ತಾರೆ ಹಾಗಿರ್ತಾರೆ, ಅದನ್ನು ಮುರಿಬೇಕಾದ ಪ್ರಸಂಗ ಬಂದಿದೆ. ಕೊನೆಯ ಪಾಯಿಂಟ್ ಏನಂದರೆ, ಸಿನಿಮಾದಲ್ಲಿ ತೋರಿಸ್ಬೇಕಾದ್ರೆ ಒಂದು ಒಂದು ವ್ಯಕ್ತಿ, ಒಂದು ಹೀರೋಯಿನ್ ಪ್ರಯತ್ನ, ಹೀರೋ ಪ್ರಯತ್ನ, ನನ್ನ ಪ್ರೀತಿಯಿಂದನೇ ವಾತ್ಸಲ್ಯದಿಂದನೇ ನನ್ನ ಹುಡುಗನನ್ನು ಚೇಂಜ್ ಮಾಡ್ತೀನಿ ಅಥವಾ ಈಗ ಚೇಂಜ್ ಮಾಡೋದನ್ನು ತುಂಬ ಪ್ರಯತ್ನ ಮಾಡ್ತಾರೆ, ಇಲ್ಲದ್ರೆ ಚೇಂಜ್ ಆಗೋದಿಲ್ಲ, ಅದು ಹಾಗೆ ಏನೋ ಆಗೋ ಕೆಟ್ಟದಾಗೋಗುತ್ತೆ. ಎರಡರ ಮಧ್ಯೆ ತುಂಬ ಇದೆ, ಅದು ಈ 2 ends ಆಫ್ ಸ್ಪೆಕ್ಟ್ರಮ್. ಮಧ್ಯದಲ್ಲಿ ಕಾಯಿಲೆಗೆ ಚಿಕಿತ್ಸೆ ತಗೊಂಡು ಸರಿ ಹೋಗುವಂಥದ್ದೇನು ನಾವು ರೆಗ್ಯುಲರ್ಲಿ ನೋಡ್ತೀವಿ, ಅದನ್ನು ಎಷ್ಟು ತೋರಿಸಿದಿರಿ, ಎಷ್ಟು ತೋರಿಸ್ತಾ ಇದ್ದೀರಿ, ಆ ನಿಟ್ಟಿನಲ್ಲಿ ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಬೇಕಾಗಿದೆ.
1: ಸಿನಿಮಾ ಮಾಧ್ಯಮಕ್ಕೂ ಮತ್ತು ಮಾನಸಿಕ ಆರೋಗ್ಯಕ್ಕೂ ಎಷ್ಟು ಹತ್ತಿರದ ಸಂಬಂಧವಿದೆ ಮತ್ತು ಹೇಗೆ ಅದನ್ನು ಸರಿಯಾಗಿ ತೋರಿಸಬೇಕು ಎನ್ನುವುದರ ಕುರಿತಾಗಿ ಇಷ್ಟೊತ್ತು ನಮ್ಮೊಡನೆ ಚರ್ಚೆಯನ್ನು ನಡೆಸಿದ್ರಿ, ಅದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಂದನೆಗಳು. ಸಿನಿಮಾ ಮಾಧ್ಯಮ ಅನ್ನೋದು ಕೇವಲ ಮನರಂಜನೆಗಾಗಿ ಮಾತ್ರವಲ್ಲ, ಇಡೀ ಸಮಾಜದ ಮೇಲೆ ಅದೊಂದು ಪರಿಣಾಮವನ್ನು ಬೀರಬಹುದು, ಹಾಗಾಗಿಯೇ ಅದು ಅತ್ಯಂತ ಜವಾಬ್ದಾರಿಯುತವಾಗಿ ಕೂಡ ಇರಬೇಕಾಗತ್ತೆ ಅನ್ನುವುದನ್ನು ನಾವು ಈ ಒಂದು ಕಾರ್ಯಕ್ರಮದ ಈ ಭಾಗದಲ್ಲಿ ನೋಡಿದ್ವಿ. ಇದರ ಕುರಿತು ಇನ್ನಷ್ಟು ಚರ್ಚೆ ಮುಂದಿನ ಭಾಗದಲ್ಲಿ.

0: ಆತ್ಮೀಯರೇ, ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆಯ ಎರಡನೇ ಭಾಗವನ್ನು. ಟಿವಿ ಸಿನಿಮಾ ಅಂತಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರನ್ನೂ ಅದು ಸೂಜಿಗಲ್ಲಿನಂತೆ ಸೆಳೆಯುತ್ತೆ. ವಿಶೇಷವಾಗಿ ಮಕ್ಕಳಿಗೆ ಮತ್ತು ಯುವ ಜನರಿಗೆ ಈ ಟಿವಿ ಸಿನಿಮಾ ಅಂತಂದ್ರೆ ಎಲ್ಲಿಲ್ಲದ ಆಕರ್ಷಣೆ. ಆದರೆ ಇವುಗಳನ್ನ ನೋಡೋದ್ರಿಂದ ಮನಸ್ಸಿನ ಮೇಲೆ ಅದು ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಎನ್ನುವುದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಅಭಯ ಆಸ್ಪತ್ರೆಯಲ್ಲಿ ಮನಃಶಾಸ್ತ್ರಜ್ಞರಾಗಿರುವಂತಹ ವಿಂಧ್ಯಾ ರೈ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸಿನಿಮಾ ನೋಡ್ತೀವಿ, ಧಾರಾವಾಹಿಗಳನ್ನ ನೋಡ್ತೀವಿ, ಮಕ್ಕಳು ಮತ್ತೆ ಯುವ ಜನರು ಎಲ್ಲರೂ ನೋಡೋದು ಸಹಜವೇ, ಆದ್ರೆ ಇದು ಮನಸ್ಸಿನ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ?
1: ಖಂಡಿತ, ಸಿನಿಮಾ ಮತ್ತೆ ದೃಶ್ಯ ಮಾಧ್ಯಮಗಳು ಮನಸ್ಸಿನ ಮೇಲೆ ಅಗಾಧವಾಗಿ ಪರಿಣಾಮ ಬೀರುತ್ತೆ. ಮನುಷ್ಯನ ಮೆದುಳಿನ ಮೇಲೆ ಸಿನಿಮಾ ಚಿತ್ರಣಗಳು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಒಂದು ಅಧ್ಯಯನ ಇದೆ, ಅದಕ್ಕೆ ನ್ಯೂರೋಸಿನಿಮ್ಯಾಟಿಕ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಏನ್ ಹೇಳಲಾಗುತ್ತೆ ಅಂತಂದ್ರೆ, ಸಿನಿಮಾ ಚಿತ್ರಣಗಳು ಮನಸ್ಸಿನ ಮೇಲೆ ಭಾವನಾತ್ಮಕವಾಗಿ ಇನ್ಫ್ಲುಯೆನ್ಸ್ ಮಾಡುತ್ತೆ. ಅಂದ್ರೆ ಈಗ ಸಿನಿಮಾಗಳಲ್ಲಿ ನೀವು ಪಾತ್ರಗಳು ಅತ್ತಾಗ ನಮಗೂ ದುಃಖ ಆಗುತ್ತೆ, ಆ ಪಾತ್ರಗಳು ನಕ್ಕಾಗ ನಮಗೂ ಖುಷಿ ಆಗುತ್ತೆ. ಸೊ ಯಾವ ವಿಚಾರ ಭಾವನಾತ್ಮಕವಾಗಿ ಇನ್ಫ್ಲುಯೆನ್ಸ್ ಮಾಡುತ್ತೋ ಅದು ಸುಪ್ತ ಮನಸ್ಸಿಗೆ ಇಳಿಯುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈಗಿನ ಕಾಲಘಟ್ಟನ ನೀವು ತಗೊಂಡ್ರೆ ಸಿನಿಮಾ ಧಾರಾವಾಹಿ ನೋಡದೇ ಇರೋ ಮನೆಗಳೇ ಇಲ್ಲ.
0: ಹೌದು,
1: ಇದು ತುಂಬಾ ಒಂದು ಸಾಮಾನ್ಯವಾದ ಒಂದು ಭಾಗ ನಮ್ಮ ಬದುಕಿನದ್ದು. ಸೊ ಹಾಗಾಗಿ ನಮ್ಮ ವಿಚಾರಗಳು ಮಾನಸಿಕ ಆಗಿರ್ಬೋದು, ನೈತಿಕ, ಸಾಮಾಜಿಕ, ಈ ವಿಚಾರಗಳು ಮೂಡುವಲ್ಲಿ ಹೇಗೆ ಒಂದು ಸಮಾಜದ ಪಾತ್ರ ಇದೆಯೋ ಅಷ್ಟೇ ಪಾತ್ರ ನಮ್ಮ ದೃಶ್ಯ ಮಾಧ್ಯಮ ಮತ್ತು ಸಿನಿಮಾದ ಪಾತ್ರವೂ ಇದೆ. ಸೊ

0: ಸಮಾಜದಲ್ಲಿ ಕೆಲವೊಂದು ಸೂಕ್ಷ್ಮ ವಿಚಾರಗಳು, ಅದು ಲಿಂಗಭೇದ, ಅಸಮಾನತೆ, ತಾರತಮ್ಯ, ವ್ಯಸನ, ಸಂಬಂಧಗಳ ಬಗೆಗಿನ ನಿರೀಕ್ಷೆ, ಇವೆಲ್ಲದರ ಬಗ್ಗೆ ನಮ್ಮ ಅಭಿಪ್ರಾಯ ಮೂಡೋದಕ್ಕೆ ಸಿನಿಮಾ ಕೂಡ ಮುಖ್ಯ ಕಾರಣ ಆಗುತ್ತೆ ಅಂದರೆ ತಪ್ಪಾಗೋದಿಲ್ಲ. ಇದೆಲ್ಲದರ ಜೊತೆ ಬಹಳ ಮುಖ್ಯವಾದ ಒಂದು ವಿಚಾರ, ಮಾನಸಿಕ ಆರೋಗ್ಯದ ಸಮಸ್ಯೆ ಬಗ್ಗೆ ಕಳೆದ 10 ವರ್ಷಗಳಿಂದ ಒಂದು ಸ್ವಲ್ಪ ಜಾಸ್ತಿ ಚರ್ಚೆ ಆಗ್ತಾ ಇದೆ. ಅದ್ರ ಮೊದಲು ಜನರಿಗೆ ಅದ್ರ ಬಗ್ಗೆ ಅಷ್ಟು ಅರಿವಿರಲಿಲ್ಲ. ಸೊ ಅದ್ರ ಬಗೆಗಿನ ಮಾಹಿತಿ ಮೊದಲು ಎಲ್ಲಿಂದ ಬರ್ತಾ ಇತ್ತು? ಹೆಚ್ಚಾಗಿ ದೃಶ್ಯ ಮಾಧ್ಯಮ ಮತ್ತೆ ಸಿನಿಮಾಗಳಿಂದ ಬರ್ತಾ ಇತ್ತು. ಆದ್ರೆ ಅದನ್ನು ಬಿಂಬಿಸಿರುವಂತ ರೀತಿ ತುಂಬಾ ನೆಗೆಟಿವ್ ಆಗಿದೆ ನಮ್ಮ ಸಿನಿಮಾಗಳಲ್ಲಿ. ಸೊ ಮಾನಸಿಕ ಸಮಸ್ಯೆ ಇರೋರು ತುಂಬಾ ವಿಚಿತ್ರವಾಗಿ ಆಡ್ತಾರೆ, ಅವರು ಇನ್ನೊಬ್ಬರಿಗೆ ಹಾರ್ಮ್ ಮಾಡ್ತಾರೆ, ಅವರಿಗೆ ಚಿಕಿತ್ಸೆ ಇಲ್ಲ ಈ ಕಾಯಿಲೆಗೆ, ಆಮೇಲೆ ಚಿಕಿತ್ಸೆ ಕೊಟ್ಟರು ಕೂಡ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ಅದು ತುಂಬಾ ಪೇನ್ಫುಲ್ ಆಗಿ ಭಯಾನಕವಾಗಿರುತ್ತೆ. ಈ ತರ ಎಕ್ಸಾಜರೇಟೆಡ್ ಆಗಿ ನೈಜತೆಗೆ ತುಂಬಾ ದೂರ ಇರೋ ರೀತಿ ಚಿತ್ರಣ ಮಾಡಿರೋದ್ರಿಂದ ಈಗಿನ ಕಾಲದಲ್ಲಿ ಕೂಡ ಚಿಕಿತ್ಸೆಗೆ ಬರೋದಕ್ಕೆ ಜನ ಹಿಂಜರಿತಾರೆ, ಯಾಕೆಂದ್ರೆ ಅಷ್ಟೊಂದು ಸ್ಟಿಗ್ಮಾ ಇದೆ. ಇದಕ್ಕೆ ಸಿನಿಮಾ ದೃಶ್ಯ ಮಾಧ್ಯಮ ಕೂಡ ಮುಖ್ಯ ಕಾರಣ ಅಂದ್ರೆ ತಪ್ಪಾಗೋದಿಲ್ಲ.
1: ನೀವು ಹೇಳಿದ್ರಿ ಈಗ ಸಿನಿಮಾ ಮತ್ತು ದೃಶ್ಯ ಮಾಧ್ಯಮ ಇಲ್ಲದಂತಹ ಮನೆಗಳೇ ಇಲ್ಲ ಅಂತೇಳಿ. ಚಿಕ್ಕ ಚಿಕ್ಕ ಮಕ್ಕಳು, ಸುಮಾರು 1-1.5-2 ವರ್ಷದ ಮಕ್ಕಳು ಕೂಡ ಮೊಬೈಲ್ ಅನ್ನ ಇಟ್ಕೊಂಡು ಅಥವಾ ಟಿವಿ ಮುಂದೆ ಗಂಟೆಗಟ್ಟಲೆ ಸಮಯವನ್ನ ಕಳೆಯೋದು ಇಂದಿನ ದಿನಗಳಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ಸಾಮಾನ್ಯ ಚಿತ್ರಣ. ಹಾಗಾಗಿ ಮಕ್ಕಳ ಮನಸ್ಸಿನ ಮೇಲೆ, ಅದು ಚಿಕ್ಕ ಮಕ್ಕಳೇ ಆಗಿರಬಹುದು ಅಥವಾ ಶಾಲೆಗೆ ಹೋಗುವ ಮಕ್ಕಳೇ ಆಗಿರಬಹುದು, ಈ ಎಲ್ಲ ರೀತಿಯ ನೋಡೋದೇನಿದೆಯಲ್ಲ, ವೀಕ್ಷಣೆ ಯಾವ ರೀತಿ ಪರಿಣಾಮ ಬೀರುತ್ತೆ?
0: ಹೌದು ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದ್ರೆ ಮಕ್ಕಳ ಮನಸ್ಸು ಅಥವಾ ಮೆದುಳು ಬೆಳವಣಿಗೆ ಹಂತದಲ್ಲಿ ಇರುತ್ತೆ. ಸೊ ಬೆಳವಣಿಗೆ ಹಂತದಲ್ಲಿ ಇರೋದ್ರಿಂದ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತೆ. ಅವರಿಗೆ ಕಾಲ್ಪನಿಕತೆ ಮತ್ತೆ ನೈಜತೆ ಬಗ್ಗೆ ಅಂತರ ತಿಳಿಯೋದು ಸ್ವಲ್ಪ ಕಷ್ಟ, ಅಂತರ ತಿಳಿಯೋದಿಲ್ಲ ಅವ್ರಿಗೆ. ನೋಡಿದ್ದನ್ನ ಸರಿ ತಪ್ಪು ವಿಶ್ಲೇಷಣೆ ಮಾಡದೆ ಅನುಕರಣೆ ಮಾಡುವಂತ ವಯಸ್ಸು ಕೂಡ ಹೌದು. ಸೊ ಹಾಗಾಗಿ ವಯಸ್ಸಿಗೆ ಮೀರಿದಂತ ಕೆಲವೊಂದು ಚಿತ್ರಣಗಳು ಅಥವಾ ಹಿಂಸಾತ್ಮಕ ಭಯಾನಕ ಚಿತ್ರಣಗಳನ್ನ ನೋಡೋದ್ರಿಂದ ಖಿನ್ನತೆ, ಆತಂಕ, ನಿದ್ರಾಹೀನತೆ, ನಿದ್ದೆಯಲ್ಲಿ ಬೆಚ್ಚಿ ಬೀಳುವಂಥದ್ದು ಅಥವಾ ಶಾಲೆಗೆ ಹೋಗೋದಕ್ಕೆ ತಿರಸ್ಕಾರ ಮಾಡುವಂಥದ್ದು, ಇಂಥ ಹಲವಾರು ಸಮಸ್ಯೆಗಳನ್ನು ನಾವು ರೆಗ್ಯುಲರ್ ಆಗಿ ಕ್ಲಿನಿಕಲ್ ನೋಡ್ತೀವಿ. ಇದರ ಜೊತೆಯಲ್ಲಿ ಇದು ಎಲ್ಲಾ ನೆಗೆಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ಏನಲ್ಲ, ಕೆಲವೊಂದು ಯಾಕೆಂದ್ರೆ ಮಕ್ಕಳು ನೋಡಿನೂ ಕಲಿಯೋದ್ರಿಂದ ಕೆಲವೊಂದು ಒಳ್ಳೆ ಸಂದೇಶ ಇರೋವಂತ ಸಿನಿಮಾಗಳು ಅಥವಾ ದೃಶ್ಯಗಳನ್ನ ತೋರಿಸೋದ್ರಿಂದ ಅದು ಹೆತ್ತವರು ನಿಗಾ ವಹಿಸಬೇಕು, ಅವ್ರ ಜೊತೆ ಕೂತ್ಕೊಂಡು ನೋಡೋದ್ರಿಂದ ಸಕಾರಾತ್ಮಕವಾದ ಚಿಂತನೆ ಮತ್ತೆ ವರ್ತನೆಯನ್ನ ಬೆಳೆಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ. ಆದ್ರೆ ಅವ್ರು ಯಾವ ರೀತಿಯ ಕಂಟೆಂಟ್ ನ ನೋಡ್ತಾರೆ ಅನ್ನೋದ್ರ ಬಗ್ಗೆ ಹೆತ್ತವರ ನಿಗಾ ಇರಬೇಕು, ಅದಕ್ಕೆ ಒಂದು ಟೈಮ್ ಲಿಮಿಟೇಷನ್ ಇರಬೇಕು. 3 ವರ್ಷದ ಕೆಳಗಡೆ ಇರೋ ಮಕ್ಕಳಿಗೆ ದೃಶ್ಯ ಮಾಧ್ಯಮ ತೋರಿಸ್ತಾ ಇದ್ರೇನೆ ಉತ್ತಮ.
1: ಮಕ್ಕಳಾಯ್ತು, ಮುಂದಿನ ಒಂದು ಹಂತ ಏನಿದೆ, ಯೌವನ. ಯೌವನದಲ್ಲಿ ಎಲ್ಲವೂ ಚಂದ, ಯೌವನದಲ್ಲಿ ಹೊಸ ಹೊಸದನ್ನ ಮಾಡುವಂತಹ ಹುಮ್ಮಸ್ಸಿರುತ್ತೆ, ಹಾಗೆ ಬೇರೆ ಬೇರೆಯದನ್ನ ನೋಡುವಂತಹ ಕುತೂಹಲ ಕೂಡ ಇರುತ್ತೆ. ಈ ಯುವ ಜನರು ಅಂದ್ರೆ ಯುವಕ ಯುವತಿಯರ ಒಂದು ಮನೋಬೆಳವಣಿಗೆಯ ಮೇಲೆ ಈ ಎಲ್ಲ ಮಾಧ್ಯಮಗಳು ಬೀರುವಂತಹ ಪ್ರಭಾವ ಎಂಥದ್ದು?
0: ಹೌದು, ಹದಿಹರೆಯ ಮತ್ತೆ ಯುವ ಜನತೆ ಸಿನಿಮಾ ಜಗತ್ತಿನಿಂದ ಬಲುಬೇಗ ಆಕರ್ಷಿತರಾಗಿರ್ತಾರೆ. ಈ ವಯಸ್ಸಲ್ಲಿ ದೈಹಿಕ ಸೌಂದರ್ಯ ಆಗ್ಲಿ, ಪ್ರೀತಿ ಪ್ರೇಮದ ವಿಚಾರ, ಆಕರ್ಷಣೆ, ಇದು ತುಂಬಾ ಮುಖ್ಯ ಆಗುತ್ತೆ ಅವ್ರಿಗೆ. ಇದು ವಯೋ ಸಹಜ, ಇದು ತಪ್ಪಲ್ಲ. ಹಾಗಾಗಿ ಈ ಇದರ ಬಗೆಗಿನ ನಿರೀಕ್ಷೆಗಳು ಏನಿರುತ್ತಲ್ವಾ, ಇದು ದೃಶ್ಯ ಮಾಧ್ಯಮ ಮತ್ತೆ ಸಿನಿಮಾದಿಂದ ಪ್ರೇರೇಪಣೆ ಆಗ್ಬೋದು. ಯಾವಾಗ ನೈಜತೆ ಮತ್ತೆ ಅವರ ನಿರೀಕ್ಷೆ ಇದರಲ್ಲಿ ತುಂಬಾ ಅಂತರ ಇರುತ್ತೆ, ಅದು ಖಿನ್ನತೆ ಮತ್ತೆ ಕೆಲವೊಂದ್ಸಲ ಆತ್ಮಹತ್ಯೆಯ ಕಡೆ ಮುಖ ಮಾಡುವಂತದನ್ನು ಪ್ರೇರೇಪಣೆ ಮಾಡಬಹುದು. ಇದರ ಜೊತೆಯಲ್ಲಿ ಈ ವಯಸ್ಸು ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ಆಗುವಂತಹ ಘಟ್ಟ. ನಾನ್ ಯಾರು, ನಾನು ಏನ್ ಮಾಡಬೇಕು, ಆತರ ವ್ಯಕ್ತಿತ್ವ ಬೆಳವಣಿಗೆ ಆಗುವಂತಹ ಘಟ್ಟ ಆಗಿರೋದ್ರಿಂದ ಒಂದು ಸರಿಯಾದ ಗುರು, ಸರಿಯಾದ ಗುರಿ, ಮಾರ್ಗದರ್ಶನ ಇಲ್ಲದೆ ಇದ್ರೆ ಸಿನಿಮಾ ನಟ ನಟರನ್ನ, ನಟ ನಟಿಯರ್ನ, ಇಲ್ಲ ಅವರು ಮಾಡೋ ಪಾತ್ರಗಳನ್ನೇ ಆದರ್ಶವಾಗಿಸುವಂತ ಸಾಧ್ಯತೆ ಇದೆ. ಸೊ ಇದು ಕೂಡ ಹಾನಿಕರ ಆಗುವಂತ ಸಾಧ್ಯತೆ ಇದೆ. ಇನ್ನು ಅಧ್ಯಯನ ಏನ್ ಹೇಳುತ್ತೆ ಅಂತಂದ್ರೆ, ಹಿಂಸಾತ್ಮಕ ಚಿತ್ರಣಗಳನ್ನು ಜಾಸ್ತಿ ಮಾಧ್ಯಮದಲ್ಲಿ ನೋಡೋದ್ರಿಂದ ಯುವಜನತೆಯಲ್ಲಿ ಆಕ್ರಮಣಶೀಲತೆ ಜಾಸ್ತಿ ಆಗುತ್ತೆ ಅನ್ನೋದನ್ನ ಅಧ್ಯಯನನೇ ಹೇಳುತ್ತೆ. ಇನ್ನೂ ಒಂದು ಮುಖ್ಯವಾದ, ಕೊನೆಯಲ್ಲಿ ಮುಖ್ಯವಾದ ವಿಚಾರ, ಒತ್ತಡ. ಒತ್ತಡ ಮನುಷ್ಯನ ಎಲ್ಲಾ ಮನುಷ್ಯರ ಬದುಕಲ್ಲಿ ಬರುವಂತದ್ದು. ಒತ್ತಡ ಆದಾಗ ಅಥವಾ ಸೋಲಾದಾಗ, ಬ್ರೇಕಪ್ ಆಯ್ತು ಅಂತಾನೆ ಅನ್ಕೊಳ್ಳಿ, ಅವಾಗ ಈ ಸಿನಿಮಾದ ಪ್ರಭಾವದಿಂದ ಆತ್ಮಹತ್ಯೆ ಅಥವಾ ವ್ಯಸನದ ಕಡೆ ಮುಖ ಮಾಡುವಂತದ್ದು ಎಷ್ಟೊಂದು ನಿದರ್ಶನಗಳನ್ನು ಕೂಡ ನಾವು ನೋಡ್ತೀವಿ.
1: ಈಗ ಸಿನಿಮಾಗಳು ಮತ್ತು ಧಾರಾವಾಹಿಗಳ ವಿಷಯ ಬಂದಾಗ ನಿರ್ಮಾಪಕರು ಹೇಳುವಂಥದ್ದು ಒಂದು ಮಾತು ಏನು ಅಂದ್ರೆ, ಮಹಿಳೆಯರು ಏನಿದ್ದಾರೆ ಅವರು ನಮ್ಮ ಟಾರ್ಗೆಟ್. ಯಾಕಂದ್ರೆ ಭಾವನೆಗಳು ಹೆಚ್ಚಿರುವಂತಹ ಮಹಿಳೆ

0: ಅಲ್ಲಿ ಬರುವ ತೆರೆಯ ಮೇಲೆ ಬರುವಂತಹ ಚಿತ್ರಣಗಳಿಗೆ ತುಂಬಾ ಬೇಗ ಸ್ಪಂದಿಸ್ತಾರೆ, ಪ್ರತಿಕ್ರಿಯಿಸ್ತಾರೆ. ಹಾಗಾಗಿ ಅವರಿಗೆ ಅದು ಇಷ್ಟ ಆಯ್ತು ಅಂತಾದ್ರೆ, ಅವರ ಮೇಲೆ ಅದು ಪ್ರಭಾವ ಬೀರ್ತು ಅಂತಾದ್ರೆ ಸಿನಿಮಾ ಗೆದ್ದಂತೆ ಅಥವಾ ಧಾರಾವಾಹಿ ಯಶಸ್ವಿಯಾದಂತೆ. ಹೀಗಾಗಿ ಸೂಕ್ಷ್ಮ ಮನಸ್ಸಿನ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುವ ಮಹಿಳೆಯರ ಮನಸ್ಸಿನ ಮೇಲೆ ಈ ಎಲ್ಲ ದೃಶ್ಯ ಮಾಧ್ಯಮಗಳ ಪ್ರಭಾವ ಎಷ್ಟರ ಮಟ್ಟಿನದ್ದು?
1: ಹೌದು, ಸೊ ಮಹಿಳೆ ಅಂತ

0: ಕೂಡ ನೋಡ್ತಾರೆ, ಹಾಗೆ ಅಂತೇನಿಲ್ಲ. ಸೊ ಈ ಧಾರಾವಾಹಿಗಳಲ್ಲಿ ಆಲ್ಮೋಸ್ಟ್ ಹೆಚ್ಚಿನ ಮನೆಗಳಲ್ಲಿ ಬೆಳಿಗ್ಗೆಯಿಂದ ರಾತ್ರಿ ತನಕನೂ ಧಾರಾವಾಹಿ ಓಡ್ತಾ ಇರುತ್ತೆ. ಈ ಏಜ್ ಆದ ವಯಸ್ಸಾದ ಮಹಿಳೆಯರಿಗೆ, ಎಸ್ಪೆಷಲಿ ಸಿಟಿ ಕಡೆ ಇರೋ ಮಹಿಳೆಯರಿಗೆ ಮಾಡೋದಕ್ಕೆ ಬೇರೇನು ಕೆಲಸ ಇರೋದಿಲ್ಲ ಅಥವಾ ಸಾಧ್ಯ ಆಗೋದಿಲ್ಲ. ಹಾಗಿದ್ದಾಗ ಟೈಮ್ ಪಾಸ್ ಮಾಡೋದಕ್ಕೆ ಧಾರಾವಾಹಿಗಳ ಮೊರೆ ಹೋಗ್ತಾರೆ. ಆದರೆ ಧಾರಾವಾಹಿಗಳಲ್ಲಿ ಏನ್ ತೋರಿಸ್ತಾರೆ ಅನ್ನೋದನ್ನ ನಾವು ಬಹಳ ಮುಖ್ಯವಾಗಿ ಗಮನ ಹರಿಸಬೇಕಾಗಿದೆ. ಹೆಚ್ಚಿನ ಧಾರಾವಾಹಿಗಳಲ್ಲಿ ಅತ್ತೆ ಸೊಸೆ ಜಗಳ, ಅತ್ತಿಗೆ ನಾದಿನಿ ಜಗಳ, ಗಂಡ ಹೆಂಡತಿ ಜಗಳ, ಸೊ ಸಂಬಂಧಗಳ ನಕಾರಾತ್ಮಕ ಚಿತ್ರಣನೇ ಜಾಸ್ತಿ ಆಗುತ್ತೆ. ಸೊ ಆಲ್ರೆಡಿ ನಮ್ಮ ಜೀವನದಲ್ಲಿ ಈ ಸಂಬಂಧಗಳಲ್ಲಿ ಬಿರುಕು ಇದ್ರೆ ಇದು ಮನಸ್ಸನ್ನ ಇನ್ನೂ ಕಹಿ ಮಾಡುವಂತ ಸಾಧ್ಯತೆನೇ ಹೆಚ್ಚಾಗಿರುತ್ತೆ. ಇದು ಧಾರಾವಾಹಿ. ಧಾರಾವಾಹಿ ನೋಡೋದೇ ಕೆಲವರಿಗೆ ಒಂದು ಚಟ ಆಗ್ಬಿಡ್ಬೋದು, ಕುಟುಂಬದವ್ರ ಜೊತೆ ಅಥವಾ ಮಕ್ಕಳ ಜೊತೆಗಿನ ಸಮಯ ಕಡಿಮೆ ಆಗ್ಬೋದು. ಎಷ್ಟೋ ಮಕ್ಕಳು ನಮ್ಮ ಹತ್ರ ಬಂದು ಹೇಳ್ತಾರೆ ತಂದೆ ತಾಯಿಗೆ ಸಮಯ ಇಲ್ಲ, ಧಾರಾವಾಹಿ ನೋಡ್ತಾರೆ ಅಂತ. ಅಥವಾ ಓದೋದಿಕ್ಕೆ ನಾಳೆ ಪರೀಕ್ಷೆ ಇದೆ, ಆದ್ರೆ ಅಜ್ಜಿಗೆ ಧಾರಾವಾಹಿ ನೋಡ್ಬೇಕು, ಅವ್ರು ಸ್ಟಾಪ್ ಮಾಡಲ್ಲ, ನನಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಇಂಥ ಎಷ್ಟೊಂದು ನಿದರ್ಶನಗಳು ಇದೆ. ಇನ್ನ ಸಿನಿಮಾಕ್ಕೆ ಬಂದ್ರೆ, ಸಿನಿಮಾದಲ್ಲಿ ಒಂದು ಹೆಣ್ಣನ್ನ ದೈಹಿಕ ಸೌಂದರ್ಯಕ್ಕೆ ಅತಿ ಆದ್ಯತೆ ಕೊಟ್ಟು ಚಿತ್ರಣ ಮಾಡಿರೋದ್ರಿಂದ ಹೆಣ್ಣಿಗೆ ಇದರಿಂದ ತನಗೆ ತಾನೇ ಹೋಲಿಕೆ ಮಾಡಿಕೊಳ್ಳೋದು, ತನ್ನ ವ್ಯಾಲ್ಯೂ ದೈಹಿಕ ಸೌಂದರ್ಯ ಇದ್ರೆ ಮಾತ್ರ ಅನ್ನುವಂತ ವಿಚಾರಗಳು ಮನಸ್ಸಿಗೆ ಬರಬಹುದು. ಸೊ ಇದರಿಂದ ಖಿನ್ನತೆ, ಕೀಳರಿಮೆ ಬೆಳೆಯುವಂತ ಸಾಧ್ಯತೆ ಇದೆ. ಇದರ ಜೊತೆಯಲ್ಲಿ ಹೆಣ್ಣನ್ನ ಅಬಲೆ ಅನ್ನೋ ತರ ತೋರಿಸೋದು, ಅಥವಾ ಅವ್ರು ಅವು ದೌರ್ಜನ್ಯನ ಸಹಿಸಿಕೊಂಡ್ರೆ ಅವಳು ಒಳ್ಳೆ ಹೆಣ್ಮಗಳು, ವಾಪಸ್ಸು ನಿಂತು ಮಾತಾಡಬಾರ್ದು, ಅವಳು ಒಳ್ಳೆ ಹೆಣ್ಮಗಳು, ಈ ತರ ಚಿತ್ರಣಗಳನ್ನು ಅಥವಾ ಒಂದು ಹೆಣ್ಣನ್ನ ವಸ್ತುನಿಷ್ಠವಾಗಿ ಒಂದು ಭೋಗದ ವಸ್ತು ಆ ತರ ತೋರಿಸೋದ್ರಿಂದ ಹೆಣ್ಣಿನ ಮೇಲಿನ ದೌರ್ಜನ್ಯನ ಪ್ರೇರೇಪಿಸಿದಂತೆ ಆಗ್ಬೋದು. ಸಬಲವಾದ ಹೆಣ್ಣಿನ ಒಂದು ಚಿತ್ರಣ ಅಥವಾ ಸಿನಿಮಾ ಮಾಡೋದ್ರಿಂದ ಇದರಿಂದ ಸಕಾರಾತ್ಮಕ ಇನ್ಫ್ಲುಯೆನ್ಸ್ ಕೂಡ ಆಗೋ ಸಾಧ್ಯತೆ ಇದೆ.
1: ಚೆನ್ನಾಗಿ ಹೇಳಿದ್ರಿ ನೀವು. ಯಾಕಂದ್ರೆ ಒಂದೆಡೆ ಅತಿಯಾದ ಆದರ್ಶಗಳು ಎಲ್ಲವನ್ನು ಕೇಳಿ ತಲೆ ತಗ್ಗಿಸಿ ಒಂದು ಮಾತನಾಡದೆ ಮಾಡುವಂತಹ ಹೆಣ್ಣು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಸ್ವಾತಂತ್ರ್ಯಕ್ಕೂ ಮತ್ತು ಸ್ವೇಚ್ಛಾಚಾರಕ್ಕೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲದೆ ಇರುವಂತಹ ಹೆಣ್ಣು, ಎರಡು ಅತಿರೇಕಗಳ ನಡುವೆ ಈ ಎಲ್ಲ ಧಾರಾವಾಹಿಗಳಲ್ಲಿ ಚಿತ್ರಣ ಬರ್ತಾ ಇರೋದಕ್ಕಾಗಿ ಎಲ್ಲೋ ಸಾಮಾನ್ಯವಾಗಿ ಬದುಕನ್ನ ನಡೆಸ್ತಾ ಇರುವಂತಹ ಹೆಣ್ಣಿಗೆ ಅದನ್ನ ಹೊತ್ತು ನಡೆಯುವಂತದ್ದು ಕಷ್ಟ ಆಗುತ್ತೆ ಅನ್ನುವ ಮಾತು ತುಂಬಾ ಸತ್ಯ. ಸಿನಿಮಾ ಮಾಧ್ಯಮದಿಂದ ಈ ಮಾನಸಿಕ ಆರೋಗ್ಯ ಅನ್ನೋದನ್ನ ಉತ್ತಮ ಪಡಿಸ್ಲಿಕ್ಕೆ ಸಾಧ್ಯನಾ?
0: ಹೌದು, ಯಾಕೆಂದ್ರೆ ಸಿನಿಮಾ ಅನ್ನೋದು ಬಹಳ ಒಂದು ಪವರ್ಫುಲ್ ಟೂಲ್. ಈಗ ನಾವು ಮಾನಸಿಕ ಆರೋಗ್ಯದ ಸಮಸ್ಯೆ ಬಗ್ಗೆ ಆಗ್ಲಿ ಅಥವಾ ಸಾಮಾಜಿಕ ವಿಚಾರಗಳ ಬಗ್ಗೆ ಆಗ್ಲಿ ನಾವು ಕ್ಯಾಂಪೇನಿಂಗ್ ಮಾಡ್ತೀವಿ ಅಥವಾ ಟಾಕ್ ಕೊಡ್ತೀವಿ, ಅದಕ್ಕಿಂತನೂ ಹೆಚ್ಚು ಪರಿಣಾಮಕಾರಿ ಯಾವುದು ಅಂತಂದ್ರೆ ಸಿನಿಮಾ. ಸಿನಿಮಾ ಅನ್ನೋದು ಸಿಟಿಯವರಿಗೂ ತಲುಪುತ್ತೆ, ಹಳ್ಳಿಯವ್ರಿಗೂ ತಲುಪುತ್ತೆ. ಇದಕ್ಕೆ ಎಜುಕೇಶನ್ ಬೇಕು ಅಂತ ಏನೂ ಇಲ್ಲ, ಎಲ್ಲರ ಮನಸ್ಸಿಗೂ ಬಲು ಬೇಗ ತಲುಪುವಂಥದ್ದು ದೃಶ್ಯ ಮಾಧ್ಯಮ. ಸೊ ಹಾಗಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನ ದೂರ ಮಾಡೋದಿಕ್ಕೆ ಕೂಡ ಒಳ್ಳೆಯ ಸಂದೇಶ ಇರುವ ಸಿನಿಮಾಗಳಿಂದ ಖಂಡಿತವಾಗ್ಲೂ ಸಾಧ್ಯ. ಸಾಮಾಜಿಕ ಪಿಡುಗುಗಳು, ಅಸಮಾನತೆ, ಲಿಂಗಭೇದ, ತಾರತಮ್ಯ ಇಂಥ ವಿಚಾರಗಳ ಬಗ್ಗೆ ಒಳ್ಳೆಯ ಸಂದೇಶ ಇರುವಂತ ಸಿನಿಮಾದಿಂದ ಖಂಡಿತವಾಗ್ಲೂ ಒಳ್ಳೆ ಪರಿಣಾಮ ಆಗುತ್ತೆ. ಇನ್ನು ಹಾಸ್ಯಭರಿತ ಸಿನಿಮಾಗಳು ಒತ್ತಡನ ಕಡಿಮೆ ಮಾಡೋದಕ್ಕೂ ಕೂಡ, ಅಥವಾ ಒಳ್ಳೆ ಸಂದೇಶ ಇರೋ ಸಿನಿಮಾಗಳು ಒತ್ತಡನ ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ.
1: ಸಿನಿಮಾ ಅಂತಂದ್ರೆ ಎಲ್ಲವೂ ಒಳ್ಳೆಯದಲ್ಲ, ಎಲ್ಲವೂ ಕೆಟ್ಟದ್ದು ಅಲ್ಲ.
0: ಹೌದು,
1: ಅದನ್ನ ನಾವು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೇವೆ ಅನ್ನೋದ್ರ ಮೇಲೆ ಅದು ಅವಲಂಬಿತ ಆಗುತ್ತೆ ಅನ್ನೋಂತಹ ಮಾತನ್ನ ಹೇಳಿದ್ರಿ. ಕಡೆಯದಾಗಿ ಏನ್ ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೀರಿ?
0: ಅತಿ ಆದ್ರೆ ಅಮೃತನು ವಿಷ ಅನ್ನೋಂತ ಒಂದು ಮಾತಿದೆ. ಸೊ ಹಿತಮಿತವಾಗಿ ಒಳ್ಳೆಯ ಸಂದೇಶ ಇರುವ ಧಾರಾವಾಹಿ ಅಥವಾ ಸಿನಿಮಾ ನೋಡೋದ್ರಿಂದ ತೊಂದರೆ ಏನೂ ಇಲ್ಲ. ಇದು ಮಾನಸಿಕ ಆರೋಗ್ಯದ ನಿಟ್ಟಿನಲ್ಲಿ ಉಚಿತ. ಮಕ್ಕಳು, ಹದಿಹರೆಯದವರು ಯಾವ ರೀತಿಯ ಮೂವಿ ಅಥವಾ ಯಾವ ರೀತಿಯ ಧಾರಾವಾಹಿ ನೋಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಹೆತ್ತವರ ಗಮನ ಇರಲಿ. ಇದರ ಜೊತೆಗೆ ಸಿನಿಮಾ ಮತ್ತೆ ಧಾರಾವಾಹಿ ಮಾಡೋರ ಮೇಲೂ ಕೂಡ ಒಂದು ನೈತಿಕ ಮತ್ತೆ ಸಾಮಾಜಿಕ ಜವಾಬ್ದಾರಿ ಇದೆ. ಸೊ ಇದನ್ನ ಮನಸ್ಸಲ್ಲಿಟ್ಟುಕೊಂಡು ಒಳ್ಳೆ ಒಳ್ಳೆ ಸಂದೇಶ ಇರುವಂತ ಸಿನಿಮಾಗಳು ಬರಲಿ ಅನ್ನೋದು ನನ್ನ ಅಭಿಪ್ರಾಯ.
1: ಇದುವರೆಗೆ ಸಿನಿಮಾ ಮತ್ತು ದೃಶ್ಯ ಮಾಧ್ಯಮಗಳು ಮನಸ್ಸಿನ ಮೇಲೆ ಮತ್ತು ಮಾನಸಿಕ ಬೆಳವಣಿಗೆಯ ಮೇಲೆ ಯಾವೆಲ್ಲ ರೀತಿ ಪ್ರಭಾವವನ್ನ ಬೀರುತ್ತೆ, ಹಾಗೆ ಅದರ ಒಪ್ಪು ತಪ್ಪು ಎರಡನ್ನ ಕೂಡ ಅತ್ಯಂತ ಸೊಗಸಾಗಿ ವಿಶ್ಲೇಷಿಸಿ ಹೇಳಿದ್ದೀರಿ. ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ, ವಂದನೆಗಳು. ಸಿನಿಮಾ ಇರಬಹುದು ಅಥವಾ ಯಾವುದೇ ಸಮೂಹ ಮಾಧ್ಯಮ ಇರಬಹುದು, ಸರಿಯಾಗಿ ಬಳಕೆಯಾದಾಗ ಮಾತ್ರ ಸಮಾಜದಲ್ಲಿ ಅದು ಉತ್ತಮವಾದಂತಹ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ. ಹಾಗಾಗಲಿ ಅಂತ ಆಶಿಸುತ್ತಾ ಇಂದಿನ ಮನೋಚಿಂತನ ಮಾಲಿಕೆಯ ಈ ಸಂಚಿಕೆ ಕೊನೆಗೊಳ್ಳುತ್ತಾ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು

ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸಿನಿಮಾ ಮಾಧ್ಯಮ ಹಾಗೂ ಮಾನಸಿಕ ಆರೋಗ್ಯ ಎಂಬ ವಿಷಯದ ಕುರಿತು ಬೆಂಗಳೂರಿನ ಅಭಯ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಶಶಿಧರ್ ಬಿಳಗಿ ಮತ್ತು ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ವಿಂದ್ಯಾರೈರವರ ಜೊತೆಗಿನ ಮನೋಚಿಂತನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಸ್ಸಂಜೆ ಆರೋಗ್ಯ ಸಮಸ್ಯೆ ಮತ್ತು ವೃದ್ಧಾಪ್ಯ ಜೀವನ ಕುರಿತು ಸರಗೂರು ತಾಲೂಕಿನ ದೇವಲಾಪುರ ಹುಂಡಿ ಗ್ರಾಮದ ಶ್ರೀಮತಿ ಸಂಜೀವಮ್ಮರವರ ಜೊತೆಗಿನ ಸಂದರ್ಶನಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಮುಸ್ಸಂಜೆ ವೃದ್ಧರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ, ಇವತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಒಂದು ಬಳೆಗಾರ ವೃತ್ತಿ ಅನುಭವ ಕುರಿತು ಮತ್ತು ವೃದ್ಧಾಪ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ದೇವಲಾಪುರ ಹುಂಡಿಯ ಶ್ರೀಮತಿ ಸಂಜೀವಮ್ಮರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ವೃದ್ಧಾಪ್ಯ ಜೀವನ ಮತ್ತು ಬಳೆಗಾರ ವೃತ್ತಿಯ ಅನುಭವ ಹಂಚಿಕೆ ಕುರಿತು ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಬಳೆಗಾರ ವೃತ್ತಿಯೇ ವ್ಯಾಪಾರ ಮಾಡ್ತಿದ್ದೆ ಹಿಂದೆ ಎಲ್ಲ ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು. ಮೊದಲಿಗೆ ನಮ್ಮ ಜನಧ್ವನಿ ಕೇಳುವರಿಗೆ ನಿಮ್ ಪರಿಚಯವನ್ನ ಮಾಡಿಕೊಡಿ ನಮ್ಗೆ.
4: ನಾವು ದೇವಲಾಪುರದುಂಡಿ ಸಂಜೀವಮ್ಮ. ನಮಗೆ ಮಕ್ಕಳು ನೋಡ್ತಾ ಇಲ್ಲ, ಗಂಡು ಮಕ್ಕಳು ಎಲ್ಲ ಹೊಂಟೋದ್ರು ಬೆಂಗಳೂರಿಗೆ, ಎಲ್ಲ ಮಾರಿ ಕೇರಿ ತಿನ್ಕೊಂಡು ನನ್ನನ್ನು ನೋಡ್ತಾ ಇಲ್ಲ. ಏನೋ ಬೇಕಾ ಬಿಟ್ಟು ಮಕ್ಕಳಿಗೆ ಮದುವೆ ಮಾಡಿದ್ರು ನನ್ನ ಕರನಿಲ್ಲ.
3: ಎಷ್ಟು ವರ್ಷದಿಂದ ಇಲ್ಲೇ ವಾಸವಾಗಿದ್ದೀರಮ್ಮ ನೀವು?
4: ನಾವು ಅಲ್ಲಿ ಮುಳುಗಡೆ ಆಯ್ತು, ಬಿದ್ರಳ್ಳಿ ಕಟ್ಟೆ ಆಯ್ತಲ್ಲ, ಆ ಮುಳುಗಡೆ ಆದ್ಮೇಲೆ ಇಲ್ಲಿಗೆ ಬಂದಿರೋದು ದೇವಲಾಪುರದುಂಡಿಗೆ.
3: ಮೊದ್ಲೆಲ್ಲ ಬಿದ್ರಳ್ಳಿಲಿದ್ರ?
4: ಕಿತ್ತೂರು ಅಂತ, ಕಿತ್ತೂರು ಕಿತ್ತೂರಲ್ಲಿದ್ದೋ. ಅಲ್ಲಿಂದ ಮುಳುಗಡೆ ಆಯ್ತಲ್ಲ, ದೇವಲಾಪುರಕ್ಕೆ ಬಂದ.
3: ದೇವಲಾಪುರಕ್ಕೆ ಬಂದು ಎಷ್ಟು ವರ್ಷ ಆಯ್ತು?
4: ಬಂದು 50-60 ವರ್ಷ ಆಗದೆ.
3: ನಿಮ್ಗೆ ಎಷ್ಟು ವರ್ಷ ಆಗಿದೆ?
4: ನನಗೆ ಆಗದೆ 100 ವರ್ಷನೇ.

0: ಏನ್ ಅನ್ಸ್ತಿದ್ಯಾ ವಯಸ್ಸಾದ ಜೀವನ ಕಷ್ಟ ಆಗ್ತಿದ್ಯಾ?
1: ಕಷ್ಟನೇ. ಇಲ್ಲೇನ ಎಲ್ಲ ಮಕ್ಕಳು ನೋಡ್ಕೊಳಲ್ಲ ಮಾಡಲ್ಲ, ಏನೋ ಒಂದಿಷ್ಟ ಆದ ಹೊತ್ತು ಕೊಡ್ತಾರೆ ತಿನ್ಕೊಂಡು ಕೂತೀನಿ. ಕೈಲಿ ಏನೂ ಆಗಲ್ಲ ಮಾಡ್ಕೊಂಡು ತಿನ್ನಕ, ಕೆಲಸ ಮಾಡ್ಕೊಂಡು ತಿನ್ನಕ್ಕೂ ಆಗಲ್ಲ, ಸುಮ್ಮನೆ ಕೂತೀನಿ. ಆದಾಗ ಒಂದು ಅವ್ರು ತಿನ್ನೋದು ನನಗೊಂದು ಪಟ್ಟಿ ಕೊಡ್ತಾರೆ ಅಷ್ಟೇ.
0: ಯಾರ್ಯಾರಿದ್ರಿ ಮನೇಲಿ ನೀವು?
1: ಇವಾಗ ದೊಡ್ಡ ಮಗ ಅಷ್ಟೆ ಇರೋದ, ಮಗ ಮಗನು ಮಗ ತಾಯಿ ಅವರೇ, ಅವ್ರ ಜೊತೆಲಿ ನಾನು ಇವನಿ.
0: ಅಂದ್ರೆ ನಿಮ್ ದೊಡ್ಡ ಮಗನ ಕುಟುಂಬದ ಜೊತೆಗೆ ನೀವು ವಾಸ ಮಾಡ್ತಾ ಇದ್ರಿ. ಈಗ ಎಷ್ಟು ಜನ ಇದ್ರಿ ಕುಟುಂಬದಲ್ಲಿ?
1: ಮೂರ್ ಜನ.
0: ಇನ್ನೇನಾದ್ರು ಸ್ಕೂಲ್ ಹೋಗಿದ್ರ ನೀವು?
1: ಇಲ್ಲ, ಹೋಗಿಲ್ಲ. ಆವಾಗ ಆ ಕಾಲದಲ್ಲಿ ಮಕ್ಕಳನ್ನ ಬೆದರ್ಸಿ ಮಾಡಿ ಕಲಿಸ್ನಿಲ್ಲ, ಇಷ್ಟು ಬುದ್ಧಿ ಇಲ್ವಲ್ಲ ಆಟ್ಗುಳಿ ಆಟ್ಗುಳಿ, ಇಷ್ಟು ಬುದ್ಧಿ ಇಲ್ಲ. ತಾಯಿ ತಂದೆ ಬೆದರ್ಸಿ ಹೊಡೆದು ಬಡದು ಸೇರಿಸ್ನಿಲ್ಲ ಅಷ್ಟೇ.
0: ಅಂದ್ರೆ ಆಗಿನ ಶಿಕ್ಷಣ ವ್ಯವಸ್ಥೆ ಇತ್ತು, ನೀವು ಹೋಗ್ಲಿಲ್ಲ. ಯಾವ ತರ ಇತ್ತು ಶಿಕ್ಷಣ? ಮನೇಲೆ ಹೇಳ್ಕೊಡ್ತೀರ ಸ್ಕೂಲ್ಗೆ ಹೋಗ್ಬೇಕು?
1: ಎಲ್ಲೂ ಹೇಳ್ಕೊಡ್ನಿಲ್ಲ, ಸುಮ್ಮನೆ ಆಟ್ಗುಳಿ ಆಡ್ಕೊಂಡು ಇದ್ಬಿಟ್ಟು ಅಷ್ಟೇ.
0: ಈಗ ಹಿಂದಿನ ಕಾಲದಲ್ಲೆಲ್ಲ ಹೇಗಿತ್ತು ನಿಮ್ ಜೀವನ?
1: ಹೇಗಿತ್ತು ಅಂದ್ರೆ ತಾಯಿ ಇದ್ರು ತಂದೆ ಇದ್ರು, ಅವರು ಸಾಕಿದ್ರು, ಇವಾಗ ಎಲ್ಲ ತೀರೋದ್ರು.
0: ಏನ್ ಕೆಲಸ ಮಾಡ್ತಿದ್ರಿ ಹಿಂದಿನ ಕಾಲದಲ್ಲೆಲ್ಲ ನೀವು?
1: ಏನ್ ಕೆಲಸ ಮಾಡವು, ಜಮೀನಿತ್ತು ಆ ಕಡೆ ಚಾಮರಾಜನಗರ, ಅಲ್ಲಿ ನಮ್ಮ ತಾಯಿ ಊರು. ಅಲ್ಲಿಂದ ಈ ಕಡೆ ಉಳ್ಳಳ್ಳಿ ಅಂತ ಇದೆ, ಅಲ್ಲಿಗೆ ಬಂದ್ಬಿಟ್ರು, ಅಲ್ಲಿ ಎಲ್ಲ ತೀರೋದ್ರು. ನನ್ನ ಇಲ್ಲಿಗೆ ಲಗ್ನ ಮಾಡಿದ್ರು ಬೀಸರಳ್ಳಿಯಿಂದ ಕಿತ್ತೂರು ಅಂತ. ಅಲ್ಲಿ ಒಂದು 50-60 ವರ್ಷ ಅಲ್ಲಿ ಇದ್ದಿ ನಾನು ಮದುವೆ ಆದ್ಮೇಲೆ. ಆಮೇಲೆ ಮುಳುಗಡೆ ಆಯ್ತಲ್ಲ ಇಲ್ಲಿಗೆ ಬಂದು.
0: ಜಮೀನ್ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ವಾ?
1: ಈ ಮನೇಲಿ ಏನ ಸೌದೆ ಸೊಪ್ಪು ಆಳು ಮುಳು ತಂದ್ಕೊಂಡು ಕಳೆ ಮಳೆ ಕೀಳೋದು ಆ ಕಾಲದಲ್ಲಿ. ಕೂಲಿ ಕೆಲ್ಸಕ್ಕೆ ಹೋಗೋದು.
0: ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ರಾ? ಯಾವ ತರ ಕೆಲಸ ಮಾಡ್ತಿದ್ರಿ ಕೂಲಿಲಿ?
1: ಯಾವ ತರ ಅಂದ್ರೆ 2 ರೂಪಾಯಿಗೆ ಹೋಯ್ತಿದ್ದೋ, 2 ರೂಪಾಯಿಗೆ ಹೋಯ್ತಿದ್ದೋ, 3 ರೂಪಾಯಿಗೆ ಹೋಯ್ತಿದ್ದೋ. ರಾಗಿ ಕೊಡ್ತಿದ್ರು ಒಂದೆರಡು ಸೇರು ತಂದು ತಿಂತಿದ್ದೋ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ.
0: ಹಿಂದಿನ ಕಾಲದಲ್ಲಿ ಕಳೆ ಕೀಳೋದು ಎಲ್ಲಾ ರೀತಿಯ ಒಂದು ಜಮೀನ್ ಕೆಲಸವನ್ನ ಮಾಡ್ತಿದ್ರಿ. ಆ ಜಮೀನ್ ಕೆಲಸಕ್ಕೆ 2 ರೂಪಾಯಿ ವೇತನ ಅನ್ನೋದು ಕೊಡ್ತಾ ಇದ್ರು. ಆ 2 ರೂಪಾಯಿಲಿ ಜೀವನ ಕಷ್ಟ ಆಗ್ತಿರ್ಲಿಲ್ವಾ?
1: ಆಗ ರೇಷನ್ ಆಗಿ ಹೋಗಿತ್ತು, ರಾಗಿ ಕೊಡ್ತಿದ್ರು, ಅತ್ತೊಂದು ಮುದ್ದೆ ಮಾಡ್ಕೊಂಡು ತಿಂತಿದ್ದೋ. ಅದು 2 ರೂಪಾಯಿಗೆ ಬೆಲ್ಲೆನೋ ಟೀ ಸೊಪ್ಪು ಯಾವ್ದೋ ತತ್ತಿದ್ದೋ ಅಂಗಡಿಲಿ ಅಷ್ಟೇ.
0: ಅಂದ್ರೆ ಸಾಮಾನ್ ಬೆಲೆ ಅಗ್ಗವಾಗಿರ್ತಿತ್ತು, ಅದರಿಂದ ಕಷ್ಟ ಆಗ್ತಿರ್ಲಿಲ್ಲ ಜೀವನ. ಈಗ ಸಾಮಾನುಗಳ ಬೆಲೆ ಕಷ್ಟವಾಗಿರ್ತಿತ್ತು, 2 ರೂಪಾಯಿಲಿ ಏನೇನೆಲ್ಲ ಸಾಮಾನು ತಗೋತಿದ್ರಿ ನೀವು ಒಂದ್ ದಿನಕ್ಕೆ ಆಗ ಮಟ್ಟಿಗೆ?
1: 2 ರೂಪಾಯಿ ಅಂತ ಆಗ, ಒಂದಾಣಿ ಎರಡಾಣಿ ಅಂತ.
0: ಕೂಲಿ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಏನೇನ್ ಬೆಳೆಗಳನ್ನ ಬೆಳಿಕೋತಿದ್ರಿ ಅವಾಗ ನೀವು?
1: ಆಗ ರಾಗಿ ಉಳ್ಳಿ ಜಮೀನಲ್ಲಿ ಕಣ್ಣಲ್ಲಿ ಬರ್ತಾ ಅಂತ ಜಮೀನಲ್ಲಿ ಬೆಳತಿದ್ರು. ರಾಗಿ ಉಳ್ಳಿ ಹುಚ್ಚೆಳ್ಳು ಎಳ್ಳು ಇಂತ ಬೆಳತಿದ್ರು.
0: ಸಿರಿಧಾನ್ಯಗಳು
1: ಅವು ಕಾಳು ಕಟ್ಟಿ ಬೆಳತಿದ್ರು, ಅವರಕಾಳು ಉಳ್ಳಿ ಅಲಸಂದೆ ಇಂತೆಲ್ಲ ಬೆಳತಿದ್ರು.
0: ನವಣೆ ಸಜ್ಜೆ
1: ನವಣೆ ಅದೇ ಇತ್ತು. ಕುಯ್ಯೋದು ಕಂತ ಕಟ್ಟೋದು ಕೊಠಾರ ಮಾಡೋದು, ಗುಂಟಿನಲ್ಲಿ ಎತ್ತು ಕಟ್ಕೊಂಡು ಹೊಡೆಯೋದು ಅದೆಲ್ಲ. ಹಾಗಾದ್ರೆ ಹುಲ್ಲೆಲ್ಲ ದನಗಳಿಗೆ ಮುಡಿಕೊಳ್ಳೋದು, ಮೆದ ಹಾಕಿ ಅದೆಲ್ಲ ಗಾಳಿಗೆ ಬಿಡೋದು, ಎಲ್ಲ ಅಚ್ಚುಕಟ್ಟು ಮಾಡೋದು, ತಿನ್ನ ಅಷ್ಟು ಮುಡಿಕೊಳ್ಳೋದು, ಅಂಗಡಿಗೆ ಮಾರೋದು.
0: ಅವಾಗ ಮಾರುಕಟ್ಟೆ ವ್ಯವಸ್ಥೆ ಇತ್ತ?
1: ಮಾರುಕಟ್ಟೆ ಇರಲಿಲ್ಲ, ಮೊಳಗೆ
0: ಇತ್ತು. ಎಷ್ಟು ಸಿಕ್ತಿತ್ತು ದುಡ್ಡು?
1: ಅಯ್ಯೋ ಗಂಡಸರು ತತ್ತಿರೋದೆಲ್ಲ ನಾವು ಕೇಳ್ತಿದ್ವ,
0: ಕೇಳ್ತಿರ್ಲಿಲ್ಲ.
1: ಅವ್ರು ತಂದು ಕೊಟ್ಟೋದು ಮಾಡ್ತಿದ್ದು.
0: ಈಗ ಅವನ್ನೆಲ್ಲ ಬೇರ್ಪಡಿಸ್ಬೇಕು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಿಷಿನ್ ಇವೆ, ಹಾಗೆಲ್ಲ ಒಂದು ಶ್ರಮ ಇರ್ತಿತ್ತು. ಎಷ್ಟು ಕಷ್ಟ ಅನಿಸ್ತಿತ್ತು ಅವಾಗ?
1: ಆಗ ಮಿಷಿನ್ ಇಲ್ಲ, ಏನೂ ಇಲ್ಲ, ಕುಟ್ಟಬೇಕಿತ್ತು, ಒಂದ್ ಕೈಲಿ ಕುಟ್ಟೋದು, ಒಳಕಲ್ಲಲ್ಲಿ ಆಡ್ಸೋದು, ರಾಗಿ ಬೀಸೋದು, ಸೊಪ್ಪು ತರೋದು, ಮುದ್ದೆ ಮಾಡೋದು, ತಿನ್ನೋದು ಇಷ್ಟೇ.
0: ಅಂದ್ರೆ ಹಾಗೆಲ್ಲ ನೀವೇ ಸ್ವತಃ ನೀವೇ ಕುಟ್ಕೊಂಡು ಬೀಸ್ಕೊಂಡು ಅದನ್ನ ಬೇರ್ಪಡಿಸ್ಕೊಂಡು ತಿನ್ಬೇಕಿತ್ತು, ಅದು ಕಷ್ಟ ಇರ್ತಿತ್ತು. ಇವಾಗ ನಿಮ್ ಕಾಲದಲ್ಲೆಲ್ಲ ತುಂಬಾ ಶಕ್ತಿಯುತವಾಗಿ ಜೀವನ ಮಾಡ್ತಿದ್ರು, ತುಂಬಾ ಬೆವರು ಸುರಿಸಿ ದುಡಿತಾ ಇದ್ರು. ಇದ್ರ ಗುಟ್ಟೇನು ಅಮ್ಮ, ಏನ್ ತಿಂತಿದ್ರಿ ಅವಾಗೆಲ್ಲ ನೀವು?
1: ಮುದ್ದೆ ಇನ್ನೇನ, ಅಕ್ಕಿ ಕಡಿಮೆ, ಅಕ್ಕಿ ಬೆಳತಿರ್ನಿಲ್ವಲ್ಲ ಇದು ಕಡಿಮೆ. ಸೊಸೈಟಿ ಗಿಸೈಟಿ ಇರ್ಲಿಲ್ಲ, ಆಗ ದುಡ್ಡಿಗೆ ತಕೋಬೇಕು ಅಂಗಡಿಲಿ. ಅನ್ನ ಕಡಿಮೆ, ಮುದ್ದೆ ಜಾಸ್ತಿ, ರೊಟ್ಟಿ ಇಂತದು, ಉಳ್ಳಿ ಬೇಯಿಸೋದು, ತಿನ್ನೋದು.
0: ಅಂದ್ರೆ ಎಲ್ಲಾ ರೀತಿಯಲ್ಲಿ ಅಗ್ಗವಾಗಿರ್ತಿತ್ತು, ಮತ್ತೆ ಒಂದು ನೈಸರ್ಗಿಕ ಪದಾರ್ಥಗಳನ್ನ. ಹಾಗೆಲ್ಲ ಜಮೀನ್ಗೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ಕೊತಿರ್ಲಿಲ್ವಾ?
1: ಇಲ್ಲ, ಇದು ದನನ ಗೊಬ್ಬರ.

0: ಅದು ಆಗ್ತಿದ್ರು. ಈ ಗೊಬ್ಬರಗಳಿಲ್ಲ ಅಂಗಡಿಲಿ ಕೊಡ್ತಾರಲ್ಲ, ಈಗ ಅದಿರ್ಲಿಲ್ಲ.
1: ಎಷ್ಟು ರುಚಿ ಅನಿಸ್ತಿತ್ತು?
0: ಅದು ರುಚಿ ಇತ್ತು, ಇದು ರುಚಿ ಇಲ್ಲ. ಅಂಗಡಿ ಗೊಬ್ಬರ ಔಷಧಿ ಹೊಡೆಯೋದು, ರುಚಿ ಇಲ್ಲ.
1: ಏನೇನು ಬೆಳ್ಕೋತಿದ್ರಿ ಮನೇಲಿ ನೀವೇ?
0: ನಾವೇನು ಬೆಳೆಯೋ, ಕುಂಬಳಕಾಯಿ, ಬದನೆಕಾಯಿ, ಹೀರೆಕಾಯಿ, ಮೆಣಸಿನ್ಕಾಯಿ, ಇದೆಲ್ಲ ಬೆಳ್ಕೋತಿದ್ದ.
1: ಯಾವ್ಯಾವ ಥರ ವಿಭಿನ್ನವಾದ ಸೊಪ್ಪುಗಳನ್ನ ಸೇವಿಸ್ತಾ ಇದ್ರಿ?
0: ಬೇಲಿ ಮೇಲೆ ಇರೋದು ಬೆರಕಾಯಿ ಎಲ್ಲ ಜಾತಿ ಸೊಪ್ಪು, ಎಲ್ಲ ಜಾತಿ ಸೊಪ್ಪು ತರೋದು, ಬೇಯಿಸೋದು, ಉಳ್ಳಿ ಜೊತೆಗೆ ಹಾಕೋದು, ಅದು ಒಗ್ಗರಣೆ ಮಾಡೋದು, ತಿನ್ನೋದು. ಕರಳ ತಿಂತಿದ್ದ.
1: ಇತ್ತೀಚಿನ ದಿನಗಳಲ್ಲಿ ಏನ್ ತಿಂದ್ರು ರುಚಿ ಅನ್ಸಲ್ಲ, ಏನ್ ಅನ್ಸುತ್ತೆ ನಿಮ್ಗೆ?
0: ರುಚಿ ಇಲ್ಲ, ಇನ್ನೇನ್ ಮಾಡಕ್ಕದ್ದು, ತಿನ್ಬೇಕು. ಇಂಗ್ಲದೆ ಕೇಳಿದ್ರು ಬಂದದ.
1: ಒಲೆಲೆಲ್ಲ ಮಾಡ್ತಿದ್ರಿ?
0: ಒಲೆ ಮಾಡಕ್ಕೆ, ಸಾರಿಗೂ ಮಾಡಕ್ಕೆ, ಮುದ್ದೆ ಮಾಡಕ್ಕೂ ಮಾಡಕ್ಕೆ, ಎಲ್ಲ ಎಲ್ಲ ಮುದ್ದನೆ ಮಾಡ್ಕನೆ, ಮಜ್ಜಿಗೆ ಕಡಕ್ಕೆ ಎಲ್ಲ.
1: ಈ ತುಪ್ಪ, ಹಾಲು, ಮೊಸರು ಎಲ್ಲ ಯಥೇಚ್ಛ ಬೆಳೆಸ್ತಿದ್ರ?
0: ಚೆನ್ನಾಗಿತ್ತು. ಬಳಸ್ತಿದ್ದ, ಮಜ್ಜಿಗೆ ಕಡಿಯೋದು ಮಡ್ಕೆಲೆ, ಹಾಲು ಕಾಯಿಸೋದು ಮಡ್ಕೆಲೆ, ಮಡ್ಕೆಲೆ ಮುದ್ದೆ ಸಾರು ಎಲ್ಲ ಮಾಡ್ತಿದ್ದ. ಈ ಪಾತ್ರೆ ಗ್ಯಾಸು.
1: ಆಗ ಒಲೆ ಊಟ ಎಷ್ಟು ರುಚಿಯಾಗಿರ್ತಿತ್ತು, ಎಷ್ಟು ಆರೋಗ್ಯವಾಗಿರ್ತಿತ್ತು.
0: ಇರ್ತಿತ್ತು, ರೋಗ ಇಲ್ಲ, ಕಾಯಿಲೆ ಇಲ್ಲ. ಈಗ ಕಾಯಿಲೆಗಳು
1: ಅಂದ್ರೆ ಇಂದಿನ ಜೀವನ ಶೈಲಿ ತುಂಬಾ ಉತ್ತಮವಾಗಿರ್ತಿತ್ತು, ಯಾವುದೇ ಕಷ್ಟಕರ ಕಾಯಿಲೆ ಅನ್ನೋದು ಇರ್ತಿರ್ಲಿಲ್ಲ. ಚೆನ್ನಾಗಿತ್ತು ಜೀವನ.
0: ಚೆನ್ನಾಗಿತ್ತು, ರುಚಿಯಾಗಿತ್ತು, ತಿಂತಿದ್ದು, ಗೇಯ್ತಿದ್ದು. ಈಗ ರುಚಿ ಇಲ್ಲ, ಕಾಯಿಲೆಗಳು ಬಂತು, ಗೇಯಕ್ಕೂ ಆಗಲ್ಲ.

0: ಎಷ್ಟು ಜನ ಮಕ್ಕಳು ಅಮ್ಮ?
1: 5 ಜನ. 3 ಜನ ಸತ್ತೋದ್ರು, ಇನ್ನಿಬ್ರವ್ರು ಅಷ್ಟೇ.
0: ಈಗ 5 ಜನ ಮಕ್ಕಳನ್ನ ಸಾಕ್ಬೇಕಾದ್ರೆ ನಿಮ್ಗೆ ಎಷ್ಟು ಕಷ್ಟ ಇರ್ತಿತ್ತು ಆ ಕಾಲದಲ್ಲಿ?
1: ಆಗ ನಮಗ್ ಕಷ್ಟ ಇತ್ತು, ಈಗ ಅವ್ರು ನಮ್ಮನೆ ದೂರ ಮಾಡ್ತಾರಲ್ಲ, ಸಾಕಿಸ್ಕೊಂಡು ಸಾಕುದು ಕಷ್ಟಪಟ್ಟು. ಅವ್ರದ್ದು ಮುಖ ತೊಳೆಯೋದು, ಅವ್ರ ಬಟ್ಟೆ ಒಗೆಯೋದು, ಸ್ನಾನ ಮಾಡಿಸೋದು, ಅನ್ನ ತಿನ್ಸೋದು, ಊಟ ಮಾಡಿಸೋದು, ಸಾಕೋದು, ಹಾಲು ಕುಡಿಸೋದು, ಇನ್ನೇನು ಅಷ್ಟೇ ತಾನೆ.
0: ಆಗ ಬಾಣ್ತಿರು ಬಸ್ರಿ ಅಂದ್ರೆ ಅಷ್ಟು ಕಟ್ಟುನಿಟ್ಟಾಗಿ ನೋಡ್ಕೋತಿದ್ರ ನಿಮ್ಗೆ?
1: ನೋಡ್ತಿದ್ರ. ಆಗ ಇಂಥ ತಿಂಡಿಗಳೆಲ್ಲ ಇತ್ತ, ರವೆ ಇರ್ಲಿಲ್ಲ, ಅಕ್ಕಿ ಏನಿದ್ರು ಅಕ್ಕಿ ತಕ್ಕ ಅಂಗಡಿಲಿ ತಕ್ಕತ್ತಿದ್ರು, ಕುದಿಸ್ಲಿಕ್ಕೆ ಅನ್ನ ಕೊಡ್ತಿದ್ರು ಬಾಣ್ತಿರ್ಗೆ ಅನ್ನ. ಏನೋ ಒಂದು 2 ತಿಂಗಳು ಇರೋರು 5 ತಿಂಗಳು ಮಾಡ್ತಿದ್ರು, 6 ತಿಂಗಳು ಮಾಡ್ತಿದ್ರು, ಬಡವರು 1 ತಿಂಗಳು 2 ತಿಂಗಳು ಸ್ನಾನ ಮಾಡಿಸ್ತಿದ್ರು, ಊಟ ಅನ್ನ ಕೊಡ್ತಿದ್ರು, ಕಾಫಿ ಕೊಡ್ತಿದ್ರು, ಬ್ರೆಡ್ಡು ಇರಲಿಲ್ಲ. ಆಗ ಅಕ್ಕಿ ರೊಟ್ಟಿ, ಮಧ್ಯಾಹ್ನಕ್ಕೆ ಅನ್ನ, ರಾತ್ರಿಗೆ ಅನ್ನ ಕೊಡ್ತಿದ್ರು, ಮಜ್ಜಿಗ ಮೊಸರು ತುಪ್ಪ ಆಯ್ತಿತ್ತು, ಅನ್ನಕ್ಕೆ ಹಾಕಿ ಕೊಡ್ತಿದ್ರು, ರೊಟ್ಟಿಗೆ ಹಾಕಿ ಕೊಡ್ತಿದ್ರು. ಇನ್ನೇನು
0: ಏನು ಕೆಲಸ ಮಾಡ್ತಿದ್ರು ನಿಮ್ಮ ಮನೆಯವರು?
1: ನಮ್ಮ ಮನೆಯವರ ಆರಂಭ ಮಾಡ್ತಿದ್ರು.
0: ಅವರು ಆರಂಭ ಮಾಡ್ತಿದ್ರ? ಈಗ ನೀವು ಮಾತಾಡ್ತಾ ಹೇಳ್ತಿದ್ರಿ ಯಾವ್ದು ಹಿಂದಿನ ಕಾಲದಲ್ಲಿ ಯಾವ್ದೇ ಕಷ್ಟ ಕಾಯಿಲೆಗಳು ಯಾವ್ದು ಇರ್ಲಿಲ್ಲ ಅಂತ ಹೇಳಿದ್ರಿ. ಮಕ್ಳಿಗೆ ಏನಾರು ಹುಷಾರ್ ಇರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಿದ್ರಿ ಅವಾಗ? ನಿಮಗೆ
1: ಗೌರ್ಮೆಂಟ್ ಆಸ್ಪತ್ರೆ ಐತಲ್ಲ ಒಂದು ಸಾರ್ಗೂರ್ಲಿ, ಅದು ಇಲ್ಲಿ 5 ಜನ ಕಲ್ತಿರೋರು ಕೈ ಅಮಿಸ್ಕಿ, ಅದು ಇದೋ ಬಟ್ಟೆ ಹಿಡಿಯೋದು ಮಾಡೋದು, ಒಂಥರ ಕಟ್ಟೋದು, ಮೆಣಸಿನ ಸಾರು ಅಂತ ಮಾಡ್ತಿದ್ರು.
0: ನಿಮ್ಮ ಊರಿನಲ್ಲಿ ಅದು ವಿಶೇಷವಾಗಿ ಹಬ್ಬ ಮಾಡಲ್ಲ?
1: ಇಲ್ಲ ಮಾಡ್ತಾರಲ್ಲ ಜಾತ್ರೆ ಅಲ್ಲಿ ದೇವಸ್ಥಾನದಲ್ಲಿ, ಮಾಲಿಂಗೇಶ್ವರ ದೇವಸ್ಥಾನ ಮಾಡ್ತಾರೆ ಯುಗಾದಿ ಹಬ್ಬಕ್ಕೆ ಮುಂಚೆ.
0: ವಿಭಿನ್ನವಾಗಿ
1: ಹೆಂಗ್ ಮಾಡಿರೋದು? ದೇವಸ್ಥಾನ ಎಲ್ಲ ರೆಡಿ ಮಾಡ್ತಾರೆ, ಅಚ್ಚುಗಟ್ಟು ಮಾಡ್ತಾರೆ, ದೇವ್ರ ತತ್ತಾರೆ, ಲಿಂಗದಿರೈ ಬತ್ತಾನೆ, ಸಂಘ ಕುಣಿಯವರು ವಾದ್ಯ ದೇವ್ರ ತತ್ತಾರೆ, ಬಂಡ ಆಯ್ತಾರೆ.
0: ಎಷ್ಟು ವರ್ಷದಿಂದ ನಡೀತ ಬರ್ತಿದೆ ಅದು?
1: ಯಾವಾಗ್ಲಿಂದ ಪೂರ್ವದಿಂದ
0: ಅಷ್ಟೇ ನಿಯಮ ನಿಷ್ಠೆಯಿಂದ ಮನೇಲೂ ಮಾಡ್ಕೋತೀರಾ?
1: ಎಲ್ಲ ಊರವರೆಲ್ಲ ಬಳಕೆ ತೆಗಿತಾರೆ, ಸುಣ್ಣ ಬಣ್ಣ ಹೊಡಿತಾರೆ, ಬಳಕೆ ತೆಗಿತಾರೆ, ಹಚ್ಚಿಲಿನ್ ಮಾಡ್ತಾರೆ, ದೇವ್ರು ಬರ್ತದಲ್ಲ ಆಗ ಪೂಜೆ ಮಾಡಿಸ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಪೂಜೆ ಮಾಡಿಸ್ತಾರೆ, ಕೊಂಡಾಯದ್ ನೋಡ್ತಾರೆ.
0: ಈಗಲೂ ಅಷ್ಟೇ ನಿಯಮದಿಂದ ದೇವ್ರ ಪೂಜೆನ ಈಗಲೂ ಮಾಡ್ಕೊಂಡು ಹೋಗ್ತಿದ್ದಾರೆ. ನಿಮ್ಮ ಸೊಸೆ ಮತ್ತೆ ಮಗ ಏನ್ ವ್ಯಾಪಾರ ಮಾಡ್ತಾರೆ?
1: ಅದೇ ಬಳೆ ವ್ಯಾಪಾರ, ಮಗ ಬಟ್ಟೆ ಅಷ್ಟೇ.
0: ಹಿಂದಿನ ಕಾಲದಲ್ಲ ಬಳೆಗೆ ಒಂದು ಮಹತ್ವ ಇರ್ತಿತ್ತು, ಈ ನಿಟ್ಟಿನಲ್ಲಿ ಯಾವ ತರ ಬಳೆಗಳನ್ನ ತಗೋ ಬರ್ತಿದ್ರಿ ನೀವು ಮನೆಗೆ?
1: ಅಯ್ಯೋ ಮನಗೆ ತರ್ತಿತ್ತಿಲ್ಲ, ಬಳೆಯವ್ರು ಮಾರಕ್ ಬರ್ತಿದ್ರಲ್ಲ ಗಂಡಸರು ಬಳೆ ಸಟ್ರು, ಅವ್ರು ಬಳೆ ತೊಡಸ್ಕೊತಿದ್ರು.

0: ಕೈ ಕೊಟ್ಟು ಈಗೇನ ಕೈ ಗೀಸ್ಕೊತಾರ, ಬಳೆನ ಅವರೇ ತೊಟ್ಕೊತಾರ. ಇನ್ನೇನ ಜೀವನ ಮಾಡ್ಬೇಕಲ್ಲ.
1: ಈಗ ಇಂಥದ್ದೇ ಬಳೆ ತರಬೇಕು ಅಂತ ನೀವೇ ನಿಮ್ಗೆ ಗೊತ್ತಾಗ್ತಿತ್ತು?
0: ಎಲ್ಲಿ ಅಂಗಡಿಲಿ ತಕೊಂಬತ್ತಿದ್ರ, ಗಂಡ ಇದ್ರೆ ತೊಟ್ಕೊತಾರ, ಇಲ್ದಿದ್ರೆ ಇಲ್ಲ. ಅಯ್ಯೋ ಮಾರಕ್ ಬತ್ತಿದ್ರಲ್ಲವ ಬಳೆ ಬಳೆ ಅಂತ ಭಯ ಅನ್ಬಿಟ್ಟು ಕರೆಯೋದು ತೊಡಸ್ತಿದ್ರು, ನಮ್ ಕೈ ಹಿಡ್ಕೊಂಡು ಹಿಂಗೆ ತೊಡಸ್ತಿದ್ರು ಹಿಂಗೆ.
1: ಚೆನ್ನಾಗ್ ನಡೀತಿದ್ವಿ ವ್ಯಾಪಾರ ಎಲ್ಲ,
0: ಏನ ಕಟ್ಟ ಜೀವನ ಮಾಡಕ ಆಯ್ತು ಅಷ್ಟೇ.
1: ನಿಮ್ಗೆ ಏನಾದ್ರು ಆರೋಗ್ಯ ಸಮಸ್ಯೆ ಇದೆಯಾ?
0: ಅದೇ ಆರೋಗ್ಯ ಇಲ್ಲ ಅನ್ನಿಲ್ವಾ, ಶುಗರ್ ಬಿ ಪಿ.
1: ಎಷ್ಟು ವರ್ಷದಿಂದ?
0: ನನಗೆ ಬಂದು ಆಯ್ತು 15 ವರ್ಷ.
1: ಪರೀಕ್ಷೆ ಮಾಡಿಸ್ಕೊತಾ ಇದ್ದೀರಾ? ಮಾತ್ರೆಗಳು ತಗೋತಾ ಇದ್ದೀರಾ? ಇನ್ಯಾವ ತರ ಸಮಸ್ಯೆಗಳಿದೆ?
0: ಅದೇ ಇದು ಒಂದು ಕಣ್ಣು ಗಾಜು, ಈ ಕಡೆ ಎಡದ ಕಣ್ಣ ಗಾಜು ಕಳೆದೋಗದೆ.
1: ಆಪರೇಷನ್ ಮಾಡಿಸ್ಕೊಂಡಿದ್ದೀರಾ ಹಿಂದೆ?
0: ಇದು ಮಾಡವ್ರೆ ಕೊಯಮತ್ತರಲ್ಲಿ, ಇದು ಕಾಣಲ್ಲ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: 13,041 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮತ್ತು ರಸ್ತೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆ ಬಲಪಡಿಸುವ ಅಗತ್ಯವಿದೆ, ಸುಪ್ರೀಂಕೋರ್ಟ್ ಅಭಿಮತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ಉಪಕ್ರಮ ಅನುಷ್ಠಾನ ಪರಿಶೀಲಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಟೆಸ್ಟ್ ಕ್ರಿಕೆಟ್: ಶ್ರೀಲಂಕಾ ವಿರುದ್ಧ ಭಾರತ ತಂಡಕ್ಕೆ ಗೆಲುವು, ಹಾಗೂ ಎಫ್ಐಎಚ್ ವಿಶ್ವಕಪ್ ಹಾಕಿ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ: 4 ರೈಲ್ವೆ ಯೋಜನೆಗಳು ಮತ್ತು 1 ಹೆದ್ದಾರಿ ಯೋಜನೆ ಸೇರಿದಂತೆ 5 ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವ ಸಂಪುಟ ಇಂದು 13,041 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳಿಗೆ ಅನುಮೋದನೆ ನೀಡಿದೆ ಎಂದು ತಿಳಿಸಿದರು. ರೈಲ್ವೆಯ 4 ಮಲ್ಟಿಟ್ರ್ಯಾಕ್ ಯೋಜನೆಗಳು ಪಶ್ಚಿಮ ಬಂಗಾಳ, ಒಡಿಶಾ, ತಮಿಳುನಾಡು ಮತ್ತು ಆಂಧ್ರಪ್ರದೇಶದಾದ್ಯಂತ 8 ಜಿಲ್ಲೆಗಳನ್ನು ಒಳಗೊಳ್ಳಲಿವೆ. ಈ ಯೋಜನೆಗಳು ಖರಗ್ಪುರ ಭದ್ರಕ್ 4ನೇ ಮಾರ್ಗ, ಭದ್ರಕ್ ಹರಿದಾಸ್ಪುರ 4ನೇ ಮಾರ್ಗ, ಗುಮ್ಮಿಡಿಪುಂಡಿ ಗುಡೂರು 3ನೇ ಮತ್ತು 4ನೇ ಮಾರ್ಗ ಹಾಗೂ ಕಟಕ್ ಪರ್ದೀಪ್ 3ನೇ ಮತ್ತು 4ನೇ ಮಾರ್ಗಗಳು ಸೇರಿವೆ. ಇದರಿಂದ ಭಾರತೀಯ ರೈಲ್ವೆ ಜಾಲಕ್ಕೆ ಸುಮಾರು 410 ಕಿಲೋಮೀಟರ್ಗಳು ಸೇರ್ಪಡೆಯಾಗಲಿವೆ ಎಂದು ವಿವರಿಸಿದರು. ಒಟ್ಟು 9,450 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದೊಂದಿಗೆ ಯೋಜನೆಗಳನ್ನು 2030-31 ವೇಳೆಗೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಇದೇ ವೇಳೆ ಬಿಹಾರದಲ್ಲಿ NH-22 ಮುಜಫರ್ಪುರ, ಸೀತಾಮರ್ಹಿ, ಸೋನಾಬಾರ್ಸ್ ವಿಭಾಗವನ್ನು 4 ಪಥಗಳ ಗುಣಮಟ್ಟಕ್ಕೆ ಮೇಲ್ದರ್ಜೆಗೇರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 82.57 ಕಿಲೋಮೀಟರ್ ಯೋಜನೆಯನ್ನು ಹೈಬ್ರಿಡ್ ಮಾದರಿಯಲ್ಲಿ 3,590 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಬಂಡವಾಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTAಯನ್ನು ಸುರಕ್ಷಿತ ಮೂಲಸೌಕರ್ಯ, ಮೀಸಲು ಪರೀಕ್ಷಾ ಕೇಂದ್ರಗಳು, ಸೈಬರ್ ಭದ್ರತಾ ವ್ಯವಸ್ಥೆ ಹಾಗೂ ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆಯೊಂದಿಗೆ ಬಲಪಡಿಸುವ ಅಗತ್ಯವಿದೆ ಎಂದು ಸುಪ್ರೀಂಕೋರ್ಟ್ ಇಂದು ಪುನರುಚ್ಚರಿಸಿದೆ. NEET UG 2026 ಪ್ರಶ್ನೆಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಾಲಯ ಕೆ ರಾಧಾಕೃಷ್ಣನ್ ಸಮಿತಿಯ ಶಿಫಾರಸುಗಳನ್ನು ಜಾರಿಗೊಳಿಸಲು ಕೈಗೊಂಡಿರುವ ಕ್ರಮಗಳ ಕುರಿತು ಪ್ರಮಾಣಪತ್ರ ಸಲ್ಲಿಸುವಂತೆ ಕೇಂದ್ರ ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿಗೆ ನಿರ್ದೇಶನ ನೀಡಿದೆ. ತಾಂತ್ರಿಕ ಬದಲಾವಣೆಗಳಿಗೆ ಹೊಂದಿಕೊಳ್ಳುವ ಹಾಗೂ ಅಗತ್ಯ ಪರಿಣತಿಯನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವಿರುವ ಸದೃಢ ಪರೀಕ್ಷಾ ಸಂಸ್ಥೆಯನ್ನು ದೇಶದಲ್ಲಿ ರೂಪಿಸುವುದು ನ್ಯಾಯಾಲಯದ ಉದ್ದೇಶವಾಗಿದೆ ಎಂದು ತಿಳಿಸಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಯುವಕರಿಗೆ ಉಚಿತ ಆನ್ಲೈನ್ ತರಬೇತಿ ನೀಡುವ ಪ್ರಧಾನಮಂತ್ರಿಯವರ ಉಪಕ್ರಮದ ಅನುಷ್ಠಾನವನ್ನು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಪರಿಶೀಲಿಸಿದರು. ಈ ವೇಳೆ ಉನ್ನತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಅವರು ಮಾಹಿತಿ ಪಡೆದರು. ಆನ್ಲೈನ್ ತರಬೇತಿಯು ದೇಶಾದ್ಯಂತ ವಿದ್ಯಾರ್ಥಿಗಳಿಗೆ ಪ್ರವೇಶಿಸಬಹುದಾದ ಉತ್ತಮ ಗುಣಮಟ್ಟದ ಕಲಿಕಾ ವಿಷಯ, ತಜ್ಞರ ಮಾರ್ಗದರ್ಶನ ಮತ್ತು ರಚನಾತ್ಮಕ ತಯಾರಿ ತಂತ್ರಗಳನ್ನು ನೀಡುವ ಮೂಲಕ ದೃಢವಾದ ರಾಷ್ಟ್ರೀಯ ವೇದಿಕೆಯನ್ನು ನಿರ್ಮಿಸುವತ್ತ ಗಮನ ಹರಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ತಂತ್ರಜ್ಞಾನ, ಮಾಧ್ಯಮ, ಅರ್ಥವ್ಯವಸ್ಥೆ ಮತ್ತು

0: ಸಾರ್ವಜನಿಕ ನೀತಿ ಕ್ಷೇತ್ರಗಳು ವೇಗವಾಗಿ ಬದಲಾಗುತ್ತಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಭಾರತೀಯ ಮಾಹಿತಿ ಸೇವೆ ಮತ್ತು ಭಾರತೀಯ ಸಂಖ್ಯಾಶಾಸ್ತ್ರ ಸೇವೆಯ ತರಬೇತಿ ನಿರತ ಅಧಿಕಾರಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಅಧಿಕಾರಿಗಳು ನಿರ್ಧಾರಗಳಲ್ಲಿ ವಿವೇಚನೆ, ಕರ್ತವ್ಯದಲ್ಲಿ ಸಹಾನುಭೂತಿ ಹಾಗೂ ಪ್ರಾಮಾಣಿಕತೆಯಲ್ಲಿ ದೃಢತೆ ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ನ್ಯಾಯ, ವಿನಯ ಮತ್ತು ಸಮರ್ಪಣೆಯಿಂದ ಸೇವೆ ಸಲ್ಲಿಸುವುದು ಅಧಿಕಾರಿಗಳ ಮಹತ್ತರ ಹೊಣೆಗಾರಿಕೆಯಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದರು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಭಾರತದ ಪ್ರಮುಖ ಭಾಗವಾಗಿದೆ ಎಂದು ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಭೇಟಿಯಲ್ಲಿರುವ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಲ್ಲಿನ ಭದ್ರತೆಯನ್ನು ಸುಧಾರಿಸಲು ಮಹತ್ವದ ಕ್ರಮಗಳನ್ನು ತೆಗೆದುಕೊಂಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಶ್ರೀನಗರದಲ್ಲಿ ಸೆರ್ಗಿಯೋ ಗೋರ್ ಅವರು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೆಚ್ಚ ಪರಿಣಾಮಕಾರಿತ್ವವನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಉತ್ತಮ ಗುಣಮಟ್ಟದ ಮೂಲಸೌಕರ್ಯ ಒದಗಿಸುವುದು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಮೂಲಸೌಕರ್ಯ ಅಭಿವೃದ್ಧಿಯ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಸುರಂಗಗಳು ಮತ್ತು ಸೇತುವೆಗಳ ಸಮ್ಮೇಳನ 2026 ನಾಲ್ಕನೇ ಆವೃತ್ತಿ ಉದ್ದೇಶಿಸಿ ಮಾತನಾಡಿದ ಅವರು, ಉತ್ತಮ ಮೂಲಸೌಕರ್ಯ ಖಚಿತಪಡಿಸಿಕೊಳ್ಳಲು ಮತ್ತು ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಪೂರೈಸಲು ದೃಢವಾದ ವಿವರವಾದ ಯೋಜನಾ ವರದಿ DPR ಅಗತ್ಯವನ್ನು ಒತ್ತಿ ಹೇಳಿದರು. ಗಾಲಿಯಲ್ಲಿ ನಡೆದ 2 ಪಂದ್ಯಗಳ ಟೆಸ್ಟ್ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಶ್ರೀಲಂಕಾವನ್ನು 165 ರನ್ಗಳಿಂದ ಪರಾಭವಗೊಳಿಸಿತು. ಈ ಮೂಲಕ ಭಾರತ 1-0 ಅಂತರದ ಮುನ್ನಡೆ ಸಾಧಿಸಿದೆ. 372 ರನ್ಗಳ ಗುರಿ ಬೆನ್ನಟ್ಟಿದ ಶ್ರೀಲಂಕಾ 77.4 ಓವರ್ಗಳಲ್ಲಿ 206 ರನ್ಗಳಿಗೆ ಎಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡಿತು. ಇದರಿಂದಾಗಿ ಭಾರತ ಸುಲಭವಾಗಿ ಗೆಲುವು ದಾಖಲಿಸಿತು. ಭಾರತದ ಪರ ಮಾನವ್ ಸುತಾರ್ 6 ವಿಕೆಟ್ಗಳನ್ನು ಕಬಳಿಸಿದರು. ಪ್ರಸಿದ್ಧ ಕೃಷ್ಣ 2 ವಿಕೆಟ್ ಹಾಗೂ ರವೀಂದ್ರ ಜಡೇಜಾ ಮತ್ತು ಮೊಹಮ್ಮದ್ ಸಿರಾಜ್ ತಲಾ 1 ವಿಕೆಟ್ ಪಡೆದರು. ಇದಕ್ಕೂ ಮೊದಲು ಭಾರತ ತಂಡ ತನ್ನ 2ನೇ ಇನಿಂಗ್ಸ್ನಲ್ಲಿ 193 ರನ್ಗಳಿಗೆ ಆಲೌಟ್ ಆಗಿ ಶ್ರೀಲಂಕಾಕ್ಕೆ 372 ರನ್ಗಳ ಗುರಿ ನೀಡಿತು. ರಿಷಭ್ ಪಂತ್ 69 ಎಸೆತಗಳಲ್ಲಿ 8 ಬೌಂಡರಿಗಳು ಮತ್ತು 2 ಸಿಕ್ಸರ್ಗಳೊಂದಿಗೆ 66 ರನ್ ಗಳಿಸುವ ಮೂಲಕ ತಂಡವನ್ನು ಗೆಲುವಿನತ್ತ ಮುನ್ನಡೆಸಿದರು. ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ 100 ಸಿಕ್ಸರ್ ಸಿಡಿಸಿದ ಮೊದಲ ಭಾರತೀಯ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ದೇವದತ್ ಪಡಿಕಲ್ 44 ರನ್ ಗಳಿಸಿದರೆ KL ರಾಹುಲ್ 35 ರನ್ ಗಳಿಸಿದರು. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ವಿನ್ನಲ್ಲಿ ನಡೆಯುತ್ತಿರುವ FIH ವಿಶ್ವಕಪ್ ಹಾಕಿ ಪಂದ್ಯಾವಳಿಯ ಪೋಲ್ಡಿ ವಿಭಾಗದಲ್ಲಿ ಭಾರತ ಇಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದೊಂದಿಗೆ ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಕೋಲ್ಕತ್ತಾದ ನ್ಯೂ ಮಾರ್ಕೆಟ್ ಪ್ರದೇಶದ ಮಿರ್ಜಾ ಗಾಲಿಬ್ ಸ್ಟ್ರೀಟ್ನ ಹೋಟೆಲ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 9 ಮಂದಿ ಮೃತಪಟ್ಟಿರುವ ಪ್ರಕರಣದ ತನಿಖೆಗೆ ಕೋಲ್ಕತ್ತಾ ಪೊಲೀಸರು 7 ಸದಸ್ಯರ ವಿಶೇಷ ತನಿಖಾ ತಂಡ SIT ರಚಿಸಿದ್ದಾರೆ. DCDD ಸ್ಪರ್ಶ್ ನೀಲಂಗಿ ನೇತೃತ್ವದ ತಂಡ ತನಿಖೆ ನಡೆಸಲಿದೆ. ಘಟನೆಯಲ್ಲಿ ಇಬ್ಬರು ಮಹಿಳೆಯರು ಮತ್ತು ಒಂದು ಮಗು ಸೇರಿದಂತೆ 9 ಮಂದಿ ಮೃತಪಟ್ಟಿದ್ದಾರೆ. ಗಾಯಗೊಂಡ 16 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸುಮಾರು 80 ಮಂದಿಯನ್ನು ರಕ್ಷಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಗ್ನಿ ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಕೊಲಂಬಿಯಾದಲ್ಲಿ ಪ್ರಬಲ ಭೂಕಂಪದಿಂದ ಮೃತಪಟ್ಟವರ ಸಂಖ್ಯೆ 312 ಏರಿಕೆಯಾಗಿದೆ. ಭೂಕಂಪದ ಪರಿಣಾಮವಾಗಿ 4611 ಜನರು ಗಾಯಗೊಂಡಿದ್ದು 290 ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಸುಮಾರು 277 ಕಟ್ಟಡಗಳು ಕುಸಿದಿದ್ದು ಸುಮಾರು 30,000 ಮನೆಗಳು ಹಾನಿಗೊಳಗಾವೆ. ಅವಶೇಷಗಳ ಅಡಿಯಲ್ಲಿ ಇನ್ನೂ ಸಿಕ್ಕಿಬಿದ್ದಿರುವ ಅಥವಾ ಕಾಣೆಯಾಗಿರುವ ಜನರನ್ನು ಪತ್ತೆ ಹಚ್ಚಲು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ರಕ್ಷಣಾ ತಂಡಗಳು ಕಾರ್ಯಾಚರಣೆಯಲ್ಲಿ ತೊಡಗಿವೆ ಎಂದು ಕೊಲಂಬಿಯಾದ ವಿಪತ್ತು ನಿರ್ವಹಣೆಯ ರಾಷ್ಟ್ರೀಯ ಘಟಕ ತಿಳಿಸಿದೆ.

0: ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ನಾಳೆ ನಡೆಯಲಿರುವ ದಕ್ಷಿಣ ವಲಯ ಮಂಡಳಿ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಹಿಸಲಿದ್ದಾರೆ. ಸಭೆಯಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ, ತಮಿಳುನಾಡು ಮತ್ತು ತೆಲಂಗಾಣ ಹಾಗೂ ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು, ಮುಖ್ಯಮಂತ್ರಿಗಳು ಮತ್ತು ಆಡಳಿತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 13,041 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮತ್ತು ರಸ್ತೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆ ಬಲಪಡಿಸುವ ಅಗತ್ಯವಿದೆ. ಸುಪ್ರೀಂಕೋರ್ಟ್ ಅಭಿಮತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ಉಪಕ್ರಮ ಅನುಷ್ಠಾನ ಪರಿಶೀಲಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಭಾರತ ತಂಡಕ್ಕೆ ಗೆಲುವು ಹಾಗೂ ಎಫ್ಐಎಚ್ ವಿಶ್ವಕಪ್ ಹಾಕಿ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.
1: ಇದು ಆಗಲ್ಲ ಅನ್ಬಿಟ್ರು ಇದೊಂದು ಮಾಡಿದ್ರು ಕೊಯಮತ್ರಲ್ಲಿ. ಅದು ಒಂದು ಸ್ವಲ್ಪ ಗಾಜು ಉರಿಸ್ತಾ ಇದ್ನಲ್ಲ ಬಟ್ಟಲಿ ಹಿಂಗ ಕಳ್ಕೊಂಬಿಡ್ತು. ಸರ್ ಮಾಡೋ ಗಾಜು ಸೇರಿಸ್ಕೋಬೇಕು. ಇಲ್ಲ ಮಂಜು ಒಂಥರ ಒಂಥರ ಕಣ್ಣಿಗೆ ಒಂಥರ ಜಾಲ್ರಿ ಕಂಡ ಮುಚ್ಚಿಗತ್ತೆ. ಕಾಣಿಸಲ್ಲ ಏನೋ ಸುಮಾರು ತಿರ್ಗಾಡಕ್ಕೆ ಮಾಡಕ್ಕೆ ಆ ಗಾಜು ಸೇರಿಸ್ಕೋಬೇಕು. ಕಾ ಸೇರಿಸ್ಕೊಂಡ್ರೆ ಸುಮಾರಾಗಿ ಕಾಣ್ತದೆ. ಇದು ಕಾಣಲ್ಲ, ಇದೊಂದೇ ಕಾಣಲ್ಲ. ಕೊಯಮತ್ರವರು ಅಲ್ಲಿಗೆ ಹೋಗಿ ತೋರಿಸ್ತದಕ್ಕೆ ಇದೇನಾಗಲ್ಲ ಒಂದು ಮಾಡ್ತೀವಿ ಅಂದ್ಬಿಟ್ಟು ಕರ್ಕೊಂಡವ್ರು ಕರ್ಕೊಂಡೋಗಿ ಮಾಡಿದ್ರು.
2: ಈಗ ಬೆಳಗ್ಗೆಯಿಂದ ಸಂಜೆ ತನಕ ಮನೇಲೆ ಇರ್ತಿರಲ್ಲ, ಏನೇನು ಕೆಲಸ ಮಾಡ್ಕೋತೀರ ನಿಮಗೆ ನೀವು?
1: ಇನ್ನು ಏನು ಮಾಡಲ್ಲ, ನಾಷ್ಟ ಕೊಡ್ತಾರೆ, ಮಾಡ್ಕೋತೀನಿ, ಕೂತೀನಿ. ಮಧ್ಯಾಹ್ನಕ್ಕೆ ಬರ್ತಾರೆ ಈಗ ಬಳ ತಕ್ಕೊಂಡು ಯಾಣ್ಪಟ್ಟಿಂದ ಊಟ ಕೊಡ್ತಾರೆ. ಅಲ್ಲಿರೋ ಊಟ ಬೇಡ ಅಂದ್ರೆ ಟೀಗಿ ಮಾಡ್ಕೊಡ್ತಾರೆ. ಕೆಂದು ಇಲ್ಲ ಅಂದ್ರೆ ಇಲ್ಲ, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕೊಟ್ಟು ತಿನ್ಬೇಕು.
2: ಸರ್ಕಾರದಿಂದ ಏನು ಸೌಲಭ್ಯ ಬರ್ತಾ ಇಲ್ವಾ?
1: ಯಾರೇ ಪಿಂಚಿನ 1,000 ಬರ್ತದ. ಅದು 1 ವರ್ಷದ ಮೇಲೆ 3 ತಿಂಗಳು ನಿಂತೋಯ್ತು. ನಿಂತೋಗಿತ್ತು.
2: ಆಗು ಊಟದ ಪದ್ಧತಿಗೂ ಈಗ ಊಟದ ಪದ್ಧತಿಗೂ ಏನಾದ್ರು ಬದಲಾವಣೆ ಮಾಡ್ಕೊಂಡಿದೀರಾ ನೀವು?
1: ಇಲ್ಲ, ಏನ್ ಬದಲಾವಣೆ ಮಾಡೋ, ಆಗನ್ ರುಚಿ ಸಿಕ್ಕಲ್ಲ, ಅದು ಏನ್ ಮಾಡೋ.
2: ಧನ್ಯವಾದಗಳು.
1: ಧನ್ಯವಾದಗಳು.

0: ಯಾರಿಗೆ ಯಾರುಂಟು ಎರವಿನ ಸಂಸಾರೇ, ಯಾರಿಗೆ ಯಾರುಂಟು? ಅಡವಿಲಿ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿಯೇ, ತೊಟ್ಟಿಲಾಸಿಸಿರೆ ಮಾಯವಾಯಿತು ಹರಣೇ, ತೊಟ್ಟಿಲಾಸಿಸಿರೆ ಮಾಯವಾಯಿತು, ಯಾರಿಗೆ ಯಾರುಂಟು ಎರವಿನ ಸಂಸಾರಿ?
1: ನಮ್ಮ ಸಂಸಾರ ಆನಂದ ಸಾಗರ.
2: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಮಸ್ಯೆ ಮತ್ತು ವೃದ್ಧಾಪ್ಯ ಜೀವನ ಕುರಿತು ನಮ್ಮ ಜೊತೆ ನಮ್ಮ ಸಂದರ್ಶನದಲ್ಲಿ ಭಾಗಿಯಾಗಿದ್ದವರು ಸರಕೂರು ತಾಲೂಕಿನ ದೇವಲಾಪುರ ಹುಂಡಿ ಗ್ರಾಮದ ಶ್ರೀಮತಿ ಸಂಜೀವಮ್ಮರವರು. ಇಲ್ಲಿಗೆ ಈ ಒಂದು ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಚಿನ್ನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಬೆಳಕು.
1: ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯ ಸಮಸ್ಯೆ ಮತ್ತು ವೃದ್ಧಾಪ್ಯ ಜೀವನ ಕುರಿತು ಸರಗೂರು ತಾಲೂಕಿನ ದೇವಲಾಪುರ ಹುಂಡಿ ಗ್ರಾಮದ ಶ್ರೀಮತಿ ಸಂಜೀವಮ್ಮಾರ್ ಅವರ ಜೊತೆಗಿನ ಮುಸ್ಸಂಜೆ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಹಾಗೆ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ 2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್, ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ ಸೈಬರ್ ಕ್ರೈಮ್.

0: www.govv.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ,
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸ್ತಾನೆ.
4: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
4: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹ ಕೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲಾಕುಮಾರ ಮಾತು ಅಂದ್ರೆ,
1: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ.

0: ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
1: ಧನ್ಯವಾದಗಳು.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಕೇಳುಗರೆ, ಇದುವರೆಗೂ ಗಣಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ನಮಗೆ ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೀಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900

0005319119 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900051119. ನಮಸ್ಕಾರ, ಶುಭರಾತ್ರಿ.